ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಮೇ ತಿಂಗಳ 31ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿಗಳೆಯ ಪ್ರಕಾಶ್ ಸರಗೂರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುದ್ದ, 7:35 ವಾರ್ತೆಗಳು, 7:45 ವಚನ ವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಾ ಸುನಾಥ, 8:45 ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಈ ಘಟನೆಯನ್ನು ಡಾಕ್ಟರ್ ಡಿ ವಿ ಜಿ ತುಂಬ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಇದು ಹಳೆ ಕಾಲದ ಕಥೆ ಅಂತ ಅನ್ನಿಸ್ಬೋದು ನಿಮಗೆಲ್ಲ, ಆದರೆ ಕಥೆ ಹಿಂದಿರುವಂಥ ಆ ಅರ್ಪಣಾ ಭಾವ ಇದೆಯಲ್ಲ, ಆ ಕಮಿಟ್ಮೆಂಟ್ ಇದೆಯಲ್ಲ, ಅದು ಅದ್ಭುತ ಅನಿಸುತ್ತೆ. ಮುಳುಬಾಗಲಿನಲ್ಲಿ ವೆಂಕಟರಾಮ ಶಾಸ್ತ್ರಿಗಳು ಅಂತ ಇದ್ರು, ಅವರು ಶ್ರೀ ರಾಮಚಂದ್ರನ ಪರಮ ಭಕ್ತರು. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ರಾಮೋತ್ಸವ ಮಾಡಬೇಕು, ಅದು ಜೀವನದ ಗುರಿ. ಅದು ಅವ್ರು ಬದುಕಿರೋದೇ ರಾಮೋತ್ಸವ ಮಾಡೋದಕ್ಕೆ. ಈ ವರ್ಷ ರಾಮೋತ್ಸವ ಮುಗಿದ ತಕ್ಷಣ ಮತ್ತೆ ಮುಂದಿನ ವರ್ಷಕ್ಕೆ ಶುರು ಮಾಡೋದು ಎಲ್ಲ ಕೆಲಸ. ಸಾವಿರಾರು ಜನ ಬರೋರು, ಅನ್ನ ಸಂತರ್ಪಣೆ ಆಗಬೇಕಲ್ಲ, ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ವರ್ಷವೆಲ್ಲ ನಮ್ಮ ವೆಂಕಟರಾಮ ಶಾಸ್ತ್ರಿಗಳು ಮನೆ ಮನೆ ಹೋಗಿ ಊರು ಊರು ಹೋಗಿ ಸುತ್ತಿ ಚೀಲ ಹಿಡ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಸಾಮಾನು ಶೇಖರ ಮಾಡ್ತಾಯಿದ್ರು. ಅವ್ರ ಕೈಯಲ್ಲಿ ಸದಾ ಕಾಲ ಒಂದು ಗೋಣಿ ಚೀಲ ಇದ್ದೇ ಇರಬೇಕು, ಯಾವ ವಸ್ತು ಕೊಟ್ಟರು ಕೂಡ ಶ್ರೀರಾಮಾರ್ಪಣ ಅಂದು ಚೀಲದಲ್ಲಿ ಹಾಕ್ಕೊಂಬರೋರು. ಇವರು ಪ್ರಾಮಾಣಿಕತೆ ನೋಡಿದ್ರಲ್ಲ ಜನ ಎಲ್ಲೋ, ಎಷ್ಟೋ ವರ್ಷಗಳನ್ನು ನೋಡಿದ್ದಾರೆ. ಕೆಲವರು ಏನು ಮಾಡ್ತಿದ್ರು ಅಂದರೆ ಮನೆಯಲ್ಲಿ ಶಾಸ್ತ್ರಿಗಳು ಬರ್ತಾರಲ್ಲ ಅಂಥೇಳಿ ತಮ್ಮ ತಮಗೆ ಅನುಕೂಲವಾದಂಥ ಪದಾರ್ಥಗಳನ್ನು ಚೀಲದಲ್ಲಿ ಕಟ್ಟಿ ಅದರ ಮೇಲೆ ಶಾಸ್ತ್ರಿಗಳದು ಶ್ರೀರಾಮಾರ್ಪಿತ ಅಂದು ಬರೆದಿಡ್ತಿದ್ರಂತೆ. ಅಕ್ಕಿ, ಬೇಳೆ, ಗೋಧಿ, ಹಿಟ್ಟು, ತರಕಾರಿ, ಸೌದೆ, ಹಚ್ಚಿದ ಎಲೆ, ದೊನ್ನೆ, ತೆಂಗಿನಕಾಯಿ, ಏನಾದರೂ ಯಾವ ಸಾಮಾನಾದರೂ ಸರಿ ಹೊತ್ತು ತಂದು ದೇವಸ್ಥಾನದ ಕೊಠಡಿಯಲ್ಲಿ ತಂದಿಡ್ತಿದ್ರಂತೆ. ಅನ್ನ ಸಂತರ್ಪಣೆಗೆ ಸಾವಿರಾರು ಜನ ಬಂದಾಗ ಎಲ್ಲರನ್ನು ಕೂಡಿಸಿ ಐದಾರು ಪಂಕ್ತಿ ಊಟ ಆಗಬೇಕು. ಶಾಸ್ತ್ರಿಗಳು ತಾವು ಊಟ ಮಾಡ್ತಿರ್ಲಿಲ್ಲ ಅವ್ರೆಲ್ಲರ ಜೊತೆ, ತಾವು ಹೋಗಿ ಪ್ರತಿಯೊಬ್ಬರಿಗೂ ಭೇಟಿಯಾಗಿ ಉಪಚಾರ ಮಾಡಿ ಎಲ್ರಿಗೂ ನಂತರ ತಾಂಬೂಲ ತಗೊಂಡೇ ಹೋಗಬೇಕು ಅಂತ ದಕ್ಷಿಣ ಹೇಳೋರು. ತಾಂಬೂಲಕ್ಕೆ ಬಂದವರಿಗೆಲ್ಲ ತಾಂಬೂಲ ಜೊತೆಗೆ ಕಾಲ ಹಣೆಯೋ ಅರ್ಧ ಹಣೆಯೋ ದಕ್ಷಿಣೆ ಕೊಡಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ನೋಡೋರು, ಆ ಕೊಠಡಿ ಇದೆಯಲ್ಲ ಸಾಮಾನು ತಂದು ಇಟ್ಟಿರ್ತಾರಲ್ಲ, ಏನೇನು ಸಾಮಾನು ಉಳಿದಿದೆಯೋ ಅದನ್ನೆಲ್ಲ ಒಂದೂ ಚೂರ ಉಳಿಸ್ದೆ ಕೊಟ್ಬಿಡೋರು. ನೋಡಿ, ಹತ್ತು ಸೀರು ಗೋಧಿ ಇದೆ, ಯಾರು ತಗೋತೀರಿ ತಗೊಳ್ಳಿ ಅನ್ಬೇಕು. ಯಾರಾದರೂ ಕೈ ಚಾಚಿದ ತಕ್ಷಣ ಕೊಟ್ಬಿಡೋದು, ಕೊಟ್ಬಿಟ್ಟು ಮೇಲೆ ಅರ್ಧ ಹಣೆ ದಕ್ಷಿಣೆ ಇಟ್ಬಿಟ್ಟು ಶ್ರೀರಾಮಾರ್ಪಣ ಅನ್ನೋರು. ಇದೇ ಥರ ಎಲ್ಲ ವಸ್ತುಗಳ ವಿತರಣೆ ಆಗೋದು. ಅರ್ಧ ಕಟ್ಟು ದೊನ್ನೆ ಇದೆ, ಯಾರು ತಗೋತೀರಿ ಅಂತ ಕೇಳಬೇಕು. ಒಂದು ಹಳೆ ಛತ್ರಿ ಇದೆಯಪ್ಪ, ಒಂದು ಕಡ್ಡಿ ಮುರಿದಿದೆ, ರಿಪೇರಿ ಮಾಡಿಸ್ಕೊಂಡ್ರೆ ಉಪಯೋಗಕ್ಕೆ ಬರುತ್ತೆ, ತೊಗೊಳ್ಳಿ. ಯಾರು ತಗೋತೀರಿ ತೊಗೊಳ್ಳಿ. ಒಂದು ಮುದ್ದೆ ಬೆಲ್ಲ ಮಿಕ್ಕಿದೆ, ಬೇಕಾದವ್ರ ಮುಂದೆ ಬನ್ನಿ. ಹಿಂಗೆ ಹೇಳಿ ಪ್ರತಿಯೊಂದು ವಸ್ತುವನ್ನು ದಾನ ಮಾಡಿ ಮೇಲೊಂದು ದಕ್ಷಿಣೆ ಕೊಟ್ಟು ಶ್ರೀರಾಮಾರ್ಪಣ ಅಂತ ಹೇಳಿ ಕಳಿಸೋ. ಸಂತರ್ಪಣೆಗೆ ಅಂತ ಬಂದಂಥ ಒಂದು ಹೋದ ಪದಾರ್ಥ ಕೂಡ, ಒಂದು ಅಕ್ಕಿ ಕಾಳು ಕೂಡ ತನ್ನ ಮನೆಗೆ ತನ್ನ ದೇಹಕ್ಕೆ ಸೇರತಕ್ಕದ್ದಲ್ಲ ಎಂಬ ವ್ರತ ಅದು. ಶ್ರೀರಾಮನಿಗೋಸ್ಕರ ಶೇಖರ ಮಾಡಿದಂಥ ವಸ್ತು ಅವನಿಗೆ ಸೇರಬೇಕು ಅನ್ನೋದವ್ರ ಇಚ್ಛೆ. ಒಂದು ಬಾರಿ ಹೀಗೆ ಪದಾರ್ಥಗಳನ್ನು ಹಂಚಿ ಬಿಡುವಾಗ ಅವ್ರಿಗೊಂದು ದೃಶ್ಯ ಕಣ್ಣಿಗೆ ಬಿತ್ತು. ಅಲ್ಲೆಲ್ಲ ಸಾಮಾನು ಗುಡ್ಡೆ ಬಿದ್ದಿದ್ದಾವಲ್ಲ, ಅವ್ರ ಹೆಂಡತಿ ಪಾರ್ವತಮ್ಮ ಕೂತಿದ್ದಾರೆ. ಒಂದು ಬೆಲ್ಲದ ಮುದ್ದೆಯನ್ನು ಒಡೆದು ಒಂದು ಎರಡು ತುಂಡುಗಳನ್ನು ತಮ್ಮ ಮಗನಿಗೆ ತಿನ್ನೋದಕ್ಕೆ ಕೊಟ್ರು. ಅದನ್ನು ಶಾಸ್ತ್ರಿಗಳು ನೋಡಿದ್ರಪ್ಪ, ಸಿಟ್ಟು ನೆತ್ತಿಗೇರ್ಬಿಡ್ತು. ಇದೇನು ಮಾಡ್ತಾ ಇದೆಯಾ ನೀನು, ಶ್ರೀರಾಮನಿಗೆ ಮುಡುಪಾಗಿದ್ದಂಥ ವಸ್ತುವನ್ನು ಸ್ವಂತಕ್ಕೆ ಉಪಯೋಗಿಸ್ಬೋದಾ ಅಂತ ಆಕ್ಷೇಪಣೆ ಮಾಡಿದರು. ಆಕೆ, ಬಿಡಿ, ನೀವಂತೂ ಮಕ್ಕಳಿಗೆ ಏನೂ ಕೊಡಲಿಲ್ಲ, ಇದು ನೀವಂತೂ ಕೊಟ್ಟದ್ದಲ್ವಲ್ಲ, ಯಾರೋ ದಾನ ಮಾಡಿದ್ದು, ನಿಮಗೇನು ನಷ್ಟ ಅಂತ ಮುದುಲಿಸಿದರು. ಮಾತಿಗೆ ಮಾತು ಬೆಳೀತು, ಬಿರುಸಾಯಿತು. ಶಾಸ್ತ್ರಿಗಳು ಹೆಂಡತಿ ನೋಡಿ ಕಡೆ ಮಾತನ್ನು ಹೇಳಿದರು. ಪರಮಾತ್ಮನ ಸೇವೆಗೆ ಅಂತ ಸಮಾಜ ಪ್ರೀತಿಯಿಂದ ಕೊಟ್ಟ ವಸ್ತುವನ್ನು ನೀನು ಯಾವತ್ತೂ ಸಂತ

ಅಲ್ಲ, ಒಂದು ಚೂರು ಬೆಲ್ಲ ಕೊಟ್ಟಿರ್ಬೋದು, ಆದರೆ ಇವ್ರ ನಂಬಿಕೆ ಯಾವ ಮಟ್ಟದ್ದು ಅಂದರೆ ಅದು ನಂದಲ್ಲ, ಅದು ಶ್ರೀರಾಮನ ವಸ್ತು. ಇದು ಶ್ರೀಮಂತರು ಯಾರಾದರೂ ಹೇಳಿದ್ರೆ ಒಳ್ಳೆಯದು ಸ್ವಾಮಿ. ಊಟಕ್ಕೆ ಕಷ್ಟ ಆಗಿರುವಂಥ ಒಬ್ಬ ಶಾಸ್ತ್ರಿಗಳು ಒಂದು ಚೂರು ಬೆಲ್ಲವನ್ನು ರಾಮನಿಗೆ ಅಂತ ತಗೊಂಡಂಥ ಬೆಲ್ಲವನ್ನು ಹೇಳಿದ್ರು, ನಾನು ಕೊಂಡದ್ದಲ್ಲ, ಜನ ಕೊಟ್ಟದ್ದು ರಾಮನಿಗೆ ಅಂತ ಕೊಟ್ಟದ್ದು, ಮಗನಿಗೆ ಕೊಡು ಹಂಗಿಲ್ಲ ಅಂತ ಹೇಳಿ ಆ ಅರ್ಪಣಾ ಭಾವ ಇದೆಯಲ್ಲ, ಅದು ನಮಗೊಂಚೂರು ಮಾದರಿ ಆದರೆ ಎಷ್ಟು ಒಳ್ಳೆಯದಾಗುತ್ತೆ ಜಗತ್ತು ಅಂತ ಅನಿಸುತ್ತೆ.

0: ಕೇಳುವರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ್ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು?
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶ್ರೀವನ್. ಮುಖ್ಯಾಂಶಗಳು: ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣ ವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಲಿದ್ದು ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ದನ.
4: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ

0: ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳಿದೆ, ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು ಹತ್ತಾರು ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ, 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ರವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಹಿರಿಯ ದಿನದಲ್ಲಿ ಅಭೂತಪೂರ್ವವಾದ ಕ್ಷಣಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು, ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ಧೀಕರಣ ಯೋಜನೆಯನ್ನು ಮುಂಬರುವ ಒಂದು ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು, ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಶಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ COPD ಅಂತ ಕರೀತೇವೆ, ಕ್ಷಯರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
1: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000

0: ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026 ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು. ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3 ಪ್ರಮಾಣ ವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11:00 ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 31 ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಆಹ ಈ ಮೋಹಗಳು,
4: ಆಹ ಈ ಮೋಹಗಳು,
3: ನೇಹಗಳೋ ದಾಹಗಳು,
4: ನೇಹಗಳೋ ದಾಹಗಳು,
3: ಊಹಿಪೆಯ ಸೃಷ್ಟಿಯಲಿ,
4: ಊಹಿಪೆಯ ಸೃಷ್ಟಿಯಲಿ,
3: ಹೃದಯಂ ಇಹುದೆಂದು,
4: ಹೃದಯಂ ಇಹುದೆಂದು,
3: ಹೋಹೋ ಹಾಹಾ ಎಂದು,
4: ಓಹೋ ಆಹಾ ಎಂದು,
3: ನಮ್ಮ ಬಾಯಿ ಬಿಡಿಸುವುದೇ,
4: ನಮ್ಮ ಬಾಯಿ ಬಿಡಿಸುವುದೇ
3: ಈ ಹರಿಬದೊಳಗುಟ್ಟು ಮಂಕುತಿಮ್ಮ,
4: ಈ ಹರಿಬದೊಳಗುಟ್ಟು ಮಂಕುತಿಮ್ಮ.
3: ಸೊ ಇಲ್ಲಿ DVJ ನಮ್ಮ ಸುತ್ತಮುತ್ತಲಿನ ಸೃಷ್ಟಿಯಲ್ಲಿ ನಮ್ಮ ನಿತ್ಯ ಜೀವನದ ನಮ್ಮ ವ್ಯವಹಾರಗಳಲ್ಲಿ ನಮಗೆ ಕಂಡು ಬರುವಂತಹ ಕೆಲವು ಭಾವನೆಗಳನ್ನು ಗುರುತಿಸ್ತಾ ಹೋಗ್ತಾರೆ. ಮೋಹಗಳು ಅಂದರೆ ನಮಗೆ ಯಾವುದರ ಬಗ್ಗೆನೋ ಬಹಳ ಇಷ್ಟ ಇರ್ಬೋದು, ನಾವು ಎಣಿಸಿದಂತೆ ಇಲ್ಲದೇ ಇರುವಂಥ ಅನೇಕ ವಿಷಯಗಳಿರ್ಬೋದು, ಅದರಿಂದ ನಮ್ಮ ಭ್ರಾಂತಿಯಲ್ಲಿ ನಾವು ಇದೇ ಸರಿ ಅಂತ ಅಂದ್ಕೊಂಡಿರ್ಬೋದು, ಮೋಹ. ನೇಹ ಸ್ನೇಹಗಳು, ಉತ್ತಮವಾದಂಥ ಸಂಬಂಧಗಳು. ದಾಹಗಳು, ನಮಗೆ ಅನೇಕ ಆಕಾಂಕ್ಷೆಗಳಿರುತ್ತೆ, ಅದು ಬೇಕು ಇದು ಬೇಕು, ದುಡ್ಡು ಬೇಕು, ಮನೆ ಬೇಕು, ಕಾರ್ ಬೇಕು, ಇನ್ನೊಂದು ಬೇಕು, ಮತ್ತು ಎಲ್ಲ ಬೇಕುಗಳು. ಸೊ ಹೀಗೆ ಈ ನಮ್ಮ ಸುತ್ತಮುತ್ತ ನಾವು ಕಣ್ಣಾಡಿಸಿದಾಗ

0: ನಮಗೆ ಕಾಣಿಸುವಂಥದ್ದು ಇಂಥ ಬೇಕು ಬೇಕುಗಳು, ನಮ್ಮ ಸ್ನೇಹ ಸಂಬಂಧಗಳು, ನಮ್ಮ ಮೋಹ ಭ್ರಾಂತಿಗಳು. ಸೊ ಈ ರೀತಿಯ ಇದ್ದು ಇಲ್ಲದಂತೆ ಇರೋಂಥ, ಇರೋದನ್ನು ಇದೆ ಅಂತ ತೋರಿಸುವಂಥ ಪ್ರಪಂಚದಲ್ಲಿ ನಿಜವಾಗಲೂ ಹೃದಯ ಅಂದರೆ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಭಾವನೆ ಅದು ಇದೆ ಅಂತ ಅನ್ಸುತ್ತಾ, ಊಹಿಪೆಯ ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಹರಿಬ ಅಂತಂದರೆ ವ್ಯವಹಾರಗಳು, ವ್ಯಾಪಾರಗಳು. ನಮ್ಮ ನಿತ್ಯದ ಹರಿಬ, ನಮ್ಮ ನಿತ್ಯದ ವ್ಯವಹಾರದಲ್ಲಿ ನಾವು ಅನೇಕ ಏರುಪೇರುಗಳನ್ನು ಕಾಣ್ತೀವಿ. ಆ ಏರುಪೇರುಗಳಲ್ಲೆಲ್ಲ ನಾವು ಉದ್ಗಾರವನ್ನು ತೆಗಿತೀವಂತೆ. ಆ ಉದ್ಗಾರ ಹೋ ಹೋ ಹಾ ಹಾ ಅನ್ನೋಂಥ ಉದ್ಗಾರಗಳು. ಅಂದರೆ ನಮಗೆ ಬಹಳ ಸುಂದರವಾದಂಥ ಒಂದು ಚಿತ್ರಣ ಕಾಣಿಸ್ತು ಅಂದ್ಕೊಳ್ಳೋಣ. ಆಹಾ ಎಷ್ಟು ಸುಂದರವಾಗಿದೆಯಪ್ಪ ಅಂತೀವಿ. ಹಾ ಅನ್ನೋಂಥ ಪದ ಬಂತು. ಆ ಸುಂದರವಾದಂಥ ಸೂರ್ಯೋದಯ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನೋಡ್ತಾ ಇದ್ದಾಗ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಲು ಒಂದು ಮುಳ್ಳಿನ ಮೇಲೆ ಇಟ್ಬಿಟ್ವಿ ಅಂದ್ಕೊಳ್ಳೋಣ. ನೋವಾಯಿತು, ತಕ್ಷಣ ಹಾ ಅಂತ ಕಿರಿಚ್ತೀವಿ, ತಿರ್ಗಾ ಹಾಕಾರ ಬಂತು. ಸೊ ಹಾಗೆ ಈ ಹಾ ಅನ್ನೋಂಥ ಪದವನ್ನು, ಉದ್ಗಾರವನ್ನು ನಾವು ಪದೇ ಪದೇ ಮಾಡ್ತಾ ಇರ್ತೀವಿ. ಹಾ ಅನ್ನೋದು ಏಕರೂಪವಾಗಿ ನಮ್ಮ ಬಾಯಿಂದ ಹೊರಗೆ ಬರಲ್ಲ. ನಮಗೆ ಸಂತೋಷವಾದಾಗ ಬರೋಂಥ ಹಾ ಬೇರೆ, ನೋವಾದಾಗ ಬರೋಂಥ ಹಾ ಬೇರೆ, ಆದರೆ ಹಾ ಅಕ್ಷರ ಹೊರಗೆ ಬರುತ್ತೆ. ಡಿ ವಿ ಜಿಯವರು ತಮ್ಮ ಉಮರನ ಒಸಗೆ ಅನ್ನೋಂಥ ಒಂದು ಗ್ರಂಥದಲ್ಲಿ, ಉಮರ್ ಖಯಾಮ್ನ ಇದರ ಟ್ರಾನ್ಸ್ಲೇಷನ್ ಏನು ಮಾಡಿದ್ದಾರೆ, ಅದರಲ್ಲಿ ಈ ಓಹೋ ಹಾಹಾಕಾರಗಳ ಬಗ್ಗೆ ವಿವರವಾಗಿ ಬರೆಯೋದು ಕೂಡ ಬರೆದಿದ್ದಾರೆ. ನಮ್ಮಲ್ಲಿ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆದಾಗ ನಾವು ಒಂದು ಆಟವನ್ನು ಆಡಿಸ್ತೀವಿ. ಏನಿಲ್ಲ, ಸಿಂಪಲ್ಲಾಗಿ ನಾವು ನಿತ್ಯ ಉಪಯೋಗಿಸುವಂಥ ಒಂದು ಎಕ್ಸ್ಪ್ರೆಷನ್, ಒಂದು ಪದ ಅಂತ ಕೂಡ ಹೇಳೋಕ್ಕಾಗಲ್ಲ, ಒಂದು ಅಕ್ಷರವನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ. ಹ್ಞೂ ಅನ್ನೋಂಥ ಒಂದು ಎಕ್ಸ್ಪ್ರೆಷನ್, ಸಂದರ್ಭಾನುಸಾರವಾಗಿ ಆ ಹೂ ಅನ್ನೋಂಥ ಒಂದೇ ಅಕ್ಷರ ಅನೇಕ ಅರ್ಥಗಳನ್ನು ಪಡ್ಕೊಳ್ಳುತ್ತೆ. ಈಗ ನೀವು ಕಾಫಿ ತಗೋತೀರಾ ಅಂತಂದಾಗ ಹೂ ಅಂತಂತೀವಿ. ಆ ಕಾಫಿಯೇ ತೊಗೊಂಬಂದವ್ರು ನಮ್ಮ ಮೈ ಮೇಲೆ ಅದನ್ನು ಚೆಲ್ಬಿಟ್ರು ಅಂತಂದರೆ ನಾವು ಹೂ ಅಂತಲೇ ಅಂತೀವಿ. ಆದರೆ ಆ ಹೂನಲ್ಲಿರೋಂಥ ಕೋಪ, ಆ ಹೂನಲ್ಲಿರೋಂಥ ಬೇಸರ ಬಹಳ ಜೋರಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಹೂ ಆ ಪದ ಅದೇ ರೀತಿನಲ್ಲೇ. ಸೊ ಹಾಗೆ ಅದು ಸಂದೇಹವನ್ನು ಪ್ರಕಟ ಮಾಡೋದಕ್ಕೂ ನಾವು ಹ್ಞೂ ಅಂತ ಹೇಳ್ಬೋದು. ನಮ್ಮ ನಕಾರಾತ್ಮಕವಾಗಿ ಇದು ಬೇಡ ಅಂತ ಹೇಳೋದಕ್ಕೂ ಹ್ಞೂ ಅಂತ ಹೇಳ್ಬೋದು. ಕೋಪವನ್ನು ಪ್ರಕಟ ಮಾಡೋದಕ್ಕೆ ನಾವು ಹ್ಞೂ ಅಂತ ಹೇಳ್ತೀವಿ. ಸೊ ಸಂದೇಹವನ್ನು ಹಾಗೂ ಇರ್ಬೋದು ಹೀಗೂ ಇರ್ಬೋದು ಅಂತ ಅದು ಇರ್ಬೋದು ಇದು ಇರ್ಬೋದು, ತಿರ್ಗಾ ಹ್ಞೂ ಅಂತ ಹೇಳ್ತೀವಿ. ಸೊ ಹೀಗೆ ಹಾಹಾ ಆಹಾ ಹಾಹಾಕಾರಗಳು ನಮ್ಮ ಅನೇಕ ಭಾವನೆಗಳನ್ನು ಪ್ರಕಟ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಆ ಏರುಪೇರುಗಳನ್ನು ಪ್ರತಿಯೊಬ್ಬರೂ ಅನುಭವಿಸ್ತಾ ಇರ್ತಾರೆ. ಆ ಅನುಭವಗಳಾಗೋದು ಪ್ರಪಂಚದ ಜೊತೆ ನಮಗಿರೋಂಥ ವ್ಯವಹಾರದಲ್ಲಿ. ಸೊ ಆ ಹಾಹಾ ಹೋಹೋಕಾರಗಳನ್ನು, ಉದ್ಗಾರಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯಿಂದ ಹೊರತರಬೇಕು ಅನ್ನೋದೇ ಜೀವನನ. ಸೊ ಆ ಉದ್ಗಾರಗಳು ಯಾವಾಗ ಬರುತ್ತೆ? ಏರುಪೇರುಗಳಾದಾಗ. ಸೊ ಏರುಪೇರುಗಳೇ ಜೀವನದ ಒಂದು ಪ್ರಗತಿ ಗತಿಯ ಪಥವ ಅನ್ನೋದು ಡಿ ವಿ ಜಿಯವರ ಇಲ್ಲಿ ಪ್ರಶ್ನೆ. ಸೊ ಹಾಗೆ ಡಿ ವಿ ಜಿಯವರು ಇದುವರೆಗೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಪ್ರಶ್ನೆಗಳು ಮುಗಿಯೋದೇ ಇಲ್ವಾ ಅಂತಂದರೆ ಪ್ರಶ್ನೆಗಳೇನೋ ಮುಗಿಯುತ್ತೆ. ಈ ಪ್ರಶ್ನೆಗೆ ಒಂದು ಸ್ವಲ್ಪ ಸಮಾಧಾನ ಸಿಗ್ತಾ ಇದ್ದಂತೆ ನಮಗೆ ಇನ್ನೊಂದು ಪ್ರಶ್ನೆ ಉದ್ಭವವಾಗುತ್ತೆ. ಸೊ ಹಾಗೆ ಪ್ರಶ್ನೆಗಳ ಸುರಿಮಳೆ ಕೇವಲ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗೋದಕ್ಕಿಂತ ಅದರಲ್ಲಿ ಉತ್ತರಗಳನ್ನೂ ಕೂಡ ನಾವು ಅರಸ್ತಾ ಹೋಗುವಂಥದ್ದು ಮುಖ್ಯ. ಸೊ ಇನ್ನು ಮುಂದೆ ಕೆಲವು ಮುಕ್ತಕಗಳಾದ ನಂತರ ಉತ್ತರಗಳ ಹುಡುಕಾಟದ ಪ್ರಕ್ರಿಯೆ ಅದು ಪ್ರಾರಂಭವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ

0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 31 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೌಳ್ಯರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಜನಧ್ವನಿ ಕೇಳುವರಿಗೊಂದು ಪ್ರಕಟಣೆ. ದಿನಾಂಕ 31/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್, ಸಮಯ 10:00 ಮಧ್ಯಾಹ್ನ 3:00 ಲಭ್ಯವಿರುತ್ತಾರೆ. ದಿನದ 24 ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in
2: ಕೆಳಗರೆ ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮನ್ನು ಸೋರಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೋಲಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ರಾವಣನು ಶ್ರೀರಾಮನ ಎದುರು ಯುದ್ಧ ಭೂಮಿಯಲ್ಲಿ ನಿಲ್ಲುವುದಕ್ಕೂ ಎಷ್ಟು ವರ್ಷಗಳ ಮುನ್ನವೇ ಆತನ ವಿನಾಶದ ಮುನ್ನುಡಿ ಬರೆಯಲ್ಪಟ್ಟಿತು. ಅದು ಬೇರೆಲ್ಲೂ ಅಲ್ಲ, ಸಾಕ್ಷಾತ್ ಪರಮಶಿವನ ಪವಿತ್ರ ನಿವಾಸವಾದ ಕೈಲಾಸ ಪರ್ವತದ ದ್ವಾರದಲ್ಲಿ. ಒಂದು ಸಣ್ಣ ಹವಾಮಾನ, ಒಂದು ಭೀಕರ ಶಾಪ, ಕೊನೆಗೆ ಇಡೀ ಸುವರ್ಣಲಂಕೆ ಹನುಮಂತ ಮತ್ತು ವಾನರ ಸೇನೆಯಿಂದ ಭಸ್ಮವಾಗಲು ಕಾರಣವಾಯಿತು. ಕೆಲವು ಪತನಗಳು ಹಠತ್ತಾಗಿ ಸಂಭವಿಸುವುದಿಲ್ಲ, ಅವು ಬಹಳ ಹಿಂದೆಯೇ ಲಿಖಿತವಾಗಿರುತ್ತವೆ ಎಂಬುದಕ್ಕೆ ಈ ಕಥೆಯ ಸಾಕ್ಷಿ. ರಾವಣನು ಜಗತ್ತನ್ನೇ ಗೆದ್ದು ಬ್ರಹ್ಮನಿಂದ, ದೇವತೆಗಳು ಅಥವಾ ದಾನವರಿಂದ ತನಗೆ ಸಾವು ಬರಬಾರದೆಂಬ ಅಪ್ರತಿಮ ವರಗಳನ್ನು ಪಡೆದು ಬೀಗುತ್ತಿದ್ದ ಕಾಲವದು. ಒಂದು ದಿನ ಆತ ತನ್ನ ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಚಲಿಸುತ್ತಿರುವಾಗ ಕೈಲಾಸ ಪರ್ವತದ ಬಳಿ ವಿಮಾನವು ದಿಢೀರನೆ ನಿಂತುಹೋಯಿತು. ತನ್ನ ದಾರಿಗೆ ಅಡ್ಡಿಪಡಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಿದೆ ಎಂದು ಕ್ರೋಧದಿಂದ ರಾವಣನು ಕೆಳಗಿಳಿದನು. ಅಲ್ಲಿ ಕೈಲಾಸದ ದ್ವಾರಪಾಲಕನು ಶಿವನ ಪರಮಭಕ್ತನೂ ಆದ ನಂದೀಶ್ವರನು ರಾವಣನನ್ನು ತಡೆದನು. ಶಿವ ಪಾರ್ವತಿಯರು ಏಕಾಂತದಲ್ಲಿದ್ದಾರೆ, ಹಾಗಾಗಿ ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದು ಶಾಂತವಾಗಿ ತಿಳಿಸಿದನು. ಅಹಂಕಾರದಿಂದ ಕಣ್ಣು ಕಾಣದಾಗಿದ್ದ ರಾವಣನು ನಂದೀಶ್ವರನ ವಾನರ ಸದೃಶ ಮುಖವನ್ನು ನೋಡಿ ಅಟ್ಟಹಾಸಗೈದನು.

ನಂದಿಯನ್ನು ಒಬ್ಬ ಸಾಮಾನ್ಯ ವಿಕಾರಮುಖದ ಪ್ರಾಣಿಯೆಂದು ತೀರಾ ಕೀಳಾಗಿ ನಿಂದಿಸಿ ಅಪಹಾಸ್ಯ ಮಾಡಿದನು. ತನ್ನ ಆರಾಧ್ಯ ದೈವದ ದ್ವಾರದಲ್ಲೇ ತನಗೆ ನಡೆದ ಈ ಅವಮಾನದಿಂದ ಮತ್ತು ರಾವಣನ ಮಿತಿಮೀರಿದ ಗರ್ವದಿಂದ ನಂದೀಶ್ವರನಿಗೆ ತೀವ್ರ ಕೋಪ ಬಂದಿತು. ಆತ ರಾವಣನ ಕಣ್ಣುಗಳನ್ನು ನೇರವಾಗಿ ನೋಡಿ ಶಾಪವನ್ನು ನೀಡಿದನು. ಯಾವ ವಾನರ ಮುಖವನ್ನು ನೋಡಿ ನೀನು ಹೀಗೆ ಅಟ್ಟಹಾಸಗೈದು ಅವಮಾನಿಸಿದೆಯೋ ಅದೇ ವಾನರ ಜನಾಂಗವೇ ನಿನ್ನ ವಿನಾಶಕ್ಕೆ ಕಾರಣವಾಗಲಿ. ದೇವದಾನವರಿಂದ ನಿನಗೆ ಸಾವು ಬರೆದಿದ್ದರು. ನನ್ನದ ರೂಪ ಮತ್ತು ಪರಾಕ್ರಮವನ್ನು ಹೊಂದಲಿರುವ ವಾನರರು ಸೃಷ್ಟಿಯಾಗಲಿದ್ದಾರೆ. ಅವರು ನಿನ್ನ ಎಮ್ಮೆಯ ಸುವರ್ಣ ಲಂಕೆಯನ್ನು ಸುಟ್ಟು ಬೂದಿ ಮಾಡುತ್ತಾರೆ ಮತ್ತು ನಿನ್ನ ಅಹಂಕಾರದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡುತ್ತಾರೆ. ರಾವಣನು ದೇವತೆಗಳ ಎದುರು ತಾನು ಅಮರನೆಂಬ ಭ್ರಮೆಯಲ್ಲಿದ್ದ ಕಾರಣ ಕೇವಲ ಕೋತಿಗಳು ತನ್ನನ್ನು ಏನು ಮಾಡಲು ಸಾಧ್ಯ ಎಂದು ಆ ಶಾಪವನ್ನು ನಿರ್ಲಕ್ಷಿಸಿದನು. ತಾನು ಬ್ರಹ್ಮನಿಂದ ವರ ಕೇಳುವಾಗ ಮನುಷ್ಯರನ್ನು ಮತ್ತು ವಾನರರನ್ನು ತೀರ ಕೀಳೆಂದು ಭಾವಿಸಿ ಅವರಿಂದ ರಕ್ಷಣೆ ಕೇಳುವುದನ್ನೇ ಮರೆತಿದ್ದ. ಪ್ರಮಾದ ಅಹಂಕಾರದ ಅಮಲಿನಲ್ಲಿ ಆತನಿಗೆ ನೆಪವಾಗಲಿಲ್ಲ. ನಂದಿಯ ಶಾಪಕ್ಕೆ ಪ್ರತಿಯಾಗಿ ತನ್ನ ತಾಕತ್ತನ್ನು ಪ್ರದರ್ಶಿಸಲು ರಾವಣನು ಕೈಲಾಸ ಪರ್ವತದ ಕೆಳಗೆ ತನ್ನ 20 ಕೈಗಳನ್ನಿಟ್ಟು ಇಡೀ ಪರ್ವತವನ್ನೇ ಮೇಲೆತ್ತಲು ಯತ್ನಿಸಿದನು. ಇಡೀ ಪರ್ವತವು ನಡುಗತೊಡಗಿತು. ಆಗ ಶಿವನು ಅತ್ಯಂತ ಸಹಜವಾಗಿ ತನ್ನ ಕಾಲಿನ ಎಬ್ಬೆರಳಿನಿಂದ ಪರ್ವತವನ್ನು ಸ್ವಲ್ಪ ಒತ್ತಿದನು. ಆ ಭಾರಕ್ಕೆ ರಾವಣನ ಕೈಗಳು ಪರ್ವತದ ಅಡಿಯಲ್ಲಿ ಸಿಲುಕಿ ನಚ್ಚುಗುಜ್ಜಾದವು. ನೋವಿನ್ನು ತಡೆಯಲಾರದೆ ರಾವಣನು ಮಾಡಿದ ಭೀಕರ ಕಿರುಚಾಟಕ್ಕೆ ಜಗತ್ತೇ ನಡುಗಿತು. ಹೀಗಾಗಿ ಆತನಿಗೆ ರಾವಣ ಭೀಕರವಾಗಿ ಕಿರುಚುವವನು ಎಂಬ ಹೆಸರು ಬಂದಿತು. ನಂತರ ಶಿವನನ್ನು ಪ್ರಸನ್ನಗೊಳಿಸಲು ಆತ 1000 ವರ್ಷಗಳ ಕಾಲ ಶಿವತಾಂಡವ ಸ್ತೋತ್ರವನ್ನು ಹಾಡಿ ಪ್ರಾರ್ಥಿಸಿದ ಮೇಲಷ್ಟೇ ಶಿವನು ಆತನನ್ನು ಮುಕ್ತಗೊಳಿಸಿದನು. ಮುಂದೆ ಹನುಮಂತನು ಸಮುದ್ರವನ್ನು ಲಂಘಿಸಿ ತನ್ನ ಬಾಲದ ಬೆಂಕಿಯಿಂದ ಇಡೀ ಲಂಕೆಯನ್ನು ದಹಿಸಿದಾಗ ಮತ್ತು ವಾನರ ಸೇನೆಯು ರಾಮಸೇತುವನ್ನು ಕಟ್ಟಿ ಲಂಕೆಯ ಕೋಟೆಯ ಬಾಗಿಲನ್ನು ಮುರಿದಾಗ ಅದು ಕೇವಲ ಆ ಕ್ಷಣದ ಯುದ್ಧದ ವಿಜಯವಾಗಿರಲಿಲ್ಲ. ಅದು ಶತಮಾನಗಳ ಹಿಂದೆ ಕೈಲಾಸದ ಪವಿತ್ರ ಮಣ್ಣಿನಲ್ಲಿ ನಂದೀಶ್ವರನು ನೀಡಿದ ಶಾಪದ ಸಾಕ್ಷಾತ್ಕಾರವಾಗಿತ್ತು. ನಾವು ಉತ್ಕೃಷ್ಟರು ಎನ್ನುವ ಅಹಂಕಾರದಲ್ಲಿ ಮತ್ತೊಬ್ಬರಿಗೆ ಅವಮಾನ ಮಾಡುವ ಮೊದಲು 100 ಬಾರಿ ಯೋಚಿಸಿ. ಬೇರೆಯವರ ನಡೆ ನುಡಿಗಳಿಗಿಂತ ಹೆಚ್ಚು ನಮ್ಮ ಅಹಂಕಾರವೇ ನಮ್ಮನ್ನು ಭೂಮಿಗೆ ಇಳಿಸುತ್ತದೆ. ಈ ಪ್ರಜ್ಞೆ ಇದ್ದಾಗ ಸಮ ಚಿತ್ತದಿಂದ ವ್ಯವಹರಿಸುವ ತಾಳ್ಮೆ ಬೆಳೆಸಿಕೊಳ್ಳುತ್ತೇವೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ನಮ್ಮನ್ನು ಸೋಲಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ನಮ್ಮನ್ನು ಸೋಲಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSooryaghar.gov.in.
2: ಜನಧ್ವನಿ ಕೇಳುವರಿಗೊಂದು ಪ್ರಕಟಣೆ. ದಿನಾಂಕ 31/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ.

ಡಾಕ್ಟರ್ ಅಲೋಕ್ ಆರ್ಥೋ ಡೆಂಟಿಸ್ಟ್ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663818. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಇಡೀ ಪಾಕಿಸ್ತಾನ ನೌಕಾಪಡೆಯನ್ನು ತನ್ನ ಬಂದರುಗಳಿಗೆ ಸೀಮಿತವಾಗಿರುವಂತೆ ಮಾಡಿತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನೌಕಾ ವಸ್ತು ಸಂಗ್ರಹಾಲಯದ ನೌಸೇನಾ ಶೌರ್ಯ ವಾಟಿಕ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ಧತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ಧ ಸನ್ನದ್ಧತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026ರ ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು ಹೆಚ್ಚುತ್ತಿರುವ ಕಚ್ಚಾ ತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕ

0: ಭಾಗವು ಈ ವರ್ಷದ ಮಾರ್ಚ್ನಲ್ಲಿ ಶೇಕಡಾ 0.4% ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ ಶೇಕಡಾ 3.4% ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಶೇಕಡಾ 17% ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ T20 ಕ್ರಿಕೆಟ್ನ 2 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಇಂಗ್ಲೆಂಡ್ ತಂಡ 26 ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 5 168 ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 9 142 ಗಳಿಸಲಷ್ಟೇ ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸಿಂಗ್ ಜೇ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 ಸೆಟ್ಗಳಿಂದ ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 kg ವಿಭಾಗದಲ್ಲಿ ಗರಿಮಾ ಮಂಗೋಲಿಯಾದ ನಮ್ಸುನ್ ಟೆಂಗ್ಸೆಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 kg ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ ಮಶಾರಿ ಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 kg ವಿಭಾಗದಲ್ಲಿ ನಿಖಿತ ಚೀನಾದ ಯುಟಿಂಗ್ ಯುವಾನ್ ವಿರುದ್ಧ 10-2 ಅಂತರದಿಂದ

0: ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 ಕೆಜಿ ವಿಭಾಗದಲ್ಲಿ ಅಂತ್ರ ಚೀನಾದ ಸಿಯು ವಿರುದ್ಧ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ಧ 4-6 ಅಂತರದ ಕಠಿಣ ಸೋಲಿನ ನಂತರ ತಾನಿಯಾ ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್ ಚೀನಾದ ಮಿನ್ಯಾ ಫಾಂಗ್ ವಿರುದ್ಧ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 ಕೆಜಿ ವಿಭಾಗದಲ್ಲಿ ಮಂಗೋಲಿಯಾದ ತಸ್ರಮ್ಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 ಕೆಜಿ ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಬುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು 10-0 ಅಂತರದಿಂದ ಸೋಲಿಸಿ 53 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 ಕೆಜಿ ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಕ್ಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 27 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಶರಣರ ಅನುಭಾವಿಕ ನುಡಿಗಳನ್ನು ಜನಧ್ವನಿಯು ತಮ್ಮ ವಚನ ವೈಭವ ಕಾರ್ಯಕ್ರಮದ ಮೂಲಕ ಸಹೃದಯ ಶ್ರೋತೃವರ್ಗದ ಮನಗಳಿಗೆ ತರುತ್ತಿರುವುದಕ್ಕೆ ಸಂತೋಷವಾಗಿದೆ. ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವಂತಹ ಎಲ್ಲ ಕೇಳುಗರೊಂದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಕಳೆದ 26ನೇ ಸಂಚಿಕೆಯಿಂದ ಶರಣರು ಮತ್ತು ಅವರ ವಚನಗಳ ವಿಚಾರಧಾರೆಯ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಿದ್ದೇವೆ. ಮೊದಲನೆಯದಾಗಿ ಕಲ್ಯಾಣದ ಕಿರಣ ಅಣ್ಣ ಬಸವಣ್ಣನವರ ವಚನ ವಿಚಾರವನ್ನು 1/2 ಗಂಟೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸಿದೆವು. ಇಂದಿನ 27ನೇ ಸಂಚಿಕೆಯಲ್ಲಿ 12ನೇ ಶತಮಾನ ಎಂದ ಕ್ಷಣ ನಮಗೆ ಬಸವಣ್ಣನವರು ಹೇಗೆ ಕಣ್ಣ ಮುಂದೆ ಬರುತ್ತಾರೋ ಹಾಗೆಯೇ ಶರಣ ಲೋಕದ ತಾರೆ, ಜಗದ ಜಂಗಮ, ಅಲ್ಲಮ್ಮ ಪ್ರಭುಗಳು ಕೂಡ ಬರುತ್ತಾರೆ. ಇಂದು ನಾವು ಅಲ್ಲಮ್ಮರ ವಚನ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಪಡೋಣ. ಇದು ಕೂಡ ಬಹಳ ಕಷ್ಟ, ಏಕೆಂದರೆ ಅವರು ದೇಶ ಕಾಲ ಭಾಷೆಗಳನ್ನು ಮೀರಿ ಸೀಮಾತೀತವಾದಂಥವರು. ಕೆಲವು ಐತಿಹಾಸಿಕ ವ್ಯಕ್ತಿಗಳು ಕವಿಯ ಮನಸ್ಸಿನಲ್ಲಿ ಹೊಕ್ಕು ಆತನ ನುಡಿಯ ಮೂಲಕ ಮೂಡಿ ಜನ್ಮ ತಾಳಿದವರಾಗಿರುತ್ತಾರೆ.

ಆದರೆ ಅಲ್ಲಮರ ಸಾಹಿತ್ಯ ಲೋಕದಲ್ಲಿ ಈಜಿ ಅನೇಕರು ಕವಿಗಳಾಗಿ ಅನುಭಾವಿಕರಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವರ ವಚನಗಳಂತೂ ವಿಶ್ವದ ಅನುಭಾವ ಸಾಹಿತ್ಯದಲ್ಲಿ ಅನನ್ಯತೆಯನ್ನು ಸಾಧಿಸಿವೆ. ಅಲ್ಲಮರು ಆಧ್ಯಾತ್ಮದ ಅನುಭವದಲ್ಲಷ್ಟೇ ಅಲ್ಲ, ಅವರ ಅನುಭವವನ್ನು ವ್ಯಕ್ತಪಡಿಸುವುದರಲ್ಲೂ ಕೂಡ ಅದ್ವಿತೀಯರಾಗಿದ್ದರು. ತೆರೆದ ಕಣ್ಣುಗಳಿಂದ ಜೀವನ ನೋಡಿದಂತಹವರು. ಹಿಮಾಲಯದ ಎತ್ತರದ ಸಾಧನೆ ಅವರದು. ನಿಜ ಸತ್ಯವನ್ನು ಅರಿತವರು, ದೇವರ ಸಾಕ್ಷಾತ್ಕಾರವನ್ನು ಗಳಿಸಿದ್ದವರು. ಅವರೊಂದು ವಿಶಿಷ್ಟವಾದಂತಹ ಪ್ರತಿಭೆ. ಹಾಗಾಗಿಯೇ ಅವರ ಒಳಗಿನ ಚಿಂತನೆ ನವಚೇತನಗೊಂಡು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಸಾಹಿತ್ಯ ರೂಪದಲ್ಲಿ ಹೊರಹೊಮ್ಮಿದ್ದನ್ನು ನಾವು ಕಾಣಬಹುದಾಗಿದೆ. ಅವರ ಮಾತು ಜ್ಯೋತಿರ್ಲಿಂಗವಾಯಿತು. ಅವರ ನುಡಿ ಮಾಣಿಕ್ಯಗಳಿಗೆ ಬೆಡಗಿನ ವಚನಗಳೆಂದು ಜನಮಾನಸದಲ್ಲಿ ಉಳಿಯಿತು. ಅಲ್ಲಮರ ಬಹುಪಾಲು ಬೆಡಗಿನ ವಚನಗಳೆಲ್ಲವೂ ಬೆಡಗಿನ ಸಾಹಿತ್ಯವಾಗಿದೆ. ಬೆಡಗಿನ ವಚನಗಳು ಸ್ವಾನುಭಾವವನ್ನು ಗರ್ಭೀಕರಿಸಿಕೊಂಡಿರುವಂತಹ ಕಲಾತ್ಮಕ ಸೃಷ್ಟಿಯ ಕಾವ್ಯ ಪ್ರತಿಮೆಗಳಾಗಿವೆ. ಅವರ ವಚನಗಳಲ್ಲಿರುವ ಬೆಡಗನ್ನು ಒಡೆದು ಅರ್ಥೈಸಿಕೊಂಡು ಆನಂದಿಸುವುದು ಸುಲಭದ ಕೆಲಸವೇನಲ್ಲ. ಅವರ ವಚನಗಳು ಮೇಲ್ಮುಖವಾಗಿ ಅರ್ಥವಾಗದಿದ್ದರೂ ಅನುಭಾವಿಕರ ಅನುಭಾವದ ಚರ್ಚೆಯಲ್ಲಿ ಕಡೆದು ಪರಿಪಕ್ವವಾಗಿ ಅದರ ಅರ್ಥ ಹೊರಹೊಮ್ಮಿರುವುದನ್ನು ನಾವು ಕಾಣಬಹುದಾಗಿದೆ. ಅನೇಕರು ಅಲ್ಲಮರ ಬೆಡಗಿನ ವಚನಗಳಿಗೆ ವ್ಯಾಖ್ಯಾನವನ್ನು ಟೀಕುಗಳನ್ನು ಬರೆದಿದ್ದಾರೆ. ಅವುಗಳನ್ನೇ ಆಧರಿಸಿ ಅವರ ವಚನಗಳ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಇಂತಹ ಶ್ರೇಷ್ಠರನ್ನು ಕರಿಯನ್ನು ಕನ್ನಡಿಯಲ್ಲಿ ನೋಡಿದಂತೆ ನೋಡಲು ಪ್ರಯತ್ನ ಪಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿವಿ ಮಲ್ಲಾಪುರ ರವರು ಅಲ್ಲಮ ಪ್ರಭುದೇವರ 1636 ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ. ಶರಣರು ವಚನಗಳನ್ನು ಬರೆದದ್ದು ತೋರ್ಪಡಿಕೆಗಾಗಿ ಅಲ್ಲ, ಜನತೆಯ ಉದ್ಧಾರಕ್ಕಾಗಿ. ಹಾಗಾಗಿಯೇ ವಚನಗಳು ಜನರ ಹೃದಯ ಮುಟ್ಟುವ ಸಾಹಿತ್ಯವಾಯಿತು. ಅಲ್ಲಮರ ವಚನಗಳಂತೂ ಸಾಧಕರಿಗೆ ಬರೆದಂತೆ ಕಾಣುತ್ತವೆ. ಅವರೇ ಒಂದೆಡೆ ಹೇಳುತ್ತಾರೆ, ಅನುಭಾವ ಅನುಭಾವವೆಂದೆಂಬಿರಿ, ಅನುಭಾವವೆಂಬುದು ಸಂತೆಯ ಪಸಾರವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗಾಗಿ ಅವರ ವಚನಗಳಲ್ಲಿ ಸಾಧಕನ ಸಂದೇಹಗಳನ್ನು, ಅವನು ಆಚರಿಸಬೇಕಾದಂತಹ ನೈತಿಕ ಆಧ್ಯಾತ್ಮಿಕ ಆಚರಣೆಗಳನ್ನು, ನಿಗೂಢ ಶಕ್ತಿಗಳನ್ನು, ಯೋಗದ ತಾತ್ವಿಕ ವಿಚಾರಗಳನ್ನು, ಹೀಗೆ ಅನೇಕ ವಿಚಾರಗಳನ್ನು ಬೆಡಗಿನಲ್ಲಿ ನಿಗೂಢಗೊಳಿಸಿದ್ದಾರೆ. ಸಾಧಕ ಇದನ್ನು ಅರಿಯಲು ಪ್ರಯತ್ನಿಸಿದರೆ ಸಾಕು, ಸಾಧನೆಯ ಹಾದಿಯಲ್ಲಿ ಬಹುದೂರ ಸಾಗಬಹುದು ಎನ್ನುವುದು ಅಲ್ಲಮರ ನಿಲುವಾಗಿತ್ತು. ಅವರ ವಚನಗಳಲ್ಲಿ ಪ್ರಕೃತಿಯ ಶಕ್ತಿಯನ್ನು ಬಳಸಿ ವಚನಗಳನ್ನು ಕಟ್ಟಿರುವುದನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಕೆಲವು ಮೂಲ ತಿರುಳಿನ ವಚನಗಳನ್ನು ಗಮನಿಸೋಣ. ಅವರು ಒಂದೆಡೆ ಹೇಳುತ್ತಾರೆ, ಕಲ್ಲೊಳಗಿನ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಿನ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲ ಆರಿಗೆಯು ಗುಹೇಶ್ವರ, ನಿಂದ ನಿಲುವನ್ ಅನುಭವ ಸುಖಬಲ್ಲ. ಅಲ್ಲಮರು ಹೇಳುತ್ತಾರೆ, ಕಲ್ಲಲ್ಲಿ ಬೆಂಕಿ ಇದೆ, ಆದರೆ ಎರಡು ಕಲ್ಲುಗಳ ಘರ್ಷಣೆಯಿಂದ ಮಾತ್ರ ಅದು ಹೊರಹೊಮ್ಮಿ ಚಿಮ್ಮಬಲ್ಲದು. ಒಂದು ಚಿಕ್ಕ ಬೀಜದಲ್ಲಿ ಮುಂದೆ ವೃಕ್ಷವಾಗುವಂತಹ ಅಗಾಧ ಶಕ್ತಿ ಅಡಕವಾಗಿದೆ. ಆ ಬೀಜಕ್ಕೆ ಅನುಕೂಲವಾದಂತಹ ಸನ್ನಿವೇಶ ನಿರ್ಮಾಣಗೊಂಡರೆ ಅದು ಮೊಳಕೆಯೊಡೆದು ಪಲ್ಲವಿಸಿ ಮರವಾಗುತ್ತದೆ ಎನ್ನುತ್ತಾರೆ. ಅದೇ ರೀತಿ ಶಿವ ಜೀವರ ಸಂಬಂಧವೂ ಕೂಡ ಎನ್ನುತ್ತಾರೆ. ಜೀವಿಗೆ ಕಷ್ಟ ಸುಖಗಳು ಬರಬಹುದು, ಅದು ಸಹಜ. ಆದರೆ ಸಾಧಕ ಈ ಕಷ್ಟ ಸುಖಗಳನ್ನು ಎದುರಿಸಿ ತಾನು ಇರುವ ಪರಿಸರದಲ್ಲಿಯೇ ತನ್ನ ಮುನ್ನಡೆಯನ್ನು ಕಂಡುಕೊಂಡು ಶಿವನೆಡೆಗೆ ಸಾಗುವುದನ್ನು, ಅಂದರೆ ಒಳಿತಿನ ಕಡೆಗೆ

ಆಗುವುದನ್ನು ಕಲಿಯಬೇಕು ಎನ್ನುತ್ತಾರೆ. ಯಾವಾಗ ಅವನಿಗೆ ಶಿವನ ಸಂಪರ್ಕವಾಗುತ್ತದೋ, ಅಂದರೆ ಒಳಿತಿನ ಸಂಪರ್ಕವಾಗುತ್ತದೋ, ಆಗ ಸುಖ ದುಃಖಗಳು ಶಿವಶಕ್ತಿಯಲ್ಲಿ ಲೀನಗೊಂಡು ಆನಂದ ಶಕ್ತಿಯ ಉದಯವಾಗುತ್ತದೆ ಎನ್ನುತ್ತಾರೆ. ಎಂತಹ ಅದ್ಭುತ ಚಿಂತನೆ ಅಲ್ಲಮರದು. ಇದನ್ನೇ ಅವರು ವಚನದ ಅಂತಿಮದಲ್ಲಿ ಹೇಳುತ್ತಾರೆ, ಗುಹೇಶ್ವರನಿಂದ ನಿಲುವನ್ ಅನುಭವ ಸುಖಬಲ್ಲ. ಹೌದು, ಅಂತಹ ಸಾಧಕ ಮಾತ್ರ ಭಗವಂತನ ಸಂಪರ್ಕ ಶಕ್ತಿಯ ಸುಖವನ್ನ ಅರಿಯಬಲ್ಲ ಎನ್ನುತ್ತಾರೆ. ಹೀಗೆ ಅಲ್ಲಮರು ಪ್ರಕೃತಿಯ ಮೂಲಕ ತಮ್ಮ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಮರ ಚಿಂತನೆ ಎಷ್ಟೊಂದು ಮೇರುಮಟ್ಟದಲ್ಲಿದೆ ಎನ್ನುವುದಕ್ಕೆ ಅವರು ಒಂದೆಡೆ ಹೇಳುತ್ತಾರೆ, ನಾವು ಮಾಡುವ ಪೂಜೆ ಎಷ್ಟೊಂದು ಶ್ರೀಮಂತತನದಿಂದ ಆಡಂಬರದಿಂದ ಕೂಡಿದ್ದರೂ ಕೂಡ ಅದು ಭಗವಂತನಿಗೆ ಏನೇನೂ ಅಲ್ಲ ಎನ್ನುತ್ತಾರೆ. ಏಕೆಂದರೆ ಅವನಿಗೆ ಎಂತಹ ಪೂಜೆ ಪ್ರಕೃತಿಯಿಂದಲೇ ಸಲ್ಲುತ್ತದೆ ಎನ್ನುವುದನ್ನು ಅವರು ತಮ್ಮ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ವಚನ ಹೀಗಿದೆ, ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ, ಪೂಜೆಯ ಮಾಡುವಡೆ ನಿಮಗೆ ಗಗನ ಕುಸುಮ ಅಖಂಡಿತ ಪೂಜೆ, ಅರ್ಪಿತವ ಮಾಡುವಡೆ ನೀನು ನಿತ್ಯ ತೃಪ್ತನು, ಧೂಪ ದೀಪದಾರತಿಗಳ ಬೆಳಗುವಡೆ ನೀನು ಸ್ವಯಂ ಜ್ಯೋತಿ ಪ್ರಕಾಶನು, ಅರ್ಚನೆಯ ಮಾಡುವಡೆ ನೀನು ಮುಟ್ಟಬಾರದ ಘನವೇದ್ಯನು, ನಿನಗೆ ಅನಂತ ನಮಂಗಳಾದವು ಗೇಶ್ವರ, ನಿನಗೆ ಅನಂತ ನಮಂಗಳಾದವು. ಹೌದು, ಹೀಗೆ ಅಲ್ಲಮರು ಭಗವಂತನ ಪೂಜೆಯನ್ನು ತಮ್ಮ ಅದ್ಭುತವಾದಂತಹ ಪದ ಸಂಪತ್ತಿನಲ್ಲಿ ವಿವರಿಸಿದ್ದಾರೆ. ಅವರು ಹೇಳುತ್ತಾರೆ, ನಾವು ಭಗವಂತನಿಗೆ ಮಜ್ಜನ ಮಾಡಿಸುತ್ತೇವೆ, ಆದರೆ ಅವನು ಶುದ್ಧ ನಿತ್ಯ ನಿರ್ಮಲ ದೇಹಿ ಎನ್ನುತ್ತಾರೆ. ನಾವು ಮಾಡುವಂತಹ ಮಜ್ಜನ ಅದು ಸಾಂಕೇತಿಕವಷ್ಟೇ ಎನ್ನುತ್ತಾರೆ. ಇನ್ನು ಪರಮಾತ್ಮನಿಗೆ ಹೂವಿಟ್ಟು ಹಣ್ಣಿಟ್ಟು ಹೀಗೆಲ್ಲ ಪೂಜೆ ಮಾಡಬಹುದು, ಆದರೆ ಗಗನದಲ್ಲಿರುವ ಎಲ್ಲ ಕುಸುಮಗಳ ಪರಿಮಳವೇ ನಿಮಗೆ ಪೂಜೆಯಾಗಿದೆ, ಹ ಹಣ್ಣಿನ ರುಚಿಯ ರಸ ರುಚಿಯ ವಾಸನೆಯೇ ನಿಮಗೆ ಪೂಜೆಯಾಗಿದೆ. ಹೇಗಿದೆ ಅಲ್ಲಮ್ಮರು ಹೇಳುವಂತಹ ಪೂಜೆ? ಆದರೆ ನಮ್ಮ ಪೂಜೆ ಅದರ ಮುಂದೆ ಅದಾವುದು ಎನ್ನುತ್ತಾರೆ. ಆ ಪರಮನಿಗೆ ನೈವೇದ್ಯವ ಅರ್ಪಿತವ ಮಾಡಬಹುದು, ಆದರೆ ಅವನು ಜಗದಲ್ಲಿನ ಎಲ್ಲವನ್ನ ಆರೋಗಿಸಿ ನಿತ್ಯ ತೃಪ್ತನು ಎನ್ನುತ್ತಾರೆ. ನಾವು ಧೂಪ ದೀಪಧಾರತಿಯ ಮಾಡಬಹುದಷ್ಟೇ, ಆದರೆ ಅವನು ಸ್ವಯಂ ಹೊಳೆಯುವ ಚಿನ್ಮಯ ರೂಪನು ಎನ್ನುತ್ತಾರೆ. ಅಷ್ಟವಿಧಾರ್ಚನೆಯ ಮಾಡಬಹುದು, ಆದರೆ ಆ ಕರ್ತನು ಜಗವನ್ನೇ ಮೀರಿ ನಿಂತ ಕಾರಣಿಕ ಪ್ರಭು ಎಂದು ಬಿಡುತ್ತಾರೆ. ಹಾಗಾಗಿಯೇ ನಿಮಗೆ ನಾನಾ ಹೆಸರುಗಳು ಎನ್ನುತ್ತಾರೆ. ಹೀಗೆ ಅಲ್ಲಮರು ಶಕ್ತಿ ಸ್ವರೂಪನಿಗೆ ನಾವು ಮಾಡುವಂತಹ ಪೂಜೆ ಅದು ಕೇವಲ ಸಾಂಕೇತಿಕವಷ್ಟೇ, ಅವನನ್ನು ಕೇವಲ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ಪ್ರೀತಿ ಪ್ರೇಮ ಕರುಣೆ ಕನಿಕರ ಹೀಗೆ ಇವುಗಳಿಂದ ಪೂಜಿಸಿದರೆ ಸಾಕು ಎನ್ನುತ್ತಾರೆ. ಏಕೆಂದರೆ ಅವನು ಪ್ರಕೃತಿಯಿಂದಲೇ ಸ್ವಯಂ ಪೂಜೆಗಳು ಪಡುತ್ತಾನೆ ಎನ್ನುತ್ತಾರೆ ಅಲ್ಲಮರು. ಇದನ್ನು ಅರಿಯದೆ ಮನುಷ್ಯರು ಭಗವಂತನನ್ನು ನಾವೇ ಅತ್ಯಂತ ಶ್ರೇಷ್ಠತ್ವದಿಂದ ಪೂಜಿಸುತ್ತಿದ್ದೇವೆ ಎಂದು ಹಾಡಿ ತಮ್ಮನ್ನೇ ತಾವೇ ಹೊಗಳಿಕೊಳ್ಳುತ್ತಿದ್ದಾರೆ ಎನ್ನುತ್ತಾರೆ ಅಲ್ಲಮರು. ಮುಂದೆ ಹೋಗಿ ಒಂದೆಡೆ ಅಲ್ಲಮರು ತಮ್ಮ ವಚನ ಸಾಹಿತ್ಯದಲ್ಲಿ ಈ ಮನುಷ್ಯ ಜ್ಞಾನದ ಅಜ್ಞಾನದಲ್ಲಿ ಮುಳುಗಿದ್ದಾನೆ ಎಂದು ಬಿಡುತ್ತಾರೆ. ಆ ವಚನ ಹೀಗಿದೆ, ಅವರು ಹೇಳುತ್ತಾರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ತೂಗುತ್ತಿದ್ದಾಳೆ ಭ್ರಾಂತಿ.

ಎಂಬ ತಾಯಿ ತೊಟ್ಟಿಲು ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಕಾಣಬಾರದು ಕಾಣಬಾರದು ಎಂದು ಬಿಡುತ್ತಾರೆ. ಇದೊಂದು ಮಾರ್ಮಿಕವಾದ ರೂಪಕವಾಗಿದೆ. ಇಲ್ಲಿ ಅಲ್ಲಮರು ಹೇಳುತ್ತಾರೆ, ಜ್ಞಾನವೆಂಬ ಶಿಶುವನ್ನು ಅಜ್ಞಾನವೆಂಬ ತೊಟ್ಟಿಲಲ್ಲಿ ಮಲಗಿಸಿ

ಶಿಶುವಿನ ಅಂದರೆ ಜೀವನ ಮೂಲ ಸ್ವರೂಪ ಪರಿಶುದ್ಧ ಚೇತನ, ಅದನ್ನೇ ಇಲ್ಲಿ ಶಿಶು ಎನ್ನುತ್ತಾರೆ. ಆದರೆ ಈ ಅರಿವಿನ ಪ್ರಕಾಶವನ್ನು ಮರೆತು ತಾನು ಓದಿದ ವೇದಾದಿ ಶಾಸ್ತ್ರಗಳೇ ನಿಜ ಜ್ಞಾನವೆಂದು ಭಾವಿಸಿ ಅದನ್ನು ಸರಿಯಾಗಿ ಅರಿಯದೆ ಅಜ್ಞಾನದಲ್ಲಿ ಮುಳುಗಿ ಅದರಲ್ಲೇ ತೇಲುತ್ತಿದ್ದಾನೆ ಎನ್ನುತ್ತಾರೆ. ಅದನ್ನೇ ಇಲ್ಲಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ತೂಗುತ್ತಿದ್ದಾಳೆ ಎನ್ನುತ್ತಾರೆ. ಹಾಗಾಗಿ ಅಲ್ಲಮರು ಮುಂದೆ ಹೋಗಿ ಹೇಳುತ್ತಾರೆ, ತೊಟ್ಟಿಲು ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಹೌದು, ಅಲ್ಲಮರ ಪ್ರಕಾರ ಯಾವಾಗ ನಾವು ನಮ್ಮ ಅನುಭಾವಿಕತ್ವದಿಂದ ನಿಜ ಜ್ಞಾನವನ್ನು ಅರಿಯದೆ ಕೇವಲ ವೇದಾಗಮ ಶಾಸ್ತ್ರವನ್ನು ಓದಿ ಕೇವಲ ಪಂಡಿತನಾಗಿ ಅದನ್ನೂ ಅನುಸರಿಸದೆ ಇದ್ದರೆ ಏನು ಪ್ರಯೋಜನವಿಲ್ಲ? ಮೊದಲು ಅವುಗಳನ್ನೆಲ್ಲ ಕಿತ್ತು ಬಿಸಾಡಬೇಕು ಎನ್ನುತ್ತಾರೆ, ಅನುಭಾವದೆಡೆಗೆ ಸಾಗಬೇಕು ಎನ್ನುತ್ತಾರೆ. ಆಗ ಮಾತ್ರ ನಾವು ಪರಮಾತ್ಮನೆಡೆಗೆ ಸಾಗಬಹುದು ಎನ್ನುವುದು ಅಲ್ಲಮರ ಚಿಂತನೆಯಾಗಿದೆ. ಹೌದು, ಇತ್ತೀಚಿನ ಜನತೆ ಸಾಕಷ್ಟು ಓದಿದ್ದಾರೆ, ಅಷ್ಟೇ ಆ ಓದಿನಂತೆ ನಡೆದುಕೊಳ್ಳುತ್ತಿಲ್ಲ. ಹಾಗಾಗಿ ಸಮಾಜ ಅತ್ಯಂತ ದುಸ್ತರ ದುಸ್ಥಿತಿಯಡೆಗೆ ಸಾಗುತ್ತಿದೆ. ಇದನ್ನೇ ಅಲ್ಲಮರು ತಮ್ಮ ವಚನದಲ್ಲಿ ಗುರುವಿದ್ದರೂ ಶಿಷ್ಯನಲ್ಲಿ ಸುಜ್ಞಾನ ಅಳವಡುತ್ತಿಲ್ಲ ಎನ್ನುತ್ತಾರೆ. ವಚನ ಬಹಳ ಸುಂದರವಾಗಿದೆ. ಹೇಳುತ್ತಾರೆ, ಪ್ರಣತೆಯೂ ಇದೆ ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಗುರುವೂ ಇದ್ದಾನೆ, ಲಿಂಗವೂ ಇದೆ, ಶಿಷ್ಯನಲ್ಲಿ ಸುಜ್ಞಾನ ಅಂಕುರಿಸದನ್ನಕ್ಕರ ಭಕ್ತಿ ಅದೆಲ್ಲಿಯದೋ. ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದಡೆ ಅತಿ ಗೆಳವ ನಮ್ಮ ಗುಹೇಶ್ವರ. ಅಲ್ಲಮರ ವಿಚಾರಧಾರೆ ಬಹಳ ಸುಂದರ. ಅವರು ಉದಾಹರಣೆಯ ಮೂಲಕ ಹೇಳುತ್ತಾರೆ. ಅವರು ಹೇಳುತ್ತಾರೆ, ದೀಪವೂ ಇದೆ ಬತ್ತಿಯೂ ಇದೆ, ಆದರೆ ಎಣ್ಣೆ ಇಲ್ಲದಿದ್ದರೆ ಜ್ಯೋತಿ ಬೆಳಗುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಇದೇ ಆಧಾರದಲ್ಲಿ ಅವರು ಮುಂದೆ ಮತ್ತೆ ಪ್ರಶ್ನೆ ಕೇಳುತ್ತಾರೆ, ಗುರುವು ಪ್ರಣತಿ, ಲಿಂಗವು ಬತ್ತಿ, ಶಿಷ್ಯನಲ್ಲಿ ಸುಜ್ಞಾನವೇ ತೈಲ, ಆ ತೈಲ ಅಂದರೆ ಸುಜ್ಞಾನ ಶಿಷ್ಯನಲ್ಲಿ ಮೂಡಿಬರಬೇಕು, ಗುರುವನ್ನು ದೇವನೆಂದು ಭಾವಿಸಬೇಕು, ಆತನು ಹಿಡಿದ ಲಿಂಗದಲ್ಲಿ ದೈವ ಕಳೆಯನ್ನು ಕಾಣಬೇಕು. ಈ ಭಾವಪೂರ್ಣ ಜ್ಞಾನವಿದ್ದಲ್ಲಿ ಭಕ್ತಿ ಜ್ಯೋತಿ ತನ್ನಷ್ಟಕ್ಕೆ ತಾನೇ ಹೊತ್ತಿಕೊಳ್ಳುತ್ತದೆ. ಎಷ್ಟು ಸುಂದರವಾದ ಮಾತುಗಳು! ಅದರಲ್ಲಿ ನಾನು ಭಗವಂತನ ದಾಸ ಅಂದರೆ ನಾನು ಸಮಾಜದ ದಾಸ ಎನ್ನುವ ಭಾವ ಮೂಡಿ ಬರುತ್ತದೆ ಎನ್ನುತ್ತಾರೆ. ಇದನ್ನೇ ಅಲ್ಲಮರು ಜ್ಯೋತಿ ಎಂದಿದ್ದಾರೆ. ಹೌದು, ಅಲ್ಲಮರ ಚಿಂತನೆ ಒಂದು ಅದ್ಭುತ. ಈ ಚಿಂತನೆಯನ್ನು ಅರಿತು ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ನುಡಿದು ಅರಿತು ಆಚರಿಸಿ ಸಮಾಜದಲ್ಲಿ ಸರಿಯಾದ ಹಾದಿಯಲ್ಲಿ ಸಾಗಬಹುದು. ಅಲ್ಲಮರು ಮುಂದೆ ಹೇಳುತ್ತಾರೆ, ಹೆಣ್ಣು ಮಣ್ಣು ವನ್ನು ಇವುಗಳನ್ನು ನಾವು ಮಾಯೆ ಎಂದು ಭಾವಿಸಿದ್ದೇವೆ, ಅದಲ್ಲ ಎಂದು ಬಿಡುತ್ತಾರೆ ವಚನದಲ್ಲಿ. ಅವರು ಹೇಳುತ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಎನ್ನುತ್ತಾರೆ. ಅಲ್ಲಮರು ಹೀಗೆ ಹೇಳುವುದರ ಮೂಲಕ ಮನಸ್ಸಿನ ಆಸೆಯೇ ಮಾಯೆ, ಹಾಗಾಗಿ ಆ ಮನಸ್ಸಿನ ಮೇಲೆ ನಿಗಾ ವಹಿಸಬೇಕು ಎನ್ನುತ್ತಾರೆ. ಅದಕ್ಕಾಗಿ ಶಿವಯೋಗ ಸಾಧನೆಯಲ್ಲಿ ತೊಡಗಬೇಕು, ಅದುವೇ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಏಕೈಕ ಸಾಧನ ಎನ್ನುತ್ತಾರೆ. ಹಾಗಾಗಿ ಅಲ್ಲಮರು ಹೇಳುತ್ತಾರೆ, ಶಿವಯೋಗ

ಜ್ಞಾನವನ್ನು ಅರಿಯಬೇಕು. ಆ ಜ್ಞಾನವೇ ಶ್ರೀಮಂತವಾದ ಜ್ಞಾನ ಎನ್ನುತ್ತಾರೆ. ಅವರು ಶಿವಯೋಗದ ಜ್ಞಾನದ ಬಗ್ಗೆ ಒಂದೆಡೆ ಒಂದು ವಚನವನ್ನು ಬರೆಯುತ್ತಾರೆ. ವಚನ ಹೀಗಿದೆ: ತಲೆಯ ಮೇಲೆ ತಲೆ ಇದ್ದಿತ್ತಲ್ಲ, ತಲೆ ತಲೆಯ ತಲೆ ನುಂಗಿತ್ತಲ್ಲ, ಸತ್ತು ಹಾಲ ಸವಿಯಬಲ್ಲಡೆ, ರಥದ ಕೀಲನ್ನರಿಯಬಲ್ಲಡೆ, ಅದುವೇ ಶಿವಯೋಗ. ಶಿಶು ಕಂಡ ಕನಸಿನಲ್ಲುಳ್ಳ ತೃಪ್ತಿ ನಿನ್ನಲ್ಲುಂಟೆ ಗುಹೇಶ್ವರ. ಇದೊಂದು ಬೆಳಗಿನ ವಚನವಾಗಿದೆ, ಅರ್ಥ ನಿಗೂಢವಾಗಿದೆ. ಇಲ್ಲಿ ಅಲ್ಲಮರು ತಲೆಯ ಮೇಲೆ ತಲೆಯೊಂದು ಇದ್ದಿತ್ತಲ್ಲ ಎನ್ನುತ್ತಾರೆ. ಅಂದರೆ ಒಂದು ತಲೆಯ ಮೇಲೆ ಇನ್ನೊಂದು ತಲೆಯಿದೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ತಲೆ ತಲೆಯ ತಲೆ ನುಂಗಿತ್ತಲ್ಲ. ಇಲ್ಲಿ ಎರಡು ತಲೆಗಳ ಜೊತೆಗೆ ಮೂರನೆಯ ತಲೆ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. ಆ ಮುಂದೆ ಹೇಳುತ್ತಾರೆ, ಆ ಮೂರನೆಯ ತಲೆ ಆ ಇನ್ನುಳಿದ ಎರಡು ತಲೆಗಳನ್ನು ನುಂಗಿತ್ತು ಎನ್ನುತ್ತಾರೆ. ಹಾಗೆಯೇ ಸತ್ತು ಹಾಲ ಸವಿಯುವುದು, ರಥದ ಸೂತ್ರವನ್ನು ಅರಿಯುವುದು, ಇದುವೇ ಯೋಗ ಎನ್ನುತ್ತಾರೆ. ಇಂತಹ ಜ್ಞಾನವನ್ನು ನಾವು ಅರಿಯಬೇಕು ಎನ್ನುತ್ತಾರೆ. ಅಂತಹ ಜ್ಞಾನ ಶಿಶು ಕಂಡ ಕನಸಿನಂತಿರುತ್ತದೆ ಎನ್ನುತ್ತಾರೆ ಅಲ್ಲಮರು. ಇಲ್ಲಿ ಅನುಭಾವಿಗಳ ಅನುಭಾವವನ್ನು ಬೆರೆಸಿದಾಗ ತಲೆ ಎಂದರೆ ಜ್ಞಾನ ಎಂದರ್ಥ. ಮೊದಲ ತಲೆ ಎಂದರೆ ಸಾಮಾನ್ಯ ಜ್ಞಾನ, ಅಂದರೆ ಸಹಜವಾಗಿ ಮನುಷ್ಯರಿಗಿರುವಂತಹ ಜ್ಞಾನದ ತಲೆ. ಎರಡನೆಯ ತಲೆ ಎಂದರೆ ವೃತ್ತಿ ಜ್ಞಾನದ ತಲೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆದಂತಹ ವೃತ್ತಿಯ ಬಗ್ಗೆ ವಿಶೇಷವಾದಂತಹ ಜ್ಞಾನವಿರುತ್ತದೆ. ಗಣಿತ ಶಿಕ್ಷಕರಿಗೆ ಗಣಿತದ ಜ್ಞಾನ, ಕುಂಬಾರನಿಗೆ ಕುಂಬಾರಿಕೆಯ ಜ್ಞಾನ, ಹೀಗೆ. ಇನ್ನು ಮೂರನೆಯ ತಲೆ, ಅದು ಪರಮಜ್ಞಾನದ ತಲೆ. ಯಾರಲ್ಲಿ ಆಧ್ಯಾತ್ಮಿಕ ಶಕ್ತಿ ಉನ್ನತೀಯವಾದಂತಹ ಸ್ಥಿತಿಯಡೆಗೆ ತಲುಪುತ್ತದೋ ಆಗ ಅವನಲ್ಲಿ ಪರಮಾತ್ಮನ ವಿಶಿಷ್ಟ ಶಕ್ತಿ ಸಹಜಕವಾಗಿಯೇ ಅಡಕವಾಗುತ್ತದೆ. ಅದನ್ನೇ ಇಲ್ಲಿ ಅಲ್ಲಮರು ಸಾಮಾನ್ಯ ಜ್ಞಾನ ಮತ್ತು ವೃತ್ತಿ ಜ್ಞಾನ ಈ ಎರಡೂ ಕೂಡ ತಲೆಯನ್ನು ಪರಮಜ್ಞಾನ ತನ್ನಲ್ಲಿ ಅಡಗಿಸಿಕೊಳ್ಳುತ್ತದೆ ಎನ್ನುತ್ತಾರೆ. ಹೌದು, ಎಂತಹ ವಿಚಾರ ಅಲ್ಲವರದು. ಅವರು ಹೇಳುತ್ತಾರೆ, ಸತ್ತು ಹಾಲ ಸವಿಯಬಲ್ಲಡೆ, ಅಂದರೆ ಇಲ್ಲಿ ಅಜ್ಞಾನ ಎನ್ನುವುದು ಅಳಿದು ಸುಜ್ಞಾನವೆಂಬುದು ಉಳಿದು ಆಧ್ಯಾತ್ಮದ ಆನಂದವನ್ನು ಸವಿಯುವಂಥವನಾಗಬೇಕು ಎನ್ನುತ್ತಾರೆ. ಹಾಗೆ ಹೇಳುತ್ತಾರೆ, ರಥದ ಕೀಲನ್ ಅರಿಯಬಲ್ಲೊಡೆ, ಅಂದರೆ ರಥದ ಸೂತ್ರ, ಅದರಲ್ಲಿ ಎರಡೂ ಗಾಲಿಗಳು ಮುಂದಕ್ಕೆ ಚಲಿಸಿದರೆ ರಥ ಮುನ್ನಡೆಯುತ್ತದೆ. ಒಂದು ಹಿಂದೆ ಒಂದು ಮುಂದೆ ಚಲಿಸಿದರೆ ರಥ ಮುಂದೆ ಹೋಗಲು ಸಾಧ್ಯವಿಲ್ಲ. ಇದುವೇ ರಥದ ಸೂತ್ರ. ಇದರ ಅರ್ಥ, ಶಿವ ಮತ್ತು ಜೀವರು ಆಧ್ಯಾತ್ಮ ರಥದ ಎರಡು ಚಕ್ರಗಳು, ಅವೆರಡು ಒಟ್ಟಾಗಿ ಚಲಿಸಬೇಕು, ಆಗ ಮಾತ್ರ ಯೋಗದ ಆನಂದವನ್ನು ಕಾಣಬಹುದು ಎನ್ನುತ್ತಾರೆ. ಇದನ್ನೇ ಇಲ್ಲಿ ಅಲ್ಲಮರು, ಶಿಶು ಕಂಡ ಕನಸಿನಲ್ಲುಳ್ಳ ತೃಪ್ತಿ ನಿನ್ನಲ್ಲಿದೆ ಎನ್ನುತ್ತಾರೆ. ಅಂದರೆ ಶಿಶು ಹೇಗೆ ತಾನು ಕಂಡ ಕನಸನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ, ಆದರೆ ಅದರ ಆನಂದದಲ್ಲಿ ಮುಳುಗಿರುತ್ತದೆ, ಹಾಗೆಯೇ ಯೋಗದ ಆನಂದವಿದೆ, ಅದು ಕೇವಲ ಅನುಭವಿಸುವುದಷ್ಟೇ ಅನ್ನುತ್ತಾರೆ. ಹೀಗೆ ಅಲ್ಲಮರು ಇಂತಹ ಜ್ಞಾನವನ್ನು ನಾವು ಅರಿಯಬೇಕು ಎನ್ನುತ್ತಾರೆ. ಹೌದು, ನಿಜ ಜ್ಞಾನವೇ ಸಹಜ ಜ್ಞಾನವಾಗಬೇಕು ಎನ್ನುವುದು ಅಲ್ಲಮರ ವಿಚಾರವಾಗಿದೆ. ಇಂತಹ ಜ್ಞಾನ ನಮ್ಮಲ್ಲಿ ಇರಬೇಕು ಎನ್ನುವುದಕ್ಕೆ ಅವರು ಒಂದೆಡೆ ಹೇಳುತ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ಅದು ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎನ್ನುವುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ, ಆ ರತ್ನವ ನೀನು ಅಲಂಕರಿಸಿದೆಯಾದೆಡೆ

ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸೆರಿವಂತರಾರೂ ಇಲ್ಲ ಕಾಣ, ಎಲೆಮನವೇ ಸೆರಿವಂತರಾರು ಇಲ್ಲ ಕಾಣ ಎನ್ನುತ್ತಾರೆ. ಹೀಗೆ ಅಲ್ಲಮರು ಹೇಳುತ್ತಾರೆ, ಹೊನ್ನು ಹೆಣ್ಣು ಮಣ್ಣು ಇವು ಯಾರ ವಿಧಿಗೆ ಗುರಿಯಾಗುತ್ತಾರೋ ಅವರಿಗಾಗಿ ಇರುವುದೇ ಹೊರತು ಶಿವಜ್ಞಾನದ ಅರಿತವನಿಗಲ್ಲ ಎನ್ನುತ್ತಾರೆ. ಯಾರು ಈ ಜ್ಞಾನರತ್ನವನ್ನು ಅರಿತು ಸದಾ ಅಲಂಕರಿಸಿಕೊಳ್ಳುತ್ತಾರೋ ಅವರೇ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತರು ಎನ್ನುತ್ತಾರೆ. ಹೌದು, ಸುಜ್ಞಾನವೇ ನಿಜವಾದ ಜ್ಞಾನ, ಅದುವೇ ವ್ಯಕ್ತಿಗೆ ಪರಮಭೂಷಣವಾದದ್ದು. ಇದನ್ನು ಅರಿತು ನಾವು ಜ್ಞಾನವನ್ನು ಧರಿಸಬೇಕಲ್ಲದೆ ಅಜ್ಞಾನವನ್ನಲ್ಲ. ಅಲ್ಲವರು ತಮ್ಮ ಒಂದು ವಚನದಲ್ಲಿ ಅಜ್ಞಾನ ನಮ್ಮಲ್ಲಿ ಮೂಡಿ ಬಂದರೆ ಏನಾಗುತ್ತದೆ ಎನ್ನುವುದನ್ನು ಕೂಡ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಚನ ಹೀಗಿದೆ, ನಾನೆಂಬ ಅಹಂಕಾರ ತಲೆದೂರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲುಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲುಡನೆ ನಾ ಬಲ್ಲೆ ಬಲ್ಲಿದರೆಂಬ ಹರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಎಂತಹ ವಚನ! ಹೌದು, ಅಲ್ಲಮರು ಹೇಳುವುದು ನಿಜ. ಯಾವಾಗ ಮನುಷ್ಯನಲ್ಲಿ ಅಜ್ಞಾನ ಮೂಡಿ ಬರುತ್ತದೋ ಆಗ ನಾನೇ ಜ್ಞಾನಿ ಎನ್ನುವಂತಹ ಅಹಂಕಾರ ಮೂಡುತ್ತದೆ. ಇದರಿಂದ ಅವನಲ್ಲಿನ ಚಿಂತನೆಗಳಲ್ಲಿ ಬದಲಾಗುತ್ತದೆ. ಕುಟಿಲತೆ, ಮೋಸ, ವಂಚನೆ ಬಿರುಗಾಳಿಯಂತೆ ಅವನ ಜೀವನದಲ್ಲಿ ಹಾದು ಬರುತ್ತದೆ. ಆಗ ಅವನಲ್ಲಿನ ನೈಜ ಜ್ಞಾನವು ಕೆಟ್ಟು ಅಂಧಕಾರದ ಜಗತ್ತಿನಲ್ಲಿ ಮುಳುಗಿ ಬದುಕು ಹಾಳಾಗುತ್ತದೆ ಎನ್ನುತ್ತಾರೆ. ಅಲ್ಲಮರ ಈ ವಿಚಾರವನ್ನು ಪ್ರತಿಯೊಬ್ಬರೂ ಒಮ್ಮೆ ಗಮನಿಸಿ ಚಿಂತಿಸಬೇಕಿದೆ. ನಾವು ನಮ್ಮನ್ನು ಸರಿಯಾದ ಚಿಂತನೆಗೊಳಪಡಿಸಿದಾಗ ಮಾತ್ರ ಸರಿಯಾದ ಮಾರ್ಗದಲ್ಲಿ ಸಾಗಲು ಸಾಧ್ಯ. ಇಲ್ಲವಾದಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕೊನೆಯದಾಗಿ ಅವರ ಚಿಂತನೆಗಳು ಎಷ್ಟೆಲ್ಲ ಇದೆ ಎಂದರೆ, ಯಾರು ಇಂತಹ ಜ್ಞಾನವನ್ನು ಇಂತಹ ಚಿಂತನೆಗಳನ್ನು ಅರ್ಥೈಸಿಕೊಳ್ಳದಿದ್ದರೆ ಅಂತಹವರನ್ನು ನನಗೆ ತೋರಿಸಲೇಬೇಡ ಎಂದು ಬಿಡುತ್ತಾರೆ. ಗುಹೇಶ್ವರನಲ್ಲಿ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ಕುಲಮದ ಚಲಮದ ವಿದ್ಯಾಮದ ಇದು ಇರುವವರೆನೆಗೆ ತೋರದಿರಾ? ಅವರ ಆರೂಢ ಪದವಿಯನೆಗೆ ತೋರದಿರಾ? ಅವರ ಗರ್ವ ಗಂಭೀರತನವೆನೆಗೆ ತೋರದಿರಾ? ಶಮೆ ಧಮೆಯುಳಿದು ದಶಮುಖದಲ್ಲಿ ನಿಂದು ಲಿಂಗದಲ್ಲಿ ಲೀಯವಾದವರನ್ನಲ್ಲದೆ ಮತ್ತಾರನ್ನೂ ಎನೆಗೆ ತೋರದಿರಾ? ಎನೆಗೆ ತೋರದಿರಾ ಗುಹೇಶ್ವರ? ಅಲ್ಲ ಮರದು ಎಂತಹ ಮಾತುಗಳು! ಇದೆಂತಹ ನಿರ್ಧಾರ ಅವರದು! ಅವರು ಹೇಳುತ್ತಾರೆ, ಕುಲಮದ ಚಲಮದ ವಿದ್ಯಾಮದ ಹೀಗೆ ಅಷ್ಟಮದಂಗಳಲ್ಲಿ ಮುಳುಗಿರುವವರನ್ನು ನನಗೆ ತೋರಿಸಬೇಡ ಎನ್ನುತ್ತಾರೆ. ಯಾರು ಅಧಿಕಾರ ಪದವಿ ಅಹಮ್ಮಿಕೆಯಲ್ಲಿ ಇದ್ದು ಗರ್ವದಲ್ಲಿ ಮೆರೆಯುವವರನ್ನು ನನಗೆ ತೋರದಿರು ಎನ್ನುತ್ತಾರೆ. ಯಾರಲ್ಲಿ ಕ್ಷಮೆ ಧಮೆ ಶಾಂತಿ ಪ್ರೀತಿ ಕನಿಕರ ಮಾನವೀಯತೆ ಹೀಗೆ ಇಂತಹ ಹತ್ತಾರು ಮೌಲ್ಯಯುತ ಮುಖಗಳನ್ನು ಒಳಗೊಂಡು ಲಿಂಗದಲ್ಲಿ ಅಂದರೆ ಸಮಾಜದಲ್ಲಿ ಲೀನರಾಗಿ ಸಮಾಜದವರಾಗಿ ಬದುಕುವವರನ್ನು ಮಾತ್ರ ಎನಗೆ ತೋರಿಸು ಎಂದು ಗುಹೇಶ್ವರನಲ್ಲಿ ಆ ಪರಮಾತ್ಮನಲ್ಲಿ ಬೇಡಿಕೊಂಡಿದ್ದಾರೆ. ಎಂತಹ ವಿಶಿಷ್ಟ ನಿರ್ಧಾರ ಅಲ್ಲಮರದು! ಇಂತಹ ಅಲ್ಲಮನಿಗೆ ಮುಖ ತೋರಿಸುವ ಜನ ನಾವಾಗೋಣ. ಅವರು ಈಗ ಇಲ್ಲದಿರಬಹುದು, ಆದರೆ ಅವರು ಪ್ರಕೃತಿಯಲ್ಲಿ ಲೀನರಾಗಿ ಗಾಳಿ ಮಣ್ಣು ನೀರು ಬೆಳಕು ಇಲ್ಲೆಲ್ಲ ಇದ್ದಾರೆ. ಅದರ ಮೂಲಕ ನಮ್ಮನ್ನು ನೋಡುತ್ತಿದ್ದಾರೆ. ಅವುಗಳು ನಮಗೆ ಸಿಗಬೇಕಾದರೆ ನಾವು ದಶಮುಖಿಗಳಾಗಬೇಕು, ಆಗೋಣ ಎನ್ನುವ ನಿರ್ಧಾರಕ್ಕೆ ಬರಬೇಕು. ಅದನ್ನೇ ಅಲ್ಲಮರು ತಮ್ಮ ವಚನದಲ್ಲಿ ನಾವು ಮಾಡಬೇಕಾದದ್ದು ಏನು ಎನ್ನುವುದನ್ನು ತಮ್ಮ ವಚನದಲ್ಲಿ ಕಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನಾ

0: ಗೊತ್ತಾಯಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಕಾಣ ಗುಹೇಶ್ವರ ಎನ್ನುತ್ತಾರೆ. ಇಲ್ಲಿ ಬಯಲು ಎಂದರೆ ಸಮಾಜ. ಹಾಗಾಗಿ ಉತ್ತಮ ಸಮಾಜದಿಂದ ಉತ್ತಮತ್ವವನ್ನು ತಂದು ಮತ್ತೆ ಸಮಾಜಕ್ಕೆ ಉತ್ತಮತ್ವವನ್ನೇ ಬಿತ್ತಿ ಸಮಾಜವನ್ನು ಉತ್ತಮ ಸಂಸ್ಕಾರಯುತ ಸಮಾಜವಾಗಿ ಪರಿವರ್ತಿಸಬೇಕು ಎನ್ನುತ್ತಾರೆ. ಹೀಗೆ ಹಲವರು ಇಂತಹ ಉತ್ತಮ ಸಮಾಜದ ನಿರ್ಮಾಣದೆಡೆಗೆ ತರಲು ಪ್ರಯತ್ನಿಸಿ ಅದನ್ನು ಪೂಜಿಸಿ ಪ್ರೇಮಿಸಿದ್ದಾರೆ. ಹಾಗೆಯೇ ನಾವು ಪೂಜಿಸೋಣ ಎನ್ನುತ್ತಾರೆ ಅಲ್ಲಮರು, ಹೌದಲ್ಲವೇ? ಇದನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಮರ ಚಿಂತನೆಯಡೆಗೆ ಸಾಗಲು ಪ್ರಯತ್ನ ಪಡೋಣ ಎನ್ನುತ್ತಾ ಈ ದಿನದ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ವಾಹಿನಿ ಗೆಳತಿ ಸ್ಫೂರ್ತಿ ತರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು 1919 ಜನಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟನಾರ್ಥ ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟ್ಹುಡ್ ಪದವಿಯನ್ನು ತ್ಯಜಿಸಿದ ದಿನ, ಹಾಗೆ ವಿಶ್ವ ತಂಬಾಕು ಮುಕ್ತರಹಿತ ದಿನ. ವಿಶ್ವ ತಂಬಾಕು ಮುಕ್ತರಹಿತ ದಿನ ನೋಡುವುದಾದರೆ ಧೂಮಪಾನ ಮತ್ತು ತಂಬಾಕು ಸೇವನೆಯು ಆರೋಗ್ಯದ ಮೇಲೆ ಹಾನಿಕಾರಿಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಎಂದು ಬಹಳ ಹಿಂದಿನಿಂದಲೂ ತಿಳಿದು ಬಂದಿದೆ. ಧೂಮಪಾನ ಸೇರಿದಂತೆ ತಂಬಾಕು ಸೇವನೆಯು ವಿಶ್ವದಾದ್ಯಂತ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ತಂಬಾಕಿಗೆ ಸಂಬಂಧಿಸಿದ ಪ್ರಸಿದ್ಧ ಅಪಾಯಗಳ ಹೊರತಾಗಿಯೂ ಲಕ್ಷಾಂತರ ಜನರು ಅದನ್ನು ನಿಯಮಿತವಾಗಿ ಬಳಸುವುದನ್ನು ಮುಂದುವರಿಸುತ್ತಾರೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಧೂಮಪಾನ ಮತ್ತು ತಂಬಾಕು ಸೇವನೆಯನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯ. ಆದಾಗ್ಯೂ ಧೂಮಪಾನವನ್ನು ತ್ಯಜಿಸುವುದು ಒಂದು ಸವಾಲಿನ ಕೆಲಸವಾಗಿದೆ. ವಿಶೇಷವಾಗಿ ದೀರ್ಘಕಾಲ ಧೂಮಪಾನ ಮಾಡಿದವರಿಗೆ ತಂಬಾಕು ಮತ್ತು ಧೂಮಪಾನದ ದುಷ್ಪರಿಣಾಮಗಳು ಗೊತ್ತೇ ಇರುತ್ತವೆ. ತಂಬಾಕಿನ ಬಳಕೆಯು ಹೊಗೆ ಅಡಿಸಿದ ಅಥವಾ ಅಗಿಯುವ ಮಾನವ ದೇಹದ ಮೇಲೆ ಹಲವಾರು ಹಾನಿಕಾರಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಸಿಗರೆಟ್ ಮತ್ತು ಬೀಡಿ ಸೇದುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್, ಹೃದ್ರೋಗ, ಪಾರ್ಶ್ವವಾಯು ಮತ್ತು ಉಸಿರಾಟದ ಕಾಯಿಲೆಗಳಾದ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಕಾರಣವಾಗಬಹುದು. ಇದು ಮೂತ್ರಕೋಶ, ಯಕೃತ್ ಮತ್ತು ಮೇಧುಜೀರಕ ಗ್ರಂಥಿಯ ಕ್ಯಾನ್ಸರ್ ಸೇರಿದಂತೆ ಹಲವಾರು ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ತಂಬಾಕು ಸೇವನೆಯು ಫಲವತ್ತತೆ ಕಡಿಮೆಯಾಗುವುದು, ಅಕಾಲಿಕ ವಯಸ್ಸಾಗುವಿಕೆ, ವಸಡು ಕಾಯಿಲೆ ಮತ್ತು ಹಲ್ಲಿನ ನಷ್ಟದಂತಹ ಇತರೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಗರ್ಭಾವಸ್ಥೆಯಲ್ಲಿ ತಂಬಾಕು ಸೇವನೆಯು ಕಡಿಮೆ ತೂಕವನ್ನು ಉಂಟು ಮಾಡಬಹುದು ಮತ್ತು ಹಠಾತ್ ಶಿಶು ಮರಣದ ಅಪಾಯವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಇಂತಹ ತಂಬಾಕು ಸೇವನೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಕೆಲವೊಂದು ಸರಳ ನಿಯಮಗಳನ್ನು ಅಥವಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಭಾರತದಲ್ಲಿ ತಂಬಾಕಿನ ವ್ಯಾಪಕ ಬಳಕೆಯನ್ನು ನಿಭಾಯಿಸಲು ಸರ್ಕಾರವು ವರ್ಷಗಳಲ್ಲಿ ಹಲವಾರು ಉಪಕ್ರಮಗಳನ್ನು ಜಾರಿಗೆ ತಂದಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು 2007 ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು

ಎನ್ಟಿಸಿಪಿ ಪ್ರಾರಂಭಿಸಿತು. ಈ ಕಾರ್ಯಕ್ರಮವು ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ತಂಬಾಕು ಮುಕ್ತ ಜೀವನ ಶೈಲಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಸರ್ಕಾರವು ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಹೆಚ್ಚಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನು ನಿಷೇಧಿಸಿ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಚಿತ್ರಾತ್ಮಕ ಆರೋಗ್ಯ ಎಚ್ಚರಿಕೆಗಳನ್ನು ಕಡ್ಡಾಯಗೊಳಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಸಹ ಜಾಗತಿಕವಾಗಿ ತಂಬಾಕು ಬಳಕೆಯನ್ನು ತಡೆಯಲು ಕ್ರಮಗಳನ್ನು ಕೈಗೊಂಡಿದೆ. 2005 WHO ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ತಂಬಾಕು ನಿಯಂತ್ರಣ ಜಾರಿಗೆ ತಂದಿತು. FCTCಯು ತಂಬಾಕು ಸೇವನೆ ಮತ್ತು ಅದರ ಹಾನಿಕಾರಕ ಪರಿಣಾಮಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದು ತಂಬಾಕು ಉತ್ಪನ್ನಗಳ ಮೇಲೆ ತೆರಿಗೆಗಳನ್ನು ಹೆಚ್ಚಿಸುವುದು, ಜಾಹೀರಾತು ಮತ್ತು ತಂಬಾಕಿನ ಪ್ರಚಾರವನ್ನು ನಿಷೇಧಿಸುವುದು ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಎಚ್ಚರಿಕೆಯ ಲೇಬಲ್ಗಳ ಅಗತ್ಯವಿರುವಂತಹ ಕ್ರಮಗಳನ್ನು ಕೈಗೊಂಡಿದೆ. ಕೊನೆಯಲ್ಲಿ ತಂಬಾಕು ಮತ್ತು ಧೂಮಪಾನವು ಆರೋಗ್ಯದ ಮೇಲೆ ಹಲವಾರು ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಮತ್ತು ಅಪಾಯಗಳನ್ನು ಗುರುತಿಸುವುದು ಬಹಳ ಮುಖ್ಯ. ಭಾರತ ಸರ್ಕಾರ ಮತ್ತು WHOನಂತಹ ಸರ್ಕಾರಗಳು ಮತ್ತು ಸಂಸ್ಥೆಗಳು ತಂಬಾಕು ಬಳಕೆಯನ್ನು ನಿರ್ಬಂಧಿಸಲು ಹಲವಾರು ಉಪಕ್ರಮಗಳನ್ನು ಜಾರಿಗೆ ತಂದಿವೆ. ವ್ಯಕ್ತಿಗಳಿಗಾಗಿ ಧೂಮಪಾನ ಮತ್ತು ತಂಬಾಕು ಸೇವನೆಯನ್ನು ಕಡಿಮೆ ಮಾಡುವುದು ಸುಲಭದ ಕೆಲಸವಲ್ಲ ಮತ್ತು ಒಳ್ಳೆಯದಕ್ಕಾಗಿ ದೊರೆಯಲು ಹಲವಾರು ಪ್ರಯತ್ನಗಳು ತೆಗೆದುಕೊಳ್ಳಬಹುದು. ಆದಾಗ್ಯೂ ಸರಿಯಾದ ಬೆಂಬಲ, ಉಪಕರಣಗಳು ಮತ್ತು ಮನಸ್ಥಿತಿಯೊಂದಿಗೆ ವ್ಯಕ್ತಿಗಳು ಮತ್ತು ತಂಬಾಕು ಸೇವನೆಯನ್ನು ಕಡಿಮೆ ಮಾಡಬಹುದು ಮತ್ತು ಅವರ ಒಟ್ಟಾರೆ ಆರೋಗ್ಯವನ್ನು ಅವರೇ ಸುಧಾರಿಸಿಕೊಳ್ಳಬಹುದು. ಕೇಳುಗರೆ, ಕೇಳಿದ್ರಲ್ಲ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ಮುಕ್ತ ರಹಿತ ದಿನ ಹಾಗೂ ಜನಿಯಲ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟನಾರ್ಥ ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟ್ ಫುಡ್ ಪದವಿಯನ್ನ ಪರಿತ್ಯಜಿಸಿದ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊತಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.

0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಜನಧ್ವನಿ ಕೇಳುವರಿಗೊಂದು ಪ್ರಕಟಣೆ. ದಿನಾಂಕ 31/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋ ಡೆಂಟಿಸ್ಟ್ ಸಮಯ 10:00 AM ಮಧ್ಯಾಹ್ನ 3:00 PM ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ, ಕುವೆಂಪುರವರ ಕಾವ್ಯ ಚಿಂತನೆ ಮತ್ತು ಪ್ರಸ್ತುತ ಸಮಾಜ ಕುರಿತು ಎಚ್ಡಿಕೋಟೆ ತಾಲೂಕಿನ ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಶ್ರೀ ಕುವೆಂಪು ಅವರವರ ಕಾವ್ಯ ಚಿಂತನೆ ಮತ್ತು ಪ್ರಸ್ತುತ ಭಾರತೀಯ ಸಮಾಜದ ಒಂದು ಬದುಕನ್ನು ಕುರಿತು ಇಂದು ಈ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಕುವೆಂಪುರವರ ದೃಷ್ಟಿಕೋನದಲ್ಲಿರುವಂಥ ಕಾಲಾತೀತವಾದ ಭಾರತವನ್ನು ನೋಡೋಣ. ಆತ್ಮೀಯರೇ, ನನ್ನ ಹೆಸರು ಕೆಂಪಯ್ಯಪ್ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಮರಗಳ್ಳಿ, ಎಚ್ ಡಿ ಕೋಟೆ ತಾಲೂಕು. ಕುವೆಂಪು ಎಂದರೆ ಕನ್ನಡ, ಕನ್ನಡ ಎಂದರೆ ಕುವೆಂಪು. ಆಡು ಮುಟ್ಟದ ಸೊಪ್ಪಿಲ್ಲ ಮಹಾಕವಿ ಕುವೆಂಪುರವರು ಕೈಯಾಕದ ಬರವಣಿಗೆ ಸಾಹಿತ್ಯ ವರ್ಗವಿಲ್ಲ, ಸಾಹಿತ್ಯ ಲೋಕವಿಲ್ಲ. ಹಾಗಾಗಿ ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಅಮೃತವನ್ನು, ಕನ್ನಡದ ಸುಧೆಯನ್ನು ಕನ್ನಡಿಗರಿಗೆ ಜೀವಂತವಾಗಿರುವಂತೆ ಕೂಡಿಸಿದಂಥ ಮಹಾಕವಿ ರಾಷ್ಟ್ರಕವಿ ಕುವೆಂಪುರವರನ್ನು ಇಂದು ಸ್ಮರಿಸುತ್ತಾ ಡಿಸೆಂಬರ್ 29, 1904 ಕುಪ್ಪಳ್ಳಿಯಲ್ಲಿ ಜನ್ಮ ಪಡೆದು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಅಲ್ಲಿ ಮುಗಿಸಿ ತದನಂತರ ಅವರ ಉನ್ನತ ಶಿಕ್ಷಣ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾರಂಭಗೊಂಡು ನಂತರ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ವಿಶ್ವದ ಹೆಸರಾಂತ ಗಂಗೋತ್ರಿಯ ನಿರ್ಮಾಣದಲ್ಲಿ ಕವಿ ಕುವೆಂಪುರವರ ಪಾತ್ರ ಅತ್ಯಂತ ಮಹತ್ವವಾದದ್ದು. ಮಾನಸ ಗಂಗೋತ್ರಿ ಎಂಬ ನಾಮಕರಣದೊಂದಿಗೆ ಮೈಸೂರನ್ನೇ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ಆ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನು ವಿಜೃಂಭಣೆಯಾಗಿ ಉತ್ತಮವಾಗಿ ಬೆಳಗಿಸಿದಂಥ ಕೀರ್ತಿ ರಾಷ್ಟ್ರಕವಿ ಕುವೆಂಪುರವರಿಗೆ ಸಲ್ಲುತ್ತೆ. ಬದುಕಿದಂತೆ ಬರೆದು ಬರದಂತೆ ಬದುಕಿದ ಕವಿಗಳಲ್ಲಿ ಕುವೆಂಪುರವರು ಮೊದಲ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಕಾರಣ, ಬದುಕು ಮತ್ತು ಬರಹ ಯಾವಾಗಲೂ ಕನ್ನಡಿಯಂತೆ ಇರಬೇಕು. ಕನ್ನಡಿಯು ಪ್ರತಿಬಿಂಬವನ್ನು ಹೇಗೆ ಬಿಂಬಿಸುವುದೋ ಹಾಗೆ ಸಾಹಿತ್ಯ ಸಮಾಜದ ತಿದ್ದುವಿಕೆ, ಸಮಾಜದಲ್ಲಿರುವಂಥ ಮೌಢ್ಯ, ಕಂದಾಚಾರ, ಅಂಧತ್ವ, ಧರ್ಮ, ದ್ವೇಷ, ಜಾತಿ, ಮತ ಇವುಗಳನ್ನು

ತೊಡೆದು ಹಾಕಲು ಒಂದು ಅತ್ಯಂತ ಮಹತ್ವದ ಶಸ್ತ್ರ ಮತ್ತು ಶಾಸ್ತ್ರ. ಹಾಗಾಗಿ ಕನ್ನಡದ ಮಟ್ಟಿಗೆ ಭಾರತೀಯ ಪರಂಪರೆಯ ಒಳಗೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯದೊಡನೆ ಒಂದು ರೀತಿಯಲ್ಲಿ ರೋಚಕವಾಗಿ ಓದುಗನ ಸಹೃದಯವನ್ನು ಗಟ್ಟಿಗೊಳಿಸುವ, ಸಹೃದಯನಲ್ಲಿ ಸಾತ್ವಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ತುಂಬುವಂಥ ಸಾಹಿತ್ಯ ಲೋಕವನ್ನು ಸೃಷ್ಟಿಸಿದಂಥ ಕವಿ ಕುವೆಂಪು. ನಿಜವಾಗಿಯೂ ಕನ್ನಡದ ಅನನ್ಯ ಕವಿ, ಅಗ್ರಗಣ್ಯ ಕವಿ. ಇಂದಿನ ಭಾರತೀಯ ಸಮಾಜ ಒಡೆದು ಆಳುವ ನೀತಿ, ತರತಮ ಭಾವಗಳು, ದ್ವೇಷ ಅನುರಾಗದ ಬದಲು ಅತಿವೇಗ ಅಪಾಯದ ಮಾತುಗಳು, ಜಾತಿ ಧರ್ಮ ವರ್ಣ ತಾರತಮ್ಯಗಳ ಗೂಡಾಗಿ ಅಂಧತ್ವ ಜನರ ಮನಸ್ಸಿನಲ್ಲಿ ಮೈಗೂಡುವಂಥ ಕಾಲವಾಗಿ ತುಂಬಿದೆ. ಹಿಂದಿನ ಭಾರತೀಯ ಪರಂಪರೆಯಲ್ಲಿ ಇದ್ದಂಥ ಮೌಢ್ಯಗಳನ್ನು ತೊಡೆದುಹಾಕಲು ಇಂಥ ಸಾಹಿತ್ಯ ದಿಗ್ಗಜರು ಅನೇಕ ಕಾವ್ಯ ಚಿಂತನೆಗಳನ್ನು, ಸಾಹಿತ್ಯ ಚಿಂತನೆಗಳನ್ನು ಹೊಸ ತಲೆಮಾರಿಗೆ ಕೊಟ್ಟರು. ಈ ಪ್ರಸ್ತುತ ಸಮಾಜವು ಕುವೆಂಪುರವರ ತತ್ವ ಆದರ್ಶ ಚಿಂತನೆಗಳ ಬಗ್ಗೆ ಆಲೋಚನೆ ಮಾಡದೆ, ಚಿಂತಿಸದೆ, ಚರ್ಚೆ ಮಾಡದೆ, ವಿಶ್ಲೇಷಣೆ ಮಾಡದೆ, ಕೇವಲ ಭಾಷಣಗಳಿಗೆ ಬರಿಮಾತುಗಳಿಗೆ ಸೀಮಿತಗೊಳಿಸಿ ತಮ್ಮ ತಮ್ಮ ಬದುಕಿನ ಸ್ವಾರ್ಥ ನೆಲೆಗಳನ್ನು ಕಟ್ಟಿಕೊಳ್ಳುತ್ತಿರುವುದು ಇವತ್ತಿನ ಅಪಾಯದ ಮತ್ತು ನೋವಿನ ಸಂಗತಿಯಾಗಿದೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಅವರನ್ನು ಕಟ್ಟಿಹಾಕುವ, ಅವರನ್ನು ಒಂದು ಗುಂಪಿಗೆ ಸೇರಿಸುವಂಥ ಚಿಂತನೆಗಳು ಇಂದು ನೆಲಕಚ್ಚಿಕೊಂಡಿವೆ. ಸ್ವಾರ್ಥ ತಾಣಗಳು ಹೆಚ್ಚಾಗಿವೆ. ಕುವೆಂಪುರವರ ಕಾವ್ಯದೊಳಗಿರುವಂಥ ದೂರದೃಷ್ಟಿ, ಕವಿಯ ವಿಶ್ವ ಮಾನವ ತತ್ವದ ಆದರ್ಶದ ನೆಲೆ ಮಾಯವಾಗಿ ಹೋಗುತ್ತಿದೆ ಎಂಬ ನೋವು ಸಹ ಇಂದು ನಮ್ಮನ್ನು ಕಾಡುತ್ತಿದೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಭಾರತಕ್ಕೆ ತನುಜಾತೆಯನ್ನೇ ಸಾರಿದ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಬೌದ್ಧ ವೃದ್ಧಾನ ಅಂತ ಹೇಳಿದ ಕವಿ, ರಣ್ಣ ಪಂಪ ಬಸವಣ್ಣ ಷಡಕ್ಷರಿಯನ್ನು ನೆನೆದ ಕವಿ ಇವತ್ತು ನಮ್ಮಲ್ಲಿ ಪರಿಮಾತಿನಲ್ಲಿ ಉಳಿದಿದ್ದಾರೆ, ಭಾಷಣಗಳಲ್ಲಿ ಉಳಿದಿದ್ದಾರೆ, ಬದುಕಿನಲ್ಲಿ ಕರಗಿ ಹೋಗಿದ್ದಾರೆ. ಇಂದಿನ ತಲೆಮಾರಿಗೆ ಕವಿ ಕುವೆಂಪುರವರ ಕಾವ್ಯ ಚಿಂತನೆಗಳ ಅಗತ್ಯ ಇದೆ. ಅವರ ತತ್ವ ಮತ್ತು ಆದರ್ಶಗಳನ್ನು ತುಂಬಬೇಕಾಗಿದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಎಂಬ ಅವರ ಮಾತು ಕನ್ನಡದ ಅಸ್ಮಿತೆಯನ್ನು, ಕನ್ನಡದ ಭಾವನೆಗಳನ್ನು, ಕನ್ನಡ ಭಾಷೆಯ ಅಮೃತವನ್ನು ಇವತ್ತಿನ ವಿದ್ಯಾರ್ಥಿಗಳ ಸಹೃದಯರ ಎದೆಗೆ ನಾವು ಸುರಿಯಬೇಕಾಗಿದೆ. ಆ ಮೂಲಕ ಕನ್ನಡ ಭಾಷೆಯನ್ನು ಗಗನದೆತ್ತರಕ್ಕೆ ಕೊಂಡೊಯ್ಯುವ ಕಣ್ಮಣಿಗಳನ್ನು ನಾವು ಏನು ಎತ್ತಬೇಕಾಗಿದೆ, ಅಥವಾ ಅವರಲ್ಲಿ ಕನ್ನಡ ಭಾವನೆಗಳನ್ನು ಸ್ಫುರಿಸುವಂಥ ಆದರ್ಶಗಳನ್ನು ತುಂಬಬೇಕಾಗಿದೆ. ಒಂದೆಡೆ ಕಂದಾಚಾರ ಮೌಢ್ಯ ಅಂಧಕಾರ ತುಂಬಿರುವಂಥ ಭಾರತೀಯ ಸಮಾಜದಲ್ಲಿ ವಿಶ್ವ ಮಾನವ ತತ್ವವನ್ನು ಮತ್ತೆ ಸಾರುವ ಕುವೆಂಪುರವರ ಕಾವ್ಯ ಚಿಂತನೆಗಳನ್ನು ಚರ್ಚಿಸುವ ಇಂದಿನ ತಲೆಮಾರಿಗೆ ಅವರ ಅತ್ಯುಮ್ಮಲವಾದಂಥ ಶ್ರೀ ರಾಮಾಯಣ ದರ್ಶನಮಂತ ಮಹಾಕಾವ್ಯ, ಆ ಕಾವ್ಯದೊಳಗಿರುವಂಥ ರಾಮ ದೇವರು ಅನ್ನುವುದಕ್ಕಿಂತ ಮಹಾಪುರುಷನೆಂಬ ಸತ್ವ, ಸಾತ್ವಿಕನೆಂಬ ಸತ್ವವನ್ನು ಒಬ್ಬ ಮಹಾರಾಜನಾಗಿ, ಒಬ್ಬ ಸಾತ್ವಿಕನಾಗಿ ತಂದೆ ಮಕ್ಕಳು ಹಾಗೂ ಸೋದರರ ನಡುವಿನ ಪ್ರೇಮ ಎಷ್ಟು ಅದ್ಭುತ ಅನ್ನುವಂಥ ಚಿಂತನೆಯನ್ನು ಆಧುನಿಕ ಜಗತ್ತಿಗೆ ತೋರಿಸಿಕೊಟ್ಟಂಥ, ಸ್ತ್ರೀ ಗೌರವವನ್ನು ಹೆಚ್ಚಿಸುವಲ್ಲಿ ರಾಮನ ಪಾತ್ರ, ಸ್ತ್ರೀ ಎಂದರೆ ಆಕೆ ಬರೀ ಹೆಣ್ಣಲ್ಲ, ಅವಳಲ್ಲಿರುವ ಅದ್ವಿತೀಯವಾದ ಶಕ್ತಿ, ಆ ಶಕ್ತಿಯನ್ನು ಊರ್ಮಿಳೆಯಲಿ, ಕೈಕೆಯ ಸುಮಿತ್ರೆಯ ಕೌಶಲ್ಯ ಸೀತೆಯ ಹಾಗೂ ಮಂಥರೆಯ ಬದುಕಿನಲ್ಲಿ ಅತ್ಯಮೂಲ್ಯವಾಗಿ ಕಟ್ಟಿಕೊಡುವಂಥ ಕವಿಯ ಭಾವನಾತ್ಮಕ ಬರಹಗಳು ನಮ್ಮ ಎದೆಯ ಒಳಗೆ ಇಳಿದಾಗ ಮಾತ್ರ

ನಮ್ಮ ಸಮಾಜ ಗೌರವಯುತವಾದ ಸಮಾಜವನ್ನು ಕಟ್ಟಲು ಸಾಧ್ಯ. ಹಾಗಾಗಿ ಆತ್ಮೀಯರೇ, ಕವಿ ಕುವೆಂಪುರವರ ಈ ತಾತ್ವಿಕ ಚಿಂತನೆಗಳು ಎಲ್ಲಿಯವರೆಗೆ ನಮ್ಮ ಮನೋಮಟ್ಟವನ್ನು ಮುಟ್ಟುವುದಿಲ್ಲವೋ, ತಲೆಮಾರುಗಳನ್ನು ತಲುಪುವುದಿಲ್ಲವೋ, ಅಲ್ಲಿಯವರೆಗೆ ನಾವು ಕೇವಲ ಡಾಂಬಿಕರಾಗಿ ಉಳಿತೀವಿ, ಕೇವಲ ಸ್ವಾರ್ಥಿಗಳಾಗಿ ನೋಡ್ತೀವಿ, ಅಥವಾ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಸಾಹಿತ್ಯವನ್ನು, ಮಹಾಕವಿಗಳನ್ನು ಧರ್ಮ ಜಾತಿಗಳಿಗೆ ಕಟ್ಟಿಹಾಕಿ ನಾವು ನಮ್ಮನ್ನು ನಾವು ಎತ್ತರಕ್ಕೆ ಕೊಂಡೊಯ್ತಾ ನಮ್ಮನ್ನು ನಾವು ಒಗಲಿಕೊಳ್ಳುವಂಥ ದುಷ್ಟತನ ನಮ್ಮಲ್ಲಿ ಮೈಗೂಡ್ತಾ ಹೋಗುತ್ತೆ. ಕವಿ ಜಲಗಾರ ನಾಟಕದಲ್ಲಿ ಬೆರಳಿಗೆ ಕೊರಳ್, ಯಮನ ಸೋಲು ಇಂಥ ಅನೇಕ ನಾಟಕಗಳ ಮೂಲಕ ಆಧುನಿಕ ಜಗತ್ತಿನಲ್ಲಿ ಇರುವಂಥ ಮತಾಂಧತೆ, ಕಂದಾಚಾರ, ಮೇಲು ಕೀಳು ಈ ಪರಿಕಲ್ಪನೆಗಳ ವಿರುದ್ಧ ಬಹಳ ಅತ್ಯಮೂಲ್ಯವಾಗಿ ಹೋರಾಟವನ್ನು ಮಾಡ್ತಾರೆ. ಪ್ರಕೃತಿಯ ಕವಿಯಾಗಿ ಮಲೆಗಳಲ್ಲಿ ಮದುಮಗಳು ಎಂಬ ಕಾವ್ಯವನ್ನು ಬಹಳ ಅರ್ಥಪೂರ್ಣಗೊಳಿಸ್ತಾ ಹೋಗ್ತಾರೆ. ಭಾರತೀಯ ವೈವಿಧ್ಯತೆಯನ್ನು ಅವರ ಕಾವ್ಯಗಳಲ್ಲಿ ನೋಡ್ತೀವಿ. ಜಾತಿ ಧರ್ಮವನ್ನು ಅಳಿದ ವಿಶ್ವಮಾನವ ತತ್ವವನ್ನು ಅವರ ಕಾವ್ಯಗಳಲ್ಲಿ ನಾವು ಗಮನಿಸ್ತೀವಿ. ಹಾಗಾಗಿ ಕವಿ ಕುವೆಂಪುರವರ ಚಿಂತನೆಗಳು ನಮ್ಮ ತಲೆಮಾರಿಗೆ, ಪ್ರಸ್ತುತ ಭಾರತೀಯ ಸಮಾಜಕ್ಕೆ ಅತ್ಯಗತ್ಯವಾದದ್ದು. ಅವರು ಹೇಳಿಕೊಡುವಂಥ ಸನ್ಮಾರ್ಗಗಳೆಲ್ಲವೂ ಕೂಡ ಅವರ ಕಾವ್ಯದೊಳಗೆ ಅಡಕವಾಗಿದೆ. ಅವುಗಳನ್ನು ನಾವು ಬಿಡಿಬಿಡಿಯಾಗಿ ಗ್ರಹಿಸಿದಾಗ ಮಾತ್ರ ಈ ಮಾನವ ಕುಲ, ಭಾರತೀಯ ಸಾಮಾಜಿಕ ವ್ಯವಸ್ಥೆ ಸತ್ವಪೂರ್ಣವಾಗಿ ಮತ್ತು ಅಂತಃಕರಣದಿಂದ ಕೂಡಿರಲು ಸಾಧ್ಯವೆಂಬ ಮಾತನ್ನು ಹೇಳ್ತಾ ಮುಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಕವಿ ಕುವೆಂಪುರವರ ಕೆಲವೊಂದು ನಾಟಕಗಳನ್ನು ಕುರಿತು ನಾವು ಮಾತನಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕುವೆಂಪುರವರ ಕಾವ್ಯ ಚಿಂತನೆ ಮತ್ತು ಪ್ರಸ್ತುತ ಸಮಾಜ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶಿವತ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದ್ಬಿಟ್ನಾ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ.

ಈ ಒಂದು ಬದುಕನ್ನ, ನನ್ ಕಟ್ಟಿರುವಂತಹ ಮನೆಯನ್ನ, ನಾನು ಗಳಿಸಿರುವಂತಹ ಚಿನ್ನವನ್ನ ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದ್ರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನ ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನ ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನ ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನು ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದರು ಕೆಲವರು ಕೇಡನ್ನು ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗಿಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನು ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನ ಚಿಂತನೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನ ಚಿಂತನೆ ಮಾಡಬೇಕು ಅನ್ನುವಂತ ಒಂದು ಮೂಲ ರಹಸ್ಯವನ್ನ ಅಡಗಿಸಿಕೊಂಡಿರುವಂತ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನ ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನ್ ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತ ಹೇಳಂದ್ರೆ ಸಾಧ್ಯ ಇಲ್ಲ. ಸದಾಕಾಲ ನಾವು ಏನ್ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನ ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನ ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದ್ರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂತ ಹೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನ ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ. ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನ ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರಿಗೆ ಗೊತ್ತು? ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ ಎಂಬ ಸಂದೇಹ ನಮ್ಮನ್ನ ಕಾಡಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ಧೈರ್ಯದಿಂದ ಈ ಮಾತನ್ನ ಹೇಳ್ತೇನೆ. ಈ ಮಾತು ಆಧ್ಯಾತ್ಮಿಕ ಸತ್ಯ. ಹೇಗೆ ವೈಜ್ಞಾನಿಕ ಪ್ರಪಂಚದಲ್ಲಿ ನಿಯಮಗಳಿವೆಯೋ ಹಾಗೆ ಪ್ರಯೋಗಶಾಲೆಯಲ್ಲಿ ಇದರ ಸತ್ಯವನ್ನ ಕಂಡುಹಿಡಿದಿರುವರೋ ಹಾಗೆಯೇ ಸಾಧು ಸಜ್ಜನರು ಯೋಗಿಗಳು ಶ್ರೀಕೃಷ್ಣ ಹೇಳಿದ ಸತ್ಯವನ್ನ ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿಕೊಂಡಿದ್ದಾರೆ. ಹೇಗೆ ಅಂದರೆ, ಈಗ ಯಾವುದೋ ಒಂದು ವಿಜ್ಞಾನದ ನಿಯಮಗಳಿರುತ್ತೆ, ನ್ಯೂಟನ್ಸ್ ಲಾ, ಆಲ್ಬರ್ಟ್ ಐನ್ಸ್ಟೈನ್ಸ್ ಲಾ ಅಂಥೇಳಿ ಬಹಳಷ್ಟು ನಿಯಮಗಳು, ಲಾ ಆಫ್ ಮೋಷನ್ಸ್ ಅಂತೆಲ್ಲ ಇದೆ. ಅದನ್ನೆಲ್ಲ ನಾವು ಹೇಗೆ ನಂಬಬಹುದು ಅಂತ ಹೇಳಂದ್ರೆ ಶಾಲೆಗಳಲ್ಲಿ ಇರುವಂತಹ ಪ್ರಯೋಗಾಲಯಗಳಲ್ಲಿ ಪ್ರಯೋಗ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದನ್ನು ಖಚಿತಪಡಿಸ್ಕೊಡ್ತಾರೆ. ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸ್ಪೆರಿಮೆಂಟ್ಗಳು, ನಮಗೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂತಹ

0: ಒಂದು ಉತ್ಕೃಷ್ಟದ ಮಟ್ಟದಲ್ಲಿ ಪ್ರಯೋಗಗಳಿರುತ್ತೆ. ಅದನ್ನು ನಾವು ಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ಹೀಗೆ ನಡೆಸಿದ್ರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅದನ್ನು ಪ್ರಯೋಗ ನಡೆಸಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಓದಬೇಕು, ಇದನ್ನು ಕಲ್ತ್ಕೊಳ್ಬೇಕು, ಇದನ್ನು ನಂಬಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಕೂಡ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ನಾವೇ ಮಾಡಿ ಖಚಿತಪಡಿಸಿಕೊಳ್ಳಲಾಗದಿದ್ದರೂ ಕೂಡ ದೊಡ್ಡವ್ರು ಮಾಡಿದ್ದಾರೆ, ಅವರಿಗದು ನೋಡಿದ್ದಾರೆ, ಆ ರಿಸಲ್ಟನ್ನು, ಫಲಿತಾಂಶವನ್ನು ಅವರು ಅನುಭವಿಸಿದ್ದಾರೆ, ಹಾಗಾಗಿ ಅದನ್ನು ನಾವು ಓದೋಣ ಅಂತೇಳಿ ನಾವು ಓದ್ತೀವಿ. ಅದೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಇದನ್ನು ಋಷಿಮುನಿಗಳು ಕಲ್ತ್ಕೊಂಡಿದ್ದಾರೆ, ಋಷಿಮುನಿಗಳು ಇದನ್ನು ಅನುಭವಿಸಿದ್ದಾರೆ, ಋಷಿಮುನಿಗಳು ಇದನ್ನು ಸಾಕ್ಷೀಕರಿಸ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನು ಪರಿಪಾಲಿಸಬೇಕು ಅಂತಂದಾಗ ಮಾತ್ರ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೇವೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಋಷಿ ಮುನಿಗಳು, ಸಾಧು ಸಜ್ಜನರು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಹೀಗೆ ಇದನ್ನು ಪರೀಕ್ಷಿಸಿಕೊಂಡಿರುತ್ತಾರೆ. ಯಾರು ಬದುಕಿರುವಾಗ ಭಗವಂತನೆಂಬ ಧ್ರುವತಾರೆಯನ್ನ ಮನದ ಮುಂದಿಟ್ಟುಕೊಂಡು ಬಾಳುತ್ತಿರುವರೋ ಅವರಿಗೆ ಮರಣ ಇದ್ದಕ್ಕಿದ್ದಂತೆ ನಿರೀಕ್ಷಿಸದೇ ಇರುವಾಗ ಬಂದರೂ ಕೂಡ ಅವರು ಅದಕ್ಕೆ ಸಿದ್ಧರಾಗಿರ್ತಾರೆ. ಗಾಂಧೀಜಿಯು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ಗುಂಡಿನ ಏಟಿಗೆ ತುತ್ತಾದರು. ತಕ್ಷಣವೇ ಅವರ ಬಾಯಿಂದ ಹೇ ರಾಮ್ ಎಂಬ ನುಡಿ ಹೊರಟು ಬಂದು ಪ್ರಾಣ ಪಕ್ಷಿ ಹಾರಿಹೋಯಿತು. ಇದಕ್ಕೆ ಗಾಂಧೀಜಿಯವರು ತುಂಬ ಮುಂಚೆಯಿಂದಲೇ ತಯಾರಿ ನಡೆಸಿದ್ರು. ಸದಾಕಾಲ ರಾಮ ಭಜನೆಯಲ್ಲಿಯೇ ತೊಡಗಿದ್ರು, ಸದಾಕಾಲ ಭಗವದ್ಗೀತೆಯನ್ನ ಓದ್ತಾ ಇದ್ರು, ಸದಾಕಾಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು, ಮನಸ್ಸಿನಲ್ಲಿ ಯಾವಾಗಲೂ ಭಗವತ್ ಚಿಂತನೆಯನ್ನೇ ಮಾಡ್ತಾ ಇದ್ರು. ತಾವು ಮಾಡಿದಂಥ ಯಾವುದೇ ಸತ್ಯಾಗ್ರಹಗಳಿರಬಹುದು, ಚಳುವಳಿಗಳಿರಬಹುದು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಡೆಸಿದಂಥ ಹಲವಾರು ಹೋರಾಟಗಳಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಭಗವದರ್ಪಿತ, ಭಗವತ್ ಸಮರ್ಪಿತ, ಆ ಭಗವಂತನಿಗಾಗಿಯೇ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ರು. ಅಂಥ ಕೆಲಸ ಕೊನೆಯಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುವಾಗಲೂ ಕೂಡ ಹೇ ರಾಮ್ ಎಂಬ ಒಂದು ಶಬ್ದ ಗೊತ್ತಿಲ್ಲದೆಯೇ ತನ್ನೊಳಗಿನಿಂದ ಬಂದಿತು, ಅದು ಅಭ್ಯಾಸ ಬಲದಿಂದ ಮಾತ್ರ. ಹಾಗಾಗಿ ನಾವು ಕೂಡ ಅಂಥ ಭಗವತ್ ಚಿಂತನೆಯ ಅಭ್ಯಾಸವನ್ನು ಸದಾ ಇರಿಸಿಕೊಳ್ಳೋಣ ಅಂತಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಒಂದು ಈ ಮಾತಿಗೆ ಮುದ್ದುರಾಮಯ್ಯ ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
1: ಹಸಿರಿಂದ ಕಂಗೊಳಿಪ ವನದ ತರುಲತೆಗೆಲ್ಲ

0: ಮಾಮ ಈ ಹಸಿರ ಉಸಿರಿರಲಿ ಮುದ್ದು ರಾಮ.
1: ಹಾಗಾಗಿ ನಮ್ಮ ಉಸಿರು ಸದಾ ಹಸಿರಿರುವ ಹಸಿರಾಗಿರಬೇಕು ಅಂತಂದ್ರೆ ಆಗ ಭಗವನ್ ನಾಮ ಚಿಂತನೆಯಲ್ಲಿ ತೊಡಗೋಣ. ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಈ ಹಸಿರಿನ ಉಸಿರಿನ ಮಾತಿಗೆ ಸದಾ ನಾವು ಹೆಸರಾಗಿರೋಣ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜ್ಞಾನ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಜಾಣ ಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಹೊಸ ವರ್ಷದ ಹಾರೈಕೆಗಳು. ಹೊಸ ವರ್ಷ ನಿಮಗೆ ಸದಾ ಹೊಸ ವಿಷಯವನ್ನ, ಹೊಸ ಅರಿವನ್ನ ಮೂಡಿಸಲಿ ಎಂದು ಜಾಣ ಸುದ್ದಿ ಹಾರೈಸುತ್ತಿದೆ. ಜಾಣ ಸುದ್ದಿ.

0: ಇತ್ತಿ ಸಂಪುಟ 8 ಸಂಚಿಕೆ 1 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
1: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ ನಾಲ್ಕು ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ. ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ, ಮಿದುಳೆ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾದ ಜೆಲ್ಲಿ ಇರುತ್ತವೆ. ಆ ಜೆಲ್ಲಿಯಲ್ಲಿ ಅಲ್ಲಲ್ಲಿ ಜೀವಕೋಶಗಳು ಹುದುಗಿಕೊಂಡಿರುತ್ತವೆ. ಕೆಲವು ಜೀವಕೋಶಗಳು ಬಾಹುಗಳಂತೆಯೂ ಕೆಲವು ಜೀರ್ಣಾಂಗದಂತೆಯೂ ಜೋಡಿಸಿಕೊಂಡಿರುತ್ತವೆ. ಈ ವಿವಿಧ ಅಂಗಗಳನ್ನು ಒಟ್ಟಾಗಿಸುವ ನರತಂತುಗಳು ಇರುತ್ತವೆ. ಆದರೆ ಈ ನರತಂತುಗಳಿಗೆ ನಿರ್ದೇಶ ನೀಡುವಂತಹ ಕೇಂದ್ರ ಅಂಗ ಅರ್ಥಾತ್ ಮಿದುಳು ಎನ್ನುವುದು ಇರುವುದಿಲ್ಲ. ಸಣ್ಣ ನೊಣೆಯ ತಲೆಯಲ್ಲಿಯೂ ಒಂದಿಷ್ಟು ನರಗಳು ಒಟ್ಟಾಗಿ ಮಿದುಳಿನಂತೆ ಕೆಲಸ ಮಾಡುವುದುಂಟು. ಆದರೆ ಅಂಬಲಿ ಮೀನು ಹಾಗೂ ಸ್ಪಂಜು ಜೀವಿಗಳಂತಹ ಪ್ರಾಣಿಗಳಲ್ಲಿ ನರಕೋಶಗಳು ಇಡೀ ಮೈಯಲ್ಲಿ ಹರಡಿರುವ ಜಾಲವಾಗಿರುತ್ತವೆ ಅಷ್ಟೇ. ನಿದ್ರೆ ಎನ್ನುವುದನ್ನು ಸಾವಿಗೂ ಹೋಲಿಸಲಾಗುತ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ನಿದ್ರೆಯಂತಹ ಸಾವನ್ನು ಪಡೆ ಎಂದು ಓದುಗನಿಗೆ ಒಂದೆಡೆ ಹಾರೈಸಿದ್ದಾರೆ. ಅಂದರೆ ಎಲ್ಲ ಚಟುವಟಿಕೆಗಳು ನಿಂತಹ ಶವದಂತಹ ಸ್ಥಿತಿ ಇದು ಎಂಬುದು ನಂಬಿಕೆ. ವಾಸ್ತವದಲ್ಲಿ ಸಾವಿನ ಸಮಯದಲ್ಲಿ ನಿಂತಂತೆ ನಿದ್ರೆಯ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ನಿಲ್ಲುವುದಿಲ್ಲ. ಮಿದುಳು ಇನ್ನೂ ಎಚ್ಚರವಾಗಿರುತ್ತದೆ. ಹೃದಯ, ಶ್ವಾಸಕೋಶ ಮೊದಲಾದ ಅಂಗಗಳು ನಿಧಾನವಾಗಿಯಾದರೂ ನಡೆಯುತ್ತಲೇ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಮನುಷ್ಯರಲ್ಲಿ ನಿದ್ರೆ ಎಂದರೆ ಮಂಚದ ಮೇಲೆ ಮಲಗುವುದು. ಪ್ರಾಣಿಗಳು ಎಲ್ಲವೂ ಹೀಗೆ ನಿದ್ರಿಸುವುದಿಲ್ಲ ಎನ್ನುವುದು ತಿಳಿದ ವಿಷಯವೇ. ಒಂಟೆ, ಕುದುರೆಗಳು ನಿಂತಂತೆಯೇ ಕಣ್ಣು ಮುಚ್ಚಿ ನಿದ್ರಿಸಬಲ್ಲವು. ನಾಯಿಗಳು ನಿದ್ರಿಸುವಾಗಲೂ ಕಣ್ಣನ್ನು ಅರೆತೆರೆದೇ ಇರುತ್ತವೆ. ಹಕ್ಕಿಗಳಂತೂ ಹಾರುವಾಗಲೂ ಕೆಲವೊಮ್ಮೆ ತೂಕಟ್ಟಿಸುತ್ತವಂತೆ. ಕೆಲವು ಪ್ರಾಣಿಗಳು ರಾತ್ರಿ ನಿದ್ರಿಸುತ್ತವೆ ನಮ್ಮಂತೆ. ಇನ್ನು ಕೆಲವು ಬಾವಲಿ ಗೂಬೆಗಳಂತೆ ಹಗಲು ನಿದ್ರಿಸುತ್ತವೆ. ನಿದ್ರೆಯ ಈ ಕಾಲವನ್ನು ದೇಹದೊಳಗಿರುವ ಜೈವಿಕ ಗಡಿಯಾರ ಎನ್ನುವ ಕಾಲಾಂತರದಲ್ಲಿ ಮರಳುವ ಚಟುವಟಿಕೆಗಳು ನಿರ್ದೇಶಿಸುತ್ತವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ನಿದ್ರೆಯನ್ನು ವಿಜ್ಞಾನಿಗಳು ಎರಡು ಬಗೆಯಲ್ಲಿ ವಿವರಿಸುತ್ತಾರೆ. ಮೊದಲನೆಯದು ಚಟುವಟಿಕೆಗಳ ಆಧಾರದ ಮೇಲೆ. ನಿದ್ರೆಯ ವೇಳೆ ಹೆಣದಂತೆ ಬಿದ್ದುಕೊಂಡಿರುವುದು, ನಡೆದಾಟ ಓಟಾಟಗಳೆಲ್ಲವೂ ನಿಲ್ಲುತ್ತವೆ. ಕೇವಲ ನಾಡಿ ಬಡಿತ ಹಾಗೂ ಉಸಿರಾಟವಷ್ಟೇ ನಡೆಯುತ್ತಿರುತ್ತವೆ. ಅವು ಕೂಡ ಎಚ್ಚರದ ಸ್ಥಿತಿಯಲ್ಲಿರುವಷ್ಟು ವೇಗವಾಗಿ ಘಟಿಸುವುದಿಲ್ಲ. ಎರಡನೆಯದು ನರಮಂಡಲದ ಚಟುವಟಿಕೆ. ಸಾಮಾನ್ಯವಾಗಿ ನರಗಳು ಯಾವುದೇ ಸಂವೇದನೆಗೊಳಗಾದಾಗ ಚುರುಕಾಗಿ ಪ್ರತಿಕ್ರಿಯಿಸುತ್ತವೆ. ಮುಳ್ಳು ಚುಚ್ಚಿದಾಗ ಥಟ್ಟನೆ ಕೈ ಹಿಂದೆ ಸರಿಯುತ್ತದೆ. ನಿದ್ರೆಯ ವೇಳೆಯಲ್ಲಿ ಈ ಪ್ರತಿಕ್ರಿಯೆಗಳು

ಬಹಳ ನಿಧಾನವಷ್ಟೇ ಅಲ್ಲ, ಮುಳ್ಳು ಚುಚ್ಚಿದರೂ ಎಚ್ಚರವಾಗದ ಸ್ಥಿತಿಯೂ ಇರುತ್ತದೆ. ಅರ್ಥಾತ್ ನರಮಂಡಲವನ್ನು ಎಚ್ಚರಿಸಲು ಬೇಕಾದ ಸಂವೇದನೆಗಳು ಸಾಮಾನ್ಯಕ್ಕಿಂತಲೂ ಹೆಚ್ಚು ತೀವ್ರ ಅಥವಾ ಬಲವಾಗಿರಬೇಕು. ಹಾಗೆಂದರೆ ಮಾತ್ರ ನಿದ್ರೆ ಎಂದು ಹೇಳಬಹುದು. ಈ ಅಂಶಗಳನ್ನೇ ಇಟ್ಟುಕೊಂಡು ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಇದೆಯೇ ಎನ್ನುವುದು ಆಪಲ್ಬಾಮ್ ತಂಡದ ಆಶಯವಾಗಿತ್ತು. ಇದಕ್ಕಾಗಿ ಇವರು ಆಯ್ದುಕೊಂಡದ್ದು ಸಮುದ್ರದಲ್ಲಿ ಬಹಳಷ್ಟು ಸಮಯ ತೇಲುತ್ತಾ ಕಾಲ ಕಳೆಯುವ ಅಂಬಲಿ ಮೀನುಗಳನ್ನು. ಇವು ಅಗತ್ಯ ಬಿದ್ದಾಗ, ಅಂದರೆ ಹಾರಾಟವನ್ನು ಹುಡುಕಲು ಅಥವಾ ಬೆಳಕನ್ನು ಹುಡುಕುವಾಗಷ್ಟೇ ತಮ್ಮ ಮೈಯನ್ನು ಹಿಂಡಿ ನೀರನ್ನು ದೂಡಿ ಮುಂದೆ ಚಿಮ್ಮುತ್ತವೆ, ಈಜು ಸಾಗುತ್ತವೆ. ಇಂತಹ ಯಾವುದೇ ಸಂವೇದನೆಗಳು ಇಲ್ಲದಿದ್ದಾಗ ತೇಲುತ್ತಾ ಅಲೆಗಳು ಕೊಂಡೊಯ್ದ ಕಡೆಗೆ ಸಾಗುತ್ತವೆ. ಜೀವ ಪ್ರಪಂಚದಲ್ಲಿ ಮೊದಲು ಹುಟ್ಟಿದ ಜೀವಿಗಳು ಇವು ಎನ್ನುವ ನಂಬಿಕೆ. ಇವುಗಳ ನರಕೋಶಗಳಲ್ಲಿರುವ ಪ್ರೋಟೀನ್ಗಳು ಹಾಗೂ ನರಸಂಕೇತಗಳನ್ನು ಸಾಗಿಸುವ ರಾಸಾಯನಿಕಗಳ ರಚನೆಯು ಬಹಳ ಮೂಲಸ್ವರೂಪದ್ದಾಗಿರುತ್ತದೆ. ಹೀಗಾಗಿ ಇವುಗಳಲ್ಲಿ ನಿದ್ರೆ ಇದೆ ಎಂದಾದರೆ ನರಗಳಲ್ಲಿ ಅದರ ಮೂಲ ಯಾವುದು ಎಂಬುದು ತಿಳಿಯಬಹುದು. ಅಷ್ಟೇ ಅಲ್ಲ, ನಿದ್ರೆ ಎನ್ನುವ ವಿದ್ಯಮಾನ ಪ್ರಾಣಿಗಳಲ್ಲಿ ಯಾವ ಯುಗದಲ್ಲಿ ಹುಟ್ಟಿತು ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆಂದು ಯೋಚಿಸಿದ ಆಪಲ್ಬಾಮ್ ತಂಡ, ರಾತ್ರಿ ಹೊತ್ತು ನಿದ್ರಿಸುವ ಒಂದು ಅಂಬಲಿ ಮೀನು ಹಾಗೂ ಬೆಳಗಿನ ಜಾವ ನಿದ್ರಿಸುವ ಅಂಬಲಿ ಮೀನುಗಳನ್ನು ಅಧ್ಯಯನ ಮಾಡಿತು. ಕಣ್ಣು, ಉಸಿರಾಟ, ಹೃದಯ ಮತ್ತು ಮಿದುಳು ಇಲ್ಲದ ಈ ಜೀವಿಗಳಲ್ಲಿ ನಿದ್ರೆಯನ್ನು ಗುರುತಿಸುವುದು ಹೇಗೆ ಎನ್ನುವುದು ಮೊದಲ ಪ್ರಶ್ನೆ. ಈ ಜೀವಿಗಳು ಸಾಮಾನ್ಯವಾಗಿ ಬಲೂನ್ ಉಬ್ಬಿ ತಗ್ಗಿದಂತೆ ಉಬ್ಬಿ ಕುಗ್ಗುತ್ತಿರುತ್ತವೆ. ಇದು ಸಾಮಾನ್ಯ ಚಟುವಟಿಕೆ. ಈ ಚಟುವಟಿಕೆ ನಿದ್ರೆಯ ಸಮಯದಲ್ಲಿ ಕಡಿಮೆ ಇರಬಹುದು ಎಂದು ತರ್ಕಿಸಿದ ವಿಜ್ಞಾನಿಗಳು ರಾತ್ರಿಯೂ ಚಿತ್ರಗಳನ್ನು ತೆಗೆಯುವ ಇನ್ಫ್ರಾರೆಡ್ ಕ್ಯಾಮರಾಗಳನ್ನು ಬಳಸಿ ಈ ಜೀವಿಗಳ ಮಿಡಿತವನ್ನು ಗುರುತಿಸಿತು, ಲೆಕ್ಕ ಹಾಕಿತು. ಆಪಲ್ಬಾಮ್ ತಂಡ ಅಧ್ಯಯನ ಮಾಡಿದ ರಾತ್ರಿ ನಿದ್ರಿಸುವ ಅಂಬಲಿ ಮೀನಿನ ಹೆಸರು ಕ್ಯಾಸಿಯೋಪಿಯಾ ಆಂಡ್ರೋಮೀಡಾ. ಇದು ರಾತ್ರಿ ನಿದ್ರಿಸುವ ಅಂಬಲಿ ಮೀನು. ಮತ್ತೊಂದು ನೆಮೆಟೋಸ್ಟೆಲ್ಲಾ ವೆಕ್ಟೆನ್ಸಿಸ್ ಎನ್ನುವ ಸಿ ಅನಿಮೋನೆ. ಇವನ್ನು ಆಂಡ್ರೋಮೀಡಾ ಮತ್ತು ವೆಕ್ಟೆನ್ಸಿಸ್ ಎನ್ನೋಣ. ಆಂಡ್ರೋಮೀಡಾವಂತೆ ವೆಕ್ಟೆನ್ಸಿಸ್ ತೇಲುತ್ತಾ ಬದುಕುವುದಿಲ್ಲ, ಅದು ಸಾಗರದ ತಳದಲ್ಲಿ ಅಥವಾ ಬಂಡೆಗಲ್ಲುಗಳಿಗೆ ಅಂಟಿಕೊಂಡು ಬದುಕುತ್ತದೆ. ಆದರೆ ಅದವು ಅವಿರತವಾಗಿ ಮಿಡಿಯುತ್ತಿರುತ್ತದೆ. ಈ ಎರಡೂ ಜೀವಿಗಳ ಮಿಡಿತದ ವಿಡಿಯೋಗಳನ್ನು ಕಂಡಾಗ ತಿಳಿದದ್ದು ಆಂಡ್ರೋಮೀಡಾದ ಮಿಡಿತ ಹಗಲು ರಾತ್ರಿಯೂ ಒಂದೇ ತರನಾಗಿದ್ದದ್ದು ಅಚ್ಚರಿ ತಂದಿತ್ತು. ಅದು ಪ್ರತಿ ನಿಮಿಷಕ್ಕೆ 32 ರಿಂದ 36 ಬಾರಿ ಮಿಡಿಯುತ್ತಿತ್ತು. ರಾತ್ರಿಯ ವೇಳೆ ಮಾತ್ರ ಮಿಡಿತ ಕಡಿಮೆ ಇರುತ್ತಿತ್ತು. ರಾತ್ರಿಯೂ ಅದು ಮಿಡಿಯುತ್ತಿದ್ದರಿಂದ ಆಂಡ್ರೋಮೀಡಾ ನಿದ್ರಿಸುತ್ತದೆಯೇ ಎನ್ನುವ ಪ್ರಶ್ನೆ ಎದುರಾಯಿತು. ಆಪಲ್ಬಾಮ್ ತಂಡ ಇದಕ್ಕಾಗಿ ಆಂಡ್ರೋಮೀಡಾದ ನರತಂತುಗಳ ಪ್ರತಿಕ್ರಿಯೆಯ ವೇಗವನ್ನು ಅಳೆದು ನೋಡಿತು. ಇವುಗಳ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಗಣಿಸಿದಾಗ ಒಂದು ವಿಶೇಷ ತಿಳಿಯಿತು. 32ಕ್ಕಿಂತಲೂ ಕಡಿಮೆ ಮಿಡಿತ 3 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಇರುವ ಸಂದರ್ಭದಲ್ಲಿ ಆಂಡ್ರೋಮೀಡಾಗಳು ಬೆಳಕಿಗೆ ಬಹಳ ನಿಧಾನವಾಗಿ ಪ್ರತಿಕ್ರಿಯಿಸುತ್ತಿದ್ದವು. ಅಂದರೆ ಅವು ನಿದ್ರಿಸುತ್ತಿವೆ ಎಂದರ್ಥವಷ್ಟೇ. ಅವುಗಳಲ್ಲಿ ಪ್ರತಿ 24 ಗಂಟೆಗಳೊಮ್ಮೆ ಈ ನಿದ್ರಾವಸ್ಥೆ ಮರಳು ಕಳೆಯುತ್ತಿತ್ತು. ಥೇಟ್ ನಮ್ಮ ಜೈವಿಕ ಗಡಿಯಾರಗಳು ರಾತ್ರಿ ನಮಗೆ ನಿದ್ರೆ ತರಿಸುವಂತೆ. ಅಷ್ಟೇ ಅಲ್ಲ, ಹಗಲಿನ ವೇಳೆಯಲ್ಲಿಯೂ ಒಮ್ಮೊಮ್ಮೆ ಅವು ನಿಧಾನವಾಗಿ ಮಿಡಿಯುತ್ತಿದ್ದವು. ಅಂದರೆ ಆಂಡ್ರೋಮೀಡಾಗಳಲ್ಲಿ ಹಗಲು ರಾತ್ರಿಯ ಅಥವಾ ಬೆಳಕು ಕತ್ತಲೆಯ ಅವಧಿಗಳು ನಿದ್ರೆಯನ್ನು ಉಂಟುಮಾಡುತ್ತವೆ ಎಂದು ಆಪಲ್ಬಾಮ್ ತೀರ್ಮಾನಿಸಿದ್ದಾರೆ. ಇದೇ ರೀತಿಯ ಪ್ರಯೋಗವನ್ನು ವೆಕ್ಟೆನ್ಸಿಸ್ ಮೇಲೂ ನಡೆಸಲಾಯಿತು. ಸದಾ ತಮ್ಮ ಬಾಹುಗಳನ್ನು ಅಲ್ಲಾಡಿಸುವ ಈ ಜೀವಿಗಳು ಕೆಲವೊಮ್ಮೆ ಬಾಹುಗಳನ್ನು ಅಲ್ಲಾಡಿಸುವುದಿಲ್ಲ. 8 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಅವು ಹೀಗೆ ಬಾಹುಗಳನ್ನು ಅಲ್ಲಾಡಿಸದೇ ಇದ್ದಾಗ ನಿದ್ರಾವಸ್ಥೆ ತಲುಪಿವೆ ಎನ್ನಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ಅವುಗಳ ಮೇಲೆ ಬೆಳಕು ಚೆಲ್ಲಿದಾಗ ವೆಕ್ಟೆನ್ಸಿಸ್ನ ಪ್ರತಿಕ್ರಿಯೆಗಳು ನಿಧಾನವಾಗಿದ್ದವು. ಅಂದರೆ ಈ ಸಮಯದಲ್ಲಿ ಅವುಗಳಲ್ಲಿ ಎಚ್ಚರ ಕಡಿಮೆ ಎಂದಾಯಿತು. ಈ ಸ್ಥಿತಿ 36 ಗಂಟೆಗಳೊಮ್ಮೆ ಮರಳು ಕಳೆಯುತ್ತಿತ್ತು. 22 ಗಂಟೆಗಳ ಕಾಲ ಚಟುವಟಿಕೆಯಿಂದ ಇರುವ ಇವು 12 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದವು. ಮಿದುಳೇ ಇಲ್ಲದ ಇವುಗಳಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಆಪಲ್ಬಾಮ್ ತಂಡ ಈ ಜೀವಿಗಳ ನರಕೋಶಗಳಲ್ಲಿ ನಡೆಯುವ ರಾಸಾಯನಿಕ ವಿದ್ಯುತ್ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿತು. ವಿಶೇಷವಾಗಿ ತಳಿ ರಾಸಾಯನಿಕವಾದ ಡಿಎನ್ಎಯನ್ನು ರಿಪೇರ್ ಮಾಡುವ ಚಟುವಟಿಕೆಗಳು ನಿದ್ರಾವಸ್ಥೆಯಲ್ಲಿ ಹೆಚ್ಚಿದ್ದವು ತೋರಿದೆ. ನಿದ್ರಾವಸ್ಥೆಯಲ್ಲಿ ಎರಡೂ ಜೀವಿಗಳಲ್ಲಿ ಈ ಚಟುವಟಿಕೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತಂತೆ. ಸಾಮಾನ್ಯವಾಗಿ ಡಿಎನ್ಎಯಲ್ಲಿ ಆಗುವ ದೋಷಗಳು ಜೀವಕೋಶಗಳು ವಿಭಜಿಸುವಾಗ ಸರಿಹೋಗುತ್ತವೆ, ಆದರೆ ನರಕೋಶಗಳು ವಿಭಜಿಸುವುದಿಲ್ಲ. ಬಹುಶಃ ಈ ಕಾರಣದಿಂದಾಗಿಯೇ ಅವುಗಳಲ್ಲಿ ಕಾಣಿಸಿಕೊಂಡ ದೋಷಗಳನ್ನು ಸರಿಪಡಿಸುವುದಕ್ಕಾಗಿಯೇ ನಿದ್ರಾವಸ್ಥೆ ಹುಟ್ಟಿರಬೇಕು ಎಂಬುದು ಆಪಲ್ಬಾಮ್ ಅವರ ತರ್ಕ. ಈ ತರ್ಕಕ್ಕೆ ಕಾರಣವೂ ಉಂಟು. ನಿದ್ರೆಗೆಟ್ಟ ಜೀವಿಗಳಲ್ಲಿ ಡಿಎನ್ಎ ದೋಷಗಳು ನಿದ್ರಿಸುತ್ತಿದ್ದವುಗಳಲ್ಲಿ ಇದ್ದದಕ್ಕಿಂತಲೂ ಹೆಚ್ಚಿದ್ದವು.
ಮಿದು

ಮೂಳೆ ಇಲ್ಲದ ಜೀವಿಗಳಲ್ಲಿ ನಿದ್ರೆ ಇರುವುದು ಅದು ಡಿಎನ್ಎ ದುರಸ್ತಿಗೆ ತಳುಕೊಂಡಿರುವುದು ವಿಶೇಷವೇ. ಏಕೆಂದರೆ ಡಿಎನ್ಎಯಲ್ಲಿ ಆಗುವ ದೋಷಗಳು ಮುಪ್ಪನ್ನು ಖಾಯಿಲೆಯನ್ನು ತರುತ್ತವೆ ಎಂಬುದು ಈಗ ಸಿದ್ಧವಾದ ಸಂಗತಿ. ಅಂದರೆ ನಿದ್ರೆ ಎನ್ನುವುದು ಮುಪ್ಪನ್ನು ನಿಧಾನಿಸಲು ವಿಕಾಸವಾದ ವ್ಯವಸ್ಥೆ ಇರಬೇಕು. ಮುಂದಿನ ಸಂಶೋಧನೆಗಳು ಈ ಬಗ್ಗೆ ಅರಿವು ಮಾಡಬಹುದು.

0: ಗಿಡಗಳು ಹೊಸದಾಗಿ ಪತ್ತೆಯಾಗಿವೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಬಗೆಯ ನೊಣಗಳು ಭಾರತದಲ್ಲಿ ಕಂಡುಬಂದಿವೆ. ವಿಜ್ಞಾನಿಗಳು ಮೆಟಡಾನ್ ಎಂಬ ಕುಲದವು ಎನ್ನುವ ಈ ನೊಣಗಳಲ್ಲಿ ಒಂದನ್ನು ಜನನಿಬಿಡವಾದ ದೆಹಲಿಯ ತೋಟಗಳಲ್ಲಿಯೂ, ಮತ್ತೊಂದನ್ನು ಪಶ್ಚಿಮಘಟ್ಟದ ಕಾಡುಗಳಲ್ಲಿಯೂ ಗುರುತಿಸಲಾಗಿದೆ. ಮೆಟಡಾನ್ ಘೋರ್ಪಡೈ ಎನ್ನುವ ನೊಣ ದೆಹಲಿಯ ಬಳಿ ಕಂಡುಬಂದಿದೆ. ಇದೇ ಬಗೆಯ, ಆದರೆ ರೋಮಗಳು ತುಸು ಕಪ್ಪಾಗಿರುವ ಮೆಟಡಾನ್ ರೀಮೇರಿ ತಮಿಳುನಾಡಿನ ಸಿರುವಾಣಿ ಬೆಟ್ಟಗಳಲ್ಲಿ ಕಾಣಸಿಕ್ಕಿದೆ. ಇವೆರಡೂ ನೊಣಗಳು ಇರುವೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಒಡೆದು ಹೊರಬಂದ ಹುಳು ಅಥವಾ ಲಾರ್ವಾಗೆ ಇರುವೆಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳೇ ಭೋಜನ. ಹೀಗಾಗಿ ಈ ನೊಣಗಳನ್ನು ಹೂವು, ಎಲೆಗಳು ಅಥವಾ ಇನ್ಯಾವುದೇ ಆಹಾರ ಮೂಲಗಳ ಬಳಿ ಕಾಣುವುದು ಅಪರೂಪ. ಇವುಗಳ ಲಾರ್ವಾಗಳಿಗೆ ಇರುವೆಗಳ ಮೊಟ್ಟೆಯಷ್ಟೇ ಆಹಾರವಾಗಿರುವುದರಿಂದ ಇರುವೆಗಳ ನಾಶದೊಟ್ಟಿಗೆ ಈ ನೊಣಗಳು ನಾಶವಾಗಿಬಿಡಬಹುದು.
1: ಯುದ್ಧದ ಅನುಕೂಲಗಳು. ಯುದ್ಧ ಎಂದರೆ ಸಾವು, ನೋವು ಎಂದಷ್ಟೇ ಗೊತ್ತು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವ ನಾಣ್ಣುಡಿ ಇಂದಿಗೂ ಪ್ರಸ್ತುತ. ಏಕೆಂದರೆ ಯುದ್ಧಗಳ ಸಂದರ್ಭದಲ್ಲಿ ನಡೆಯುವ ಹಲವು ಸಂಶೋಧನೆಗಳು ಯುದ್ಧದ ಅನಂತರವೂ ಅನುಕೂಲಿಯಾಗಿ ಉಳಿಯುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ನಾಟಿಲಸ್ ಪತ್ರಿಕೆ ಪಟ್ಟಿ ಮಾಡಿರುವ 6 ಸಂಶೋಧನೆಗಳು. ಸುಮಾರು 100 ವರ್ಷಗಳಿಗೂ ಹಿಂದೆ ನಡೆದಿದ್ದ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧಕ್ಕೆಂದು ಸಿದ್ಧಪಡಿಸಿದ ಈ ಶೋಧಗಳು ಇಂದು ಎಲ್ಲಾ ಕಡೆಯೂ ಬಳಕೆಯಲ್ಲಿವೆ, ಸಾರ್ವಜನಿಕರಿಗೆ ನೆರವಾಗುತ್ತಿವೆ. ನಾವು ನಿತ್ಯವೂ ಬಳಸುವ ಗೊಬ್ಬರ ಇದರಲ್ಲಿ ಒಂದು. ಪೊಟ್ಯಾಷಿಯಂ ಹಾಗೂ ಅಮೋನಿಯಂ ನೈಟ್ರೇಟುಗಳನ್ನು ರಾಸಾಯನಿಕ ಗೊಬ್ಬರವನ್ನಾಗಿ ಈಗ ಬಳಸುತ್ತಿದ್ದೇವಷ್ಟೆ. ಇವು ಹಸಿರು ಕ್ರಾಂತಿಗೂ ನೆರವಾದಂತಹ ರಾಸಾಯನಿಕಗಳು. 100 ವರ್ಷಗಳ ಹಿಂದೆ ಇವುಗಳ ಬಳಕೆ ಸೀಮಿತವಾಗಿತ್ತು. ಏಕೆಂದರೆ ಇವುಗಳನ್ನು ಕೇವಲ ನೈಸರ್ಗಿಕ ಮೂಲದಿಂದಷ್ಟೇ ಪಡೆಯಬೇಕಿತ್ತು. ಈ ಮೂಲಗಳು ಬಹಳ ಕಡಿಮೆಯಿದ್ದವು. ಯುರೋಪಿನ ಹಲವು ರಾಷ್ಟ್ರಗಳು ದಕ್ಷಿಣ ಅಮೆರಿಕದ ಬಳಿ ಇದ್ದ ಗುವಾನೋ ದ್ವೀಪಗಳಲ್ಲಿ ಹಕ್ಕಿಗಳು ಹಾಕಿದ್ದ ಹಿಕ್ಕಿಗಳ ಗುಡ್ಡೆಗಳನ್ನು ಹೊತ್ತು ತಂದು ಈ ರಾಸಾಯನಿಕಗಳನ್ನು ತಯಾರಿಸುತ್ತಿದ್ದವು. ಗೊಬ್ಬರದ ಜೊತೆಗೆ ಇವನ್ನು ಸಿಡಿಮದ್ದುಗಳಲ್ಲಿಯೂ ಬಳಸಲಾಗುತ್ತಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾದಾಗ ಯುದ್ಧದಲ್ಲಿ ತೊಡಗಿದ್ದ ಜರ್ಮನಿಗೆ ಈ ರಾಸಾಯನಿಕ ದೊರೆಯದಂತೆ ಫ್ರಾನ್ಸ್ ಮತ್ತು ಇಂಗ್ಲೆಂಡು ಕಾದುಕೊಂಡವು. ಆಗ ಜರ್ಮನಿಯ ರಾಸಾಯನಿಕ ವಿಜ್ಞಾನಿ ಫ್ರಿಟ್ಸ್ ಹೇಬರ್ ಸಂಗಡಿಗ ರಾಬರ್ಟ್ ಬಾಷ್ ಜೊತೆಗೂಡಿ ಗಾಳಿಯಲ್ಲಿರುವ ನೈಟ್ರೋಜನ್ನಿಂದ ಅಮೋನಿಯಾವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ. ಇದುವೇ ಮುಂದೆ ಬಾಂಬ್ ತಯಾರಿಸಲು ಬೇಕಾದ ಅಮೋನಿಯಂ ನೈಟ್ರೇಟು ಹಾಗೂ ರಸಗೊಬ್ಬರವನ್ನು ತಯಾರಿಸುವ ಯೂರಿಯಾದ ತಯಾರಿಕೆಗೆ ಮೂಲವಾಯಿತು. ಜರ್ಮನಿ ಸಾಕಷ್ಟು ಬಾಂಬುಗಳನ್ನು ತಯಾರಿಸಲು ಶಕ್ತವಾಗಿದ್ದರಿಂದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ರೇಡಿಯೋದ ಆವಿಷ್ಕಾರವಾಗಿತ್ತು, ಆದರೆ ಅದರ ಬಳಕೆ ಇನ್ನೂ ಸೀಮಿತವಾಗಿತ್ತಷ್ಟೇ. ಹಾಗೆಯೇ ಯುದ್ಧಕ್ಕಿಂತಲೂ ಮುನ್ನವೇ ವಿಮಾನಗಳ ಆವಿಷ್ಕಾರವೂ ಆಗಿತ್ತು, ಆದರೆ ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದು ಮೊದಲನೆಯ ವಿಶ್ವಯುದ್ಧದ ಸಂದರ್ಭದಲ್ಲಿ. ಅದರ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇಂದು ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಿರುವ ನಾಗರಿಕ ವಿಮಾನಗಳು ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದರಿಂದ ಸಾಧ್ಯವಾದವು ಎಂದರೆ ತಪ್ಪೇನಿಲ್ಲ. ಯುದ್ಧದ ವೇಳೆ ಶತ್ರುಪಾಳೆಯಗಳ ಮೇಲೆ ಬಾಂಬ್ ಸಿಡಿಸಲು ವಿಮಾನಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆದರೆ ವಿಮಾನದಲ್ಲಿದ್ದ ಪೈಲಟ್ಟುಗಳಿಗೆ ಎತ್ತ ಹಾರಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವ ದಿಸೆ ತೋರುವ ಮಾರ್ಗ ಇರಲಿಲ್ಲ. ವಿಮಾನ ಹತ್ತುವ ಮೊದಲೇ ಎಲ್ಲ ನಿರ್ದೇಶಗಳನ್ನು ನಿಖರವಾಗಿ ನೀಡಬೇಕಾಗುತ್ತಿತ್ತು. ಹಾದಿ ತಪ್ಪಿದರೆ ಮರಳಿ ಬರುವುದು ಕಷ್ಟವಾಗುತ್ತಿತ್ತು. ಈ ನಿಟ್ಟಿನಲ್ಲಿ ರೇಡಿಯೋ ವಿಮಾನಗಳಿಗೆ ನಿರಂತರವಾಗಿ ನಿರ್ದೇಶಗಳನ್ನು ನೀಡಲು ನೆರವಾಯಿತು. ಕಚೇರಿಯಲ್ಲಿ ಕುಳಿತು ವಿವಿಧ ವಿಮಾನಗಳಿಗೆ ಸೂಚನೆಗಳನ್ನು ತಲುಪಿಸುವ ಕೆಲಸ ಆರಂಭವಾಯಿತು. ಇದೇ ವ್ಯವಸ್ಥೆ ಅನಂತರ ನಾಗರಿಕ ವಿಮಾನಗಳ ಮೇಲೆ ಕಣ್ಣಿಟ್ಟು ಅವುಗಳಿಗೆ ದಿಕ್ಕು ತೋರಿಸುವ ವ್ಯವಸ್ಥೆ ಆಯಿತು. ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹೀಗೆ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರಗಳು ಹುಟ್ಟಿಕೊಂಡವು. ವಿಮಾನಯಾನ ಸುಗಮವಾಯಿತು. ಮೊಬೈಲ್ ಎಕ್ಸ್ರೇ ಕೇಂದ್ರಗಳು ಕೂಡ ಯುದ್ಧದ ಕೊಡುಗೆಯೇ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಮೇರಿ ಕ್ಯೂರಿ ಎಕ್ಸ್ರೇ ಹಾಗೂ ವಿಕಿರಣಗಳ ಅಧ್ಯಯನ ನಡೆಸುತ್ತಿದ್ದಳು. ಯುದ್ಧದಲ್ಲಿ ಬಹಳಷ್ಟು ಸೈನಿಕರ ಮೂಳೆ ಮುರಿಯುತ್ತಿತ್ತು. ಅದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡುವುದು ಅಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಮೇರಿ ಪುಟ್ಟದೊಂದು ಎಕ್ಸ್ರೇ ಯಂತ್ರವನ್ನು ಆಂಬ್ಯುಲೆನ್ಸ್ನಲ್ಲಿಟ್ಟು ಯುದ್ಧಭೂಮಿಗೆ ಕೊಂಡೊಯ್ದಳು. ಅಲ್ಲಿಯೇ ನೇರವಾಗಿ ಗಾಯಾಳುಗಳ ಎಕ್ಸ್ರೇ ತೆಗೆದುಕೊಡಲು ಪ್ರಾರಂಭಿಸಿದಳು. ಈ ಕೆಲಸದಲ್ಲಿ ಅವಳ ಮಗಳು ಐರೀನ್ ಕ್ಯೂರಿ ಕೂಡ ನೆರವಾಗಿದ್ದಳು. ಐರೀನ್ ಕ್ಯೂರಿಗೂ ಅನಂತರ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಎನ್ನುವುದು ಗಮನಾರ್ಹ. ಈ ಇಬ್ಬರು ನೊಬೆಲ್ ವಿಜೇತೆ ಮಹಿಳೆಯರ ಸಾಹಸದಿಂದಾಗಿ ಮೊಬೈಲ್

0: ಎಕ್ಸ್ರೇ ಯಂತ್ರಗಳು ಆವಿಷ್ಕಾರವಾದವು. ಯುದ್ಧದ ಸಂದರ್ಭದಲ್ಲಿ ಆಗುವ ಆವಿಷ್ಕಾರಗಳೆಲ್ಲವೂ ಒಂದೋ ಶಸ್ತ್ರ ಇಲ್ಲವೇ ವೈದ್ಯಕ್ಕೆ ಸಂಬಂಧಿಸಿದವೇ ಆಗಬೇಕಿಲ್ಲ. ಉದಾಹರಣೆಗೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಧರಿಸುವ ಸ್ಯಾನಿಟರಿ ಪ್ಯಾಡುಗಳು, ಇವುಗಳ ಕಲ್ಪನೆ ಮೂಡಿದ್ದು ಯುದ್ಧದ ಸಂದರ್ಭದಲ್ಲಿಯೇ ಎಂದರೆ ವಿಚಿತ್ರ ಎನ್ನಿಸಬಹುದು. ಯುದ್ಧದಲ್ಲಿ ಗಾಯಾಳುಗಳಿಂದ ಸುರಿಯುವ ರಕ್ತವಿನ್ನು ಒರೆಸಲು ಹಾಗೂ ಗಾಯದಿಂದ ರಕ್ತ ಸೋರದಂತೆ ತಡೆಯುವ ಬತ್ತೆ ಬೇಕಿತ್ತು. ಅರ್ನೆಸ್ಟ್ ವೆಹ್ಲರ್ ಎನ್ನುವ ಅಮೆರಿಕನ್ ಉದ್ಯಮಿ ಕಾಗದ ತಯಾರಿಸುತ್ತಿದ್ದ. ಈತ ಜರ್ಮನಿ ಆಸ್ಟ್ರಿಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲೊಂದು ಹೊಸ ಬಗೆಯ ನಾರನ್ನು ಕಂಡ. ಆ ನಾರು ಸಾಧಾರಣ ಕಾಗದ ಅಥವಾ ಹತ್ತಿಯ ನಾರಿಗಿಂತ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತಿತ್ತು. ಇದರಿಂದ ತಯಾರಿಸಿದ ಕಾಗದ ಕೊಳೆಯನ್ನು ಒರೆಸಲು ಅನುಕೂಲಿ ಎಂದು ಕಂಡುಕೊಂಡ ಮೆಹ್ಲರ್ ಅದನ್ನು ತಯಾರಿಸಲು ಆರಂಭಿಸಿದ. ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಶುಶ್ರೂಷೆ ನಡೆಸುತ್ತಿದ್ದ ದಾದಿಗಳಿಗೆ ರಕ್ತ ಒರೆಸಲು ಬತ್ತೆ ಬೇಕಿತ್ತು. ಮೆಹ್ಲರ್ನ ಬತ್ತೆ ಅದಕ್ಕೆ ಉಪಯುಕ್ತ ಎನ್ನಿಸಿತು. ಇದರಿಂದ ಬ್ಯಾಂಡೇಜ್ ಕಟ್ಟುತ್ತಿದ್ದರು. ಅದೇ ವೇಳೆ ತಮ್ಮ ಮುಟ್ಟಿನ ಸಮಯದಲ್ಲಿಯೂ ರಕ್ತವನ್ನು ಹೀರಿಡಲು ಇದನ್ನು ಗುಟ್ಟಾಗಿ ಬಳಸಲು ಆರಂಭಿಸಿದರು. ಹೀಗಾರಂಭವಾಯಿತು ಸ್ಯಾನಿಟರಿ ಪ್ಯಾಡುಗಳ ಬಳಕೆ. ಮುಂದೆ ಇದರಲ್ಲಿ ಇನ್ನಷ್ಟು ಸುಧಾರಣೆಯಾಯಿತು ಎನ್ನುವುದು ಚರಿತ್ರೆ. ಇದೀಗ ಸ್ಯಾನಿಟರಿ ಪ್ಯಾಡುಗಳನ್ನು ಶಾಲೆಗಳಲ್ಲಿಯೂ ವಿತರಿಸಲಾಗುತ್ತಿದೆ. ಮೆಹ್ಲರ್ನ ಕಾಗದವೇ ಮುಂದೆ ಹೋಟೆಲ್ಗಳಲ್ಲಿ ನೀಡುವ ಪೇಪರ್ ನ್ಯಾಪ್ಕಿನ್ ಹಾಗೂ ಮುಖ ಒರೆಸಲು ಬಳಸುವ ಕ್ಲೀನೆಕ್ಸ್ ಕಾಗದವಾಗಿಯೂ ರೂಪುಗೊಂಡಿತು. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ದೀಪದ ಅಡಿಯಲ್ಲಿ ಮಲಗಿಸುವುದನ್ನು ಕಂಡಿದ್ದೀರಷ್ಟೇ. ಇದು ಕೂಡ ಯುದ್ಧದ ಕೊಡುಗೆಯೇ ಎಂದರೆ ಅಚ್ಚರಿಪಡಬೇಕಿಲ್ಲ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯ ಮಕ್ಕಳಲ್ಲಿ ರಿಕೆಟ್ಸ್ ಎನ್ನುವ ರೋಗ ವ್ಯಾಪಕವಾಗಿ ಕಂಡುಬಂದಿತ್ತು. ಇದಕ್ಕೆ ಕಾರಣ ಆಗ ಗೊತ್ತಿರಲಿಲ್ಲವೆನ್ನಿ, ಈಗ ಇದು ವಿಟಮಿನ್ ಡಿಯ ಕೊರತೆಯಿಂದಾಗಿ ಆಗುತ್ತದೆ ಎಂದು ತಿಳಿದಿದೆ. ರಿಕೆಟ್ಸ್ನಿಂದಾಗಿ ಮಕ್ಕಳಲ್ಲಿ ಮೂಳೆ ಮುರಿತ ಹೆಚ್ಚಿತ್ತು. ಇಂತಹ ಮಕ್ಕಳ ಚರ್ಮ ಸಾಮಾನ್ಯಕ್ಕಿಂತಲೂ ಪೇಲವವಾಗಿದೆ ಎಂದು ಜರ್ಮನಿಯ ವಿಜ್ಞಾನಿ ಕರ್ಟ್ ಹಲ್ಸಿನ್ಸ್ಕಿ ಕಂಡುಕೊಂಡ. ಚರ್ಮ ಕಂದಾಗುವಂತೆ ಮಾಡಬಹುದೇ ಎಂದು ಪ್ರಯತ್ನಿಸಿದ. ಮಕ್ಕಳನ್ನು ಪಾದರಸ ಬಳಸಿದ ದೀಪಗಳ ಬೆಳಕಿಗೆ ಒಡ್ಡಿದ. ಮಕ್ಕಳ ಚರ್ಮದಲ್ಲಿ ಬಣ್ಣ ಕೂಡಿತು, ಜೊತೆಗೆ ರಿಕೆಟ್ಸ್ ಖಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಹೀಗೆ ಹುಟ್ಟಿತು ಸನ್ ಲ್ಯಾಂಪ್ ಎನ್ನುವ ಉಪಕರಣ. ಇದನ್ನು ಅನಂತರ ಮೂಳೆ ಮುರಿದ ಸೈನಿಕರ ಚಿಕಿತ್ಸೆಯಲ್ಲಿಯೂ ಬಳಸಲಾಯಿತು. ಹೀಗೆ ಯುದ್ಧ ಬಾಂಬುಗಳಲ್ಲದೆ ಇತರ ಉಪಯುಕ್ತ ವಸ್ತುಗಳನ್ನು ನೀಡಿದೆ. ಆದರೆ ಈ ಶೋಧಗಳ ಮೂಲ ಉದ್ದೇಶ ಮಾತ್ರ ಯುದ್ಧದಲ್ಲಿ ಶತ್ರುವಿಗಿಂತಲೂ ಒಂದು ಕೈ ಮೇಲಾಗಿರಬೇಕು ಎನ್ನುವುದೇ ಆಗಿತ್ತು.
1: ಕಥೆ, ಪುರಾಣ ಮತ್ತು ವೈದ್ಯ. ಕಥೆ ಕೇಳೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪಂಚತಂತ್ರದ ಕಥೆಗಳು, ಚಾರಿತ್ರಿಕ ಕಥೆಗಳು, ಪುರಾಣಗಳು ಎಲ್ಲವೂ ಸ್ವಾರಸ್ಯವೇ. ಕೇಳುತ್ತಿದ್ರೆ ಬೆರಗು ಮೂಡಿಸುವಂಥವು. ಪುಷ್ಪಕ ವಿಮಾನ ಹೇಗೆ ಹಾರಿರಬಹುದು? ಹನುಮಂತ ಶ್ರೀಲಂಕೆಯನ್ನು ಒಂದೇ ಹಾರನ ದಾಟಿದಂತಲ್ಲ, ಅವನು ಎಷ್ಟು ದೊಡ್ಡವನಿರಬಹುದು, ಅಥವಾ ಅವನು ಹಾರಿದ್ದು ಎಷ್ಟು ಜೋರಾಗಿರಬಹುದು. ಹೀಗೆಲ್ಲ ನಾವು ಕಥೆ ಕೇಳುವಾಗ ಕಲ್ಪಿಸಿಕೊಂಡು ಬೆರಗಾಗ್ತೇವೆ. ಕೆಲವು ಕಥೆಗಳಲ್ಲಿ ಬರುವ ಸಂದರ್ಭಗಳು ಆಯಾ ಕಾಲದ ಪರಿಸರ, ಜನಜೀವನ ಹಾಗೂ ತಿಳುವಳಿಕೆಯ ಬಗ್ಗೆ ನಮಗೆ ಪರಿಚಯ ಮೂಡಿಸುತ್ತೆ. ಇಂತಹ ಕಥೆಗಳಲ್ಲಿ ಒಂದು ಸೋಮದೇವನ ಕಥಾಸರಿತ್ಸಾಗರದಲ್ಲಿ ಇದೆ. ಸೋಮದೇವ ಎಂಬ ಸಂಸ್ಕೃತ ಕವಿ 11ನೇ ಶತಮಾನದಲ್ಲಿ ಕಾಶ್ಮೀರದ ರಾಜ ಅನಂತದೇವನ ಹೆಂಡತಿಯಾದ ಸೂರ್ಯವತಿಗೆ ಹೇಳಿದ ಕಥೆಗಳಂತೆ. ಆದರೆ ಇಂತಹದೇ ಕಥೆಗಳನ್ನ ಅದಕ್ಕೆ ಮೊದಲೂ ಜನ ಹೇಳ್ತಿದ್ರು. ಸೋಮದೇವ ಅವನ್ನೆಲ್ಲ ಒಟ್ಟು ಮಾಡಿ ಕಥಾಸರಿತ್ಸಾಗರ ಎನ್ನುವ ಪುಸ್ತಕವನ್ನ ರಚಿಸಿದಂತೆ. ಈ ಕಥೆಗಳಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಕಿವಿಯೊಳಗೆ ಲಕ್ಷ್ಮೀ ಚೇಳು ಎನ್ನುವ ಹುಳ ಮನೆ ಮಾಡಿಕೊಂಡ ಕಥೆ. ಅದನ್ನ ಗುಣಪಡಿಸಿದ ಚಿಕಿತ್ಸೆಯ ಕಥೆ. ಕೀರ್ತಿಸೇನ ಎನ್ನುವ ಸುಂದರಿಯ ಗಂಡ ವ್ಯಾಪಾರಿ ಊರು ಬಿಟ್ಟು ಹೋಗಿರ್ತಾನೆ. ಆಗ ಅವಳ ಅತ್ತೆ ಕಾಟ ಕೊಡ್ತಾಳೆ. ಆ ಕಾಟವನ್ನು ತಡೆಯದೆ ಕೀರ್ತಿಸೇನ ಗಾಡಿ ಓಡಿ ಹೋಗಿ ಒಂದು ಮರದ ಪಟ್ರೆಯೊಳಗೆ ಅಡಕೊಳ್ತಾಳೆ. ಆ ಮರದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳ ಮಕ್ಕಳು ಹಸ್ವೆ ಅಂತ ರಗಳೆ ಮಾಡಿದಾಗ, ಸ್ವಲ್ಪ ತಾಳಿ, ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಇರುವ ವಾಸುದತ್ತ ಎನ್ನುವ ರಾಜ ಸಾಯಲಿದ್ದಾನೆ, ಅವನನ್ನು ಗುಣಪಡಿಸಲು ಯಾವ ವೈದ್ಯನಿಗೂ ಸಾಧ್ಯವಾಗಿಲ್ಲ ಅಂತಾಳೆ. ಅದಕ್ಕೆ ಮಕ್ಕಳು, ಆ ಕಾಯಿಲೆಗೆ ಕಾರಣ ಏನು, ಯಾಕೆ ಚಿಕಿತ್ಸೆ ಇಲ್ಲ ಅಂತ ಪ್ರಶ್ನಿಸ್ತಾರೆ. ಆ ರಾಕ್ಷಸಿ ಮಕ್ಕಳಿಗೆ, ಹಾಗೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ, ಅದು ಕಾಯಿಲೆ ಅಲ್ಲ, ರಾಜನ ತಲೆಯಲ್ಲಿ ಲಕ್ಷ್ಮೀ ಚೇಳು ಸೇರಿ ಮನೆ ಮಾಡಿದೆ, ಅದನ್ನ ಹೊರಗೆ ತೆಗೆದ್ರೆ ಅವನು ಗುಣವಾಗ್ತಾನೆ. ಅದನ್ನು ತೆಗಿಬೇಕು ಅಂದರೆ ಅವನ ತಲೆಯನ್ನು ಬಿಸಿ ನೀರಿನಿಂದ ಬಿಸಿ ಮಾಡಬೇಕು, ಕಿವಿಯನ್ನು ತಣ್ಣಗಿಡಬೇಕು, ಆಗ ಹುಳುಗಳು ಬಿಸಿ ತಡೆಯಲಾರದೆ ಹೊರಬರ್ತವೆ ಅಂತಾಳೆ. ಇದನ್ನು ಕೇಳಿಸ್ಕೊಂಡ ಕೀರ್ತಿಸೇನ ಆ ರಾಜನ ರಾಜ್ಯಕ್ಕೆ ಬರ್ತಾಳೆ. ಗಂಡಸಿನ ವೇಷದಲ್ಲಿ ವೇಷ ಮರೆಸಿಕೊಂಡು, ರಾಜನನ್ನು ಗುಣಪಡಿಸುವ ಚಿಕಿತ್ಸೆ ನನಗೆ ಗೊತ್ತು ಅಂತಾಳೆ. ರಾಜನ ತಲೆಯನ್ನು ಬಿಸಿ ಬಿಸಿ ತುಪ್ಪದಿಂದ ಮಸಾಜ್ ಮಾಡ್ತಾಳೆ. ಮರುದಿನ ಅವನ ತಲೆಗೆ ಬಿಸಿ ತುಪ್ಪ ಸವರಿ ಬಿಸಿಲಿನಲ್ಲಿ ಮಲಗಿಸ್ತಾಳೆ. ಕಿವಿಯೊಳಗೆ ಒಂದು ಪುಟ್ಟ ಬಿದಿರಿನ ಕೊಳವೆಯನ್ನಿಟ್ಟು ಕೊಳವೆಯ ಮತ್ತೊಂದು ತುದಿಯನ್ನು ತಣ್ಣ

0: ಈಗಿನ ನೀರಿನಲ್ಲಿ ಇಡ್ತಾಳೆ. ಹೀಗೆ ಮಾಡಿದಾಗ ರಾಜನ ತಲೆಯಲ್ಲಿ ಇದ್ದ ಲಕ್ಷ್ಮೀ ಚೇಳುಗಳು ಬಿದಿರಿನ ಕೊಳವೆಯ ಮೂಲಕ ಬಂದು ನೀರಿನಲ್ಲಿ ಸೇರಿದವಂತೆ. ನೋಡಿದ್ರೆ ಒಂದಲ್ಲ ಎರಡಲ್ಲ 150 ಹುಳಗಳು ಬಂದು ಬಿದ್ದಿದ್ವು ಎನ್ನತ್ತೆ ಕಥೆ. ರಾಜ ಕೀರ್ತಿಸೇನಳಿಗೆ ಅಲ್ಲಲ್ಲ ವೇಷಧಾರಿ ಕೀರ್ತಿಸೇನನಿಗೆ ಅರ್ಧ ರಾಜ್ಯವನ್ನು ಅಪಾರ ಸಂಪತ್ತನ್ನು ಕೊಡ್ತಾನೆ. ಆದರೆ ಅವಳು ಬೇಡ ಅಂತ ಗಂಡನಿಗೆ ಕಾಯುತ್ತಾಳೆ ಎನ್ನತ್ತೆ ಕಥೆ. ಇಂತಹ ಕಥೆಗಳು ಸ್ವಾರಸ್ಯಕರವೂ ಆಶ್ಚರ್ಯವನ್ನು ಮೂಡಿಸುತ್ತವೆ. ಮೊದಲನೆಯದಾಗಿ ಲಕ್ಷ್ಮೀ ಚೇಳು ಹೀಗೆ ಕಿವಿಯೊಳಗೆ ಮನೆ ಮಾಡೋದುಂಟೆ. ರಾಜ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಆಯಾಸ ಆಗಿ ಅಲ್ಲೇ ಮರದ ನೆರಳಿನಲ್ಲಿ ಮಲಗಿದ್ನಂತೆ. ಆಗ ಲಕ್ಷ್ಮೀ ಚೇಳು ಅವನ ಕಿವಿ ಹೊಕ್ತು ಅಂತ ರಾಕ್ಷಸಿ ಹೇಳ್ತಾಳೆ. ಹೀಗೂ ಆಗಬಹುದು ಅಂತ 5 ವರ್ಷದ ಹಿಂದೆ ತೈವಾನಿನ ಚಾಂಗ್ ಗಂಗ್ ವಿಶ್ವವಿದ್ಯಾನಿಲಯದ ಕಿವಿ ವೈದ್ಯರು ಪತ್ತೆ ಮಾಡಿದ್ರು. ಒಬ್ಬ ಮಹಿಳೆಗೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಲು ಆರಂಭಿಸಿ ಬಹಳ ನೋವಾಗೋದಕ್ಕೆ ಶುರುವಾಯಿತು. ಕಿವಿಯೊಳಗೆ ಇಣುಕಿದಾಗ ಯಾವುದೋ ಹುಳ ಸೇರಿಕೊಂಡಂತೆ ಕಣ್ತು. ಅದನ್ನು ಹಾಗೆಯೇ ತೆಗೆಯಲು ಹೋದಾಗ ಅದು ಇನ್ನಷ್ಟು ಮುದ್ದಿಡಿಕೊಂಡು ನೋವು ಹೆಚ್ಚು ಮಾಡ್ತಿತ್ತು. ಕೊನೆಗೆ ವೈದ್ಯರ ಬಳಿಗೆ ತಂದರು. ಸಾಮಾನ್ಯವಾಗಿ ಕಿವಿಯೊಳಗೆ ಹುಳ ಹೋದರೆ ಒಂದು ಟಾರ್ಚನ್ನು ಬೆಳಗಿಸ್ತಾರೆ. ಟಾರ್ಚಿನ ಬೆಳಕನ್ನು ನೋಡಿ ಹುಳಗಳು ಅತ್ತ ಬರುತ್ತವೆ, ಹೊರಗೆ ಹೋಗುತ್ತವೆ. ಆದರೆ ಇಲ್ಲಿ ಅದಾಗಲಿಲ್ಲ. ಕೊನೆಗೆ ಇವರು ಕೀರ್ತಿಸೇನೆ ಮಾಡಿದ ಉಪಾಯವನ್ನೇ ಮಾಡಿದರಂತೆ. ಕಿವಿಯನ್ನು ಒಂದು ದೊಡ್ಡ ಲೋಟದಿಂದ ಮುಚ್ಚಿದರಂತೆ. ಲೋಟದೊಳಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿದ್ರು. ಲೋಟದ ಬಾಯಿಗೆ ಪುಟ್ಟ ರಂಧ್ರವಿರುವ ಮುಚ್ಚಳವನ್ನು ಮುಚ್ಚಿದ್ರು. ಇದನ್ನು ಕಿವಿಯನ್ನು ಮುಚ್ಚುವಂತೆ ಇಟ್ಟು ಒಂದಿಷ್ಟು ನೋವು ಶಮನಕ ಔಷಧಿಯನ್ನು ಕಿವಿಯೊಳಗೆ ಸಿಂಪಡಿಸಿದರಂತೆ. ಲಕ್ಷ್ಮೀ ಚೇಳು ತನ್ನಂತಾನೆ ಹೊರಬಂದು ಲೋಟದೊಳಗೆ ನುಸುಳ್ಕೊಂತು ಅಂತ ವೈದ್ಯರು ವರದಿ ಮಾಡಿದ್ರು. ಇಂಗ್ಲಿಷ್ ವೈದ್ಯ ಪತ್ರಿಕೆಗಳಲ್ಲಿ ಕಿವಿಯೊಳಗೆ ಲಕ್ಷ್ಮೀ ಚೇಳು ಸೇರಿಕೊಂಡ ಬಗ್ಗೆ ವರದಿಯಾಗಿದ್ದು ಇದೇ ಮೊದಲಂತೆ. ಇದಕ್ಕೂ ಹಿಂದೆ ಇರುವೆ, ಜಿರಳೆ ಮೊದಲಾದವು ಕಿವಿ ಹೊಕ್ಕ ವರದಿಗಳಿದ್ವು. ಪ್ರಪಂಚದಲ್ಲಿ ಕಿವಿಯೊಳಗೆ ಸೇರಿಕೊಳ್ಳುವ ಕೀಟಗಳಲ್ಲಿ ಅರ್ಧಕ್ಕರ್ಧದಷ್ಟು ಬರೀ ಜಿರಳೆಗಳಂತೆ. ಹಾ, ಅದು ಸರಿ. ಆದರೆ ತಲೆಯೊಳಗೆ ಅಂತ ಕೀರ್ತಿಸೇನ ಹೇಳಿದ್ಲಲ್ಲ, ತಲೆಯೊಳಗೂ ಲಕ್ಷ್ಮೀ ಚೇಳು ಸೇರಬಹುದಾ? ಲಕ್ಷ್ಮೀ ಚೇಳು ಇದ್ದ ಬಗ್ಗೆ ಕಥಾ ಸರಿತ್ ಸಾಗರದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿಯೂ ವರದಿ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಇರುವ ಹುಳದಂತಹ ಹುಳವೊಂದು ಕಿವಿಯಲ್ಲಿ ಮನೆ ಮಾಡಿದ ವರದಿ 10 ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಿತ್ತು. ಮಧ್ಯ ವಯಸ್ಕನೊಬ್ಬನ 2 ಕಿವಿಗಳಿಂದಲೂ ಕೀವು ಸುರಿತಿತ್ತು. ಕಿವಿಯಲ್ಲಿ ಸಾಮಾನ್ಯವಾಗಿ ಕಾಣೋ ಎಲ್ಲ ಬಗೆಯ ಸೋಂಕಿನ ಪರೀಕ್ಷೆ ಮಾಡಿದ್ರೂ ಕಾರಣ ಗೊತ್ತಾಗಲಿಲ್ಲ. ಕೊನೆಗೆ ಸರ್ಜರಿ ಮಾಡೋದೇ ಸರಿ ಅಂತ ಸೂಕ್ಷ್ಮ ದರ್ಶಕದೊಂದಿಗೆ ಪರೀಕ್ಷಿಸಿದಾಗ ಕಿವಿಯೊಳಗೆ ಹುಳಗಳಂತೆ ಏನೋ ಓಡಾಡೋದು ಕಂಡಂತೆ. ಕಿವಿಯೊಳಗಿನಿಂದ ನೀರು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿಯೂ ಹುಳುಗಳು ಕಂಡವು. ಇವು ಹೊಟ್ಟೆಯಲ್ಲಿ ಬರುವ ಜಂತು ಹುಳು ಜಾತಿಯವು. ಆದರೆ ಅದುವರೆಗೂ ಅವು ಮನುಷ್ಯರಲ್ಲಿ ಕಂಡಿರಲಿಲ್ಲ ಅಂತ ವೈದ್ಯರು ವರದಿ ಮಾಡಿದ್ರು. 100+ ಹುಳಗಳನ್ನು ವೈದ್ಯರು ತೊಳೆದು ತೆಗೆದಿದ್ರು. ಆದರೆ ತಲೆಯಲ್ಲಿ ನೆಲೆಸಿದ್ವು ಅಂತ ಸೋಮದತ್ತ ಬರೆದಿದ್ದಾರಲ್ಲ, ಹಾಗೂ ಇರಬಹುದೇ? ಅದೂ ಸಾಧ್ಯ. ಆದರೆ ಲಕ್ಷ್ಮೀ ಚೇಳಲ್ಲ. ರಕ್ತದಲ್ಲಿ ಸೋಂಕಿ ಅಲ್ಲಿಂದ ಮಿದುಳಿಗೆ ಹೋಗಿ ಮಿದುಳಿನಲ್ಲಿಯೇ ಮೊಟ್ಟೆಯಾಗುವ ದುಂಡು ಹುಳುಗಳ ಜಾತಿಗಳಿವೆ. ಅವನ್ನ ನ್ಯೂರೋಸಿಸ್ಟಾಯಿಡಿಸ್ ಅಂತಾರೆ. ಅಂಥವರು ಸೋಮದತ್ತನ ಕಥೆಯ ರಾಜನಂತೆಯೇ ನರಗಳ ಕ್ಷಯಕ್ಕೆ ತುತ್ತಾಗ್ತಾರೆ, ಸಾವಿನ ಅಂಚಿಗೆ ನಡೀತಾರೆ. ಇಂತಹ 100+ ರೋಗಿಗಳನ್ನು ವೈದ್ಯರು ಔಷಧ ನೀಡಿ ಗುಣಪಡಿಸಿದ್ದಿದೆ. ಆದರೆ ಖಂಡಿತ ತುಪ್ಪದ ಚಿಕಿತ್ಸೆ ಹಾಗೂ ನೀರಿನ ಚಿಕಿತ್ಸೆಯಿಂದ ಅಲ್ಲ. ಹಾಗಿದ್ರೆ ಆ ರಾಜನಿಗೆ ಬಂದಿದ್ದು ಸೋಂಕು ಲಕ್ಷ್ಮೀ ಚೇಳಿನದ್ದೋ ಅಥವಾ ದುಂಡು ಹುಳುಗಳದ್ದೋ ಅಥವಾ ಈ ಎಲ್ಲದರ ಬಗ್ಗೆಯೂ ತಿಳಿದಿದ್ದು ಒಂದಿನ್ನೊಂದರ ಜೊತೆಗೆ ಗೊಂದಲಗೊಂಡು ಹೊಸ ಕಥೆಯನ್ನೇ ಸೋಮದತ್ತ ಬರೆದ್ನೋ? ಒಂದಂತೂ ನಿಜವಿರಬೇಕು, ಆಗಿನ ಕಾಲದಲ್ಲಿ ಇಂತಹ ಕಿವಿಯ ಸೋಂಕು ಇತ್ತು ಅಂತ ಅಷ್ಟೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ AI ಧ್ವನಿಗಳು.

0: ಕೇಳುಗರೇ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ

0: ನೆಗಡಿ ಕೆಮ್ಮು ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲೂ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಮಣಿಕಂಠ. ನಾನು ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಹಳ್ಳಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇನ್ನೇನು, ನಿಮ್ಗೆಲ್ರಿಗೂ ಬೇಸಿಗೆ ರಜೆ ಮುಗಿತಾ ಬಂತು. ಈ ಬೇಸಿಗೆ ರಜೆಯಲ್ಲಿ ನೀವೆಲ್ಲರೂ ಮನೆಯಲ್ಲಿ ಆಟ ಆಡಿಕೊಂಡು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಆಟ ಆಡ್ತಾನೆ ತುಂಬ ಪಾಠಗಳನ್ನೂ ಕಲ್ತಿರ್ತೀರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಆಕಾಶದಲ್ಲಿ ಅಕ್ಕಿ ಹೇಗೆ ಆರ್ತಿದೆ ಎಂಬ ಕುತೂಹಲ ಬಂದಿದ್ದರಿಂದಲೇ ನಾವಿವತ್ತು ವಿಮಾನ ಕಂಡಿಡೀಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಅವುಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನನೇ ವಿಜ್ಞಾನ. ಈ ವಿಜ್ಞಾನದ ಮೇಲಿನ ಕುತೂಹಲ ನಮ್ಮನ್ನು ಭೂಮಿಯಿಂದ ಬಾಹ್ಯಾಕಾಶದ ಕಡೆಗೆ ಮತ್ತು ಸಮುದ್ರದ

ಹೀಗೆ ಮನುಷ್ಯನ ಕುತೂಹಲಕ್ಕೆ ಮಿತಿನೇ ಇಲ್ಲ. ಈ ಮನುಷ್ಯನ ಕುತೂಹಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದರೆ, ಅವನ ಹುಟ್ಟಿನಿಂದಲೇ ಈ ಕುತೂಹಲ ಪ್ರಾರಂಭ ಆಯಿತು. ಪ್ರತಿಯೊಂದು ಮಗುವಿನಲ್ಲೂ ಒಬ್ಬ ವಿಜ್ಞಾನಿ ಇರ್ತಾನೆ. ನಾವು ಒಂದು ಮಗುವಿಗೆ ಒಂದು ಆಟಿಕೆ ಕೊಟ್ಟರೆ ಆ ಮಗು ಆ ಆಟಿಕೆ ಒಳಗಡೆ ಏನಿದೆ ಅನ್ನೋ ನೋಡೋ ಕುತೂಹಲದಲ್ಲಿ ಆ ಆಟಿಕೆನ ಮುರಿದು ಅದರೊಳಗಡೆ ಏನಿದೆ ಅಂತ ಹುಡುಕುತ್ತೆ. ಈ ಕುತೂಹಲದಿಂದಲೇ ಇವತ್ತು ಜಗತ್ತಿಗೆ ಹಲವಾರು ಕೊಡುಗೆಗಳು ನಮಗೆ ಸಿಕ್ಕಿದೆ. ಸೊ ಈ ಕುತೂಹಲನ ನಾವು ಹೀಗೆ ಉಳಿಸ್ಕೋಬೇಕು ಅಂತಂದರೆ ನಾವು ಪ್ರಶ್ನೆ ಮಾಡ್ತಿರ್ಬೇಕು, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರ ಏನು, ಅದರಲ್ಲೂ ಸರಿ ಉತ್ತರ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿರ್ಬೇಕು. ಈಗ ನಾವು ರಜೆಯಲ್ಲಿ ಮನೆಯಲ್ಲಿದ್ದೀವಿ, ಓದಿನ ಕಡೆಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿದ್ದೀವಿ, ಆದರೂ ಕೂಡ ನಾವು ಶಾಲೆಗೆ ಬಂದು ಪಾಠ ಕಲೀಲಿಲ್ಲ ಅಂತಂದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಸುಮಾರು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಸೊ ನಾನು ಹಾಗಾಗಿ ಇವತ್ತು ನಿಮಗೆಲ್ರಿಗೂ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಹೇಳಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ತಾನೇ? ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸರಿಯಾದ ಉತ್ತರ ಬುಧಗ್ರಹ. ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನು ಇಂಗ್ಲಿಷಲ್ಲಿ ಬ್ಯಾಟ್ ಅಂತಲೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ

ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಹಾ, ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು.

ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪಾ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾಂ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ

ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ ಶೇಕಡ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ, ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ, ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದರ ಕೆಲಸ ಏನಪ್ಪಾ ಅಂದರೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತದೆ. ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ

ವೀರ್ಯ ಯಾವುದು? ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ, ನೀವೇ ಈ ಪ್ರಶ್ನೆಗೆ ಉತ್ತರನ ಹುಡುಕಿ. ನಾವು ಹಾಲಿಗೆ ಎಪ್ಪ ಹಾಕಿದಾಗ ಅದು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಈ ಮೊಸರಾಗಿ ಪರಿವರ್ತನೆ ಆಗಲು ಒಂದು ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣ ಆಗುತ್ತೆ. ಆ ಬ್ಯಾಕ್ಟೀರಿಯಾದ ಹೆಸರೇನು

0: ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೇಪಿಯನ್. ಸೊ ಇದೇ ರೀತಿ ನಾವು ಎಲ್ಲ ಜೀವಿಗಳಿಗೂ ಕೂಡ ವೈಜ್ಞಾನಿಕ ಹೆಸರುಗಳನ್ನ ಇಟ್ಟಿದ್ದೀವಿ. ಉದಾಹರಣೆಗೆ ತೆಂಗಿನ ಮರಕ್ಕೆ ನಾವು ಕೋಕಸ್ ನ್ಯೂಸಿಪೆರಾ ಅಂತ ಕರಿತೀವಿ. ಅದೇ ರೀತಿ ಭತ್ತಕ್ಕೆ ವರೈಸಾ ಸಟೈವಾ ಎಂಬ ವೈಜ್ಞಾನಿಕ ಹೆಸರನ್ನು ಕರಿತೀವಿ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ? ಸರಿಯಾದ ಉತ್ತರ, ಶಬ್ದದ ವೇಗ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ. ಶಬ್ದ ಪ್ರಸಾರ ಆಗಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಇರಲೇಬೇಕು. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ, ಪಾದರಸ. ಈ ಪಾದರಸ ಒಂದು ಲೋಹ. ನಾವು ಇದನ್ನು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಇದು ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತದೆ. ಈ ಪಾದರಸವನ್ನು ನಾವು ಈ ಕ್ಲಿನಿಕಲ್ ಥರ್ಮೋಮೀಟರ್ ಅಂದರೆ ನಮ್ಮ ದೇಹದ ತಾಪಮಾನವನ್ನು ಅಳತೆ ಮಾಡುವಂಥ ಒಂದು ಸಾಧನದಲ್ಲಿ ಬಳಸ್ತೀವಿ. ಮತ್ತು ನಮ್ಮ ದೇಹದ ರಕ್ತದೊತ್ತಡ ವನ್ನು ಪರೀಕ್ಷಿಸಲು ಬಳಸುವಂಥ ಸ್ಪಿಗ್ಮೋ ಮ್ಯಾನೋಮೀಟರಲ್ಲೂ ಕೂಡ ನಾವು ಈ ಪಾದರಸವನ್ನು ಬಳಸ್ತೀವಿ. ಈ ಮರ್ಕ್ಯೂರಿ ಎಂಬ ಹೆಸರಿನಲ್ಲೇ ಒಂದು ಗ್ರಹ ಕೂಡ ಇದೆ. ಯಾವ ಗ್ರಹ ಅಂತಂದರೆ ನಾವು ಈ ಹಿಂದೆ ಚರ್ಚೆ ಮಾಡಿದಂಥ ಪ್ರಶ್ನೆ, ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಗ್ರಹ. ಈ ಬುಧ ಗ್ರಹಕ್ಕೆ ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಕರಿತೀವಿ. ಧನ್ಯವಾದಗಳು.
1: ವಿದ್ಯಮಾನಗಳನ್ನ ಗುರುತಿಸ್ತೀವಿ. ಸೈಂಟಿಫಿಕ್ ಫೆನಾಮಿನನ್ ಒಂದಷ್ಟು ಇರುತ್ತೆ, ಅದು ಯಾವುದು ಅಂತ ಒಂದು ಚಿತ್ರ ಹಾಕ್ತೀವಿ, ಅದನ್ನ ನೋಡ್ಬಿಟ್ಟು ಹೇಳ್ಬೇಕು ನೀವು. ಕರೆಕ್ಟ್ ಆದಂತಹ ಆನ್ಸರೇ ಬೇಕು ನಮ್ಗೆ. ಓಕೆ, ಎಸ್. ಯಾವ ನಂಬರ್ ನಿಮಗ್ ಬೇಕು? ನಂಬರ್ 6. ಆರರ ಹಿಂದಿರುವಂತಹ ಸೈಂಟಿಫಿಕ್ ಫೆನಾಮಿನ ಯಾವುದು? ಅಬ್ಸರ್ವ್ ಮಾಡಿ. ಎಸ್, ಟೈಮ್ ಅಪ್. ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ನ್ಯೂಟ್ರಲೈಸೇಷನ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಂಬರ್ 5. ಐದರ ಹಿಂದಿರುವ ಪ್ರಶ್ನೆ, ಎಸ್, ಸಬ್ಲಿಮೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸಬ್ಲಿಮೇಷನ್ ಸರಿಯಾದ ಉತ್ತರ, 2. ಎಸ್ ಎಸ್, ಆಸ್ಮಾಸಿಸ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಿಮಗೆ ಒಂದ್ ಹಿಂದೆ ಯಾವ್ದಿದೆ? ಎಸ್, ಟೈಮ್ ಅಪ್ ಹೇಳಿ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಸರ್, ಡಿಸ್ಪರ್ಷನ್ ಅಲ್ಲ ಅದು, ಸ್ಕ್ಯಾಟರಿಂಗ್. ಡಿಸ್ಪರ್ಷನ್ ಏಳು ಬಣ್ಣ ಆಗೋದು. ಎಸ್, ಯಾವುದೋ ಒಂದು ಫೋಟೋ ತೋರಿಸ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲೂ ಹೇಳ್ಬೇಕು ಕನ್ನಡದಲ್ಲೂ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ 5 ಅಂಕ, ಕನ್ನಡದಲ್ಲಿ ಹೇಳಿದ್ರೆ 5 ಅಂಕ, ಒಟ್ಟು 10 ಅಂಕ. ಯಾವ್ದಾದ್ರು ಒಂದ್ರಲ್ಲಿ ಸರಿ ಹೇಳಿದ್ರೆ ಸರ್ ಬರೀ 5 ಅಂಕ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಯಾವ ನಂಬರ್ ಬೇಕು? ನಂಬರ್ 3. 3 ಹಿಂದಿರುವ ಪಿಕ್ಚರ್ ಯಾವುದು? ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ? ಮೆಂತ್ಯ ಮತ್ತೆ ಫೆನ್ಯೂಗ್ರೀಕ್ ಅಂತ ಹೇಳ್ತಾ ಇದಾರೆ. ಸರಿ ಇದೆಯಾ? ಸರಿ ಅಂತೆ, 10 ಅಂಕಗಳು ನಿಮಗೆ. ನೆಕ್ಸ್ಟ್ ನಿಮಗೆ ನಂಬರ್ 3. 3 ಹಿಂದಿರುವ ಕ್ವಶನ್, 6. ನಂಬರ್ 6, ತೊಂಡೆಕಾಯಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ, ಎಸ್, ಇಂಗ್ಲಿಷ್ ನಲ್ಲಿ ಏನಂತಾರೆ ತೊಂಡೆಕಾಯಿಗೆ? ಐವಿ ಗಾರ್ಡ್ ಅಂತ ಕರೀತಾರೆ ತೊಂಡೆಕಾಯಿಗೆ. ಕೇಳಿದ್ದೆ ಈಗ ಮಾಡ್ತಾಯ್ತು ಖಂಡಿತ. ನೆಕ್ಸ್ಟ್ ನಿಮ್ಗೆ ಸರ್ ನಂಬರ್ 5. 5 ಹಿಂದಿರುವಂತಹ ಪಿಕ್ಚರ್ ಇದು ಸರ್, ಬೈನಾಕ್ಯುಲರ್ ಕನ್ನಡದಲ್ಲಿ ಸರ್ ದ್ವಿನೇತ್ರಿ ಅಂತ ಹೇಳ್ತಾ ಇದಾರೆ. ಚೆಕ್ ಮಾಡೋಣ. ಸರಿಯಾದ ಉತ್ತರ ಸರ್, 2. ನಂಬರ್ 2. 2 ಹಿಂದಿರುವ ಚಿತ್ರ, ನೇರಳೆ ಹಣ್ಣು ಅಂತ ಕನ್ನಡದಲ್ಲಿ ಬಂದಿದೆ, ಇಂಗ್ಲಿಷ್ ನಲ್ಲಿ ಜಾಮೂನ್ ಸ್ವೀಟ್ ಹೇಳ್ತಾ ಇದಾರೆ. ಚೆಕ್ ಮಾಡೋಣ. ಜಾಮೂನ್ ಸರಿಯಾದ ಉತ್ತರ, ನೇರಳೆ ಹಣ್ಣು. ಸೊ ಅಲ್ಲಿಗೆ ಈ ಸುತ್ತು ಮುಗಿದಿದೆ, ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ

ಯಶಸ್ಸು ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಸಮಸ್ಯೆಗಳು ಬರ್ತಾ ಇದೆ, ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಒಂದು ಸಮಸ್ಯೆ ಬರುತ್ತೆ, ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಾಗುತ್ತೆ. ಗೆಟ್ ರೆಡಿ. ಒಂದರ ಹಿಂದೆ ಲೆಕ್ಕ, ಎಸ್. 10 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡ್ಬಿಡೋಣ, 40 ಸೆಂಟಿಮೀಟರ್ ತಪ್ಪಾದ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿಮ್ಗೆ, 5 ಹಿಂದೆ ಚೆಕ್ ಮಾಡ್ಬಿಡಿ, 5 ಅಂತ ಹೇಳ್ತಾ ಇದ್ದಾರೆ, ಚೆಕ್ ಮಾಡೋಣ, 300 ಕೂಲಂ ಸರ್, ತಪ್ಪು ಉತ್ತರ. ನೆಕ್ಸ್ಟ್ ನಿಮಗೆ 4 ಚೆಕ್ ಮಾಡೋಣ, 30 ಲೀಟರ್ ಹೇಳ್ತಾ ಇದಾರೆ, ಚೆಕ್ ಮಾಡೋಣ, ಅಂದಾಜು 850 ಲೀಟರ್. ಲಾಸ್ಟ್ ಕ್ವಶನ್ ಫಾರ್ ಯು, ಎಸ್. 2 kilogram ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ, ಡೆನ್ಸಿಟಿ 2 gram. ಈಗ ನಿಮ್ಮಿಬ್ಬರಿಗೆ ಒಂದು ಟೈ ಬ್ರೇಕ್ ಮಾಡ್ತಾ ಇದೀವಿ. ಈ ಟೈ ಬ್ರೇಕ್ ಎರಡು ಕ್ವಶನ್ ಕೇಳೋಣ. ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಟೆಕ್ಟಾನ್ ಅಂತ ಹೇಳಿದರೆ -1. ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೀಡ್. ನೆಕ್ಸ್ಟ್ ನಿಮಗೆ, ಟೈಟಾನ್ ಯಾವ ಗ್ರಹದ ಉಪಗ್ರಹ ಹೇಳ್ಬೋದು? ಮತ್ತೆ -1, ಶನಿ ಗ್ರಹದ್ದು. ಸೊ -2 ಆಗಿದೆ. ಇಷ್ಟದವರೆಗೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಯಚಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನದ ಸಂಕ್ಷಿಪ್ತ ಮಾಹಿತಿ ಮತ್ತು ಹೊಸ ಮುದ್ರಿಕೆಗಳ ಪುಸ್ತಕಗಳ ಮಾಹಿತಿ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಎಂ ಆರ್ ಆಶರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಡಾಕ್ಟರ್ ಎಂ ಆರ್ ಆಶಾ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮ್ಮರಗಳ್ಳಿ, ಎಚ್ಡಿಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವ ವಿದ್ಯಾರ್ಥಿಗಳಿಗಾಗಿ ಭಾರತ ಸಂವಿಧಾನದ ಸಂಕ್ಷಿಪ್ತ ಪರಿಚಯ. ಸಂವಿಧಾನವನ್ನು ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಎಂದು ಕರೆಯಲಾಗುತ್ತದೆ. ಸಂವಿಧಾನವು ಒಂದು ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಕಾನೂನು, ಆಡಳಿತಾತ್ಮಕ ಕಾನೂನು, ಸುಗ್ರೀವಾಜ್ಞೆ ಮುಂತಾದ ಎಲ್ಲಾ ವಿಧವಾದ ಕಾನೂನುಗಳ ಮೂಲವಾಗಿದೆ. ಸಂವಿಧಾನವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ಸಂವಿಧಾನವು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ಸ್ಪಷ್ಟಪಡಿಸುತ್ತದೆ. ಅಲ್ಲದೆ ಸಂವಿಧಾನವು ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುತ್ತದೆ. ಸಂವಿಧಾನವಿಲ್ಲದೆ ಯಾವುದೇ ರಾಷ್ಟ್ರದಲ್ಲಿ ಆಡಳಿತವನ್ನು ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದ ಸಂವಿಧಾನವಿಲ್ಲದ ದೇಶವು ಶಿರವಿಲ್ಲದ ಶರೀರದಂತೆ ಎಂದು ಹೇಳಬಹುದು. ಸರ್ಕಾರವು ಜನರನ್ನು ನಿಯಂತ್ರಿಸಿದರೆ ಸರ್ಕಾರವನ್ನು ಸಂವಿಧಾನ ನಿಯಂತ್ರಿಸುತ್ತದೆ. ಸಂವಿಧಾನವು ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಖಾತ್ರಿ ನೀಡುತ್ತದೆ. ಸಂವಿಧಾನದ ಬೆಳವಣಿಗೆಯ ಆರಂಭವನ್ನು ಗ್ರೀಕ್ ದೇಶದಲ್ಲಿ ಕಾಣಬಹುದು. ರಾಜ್ಯಶಾಸ್ತ್ರದ ಪಿತಾಮಹನಾದ ಅರಿಸ್ಟಾಟಲನು ತನ್ನ ರಾಷ್ಟ್ರ ಅಥೆನ್ಸ್ಗೆ ಒಂದು ಸಂವಿಧಾನವನ್ನು ರಚಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಸಂವಿಧಾನ ಎಂಬ ಕನ್ನಡ ಪದವು ಕಾನ್ಸ್ಟಿಟ್ಯೂಷನ್ ಎಂಬ ಆಂಗ್ಲ ಪದದ ಕನ್ನಡ ತರ್ಜುಮೆಯಾಗಿದೆ. ಕಾನ್ಸ್ಟಿಟ್ಯೂಷನ್ ಎಂಬ ಪದವು ಕಾನ್ಸ್ಟಿಟ್ಯೂಟ್ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸ್ಥಾಪಿಸು, ರಚಿಸು, ಸಂಯೋಜಿಸು ಎಂದರ್ಥ. ಆದ್ದರಿಂದ ಸರ್ಕಾರದ ರಚನೆಗೆ ಅಥವಾ ಸಂಯೋಜನೆಗೆ ಅಥವಾ ಸ್ಥಾಪನೆಗೆ ಸಂಬಂಧಿಸಿದ ಒಂದು ದಾಖಲೆಯೇ ಸಂವಿಧಾನ ಎಂದು ಹೇಳಬಹುದು. ಒಂದು ರಾಷ್ಟ್ರದಲ್ಲಿ ಸರ್ಕಾರವು ಯಾವ ಮೂಲಭೂತ ತತ್ವಗಳಿಗನುಗುಣವಾಗಿ ಆಡಳಿತವನ್ನು ನಡೆಸುತ್ತದೆಯೋ ಹಾಗೂ ಪ್ರಜೆಗಳು ಯಾವ ನಿಯಮಗಳಿಗನುಗುಣವಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿರುತ್ತಾರೆಯೋ ಅಂತಹ ಮೂಲಭೂತ ತತ್ವಗಳ ಹಾಗೂ ನಿಯಮಗಳ ಸಂಕಲನವನ್ನು ಸಂವಿಧಾನ ಎಂದು ಕರೆಯಲಾಗುತ್ತದೆ. ಸಂವಿಧಾನವು ಒಂದು ರಾಷ್ಟ್ರದ ಆಡಳಿತವನ್ನು ನಿರ್ದೇಶಿಸುವ ದಿಕ್ಸೂಚಿ ಇದ್ದಂತೆ ಸರ್ಕಾರದ ವಿವಿಧ ಅಂಗಗಳು ಸಂವಿಧಾನದ ಮಾರ್ಗದರ್ಶನದಲ್ಲಿಯೇ ತಮ್ಮ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತವೆ. ಸಂವಿಧಾನವಿಲ್ಲದೆ ಯಾವುದೇ ರಾಷ್ಟ್ರದಲ್ಲಿ ಆಡಳಿತವನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಸಂವಿಧಾನವಿಲ್ಲದೆ ಒಂದು ರಾಷ್ಟ್ರವಿರಲು ಸಾಧ್ಯವಿಲ್ಲ. ಸಂವಿಧಾನವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ಸರ್ಕಾರದ ಅಂಗಗಳು ಸಂವಿಧಾನಾತ್ಮಕವಾದ ಅಧಿಕಾರಗಳನ್ನು ಮಾತ್ರ ಚಲಾಯಿಸಬೇಕು. ವ್ಯಕ್ತಿಯೇ ಆಗಲಿ ಅಥವಾ ಸರ್ಕಾರವೇ ಆಗಲಿ ಸಂವಿಧಾನವನ್ನು ಉಲ್ಲಂಘಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮೂಲಕ ಪ್ರಜೆಗಳ ವ್ಯಕ್ತಿತ್ವ ವಿಕಸನಕ್ಕೆ ಮಹತ್ವವಾದ ಕಾಣಿ

ಹೇಳಿಕೆಯನ್ನು ನೀಡುತ್ತದೆ. ಸಂವಿಧಾನವು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಒಳಗೊಂಡಿರುತ್ತದೆ. ಮೂಲಭೂತ ಕರ್ತವ್ಯಗಳ ಪಾಲನೆಯು ಪ್ರಜೆಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ದೇಶಭಕ್ತಿ, ರಾಷ್ಟ್ರನಿಷ್ಠೆ, ಕಾಯಕತತ್ವದಲ್ಲಿ ನಂಬಿಕೆ, ವೈಜ್ಞಾನಿಕ ಮನೋಭಾವನೆ ಮುಂತಾದ ಉದಾತ್ತ ಗುಣಗಳನ್ನು ಮೈಗೂಡಿಸುವುದರ ಮೂಲಕ ಆದರ್ಶ ಸಮಾಜದ ಸ್ಥಾಪನೆಗೆ ನಾಂದಿ ಹಾಡುತ್ತದೆ. ಸಂವಿಧಾನವು ಒಂದು ರಾಷ್ಟ್ರದ ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಹಾಗೂ ಆಶೋತ್ತರಗಳನ್ನು ಒಳಗೊಂಡಿರುತ್ತದೆ. ಇದು ಪ್ರಜೆಗಳಲ್ಲಿ ತಮ್ಮ ಧ್ಯೇಯೋದ್ದೇಶಗಳ ಬಗೆಗಿನ ಪ್ರಜ್ಞೆಯನ್ನು ಸದಾ ಜಾಗೃತಾವಸ್ಥೆಯಲ್ಲಿರಿಸುವುದರ ಮೂಲಕ ಅವುಗಳನ್ನು ಸಾಧಿಸಲು ಪ್ರೇರೇಪಿಸುತ್ತದೆ. ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತ ಸಂವಿಧಾನವು ಒಂದಾಗಿದೆ. ಭಾರತ ಸಂವಿಧಾನವು ನವೆಂಬರ್ 26, 1949 ಅಂಗೀಕಾರವಾಗಿ ಜನವರಿ 26, 1950 ಅಧಿಕೃತವಾಗಿ ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಅದರಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು ಹಾಗೂ 22 ಭಾಗಗಳಿದ್ದವು. ಪ್ರಸ್ತುತ ಭಾರತ ಸಂವಿಧಾನ 470 ವಿಧಿಗಳು, 12 ಪರಿಶಿಷ್ಟಗಳು, 25 ಭಾಗಗಳು, 106 ತಿದ್ದುಪಡಿಗಳನ್ನು ಹೊಂದಿದೆ. ಭಾರತೀಯ ಸಂವಿಧಾನವು ಸಂಯುಕ್ತ ಸ್ವರೂಪವನ್ನು ಹೊಂದಿದ್ದು ಬಲಿಷ್ಠ ಕೇಂದ್ರ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಭಾರತೀಯ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನವಾಗಿದ್ದು ಅದು ಒಳಗೊಂಡಿರುವ ಅಂಶಗಳ ಬಗ್ಗೆ ವಿಶಾಲ ಮತ್ತು ವಿಸ್ತೃತವಾದ ವಿವರಣೆಯನ್ನು ನೀಡುತ್ತದೆ. ಜನವರಿ 26, 1950 ಜಾರಿಗೆ ಬಂದ ಭಾರತೀಯ ಸಂವಿಧಾನ ಇದುವರೆಗೂ ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಭಾರತೀಯ ಸಂವಿಧಾನವು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದ್ದು ಅದರ ಮೂಲ ಪ್ರತಿ ಅಂದವಾದ ಕೈ ಬರವಣಿಗೆಯಲ್ಲಿ ಬರೆಯಲ್ಪಟ್ಟಿದೆ. ಭಾರತೀಯ ಸಂವಿಧಾನವು ತನ್ನಲ್ಲಿ ಅದರ ಐತಿಹಾಸಿಕ ಹಿನ್ನೆಲೆ, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ತಿದ್ದುಪಡಿಯ ವಿಧಾನಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಸರ್ಕಾರಿ ವ್ಯವಸ್ಥೆ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ವ್ಯವಸ್ಥೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಸರ್ಕಾರಗಳ ಕಾರ್ಯವಿಧಾನ, ನ್ಯಾಯಾಂಗ ವ್ಯವಸ್ಥೆ, ಭಾರತದ ಸಂಯುಕ್ತ ವ್ಯವಸ್ಥೆಯ ಸ್ವರೂಪ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಅಂತರ ರಾಜ್ಯ ಸಂಬಂಧಗಳು, ಚುನಾವಣೆ, ಇನ್ನೂ ಹಲವು ರಾಜ್ಯಾಡಳಿತ ವ್ಯವಸ್ಥೆಯ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಳಗೊಂಡಿದೆ. ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಭಾರತೀಯ ಸಂವಿಧಾನ ರಚನಾ ಸಮಿತಿಯು ನವೆಂಬರ್ 1946 ರಚನೆಯಾಯಿತು. ಸಂವಿಧಾನ ರಚನಾ ಸಮಿತಿಯ ಸೂಚಿತ ಸದಸ್ಯರ ಸಂಖ್ಯೆ 389 ಆಗಿತ್ತು. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರು. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಭಾರತೀಯ ಸಂವಿಧಾನ ರಚನಾ ಸಮಿತಿಯು ಅಂದು ಭಾರತೀಯ ಸಮಾಜದ ಎಲ್ಲ ವರ್ಗದ ಪ್ರತಿನಿಧಿಗಳು, ಪ್ರಮುಖ ವ್ಯಕ್ತಿಗಳನ್ನೊಳಗೊಂಡ ಸಮಿತಿಯಾಗಿ ರೂಪುಗೊಂಡಿತು. ಭಾರತೀಯ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946 ತನ್ನ ಮೊದಲ ಸಭೆ ನಡೆಸಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿಕೊಂಡಿತು. ನಂತರ ಡಿಸೆಂಬರ್ 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿಯೂ ಹಾಗೂ ಎಚ್.ಸಿ. ಮುಖರ್ಜಿ ರವರನ್ನು ಉಪಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಲಾಯಿತು. ಈ ರೀತಿ ರಚನೆಯಾದ ಸಂವಿಧಾನ ರಚನಾ ಸಭೆಯು 2 ವರ್ಷ, 11 ತಿಂಗಳು, 18 ದಿನಗಳಲ್ಲಿ 11 ಅಧಿವೇಶನಗಳನ್ನು ನಡೆಸಿ ಭಾರತೀಯ ಸಂವಿಧಾನ ರಚನಾ ಕಾರ್ಯವನ್ನು ಪೂರ್ಣಗೊಳಿಸಿತು. ಜನವರಿ 24, 1950 ನಡೆದ ಅಧಿವೇಶನ ಕಡೆಯ ಅಧಿವೇಶನವಾಗಿತ್ತು. ಸಂವಿಧಾನ ರಚನಾ ಸಭೆಯ ಮುಖ್ಯ ಧ್ಯೇಯ ಸಂವಿಧಾನ ರಚನೆಯ ಮೂಲಕ ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಿ ಸ್ವತಂತ್ರ ಗಣರಾಜ್ಯವನ್ನು ಸ್ಥಾಪಿಸುವುದಾಗಿತ್ತು. ಇದೇ ಸಂವಿಧಾನ ರಚನಾ ಸಭೆಯು ಜೂನ್ 1950 ಏಪ್ರಿಲ್ 1952 ಭಾರತದ ತಾತ್ಕಾಲಿಕ ಸಂಸತ್ತಾಗಿಯೂ ಕಾರ್ಯನಿರ್ವಹಿಸಿತು. ಭಾರತದ ಸಂವಿಧಾನ ರಚನಾ ಸಭೆಯು ಸಂವಿಧಾನ ರಚನೆಯ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಒಟ್ಟು 22 ಸಮಿತಿಗಳನ್ನು ರಚಿಸಿಕೊಂಡಿತ್ತು. ಅವುಗಳಲ್ಲಿ 10 ಸಮಿತಿಗಳು ಆಡಳಿತ ವಿಧಾನ ವಿಷಯಗಳನ್ನು ಮತ್ತು 12 ಸಮಿತಿಗಳು ಇತರೆ ವಿಷಯಗಳ ಮೇಲೂ ಕಾರ್ಯನಿರ್ವಹಿಸಿದವು. ಈ ಎಲ್ಲಾ ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ ತಮ್ಮ ತಮ್ಮ ವಿಷಯಗಳ ಕುರಿತಾದ ವರದಿಯನ್ನು ಸಲ್ಲಿಸಿದವು. ಈ ವರದಿಯನ್ನಾಧರಿಸಿ ಭಾರತೀಯ ಸಂವಿಧಾನದ ಕರಡಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸದಸ್ಯರುಗಳನ್ನು ಒಳಗೊಂಡು ರಚನೆಯಾಗಿದ್ದ ಕರಡು ರಚನಾ ಸಮಿತಿಯು ಅಂತಿಮ ರೂಪ ಪಡೆಯುವಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಬಾಯಿ ಪಟೇಲ್ ನೀಡಿದ ಮಾರ್ಗದರ್ಶನ ಹಾಗೂ ಮುಖ್ಯ
ಅಂಶಗಳ ಮೇಲೆ ಮಾಡಿದ ಚರ್ಚೆ.

ಒಟ್ಟು 7 ಜನರನ್ನೊಳಗೊಂಡ ಸಮಿತಿಯಾಗಿದ್ದು, ಅವರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೆ ಬಿಎಲ್ ಮಿತ್ತರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಕೆಎಂ ಮುನ್ಷಿ, ಸೈಯದ್ ಮಹಮ್ಮದ್ ಸಾದುಲ್ಲಾ, ಡಿಪಿ ಕೈತಾನ್ ರವರು ಸದಸ್ಯರುಗಳಾಗಿದ್ದರು. ಭಾರತೀಯ ಸಂವಿಧಾನದ ಪ್ರಸ್ತಾವನೆ. ಪ್ರಸ್ತಾವನೆ ಎಂಬ ಪದ ಸಂವಿಧಾನದ ಪರಿಚಯಕ್ಕೆ ಸಂಬಂಧಿಸಿದ್ದಾಗಿದೆ. ಅದು ಸಂವಿಧಾನದ ಪರವಾಗಿದ್ದು ಸಂವಿಧಾನವನ್ನು ಅರ್ಥ ಮಾಡಿಸುವ ಸ್ಫೂರ್ತಿಯ ಕೀಲಿಕೈ ಆಗಿದೆ. ಆದ್ದರಿಂದಲೇ ಕೆ ಮುನ್ಷಿರವರು ಪ್ರಸ್ತಾವನೆಯನ್ನು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಎಂದು ಬಣ್ಣಿಸಿದ್ದಾರೆ. ಸಂವಿಧಾನದ ಆತ್ಮವೆಂದೇ ಪರಿಗಣಿಸಲ್ಪಟ್ಟಿರುವ ಪ್ರಸ್ತಾವನೆಯು ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿಯಾಗಿದೆ. ಪ್ರಸ್ತಾವನೆಯನ್ನು ಹೊಂದಿದ ಮೊದಲ ಸಂವಿಧಾನ ಎಂಬ ಖ್ಯಾತಿಗೆ ಅಮೆರಿಕ ಸಂವಿಧಾನ ಪಾತ್ರವಾಗಿದ್ದು, ನಂತರ ಭಾರತ ಮತ್ತು ಇತರೆ ರಾಷ್ಟ್ರಗಳು ಕೂಡ ಅದನ್ನೇ ಅನುಸರಿಸಿ ತಮ್ಮಗಳ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಸೇರಿಸಿಕೊಂಡವು. ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದ ಪ್ರಸ್ತಾವನೆಯ ಪಂಡಿತ್ ಜವಾಹರಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನಾಧರಿಸಿದ್ದಾಗಿದೆ. ಪ್ರಸ್ತಾವನೆಗೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದ, ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು. ಭಾರತ ಸಂವಿಧಾನದ ಪ್ರಸ್ತಾವನೆಯು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲಾ ಪೌರರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯ ಒದಗಿಸುವುದಾಗಿ, ಎಲ್ಲರಿಗೂ ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯವನ್ನು ನೀಡುವುದಾಗಿ, ಎಲ್ಲರಿಗೂ ಸೂಕ್ತ ಸ್ಥಾನಮಾನ ಮತ್ತು ಸಮಾನ ಅವಕಾಶ ಇವುಗಳನ್ನು ದೊರಕಿಸಲು ಸಮಾನತೆಯನ್ನು ನೀಡುವುದಾಗಿ ಮತ್ತು ಎಲ್ಲ ವ್ಯಕ್ತಿಗಳಲ್ಲಿ ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು 26 ನವೆಂಬರ್ 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಪ್ರಸ್ತಾವನೆಯು ನಮ್ಮ ಸಂವಿಧಾನವು ತನ್ಮೂಲಕ ವೃದ್ಧಿಸಲು ಬದ್ಧವಾಗಿರುವ ರಾಜಕೀಯ ನೀತಿ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ. ಅದು ಅಧಿಕಾರದ ಮೂಲಕ ಸರ್ಕಾರಿ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸಿ ಎತ್ತಿ ಹಿಡಿಯುತ್ತದೆ. ಅದು ಭಾರತದ ರಾಷ್ಟ್ರೀಯ ಚಳವಳಿಯು ಬದ್ಧವಾಗಿದ್ದ ತತ್ವಗಳು, ಆದರ್ಶಗಳು ಹಾಗೂ ಆಕಾಂಕ್ಷೆಗಳ ಪ್ರತೀಕದಂತಿದೆ. ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳು. ಲಿಖಿತ ಮತ್ತು ಬೃಹತ್ ಸಂವಿಧಾನ. ವಿಶ್ವದ ಸಂವಿಧಾನಗಳಲ್ಲೆಲ್ಲ ಭಾರತೀಯ ಸಂವಿಧಾನವು ಬೃಹತ್ ಮತ್ತು ಲಿಖಿತ ಸಂವಿಧಾನವಾಗಿದೆ. ಅದೊಂದು ಬಹು ಸಮಗ್ರವಾದ, ವಿಸ್ತೃತವಾದ ಹಾಗೂ ವಿವರಣಾತ್ಮಕವಾದ ಲಿಖಿತ ಅಥವಾ ಬರಹ ರೂಪದಲ್ಲಿರುವ ದಾಖಲೆಯಾಗಿದೆ. ಕೇವಲ 7 ವಿಧಿಗಳನ್ನು ಒಳಗೊಂಡಿರುವ ಅಮೆರಿಕ ಸಂವಿಧಾನ, 103 ವಿಧಿಗಳನ್ನು ಹೊಂದಿರುವ ಜಪಾನ್ ಸಂವಿಧಾನ, 92 ವಿಧಿಗಳನ್ನು ಹೊಂದಿರುವ ಫ್ರಾನ್ಸ್ನ ಸಂವಿಧಾನಗಳಿಗೆ ಹೋಲಿಸಿದರೆ ಭಾರತದ ಸಂವಿಧಾನ ಇವೆಲ್ಲವುಗಳಿಗಿಂತ ಬೃಹತ್ ಗಾತ್ರವುಳ್ಳದ್ದಾಗಿದೆ. ಭಾರತೀಯ ಸಂವಿಧಾನವು ಸುರಚಿತ ಪ್ರಸ್ತಾವನೆಯನ್ನೊಂದಿದೆ. ಪ್ರಸ್ತಾವನೆಯು ಸಂವಿಧಾನದ ಮೂಲ ತತ್ವಗಳು ಹಾಗೂ ಅದರ ಸ್ಫೂರ್ತಿದಾಯಕ ಅಂಶಗಳನ್ನು ಪ್ರತಿಫಲಿಸುತ್ತದೆ. ಅದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳು ಮತ್ತು ಭಾರತೀಯ ಪ್ರಜೆಗಳ ಅಭಿವ್ಯಕ್ತಿ ಮತ್ತು ಆಕಾಂಕ್ಷೆಗಳ ಪ್ರತೀಕವಾಗಿದೆ. ಮೂಲಭೂತ ಹಕ್ಕುಗಳು. ಭಾರತೀಯ ಸಂವಿಧಾನದ 3ನೆಯ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಕುರಿತು ವಿವರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು. ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ಪ್ರಸ್ತಾಪವಿರಲಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯ ಅನ್ವಯ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಸಂಸದೀಯ ಮಾದರಿ ಸರ್ಕಾರ. ಭಾರತೀಯ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕ್ರಮವಾಗಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸಂವಿಧಾನಿಕ ಮುಖ್ಯಸ್ಥರನ್ನಾಗಿರುವ ಸರ್ಕಾರಿ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಹಾಗೆಯೇ ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಸರ್ಕಾರಗಳಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ಸೃಷ್ಟಿಯಾಗಿ ಅದಕ್ಕೆ ಜವಾಬ್ದಾರಿಯನ್ನು ಒದಗಿಸುತ್ತಾ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಮಾಡಲಾಗಿದೆ. ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆ. ಭಾರತೀಯ ಸಂವಿಧಾನವು ಜೋಡಿ ಸರ್ಕಾರವಿರುವ ಸಂಯುಕ್ತ ಸರ್ಕಾರವನ್ನು ಸ್ಥಾಪಿಸಿ
ಲಿಖಿತ ಸಂವಿಧಾನದ ಮೂಲಕ ಅಧಿಕಾರದ ಹಂಚಿಕೆಯನ್ನ ಮಾಡಿದೆಯಾದರೂ ಏಕಾತ್ಮಕ ಮಾದರಿ ಸರ್ಕಾರದ ಲಕ್ಷಣಗಳಾದ ಬಲಿಷ್ಠ ಕೇಂದ್ರ ಸರ್ಕಾರ, ಏಕ ಪೌರತ್ವ, ಏಕ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಲಾಂಛನಗಳನ್ನೊಂದುವುದರ ಮೂಲಕ ಸಂಯುಕ್ತತೆಯ ಜೊತೆಗೆ ಏಕಾತ್ಮಕ ಲಕ್ಷಣಗಳನ್ನ ಹೊಂದಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾ

ಸತ್ತಾತ್ಮಕತೆಯನ್ನ ವೃದ್ಧಿಸುವ ದೃಷ್ಟಿಯಿಂದ ಭಾರತೀಯ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮೂದಿಸಲಾಗಿದೆ. ಅವುಗಳನ್ನು ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಗಾಂಧಿ ತತ್ವಗಳಿಂದ 3 ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಸ್ವತಂತ್ರ ನ್ಯಾಯಾಂಗ. ಸ್ವತಂತ್ರ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ ಅರ್ಥಹೀನ ಎಂದು ನಮ್ಮ ಸಂವಿಧಾನದ ಕರ್ತೃಗಳು ಅರಿತಿದ್ದರು. ಹಾಗಾಗಿ ನ್ಯಾಯಾಂಗಕ್ಕೆ ನ್ಯಾಯಿಕ ವಿಮರ್ಶೆಯ ಅಧಿಕಾರ ನೀಡುವುದರ ಮೂಲಕ ಸ್ವತಂತ್ರ ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಏಕ ಪೌರತ್ವ. ಭಾರತ ರಾಜ್ಯಗಳ ಒಕ್ಕೂಟವಾಗಿದ್ದು ಭಾರತೀಯರೆಲ್ಲರೂ ಏಕ ಪೌರತ್ವ ಹೊಂದಲು ಮಾತ್ರ ಅವಕಾಶ ಕಲ್ಪಿಸಿ ಪ್ರತಿಯೊಬ್ಬ ಪೌರನು ಭಾರತ ದೇಶಕ್ಕೆ ಮಾತ್ರ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನ ಪ್ರದರ್ಶಿಸುವಂತೆ ಮಾಡಿದೆ. ಹಾಗೆಯೇ ಪ್ರತಿಯೊಬ್ಬ ಪೌರನನ್ನು ಸಮಾನವಾಗಿ ಕಾಣುವ ದೃಷ್ಟಿಯಿಂದ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ರಕ್ಷಣೆ ಏಕ ಪ್ರಕಾರವಾಗಿ ಲಭ್ಯವಾಗುವಂತೆ ಮಾಡಿದೆ. ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಭಾರತೀಯ ಸಂವಿಧಾನವು ಭಾರತದ ರಾಷ್ಟ್ರಪತಿಯವರು ಎದುರಾಗುವ ವಿಶೇಷ ಸನ್ನಿವೇಶಗಳನ್ನ ಪರಿಣಾಮಕಾರಿಯಾಗಿ ಎದುರಿಸಲು ಅವರಿಗೆ 3 ರೀತಿಯ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನ ನೀಡಲಾಗಿದೆ. ಅವುಗಳೆಂದರೆ ಸಂವಿಧಾನದ 352ನೇ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನದ 356ನೇ ವಿಧಿಯನ್ವಯ ರಾಷ್ಟ್ರಪತಿ ಆಳ್ವಿಕೆ, ಸಂವಿಧಾನದ 360ನೇ ವಿಧಿಯನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತೀಯ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಅಳವಡಿಕೆಗೆ ಅವಕಾಶ ಕಲ್ಪಿಸಿದೆ. ಆ ಪ್ರಕಾರ 18 ವರ್ಷ ವಯೋಮಿತಿ ದಾಟಿದ ಭಾರತದ ಪ್ರತಿಯೊಬ್ಬ ಪ್ರಜೆಯು ಜಾತಿ, ಲಿಂಗ, ವರ್ಣ, ಧರ್ಮ, ಹುಟ್ಟಿದ ಸ್ಥಳ ಮುಂತಾದವುಗಳ ಮೇಲೆ ತಾರತಮ್ಯಕ್ಕೆ ಒಳಗಾಗದೆ ಪ್ರತಿನಿಧಿಗಳ ಆಯ್ಕೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿದ್ದಾನೆ. ಪಂಚಾಯತ್ ರಾಜ್ ವ್ಯವಸ್ಥೆ. 1993ರ ಸಂವಿಧಾನ ತಿದ್ದುಪಡಿ ವಿಧೇಯಕದ ಮೂಲಕ ತಂದ 73 ಮತ್ತು 74ನೇ ತಿದ್ದುಪಡಿಯನ್ವಯ ಭಾರತದಲ್ಲಿ 3 ಹಂತದ ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಲಾಗಿದೆ. 73ನೇ ತಿದ್ದುಪಡಿಯು ಗ್ರಾಮೀಣ ಪ್ರದೇಶದ ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಪಟ್ಟದ್ದಾಗಿದ್ದರೆ 74ನೇ ತಿದ್ದುಪಡಿಯು ನಗರ ಪ್ರದೇಶದ ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಿಸಿದೆ. ತಿದ್ದುಪಡಿ ವಿಧಾನಗಳು. ಭಾರತೀಯ ಸಂವಿಧಾನವು ಸರಳ ಹಾಗೂ ಕಠಿಣತೆಯಿಂದ ಕೂಡಿದ ತಿದ್ದುಪಡಿ ವಿಧಾನಗಳೆರಡಕ್ಕೂ ಅವಕಾಶಗಳನ್ನ ಕಲ್ಪಿಸಿದೆ. ಅಖಿಲ ಭಾರತ ಸೇವೆಗಳು. ಭಾರತೀಯ ಸಂವಿಧಾನವು ಏಕಾತ್ಮಕತೆಯ ಲಕ್ಷಣವನ್ನು ಸೂಚಿಸುವ ಅಂಶಗಳಲ್ಲಿ ಇದೊಂದಾಗಿದೆ. ಇದರನ್ವಯ ಅಖಿಲ ಭಾರತ ಸೇವೆಗಳಾದ ಐಎಎಸ್, ಐಪಿಎಸ್ ಮುಂತಾದ ಸೇವೆಗಳಿಗೆ ನೇಮಕಾತಿ ಮಾಡುವ ಅಧಿಕಾರ ಕೇಂದ್ರದ ಪಾರ್ಲಿಮೆಂಟ್ಗೆ ಮಾತ್ರ ಇದೆ. ರಾಜ್ಯ ಸರ್ಕಾರಗಳಿಗೆ ಈ ಸೇವೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಯಂತ್ರಣಾಧಿಕಾರವಿಲ್ಲ. ಅಧಿಕಾರ ವಿಭಜನೆ. ಭಾರತೀಯ ಸಂವಿಧಾನವು ಶಾಸನೀಯ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 3 ಪಟ್ಟಿಗಳ ಮೂಲಕ ಸಂವಿಧಾನಾತ್ಮಕವಾಗಿ ಹಂಚಿಕೆ ಮಾಡಿದೆ. ಹೀಗೆ ಈ ಮೇಲಿನ ಎಲ್ಲ ಅಂಶಗಳು ಭಾರತೀಯ ಸಂವಿಧಾನದ ಅತ್ಯಂತ ಪ್ರಮುಖ ಲಕ್ಷಣಗಳಾಗಿವೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಭಾರತೀಯ ಸಂವಿಧಾನದ 3ನೇ ಭಾಗದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಭಾರತೀಯ ಪೌರರಿಗಾಗಿ ನೀಡಿರುವ ಮೂಲಭೂತ ಹಕ್ಕುಗಳನ್ನು ನಮೂದಿಸಲಾಗಿದೆ. ನಮ್ಮ ಸಂವಿಧಾನದ ರಚನಾಕಾರರು ಅಮೆರಿಕ ಸಂವಿಧಾನದ ಹಕ್ಕುಗಳ ಮಸೂದೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ಭಾರತೀಯ ಸಂವಿಧಾನದಲ್ಲೂ ಅಳವಡಿಸಿದ್ದಾರೆ. ಮೂಲಭೂತ ಹಕ್ಕುಗಳು ನ್ಯಾಯಾಂಗ ರಕ್ಷಿತ ಹಕ್ಕುಗಳಾಗಿವೆ. ಸಂವಿಧಾನ ಜಾರಿಗೆ ಬಂದಾಗ ಭಾರತೀಯ ಪೌರರಿಗೆ 7 ಮೂಲಭೂತ ಹಕ್ಕುಗಳು ಲಭ್ಯವಾಗಿದ್ದವು. ಅವುಗಳೆಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆಸ್ತಿಯ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಕ್ಕೆ 1978ರಲ್ಲಿ ತಿದ್ದುಪಡಿ ವಿಧೇಯಕ ಮಸೂದೆಯ ಮೂಲಕ ತಂದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು. ಅಂದಿನಿಂದ ಆಸ್ತಿಯ ಹಕ್ಕು ಸಂವಿಧಾನದ 12ನೇ ಭಾಗದ 300ನೇ ವಿಧಿಯಲ್ಲಿ ಅದು ಶಾಸನಾತ್ಮಕ ಹಕ್ಕಾಗಿ ಉಳಿದಿದೆ. ಈ ಕಾರಣದಿಂದಾಗಿ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಆಗಿದೆ. ಸಂವಿಧಾನದ 20 ಮತ್ತು 21ನೇ ವಿಧಿಯಲ್ಲಿ ನಮೂದಿತವಾಗಿರುವಂತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಗೂ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ಮಾತ್ರ ಅವುಗಳನ್ನು ಅಮಾನತ್ತಿನಲ್ಲಿಡುವ ಅಥವಾ ನಿರ್ಬಂಧಗಳನ್ನು ವಿಧಿಸುವ ಅವಕಾಶ ಕಲ್ಪಿಸಲಾಗಿದೆ. ಸಮಾನತೆಯ ಹಕ್ಕು. ಸಂವಿಧಾನದ 14ರಿಂದ 18ನೇ ವಿಧಿಗಳು ಸಮಾನತೆಯ ಹಕ್ಕಿನ ಬಗ್ಗೆ ವಿವರಣೆ ನೀಡುತ್ತವೆ. ಆ ವಿಧಿಗಳು ಭಾರತೀಯ ಪೌರರಿಗೆ ವಿವಿಧ ಸಮಾನತೆಗಳನ್ನು ದೃಢಪಡಿಸಿವೆ.
14ನೇ ವಿಧಿಯು ಭಾರತದ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಮುಂದೆ ಸಮಾನರು ಹಾಗೂ ಸಮಾನ ರಕ್ಷಣೆ ಪಡೆಯುವುದನ್ನು ದೃಢಪಡಿಸಿದೆ.

ಇವು ಲಿಂಗ, ಜಾತಿ, ವರ್ಣ, ಹುಟ್ಟಿದ ಸ್ಥಳ, ಶೈಕ್ಷಣಿಕ ಅರ್ಹತೆ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿರ್ಬಂಧಿಸಿದೆ. 16ನೇ ವಿಧಿಯು ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ನೀಡುವಾಗ ಯಾವುದೇ ತಾರತಮ್ಯವನ್ನ ಮಾಡಬಾರದೆಂದಿದೆ. 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ. 18ನೇ ವಿಧಿಯು ಮಿಲಿಟರಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳನ್ನು ನೀಡುವುದನ್ನು ನಿಷೇಧಿಸುವುದರ ಜೊತೆಗೆ ಪೂರ್ವಭಾವಿಯಾಗಿ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ವಿದೇಶಗಳಿಂದ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿರ್ಬಂಧಿಸುತ್ತದೆ. 18ನೇ ವಿಧಿಯು ಭಾರತ ಸರ್ಕಾರದ ಅನುಮತಿ ಇಲ್ಲದೆ ವಿದೇಶಗಳಿಂದ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿರ್ಬಂಧಿಸುತ್ತದೆ. ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ 19ನೇ ವಿಧಿಯು ಭಾರತೀಯ ಪೌರರಿಗೆ ವಿವಿಧ ಸ್ವಾತಂತ್ರ್ಯಗಳನ್ನು ಕಲ್ಪಿಸಿದೆ. ಅವುಗಳೆಂದರೆ ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಸ್ತ್ರರಹಿತರಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ, ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗ ನಿರ್ವಹಿಸುವ ಸ್ವಾತಂತ್ರ್ಯ, ಹೀಗೆ ವಿವಿಧ ರೀತಿಯ ಸ್ವಾತಂತ್ರ್ಯಗಳನ್ನು ಕಲ್ಪಿಸಲಾಗಿದೆ. ಶೋಷಣೆಯ ವಿರುದ್ಧದ ಹಕ್ಕು. ಈ ಹಕ್ಕಿನ 23ನೇ ವಿಧಿಯು ಬಲವಂತದ ದುಡಿಮೆ, ಗುಲಾಮಗಿರಿ, ಮಹಿಳೆಯರ ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಸುವುದನ್ನ ನಿಷೇಧಿಸಿದೆ. 24ನೇ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರವಾದ ದುಡಿಮೆಗಳಲ್ಲಿ ತೊಡಗಿಸುವುದನ್ನು ನಿಷೇಧಿಸಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಭಾರತೀಯರಿಗೆ 25ನೇ ವಿಧಿ ಅನ್ವಯ ಪ್ರತಿಯೊಬ್ಬ ಪೌರನು ತನ್ನ ಆತ್ಮ ಸಾಕ್ಷಿಗನುಗುಣವಾಗಿ ತನಗೆ ಸರಿ ಎನಿಸಿದ ಧರ್ಮವನ್ನು ಅನುಸರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವಿದೆ. 26ನೇ ವಿಧಿ ಅನ್ವಯ ಧರ್ಮ ಪ್ರಚಾರಕ್ಕಾಗಿ ತಮ್ಮದೇ ಆದ ಧಾರ್ಮಿಕ ಸಂಸ್ಥೆ ಅಥವಾ ಟ್ರಸ್ಟ್ ಅನ್ನು ಸ್ಥಾಪಿಸಬಹುದು ಇತ್ಯಾದಿ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ನಮ್ಮ ಸಂವಿಧಾನ ಕಲ್ಪಿಸಿದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ 29ನೇ ವಿಧಿ ಅನ್ವಯ ಭಾರತದಲ್ಲಿ ವಾಸಿಸುವ ಪ್ರತಿಯೊಂದು ಜನಾಂಗದವರು ತಾವು ಹೊಂದಿರುವ ಭಾಷೆ, ಲಿಪಿ, ಸಂಸ್ಕೃತಿಗಳನ್ನು ರಕ್ಷಿಸುವ ಮತ್ತು ಬೆಳೆಸುವ ಅವಕಾಶವನ್ನು ಪಡೆದಿದ್ದಾರೆ. 30ನೇ ವಿಧಿಯು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲು ಸಂವಿಧಾನ ಅವಕಾಶವನ್ನು ಕಲ್ಪಿಸಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಕ್ಷಣೆ ಪಡೆಯಲು ಅನುಕೂಲಕರವಾಗುವಂತೆ ಸಂವಿಧಾನ ಕರ್ತೃಗಳು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಸಂವಿಧಾನದಲ್ಲಿ ನಮೂದಿಸಿದ್ದಾರೆ. ಯಾವುದೇ ವ್ಯಕ್ತಿ ಯಾವುದೇ ಕಡೆಯಿಂದ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವನ್ನು ಈ ಹಕ್ಕು ಕಲ್ಪಿಸುತ್ತದೆ. ಭಾರತದಲ್ಲಿ ಸರ್ವೋನ್ನತ ಮತ್ತು ರಾಜ್ಯ ಶ್ರೇಷ್ಠ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ 5 ರೀತಿಯ ರಿಟ್ ಆಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿವೆ. ಅವುಗಳೆಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಶರ್ಷಿಯೋರರಿ, ಕೋವಾರೆಂಟೊ ರಿಟ್ ಆಜ್ಞೆಗಳಾಗಿವೆ. ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳು. ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದ ಸಂವಿಧಾನದಿಂದ ಪ್ರಭಾವಿತರಾಗಿ ಭಾರತೀಯ ಸಂವಿಧಾನದಲ್ಲಿ ಭಾರತೀಯ ಪೌರರಿಗಾಗಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. 1976ರಲ್ಲಿ ಕೇಂದ್ರ ಸರ್ಕಾರ ನೇಮಿಸಿದ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲು ಶಿಫಾರಸು ಮಾಡಿತು. ಅದರಂತೆ 1976ರ ಕಾಯ್ದೆಯನ್ವಯ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. 2002ರಲ್ಲಿ ಸಂವಿಧಾನಕ್ಕೆ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸುವುದರೊಂದಿಗೆ ಭಾರತೀಯ ಸಂವಿಧಾನದಲ್ಲಿ ಇಂದು ಒಟ್ಟು 11 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಕಾಣುತ್ತೇವೆ. ಅವುಗಳು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಮೂಲ ಪ್ರತಿಯಲ್ಲಿ ದಾಖಲಾಗಿರಲಿಲ್ಲ. ಇದನ್ನು 1976ರಲ್ಲಿ 42ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳು. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ರಾಜ್ಯವು ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ. ಇದಕ್ಕೆ ಪ್ರತಿಯಾಗಿ ಪ್ರಜೆಗಳು ಕೆಲವು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. 1950ರ ಜನವರಿ 26ರಂದು ಜಾರಿಗೆ ಬಂದ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗೆಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ. 1976ರಲ್ಲಿ ನೇಮಿಸಲ್ಪಟ್ಟ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 1976ರಲ್ಲಿ 42ನೆಯ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸುವ ಮೂಲಕ ಸಂವಿಧಾನಕ್ಕೆ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರ್ಪಡೆ ಮಾಡಲಾಯಿತು. 2002ರ 86ನೇ ತಿದ್ದುಪಡಿ ಕಾಯ್ದೆ

0: ಇದೇ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಸಂವಿಧಾನದ 4A ಭಾಗದಲ್ಲಿರುವ 51A ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಅವುಗಳೆಂದರೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು, ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು, ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು, ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು, 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕಲಿಯಲು ಅವಕಾಶ ಕಲ್ಪಿಸುವುದು. ರಾಜ್ಯ ನಿರ್ದೇಶಕ ತತ್ವಗಳಂತೆ ಮೂಲಭೂತ ಕರ್ತವ್ಯಗಳು ಕೂಡ ನ್ಯಾಯರಕ್ಷಿತವಾದವುಗಳಲ್ಲ. ಅವುಗಳನ್ನು ನ್ಯಾಯಾಲಯಗಳ ಮೂಲಕ ನೇರವಾಗಿ ಅನುಷ್ಠಾನಗೊಳಿಸುವಂತಿಲ್ಲ. ಆದರೆ ಸಂಸತ್ತು ಸೂಕ್ತ ಶಾಸನದ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅನುಷ್ಠಾನಗೊಳಿಸಬಹುದು. ಹೀಗೆ ಅನುಷ್ಠಾನಗೊಳಿಸಲಾದ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ವಿಧಿಸಬಹುದು. ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4ರಲ್ಲಿವೆ. ಭಾರತ ಸಂವಿಧಾನದ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ವಿವರಣೆಯನ್ನು ನೀಡುತ್ತವೆ. ರಾಜ್ಯ ನಿರ್ದೇಶಕ ತತ್ವಗಳು ಆಧುನಿಕ ಪ್ರಜಾಪ್ರಭುತ್ವಕ್ಕಾಗಿ ವ್ಯಾಪಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸುತ್ತವೆ. ಇವು ಹೆಚ್ಚಾಗಿ ನೈತಿಕ ಸಂವೇದನೆಯ ಲಕ್ಷಣಗಳಾಗಿವೆ. ಕಾನೂನಿನ ಬಲ ಹೊಂದಿಲ್ಲ. ಅವು ಯಾವುದೇ ಕಾನೂನಿನ ಹಕ್ಕನ್ನು ಕೊಡುವುದಿಲ್ಲ ಮತ್ತು ಯಾವುದೇ ಕಾನೂನಿನ ಪರಿಹಾರವನ್ನು ನಿರ್ಮಿಸುವುದಿಲ್ಲ. ರಾಜ್ಯ ನಿರ್ದೇಶಕ ತತ್ವಗಳನ್ನು 4 ಭಾಗಗಳಾಗಿ ವಿಭಾಗಿಸಬಹುದು. ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರತಾ ತತ್ವಗಳು, ಸಾಮಾನ್ಯ ತತ್ವಗಳು. ಸಮಾಜವಾದಿ ತತ್ವಗಳು ರಾಜ್ಯ ನಿರ್ದೇಶನ ತತ್ವದ ಬಹುಪಾಲು ಅಂಶಗಳು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ. ಗಾಂಧಿ ತತ್ವಗಳು. ಭಾರತ ಸಂವಿಧಾನದಲ್ಲಿ ಗಾಂಧೀಜಿಯವರ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಗಾಂಧಿ ವಿಚಾರಧಾರೆಯ ರಾಜ್ಯ ತತ್ವ ನಿರ್ದೇಶನದ ವಿವಿಧ ವಿಧಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಉದಾರ ತತ್ವಗಳು. ಸಮಾಜವಾದಿ ಹಾಗೂ ಗಾಂಧಿ ತತ್ವಗಳಿಗೆ ವಿಭಿನ್ನವಾಗಿ ಉದಾರತಾ ತತ್ವಗಳನ್ನು ಭಾರತದ ಅಭಿವೃದ್ಧಿ ಹಾಗೂ ಪ್ರಗತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬುದ್ಧಿಜೀವಿಗಳು ಪ್ರತಿಪಾದಿಸಿದ್ದಾರೆ. ಸಾಮಾನ್ಯ ತತ್ವಗಳು. ಯಾವುದೇ ವರ್ಗಕ್ಕೆ ಸೇರದ ಕೆಲವು ತತ್ವಗಳನ್ನು ಸಾಮಾನ್ಯ ತತ್ವಗಳಾಗಿ ಪರಿಗಣಿಸಿದೆ. ಯಾವುದೇ ಸರ್ಕಾರವು ರಾಜ್ಯ ನೀತಿ ನಿರ್ದೇಶನಗಳನ್ನು ಪಾಲಿಸಲು ವಿಫಲವಾದರೆ ನ್ಯಾಯಾಲಯವು ಅವುಗಳ ಜಾರಿಗಾಗಿ ಸರ್ಕಾರಕ್ಕೆ ತಾಕೀತು ಮಾಡಲಾಗುವುದಿಲ್ಲ. ರಾಜ್ಯ ನಿರ್ದೇಶಕ ತತ್ವವು ನ್ಯಾಯಾಲಯಕ್ಕೆ ಒಯ್ಯುವಂತದ್ದಲ್ಲ. ಆದರೆ ಅವುಗಳ ಹಿಂದಿನ ಅನುಮೋದನೆಗಳು ರಾಜಕೀಯ. ಅಂದರೆ ಯಾವುದೇ ಸರ್ಕಾರವು ಈ ತತ್ವಗಳನ್ನು ಜಾರಿಗೊಳಿಸಲು ವಿಫಲವಾದಲ್ಲಿ ಅದು ಮತದಾನದ ಸಮಯದಲ್ಲಿ ಮತದಾರರಿಗೆ ಉತ್ತರಿಸಬೇಕಾಗುತ್ತದೆ. ಭಾರತ ಸಂವಿಧಾನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪರಾಮರ್ಶನಾ ಗ್ರಂಥಗಳೆಂದರೆ ಭಾರತ ಸಂವಿಧಾನ ಮತ್ತು ಸರ್ಕಾರ, ಡಾಕ್ಟರ್ HM ರಾಜಶೇಖರ್, ರಾಜ್ಯಶಾಸ್ತ್ರ ಮತ್ತು ಸರ್ಕಾರದ ಮೂಲಭೂತ ತತ್ವಗಳು PS ಗಂಗಾಧರ್, ರಾಜ್ಯಶಾಸ್ತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿಶೇಷವಾಗಿ ರಚಿತವಾಗಿರುವ ಡಾಕ್ಟರ್ KG ಸುರೇಶ್, ರಾಜ್ಯಶಾಸ್ತ್ರ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಡಾಕ್ಟರ್ KG ಸುರೇಶ್, ಭಾರತ ಸಂವಿಧಾನ ಡಾಕ್ಟರ್ GR ಪೂರ್ಣಿಮಾ, MN ಸುರೇಶ್ ಕುಮಾರ್, ಭಾರತ ಸಂವಿಧಾನದ ಸಂಕ್ಷಿಪ್ತ ಪರಿಚಯ BK ಮೂರ್ತೀಶ್ವರಯ್ಯ, ಸಂವಿಧಾನ ಓದು ವಿದ್ಯಾರ್ಥಿ ಯುವಜನರಿಗಾಗಿ ಕೈಪಿಡಿ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್. ಇದುವರೆಗೂ ಭಾರತ ಸಂವಿಧಾನದ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲು ಅವಕಾಶವನ್ನ ಕೊಟ್ಟಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು, 9008 ಕಂಪನಾಂಕ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.

ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನದ ಸಂಕ್ಷಿಪ್ತ ಮಾಹಿತಿ ಮತ್ತು ಹೊಸ ಮುದ್ರಿಕೆ ಪುಸ್ತಕಗಳ ಮಾಹಿತಿ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಎಂ ಆರ್ ಆಶರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದಿನ ಮನೆಯಲ್ಲಿದ್ದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಸಂಸ್ಕಾರ, ಉತ್ತಮ ಭವಿಷ್ಯದ ಅಡಿಪಾಯ ಕುರಿತು ಮೈಸೂರು ಮತ್ತು ಸರಗೂರು ತಾಲೂಕಿನ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಶೋಭಯ್ಯಸರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಜೀವನವನ್ನು ಸುಂದರವಾಗಿ ರೂಪಿಸುವಲ್ಲಿ ಸಂಸ್ಕಾರಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಉತ್ತಮ ಸಂಸ್ಕಾರಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತವೆ. ಮನೆ ಎನ್ನುವುದು ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಿದ್ದು ಪೋಷಕರೇ ಅವರ ಮೊದಲ ಗುರುಗಳು. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಸಂಸ್ಕಾರ, ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಸರಗೂರು ಮತ್ತು ಮೈಸೂರಿನಲ್ಲಿ ನಿಯೋಜಿತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶೋಭಾ ಎಸ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ಥ್ಯಾಂಕ್ ಯು ಮೇಡಮ್.
3: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
4: ಮೇಡಮ್, ನನ್ನ ಪರಿಚಯಕ್ಕಿಂತ ಮೊದಲು ಜನಧ್ವನಿ ಕಾರ್ಯಕ್ರಮದಲ್ಲಿ ಬರ್ತಾ ಇರತಕ್ಕಂತಹ 90.8 ಏನು ಕಾರ್ಯಕ್ರಮ ಬರ್ತಾ ಇದೆ, ತುಂಬ ಅದ್ಭುತವಾಗಿ ಬರ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಆಗುತ್ತೆ, ಮತ್ತು ಯಾವುದು ಕೂಡ ಇದುವರೆಗೂ ಮಿಸ್ ಮಾಡಿಲ್ಲ. ಭಾಳ ಖುಷಿ ಆಗ್ತಾ ಇದೆ, ಹೀಗೆ ಸಕ್ಸಸ್ ಆಗಲಿ ಅಂತ ಹೇಳಿ ಶುಭವನ್ನು ಕೋರ್ತಾ ಇದ್ದೇನೆ. ಇನ್ನು ನನ್ನ ಪರಿಚಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಹೆಸರು ಶೋಭಾ ಎಸ್ ಅಂತ ಹೇಳಿ, ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ 20 ವರ್ಷಗಳಿಂದಲೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತವಾಗಿ ಮೈಸೂರು ಮತ್ತು ಸರಗೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮೇಡಮ್.
3: ಬಹಳ ಸಂತೋಷ ಮೇಡಮ್, ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮಾತಾಡಿಸ್ತಾ ಇರೋದು. ಮ್ಯಾಮ್, ಮೊದಲಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಸಂಸ್ಕಾರ ಅನ್ನೋ ವಿಷಯದ ಬಗ್ಗೆ. ಹಾಗಿದ್ರೆ ಮೊದಲಿಗೆ ಸಂಸ್ಕಾರ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ
4: ಮೇಡಮ್. ಸಂಸ್ಕಾರ ಅಂತ ಹೇಳಿದ್ರೆ ವ್ಯಕ್ತಿಯ ಗುಣ ಅಥವಾ ನಡವಳಿಕೆ, ವ್ಯಕ್ತಿಯ ಗುಣ ಅಥವಾ ನಡವಳಿಕೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು, ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕಲ್ಲು ಒಂದು ಪ್ರಾಕೃತಿಕ, ಕಲ್ಲಿಗೆ ರೂಪ ಆಕಾರವನ್ನ ಕೊಟ್ಟರೆ ಅದು ಸಂಸ್ಕಾರ. ಸೊ ಹಾಗಾಗಿ ನಾವು ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ. ಗೆದ್ದಂತಹ ಜಗತ್ತನ್ನ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಕೈಯಲ್ಲಿ ಕೋಟಿ ಕೋಟಿ ಇದ್ದರೂ ಕೂಡ ಹಿರಿಯರನ್ನ ಕಂಡಾಗ ಕಾಲಿಗೆ ಬೀಳುವುದು ನಮ್ಮ ಸಂಸ್ಕಾರ. ಎಷ್ಟೇ ಆಧುನಿಕತೆ ಬಂದರೂ ಕೂಡ ಹಣೆಯ ಮೇಲಿನ ಕುಂಕುಮ ಏನಿದೆ ಅದು ನಮ್ಮ ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದುಕೊಂಡರೂ ಕೂಡ ಗುರುವನ್ನ ಕಂಡೊಡನೆ ಭಯಭಕ್ತಿಯನ್ನ ತೋರಿಸುವುದು ಕೂಡ ನಮ್ಮ ಸಂಸ್ಕಾರ ಅಲ್ವಾ. ಮತ್ತೆ ನಮ್ಮ ಮಕ್ಕಳಿಗೆ ಒಂದು ದಿನ ನಾವು ಉಪವಾಸವನ್ನ ಹಾಕ್ಬಿಟ್ವಿ ಅಂತ ಹೇಳಿದ್ರೆ, ಊಟ ಏನು ಕೊಡದೆ ಇದ್ರೆ ಒಂದು ದಿನ ನರಳಾಟ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರನೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಜೀವನನೇ ನರಳಾಟ. ಸೊ ಅಲ್ವಾ, ಸೊ ಹಾಗಾಗಿ ನಾನೆಲ್ಲಾ ಪೋಷಕರಲ್ಲಿ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಮಕ್ಕಳಿಗೆ ನಾವು ಫಸ್ಟ್ ಸಂಸ್ಕಾರವನ್ನ ಕೊಡಬೇಕು. ಆ ಸಂಸ್ಕಾರನೇ ನಮ್ಮ ಮಕ್ಕಳನ್ನ ರಕ್ಷಿಸಿ

0: ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಸಂಸ್ಕಾರ ಅಂತ ಹೇಳಿದ್ರೆ ಅದು ವ್ಯಕ್ತಿಯ ಗುಣ ಮತ್ತು ನಡವಳಿಕೆ ಮೇಡಮ್.
1: ಹೌದು ಮೇಡಮ್, ಅಂದರೆ ಸಂಸ್ಕಾರ ಅಂದ್ರೇನು ಅನ್ನೋದ್ರ ಬಗ್ಗೆ ಇಷ್ಟು ವಿಷಯಗಳಲ್ಲಿ ಎಷ್ಟು ವಿವರಣೆಯಾಗಿ ಹೇಳಿದ್ರಿ, ತುಂಬ ಖುಷಿಯಾಯಿತು ಮೇಡಮ್. ಹಾಗೇನೆ ಮೇಡಮ್, ಮಕ್ಕಳ ಜೀವನದಲ್ಲಿ ಸಂಸ್ಕಾರದ ಮಹತ್ವ ಏನಾಗಿರುತ್ತೆ?
0: ಮೇಡಮ್, ಮಕ್ಕಳ ಜೀವನದಲ್ಲಿ ಶಿಕ್ಷಣಕ್ಕಿಂತಲೂ ಕೂಡ ಸಂಸ್ಕಾರ ಬಹಳ ಮುಖ್ಯವಾದದ್ದು. ಮಗುವಿಗೆ ಎರಡು ಅಕ್ಷರ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಮಕ್ಕಳು ಸಂಸ್ಕಾರವಂತರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಸಂಸ್ಕಾರ ಅನ್ನುವಂಥದ್ದು ಮಕ್ಕಳನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಜಪಾನ್ ದೇಶ. ಎಂಟೈರ್ ವರ್ಲ್ಡ್ ಅಲ್ಲೇ ಟೆಕ್ನಾಲಜಿಯಲ್ಲಿ ವೆರಿ ಫಾರ್ವರ್ಡ್ ಕಂಟ್ರಿ ಅಂತ ಹೇಳಿದ್ರೆ ಜಪಾನ್ ದೇಶ. ಜಪಾನ್ ದೇಶದಲ್ಲಿ ಮಕ್ಕಳಿಗೆ 10ನೇ ವಯಸ್ಸಿನವರೆಗೆ, ಅಂದ್ರೆ 4ನೇ ತರಗತಿಯವರೆಗೆ ಮಾರ್ಕ್ಸ್ ಗೆ ಬದಲಾಗಿ ಕ್ಯಾರೆಕ್ಟರ್ ಎಜುಕೇಶನ್ ಅನ್ನ ಕೊಡ್ತಾರೆ. ಕ್ಯಾರೆಕ್ಟರ್ ಎಜುಕೇಶನ್ ಅಂತ ಹೇಳಿದ್ರೆ ನಡವಳಿಕಾ ಶಿಕ್ಷಣ ಅಂತ ಹೇಳಿ. ನಡವಳಿಕಾ ಶಿಕ್ಷಣದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಸ್ವತಂತ್ರವಾಗಿ ಬದುಕುವುದು, ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡುವುದು, ರಸ್ತೆ ನಿಯಮವನ್ನ ಪಾಲನೆ ಮಾಡುವುದು, ಹಿರಿಯರನ್ನ ಕಂಡರೆ ಗೌರವಿಸುವುದು, ಸಮಸ್ಯೆಗಳು ಬಂದಾಗ ಅದರಿಂದ ಹೇಗೆ ಹೊರಗೆ ಬರಬೇಕು, ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಎಜುಕೇಶನ್ ಅನ್ನ ಜಪಾನ್ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಕಾರಣ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಜಪಾನ್ ದೇಶದಲ್ಲಿ ಆಗಾಗ ಭೂಕಂಪ ಆಗ್ತಾ ಇರುತ್ತೆ, ಸುನಾಮಿ ಆಗ್ತಾ ಇರುತ್ತೆ, ಫ್ಲಡ್ ಆಗ್ತಾ ಇರುತ್ತೆ, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಕ್ಕಳನ್ನ ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ಶಕ್ತಿವಂತರನ್ನಾಗಿ ಮಾಡಬೇಕು. ಸೊ ಹಾಗಾಗಿ ಅಲ್ಲಿನ ಜಪಾನ್ ದೇಶದಲ್ಲಿ ಮಕ್ಕಳುಗಳಿಗೆ ಕ್ಯಾರೆಕ್ಟರ್ ಎಜುಕೇಶನ್ ಅನ್ನ ಕೊಡ್ತಾರೆ ಮೇಡಮ್. 10ನೇ ವಯಸ್ಸಿನವರೆಗೂ ಕೂಡ ಆ ಮಕ್ಕಳುಗಳಿಗೆ ಟೆಕ್ಸ್ಟ್ ಬುಕ್ ಆಗಲಿ ಅಥವಾ ಟೀಚಿಂಗ್ ಆಗಲಿ ಅಥವಾ ಎಕ್ಸಾಮ್ ಆಗಲಿ ಖಂಡಿತ ಇರಲ್ಲ. ಈ ರೀತಿ ಒಂದು ಕ್ಯಾರೆಕ್ಟರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆ. ಸೊ ಇಂತಹ ಒಂದು ಎಜುಕೇಶನ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ಕ್ರಿಯಾಶೀಲರಾಗಿರ್ತಾರೆ, ಬುದ್ಧಿವಂತರಾಗ್ತಾರೆ, ತಮ್ಮ ಜೀವನವನ್ನ ಬಹಳ ಅರ್ಥಪೂರ್ಣವಾಗಿ ರೂಪಿಸ್ಕೊಳ್ತಾರೆ. ನನ್ನ ಆಸೆ ಏನು ಅಂದ್ರೆ, ನಮ್ಮ ಭಾರತದಲ್ಲೂ ಕೂಡ ಇಂತಹ ಒಂದು ಎಜುಕೇಶನ್ ಸಿಸ್ಟಮ್ ಬರಬೇಕು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಮಕ್ಕಳ ಜೀವನದಲ್ಲಿ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಮೇಡಮ್. ಮೊದಲ 10 ವರ್ಷದವರೆಗೆ ನಾವು ಸಂಸ್ಕಾರನೇ ಕೊಡೋಣ ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ. ಯಾವಾಗ ಸಂಸ್ಕಾರವಂತರಾಗ್ತಾರೆ, ಅವರ ಜೀವನ ಏನಿದೆ ಬಹಳ ಅರ್ಥಪೂರ್ಣವಾಗಿರುತ್ತೆ, ಮೌಲ್ಯಯುತವಾಗಿರುತ್ತೆ, ಸಮಾಜದಲ್ಲಿ ಗೌರವಯುತವಾಗಿ ಜೀವನವನ್ನ ನಡೆಸ್ತಾರೆ. ಸೊ ನನ್ನ ಆಸೆ ಅದೊಂದಿದೆ ಮೇಡಮ್, ಜಪಾನ್ ದೇಶದಲ್ಲಿ ಏನು ಎಜುಕೇಶನ್ ಸಿಸ್ಟಮ್ ಇದೆ, ಕ್ಯಾರೆಕ್ಟರ್ ಎಜುಕೇಶನ್ ನಮ್ಮ ಭಾರತದಲ್ಲೂ ತರಬೇಕು ಅನ್ನೋದು ನನ್ನ ಆಸೆ
1: ಮೇಡಮ್. ಈ ತರ ಆಸೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇರುತ್ತೆ ಹಾಗೆ ಹೇಳೋದಾದ್ರೆ ಮೇಡಮ್. ಹಾಗೇನೆ ಮಕ್ಕಳಲ್ಲಿ ಸಂಸ್ಕಾರ ಅಂತ ಅನ್ನೋದು ಮೊದಲು ಪೋಷಕರು ಅಂತಾನೆ ಬರುತ್ತೆ, ಅವರಲ್ಲಿ ಸಂಸ್ಕಾರ ನಡತೆ ಅಂತ ನೋಡೋದಾದ್ರೆ ಮೊದಲು ಅವ್ರ ತಂದೆ ತಾಯಿ ಹೇಗೆ ಕಲಿಸಿದ್ದಾರೆ ಅನ್ನೋದೇ ಬರುತ್ತೆ. ಹಾಗಿದ್ರೆ ಪೋಷಕರ ಪಾತ್ರ ಏನು ಮಕ್ಕಳ ಸಂಸ್ಕಾರ ಕಲಿಸುವಲ್ಲಿ, ಎಷ್ಟು ಮುಖ್ಯ ಆಗುತ್ತೆ ಆ ವಿಷಯ
0: ಮೇಡಮ್? ಪೋಷಕರ ಪಾತ್ರ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಬಹಳ ಬಹಳ ಮುಖ್ಯವಾದುದು. ಯಾಕಂತ ಹೇಳಿದ್ರೆ, ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ. ಪ್ರತಿ ಪೋಷಕರ ದೊಡ್ಡ ಕನಸು ಅಂತ ಹೇಳಿದ್ರೆ, ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅನ್ನೋದೇ ಆಗಿದೆ. ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ನಾಣ್ಣುಡಿ ಅಂತ ಬೇಕಾದ್ರೂ ಹೇಳ್ಬೋದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅನ್ನುವಂತಹ ಒಂದು ನಾಣ್ಣುಡಿ ಇದೆ. ಮಕ್ಕಳು ತಪ್ಪು ಮಾಡೋದು ಸಹಜ. ತಪ್ಪು ಮಾಡಿದಾಗ ಅವ್ರನ್ನ ಪ್ರೀತಿಯಿಂದ ದಂಡಿಸಿ ಅವರ ತಪ್ಪನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಯಾವಾಗ ನಾವು ಈ ಕೆಲಸವನ್ನ ಮಾಡ್ತೀವೋ ಆ ಮಕ್ಕಳಲ್ಲಿ ಒಂದು ಸಂಸ್ಕಾರ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಪೋಷಕರು ಯಾವಾಗಲೂ ಕೂಡ ಮಗುವಿನ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳಿಬೇಕಾಗತ್ತೆ. ಮಕ್ಕಳ ಪ್ರತಿಯೊಂದು ಚಲನವಲನಗಳ ಬಗ್ಗೆ ಗಮನವನ್ನ ಇಡಬೇಕಾಗತ್ತೆ. ಮಕ್ಕಳ ಎದುರು ಒಳ್ಳೆಯ ವಿಚಾರವನ್ನ ಕುರಿತು ಮಾತನಾಡಬೇಕಾಗತ್ತೆ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಶಿಸ್ತಿನ ಬಗ್ಗೆ ಉದಾಹರಣೆ ಸಮೇತ ಹೇಳುವುದರ ಮೂಲಕ ಮಕ್ಕಳಿಗೆ ತಕ್ಕ ಮಟ್ಟಿಗೆ ಸಂಸ್ಕಾರ ಕಲಿಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಅಲ್ವಾ. ಮಗು ತಾಯಿಯಿಂದ ಸಂಸ್ಕಾರವನ್ನ, ತಂದೆಯಿಂದ ಜವಾಬ್ದಾರಿಯನ್ನ, ಗುರುವಿನಿಂದ ವಿದ್ಯೆಯನ್ನ ಪಡ್ಕೊಳ್ತಾನೆ. ಉಳಿದದ್ದನ್ನ ಈ ಸಮಾಜ ಕಲಿಸ್ಕೊಡುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಮೊದಲ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಪೋಷಕರಿಗೆ. ಸರಿನಾ ಮೇಡಮ್?
1: ಖಂಡಿತ. ಯಾರೇ ಹೇಳಿದ್ರು ಮೊದಲು ಮಕ್ಕಳು ಹೇಗ್ ನಡ್ಕೋತಾರೆ ಅನ್ನೋದ್ರ ಬಗ್ಗೆನೆ ಓ ತಂದೆ ತಾಯಿ ಅಂತ ಸಂಸ್ಕಾರ ಕಲ್ತಿದ್ದಾರೆ ಅನ್ನೋದೇ.
0: ಹೌದು, ಫಸ್ಟ್ ಯಾರಾದ್ರೂ ಮಾತಾಡ್ಬೇಕಾದ್ರೆ ಅದೇ ತಾನೇ ಹೇಳಿದ್ದು, ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಇದೇನಾ ಬುದ್ಧಿ ಕಲ್ಸಿರೋದು ಹೇಳ್ತಾರೆ ಅಲ್ವಾ. ಆಮೇಲೆ ಟೀಚರ್ಸ್ಗೂ ಬೈತಾರೆ, ಮೇಡಮ್ ಯಾರು ನಿನಗೆ ಪಾಠ ಮಾಡಿದವರು ಅಂತ. ಸೊ ಹಾಗಾಗಿ ಈ ಸಮಾಜದಲ್ಲಿ ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ಮಾಡುವಲ್ಲಿ ಪೋಷಕರು ಶಿಕ್ಷಕರು ಇಬ್ರು ಪಾತ್ರನೂ ಇದೆ ಮೇಡಮ್ ನನ್ನ ಪ್ರಕಾರ.
1: ನಿಮಗೆ ಹೇಳಿದ್ರಿ

0: ಅಂದರೆ ಶಿಕ್ಷಕರಿಗೂ ಕೂಡ ಇದೇ ಥರ ಹೇಳ್ತಾರೆ, ಸರಿಯಾಗಿ ಬುದ್ಧಿ ಹೇಳಲಿಲ್ಲ ಅಂತಂದರೆ ಅಂತ. ಹಾಗಿದ್ರೆ ಈಗ ಮಕ್ಕಳು ಮನೆಯಲ್ಲಿ ಬಿಟ್ಟರೆ ಶಾಲೆಗಳಲ್ಲೇ ತುಂಬ ಟೈಮಿಂದ ಕಳೀತಾರೆ, ಹಾಗಿದ್ರೆ ಶಾಲೆಗಳು ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಏನು ಮಾಡಬೇಕು ಅಂತ ಹೇಳ್ತೀರಾ
1: ಮೇಡಮ್? ತರಗತಿ ಪ್ರಾರಂಭವಾದ ತಕ್ಷಣ, ಕ್ಲಾಸ್ ಕಮೆನ್ಸ್ ಆದ ತಕ್ಷಣ ಒಂದು 15 ಮಿನಿಟ್ಸ್ ಒಂದು ಮಾರಲ್ ಎಜುಕೇಶನ್ ಬಗ್ಗೆ ಪ್ರತಿಯೊಬ್ಬರು ಟೀಚರ್ಸ್ ಕೂಡ ಮಾತಾಡಬೇಕು ನನ್ನ ಅಭಿಪ್ರಾಯ. ಬೋರ್ಡ್ ಮೇಲೆ ಒಂದು ಅರ್ಥಪೂರ್ಣವಾದಂತಹ ವಿಚಾರಗಳನ್ನು ಅಥವಾ ಕೊಟೇಶನ್ ಹಾಕುವಂತಹದ್ದು, ಅದರ ಬಗ್ಗೆ ಮಾತನಾಡೋದಕ್ಕೆ ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಡುವಂತಹದ್ದು, ಅದಾದ ನಂತರ ಶಿಕ್ಷಕರು ಅದರ ಬಗ್ಗೆ ಮಾತನಾಡುವುದು, ಇದರಿಂದ ಮಕ್ಕಳಲ್ಲಿ ಒಂದು ವ್ಯಕ್ತಿತ್ವ ಜೊತೆಗೆ ಸಂಸ್ಕಾರ ಎರಡೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ನಾನು ಪ್ರತಿದಿನ ನನ್ನ ಕ್ಲಾಸಲ್ಲಿ ಈ ಕೆಲಸ ಮಾಡ್ತಾ
0: ಇದ್ದೀನಿ. ಒಳ್ಳೆ ಬೆಳವಣಿಗೆ.
1: ಪ್ರತಿದಿನ ಒಂದು ದಿನ ಕೂಡ ಮಿಸ್ ಮಾಡಲ್ಲ ನಾನು. ನನ್ನ ಕ್ಲಾಸ್ಗೆ ಹೋಗ್ತಾ ಇದ್ದಾಗೆ ಬೋರ್ಡ್ ಮೇಲೆ ಒಂದು ಒಳ್ಳೆ ವಿಚಾರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಕ್ಲಾಸಿಂದ ಎಕ್ಸಿಟ್ ಆಗಿಬಿಡ್ತೀನಿ. ಅದನ್ನ ಮಕ್ಕಳಿಗೆ ಎಲ್ರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ನಾನು ಒಂದು 15 ಮಿನಿಟ್ಸ್ ಕ್ಲಾಸ್ಗೆ ಎಂಟ್ರಿ ಆದ ತಕ್ಷಣ ನಾನು ಒಂದು ಒಳ್ಳೆ ವಿಚಾರ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಇರಲೇಬೇಕು, ಮಕ್ಕಳು ಅದ್ರ ಬಗ್ಗೆ ಮಾತಾಡಬೇಕು. 100ರಲ್ಲಿ ಮೇಡಮ್ 100 ಮಕ್ಕಳು ಬದಲಾಗ್ತಾರೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲ, 3 ಮಕ್ಕಳು ಬದಲಾಗ್ಲಿ ಬಿಡಿ ಅಲ್ವಾ. ಹಾಗಾಗಿ ಪ್ರತಿ ಟೀಚರ್ಸ್ ಕ್ಲಾಸ್ಗೆ ಎಂಟ್ರಿ ಆದ ತಕ್ಷಣ ಒಂದು ಮಾರಲ್ ಎಜುಕೇಶನ್ ಕೊಡ್ಲಿ, ನಾವು ಕಳ್ಕೊಳ್ಳೋ ಅಂತದ್ದೇನಿಲ್ಲ, ಪಡ್ಕೊಳ್ಳೋದೇ ಜಾಸ್ತಿ. ಸೊ ಹಾಗಾಗಿ ನಾವು ಜೀವನದ ಮೌಲ್ಯಗಳ ಬಗ್ಗೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಾವು ಮಾರಲ್ ಎಜುಕೇಶನ್ ಅನ್ನ ಕೊಡ್ಬೇಕಾಗತ್ತೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾನು ಇಲ್ಲಿ ಹೆಸರು ಹೇಳಲ್ಲ, ನನ್ನ ಸ್ಟೂಡೆಂಟ್ಸ್ ಒಬ್ಳು ತರ್ಗೂರ್ನಲ್ಲಿ JSSPU ಕಾಲೇಜ್ನಲ್ಲಿ ಓದ್ತಾ ಇದ್ರು, ತುಂಬಸೋಗೆ ಹುಡುಗಿನೇ. ಸ್ಟೂಡೆಂಟ್ಸ್ ಈಗಲೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನನಗೆ. ಆ ಹುಡುಗಿ ಬರವಣಿಗೆ ಎಷ್ಟು ಮುದ್ದಾಗಿತ್ತು ಅಂದ್ರೆ ಮೇಡಮ್, ಇದುವರೆಗೂ ನನ್ನ ಅಂತ ಹ್ಯಾಂಡ್ ರೈಟಿಂಗ್ ನಾನು ನೋಡ್ಲಿಲ್ಲ. ಆ ಹುಡುಗಿ ಯಾವಾಗ್ಲೂ ಹೇಳೋಳು, ಮೇಡಮ್ ನನ್ನ ಹ್ಯಾಂಡ್ ರೈಟಿಂಗ್ಗೆ ಕನಿಷ್ಠ ಪಕ್ಷ 2 ಮಾರ್ಕ್ಸ್ ಕೊಡಿ ಎಕ್ಸ್ಟ್ರಾ ಅಂತ. ಇಲ್ಲಪ್ಪ ಹಂಗೆ ಕೊಡಕ್ ಬರಲ್ಲ, ಇದು ಪ್ರೈಮರಿ ಹೈಸ್ಕೂಲ್ ಅಲ್ಲ ಅಂತ. ಆ ಹುಡುಗಿಗೆ ಮದುವೆ ಫಿಕ್ಸ್ ಮಾಡಿಬಿಟ್ರು ಮೇಡಮ್. ಕಾರಣ ಏನು ಅಂದರೆ, ಅಜ್ಜಿ ನನಗೆ ವಯಸ್ಸಾಗ್ತಾ ಇದೆ, ಮೊಮ್ಮಗಳು ಮದುವೆ ನೋಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ಹೇಳಿದ್ರು. ಮದುವೆ ಫಿಕ್ಸ್ ಆಗೋಯ್ತು. ಹುಡುಗ ಸರಿ ಹೋಗಲಿಲ್ಲ, ಮದುವೆನೂ ಆಯಿತು, ಒಂದು ಹೆಣ್ಮಗೂ ಆಯಿತು, ಸಂಪಾದನೆ ಮಾಡಿದ್ದೆಲ್ಲ ಬೇರೆ ಥರಕ್ಕೆ ಹೋಗ್ತಾ ಇತ್ತು, ಜವಾಬ್ದಾರಿ ಇಲ್ಲ. ಒಂದಿನ ಫೋನ್ ಮಾಡಿದ್ರು, ಹೇಗಿದೆಯಮ್ಮ ಮ್ಯಾರಿಡ್ ಲೈಫ್ ಕೇಳಿದೆ ನಾನು. ಮೇಡಮ್ ಬೇಜಾರು ಮಾಡ್ಕೋಬಿಡಿ, ನನ್ನ ಲೈಫ್ ಅಷ್ಟು ಚೆನ್ನಾಗಿಲ್ಲ, ನೀವು ಹೇಳದ ಹಾಗೇನೆ ನಾನು ಓದಬೇಕಾಗಿತ್ತು, ಅಜ್ಜಿ ಆಸೆ ಪೂರೈಸೋಕ್ಕೋಸ್ಕರ ನನ್ನ ಜೀವನ ಬಲಿ ಕೊಟ್ಬಿಟ್ಟಿದ್ದೀನಿ ನಾನು, ಇವತ್ತೊಂದು ದಿನ ಈ ಥರ ಮಾಡಿದ್ರಲ್ಲ ಅಂಥೇಳಿ ನನ್ನ ತವ್ರ ಮನೆಗೆ ಹೋಗಿ ಕೇಳಿದ್ರೆ ನಮ್ಮ ಜವಾಬ್ದಾರಿ ಕಳ್ಕೊಂಡಿದ್ದಾಗಿದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ನೀನು ಹಣೆ ಬರದಲ್ಲಿ ಏನಿದೆ ಅದು ನಡೀತಾ ಇದೆ, ಇನ್ನು ನಮಗೆ ಏನು ಹೇಳಕ್ಕೆ ಬರಬೇಡಮ್ಮ ಅಲ್ಲಿ ವಿಚಾರಗಳು ಅಂತ ಹೇಳಿದ್ರು. ಆ ಹುಡುಗಿ ಒಂದು ಮಾತು ಹೇಳಿದ್ಲು, ಮೇಡಮ್ ಮೇಡಮ್ ನೀವು ಹೇಳಿದ ಪಾಠ ನಾನು ಮರ್ತಿರ್ಬೋದು ನಿಜ, ಆದರೆ ಜೀವನದ ಮೌಲ್ಯಗಳ ಬಗ್ಗೆ ಹೇಳಿದ್ದೀರಾ, ಜೀವನದ ಮೌಲ್ಯಗಳು ತಿಳಿಸ್ಕೊಟ್ಟಿದ್ದೀರಾ, ಆತ್ಮಸ್ಥೈರ್ಯ ತುಂಬಿದ್ದೀರಾ ನಮ್ಮಲ್ಲಿ. ನಾನು ಇವತ್ತಿಗೂ ಕೂಡ ನಾನು ಬದುಕ್ತೀನಿ, ಹೋರಾಟ ಮಾಡ್ತೀನಿ, ನನ್ನ ಮಗಳ ಜೀವನವನ್ನು ನಾನು ಉಜ್ವಲವಾಗಿ ರೂಪಿಸ್ತೀನಿ, ಆ ತಾಕತ್ ನನಗಿದೆ ಅಂದರೆ ಅದಕ್ಕೆ ಕಾರಣ ನೀವು, ಇದಕ್ಕಿಂತ ಸಾರ್ಥಕತೆ ನನಗೆ ಇನ್ನೇನು ಬೇಕು ಅಲ್ವಾ. 100 ಮಕ್ಕಳು ಬದಲಾಗ್ತಾರೆ
0: ನಿಜವಾದ ಶಿಕ್ಷಣ
1: ಅಲ್ವಾ, ಅದಕ್ಕೆ ನಾನು ಹೇಳಿದೆ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಈ ಕೆಲಸ ಮಾಡಬೇಕು ಮೇಡಮ್, ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಟೀಚರ್ಸ್ ಮಾಡಲಿ ಅನ್ನೋದು ನನ್ನ ಆಶಯ.
0: ಖಂಡಿತ ಮೇಡಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ ಮೇಡಮ್, ಇದು ಎಲ್ಲ ಪೇರೆಂಟ್ಸ್ಗೂ ಕೂಡ ತಟ್ಟಬೇಕು ಅನ್ನೋದು
1: ಖಂಡಿತ
0: ವಿಷಯ ಮೇಡಮ್. ಹಾಗಿದ್ರೆ ಇಂದಿನ ಕಾಲದಲ್ಲಿ ಅಂದರೆ ಮಕ್ಕಳ ಸಂಸ್ಕಾರ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ, ಅವ್ರು ನಡ್ಕೊಳ್ಳೋ ರೀತಿಯಾಗಿರ್ಬೋದು, ಹಿರಿಯರಿಗೆ ಗೌರವ ಕೊಡದೆ ಇರ್ಬೋದಾಗಿರ್ಬೋದು, ಅದಕ್ಕೆ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅಂತ ಹೇಳ್ತೀರಾ ಮೇಡಮ್?
1: ಖಂಡಿತ ಮೇಡಮ್, ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಡಿಮೆ ಆಗ್ತಾ ಇದೆ, ಕಾರಣ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಏನಿರ್ಬೋದು ಮೇಡಮ್ ನೀವು ಹೇಳಿ?
0: ತಂದೆ ತಾಯಿಯಿಂದಾನೆ ಮೇಡಮ್, ಅದು ನನ್ನ ಪ್ರಕಾರ.
1: ನಿಮ್ಮ ಪ್ರಕಾರ?
0: ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಕಂಡುಹಿಡಿಯೋದಾಗಿರ್ಬೋದು, ಅದರಿಂದ ಸರಿಪಡಿಸೋದಿರುತ್ತೆ. ಹಿರಿಯರು ಬಂದಾಗ ಹೇಗೆ ಅವ್ರು ಹೆಂಗೆ ನಡ್ಕೋತಾರೆ ಅನ್ನೋದನ್ನೇ ಮಕ್ಕಳು ಕೂಡ ಕಲಿತಾರೆ. ಅದನ್ನು ಹೇಳ್ಬೋದು. ಈಗ ಮೊಬೈಲ್ ಯೂಸ್
1: ಮಾಡೋದು,
0: ಜಾಲತಾಣಗಳಲ್ಲಿ ಎಲ್ಲರದ್ದು ಅಕೌಂಟ್ ಇದೆ, ಅದಕ್ಕೆಲ್ಲ ಒಂದು ಕಡಿವಾಣ
1: ಅನ್ನೋದಿರ್ಬೇಕು. ರೈಟ್. ಕಾರಣ ಏನು ಸಂಸ್ಕಾರ ಕಡಿಮೆ ಆಗ್ತಿದೆ ಅಂದ್ರೆ ಮೊಬೈಲ್.
0: ಹೌದು
1: ಅಲ್ವಾ? ಟಿವಿ, ಇಂಟರ್ನೆಟ್, ಸ್ನೇಹಿತರ ಸಹವಾಸ, ಪ್ರತಿಯೊಂದು ವಸ್ತು ವ್ಯಕ್ತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರುತ್ತೆ. ಆದರೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನ ಆರಿಸಿಕೊಳ್ಳುವುದು ಸಂಸ್ಕಾರ. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಕೆಟ್ಟದ್ದು ಬೇಗ ಅರ್ಥ ಆಗೋ ಹಾಗೆ ಒಳ್ಳೇದು ಅರ್ಥನೇ ಆಗಲ್ಲ. ಕರೆಕ್ಟಾ ನಾನು ಹೇಳ್ತಾ ಇರೋದು?
0: ಚಿಕ್ಕ ಮಕ್ಕಳಿಗೆ ಅಂತ ಅಂದ್ರೆ ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಆಕರ್ಷಣೆ ಇರುತ್ತೆ. ಒಳ್ಳೇದ್ರ ಬಗ್ಗೆ ಬೇಡ, ಇಗ್ನೋರ್ ಅನ್ನೋದು

0: ಇರುತ್ತೆ.
1: ಬೇಡಪ್ಪ ಅದು ತಪ್ಪು ಅಂದ್ರೆ ಮಗು ಅದನ್ನೇ ಮಾಡೋ ಪ್ರಯತ್ನ ಮಾಡ್ತಾ
0: ಇರಬೇಕು, ಅದೇನದು ನೋಡ್ಬೇಕು ಅನ್ನೋದು ಕ್ಯೂರಿಯಾಸಿಟಿ
1: ಅಲ್ವಾ. ಸೊ ಹಾಗ ಒಳ್ಳೇದ್ ಬೇಗ ಹೋಗಲ್ಲ, ಕೆಟ್ಟದ್ ಬೇಗ ಹೋಗ್ತಾ ಇರೋದು, ಇದು ನಮ್ಮ ವಿಪರ್ಯಾಸ. ಇವತ್ತಿನ ದಿನ 90% ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೊಬೈಲ್. ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಪೋಷಕರು ಮೊಬೈಲ್ ನೋಡಬೇಡ ಅಂತ ಬುದ್ಧಿ ಹೇಳಿದ್ರೆ ಮಕ್ಕಳು ಹೋಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ನಲ್ಲಿ ಇರ್ತಕ್ಕಂತಹ ಗೇಮ್, ಮಕ್ಕಳು ನೋಡಿ ಮೊಬೈಲ್ ಕೊಟ್ಬಿಟ್ರೆ ಸಾಕು ಗೇಮ್ ಆಡ್ತಾ ಕೂತ್ಕೊಂಡ್ಬಿಡ್ತಾರೆ. ಯಾವ ಥರ ಗೇಮ್ಸ್ಗಳಿದ್ದಾವೆ ಅಂದರೆ ಗೇಮ್ ಆಡ್ತಾ ಆಡ್ತಾ ತಮ್ಮ ಜೀವನನೇ ಬಲಿ ಕೊಟ್ಬಿಡ್ತಾರೆ. ಮೊಬೈಲಿಂದಾಗಿ ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಮಕ್ಕಳು ರೋಗಿಸ್ಟಾಗ್ತಾ ಇದ್ದಾರೆ. ಎಷ್ಟೋ ಗಂಡು ಹೆಣ್ಣು ಮಕ್ಕಳುಗಳು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮೋಸ ಹೋಗಿ ಜೀವ ಬಿಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಕಾರ ಅನ್ನೋ ವಿಚಾರ ಬಂದಾಗ ನಮ್ಮ ಸಮಾಜ ಹೇಗೆ ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಸಂಸ್ಕಾರ ಇರಬೇಕು, ಆ ಧಾಟಿನಲ್ಲೇ ಮಾತಾಡ್ತಾ ಇರ್ತಾರೆ. ಆದರೆ ಪೋಷಕರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಬ್ರಿಗೂ ಕೂಡ ಸಂಸ್ಕಾರವನ್ನು ಕೊಡುವಂತಹದ್ದು ಪ್ರತಿ ಪೋಷಕರ ಜವಾಬ್ದಾರಿ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನು ಕೆಲವು ಮಕ್ಕಳುಗಳಿರ್ತಾರೆ, ನನ್ನ ಫ್ರೆಂಡ್ಸ್ ಹತ್ರ ಮೊಬೈಲ್ ಇದೆ, ಬ್ರ್ಯಾಂಡೆಡ್ ಬಟ್ಟೆ ಇದೆ, ನನ್ನ ಹತ್ರನೂ ಇರಬೇಕು, ಅವರಂತೆ ನಾನು ಕೂಡ ಬದುಕಬೇಕು ಅನ್ನೋ ಆಸೆಯನ್ನು, ಆಸೆ ಅವರಲ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಅವ್ರು ತಮ್ಮ ಜೀವನನ್ನೇ ನರಕ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳೋದು, ವಿ ಶುಡ್ ನಾಟ್ ಕಂಪೇರ್ ಅವರ್ ಲೈಫ್ ಟು ಅದರ್ಸ್. ನಮ್ಮ ಜೀವನನ ಬೇರೆಯವ್ರ ಜೊತೆಗೆ ನಾವು ಕಂಪೇರ್ ಮಾಡಲೇಬಾರ್ದು. ಫಾರ್ ಎಕ್ಸಾಂಪಲ್, ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹತ್ರ 1000 rupees ಇದೆ ಅಂದರೆ ನನ್ನ ಕನಸು ಕಾಣೋದು ಎಷ್ಟು ಗೊತ್ತಾ? 500 rupees ಕನಸು ಕಾಣ್ತೀನಿ. ನನಗೆ ಇಲ್ಲೇನಾದ್ರೂ ನಿರಾಸೆ ಇದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ನನ್ನ 1000 ಇರೋದು, ನನ್ನ ಹತ್ರ ಇರೋದು 500 rupees ಕನಸು ಕಾಣ್ತಾ ಇದ್ದೀನಿ. ಹಾಗಾಗಿ ನಮ್ಮ ಪೋಷಕರ ಒಂದು ಪರಿಸ್ಥಿತಿ ಹೇಗಿದೆ, ನಾನು ಹೇಗಿರಬೇಕು, ನನ್ನ ಒಂದು ಬೌಂಡ್ರಿ ಎಷ್ಟಿದೆ, ಈ ಲಿಮಿಟೇಷನಲ್ಲಿ ಮಕ್ಕಳುಗಳು ಬದುಕ್ಬಿಟ್ರೆ ಮೇಡಮ್ ಅವ್ರ ಜೀವನ ತುಂಬ ಉಜ್ವಲವಾಗಿರುತ್ತೆ. ಹಾಗಾಗಿ ಫ್ರೆಂಡ್ಸನ್ನು ನೋಡಿ ಅವ್ರ ಹತ್ರ ಅದಿದೆ ನನಗೂ ಕೊಡಿಸು ಅಂತ ಹೇಳೋದು ತಪ್ಪಾಗತ್ತೆ. ಸೊ ಹಾಗಾಗಿ ನನ್ನ ಆದಾಯದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದೇ ಸ್ವರ್ಗ ಅಲ್ವಾ? ಇನ್ನೊಬ್ಬರ ಆಡಂಬರದ ಜೀವನ ನೋಡಿ ಬದುಕೋದಕ್ಕೆ ನಾನು ಹೊರಟಿದ್ದೀನಿ ಅಂದರೆ ಅದೇ ನರಕ. ಹಾಗಾಗಿ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇವತ್ತು ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕಾರಣ ಮೊಬೈಲ್, ಇಂಟರ್ನೆಟ್, ಸ್ನೇಹಿತರ ಸಹವಾಸ.
0: ಹೌದು
1: ಅಲ್ವಾ?
0: ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗೆ ನೋಡೋಕ್ಕೋದ್ರೆ ಈಗ ಮೊಬೈಲ್ ಬಳಸೋ ರೀತಿ ಅಂದರೆ ಮಕ್ಕಳಲ್ಲಿ ಇವಾಗ ಪೋಷಕರೇ ಅದನ್ನು ಪಾಸಿಟಿವ್ ಆಗಿ ತಗೋಬಿಡ್ತಾರೆ, ಏ ನನ್ನ ಮಗನಿಗೆ ಇದು ಗೊತ್ತು, ಇಷ್ಟು ಚೆನ್ನಾಗಿ ಯೂಸ್ ಮಾಡ್ತಾನೆ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಮೊದಲು ಪೋಷಕರಿಂದನೇ ಇದೆಲ್ಲ ನಿಯಂತ್ರಣಕ್ಕೆ ಬರಬೇಕು
1: ಅನ್ನೋದು.
0: ಹಾಗೆಯೇ ನೋಡೋಕ್ಕೋದ್ರೆ ಮ್ಯಾಮ್, ಈಗ ಹಿರಿಯರನ್ನು ಗೌರವಿಸುವ ಗುಣ ಮಕ್ಕಳಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಹಿರಿಯರನ್ನು ಗೌರವಿಸುವ ಗುಣ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಹೇಳ್ತೀರಾ?
1: ನೀವು ನೋಡ್ತಾ ಇರ್ಬೋದು ಮೇಡಮ್, ಹಿಂದಿನ ಕಾಲದಲ್ಲಿ ಹಿರಿಯರನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ, ನಾವಾಗಿರ್ಬೋದು ನೀವಾಗಿರ್ಬೋದು. ಇವತ್ತಿನ ಮಕ್ಕಳು ನೋಡ್ತಾ ಇದ್ದೀರಾ?
0: ಹೌದು ಮೇಡಮ್.
1: ಹಿರಿಯರು ಅಂತ ಹೇಳಿದ್ರೆ ಅವ್ರ ಎಷ್ಟು ಟೀಸ್ ಮಾಡ್ತಾ ಇರ್ತಾರೆ, ಕಿಂಡಲ್ ಮಾಡ್ತಾ ಇರ್ತಾರೆ.
0: ಹೌದು
1: ಅಲ್ವಾ? ಹಾಗಾಗಿ ನಾನೇನು ಹೇಳೋದು ಅಂತ ಹೇಳಿದ್ರೆ, ಮನೆಯಲ್ಲಿನ ಕುಟುಂಬದ ಸದಸ್ಯರು ಹಿರಿಯರ ಜೊತೆ ಹೇಗೆ ನಡೆದುಕೊಳ್ತಾರೆಯೋ ಅದರ ಪರಿಣಾಮ ಮಕ್ಕಳ ಮೇಲಾಗತ್ತೆ. ಅಂದ್ರೆ ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು.
0: ಹೌದು,
1: ಒಪ್ಕೋತೀರಾ?
0: ಖಂಡಿತ ಮೇಡಮ್. ಪೋಷಕರನ್ನ ನೋಡಿನೇ ಮಕ್ಕಳು ಅನುಕರಣೆ ಮಾಡ್ತಾ ಇರ್ತಾರೆ, ಓ ಇವ್ರಿಗೆ ಬಂದ್ರೆ ಇವ್ರಿಗೆ ಕುತ್ಕೊಂಡ್ರು, ಓ ನಾವು ಹಂಗೆ ಮಾಡ್ಬೇಕು ಅನ್ನೋದ್ ಇರುತ್ತೆ ಮಕ್ಕಳಲ್ಲಿ.
1: ಹೌದು, ಹಾಗಾಗಿ ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ಕುಟುಂಬದ ಸದಸ್ಯರು ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು.
0: ಹೌದು
1: ಅಲ್ವಾ? ಅವರ ನಡೆ ನುಡಿ, ಆಹಾರ ಪದ್ಧತಿ, ಧರಿಸುವ ಬಟ್ಟೆ ಎಲ್ಲದರ ಮೇಲೂ ಕೂಡ ಅತ್ಯಂತ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ.
0: ಹೌದು ಮೇಡಮ್.
1: ಈಗ ನಾನು ಹೇಳಿದೆ ಅವರ ನಡೆ ನುಡಿ, ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತ ಹೇಳಿದೆ. ಹಾಗಾದ್ರೆ ಮನೆಯಲ್ಲಿ ಹೇಗೆ ಮಾತನಾಡಬೇಕು? ಕಡಿಮೆ ಮಾತನಾಡಬೇಕು.
0: ಹೌದು,
1: ಮೆಲ್ಲಗೆ ಮಾತನಾಡಬೇಕು, ಮೃದುವಾಗಿ ಮಾತನಾಡಬೇಕು, ಸ್ಪಷ್ಟವಾಗಿ ಮಾತನಾಡಬೇಕು, ಒಟ್ಟಿನಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡಬೇಕಾಗತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ಮಾತು ಕೂಡ ನಮ್ಮ ಸಂಸ್ಕಾರವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಮಾತನಾಡಬೇಕಾದ್ರೆ ಮಕ್ಕಳ ಎದುರು ಬಹಳ ಎಚ್ಚರಿಕೆಯನ್ನ ಪೋಷಕರು ವಹಿಸಬೇಕಾಗತ್ತೆ. ಇನ್ ನೆಕ್ಸ್ಟ್ ಆಹಾರ ಪದ್ಧತಿ ಅಂತ ಹೇಳಿದೆ. ಇವತ್ತಿನ ಆಹಾರ ಪದ್ಧತಿ ಹಿಂದಿನ ಕಾಲದಲ್ಲಿ ಇದ್ದಂತ ಆಹಾರ ಪದ್ಧತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ ಮೇಡಮ್.
0: ಖಂಡಿತ ಮೇಡಮ್
1: ಅಲ್ವಾ? ಇವತ್ತಿನ ದಿನ 2 idli ಸಾಂಬಾರ್ ಚಟ್ನಿ ಕೊಟ್ರು ಅಂತ ಹೇಳಿದ್ರೆ 2 spoon ಹಾಕಿರ್ತಾರೆ, ಎಷ್ಟೊತ್ತು ಮಾಡ್ತಾ ಇರ್ತಾರೆ ತಿನ್ನಕ್ಕೆ. ಯಾಕೆ? ಭಗವಂತ ನಮ್ಗೆ 2 ಕೈ ಕೊಟ್ಟಿಲ್ವಾ?
0: ಹೌದು
1: ಅಲ್ವಾ? ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ವಿ, ಕುಟುಂಬದ ಎಲ್ಲಾ ಸದಸ್ಯರ ಜೊತೆ ಸೇರಿ ನೆಲದ ಮೇಲೆ ಕೂತು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಅದು ಸಂಸ್ಕಾರ ಅಲ್ವಾ. ಸೊ ಇವತ್ತಿಗೂ ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಮೇಡಮ್, ಎಂತ ಫೈವ್ ಸ್ಟಾರ್ಗೆ ಹೋಟೆಲ್ಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು

0: ನಾನು ಕೈ ಬಳಸೇ ನಾನು ಆಹಾರ ಪದ್ಧತಿನ ಊಟ ಮಾಡುವಂತಹದ್ದು. ಸೊ ಹಾಗಾಗಿ ಆಹಾರ ಪದ್ಧತಿ ಕೂಡ ನಮ್ಮ ಸಂಸ್ಕಾರ ಮೇಡಮ್. ಇನ್ ಧರಿಸುವ ಬಟ್ಟೆ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ಹಾಗಾಗಿ ನಾವು ಹಾಕ್ತಕ್ಕಂತಹ ಬಟ್ಟೆ ನಮ್ಮ ಸಂಸ್ಕಾರವನ್ನ ತಿಳಿಸುತ್ತೆ. ನಮ್ಮ ಬಟ್ಟೆ ನೋಡಿದ ತಕ್ಷಣ ಇವ್ರಿಗೆ ಸಂಸ್ಕಾರ ಇದೆಯಾ ಇಲ್ವಾ ಗೊತ್ತಾಗ್ಬಿಡುತ್ತೆ ಅಲ್ವಾ. ನಾವು ಹಾಕುವಂತಹ ಬಟ್ಟೆ ಏನಿದೆ ಅದು ಇನ್ನೊಬ್ಬರು ನೋಡಿದಾಗ ನಮ್ಮನ್ನ ಗೌರವಿಸುವ ತರದಲ್ಲಿ ಇರಬೇಕು.
1: ಖಂಡಿತ ಮೇಡಮ್
0: ಅಲ್ವಾ. ಫಾರ್ ಎಕ್ಸಾಂಪಲ್ ಈಗ ನಾನು ಮಾಸ್ಟರ್ ಡಿಗ್ರಿ ಮುಗಿಸೋವರೆಗೂ ಮೇಡಮ್ ಹೈಸ್ಕೂಲ್ ವರೆಗೆ ಮಾತ್ರ ನಮ್ಗೆ ಯೂನಿಫಾರ್ಮ್ ಇತ್ತು, ನಿಮ್ಗೂ ಗೊತ್ತಿರ್ಬೋದು. ನಂತರ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ನೀನ್ ಮಾಸ್ಟರ್ ಡಿಗ್ರಿ ಮಾಡು, ನೀನ್ ಏನೇ ಮಾಡೋ ಯೂನಿಫಾರ್ಮ್ ಕಂಪಲ್ಸರಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಚೆನ್ನಾಗಿ ನಾವು ಡ್ರೆಸ್ ಮಾಡ್ಕೊಳ್ತೀವಿ, ನಮ್ಮ ನೋಡಿದ್ರೆ ಒಂದ್ ಸಂಸ್ಕಾರ ಇದೆ, ಅವ್ರಿಗೆ ಗೌರವ ಕೊಡಬೇಕು ಅಂತ
1: ಅನ್ನಿಸ್ಬೇಕು.
0: ಖಂಡಿತ. ಮತ್ತೆ ಇವತ್ತಿನ ದಿನ ಬಟ್ಟೆಗಳು ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ ಕಣ್ ಮುಚ್ಕೋಬೇಕು ಅನ್ಸುತ್ತೆ, ಏನಪ್ಪ ಇನ್ನು ಏನೇನೆಲ್ಲ ನೋಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈಗ ಹಿಂದೆ ಎಲ್ಲ ಬಟ್ಟೆ ಪ್ಯಾಚಸ್ ಆಗಿರೋದನ್ನೆಲ್ಲ ಹಾಕೊಂಡ್ರೆ ಅಯ್ಯೋ ಪಾಪ ಬಹಳ ಬಡವ ಕಣಪ್ಪ ಅಂತಿದ್ರು, ಇವತ್ತಿನ ದಿನ ಅದನ್ನ ಹಾಕೊಂಡ್ರೆ ಟ್ರೆಂಡ್ ಅಲ್ವಾ. ಇನ್ ಜೀನ್ಸ್ ಪ್ಯಾಂಟ್ ಗಳ ಹಾಕ್ತಾರೆ, ಅದು ಎಷ್ಟು ಹರಿದಿರುತ್ತೋ ಅಷ್ಟು ಕಾಸ್ಟ್ಲಿ, ಬ್ರ್ಯಾಂಡೆಡ್ ಅದು ಅಲ್ವಾ. ಅದನ್ನೆಲ್ಲ ನೀವು ಗೊತ್ತಾದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್.
0: ನಮ್ಮಲ್ಲಿ ನೀಗ್ರೋ ಸ್ಟೂಡೆಂಟ್ ಇದು, ವೆಸ್ಟರ್ನ್ ಕಲ್ಚರ್ ನಾನು
1: ಹೇಳ್ತೇನೆ.
0: ನಾನು ವುಮೆನ್ಸ್ ಕಾಲೇಜ್ ಸರಸ್ವತಿಪುರಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಎಕ್ಸಾಮ್ ಇತ್ತು, ನಾನು ಇನ್ವಿಸಿಲೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಹುಡುಗಿ ಶಾರ್ಟ್ ಮಿಡಿ ಹಾಕ್ಬಿಟ್ಟಿದ್ದಾಳೆ, ಫುಲ್ ಟೈಟ್ ಇದೆ, ಡೆಸ್ಕ್ ಗೊತ್ತಿರುತ್ತಲ್ಲ ಮತ್ತೆ ಕಂಬಿ ಬಂದಿರತ್ತೆ. ಎಕ್ಸಾಮ್ ಚೀಫ್ ಬಂದ್ಬಿಟ್ಟು ಹೇಳಿದ್ರು, ಸಿಟ್ ಪ್ರಾಪರ್ಲಿ, ಸಿಟ್ ಪ್ರಾಪರ್ಲಿ ಅಂತ. ಶಿ ಕಾಂಟ್ ಸಿಟ್ ಪ್ರಾಪರ್ಲಿ, ಅವಳು ಕುತ್ಕೊಳಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಕಾಸ್ಟ್ಯೂಮ್ ಅಲ್ವಾ. ಸೊ ಹಾಗಾಗಿ ಅವಳು ಎಷ್ಟು ಡಿಸ್ಟರ್ಬ್ ಆದ್ಲು ಅಂದ್ರೆ ಮೇಡಮ್, ಮಕ್ಕಳು ಎಕ್ಸಾಮ್ ಬರಿಬೇಕಾದ್ರೆ ಆದಷ್ಟು ಕಾಮ್ ಆಗಿ ಬರಿಬೇಕು. ಯಾವಾಗ ಸರ್ ಪದೇ ಪದೇ ಕಾಶನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರ್ ನಾನು ಹೇಳ್ತೀನಿ ಬಿಡಿ ಅಂತ ನಾನು ಹೇಳ್ತಾನೆ ಇದ್ದೀನಿ, ಸರ್ಗೆ ಅದು ಅರ್ಥ ಆಗ್ಲಿಲ್ಲ. ಆಮೇಲಿಂದ ಹುಡುಗಿ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆದ್ಲ. ಒಂದು ಎಷ್ಟು ಒಂದು 40 or 45 minutes ಕೂತಿದ್ಲೇನೆ ಎಕ್ಸಾಮ್ ಹಾಲಲ್ಲಿ, ಎಕ್ಸಿಟ್ ಆದ್ಲು ಮೇಡಮ್. ಕಾರಣ ಏನು, ಅವಳು ಹಾಕಿದಂತ ಕಾಸ್ಟ್ಲಿ. ಸೊ ಹಾಗಾಗಿ ನಮ್ಗೆ ಕಂಫರ್ಟಬಲ್ ಆಗಿರ್ಬೇಕು, ಸಮಾಜದ ಮಧ್ಯೆ ನಿಂತಾಗ ನಮ್ಗೆ ಗೌರವ ಕೊಡಬೇಕು, ಅದು ನಮ್ಮ ಸಂಸ್ಕಾರ. ಹಾಗಾಗಿ ಧರಿಸುವಂತಹ ಬಟ್ಟೆ ಕೂಡ ನಮ್ಮ ಸಂಸ್ಕಾರ ಆಗುತ್ತೆ.
1: ಖಂಡಿತ ಮೇಡಮ್.
0: ಮತ್ತೆ ಪೋಷಕರು ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇರ್ತಾರೆ ಅದನ್ನ ಮಕ್ಕಳು ನೋಡ್ತಾ ಗಮನಿಸುತ್ತಾ ಅನುಸರಿಸುತ್ತಾ ಮಕ್ಕಳಲ್ಲಿ ನಾವು ಸಂಸ್ಕಾರವನ್ನ ಬೆಳೆಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರುವಂತಹ ವಿಚಾರ, ಮಕ್ಕಳನ್ನ ನೀವು ಶಾಲೆ ಕಳಿಸಿ, ಮನೆಗೆ ಬಂದ ತಕ್ಷಣ ಯಾವ ಆಟ ಆಡ್ತಾರೆ ಹೇಳಿ ಅವರು? ಟೀಚರ್ ಆಟ ಆಡ್ತಾರೆ. ಇದು ಸ್ಕೂಲ್ ಗೊಂಬೆಗಳನ್ನೆಲ್ಲ ಜೋಡಿಸ್ಬಿಡೋದು,
1: ನಾನು ಟೀಚರ್ ನಡ್ಕೋತಾ ಇರ್ತಾರೆ ಆ ತರನೇ
0: ಕೂತ್ಕೋಬೇಕು ಅಂದ್ರೆ ಮೇಡಮ್ ಮಕ್ಕಳುಗಳು ಗೊತ್ತು ನಿಮ್ಗೆ,
1: ಹೌದು
0: ಟೀಚರ್ ಆಟ ನಾವ್ ಆಡಿಲ್ವಾ, ನೀವ್ ಆಡಿಲ್ವಾ?
1: ಖಂಡಿತ ಆಡಿದ್ವಿ.
0: ಟೀಚರ್ ಆಟ ಆಡುವಂತದ್ದು. ಮತ್ತೆ ಮನೆಯಲ್ಲಿ ಅಮ್ಮನ್ ನೋಡ್ತಾ ಏನ್ ಮಾಡ್ತಾರೆ, ಅಡಿಗೆ ಆಟ, ಇದೆಲ್ಲ ಮಕ್ಕಳು ಆಟ ಆಡ್ತಿರ್ತಾರೆ ಮೇಡಮ್ ನಾವು ನೀವೆಲ್ಲ. ಹಾಗೆ ಇದು ಒಂದ್ ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇರೋದು. ಅಂದ್ರೆ ದೊಡ್ಡವ್ರು ಏನ್ ಮಾಡ್ತಾ ಇರ್ತಾರೆ ಅದನ್ನ ಗಮನಿಸ್ತಾ ಮಕ್ಕಳುಗಳು ಬೆಳೀತಾ ಇರ್ತಾರೆ. ಹಾಗಾಗಿ ಮಕ್ಕಳ ಎದುರುಗಡೆ ನಾವು ಹೇಗಿರ್ಬೇಕು ಅನ್ನೋದು ಕೂಡ ಒಂದು ಸಂಸ್ಕಾರ ಆಗುತ್ತೆ. ಈ ರೀತಿ ಆದಾಗ ಖಂಡಿತ ಹಿರಿಯರನ್ನ ನೋಡ್ತಾ ಮಕ್ಕಳುಗಳು ತಮ್ಮ ಸಂಸ್ಕಾರವನ್ನು ಬೆಳೆಸ್ಕೋತಾರೆ ಮೇಡಮ್.
1: ಒಂದೊಳ್ಳೆ ಎಕ್ಸಾಂಪಲ್ ಕೊಟ್ರಿ ಮೇಡಮ್ ಬಟ್ಟೆ ವಿಷಯವಾಗಿ, ಇದೆಲ್ಲರಿಗೂ ಕೂಡ ತಲುಪುತ್ತೆ ಅಂತ ಅನ್ಕೋತೀನಿ ಮೇಡಮ್. ಹಾಗ್ ನೋಡಕ್ ಹೋದ್ರೆ ಈಗ ಸಂಸ್ಕಾರ ಮತ್ತೆ ಶಿಕ್ಷಣದ ನಡುವೆ ಸಂಬಂಧ ಅನ್ನೋದು ನೋಡಕ್ ಹೋದ್ರೆ, ಶಿಕ್ಷಣ ಅನ್ನೋದು ಬೇರೆ, ಆದ್ರೆ ಸಂಸ್ಕಾರ ಅನ್ನೋದು ಅವ್ರ ನಡವಳಿಕೆ, ಅವರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆನೆ ಆಗಿರುತ್ತೆ. ಆದ್ರೆ ಸಂಸ್ಕಾರ ಮತ್ತು ಶಿಕ್ಷಣದ ನಡುವೆ ಏನ್ ಸಂಬಂಧ ಇದೆ ಅಂತ ಹೇಳ್ತೀರಾ
0: ಮೇಡಮ್? ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಸ್ಕಾರ ಮತ್ತು ಶಿಕ್ಷಣದ ನಡುವೆ ಯಾವ ಸಂಬಂಧನೂ ಇಲ್ಲ. ಸಂಸ್ಕಾರನೇ ಬೇರೆ, ಶಿಕ್ಷಣನೇ ಬೇರೆ. ಶಿಕ್ಷಣದಿಂದ ನಾವು ಪಡೆದುಕೊಳ್ಳುವಂತಹದ್ದು ತಿಳುವಳಿಕೆ, ಜ್ಞಾನ.
1: ಹೌದು.
0: ಸಂಸ್ಕಾರದಿಂದ ನಾವು ಪಡೆದುಕೊಳ್ಳುವಂತಹದ್ದು ನಡವಳಿಕೆ.
1: ಹೌದು.
0: ಸೊ ಹಾಗಾಗಿ ಇವತ್ತಿನ ದಿನ ಶಿಕ್ಷಣ ಅನ್ನುವಂತಹದ್ದು ವ್ಯಾಪಾರವಾಗಿದೆ.
1: ಖಂಡಿತ ಮೇಡಮ್.
0: ಅಲ್ವಾ, ಶಿಕ್ಷಣ ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿದೆ.
1: ಹೌದು
0: ಅಲ್ವಾ. ಓದ್ತೀವಿ, ಎಕ್ಸಾಮ್ ಬರೀತೀವಿ, ಮುಗಿತೀವಿ, ನೆಕ್ಸ್ಟ್ ಏನಾದ್ರೂ ನಾವು ಕ್ಯಾರಿ ಮಾಡ್ತೀವ? ಇಲ್ಲ. ಆದ್ರೆ ಸಂಸ್ಕಾರ ಹಂಗಲ್ಲ,
1: ಜೀವನ
0: ಸಾಯೋ ತನಕ ನಮಗ್ ಸಂಸ್ಕಾರ ಬೇಕು ಅಲ್ವಾ. ಹಾಗಾಗಿ ಶಿಕ್ಷಣ ಮತ್ತು ಸಂಸ್ಕಾರದ ನಡುವೆ ಯಾವ ಸಂಬಂಧನೂ ಇಲ್ಲ ಮೇಡಮ್. ನನ್ನ ಪ್ರಕಾರ ಸಂಸ್ಕಾರನೇ ಬೇರೆ, ಶಿಕ್ಷಣನೇ ಬೇರೆ. ಇವತ್ತಿನ ದಿನ ಮೌಲ್ಯಯುತ ಶಿಕ್ಷಣ ಕಣ್ಮರೆ ಆಗ್ತಾ ಇದೆ. ಇಲ್ಲ, ವ್ಯಾಲ್ಯೂಯಬಲ್ ಎಜುಕೇಶನ್ ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್? ಎಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ನೀಟ್ ಎಕ್ಸಾಮ್ ಪೇಪರ್ ಔಟ್ ಆಯ್ತು ಇತ್ತೀಚೆಗೆ. ನೀಟ್ ಪೇಪರ್ ಔಟ್ ಆದಾಗ ಹಣ ಇದ್ದವ್ರು ಏನ್ ಮಾಡಿದ್ರು,

0: ಕ್ವಶನ್ ಪೇಪರ್ ಬಿಫೋರ್ ದ ಅದನ್ನ 15 ಲಕ್ಷದಿಂದ ಪ್ರಾರಂಭ ಆಗಿದೆ ಮೇಡಮ್. ಡೀಟೇಲ್ಸ್ ನಿಮ್ಗೆ ಗೊತ್ತಿದೆ. ಬಡತನದಲ್ಲಿ ಬಂದಂತಹ ಮಕ್ಕಳುಗಳು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ. ಆಯ್ತಾ, ಅಂತ ಮಕ್ಕಳು ಪ್ರಾಮಾಣಿಕವಾಗಿ ಓದಿದಂತ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಅಲ್ವಾ. ಹಣದಿಂದ ಶಿಕ್ಷಣವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯನೇ ವಿನಃ ಹಣದಿಂದ ಸಂಸ್ಕಾರವನ್ನಲ್ಲ. ಹಣದಿಂದ ಯಾವತ್ತೂ ಸಂಸ್ಕಾರವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು, ಭಾರತದಲ್ಲಿ ಜಪಾನ್ ಮಾದರಿಯ ಎಜುಕೇಷನ್ ಸಿಸ್ಟಮ್ ಅನ್ನ ಜಾರಿಗೆ ತರಬೇಕು ಅಂತ ಹೇಳಿ. ಆಗ ಇಂತಹ ಅನಾಹುತಗಳು ನಡೆಯೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಶಿಕ್ಷಣವೇ ಬೇರೆ, ಸಂಸ್ಕಾರನೇ ಬೇರೆ. ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಟ್ಟಾಗ ಶಿಕ್ಷಣ ಮತ್ತು ಸಂಸ್ಕಾರ ಎರಡಕ್ಕೂ ಕೂಡ ಅರ್ಥ ಮತ್ತು ಮೌಲ್ಯ ಬರೋದಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಖಂಡಿತ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೋಭಾ ಇಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ.

0: ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ. ಸೂರ್ಯಘರ್.
6: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
7: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
8: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
9: ಹ್ಞೂ ಕಣೆ, ಆಯ್ತು ತರ್ತೇನೆ.
8: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
9: ಮತ್ತಿನ್ನೇನ್ ಮಾಡ್ಲೆ?
8: ಬ್ಯಾಗ್ ಕೊಡ್ತೀನಿ, ಇರಿ.
9: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
8: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
9: ಹಾ, ಹೋಗಿದ್ದು.
8: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
9: ಹಾ, ಹೇಳಿದ್ರು.
8: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
9: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
8: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
9: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
6: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಜನಧ್ವನಿ ಕೇಳುವರಿಗೊಂದು ಪ್ರಕಟಣೆ. ದಿನಾಂಕ 31/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್, ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳೊಳಗೊಂಡ
2: ಭಾವಸಿಂಚನ ಜಿಸ್ಕಿ ದೇಶ ಭರ ಮೇ ಬಹುತ್ ಚರ್ಚಾ ಹೋ ರಹಿ ಹೈ ವಹ ಹೈ 100 ಮೀಟರ್ ರೇಸ್, 100 ಮೀಟರ್ ಕಿ ದೌಡ್. ಮಹಜ್ ದೋ ದಿನೋ ಕೆ ಭೀತರ್ ಮೆನ್ಸ್ 100 ಮೀಟರ್ ರೇಸ್ ಮೇ ನ್ಯಾಷನಲ್ ರೆಕಾರ್ಡ್ 3 ಬಾರ್ ಟೂಟಾ. ಜಿನ್ ದೋ ಎಥ್ಲೀಟ್ಸ್ ನೇ ಯೇ ಕಮಾಲ್ ದಿಖಾಯಾ ಹೈ ವೇ ಹೈ ಗುರಿಂದರ್ ವೀರ್ ಸಿಂಗ್ ಔರ್ ಅನಿಮೇಶ್ ಕುಜೂರ್. ಮೇನೆ ಸೋಚಾ ಇಸ್ ಬಾರ್ ಮನ್ ಕಿ ಬಾತ್ ಮೇ ಇನ್ ದೋನೋ ಖಿಲಾಡಿಯೋ ಸೇ ಬಾತ್ ಕಿ ಜಾಯೆ. ಅನಿಮೇಶ್ ಜೀ ನಮಸ್ಕಾರ, ಗುರಿಂದರ್ ವೀರ್ ಆಪ್ಕೋ ಭೀ ನಮಸ್ಕಾರ, ಸತ್ ಶ್ರೀ ಅಕಾಲ್.
3: ನಮಸ್ಕಾರ ಸರ್. ನಮಸ್ಕಾರ.
4: ನಮಸ್ಕಾರ ಸರ್.
2: ಅಚ್ಚಾ ಭಯ್ಯಾ, ಆಪ್ನೆ ತೋ ಬಹುತ್ ಬಡಾ ಅಚೀವ್ಮೆಂಟ್ ಕಿಯಾ ಹೈ, ಆಪ್ಕಿ ಜೋಡಿ ನೇ ಭೀ ಬಡಾ ಕಮಾಲ್ ಕಿಯಾ ಹೈ. ಹಮ್ನೆ ಸಂಗೀತ ಮೇ ತೋ ಜುಗಲ್ಬಂದಿ ದೇಖಿ ಥಿ, ಲೇಕಿನ್ ಚುನೌತಿ ಮೇ ಜುಗಲ್ಬಂದಿ ಹೋತಿ ಹೈ. ಏಕ್ ಬಾರ್ ಏಕ್ ಚುನೌತಿ ದೇ, ಫಿರ್ ದೂಸರಾ ಉಸ್ ಚುನೌತಿ ಕೋ ಉಠಾ ಲೇ, ಫಿರ್ ತೀಸರಿ ಬಾರ್ ಕರ್ ಲೇ. ಬಡಾ ಇಂಟ್ರೆಸ್ಟಿಂಗ್ ವಿಷಯ ರಹಾ ಹೈ ಆಪ್ಕಾ. ಮೈ ಚಾಹತಾ ಹೂಂ ಕಿ ಮನ್ ಕಿ ಬಾತ್ ಕೆ ಶ್ರೋತಾಓಂ ಕೋ ಪತಾ ಚಲೆ ಕಿ ಆಪ್ ಲೋಗ್ ಕಿ ವಿಷಯ ಮೇ ಉನ್ಕೋ ಜಾನ್ಕಾರಿ ಹೋ, ಆಪ್ನೆ ಜೊ ಪರಾಕ್ರಮ ಕಿಯಾ ಹೈ ಉಸ್ಕಾ ಪತಾ ಚಲೆ.
3: ನಮಸ್ತೆ ಸರ್, ಮೇ ನಾಮ ಅನಿಮೇಶ್ ಕುಜೂರ್ ಹೈ. ಮೈ 200 ಮೀಟರ್ ಔರ್ 4x100 ಮೀಟರ್ ಕಾ ನ್ಯಾಷನಲ್ ರಿಕಾರ್ಡ್ ಹೋಲ್ಡರ್ ಹೂಂ. ಆ್ಯಂಡ್ ಮೈ ಛತ್ತೀಸ್ಗಢ್ ಸೇ ಬಿಲಾಂಗ್ ಕರ್ತಾ ಹೂಂ ಸರ್. ಆ್ಯಂಡ್ ಅಭಿ ಮೈ ಒಡಿಶಾ ಸೇ ಖೇಲ್ತಾ ಹೂಂ. ಮೈ ಲಾಸ್ಟ್ ಇಯರ್ ಏಷಿಯನ್ ಮೆಡಲ್ ಔರ್ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಮೆಡಲ್ ಲೇಕೆ ಆಯಾ. ಆ್ಯಂಡ್ ಮೈ ಅಥ್ಲೆಟಿಕ್ಸ್ 2021 ಸೇ ಚಾಲೂ ಕಿಯಾ. ಜಬ್ ಮೈ ಸ್ಕೂಲ್ ಸೇ ಪಾಸ್ ಔಟ್ ಹೂಂ, ಮೈ ಸೈನಿಕ್ ಸ್ಕೂಲ್ ಅಂಬಿಕಾಪುರ್ ಸೇ ಪಾಸ್ ಔಟ್ ಹೂಂ. ಆ್ಯಂಡ್ ಮೈ ಪಹಲೆ ಫುಟ್ಬಾಲ್ ಖೇಲಾ ಕರ್ತಾ ಥಾ. ಆ್ಯಂಡ್ ಮೇರೆ ಪೇರೆಂಟ್ಸ್ ಕೋವಿಡ್ ಕೆ ಸಮಯ ಮುಜೆ ಥೋಡಿ ಬಹುತ್ ಛೂಟ್ ದೇತೆ ಥೆ ಕಿ ತು ಜಾಕೆ ಬಾಹರ್ ದೌಡ್ ಲೇ ಯಾ ಖೇಲ್ ಲೇ. ತೋ ಜಬ್ ಕೋವಿಡ್ ಖತಮ್ ಹೋನೆ ಲಗಾ ತೋ ಮೇರೆ ಫುಟ್ಬಾಲ್ ಕೆ ಜೊ ಫ್ರೆಂಡ್ಸ್ ಥೆ ಉನ್ಹೊನೆ ಮುಜೆ ಬೋಲಾ ಕಿ ಸ್ಟೇಟ್ ಮೀಟ್ ಹೋನೆ ವಾಲಾ ಜಾಕೆ ತು ಪಾರ್ಟಿಸಿಪೇಟ್ ಕರ್. ಆ್ಯಂಡ್ ಮೈ ಪಾರ್ಟಿಸಿಪೇಟ್ ಕಿಯಾ. ಆ್ಯಂಡ್ ಮುಜೆ ಪತಾ ನೀ ಥಾ ಕಿ ವಹಾಂ ಸೇ ನ್ಯಾಷನಲ್ ಕಾ ಸೆಲೆಕ್ಷನ್ ಹೈ. ಮೈ ವಹಾಂ ಸೇ ನ್ಯಾಷನಲ್ ಕಾ ಸೆಲೆಕ್ಟ್ ಹುವಾ. ಆ್ಯಂಡ್ ಆಜ್ ಮೈ ಇಂಡಿಯಾ ಕಾ ರಿಪ್ರೆಸೆಂಟ್ ಕರ್ ರಹಾ ಹೂಂ ಇಂಟರ್ನ್ಯಾಷನಲಿ.
2: ಔರ್ ಗುರಿಂದರ್ ವೀರ್ ಜೀ ಕಾ ಕ್ಯಾ ಹೈ?
3: ನಮಸ್ತೆ ಸರ್, ಮೇರಾ ನಾಮ ಗುರಿಂದರ್ ವೀರ್ ಹೈ ಔರ್ ಮೈ ಇಂಡಿಯನ್ ನೇವಿ ಮೇ ಪ್ಯಾಟಿ ಆಫೀಸರ್ ಹೂಂ. ಔರ್ ಮೈ ಇಂಡಿಯಾ ಕಾ ಸಬ್ಸೆ ತೇಜ್ ಸ್ಪ್ರಿಂಟರ್ ಹೂಂ. ಅಭಿ ಮೈನೆ 100 ಮೀಟರ್ ಮೇ 10.09 ಕಾ ನ್ಯಾಷನಲ್ ರಿಕಾರ್ಡ್ ಬನಾಯಾ ಹೈ. ಔರ್ ಮೈ ಪಹಲಾ ಇಂಡಿಯನ್ ಹೂಂ ಜೋ 10.1 ಕೆ ಬ್ಯಾರಿಯರ್ ಕೆ ನೀಚೆ ಭಾಗಾ ಹೈ. ಔರ್ ಮೈ ಕೋಶಿಶ್ ಕರ್ ರಹಾ ಹೂಂ ಮೈ ಟ್ರ್ಯಾಕ್ ಔರ್ ವರ್ದಿ ಮೇ ಭೀ ಅಪ್ನೆ ದೇಶ್ ಕಿ ಸೇವಾ ಕರೂಂ. ಮೇರೆ ಫಾದರ್ ಔರ್ ಮೇರೆ ಗ್ರ್ಯಾಂಡ್ ಫಾದರ್ ದೋನೋ ಸ್ಪೋರ್ಟ್ಸ್ ಕರ್ತೇ ಥೇ. ತೋ ಹಮಾರೇ ಇಂಡಿಯಾ ಕಾ ಕಲ್ಚರ್ ಹೈ, ಜಬ್ ಭೀ ಕೋಯಿ ತ್ಯೋಹಾರ ಹೋತಾ ಹೈ ಜೈಸೆ ದಿವಾಲಿ ಜೈಸೆ ನಯಾ ಸಾಲ್, ತೋ ಹಮ್ ಅಪ್ನೆ ಘರ್ ಕಿ ಸಫಾಯಿ ಕರ್ತೇ ಹೈ. ತೋ ಮೈ ಅಪ್ನೆ ಫಾದರ್ ಕಿ ಟ್ರಾಫೀಸ್ ಔರ್ ಮೆಡಲ್ಸ್ ಕಿ ಸಫಾಯಿ ಕರ್ತಾ ಥಾ. ತೋ ಮೇರೆಕೋ ವೋ ಬಹುತ್ ಅಚ್ಚಾ ಲಗ್ತಾ ಥಾ. ಮೈ ಬಹುತ್ ಖುಷ್ ಹೋತಾ ಥಾ ಜಬ್ ಮೈ ಕೋಯಿ ಟ್ರಾಫಿ ಸಾಫ್ ಕರ್ತಾ ಥಾ. ತೋ ಮೈ ಪೂಛ್ತಾ ಥಾ ಅಭಿ ಯೇ ಟ್ರಾಫಿ ಕಹಾಂ ಜೀತಿ, ಯೇ ಮೆಡಲ್ ಕಹಾಂ ಜೀತಾ, ಯೇ ಫೋಟೋ ಕಬ್ ಕಿ ಹೈ. ತೋ ಫಿರ್ ಮೇರೆಕೋ ವೋ ಅಪ್ನಿ ಕಹಾನಿ ಸುನಾತೇ ಥೇ ಭಿ, ಮೈ ಯಹಾಂ ಖೇಲ್ನೆ ಗಯಾ, ಮೈನೆ ಯೇ ನ್ಯಾಷನಲ್ ಮೆಡಲ್ ಜೀತಾ, ಯೇ ಮೈನೆ ಮೈನೆ ಅಪ್ನಿ ಟೀಮ್ ಕೋ ಇತನಾ ಜಿತಾಯಾ. ತೋ ಫಿರ್ ಮೈ ಭಿ ಉನ್ಕೋ ಬೋಲ್ತಾ ಥಾ ಅಭಿ ಮೈ ಭಿ ಕೋಯಿ ಸ್ಪೋರ್ಟ್ಸ್ ಕರ್ನಿ ಹೈ. ವೋ ರನ್ನಿಂಗ್ ಕರ್ನೆ ಜಾತೇ ಥೇ ಮಾರ್ನಿಂಗ್ ಮೇ. ತೋ ಮೈ ಉನ್ಕೋ ಬೋಲ್ನೆ ಲಗಾ ಭಿ ಮೇರೆಕೋ ಭಿ ಲೇಕೆ ಜಾಯಾ ಕರೋ ಅಪ್ನೆ ಸಾಥ್. ತೋ ಮೇರೆಕೋ ಲೇಕೆ ಜಾನೆ ಲಗೇ ಜೋ ಉನ್ಹೊನ್ನೆ ಅಪ್ನಿ ಗೇಮ್ ಸ್ಪೋರ್ಟ್ಸ್ ಮೇ ಸಿಖಾ ಥಾ. ತೋ ಮೇರೆಕೋ ಸಿಖಾನೆ ಲಗೇ ತೋ ಮೇರಾ ಇಂಟ್ರೆಸ್ಟ್ ಬನ್ನೆ ಲಗಾ. ಮೈನೆ ಯುಸೇನ್ ಬೋಲ್ಟ್ ಕಾ ವರ್ಲ್ಡ್ ರಿಕಾರ್ಡ್ ಟೂಟ್ತಾ ಹೂ ದೇಖಾ. ತೋ ಏಕ್ ಸ್ಟೋರಿ ಹೈ ಐಸೆ ಫನಿ. ಮೈ ಅಭಿ ಟಿವಿ ದೇಖ್ ರಹಾ ಥಾ ತೋ ಮಮ್ಮಿ ನೇ ಮೇರೆ ನಿಮಿಟ್ ಟಿವಿ ಬಂದ್ ಕರ್ ದೇ ಗಯಿ ಭಿ, ಅಭಿ ಬೇಟಾ ಪಡ್ನೆ ಕಾ ಟೈಮ್ ಹೋ ಗಯಾ, ಆ ಪಡೋ. ತೋ ಮೈ ಕಾ ಭಿ ಠೀಕ್ ಆಪ್ ಮೇರೆಕೋ ಟಿವಿ ನೀ ದೇಖ್ನೆ ದೇತೇ, ಏಕ್ ದಿನ ಐಸಾ ಆಯೇಗಾ ಆಪ್ ಮೇರೆಕೋ ಟಿವಿ ಮೇ ಢೂಂಡೋಗೇ ಭಿ, ದೇಖೋ ವೋ ಗುರಿಂದರ್ ದೌಡ್ ರಹಾ ಹೈ. ತೋ ಮೇರೆಕೋ ಭಿ ಖುಷಿ ಹೋತಿ ಜಬ್ ಮೇರಿ ಮಾ ಮೇರೆಕೋ ಟಿವಿ ಪೇ ದೌಡ್ತಾ ಹೂ ದೇಖ್ತಿ ಹೈ.
2: ವಾಹ್ ವಾಹ್ ವಾಹ್, ಬಡೇ ಶಾನದಾರ್ ಬಾತ್ ಹೈ ಭೀ ಆಪ್ಕಿ ತೋ.
3: ಹಾಂ ಜೀ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೈ ಸರ್. ಫಿರ್ ಮೇರೇ ಫಾದರ್ ವೋ ಭಿ ವಾಲಿಬಾಲ್ ಖೇಲ್ತೇ ಥೇ. ಘರ್ ಕಿ ಪ್ರಾಬ್ಲಮ್ಸ್ ಕಿ ವಜಹ ಸೇ ಉನ್ಹೊನೆ ಅಪ್ನಿ ಸ್ಪೋರ್ಟ್ಸ್ ಛೋಡ್ ದಿ. ಉನ್ಕಾ ಜೋ ಸಪ್ನಾ ಪೂರಾ ಕರ್ನೆ ವಾಲಾ ರಹ ಗಯಾ. ತೋ ಉನ್ಹೊನೆ ಮೇರೆ ಅಂದರ್ ವೋ ಸಪ್ನಾ ದೇಖಾ ಭಿ, ಮೇರಾ ಬೇಟಾ ವೋ ಸಪ್ನಾ ಪೂರಾ ಕರೇಗಾ. ತೋ ಮೈ ಉನ್ಸೆ ಬಾತೇ ಕರ್ತಾ ಥಾ, ಫಿರ್ ಸುನ್ತಾ ಥಾ ಮಿಲ್ಕಾ ಸಿಂಗ್ ಇತ್ನಿ ಮೆಹನತ್ ಕರ್ತೇ ಥೇ. ಮೈ ಉನ್ಕೋ ಬೋಲ್ತಾ ಥಾ ಮೈ ಭಿ ಏಕ್ ದಿನ ಆಪ್ಕಾ ಸಪ್ನಾ ಪೂರಾ ಕರೂಂಗಾ. ತೋ ಬೋಲ್ತೇ ಸಪ್ನಾ ಪೂರಾ ಐಸೆ ನೀ ಹೋತಾ, ಉಸ್ಕೆ ಲೀ ಬಹುತ್ ಹಾರ್ಡ್ ವರ್ಕ್ ಕರ್ನಾ ಪಡ್ತಾ, ಮೆಹನತ್ ಕರ್ನಿ ಪಡ್ತಿ ಹೈ. ಮಿಲ್ಕಾ ಸಿಂಗ್ ಜೀ ಖೂನ್ ಕಿ ಉಲ್ಟಿಯಾ ಕರ್ತೇ ಥೇ, ತೂ ಮೈ ಭಾಗ್ತೇ ಥೇ ಸಾರಾ ಸಾರಾ ದಿನ ಟ್ರೇನಿಂಗ್ ಕರ್ತೇ ಥೇ. ತೋ ವೋ ಚೀಜೆ ಮೇರೆಕೋ ಇನ್ಸ್ಪೈರ್ ಕರ್ತಿ ಥೀ. ಮೇರೆ ಫಾದರ್ ಮೇರೆಕೋ ಇನ್ಸ್ಪೈರ್ ಕರ್ತೇ ಥೇ ಭಿ ಮೈ ಭಾಗೂಂಗಾ ಅಪ್ನೆ ದೇಶ್ ಕೆ ಲೀ, ದೇಶ್ ಕೆ ಲೀ ಮೆಡಲ್ ಲಾಊಂ, ಜೀತೂಂ. ಔರ್ ಯೇ ಭಿ ಥಾ ಭಿ ಜಬ್ ಮೈನೆ ಇವೆಂಟ್ ಚೂಸ್ ಕಿಯಾ 100 ಮೀಟರ್, ಸಭೀ ಮೇರೆಕೋ ಬೋಲ್ತೇ ಥೇ ಭಿ 100 ಮತ್ ಕರೋ, 100 ಇಂಡಿಯನ್ಸ್ ಕಾ ಇವೆಂಟ್ ನೀ ಹೈ, ಇಂಡಿಯನ್ಸ್ ಕಿ ಬಾಡಿ 100 ಮೀಟರ್ ಕೆ ಲೀ ಬನಿ ಹೀ ನಹೀ ಹೈ. ತೋ ಮೈ ಔರ್ ಮೇರೆ ಫಾದರ್ ಹಮೇಶಾ ಬೋಲ್ತೇ ಥೇ ಭಿ, ಗುರಿಂದರ್ ಹಮ್ನೆ ಯೇ ಚೂಸ್ ಕಿಯಾ ಹೈ, ಹಮ್ ಇಸ್ಸೆ ಪೀಚೆ ನಹೀ ಹಟೇಂಗೇ.

0: साथ में कुछ और प्रेरक गाथाओं के साथ मैं फिर आपसे जुड़ूंगा। बहुत बहुत धन्यवाद, नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा। यह कार्यक्रम आकाशवाणी के दिल्ली केंद्र से प्रसारित किया गया।
2: ये आकाशवाणी माननीय प्रधानमंत्रीगळाद श्री नरेंद्र मोदी अवरु ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶ ಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
4: ನಮಸ್ತೆ ಸರ್.
5: ನಮಸ್ತೆ ಸರ್.
3: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
4: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು.

0: ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
1: ಮತ್ತು ಗುರೀಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್, ನನ್ನ ಹೆಸರು ಗುರೀಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತ್ತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನ ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನು ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳ ಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನು, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು TV ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ TV ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು TV ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರೀಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
2: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರೀಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ, ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು

0: ಸರಿಯಾಗಿ ಮೂರು ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು, ಏನು ಯೋಚಿಸಿದ್ದೀರಿ, ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ, ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನು ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
1: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, ಒಂದು ದಿನ ಉತ್ತಮವಾಗಿಲ್ಲ ಅಥವಾ ಒಂದು ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು, ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ, ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
0: ಅನಿಮೇಶ್ ಅವರೇ,
2: ಸರ್, 2021 ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ, ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬಾ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲಾ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
0: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
2: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ 2ನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರು ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರು ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಾಕ್ಕೆ

0: ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ, ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರೀಂದರ್ ವೀರ್, ನೀವು ಏನು ಹೇಳ ಬಯಸುತ್ತೀರಿ?
2: ನಾವಿಬ್ಬರು ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
0: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಮ್ಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು. ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆ

ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡ ಅಂದಹಾಗೆ ಲಂಗ್ಡ ಮಾವಿಗೆ ಒಂದು ವಿಶೇಷತೆ ಇದೆ. ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ, ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ.
ಇದರಲ್ಲಿ 21

0: ದೊಡ್ಡ ಮತ್ತು ಮೂರು ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ ಮೂರು ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳ ಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ.
1: ಮುನೀಶ್ ಶರ್ಮಾ.
0: ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ

ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ

ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹು ದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿ ದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ ನೊಂದಿಗೆ ಕೂಡ ಸಂಬಂಧಿಸಿದೆ, ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದರು. ಈಕೆಯ ದೇಶಭಕ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ

0: ಒಂದೊಂದು ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ ಒಂದು ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನ ಮತ್ತಷ್ಟು ಪ್ರೇರಣಾದಾಯಕ ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಎರಡರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇವತ್ತು ಅದೇ ಹೇಳ್ತಿದ್ದೆ ರಾಮುವರ್ಗಿದೆಗೆ ನಾನು ಇಲ್ಲಿ ಮಾತಾಡಿದಾಗ ಅದೇ ಕ್ಷಣಕ್ಕೆ ಅಮೇರಿಕಾದಲ್ಲಿ ಜನ ನೋಡ್ಬೋದು ಅಲ್ವಾ. ಮೊದಲು ಅಮೇರಿಕಾ ಅಂದ್ರೆ ಬಹಳ ದೂರ ನಮಗೆ, ಈಗೇನಿಲ್ಲ ಅಮೇರಿಕಾನ, ಅಯ್ಯೋ ನಾಳೆ ಝೂಮ್ ಕಾಲ್ ಹಾಕೊಂಡ್ಬಿಟ್ರೆ ಮುಗಿದೈತೆ ಬರ್ತೀವಿ ಅಂತ. ಡಿಸ್ಟೆನ್ಸ್ ಹ್ಯಾಸ್ ಬಿಕಮ್ ರಿಡಂಡೆಂಟ್ ಟುಡೇ, ಮೀನಿಂಗ್ಲೆಸ್ ಆಗ್ಬಿಟ್ಟಿದೆ, ಡಿಸ್ಟೆನ್ಸ್ಗೆ ಅರ್ಥವೇ ಇಲ್ಲ ಅನ್ನಂಗಾಗಿದೆ ಈಗ. ಆದರೆ ಈ ನಿಕಟತೆ ಇದ್ದಿದೆಯಲ್ಲ, ಹತ್ತಿರ ಬರೋದಿದೆಯಲ್ಲ, ವಿ ಸೇ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ ಅಲ್ಲ, ಗ್ಲೋಬಲ್ ವಿಲೇಜ್ ಆಗಿದೆ ಅಂತ ಕರಿತೀವಿ. ಆದರೆ ಒಂದು ಗಮನಿಸಿದ್ದೀರಾ, ಇದು ಹತ್ತಿರ ಇರೋದಂಥದ್ದು ಹೆಚ್ಚಿನ ನಿಕಟತೆಗೆ ಕಾರಣ ಆಗದೆ ಹೆಚ್ಚಿನ ಗೊಂದಲಕ್ಕೆ ಕಾರಣ ಕೂಡ ಆಗಿದೆ. ಹತ್ತಿರ ಬರೋದ್ರಿಂದ ನಿಕಟತೆ ಹೆಚ್ಚಾಗಬೇಕು, ಪ್ರೀತಿ ಹೆಚ್ಚಾಗಬೇಕು ನಿಜ, ಆದರೆ ಅದರ ಜೊತೆಗೆ ಗೊಂದಲಗಳಿಗೆ, ಸಂಘರ್ಷಗಳಿಗೆ, ಯುದ್ಧಗಳಿಗೆ ಕಾರಣ ಆಗಿದೆ. ನಾವು ಯಾವುದೋ ವೈರಸ್ಸಿಗೆ ಯಾವುದೋ ದೇಶವನ್ನು ಬ್ಲೇಮ್ ಮಾಡ್ತೀವಿ, ಆ ದೇಶದವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತೀವಿ. ಎಲ್ಲ ಯಾವ ದೇಶ ಅಂತರ ಉಳಿದಿಲ್ಲ ಈಗ, ಆದರೆ ನಾವು ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡೋದಾಗಲಿ ಆ ಗೊಂದಲಗಳು ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಹೊರಗಿನ ಬೇಕಾದಷ್ಟು ಬದಲಾವಣೆ ಆಗಿದೆ, ಜಗತ್ತು ತುಂಬ ಬದಲಾವಣೆ ಆಗಿದೆ. ನಾನು ಹುಡುಗನಾಗಿದ್ದಾಗ ಅಮೇರಿಕ ಅಂದರೆ ದೂರದ ಜಾಗ, ಅಲ್ಲಿ ಹೋದಾಗೂ ಒದ್ದಾಡಿದ್ದೇನೆ ನಾನು, ಯಾಕಂದರೆ ಫೋನ್ ಇಲ್ಲ ಆವಾಗ, ಈಗ ನಂಗೆ ಸ್ಕೈಪ್ ಇಲ್ಲ ಏನಿಲ್ಲ, ಹೋದರೆ ಹೋದ ಅವನು, ಪತ್ರ ಬರೆದ್ರೆ ಒಂದು 21 ದಿವಸ, 1 ತಿಂಗಳು ಬೇಕು ಬರಬೇಕಾದ್ರೆ ಪತ್ರ ಹಾಗಿದ್ದು. ಇವತ್ತು ಹಾಗಿಲ್ಲ, ಏನೂ ಚಿಂತೆ ಇಲ್ಲ. ಹಾಗಿದ್ದಾಗ ಹೊಸ ಬದಲಾವಣೆಗಳನ್ನು ಬೇಕಾದಷ್ಟು ಕಂಡಿದ್ದೀವಿ, ತಾಂತ್ರಿಕ ಬದಲಾವಣೆಗಳನ್ನು, ಆದರೆ ಅದಕ್ಕೆ ಅನುಗುಣವಾಗಿ ಮನೋಭಾವ ಬದಲಾವಣೆ ಆಗಲಿಲ್ಲ, ಆಂತರಿಕ ಬದಲಾವಣೆ ಆಗಲಿಲ್ಲ. ಬಾಹ್ಯ ಬದಲಾವಣೆ ತುಂಬ ಬದಲಾಗ್ಬಿಡ್ತು, ನಮ್ಮ ರೂಪ ಬದಲಾಯಿತು, ಆಕಾರ ಬದಲಾಯಿತು, ವೇಷಭೂಷಣ ಬದಲಾಯಿತು, ವಾಹನ ಸಾಮಗ್ರಿಗಳು ಇರುವಂಥ ಮನೆಗಳು ಬದಲಾದವು, ಆದರೆ ಮನೋಭಾವ ಬದಲಾಗಲಿಲ್ಲ. ಭೌತಿಕ ಸಾರ್ವತ್ರಿಕತೆ ಬಂತೆ ಹೊರತಾಗಿ ಮನೋಭಾವದ ಸಾರ್ವತ್ರಿಕತೆ ಬರಲಿಲ್ಲ. ವರ್ತಮಾನದ ಸ್ಥಿತಿಯೊಳಗೆ ಈ ಮನೋಭಾವದ ಬದಲಾವಣೆ ಬಗ್ಗೆ ಶ್ರೀಮಾತೆ ಬಹಳ ಕಾಳಜಿ ಮಾಡ್ತಾ ಇದ್ರು. ಹೊರಗಿನ ಬದಲಾವಣೆ ಮುಖ್ಯ ಅಲ್ಲಪ್ಪ, ಒಳಗಿನ ಮನಸ್ಸು ಬದಲಾವಣೆ ಮಾಡಿಕೊಳ್ಳಿ ಅಂತ ಒಂದ್ಸಲ ವಿವೇಕಾನಂದರು ಹೇಳ್ತಾರೆ. ಅದು ಅವತ್ತು ಸುಲಭವಾದ ಮಾತಾಗಿತ್ತೇನೋ, ದೊಡ್ಡ ಮಾತು ಅನಿಸುತ್ತೆ, ಇವತ್ತು ನನಗನ್ಸೋದು ಕ್ರಾಂತ ದೃಷ್ಟಿ ಅನಿಸುತ್ತೆ. ಶ್ರೀಮಾತೆ ವಿವೇಕಾನಂದರು ಹೇಳುವಂಥ ಮಾತು, ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ. ತಾವು ಬ್ಯಾಕ್ಗ್ರೌಂಡ್ ನೋಡಬೇಕು, ಸಣ್ಣ ಹಳ್ಳಿಯಿಂದ ಬಂದಂಥ ಹೆಣ್ಮಗಳು, ಏನೂ ಕಲೀಲೇ ಇದ್ದಂಥ ಹೆಣ್ಮಗಳು, ರಾಮಕೃಷ್ಣ ಅಧ್ಯಾತ್ಮ ಜೀವನದಲ್ಲೇ ಬದುಕಿದಂಥವರು. ವಿವೇಕಾನಂದರಿಗೆ ಹೇಳೋದು ಕಲ್ಕತ್ತೆಯ ಚೆನ್ನಾಗಿರು ಅಂತ ಹೇಳಲಿಲ್ಲ. ಇವತ್ತಿಗೂ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಏನು ಮಾಡ್ತೀಪ್ಪ ನೀವು, ನಾನು ನೋಡಿದ್ದೀನಿ ರಾಜಾಜಿನಗರ ಇರೋರಿಗೆ ಜಯನಗರ ದೂರ, ಅಯ್ಯೋ ಜಯನಗರಕ್ಕೆ ಯಾಕೆ ಕೆಲಸಕ್ಕೆ ಹೋಗ್ತೀಯ, ಭಾಳ ದೂರ, ಅದು ಇಲ್ಲೇ ಪಕ್ಕದಲ್ಲೇ ಮನೆ ನೋಡ್ಕೊ. ಆದರೆ ಆವತ್ತಿನ ಕಾಲಕ್ಕೆ ಶಾರದಾ ಮಾತೆ ವಿವೇಕಾನಂದರು ಹೇಳೋದು ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ, ಯಾರೂ ಇಲ್ಲಿ ಪರರಲ್ಲ, ಯಾವ ದೇಶ ಜನನೂ ಪರರಲ್ಲ, ಮಗು ಇಡೀ ಜಗತ್ತು ನಿನ್ನದೆ. ಆಕೆ ಮಾತಾಡ್ತಿರೋದು ಒಂದು ಊರಿನ ಬಗ್ಗೆ ಅಲ್ಲ, ಒಂದು ದೇಶದ ಬಗ್ಗೆ ಅಲ್ಲ, ಇಡೀ ಜಗತ್ತೇ ನಿನ್ನದೆ ಅಂತ. ಇದು ನಾನು ಯಾವಾಗಲೂ ಹೇಳೋದು ವರ್ತಮಾನದ ಕ್ರಾಂತ ದೃಷ್ಟಿ ಅಂತ. ಅದು ಭವಿಷ್ಯ ಹಾಗಾದರೆ ವರ್ತಮಾನದ ಕ್ರಾಂತ ದೃಷ್ಟಿ ಅವ್ರದ್ದು. ಶ್ರೀರಾಮಕೃಷ್ಣರು ತಮ್ಮ ಬದುಕಿಂದು ಮತ್ತು ಬೋಧನೆಯಲ್ಲಿ ಭಕ್ತಿಯನ್ನೇ ಅಚ್ಚು ಪ್ರಧಾನವಾಗಿ ಇಟ್ಕೊಂಡಿದ್ರು. ಶ್ರೀಮಾತೆಯ ದಾರಿ ಕರ್ಮ ಮಾರ್ಗ, ಇವ್ರದ್ದು ಭಕ್ತಿ ಮಾರ್ಗ ಆದರೆ ಅವ್ರ ಕರ್ಮ ಮಾರ್ಗ. ರಾಮಕೃಷ್ಣ ಎಲ್ಲ ಬಗೆಯ ಸಾಧನೆಗಳನ್ನು ಮಾಡಿದರು, ವೇದಾಂತದ ಜ್ಞಾನ ಮಾರ್ಗಗಳನ್ನು ಅನುಸರಿಸಿದ್ರು ಕೂಡ ಅವರ ಬದುಕಿನ ಮೂಲ ಸ್ರೋತ ಭಕ್ತಿನೇ, ಯಾವಾಗಲೂ ಭಕ್ತಿ, ಕೊನೆವರೆಗೂ ಜಗನ್ಮಾತೆಯ ಭಕ್ತರಾಗೇ ಉಳ್ಕೊಂಡ್ರು. ಮತ್ತು ಉಪದೇಶದ ಪ್ರಧಾನ ಸ್ವರ ಕೂಡ ಭಕ್ತಿನೇ ಆಗಿತ್ತು. ಅವ್ರು ಹೇಳೋರು ಕಲಿಯುಗದಲ್ಲಿ ನಾರದೀಯ ಭಕ್ತಿ ಇದೆಯಲ್ಲ ಅತ್ಯಂತ ಸೂಕ್ತವಾದದ್ದು ಅದೇ ಅಂತ ಹೇಳೋರು. ತಮಾಷೆ ಮಾಡಿ ಹೇಳ್ತಿದ್ರಂತೆ, ನನಗೆ ಸಕ್ಕರೆ ಸವಿಯೋ ಆಸೆ ಇದೆ, ಸಕ್ಕರೆ ಆಗೋ ಆಸೆ ಇಲ್ಲ ಅಂತ. ನನ್ನ ಸಕ್ಕರೆ ಆಗಬಾರ್ದು, ಸಕ್ಕರೆ ರುಚಿ ಬಹಳ ಇಷ್ಟ, ನನಗೆ ಸಕ್ಕರೆ ಆಗೋದು ಬೇಕಿಲ್ಲ. ತಾಯಿಗೆ ಬೇಡ್ಕೊಳ್ಳೋದು ಕಾಳಿಕಾ ಕಾಳಿ ಮಾತೆ ಬೇಡ್ಕೊಳ್ಳೋದು ಏನಂದ್ರೆ, ತಾಯಿ ನನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಡ. ಮತ್ತೊಬ್ಬರು ಆದರೆ ಕೇಳೋರು, ಇವರು ಬ್ರಹ್ಮಜ್ಞಾನ ಕೊಡಬೇಡ, ಭಗವದ್ ಆನಂದವನ್ನು ಕೊಡು ಅಂತ. ಇದು ಬಹಳ ಚಂದ, ಈ ಭಕ್ತಿಯ ತುದಿ ಆನಂದ. ಹೇಳ್ತಾರೆ ಬ್ರಹ್ಮಜ್ಞಾನ ಕೊಡಬೇಡ ನನಗೆ, ಭಗವದ್ ಆನಂದವನ್ನು ಕೊಡು ಅಂದರೆ ಅವರ ಮೂಲ ಆಶಯ ಇದ್ದದ್ದು ಭಕ್ತಿ. ಶ್ರೀಮಾತೆಯವರ ಮಾರ್ಗ ಕರ್ಮ. ಅವರು ರಾಮಕೃಷ್ಣ ಹಾಗೆ ತಪಸ್ಸನ್ನು ಮಾಡಲಿಲ್ಲ, ವಿವೇಕಾನಂದರ ಹಾಗೆ ಪಾಂಡಿತ್ಯವನ್ನು ಪಡ್ಕೊಳ್ಳಿಲ್ಲ, ಆದರೆ ದಿನನಿತ್ಯದ ಕೌಟುಂಬಿಕ ಕಾರ್ಯಗಳನ್ನು ಮಾಡ್ತಾ ಶಾಂತವಾದಂತಹ ನಿರಾಡಂಬರವಾದಂತಹ ಜೀವನವನ್ನು ನಡೆಸಿದರು. ಅವರಲ್ಲಿ ನಿರಪೇಕ್ಷತೆ ಅಂತಿದೆ ನೋಡಿ, ಬಹಳ ಅಪರೂಪದ ಗುಣ ಇದು. ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲ, ನಿರಪೇಕ್ಷತೆ ಅನ್ನುವಂಥದ್ದು ಎಲ್ಲರೂ ಕಣ್ಣಿಗೆ ಕಾಣೋ ಆಗಿತ್ತು. ಇದು ಸಾಮಾನ್ಯವಾಗಿ ಒಂದು ಸ್ವಲ್ಪ ಇರ್ತದೆ, ಅಪೇಕ್ಷೆ ಇರ್ತದೆ, ಯಾವುದೋ ಮಾಡಿದಾಗ ನನಗೆ ಸಿಗಲಿ, ನನ್ನ ಮಗನಿಗೆ ಸಿಗಲಿ, ನನ್ನ ಮನೆಗೆ ಸಿಗಲಿ, ಎಲ್ಲಾನು ಆಮೇಲೆ ಬೇಕಾದ್ರೆ ತೊಗೊಳ್ಬೇಡ ಅಂತಿರ್ತದೆ.

ಆದ್ರೆ ಇವ್ರದ್ದು ಹಾಗಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ಮೂರು ಥರದ್ದು ನಾಲ್ಕು ಥರದ ಜನ ಇರ್ತಾರೆ ಅಂತ. ಒಂದು ಎಲ್ಲ ನನಗೇ ಇರಲಿ, ಜಗತ್ತಾಳಾಗೋದ್ರು ನನಗೇ ಬರಲಿ, ಎಲ್ಲ ಅಂಥವ್ರು ಸಾಕಷ್ಟು ಜನ ಕಾಣಿಸ್ತಾರೆ ನನಗೇ ಬೇಕು ಅಂತ. ಇನ್ನು ಎರಡನೇದವ್ರು ಅಂತಾರೆ, ನನಗೂ ಬೇಕು ಅವ್ರಿಗೂ ಬೇಕಪ್ಪ, ಇಬ್ಬರು ಚೆನ್ನಾಗಿರಲಿ, ವೆಂಡ್ ಲೆಟ್ ಲಿವ್, ನನಗೂ ಬೇಕು ಅವ್ರಿಗೂ ಇರಲಿ ಅಂತ. ಮೂರನೇದವರು ತೀರಾ ವಿರಾಗಿಗಳವರು, ನನಗೇನು ಬೇಡ ಮಾರಿ, ಎಲ್ಲ ಅವ್ರಿಗೆ ಕೊಟ್ಬಿಡು. ಈ ನಾಲ್ಕನೇದವ್ರು ಇದಾರಂತ, ಮೋಸ್ಟ್ ಡೇಂಜರಸ್ ಅವರು, ನನಗೂ ಬೇಡ ಅವ್ರಿಗೂ ಬೇಡ. ಈ ಅಪೇಕ್ಷತೆ ಅನ್ನೋದು, ಇವನ್ ಬೇಡ ಅನ್ನೋದು ಅಪೇಕ್ಷೆನೇ ಅದು, ಅವ್ರಿಗೂ ಬೇಡ ಅನ್ನೋದು ಅಪೇಕ್ಷೆನೇ, ಅವ್ರು ಸಿಗಲಾರು ಸಿಗಬಾರದು ಅಂತ ಅಪೇಕ್ಷೆ ಅದು. ಆದರೆ ಶಾರದಾ ದೇವಿಯವರ ಜೀವನದಲ್ಲಿ ನಿರಪೇಕ್ಷತೆ ಅನ್ನೋದು ಎಷ್ಟು ಹೊಂದಿಬಿಟ್ಟಿತ್ತು ಅಂತಂದ್ರೆ, ಅವ್ರು ಯಾವ ಕೆಲಸ ಮಾಡಿದ್ರು ಕೂಡ ಯಾವುದೂ ಅಪೇಕ್ಷೆ ಇಲ್ಲ, ಅವ್ರು ಯಾರ ಕಡೆಯಿಂದ ಅಪೇಕ್ಷೆ ಇಲ್ಲ. ಮುಂದೆ ಜೀವನದ ಕೆಲವು ಘಟನೆಗಳನ್ನು ನೋಡ್ತೀವಿ ಅವ್ರು ಹೇಗಿದ್ದಾರೆ ಅಂತ. ತಮ್ಮ ಕೊನೆ ಕ್ಷಣದವರೆಗೂ ಅವರ ಜೀವನ ಕರ್ಮಮಯವಾಗಿತ್ತು ಅಂತ ಹೇಳ್ತಾರೆ. ಅವ್ರ ಕರ್ಮದ ಬಗ್ಗೆ ಎಂಥ ಸುಲಭವಾದ ವಿಚಾರಗಳನ್ನು ಹೇಳ್ತಾ ಇದ್ರು ಅಂದ್ರೆ, ಶಿಷ್ಯರಿಗೆ ಹೇಳೋರು, ಶ್ರೀರಾಮಕೃಷ್ಣರ ಕೆಲಸ ಮಾಡು, ರಾಮಕೃಷ್ಣ ಕೆಲಸ ಮಾಡು, ಅದರೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಹೊತ್ಕೊಂಬ. ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ದೂರ ಆಗ್ತವೆ. ತಾವು ಕಂಡಿದ್ದೀರಿ, ಖಾಲಿ ಕೂತಾಗ ಹುಚ್ಚುಚ್ಚಾರ ವಿಚಾರ ಬರ್ತವೆ. ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಬಿಟ್ರು, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ವರ್ಕ್ಶಾಪ್ ಕರೆಕ್ಟ್, ಡೆವಿಲ್ಸ್ ವರ್ಕ್ಶಾಪ್ ಅದು. ಬರೀ ಕೆಟ್ಟ ವಿಚಾರಗಳೇ ಬರ್ತವೆ ಖಾಲಿ ಕೂತ್ಕೊಂಡು. ಅದಕ್ಕೆ ಹೇಳ್ತಾರೆ ಅವರು, ಕೆಲಸ ಮಾಡದೇ ಇರೋದ್ರಿಂದ, ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ಬರೋದಿಲ್ಲ ಮನಸ್ಸಲ್ಲಿ. ದಿನದ 24 ಗಂಟೆಗಳು ಕೂಡ ಧ್ಯಾನ ಕೆಲಸದಲ್ಲಿ ತೊಡಗಿರೋ, ಧ್ಯಾನದಲ್ಲಿ ಇರೋಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಪ್ರಾಕ್ಟಿಕಲ್ ರಿಯಾಲಿಟಿ ನೋಡಿ. ರಾಮಕೃಷ್ಣ ಚಾನ್ಸ್ ಸಿಕ್ಕರೆ 24 ತಾಸು ಭಕ್ತಿಯಲ್ಲಿ ಇದ್ಬಿಡೋರು. ಇವ್ರು ಹೇಳ್ತಾರೆ ಹಾಗಲ್ಲ, 24 ಗಂಟೆ ಧ್ಯಾನದಲ್ಲಿ ಮತ್ತು ಚಿಂತನೆ ಇರೋಕೆ ಸಾಧ್ಯ ಇಲ್ಲ, ಆದ್ದರಿಂದ ಕೆಲಸ ಮಾಡಬೇಕು. ಕರ್ಮದಿಂದ ಮಾತ್ರ ಈ ಕರ್ಮದ ಬಂಧದಿಂದ ಪಾರಾಗೋಕೆ ಸಾಧ್ಯ ಇದೆ, ಕರ್ಮ ಮಾಡದೇ ಇರೋದ್ರಿಂದ ಅಲ್ಲ. ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರಬಾರದು. ಮನಸ್ಸಿಗೆ ಅಲಿಯಲ್ಲಿ ಬಿಡೋದಕ್ಕಿಂತ, ಮನಸ್ಸನ್ನು ಖಾಲಿ ಬಿಟ್ಟು ಆ ಕಡೆ ಕಡೆ ಸುತ್ತಾಡೋದು ಬಿಡೋದಕ್ಕಿಂತ ಕೆಲಸ ಮಾಡೋದು ಒಳ್ಳೆಯದು ಅಂತ ಎಲ್ಲ ಶಿಷ್ಯರಿಗೆ ಬೆನ್ನು ಹತ್ತಿ ಹೇಳೋರು. ಇದು ವರ್ತಮಾನ ಆಯಿತು. ನಾನಾಗಲೇ ಹೇಳಿದಾಗೆ ರಾಮಕೃಷ್ಣರದು ಭಕ್ತಿ ಮಾರ್ಗ ಆದರೆ, ತಾಯಿ ಶಾರದಾ ಮಾತೆಯದು ಕರ್ಮ ಮಾರ್ಗ, ಸ್ವಾಮಿ ವಿವೇಕಾನಂದರದು ಜ್ಞಾನ ಮಾರ್ಗ. ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಜಾಸ್ತಿ ಹೇಳೋಲ್ಲ, ಇದರೊಳಗೆ 5 ದಿವಸ ಇರೋದ್ರಿಂದ ನೀವೆರಡೂ ಹೇಳೋದೇ ಕಷ್ಟ. ನಮಗೆ ಮೂರು ಅವಶ್ಯಕ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ, ಮೂರು ಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಕರ್ಮಯೋಗದ ಆದರ್ಶದ ಅನುಸಾರವಾಗಿ ನಮ್ಮ ವ್ಯವಹಾರಿಕ ಜೀವನವನ್ನು ನಡೆಸ್ತಾ, ಭಕ್ತಿಯ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾ, ಜ್ಞಾನಾಗ್ನಿಯಲ್ಲಿ ನಮ್ಮ ಮೌಢ್ಯಗಳನ್ನು ಭಸ್ಮ ಮಾಡ್ತಾ ಪ್ರಪಂಚದಲ್ಲಿ ಜೀವನ ನಿರ್ವಹಿಸಬೇಕಾಗಿದೆ ನಾವು ಅಂತ. ಮೂರು ಬೇಕು ನಮಗೆ. ಕರ್ಮ ವರ್ಗದಲ್ಲಿ ಜೀವನ ನಡೆಸಬೇಕು, ಭಕ್ತಿ ಮೂಲಕ ಭಗವಂತನನ್ನು ಧ್ಯಾನ ಮಾಡಬೇಕು, ಪ್ರಪಂಚದಲ್ಲಿ ನಡಿಬೇಕಾದ್ರೆ ಜ್ಞಾನ ಬೇಕು, ಬೇಕು ಮೌಢ್ಯ ಹೋಗಬೇಕಾದ್ರೆ ಬೇಕು. ಒಂದ್ಸಲ ರಾಮಕೃಷ್ಣರು ಕೇಳ್ತಾರೆ, ನೀವೆಲ್ಲ ಸುಲಭವಾಗಿ ಹೇಳಿಬಿಡ್ತೀರಿ ಭಕ್ತಿ ಮಾಡು ಭಕ್ತಿ ಮಾಡು ಅಂತ, ಕರ್ಮ ಮಾಡು ಅಂತ ಅವ್ರು ಹೇಳ್ತಾರೆ, ಎರಡೂ ಮಾಡೋದು ಹೇಗೆ? ಕರ್ಮ ಮಾಡ್ತಾ ಇದ್ರೆ ದೇವ್ರ ನೆನಪು ಬರೋದಿಲ್ಲಲ್ಲ, ಹೇಗೆ ಮಾಡೋದು ಅಂತ ಉದಾಹರಣೆ ಕೊಡ್ತಾರೆ. ರಾಮಕೃಷ್ಣರ ಉದಾಹರಣೆ ಅವರಿಗೆ ಸರಿ ಇದ್ದೀನಿ, ಯಾವ್ದು ಹೇಳ್ತಾ ಇದ್ದಾರೆ, ಪ್ಯಾರಾಬಿಲ್ಸ್ ಆಫ್ ರಾಮಕೃಷ್ಣ ಓದ್ಬೇಕು, ನೀತಿ ಕಥೆಗಳು, ಪುಟ್ಟ ಪುಟ್ಟ ಕಥೆಗಳು, ಅದು ಹೇಗೆ ದೊಡ್ಡ ದೊಡ್ಡ ತತ್ವಗಳನ್ನು ಸಣ್ಣ ಸಣ್ಣ ಕಥೆಗಳಲ್ಲಿ ಹೇಳ್ತಾ ಇದ್ರು ಅವರು ಅಂತ. ಅವ್ರು ಉದಾಹರಣೆ ಕೊಡ್ತಾರೆ, ಇಲ್ಲೋಡಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬ, ದೇವ್ರ ಮುಂದೆ ದೀಪ ಹಾಕಿದ್ದೀರಿ, ದೀಪ ಆರಬಾರ್ದು ಅಲ್ವಾ, ನೋಡ್ಕೊಂಡಿರ್ಬೇಕು. ತಾಯಿ ಏನು ಮಾಡ್ತಾಳೆ ಮನೆಯಲ್ಲಿ? ಅಡುಗೆ ಮನೆಯಲ್ಲಿ 108 ಕೆಲಸ, ಯಾವ ಕೆಲಸ ಮಾಡ್ತಿದ್ರು ಒಂದು ಕಣ್ಣು ಅಲ್ಲೇ ಇರುತ್ತೆ. ಕುಡಿ ಬಂತ, ನೋಡ್ಕೋಬೇಕು, ಅಥ್ ಹೋಗಿ ಎಣ್ಣೆ ಕಮ್ಮಿ ಆಯ್ತಾ, ನೋಡ್ಕೋಬೇಕು. ಅಂದರೆ ಕೆಲಸ ಮಾಡ್ಕೊಂಡಿರೋದು ಕರ್ಮ, ಆ ಕರ್ಮ ಕೆಲಸ ಮಾಡ್ತಿರುವಾಗ ಮನಸ್ಸಿನ ಒಂದು ಮೂಲೆಯಲ್ಲಿ ಅದು ಇರಬೇಕು, ಭಗವಂತ ಇದ್ದಾನೆ ಅಂತ ಭಕ್ತಿ ಇರಬೇಕು, ಎರಡೂ ಇರಬೇಕು. ತಾಯಿ ಹೇಗೆ ಎರಡೂ ನಿಭಾಯಿಸ್ತಾಳೋ ಜೀವನದಲ್ಲಿ ಹಾಗೆ ಬದುಕಬೇಕು ನಾವು. ಕರ್ಮ ಮಾಡ್ತಾ ಇರಬೇಕು, ಕರ್ಮ ಮಾಡ್ತಾ ಆ ಮೇಲಿಂದ ಬಿಡಬಾರ್ದು. ಅಂದರೆ ಹೇಳ್ತಾರಲ್ಲ, ಇಲ್ಲಿ ಇರಬೇಕು, ಅಲ್ಲಿ ನೆನೆಸ್ಕೋಬೇಕು. ಇಂದು ಮತ್ತು ಇನ್ನು ಮುಂದಿನ 4 ದಿವಸಗಳ ಕಾಲ ಈ ಎರಡು ಮಹಾನ್ ಚೇತನಗಳು ಬದುಕಿದಂತಹ ರೀತಿ ಮತ್ತು ಅದರಿಂದ ಮನುಕುಲಕ್ಕಾದಂಥ ಮಹೋನ್ನತ ಕಾರಣವನ್ನು ಚರ್ಚೆ ಮಾಡಬೇಕು. ರಾಮಕೃಷ್ಣ ಅವತಾರದ ಹಿನ್ನೆಲೆ ಸ್ವಲ್ಪ ಗಮನಿಸ್ಬೇಕು ನಾವು. ಯಾವಾಗಲೂ ನನ್ನ ಅದು ಪದ್ಧತಿ, ನಂದು ಯಾವುದೇ ವ್ಯಕ್ತಿ ಹೇಳಬೇಕಾದ್ರೆ ಹಿನ್ನೆಲೆ ಏನಿತ್ತು ಅಂತ ಗೊತ್ತಾಗಬೇಕು. ಬ್ಯಾಕ್ಗ್ರೌಂಡ್ ಈಸ್ ಮೋರ್ ಇಂಪಾರ್ಟೆಂಟ್. 18ನೇ ಶತಮಾನದ ಆದಿ ಭಾಗ, ಪ್ರಾರಂಭದ ಭಾಗ. ಬಂಗಾಳದಲ್ಲಿ ಬಾಂಕುರಾ ಅಂತ ಒಂದು ಜಿಲ್ಲೆ, ಅಲ್ಲಿ ಒಂದು ದೇರೆ ಅಂತ ಒಂದು ಕುಗ್ರಾಮ, ದೇರೆ ಅನ್ನೋ ಊರ ಹೆಸರು. ಸಣ್ಣ ಊರು, ಏನೇನೋ ಸವಲತ್ತುಗಳಿಲ್ಲ ಅಲ್ಲಿ. ಆ ಊರಲ್ಲಿ ಒಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬ, ಮನೆ ಯಜಮಾನನ ಹೆಸರು ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ. ಈಗ ಅದು ಗಮನಿಸ್ಬೇಕು, ಎಲ್ಲ ಹೆಸರು ಹೆಂಗೆ ಬರ್ತಾವೆ ನೋಡಿ. ಅವ್ರ ಮನೆಯಲ್ಲಿ ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ ಮನೆ ಯಜಮಾನ. ಅವರ ಮನೆಯೆಲ್ಲ ರಾಮಮಯ, ಎಲ್ಲಾನು ರಾಮ. ಮಾಣಿಕ್ರಾಮ್ ಅವರಿಗೆ

ಮೂರು ಜನ ಗಂಡು ಮಕ್ಕಳು, ಒಬ್ಬ ಹುಡುಗಿ ಹೆಣ್ಮಕ್ಳು. ಗಂಡು ಮಕ್ಕಳು ಯಾರು? ಕ್ಷುದಿರಾಮ್, ನಿಧಿರಾಮ್, ಕನ್ನಯ್ಯರಾಮ್ ಅಂದ್ರೆ ರಾಮಮಯ್ಯ ಅಂತ ಹೇಳಿದ್ನಲ್ಲ ನಾನು, ಮಾಣಿಕ್ ರಾಮ್ ಅವರು. ಅವ್ರ ಮಗ ಕ್ಷುದಿರಾಮ್, ನಿಧಿರಾಮ್, ಕನ್ನಯ್ಯರಾಮ್. ಮಗಳು ರಾಮಶೀಲ. ಎಲ್ಲರ ಹೆಸರಲ್ಲೂ ರಾಮ ಕಂಪಲ್ಸರಿ ಬರಲೇಬೇಕು. ಅವ್ರ ಮನೆ ಆರಾಧ್ಯ ದೈವ ರಾಮಚಂದ್ರ. ಆ ಹಿರಿಮಗ ಇದ್ದಾನಲ್ಲ ಕ್ಷುದಿರಾಮ್, ಅವನು ಹೆಚ್ಚು ಓದಿದವನಲ್ಲ, ಪುರೋಹಿತ ವೃತ್ತಿಗೆ ಬೇಕಾಗುವಷ್ಟು ಕೂಡ ಅವನಿಗೆ ಜ್ಞಾನ ಇರಲಿಲ್ಲ. ಸ್ವಲ್ಪ ಸ್ವಲ್ಪ ಬರ್ತಿತ್ತು, ಆದರೆ ಪುರೋಹಿತ ಮಾಡುವಷ್ಟು ಇರಲಿಲ್ಲ. ಆದರೆ ಅಂದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸತ್ಯಶೀಲತೆ, ಸುಳ್ಳು ಮಾತ್ರ ತಪ್ಪಿ ಕೂಡ ಹೇಳೋದಲ್ಲ ಮನುಷ್ಯ. ಇದ್ದದರಲ್ಲಿ ಸಂತೃಪ್ತಿ, ಸಾಕಪ್ಪ ನನಗೆ ಅಂತ. ನಾನು ಯಾವಾಗ ಹೇಳೋದದು, ಹಣದಿಂದ ಸಂತೋಷ ಸಿಗಲ್ಲ, ಸಂತೃಪ್ತಿಯಿಂದ ಸಂತೋಷ ಸಿಗ್ತದೆ. ಕೆಲವರು ಏನೂ ಇಲ್ಲದೆ ಸಂತೋಷವಾಗಿರ್ತಾರೆ, ಕೆಲವು ಎದ್ರು ಎಲ್ಲಿದ್ದರೂ ನಳ್ತಾ ಇರ್ತಾರೆ. ನಾನು ಘಟನೆ ಹೇಳಿದ್ದೆ ಅನಿಸುತ್ತೆ, ಒಂದ್ಸಲ ದಿಲ್ಲಿಯಿಂದ ಬರಬೇಕಾದ್ರೆ ಫ್ಲೈಟ್ ತಪ್ಪೋಯ್ತು, ಟ್ರೈನಿಗೆ ಬರ್ತಾ ಇದ್ದೆ. ಚಳಿ, ಪ್ರೀತ ಚಳಿ ದಿಲ್ಲಿಯಲ್ಲಿ. ಆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಮನುಷ್ಯ ಮಲ್ಕೊಂಡಿದ್ದಾನೆ. ಅವನು ಕೂಲಿ ಹುಡುಗ ಇರಬೇಕು, ಕೂಲಿ ಮಾಡೋನಿರಬೇಕು. ಹಿಂಗೆ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾನೆ, ಜೋರಾಗಿ ಗೊರಕೆ ಹೊಡಿತಿದ್ದಾನೆ. ನಾನು ಟ್ರೈನ್ ಹತ್ತಿದೆ, ಭಾಳ ಕಂಫರ್ಟೇಬಲ್, ಫಸ್ಟ್ ಎ ಸಿ. ಆ ಕಡೆ ಈ ಕಡೆ ಎಲ್ಲ ಮೆತ್ತಿ ಹಾಸಿಗೆ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದು, ಟೆಂಪರೇಚರ್ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಮಲ್ಕೊಂಡವ್ರು ಮಲ್ಕೋತಾನೆ ಇಲ್ಲ ಪ್ರಾಣಿ. ನಿದ್ದೆ ಬರೋಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ನಾನು ಅನ್ಕೊಂಡೆ ನಿದ್ದೆ ಬರೋಕ್ಕಾಗ್ರೆ ಎ ಸಿ ಕಾರಣ ಅಲ್ಲ ಅಲ್ವಾ, ಎ ಸಿ ನಿದ್ದೆ ಕಾರಣ ಅಲ್ಲ. ಮನಸ್ಸಲ್ಲಿ ಸಂತೃಪ್ತಿ ಇದ್ರೆ ಮಲ್ಕೊಂಡ್ಬಿಡ್ತಾನೆ. ಅವನು ಚಳಿಯಲ್ಲಿ ಏನೂ ಹೊತ್ಕೊಳಾರದೆ ಹಾಗೆ ಮಲ್ಕೊಂಡಿದ್ದಾನೆ, ಕಲ್ ಬಂಡೆ ಮೇಲೆ, ಕಲ್ ಬೆಂಚಿನ ಮೇಲೆ. ನಿದ್ದೆ ಬಂದಿದ್ದು ಗೊರಕೆ ಹೊಡಿತಾನು ಅವನು. ಇವನು ಎಲ್ಲ ಅನುಕೂಲ ಇದ್ದು ರಗ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ನಿದ್ದೆ ಬರಲ್ಲ. ಆಗ ಅನಿಸ್ತು ನಿದ್ದೆ ತಗೊಳಕ್ ಬರಲ್ಲ, ತಾನೇ ಬರಬೇಕದು. ಸಂತೃಪ್ತಿ ಇದ್ದದ್ದು, ಆತನ ಸಹನೆ ಮಾತ್ರ ಅದ್ಭುತ ಸಹನೆ. ಎಷ್ಟು ನೋವು ಬಂದರೂ ತಡ್ಕೊಳ್ಳೋಂಥ ಸಹನೆ ಇತ್ತು. ನಮ್ಮ ಬುಂಡಪ್ಪನ ಹೇಳೋ ಹಾಗೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ವಜ್ರದ ಕವಚ ಸಹನೇನೆ ನಮಗೆ. ತ್ಯಾಗ ಬುದ್ಧಿ, ಇರೋದನ್ನೆಲ್ಲ ಕೊಟ್ಟು ಬಿಡುವಂಥ ಮನುಷ್ಯ. ಅವನಿಗೆ ರಾಮನಲ್ಲಿ ಅನನ್ಯವಾದಂಥ ಶ್ರದ್ಧೆ. ದಿನಾಲು ಬೆಳಗ್ಗೆ ಎದ್ದು ರಾಮಚಂದ್ರನ ಪೂಜೆ ಮಾಡ್ತಾ ಇದ್ರೆ ಪೂಜೆ ಸ್ಟಾರ್ಟ್ ಮಾಡೋ ಟೈಮ್ ಇದೆ, ಅದು ಯಾವಾಗ ಮುಗೀತು ಅಂತ ಹೇಳೋಕ್ಕಾಗಲ್ಲ. ಅವನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಪೂಜೆ ಮಾಡೋದೇ ಮಾಡೋದು ಮಾಡ್ತಿದ್ದಂತೆ. ಆಮೇಲೆ ಕೆಲವು ಬಂಧಗಳನ್ನು ಹಾಕ್ಕೊಂಡಿದ್ದು, ತಂಬಿ ತಮ್ಮ ಹೀಗೆ ಇರಬೇಕು ತಾನು ಅಂತ ತನ್ನ ಗುರಿ ಹಾಕ್ಕೊಂಡಿದ್ದ. ಏನು ಅಂದರೆ ಶ್ರಾದ್ದ ಕಾರ್ಯಗಳನ್ನು ಮಾಡುವಂಥ ಬ್ರಾಹ್ಮಣರ ಮನೆಗೆ ಹೋಗ್ತಿರ್ಲಿಲ್ಲಂತ. ಅವನ ತಲೆಗೆ ಏನು ಬಂದಿತ್ತು ಅಂದ್ರೆ ಶ್ರಾದ್ದ ಕಾರ್ಯ ಮಾಡೋರು ಸರಿಯಲ್ಲ, ಅವರು ಪ್ರೇತಗಳ ಆಹ್ವಾನ ಮಾಡ್ಕೊಂಡಿರ್ತಾರೆ, ಅದರಿಂದ ಅವ್ರು ಹೋಗಬಾರ್ದು, ಶ್ರಾದ್ದ ಮಾಡೋರ ಮನೆಗೆ ಊಟಕ್ಕೆ ಹೋಗಬಾರ್ದು ಅಂತ ಇಟ್ಕೊಂಡಿದ್ದ. ಅದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನನಗೆ ಖುಷಿಯಾದದ್ದು ಅಂದರೆ, ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ, ಕನ್ಯಾಶುಲ್ಕ ಅಂತ ಅವಾಗ ನಡು ಸ್ವಲ್ಪ ಚೇಂಜ್ ಆಯ್ತದ್ದು, ವರದಕ್ಷಿಣೆ ಅಂತ ಜಾಸ್ತಿ ಬಂತು. ಮೊದಲು ವಧು ದಕ್ಷಿಣೆ ಇತ್ತು, ಹುಡುಗಿನ ಹೋಗಿ ಕೇಳ್ಕೋಬೇಕು, ದುಡ್ಡು ಕೊಡಬೇಕು ಮದುವೆ ಆಗಬೇಕಾದ್ರೆ, ಹಂಗಿತ್ತು. ಆದರೆ ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ ಅವ್ರ ಮನೆ ಊಟಕ್ಕೆ ಹೋಗ್ತಿರ್ಲಿಲ್ಲಂತೆ. ಹೋಗೋದಷ್ಟೇ ಅಲ್ಲ, ಅವ್ರ ಮನೆ ನೀರು ಕೂಡ ಕುಡಿತಿರ್ಲಿಲ್ಲಂತೆ. ಅಂದರೆ ಅವ್ರ ಪಾಪಿಗಳು ಅಂತ, ಹುಡುಗಿನ ಮಾರ್ಕೊಂಡು ದುಡ್ಡು ತಗೋತಾರೆ ಅನ್ನೋ ಭಾವನೆ ಮನಸ್ಸಲ್ಲಿತ್ತು. ಕಿರು ಒಳ್ಳೇದಲ್ವಾ, ಅದು ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ ಒಂದು ಮಾಡಿದ್ದು. ಅಂದರೆ ಶ್ರಾದ್ದ ಮಾಡೋರ ಮನೆಗೆ ಹೋಗಲ್ಲ, ಆಮೇಲೆ ವಧು ದಕ್ಷಿಣೆ ತಗೊಂಡವ್ರ ಮನೆಗೆ ಹೋಗಲ್ಲ ಅಂತ ಹೋಗ್ತಿದ್ದ. ಈ ಸಾತ್ವಿಕ ಅವನ ಬದುಕಿನಿಂದಾಗಿ ಇಡೀ ಊರಿ ಹಳ್ಳಿ ಜನ ಅವನು ಅತ್ಯಂತ ಆದರದಿಂದ ಕಾಣ್ತಾ ಇದ್ರು, ಗೌರವದಿಂದ ಕಾಣ್ತಾ ಇದ್ರು. ಮಾಣಿಕ್ ರಾಮ್ ತೀರ್ಕೊಂಡ್ರು, ತೀರ್ಕೊಂಡ ಮೇಲೆ ಕ್ಷುದಿರಾಮೇ ಮನೆ ಯಜಮಾನ ಆದ. ಬಂಗಾಲದ ಸಂಪ್ರದಾಯದ ಹಾಗೆ, ಆಗಿನ ಕಾಲ ಸಂಪ್ರದಾಯದ ಹಾಗೆ, ಕ್ಷುದಿರಾಮನಿಗೆ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿತ್ತು. ಅವನ ಹೆಂಡತಿಗೆ 4-5 ವರ್ಷ ಆವಾಗ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಆಕೆ ಪ್ರಬುದ್ಧರಾಗೋದ್ರೊಳಗೆ ಆ ಹುಡುಗಿ ಸತ್ತೋಗ್ಬಿಟ್ರು. ಮುಂದೆ ಈತ ಹಾಗೆ ಬೆಳೆದ, 25 ವರ್ಷ ಆಗಿತ್ತು. ಆಗ ಇನ್ನೊಂದು ಮದುವೆ ಮಾಡಬೇಕು ಇವನಿಗೆ ಅಂತ ಚಿಂತೆ ಮಾಡಿದರು. ಮಾಡಿದಾಗ ಪಕ್ಕದ ಹಳ್ಳಿ ಹುಡುಗಿ, ಪುಟ್ಟ ಹುಡುಗಿ ಅದನ್ನು, ಚಂದ್ರಮಣಿ ಅಂತ, ಚಂದ್ರಮಣಿ ಹೆಣ್ಣಿನ ಜೊತೆಗೆ ಮದುವೆ ಮಾಡಿಸಿದರು. ಮುಗ್ಧ ಮನಸ್ಸಾಕೆತ್ತು, ಅಲ್ಲಿ ವಾತಾವರಣ ಆಗಿತ್ತು ಅನಿಸುತ್ತೆ. ಆಕೆಗೂ ಬರೀ ದೇವರ ಪೂಜೆ, ದೇವದೇವಿಯರ ಪೂಜೆ ಅಂದರೆ ಭಾರಿ ಹುಚ್ಚು, ಬರೀ ಪಂಚಪ್ರಾಣ ಪೂಜೆ ಮಾಡೋದಂದರೆ. ಆಕೆ ಅತ್ಯಂತ ಮಧುರ ಸ್ವಭಾವದೊಳಗಿಂದು, ಒರಟು ಮಾತಾಡೋಂಗಿಲ್ಲ. ಅದು ಇವರಿಗೆ ಕ್ಷುದಿರಾಮಕ್ಕೆ ಹೊಂದ್ಕೊಂತು. ಎಲ್ಲರಿಗೂ ಪ್ರೀತಿ ಆ ಊರಲ್ಲೆಲ್ಲ, ಚಂದ್ರಮಣಿ ಅಂದರೆ ಒಳ್ಳೆಯದು ಅಂತ. ಈ ಕ್ಷುದಿರಾಮ್ ಮತ್ತು ಚಂದ್ರಮಣಿಯವರ ದಂಪತಿಗಳ ಮೊದಲ ಮಗ ರಾಮಕುಮಾರ ಅಂತ. ರಾಮಕೃಷ್ಣರ ಜೀವನದಲ್ಲಿ ಬಹುದೊಡ್ಡ ಹೆಸರದು ರಾಮಕುಮಾರ, ಹಿರಿಮಗ. 5 ವರ್ಷದ ನಂತರ ಅವನಿಗೊಬ್ಬಳು ತಂಗಿ ಕಾತ್ಯಾಯಿನಿ ಅಂತ ಹುಟ್ಟಿದ್ದು. ಒಂದು ಘಟನೆ ಆಗುತ್ತೆ ಊರಲ್ಲಿ, ಅದು ಕ್ಷುದಿರಾಮನ ಗುಣವನ್ನು ತೋರಿಸುವಂಥದ್ದು. ಅಲ್ಲೊಬ್ಬ ರಾಮಾನಂದ ರಾಯ್ ಅಂತ ಇದ್ದ ಮನುಷ್ಯ, ಶ್ರೀಮಂತ ಬಟ್ ಕಪಟಿ, ಭಾರಿ ಕಪಟಿ. ಯಾವುದೋ ಒಂದು ವ್ಯವಹಾರದಲ್ಲಿ ಇದ್ದ ಕ್ಷುದಿರಾಮ್ ಸಾಕ್ಷಿ ಇದ್ದಾನೆ ಅಂತ ಹೇಳಿಬಿಟ್ಟ. ನೀ ಸಾಕ್ಷಿ ಹೇಳಬೇಕು ಅಂತ ಕ್ಷುದಿರಾಮ ಕೇಳಿದ. ಹೇಳೋದಿಲ್ಲ ಅಂದ, ನಾನು ನೋಡಿಲ್ಲ ಅದ, ನಾನು ಯಾಕೆ ಹೇಳಬೇಕು ಅಂತ.
ನೀನು ಹೇಳಿದ್ರೆ ಸ್ವಲ್ಪ ಸಹಕಾರ ಮಾಡ್ತೀನಿ ನಿನ್ನ ಜೊತೆ.

ಹೇಗೆ ಹಣ ಕೊಡ್ತೀನಿ ಅಂತೆಲ್ಲ ಏನೋ ತಲೆಗೆ ಹಾಕಿದ. ಇವ್ ಒಪ್ಪಲಿಲ್ಲ. ಕೊನೆಗೆ ನೀನು ಹೇಳದೆ ಹೋದ್ರೆ ನೀನು ಶಿಕ್ಷೆ ಮಾಡ್ತೀನಿ ಅಂತ ಹೇಳಿ ಇವ್ರ ಪೇಪರ್ ಮೇಲೆ ಏನೋ ಸಹಿ ಮಾಡಿಸ್ಕೊಂಡ ಕಾಣಿಸುತ್ತೆ, ದಾಖಲೆಯಲ್ಲಿ ಸಹಿ ಮಾಡಿಸ್ಕೊಂಡ, ಮೋಸ ಮಾಡಿಬಿಟ್ಟ. ಕಪಟ ಆಗಿ ಇವ್ರಿಗೆ ಇರುವಂತ ಸ್ವಲ್ಪ ಸ್ವಲ್ಪ ಹೊಲ ಏನಿತ್ತೋ, ಮನೆ ಜಮೀನು ಏನಿತ್ತೋ, ಆ ಮನೆ ಇತ್ತು ಎಲ್ಲ ಬರ್ಸ್ಕೊಂಡ್ಬಿಟ್ಟ. ಈ ಮನುಷ್ಯ ಎಷ್ಟು ನೇರದ ಮನುಷ್ಯ ಅಂದ್ರೆ, ನೀನು ಏನಾದರೂ ಮಾಡು ಸಾಕ್ಷಿ ಹೇಳಲ್ಲ ನಾನು ಅಂತ ಹೇಳಿ ಸುಳ್ಳು ಹೇಳಬಾರದು ಅನ್ನೋದಕ್ಕೆ ತನ್ನ ಆಸ್ತಿ ಎಲ್ಲಾನು ಬಿಟ್ಟು ಹೊರಗೆ ಬಂದ್ಬಿಟ್ಟ. ಬದುಕೋದೆಲ್ಲಿ, ಮೊದಲೇ ಬಿಡ್ತಾನ, ಬಿಟ್ಟು ಬಂದಾಗ ಎಲ್ಲಿ ನೆಲೆ ಎಲ್ಲಿ? ಆದರೆ ಅಲ್ಲಿಂದ ಎರಡು ದೇರೆ ಗ್ರಾಮದಿಂದ 2 ಮೈಲ್ ದೂರದಲ್ಲಿದ್ದಂಥ ಕಮಾರ್ ಪುಕ್ಕೂರು ಅಂತ ಒಂದು ಊರು. ಕಮಾರ್ ಪುಕ್ಕೂರು ಒಂದು ದೊಡ್ಡ ಕ್ಷೇತ್ರ ಆಯಿತು. ಮುಂದೆ ಕಮಾರ್ ಪುಕ್ಕೂರು ಅಂತ ಹಳ್ಳಿಗೆ ಬಂದ, ನಿಂತ್ಕೊಳ್ಳೋಕೆ ನೆಲೆ ಇಲ್ಲ ಆಯ್ತನಿಗೆ. ಅಲ್ಲಿ ಒಬ್ಬ ಸ್ನೇಹಿತ ಸುಖಲಾಲ್ ಅಂತ, ಸುಖಲಾಲ್ ಗೋಸ್ವಾಮಿ ಅಂತ, ಕ್ಷುದಿರಾಮನ್ ನೋಡಿದವನು, ಬರಪ್ಪ ನೀವು ನನ್ನ ಜೊತೆಗಿರು ಅಂತ ಹೇಳಿ ಅವನಿಗೊಂದು ಗುಡಿಸಲು ಹಾಕಿಕೊಟ್ಟ. ಆ ಗುಡಿಸಲಲ್ಲೇ ಕ್ಷುದಿರಾಮ್ ವಾಸ ಆಗಿದ್ದ. ಆಗ ಕ್ಷುದಿರಾಮನಿಗೆ 40 ವರ್ಷ ವಯಸ್ಸು. ಗಮನಿಸಬೇಕಾದದ್ದು, ಮಧ್ಯ ವಯಸ್ಸಲ್ಲಿ ತುಂಬ ತೊಂದರೆಗಳು, ಆತಂಕಗಳು ಬರೋದು ಆವಾಗಲೇ. 40 ವಯಸ್ಸಿಗೆ ಇಲ್ಲಿ ಬಂದ. ಮೊದಲೇ ನಿರ್ಲಿಪ್ತನಾದಂಥ ಮನುಷ್ಯ ಆತ. ಈಗಂತೂ ಊರು ಬಿಟ್ಟು ಬೇರೆ ಊರಿಗೆ ಬಂದು ಕಮಾರ್ ಪುಕ್ಕರು ಸೇರ್ಕೊಂಡ್ಮೇಲೆ ಒಂಥರ ವನಪ್ರಸ್ಥಾಶ್ರಮಕ್ಕೆ ಹೋದಂಗಾಯ್ತು ಅವನಿಗೆ. ಆರಾಮಾಗಿದ್ಬಿಟ್ಟ.

0: ಕೇಳುಗರೆ, ಇದುವರೆಗೂ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ.
4: ಈಗ

0: ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
0: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಜನಧ್ವನಿ ಕೇಳುವರಿಗೊಂದು ಪ್ರಕಟಣೆ. ದಿನಾಂಕ 31/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋ ಡೆಂಟಿಸ್ಟ್ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663818. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ, ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. May 20 ವಿಶ್ವ ಜೇನುನೊಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆಧುನಿಕ ಜೇನು ಸಾಕಣೆಯ ಪ್ರವರ್ತಕ ಆಂಟಿಜನ್ ಜನ್ಮದಿನವೇ ಈ ದಿನದ ಮಹತ್ವವಾಗಿದೆ. ಜೇನುನೊಣಗಳು ಆಹಾರ ಭದ್ರತೆ, ಜೀವ ವೈವಿಧ್ಯತೆ ಮತ್ತು ಪರಿಸರದ ವ್ಯವಸ್ಥೆಗೆ ಅತ್ಯಂತ ಅವಶ್ಯಕ. ಇವು ಪ್ರಮುಖ ಪರಾಗ ಸ್ಪರ್ಶಕಗಳಾಗಿದ್ದು ಬೆಳೆಗಳ ಇಳುವರಿ ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಪ್ರಪಂಚದ ಆಹಾರ ಭದ್ರತೆಯಲ್ಲಿ 1/3 ಜೇನುನೊಣಗಳು ಮತ್ತು ಇತರೆ ಪ್ರಾಣಿಗಳ ಪರಾಗ ಸ್ಪರ್ಶಕ ಅವಲಂಬಿಸಿದೆ. ಜೇನುನೊಣಗಳು ಮತ್ತು ಇತರೆ ಪರಾಗ ಸ್ಪರ್ಶಕಗಳ ಮಹತ್ವ ಒತ್ತಿ ಹೇಳುತ್ತದೆ. ಇವುಗಳ ಸಂರಕ್ಷಣೆಗಾಗಿ ಮತ್ತು ಅವುಗಳ ಅಸ್ತಿತ್ವಕ್ಕೆ ಎದುರಾಗಿರುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಮಹಾಸಭೆಯು May 20 ವಿಶ್ವ ಜೇನುನೊಣ ದಿನ ಎಂದು ಘೋಷಿಸಿದೆ. ಪ್ರಸ್ತುತ ಕೃಷಿ ಪದ್ಧತಿಯ ಅತಿ ದೊಡ್ಡ ವಿರೋಧಾಭಾಸವೆಂದರೆ ಜೇನುನೊಣಗಳು ನೈಸರ್ಗಿಕ ಪರಾಗ ಸ್ಪರ್ಶಕಗಳಾಗಿ ಬೆಳೆಗಳ ಉತ್ಪಾದನೆ ಮತ್ತು ಇಳುವರಿ ಹೆಚ್ಚಿಸುವಲ್ಲಿ ಅತ್ಯಮೂಲ್ಯವಾದ ಪಾತ್ರವನ್ನು ವಹಿಸುತ್ತದೆ. ಆದರೆ ಕೃಷಿ ಇಳುವರಿ ಹೆಚ್ಚಿಸುವ ಉದ್ದೇಶದಿಂದ ಕೈಗಾರಿಕಾ ಕೃಷಿಯಲ್ಲಿ ಬಳಸಲಾಗುತ್ತಿರುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ವಿವೇಚನಾರಹಿತ ಬಳಕೆಯು ಜೇನುನೊಣಗಳ ಅಸ್ತಿತ್ವಕ್ಕೆ ಕಂಟಕವಾಗಿದೆ. ಹವಾಮಾನ ಬದಲಾವಣೆಯ ವೈಪರೀತ್ಯ ಉಲ್ಬಣಗೊಳ್ಳಲು ಮತ್ತು ಕೃಷಿ ರಾಸಾಯನಿಕಗಳ ಬಳಕೆಯ ಜೇನುನೊಣಗಳ ಅಸ್ತಿತ್ವಕ್ಕೆ ದೊಡ್ಡ ಗಂಡಾಂತರವಾಗಿ ಪರಿಣಮಿಸಿದೆ. ಅಂದಿನ 6 ದಶಕಗಳಲ್ಲಿ ಭಾರತದ ಏಕರೂಪದ ಕೃಷಿ ಪದ್ಧತಿಯು ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ವಿವಿಧ ಪ್ರಕಾರದ ಪರಾಗ ಮತ್ತು ಮಕರಂದ ಸಿಗುವ ಹೂವಿನ ಮತ್ತು ಇತರೆ ಗಿಡ ಮರ ಬೆಳೆಗಳ ವೈವಿಧ್ಯತೆಯು ಕುಗ್ಗಿ ಜೇನುನೊಣಗಳ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತಿದೆ. ಜೇನುನೊಣಗಳಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ಕೀಟನಾಶಕಗಳ ಹಾವಳಿಯ ಈ ಮಾರಕ ಸಂಯೋಜನೆಯು ಜೇನುನೊಣಗಳ ಮರಣ ದರವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಿದ್ದು ಪರಾಗಸ್ಪರ್ಶ ಪ್ರಕ್ರಿಯೆಗೆ ಮತ್ತು ಕೃಷಿ ಪರಿಸರ ವ್ಯವಸ್ಥೆಗೆ ತೀವ್ರ ಹಾನಿಯನ್ನು ಉಂಟು ಮಾಡುತ್ತವೆ. ಯುರೋಪ್ ಒಕ್ಕೂಟದ ಕಾಮನ್ ಅಗ್ರಿಕಲ್ಚರ್ ಪಾಲಿಸಿಯಲ್ಲಿ ರೈತರಿಗೆ ಸುಸ್ಥಿರ ಪರಿಸರ ಸ್ನೇಹಿ ಕೃಷಿ ಮತ್ತು ಜೀವ ವೈವಿಧ್ಯತೆ ಉತ್ತೇಜಿಸಲು ಪರಿಸರಕ್ಕೆ ಸಂಬಂಧಿಸಿದ ಯೋಜನೆಗಳ ಮೂಲಕ ವಿಶೇಷ ಆರ್ಥಿಕ ಬೆಂಬಲ ಒದಗಿಸುತ್ತವೆ. CAP ಅಡಿಯಲ್ಲಿ ಜೇನುನೊಣಗಳು ಮತ್ತು ಇತರೆ ಪರಾಗ ಸ್ಪರ್ಶಕಗಳನ್ನು ಆಕರ್ಷಿಸುವ ಸಸ್ಯಗಳನ್ನು ಬೆಳೆಯಲು ರೈತರಿಗೆ ಸಹಾಯಧನ ಒದಗಿಸುವ ಕೆಲವು ಯೋಜನೆಗಳನ್ನು ರೂಪಿಸಿ ರೈತರನ್ನು ಪ್ರೋತ್ಸಾಹಿಸಲಾಗುತ್ತದೆ. ಉದಾಹರಣೆಗೆ, ಪರಾಗ ಸ್ಪರ್ಶಕಗಳನ್ನು ಆಕರ್ಷಿಸುವ ಫಾಸೇಲಿಯಾ ಮತ್ತು ಟ್ರಿಫೋಲಿಯಂ ರೆಫರೆನ್ಸ್ನಂತಹ ಸಸ್ಯಗಳನ್ನು ಬೆಳೆಯಲು ರೈತರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ. ಈ ಯೋಜನೆಗಳು ಪರಿಸರ ಸಂರಕ್ಷಣೆ, ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಯ ಸವಾಲುಗಳಿಗೆ ಹೊಂದಿಕೊಳ್ಳುವ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಪ್ರಮುಖ ನೀತಿ ಸಾಧನಗಳಾಗಿವೆ. ಯುರೋಪಿಯನ್ ಒಕ್ಕೂಟದಲ್ಲಿರುವ ಅನೇಕ ರೈತರು ತಮ್ಮ ಜಮೀನುಗಳಲ್ಲಿ ಜೇನುಗೂಡುಗಳನ್ನು ಇರಿಸಲು ಜೇನು ಸಾಕಣೆದಾರರನ್ನು ಆಹ್ವಾನಿಸುತ್ತಾರೆ. ಇದರಿಂದಾಗಿ ರೈತರಿಗೆ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಸಹಾಯವಾಗುವುದಲ್ಲದೆ ಜೇನು ಸಾಕಣೆದಾರರಿಗೆ ನೈಸರ್ಗಿಕ ಪರಾಗ ಮತ್ತು ಮಕರಿಂದ ಸುಲಭವಾಗಿ ಸಿಗಲು ಅನುಕೂಲವಾಗಿದೆ. ಈ ಕಾರ್ಯಕ್ರಮಗಳು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಲು, ಪರಾಗ ಸ್ಪರ್ಶವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಕೃಷಿಯನ್ನು ಖಚಿತಪಡಿಸುವುದಲ್ಲದೆ ಕೃಷಿ ಉತ್ಪಾದಕತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ನೀತಿಯ ಅಡಿಯಲ್ಲಿ ಯುರೋಪಿಯನ್ ಒಕ್ಕೂಟ ಕಾಡು ಜೇನು ಮತ್ತು ಸಾಕು ಜೇನು ಎರಡು ರೀತಿಯ ಪರಾಗ ಸ್ಪರ್ಶಕಗಳ ವ್ಯಾಪಕ ಸಂರಕ್ಷಣೆಗೆ ಒತ್ತು ನೀಡಿದೆ. 2023 ಯುರೋಪಿಯನ್ ಯೂನಿಯನ್ ತನ್ನ ಫಾರ್ಮ್ ಟು ಫೋರ್ಕ್ ಕಾರ್ಯತಂತ್ರದ ಅಡಿಯಲ್ಲಿ ಸಸ್ಟೈನಬಲ್ ಯೂಸ್ ರೆಗ್ಯುಲೇಷನ್ ಪ್ರಸ್ತಾವ ಮುಂದಿಟ್ಟಿತು. ಇದು 2010 ವೇಳೆಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನ 50% ಕಡಿಮೆ ಮಾಡುವ ಗುರಿಯನ್ನು ಹೊಂದಿತು. ಆದರೆ ಯುರೋಪಿನ ಹಲವು ದೇಶಗಳ ರೈತರು ಟ್ರ್ಯಾಕ್ಟರ್ ಮಾರ್ಚ್ ನಡೆಯುವ ಮೂಲಕ ಈ ಕಾನೂನನ್ನು ತೀವ್ರವಾಗಿ ಹವಾಮಾನಿಸಿದರು. ಯುರೋಪಿನ್ ಮತ್ತು ಭಾರತದ ಈ ಎರಡು ಉದಾಹರಣೆಗಳನ್ನು ನೋಡುವುದಾದರೆ ರೈತರು ತಮ್ಮ ಯೋಗಕ್ಷೇಮಕ್ಕಾಗಿ ಯಾವುದು ಉತ್ತಮ ಎಂದು ನಂಬುತ್ತಾರೋ ಅದನ್ನೇ ಮಾಡುತ್ತಾರೆ ಎಂಬುದು ತೋರಿಸತೊಡಗುತ್ತದೆ.

0: ಜಾಗತಿಕ ಆರ್ಥಿಕ ಸಮಾನತೆಯ ನಡುವೆ ರೈತರು ನೇರವಾಗಿ ದೂರುವುದು ಅಥವಾ ಕೇವಲ ನೀತಿ ಪಾಠಗಳನ್ನ ಹೇಳುವುದು ಸರಿಯಲ್ಲ. ಏಕೆಂದರೆ ಅವರು ತಮ್ಮ ಜೀವನೋಪಾಯವನ್ನ ಭದ್ರಪಡಿಸಿಕೊಳ್ಳಲು ಮತ್ತು ಬೆಳೆ ಇಳುವರಿ ಹೆಚ್ಚಿಸಿಕೊಳ್ಳಲು ಅನಿವಾರ್ಯವಾಗಿ ಈ ರಾಸಾಯನಿಕಗಳನ್ನ ಬಳಸಲೇಬೇಕು. ಭಾರತದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಲಿ ಕೀಟನಾಶಕಗಳಾಗಲಿ ಬಳಸದೆ ಈಗಲೂ ಉತ್ತಮ ಜೇನು ತೆಗೆಯುವ ರೈತರು ಇದ್ದಾರೆ ಎಂಬುದು ನಾವು ಮರೆಯಲೇಬಾರದು. ಹವಾಮಾನ ಬದಲಾವಣೆಯ ಬಿಕ್ಕಟ್ಟು ದೇಶಗಳ ಗಡಿಗಳನ್ನು ಮೀರಿದಾಗಿದೆ. ಇದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಆ ಕಾರಣಕ್ಕಾಗಿ ವಿಶ್ವ ಜೇನು ದಿನದ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಜನರು ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆ ಹೋಗಲಾಡಿಸಲು ಕೆಲಸ ಮಾಡುವುದರ ಜೊತೆ ಜೊತೆಗೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಬ್ಬ ಪರಿಸರವಾದಿಯಾಗಿ ಕಾರ್ಯನಿರ್ವಹಿಸಿ ಈ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಪ್ರತಿಯೊಂದು ಕುಟುಂಬವು ಹವ್ಯಾಸವಾಗಿ ಕನಿಷ್ಠ 2 ಜೇನುಗೂಡು ಹೊಸ ಹತ್ತುಗಳನ್ನು ಸಾಕುವ ಪ್ರಯತ್ನ ಮಾಡಬೇಕು. ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುವ ಅಥವಾ ಉತ್ತೇಜಿಸುವ ದೃಢ ಸಂಕಲ್ಪ ಮಾಡಿದರೆ ಮಾತ್ರ ಜೇನುನೊಣಗಳು ಬದುಕುಳಿಯುವ ಮತ್ತು ಜಗತ್ತು ಉಳಿಯುವ ಸಾಧ್ಯತೆ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ
0: ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅಮೆಜಾನ್ನ ನಿಗೂಢ ಹಸಿರಿನ ಮಡಿಲಲ್ಲಿ ಎಲೆಗಳ ಮೇಲೆ ಸೂರ್ಯನ ಬೆಳಕು ಚಿನ್ನದ ನೂಲಿನಂತೆ ಜಾರುವ ಹೊತ್ತಿಗೆ ಆ ಕಾಡಿನ ಅತ್ಯಂತ ಸಣ್ಣ ಜೀವಿಗಳು ತಮ್ಮ ದೈನಂದಿನ ಕಾಯಕದಲ್ಲಿ ಮಗ್ನವಾಗಿರುತ್ತಿದ್ದವು. ಅವುಗಳ ರೆಕ್ಕೆಗಳ ಸದ್ದು ಜೋರಾಗಿರಲಿಲ್ಲ, ಕೇವಲ ಒಂದು ಮೃದುವಾದ ಪ್ರೀತಿಯ ಗುಣಗುಡುವಿಕೆ ಎಂತಿತ್ತು. ಅವುಗಳೇ ಕೊಂಡೆಯಿಲ್ಲದ ಜೇನುನೊಣಗಳು. ಶತಶತಮಾನಗಳಿಂದ ಪೆರಿವಿನ್ ಅಮೆಜಾನ್ ಕಾಡಿನ ಮೂಲ ನಿವಾಸಿಗಳಿಗೂ ಮತ್ತು ಈ ಪುಟ್ಟ ಜೇನುನೊಣಗಳಿಗೂ ನಡುವೆ ಒಂದು ಕಣ್ಣಿಗೆ ಕಾಣದ, ಹೃದಯಕ್ಕೆ ಮಾತ್ರ ತಿಳಿಯುವ ಪವಿತ್ರವಾದ ಸಂಬಂಧವಿತ್ತು. ಈ ಜೇನುನೊಣಗಳು ಕೇವಲ ಕೀಟಗಳಾಗಿರಲಿಲ್ಲ, ಅವು ಕಾಡಿನ ಉಸಿರಾಗಿದ್ದವು. ಕೋಕೋ, ಕಾಫಿ ಮತ್ತು ಅವಕೋಡಗಳ ಹೂಗಳ ಮೇಲೆ ಕುಳಿತು ಪ್ರಕೃತಿಯ ಸೃಷ್ಟಿ ಕಾರ್ಯಕ್ಕೆ ಜೀವ ತುಂಬುತ್ತಿದ್ದವು. ಮೂಲ ನಿವಾಸಿಗಳು ಈ ಪುಟ್ಟ ಜೀವಿಗಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದರು. ಅವುಗಳು ನೀಡುವ ಹನಿ ಹನಿ ಜೇನು ಕೇವಲ ಆಹಾರವಾಗಿರಲಿಲ್ಲ, ಅದರಲ್ಲಿ ಕಾಡಿನ ಆಶೀರ್ವಾದವಿತ್ತು, ಕಾಯಿಲೆ ಗುಣಪಡಿಸುವ ಅಮೃತವಿತ್ತು. ಆದರೆ ಕಾಲ ಬದಲಾಯಿತು. ಮನುಷ್ಯನ ದುರಾಸೆಯ ಕೊಡಲಿ ಕಾಡಿನ ಗರ್ಭವನ್ನು ಸೀಳತೊಡಗಿತು. ಹೊಗೆಯುಗುಳುವ ಯಂತ್ರಗಳು, ವಿಷಕಾರಿ ಕೀಟನಾಶಕಗಳು ಹಸಿರು ಸಾಮ್ರಾಜ್ಯವನ್ನು ಆವರಿಸಿಕೊಂಡವು. ಜೊತೆಗೆ ಹೊರಗಿನಿಂದ ಬಂದ ಆಫ್ರಿಕನ್ ಜೇನುನೊಣಗಳ ಹಾವಳಿ ಹೆಚ್ಚಾಯಿತು. ನಿಧಾನವಾಗಿ ಆ ಮೃದುವಾದ ಗುಣುಗುಡುವಿಕೆ ಕ್ಷೀಣತೊಡಗಿತು. ಕಾಡಿನ ಹಿರಿಯರು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಕರ್ಷಿತತ್ತ ನೋಡುತ್ತಿದ್ದರು. ಯಾಕೆಂದರೆ ಕೊಂಡಿಯಿಲ್ಲದ ಆ ಪುಟ್ಟ ಜೇನುನೊಣಗಳು ಕಣ್ಮರೆಯಾಗುತ್ತಿದ್ದವು. ಕಾಡು ತನ್ನ ಜೀವಕಳೆಯನ್ನು ಕಳೆದುಕೊಳ್ಳುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ಪುಟ್ಟ ಜೀವಿಗಳು ಮೌನವಾಗಿ ರೋಧಿಸುತ್ತಿದ್ದವು, ಆದರೆ ಆ ಹಳು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಆ ಮೌನ ರೋದನವನ್ನು ವಿಜ್ಞಾನಿ ರೋಜಾ ವಾಸ್ಕೇಜ್, ಎಸ್ಪಿನೋಜಾ ಮತ್ತು ಅಲ್ಲಿನ ಮೂಲ ನಿವಾಸಿಗಳ ನಾಯಕರು ಕೇಳಿಸಿಕೊಂಡರು. ನಮ್ಮ ಕಾಡನ್ನು ಕಾಯುವ ಈ ಪುಟ್ಟ ಕಾವಲುಗಾರರನ್ನು ನಾವು ಹೀಗೆಯೇ ಸಾಯಲು ಬಿಡಬೇಕೆ ಎಂಬ ಪ್ರಶ್ನೆ ಅವರ ಎದೆಯಲ್ಲಿ ಕಿಚ್ಚು ಹಚ್ಚಿತು. ಅವರು ಈ ಜೀವಿಗಳ ಉಳಿವಿಗಾಗಿ ಹೋರಾಡಲು ನಿರ್ಧರಿಸಿದರು. ಕೇವಲ ಕಾಗದದ ಕಾನೂನಿಗಾಗಿ ಅಲ್ಲ, ಒಂದು ಜೀವದ ಅಸ್ತಿತ್ವದ ಹಕ್ಕಿಗಾಗಿ ಆ ಹೋರಾಟ ನಡೆದಿತ್ತು. ಅಂತಿಮವಾಗಿ ಆ ಪವಾಡ ಸಂಭವಿಸಿತು. ಇಡೀ ಜಗತ್ತು ಕ್ರಿಸ್ಮಸ್ ಸಡಗರದಲ್ಲಿ ಮುಳುಗಿದ್ದ 2025 ಡಿಸೆಂಬರ್ 22 ನೌಟ ನಗರವು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಅದಕ್ಕೂ ಮುನ್ನ ಅಕ್ಟೋಬರ್ನಲ್ಲಿ ಸತೀಪ ಪ್ರಾಂತ್ಯವು ಹಚ್ಚಿದ ಕಿಡಿಗೆ ಈ ಸಂಪೂರ್ಣ ಜೀವ ಬಂದಿತು. ಆ ಹೊಸ ಕಾನೂನು ಕೇವಲ ಕಾಗದದ ತೀರ್ಪಾಗಿರಲಿಲ್ಲ, ಅದು ಪ್ರಕೃತಿಯ ಪರವಾಗಿ ಬರೆದ ಕಾಳಜಿಯಾಗಿತ್ತು. ಆ ಕಾನೂನಿನಂತೆ ಈ ಪುಟ್ಟ ಜೇನುನೊಣಗಳು ಕೇವಲ ಕೀಟಗಳಲ್ಲ, ಅವುಗಳು ನಮ್ಮಂತೆ ಬದುಕುವ ಹಕ್ಕನ್ನು ಹೊಂದಿರುವ ಜೀವಗಳು. ಸ್ವಚ್ಛವಾದ ಆರೋಗ್ಯಕರವಾದ ಕಾಡಿನಲ್ಲಿ ತಲೆಯೆತ್ತಿ ಬಾಳುವ ನಮ್ಮ ಸಂತತಿಯನ್ನು ಮತ್ತೆ ಬೆಳೆಸುವ ಪೂರ್ಣ ಹಕ್ಕು ಅವುಗಳಿಗಿದೆ ಎಂದು ಘೋಷಿಸಲಾಯಿತು. ಇದು ಇಡೀ ಅಮೆಜಾನ್ ಕಾಡು ನಿಟ್ಟಿಸುರು ಬಿಟ್ಟ ಕ್ಷಣ. ಮನುಷ್ಯ ಕೊನೆಗೂ ತನ್ನ ಅಹಂಕಾರವನ್ನು ಬದಿಗಿಟ್ಟು ಅತ್ಯಂತ ಕಿರಿದಾದ ಜೀವಿಯ ಹೆದರು ತಲೆಬಾಗಿದ್ದ. ಈಗ ಮತ್ತೆ ಅಮೆಜಾನ್ ಕಾಡಿನಲ್ಲಿ ಮುಂಜಾನೆ ಮೂಡುತ್ತಿದೆ. ಎಲೆಗಳ ಮರೆಯಲ್ಲಿ, ಹೂವುಗಳ ಒಡಲಲ್ಲಿ ಆ ಪುಟ್ಟ ರೆಕ್ಕೆಗಳು ಮತ್ತೆ ನವೋಲ್ಲಾಸದಿಂದ ಬಡಿಯುತ್ತಿವೆ. ಜಗತ್ತನ್ನು ಸುಂದರವಾಗಿಡಲು ದೊಡ್ಡ ಕ್ರಾಂತಿಗಳೇ ಆಗಬೇಕಾಗಿಲ್ಲ. ಕೆಲವೊಮ್ಮೆ ಪ್ರಕೃತಿಯ ಅತ್ಯಂತ ಸಣ್ಣ ಜೀವಿಗೆ ನಾವು ನೀಡುವ ಗೌರವ ಮತ್ತು ಪ್ರೀತಿ ಇಡೀ ಸೃಷ್ಟಿಯನ್ನೇ ಉಳಿಸಬಲ್ಲದು ಎಂಬುದಕ್ಕೆ ಈ ಕಥೆಯ ಸಾಕ್ಷಿ. ಇದೆಲ್ಲಕ್ಕಿಂತ ಮಿಗಿಲಾಗಿ

ಭೂಮಿಯಲ್ಲಿ ಬದುಕುವ ಹಕ್ಕು ನಮಗಷ್ಟೇ ಅಲ್ಲ, ನಮ್ಮಂತೆ ಕೋಟ್ಯಂತರ ಜೀವಿಗಳಿಗೂ ಇದೆ. ಆದರೆ ಅರ್ಹತೆಯನ್ನು ಬೆಳೆಸಿಕೊಳ್ಳಲು ನಾವು ಎಲ್ಲ ಜೀವಿಗಳನ್ನು ಗೌರವಿಸುವ ಕನಿಷ್ಠ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕಥೆ ಎಂಬ ವಿಷಯ

ಕೇಳುಗರೆ, ಇದುವರೆಗೂ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

0: ಏನಿ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್.
3: ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ: ಮನ್ ಕಿ ಬಾತ್ನ 4ನೇ ಆವೃತ್ತಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ಹೊಸ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜುರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಹಾಗೂ ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದರು. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ

0: ಭಾರತದ ಪಾನಕಂ ಹಾಗೂ ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಅವರು ಹೇಳಿದರು. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಾರಿ, ಲಂಗ್ಡಾ, ಬಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಅಲುವಾದಲ್ಲಿ ಸಾಜಿ ವಲಾಶೆರಿಲ್ ನಡೆಸುತ್ತಿರುವ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000 ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು 1,000 ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದರು. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದರು. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400 ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರದ ಫಲಕಗಳ ಕುರಿತು ಕೂಡ ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದರು.
1: ರಾಜಕೋಟ್ ಕೆ ಬಿಗ್ ಬ್ಯಾಂಗ್ ಆಸ್ಟ್ರೋನಾಮಿ ಕ್ಲಬ್ ನೆ ಗೀರ್ ಕೆ ಜಂಗಲೋ ಸೆ ಲೇಕರ್ ಕಚ್ ಕೆ ರಣ ತಕ್ ಅನೇಕ ಆಸ್ಟ್ರೋನಾಮಿ ಇವೆಂಟ್ಸ್ ಆಯೋಜಿತ್ ಕಿಯೆ. ಮೈ ಐಸೆಕ್ ಕಾ ಭಿ ಜಿಕ್ರ ಕರ್ನಾ ಚಾಹೂಂಗಾ. ಏಕ್ ಸ್ಟೂಡೆಂಟ್ ಲೆಡ್ ನೇಷನ್ ವೈಡ್ ನೆಟ್ವರ್ಕ್ ಹೈ ಜೋ ಆಸ್ಟ್ರೋನಾಮಿ ಔರ್ ಆಸ್ಟ್ರೋಫಿಸಿಕ್ಸ್ ಕ್ಲಬ್ ಕೋ ಆಪಸ್ ಮೇ ಜೋಡ್ತಾ ಹೈ. ಸಾಥಿಯೋ, ಅಪ್ನಿ ಹಾಬಿ ಕೆ ಲಿಯೆ ಸಮಯ ನಿಕಾಲ್ನಾ ಔರ್ ಲಗಾತಾರ್ ಕುಛ್ ನಯಾ ಸೀಖ್ತೆ ರಹೆನಾ ಬಹುತ್ ಜರೂರಿ ಹೈ.
0: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯು ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನ್ನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಮೈ ನೇಮ್ ಇಸ್ ಸುಧಾಸ್ ನಟರಾಜನ್. ಐ ಆಮ್ ಟ್ರಸ್ಟಿ ಅಂಡ್ volunteer in the Bangalore Astronomical Society. Bangalore Astronomical Society, or BAS, is a non-profit, volunteer-driven organization. We promote astronomy as a hobby to all general public and students and colleges who aspire a career in astronomy. We conduct primarily 4 types of activities. One we do is to do outreach programs for rural schools and colleges, where we inculcate a curiosity in the students. So we do it all over Karnataka, Tamil Nadu, anywhere the request comes from. The second type of activity that we do is, for the general public, we conduct something called a star party. We honor
0: ಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರಧಾನಿಯವರು ಕರೆ ನೀಡಿದರು. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದರು. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವ ಹಂತಕ್ಕೆ ಅಮೆರಿಕ ತಲುಪಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮವು ಒಂದು ಆಯ್ಕೆಯಾಗಿ ಉಳಿಯುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುವುದು ತಮ್ಮ ಆಡಳಿತದ ಆದ್ಯತೆಯಾಗಿದೆ.

ಎಂದು ತಿಳಿಸಿದರು. ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂಬ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ. ಆದರೆ ಮತ್ತೊಂದು ಮೂಲದಿಂದ ಇರಾನ್ ಶಸ್ತ್ರಾಸ್ತ್ರ ಪಡೆಯುವ ಸಾಧ್ಯತೆಯ ಬಗ್ಗೆ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಒಪ್ಪಂದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಿಂತನೆ ಮತ್ತು ಕಾರ್ಯದಲ್ಲಿನ ನಾವೀನ್ಯತೆ ಮಿಲಿಟರಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೇಳಿದ್ದಾರೆ. ದೇಶದ ನೂತನ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜನರಲ್ ಸುಬ್ರಹ್ಮಣಿ, ಸಶಸ್ತ ಪಡೆಗಳು, ಕೈಗಾರಿಕೆ, ಶೈಕ್ಷಣಿಕ, ನವೋದ್ಯಮಗಳು ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯ ನಡುವೆ ಹೆಚ್ಚಿನ ಸಹಯೋಗವು ಆಧುನೀಕರಣದ ಪ್ರಮುಖ ಚಾಲನಾ ಶಕ್ತಿಯಾಗಿದೆ ಎಂದು ಹೇಳಿದರು. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇಂದು ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟದ ಹಿತಾಸಕ್ತಿ ಕಾಪಾಡುವಲ್ಲಿ ಭಾರತೀಯ ನೌಕಾಪಡೆಯು ಜಾಗರೂಕವಾಗಿದೆ. ಸವಾಲಿನ ಸಂಕೀರ್ಣ, ಅನಿರೀಕ್ಷಿತ ಮತ್ತು ಅನಿಶ್ಚಿತವಾಗಿರುವ ಪ್ರಾದೇಶಿಕ ಭದ್ರತಾ ವಾತಾವರಣದಲ್ಲಿ ಭಾರತೀಯ ನೌಕಾಪಡೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಹಮದಾಬಾದ್ನ ನಗರದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದ್ದಾರೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ, ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೆಯುಂಗ್ ಜೆ ಮತ್ತು ಕಿಮ್ ವೊನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಇದೇ 29ರಂದು ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಕೆಗಳ ಮೂಲಕ ಭಾರತ ಇದುವರೆಗಿನ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ 6,00,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಸುವುದರ ಮೂಲಕ ಗುಜರಾತ್ ಈ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಜಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನರಸಿಂಹ ನರಸಿಂಹ ಬಂದ ನೋಡೇ, ಇಂದಿರೇಶ ಕಂಬ ಒಡೆದು ಬಂದ ನೋಡೇ, ಇಂದಿರೇಶ ಕಂಬ ಒಡೆದು ಬಂದ ನೋಡೇ, ಅಗೋ ಬಂದ ನೋಡೇ, ಇಗೋ ಬಂದ ನೋಡೇ, ಎಲ್ಲಿ ನೋಡಿದರಲ್ಲಿ ನರಸಿಂಹ ನೋಡೇ, ಎಲ್ಲರಲ್ಲಿ ಮೇಲು ಹೆಂಡ

ನೋಡಿ ಅಗೋ ಬಂದ ನೋಡಿ ಇಗೋ ಬಂದ ನೋಡಿ ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡಿ ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡಿ ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡಿ ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡಿ ಹರಿಯ ಪದಕ್ಕೆ ನಮಿಸಿದೊಂದೇ ಭಿಕ್ಷೆ ನೋಡಿ ಹರಿಯ ಪದಕ್ಕೆ ನಮಿಸಿದೊಂದೇ ಭಿಕ್ಷೆ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಬಂದ ಸಿಂಹ ನರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ.

ಇಂದಿರೇಶ ಕಂಬ ಮಡಿದು ಬಂದ ನೋಡಿ, ಅಕೋ ಬಂದ ನೋಡಿ, ಇಕೋ ಬಂದ ನೋಡಿ, ಚರಣ ಸುದಯ ಕಮಲ ನಿತ್ಯ ಚಂದ್ರ ನೋಡಿ, ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡಿ, ಚರಣ ಸುದಯ ಕಮಲ ನಿತ್ಯ ಚಂದ್ರ ನೋಡಿ, ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡಿ, ಮುಕ್ತಿ ಕೊಡುವ ದಾಸ ಮನೆಗೆ ಬಂದ ನೋಡಿ, ಮುಕ್ತಿ ಕೊಡುವ ದಾಸ ಮನೆಗೆ ಬಂದ ನೋಡಿ, ಅಕೋ ಬಂದ ನೋಡಿ.

0: ನೀ ಎದ್ದು ಬಾರು ತಂದೆ ನರಸಿಂಹ. ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ಸಿದ್ಧಿ ಬುದ್ಧಿ ನೀಡೋ ನರಸಿಂಹ. ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ಸಿದ್ಧಿ ಬುದ್ಧಿ ನೀಡೋ ನರಸಿಂಹ. ಶ್ರದ್ಧೆಯಿಂದ ಕೂಗುವೆ ಮುಗ್ನಾಗಿ ಬೇಡುವೆ ಎದ್ದು ಬಾರೋ ತಂದೆ ನರಸಿಂಹ. ಶ್ರದ್ಧೆಯಿಂದ ಕೂಗುವೆ ಮುಗ್ಧನಾಗಿ ಬೇಡುವೆ ಎದ್ದು ಬಾರೋ ತಂದೆ ನರಸಿಂಹ. ನೀ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ಎನ್ನ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಕಾಣದೆ ತವಕದೆ ಕರೆಯುತ್ತಲಿರುವೆ ಎದ್ದು ಬಾರೋ ನನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ ಎದ್ದು ಬಾರೋ ತಂದೆ ನರಸಿಂಹ. ಏಳದೆ ಕೇಳದೆ ಕೊಟ್ಟು ಬಿಟ್ಟೆ ನನಗೆ ಮೋಹದ ಬದುಕಿನ ಜಂಜಾಟ. ಏಳದೆ ಕೇಳದೆ ಕೊಟ್ಟು ಬಿಟ್ಟೆ ನನಗೆ ಮೋಹದ ಬದುಕಿನ ಜಂಜಾಟ. ಮೋಹಕ್ಕೆ ಕಟ್ಟು ಬಿದ್ದೆ ನಿನ್ನನೆ ಮರೆತು ಬಿಟ್ಟೆ ಮನ್ನಿಸು ಎನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ ಎದ್ದು ಬಾರೋ ತಂದೆ ನರಸಿಂಹ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗುರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದೆ.

0: ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಶ್ರೀಮತಿ ಸುನೀತಾರವರ ಜೊತೆಗಿನ ಮಹಿಳೆ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಆರ್ಥಿಕವಾಗಿ ಸಬಲರಾಗಿ ಉದ್ಯಮಿಯಾಗಿ ಹೊರಹೊಮ್ಮಿರುವ ಹೆಚ್ಡಿಕೋಟೆ ತಾಲೂಕಿನ ಮೊಳೆಯೂರು ಗ್ರಾಮದ ಶ್ರೀಮತಿ ಸುನೀತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
2: ಸ್ವಾಗತ. ಮೇಡಮ್, ಥ್ಯಾಂಕ್ ಯು. ಮೇಡಮ್, ನಿಮಗೂ ಕೂಡ.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮೇಡಮ್. ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್, ತುಂಬ ಖುಷಿ ಆಗ್ತಾ ಇದೆ ಮೇಡಮ್.
1: ಸೊ ಮೂಲತಃ ಎಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಮೇಡಮ್.
2: ಖಂಡಿತ ಖಂಡಿತ ಮೇಡಮ್. ನನ್ನ ಹೆಸರು ಸುನೀತಾ ಅಂತ. ನಮ್ದು ಮಳೆಯೂರು. ನಾವು ಮಳೆಯೂರಿಂದ ಬಾಡಿಗೆಗೆ ಕೋಟೆ ಹುಂಡಿಗೆ ಬಂದ್ವಿ. ಅಲ್ಲಿಂದ ನಮ್ಮ ಮನೆಯವರು ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ತುಂಬಾ ಇಬ್ರು ಗಂಡ್ಮಕ್ಳಿದ್ದಾರೆ, ಸೂರ್ಯಶ್ರೀ ಅಂತ. ಅವ್ರ ಸ್ಕೂಲ್ಗೆಲ್ಲ ಹಾಕ್ತಿದ್ವಿ, ತುಂಬಾ ಕಷ್ಟ ಆಗ್ತಿತ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಒಬ್ರೇ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಹಂಗಾಗಿ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು, ಜೈಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಕೊಡ್ತಾ ಇದ್ದಾರೆ, ಹೋಗೋಣ ಅಂತ ಹೇಳಿದ್ರು. ಸರಿ ಆಯ್ತು, ಹೋಗೋಣ ಅಂತ ಹೋದೆ ಮೇಡಮ್. ಆ ತರಬೇತಿ ತಗೊಂಡ್ಮೇಲೆ ತುಂಬಾ ಹೆಲ್ಪ್ ಆಯ್ತು. ಸ್ವಲ್ಪ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ, ಚೆನ್ನಾಗಿ ಅಂದ್ರೆ ಪರವಾಗಿಲ್ಲ ಮೇಡಮ್, ಹೇಳ್ಕೊಳ್ಳೋ ಅಷ್ಟು ಅಂತೂ ಅಲ್ಲ, ಆದ್ರೂ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಕೋಟೆ ಹುಂಡಿಗೂ ಬಂದಿದ್ದ ಉದ್ದೇಶ ಮೇಡಮ್ ಅಂದ್ರೆ, ನಮ್ಮ ಊರ್ ಕಡೆ ಸ್ವಲ್ಪ ನಮ್ಗೆ ಹೊಲ ಮನೆ ಏನು ಇರ್ಲಿಲ್ಲ ಮೇಡಮ್. ಅಂದ್ರೆ ಅಕ್ಕನ ಮದ್ವೆ ಆಯ್ತು, ಹಂಗಾಗಿ ಅಪ್ಪ ಅಮ್ಮ ಎಲ್ಲರೂ ಕೋಟೆ ಹುಂಡಿಗೆ ಬಂದ್ರಲ್ಲ, ಹಂಗಾಗಿ ನಾವು ಬಂದ್ವಿ. ಬಂದ್ಬಿಟ್ಟು ಗಾರೆ ಕೆಲ್ಸನೆ ಮೇಡಮ್, ಅಪ್ಪ ಅಮ್ಮ ಗಂಡ ಎಲ್ರೂ ಯಜಮಾನ್ರು ಎಲ್ಲ ಗಾರೆ ಕೆಲ್ಸನೆ ಮಾಡ್ತಾ ಇದ್ದಿದ್ದು. ಹಂಗೆ ಎಲ್ಲೂ ಹೋಗೋಕು ಆಗ್ತಾ ಇರ್ಲಿಲ್ಲ, ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಅಪ್ಪ ಅಮ್ಮನು ಎಲ್ಲೂ ಕೆಲ್ಸಕ್ಕೆಲ್ಲೂ ಕಳಿಸ್ತಾ ಇರ್ಲಿಲ್ವಲ್ಲ, ಹಂಗಾಗಿ ನನ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಮೇಡಮ್. ಹಂಗಾಗಿ ನಂಗೆ ಬ್ಯೂಟಿಷಿಯನ್ ತರಬೇತಿ ತಗೊಂಡ್ಮೇಲೆ ಇವಾಗ ಪರವಾಗಿಲ್ಲ ಮೇಡಮ್, ಮನೇಲಿ ಪಾರ್ಲರ್ ತೆಗೆಯೋಷ್ಟು ಅಮೌಂಟ್ ನನ್ನ ಹತ್ರ ಇರ್ಲಿಲ್ಲ, ಹಂಗಾಗಿ ಹೋಮ್ ಸರ್ವಿಸ್ ಗಳನ್ನ ಕೊಡ್ತಾ ಇದ್ದೀನಿ ಮೇಡಮ್. ಊರೂರ್ ಕಡೆ ಹೋಗ್ಬಿಟ್ಟು ಯಾರು ನಂಬರ್ನ ಹಾಕೋದೇ ಇರ್ತೀನಲ್ಲ ವಾಟ್ಸಪ್ ಅಲ್ಲೆಲ್ಲ, ಹಂಗಾಗಿ ಅವ್ರು ನಮ್ಗೆ ಫೋನ್ ಮಾಡ್ತಾರೆ. ಅವಾಗ ನಾನು ಹೋಗ್ಬಿಟ್ಟು ಊರೂರಲ್ಲಿ ಹೋಮ್ ಸರ್ವಿಸ್ ಫೇಶಿಯಲ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ಕಟಿಂಗ್ಸ್ ಆಗಿರ್ಬೋದು ಮಾಡ್ಕೊಡ್ತೀನಿ. ಅಲ್ವಾ ಮನೇಲೆ ಸೆಲ್ಫ್ ಮೇಕಪ್ ಅಂದ್ರೆ ನನ್ಗೆ

0: ಎಷ್ಟು ಅಮೌಂಟ್ ಅಡ್ಜಸ್ಟ್ ಆಗಿದೆಯಲ್ಲ ಅಷ್ಟರಲ್ಲಿ ನಮ್ಮ ಮನೇಲೆ ಬಂದಾಗ ಸೀರೆ ಡ್ರಾಪಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಮಾಡ್ಕೊಡ್ತಾ ಇದ್ದೀನಿ. ಫೇಶಿಯಲ್ ಅಲ್ಲೂ ಅಷ್ಟೇ ತುಂಬಾ ಎಲ್ಲರೂ ಖುಷಿ ಪಡ್ತಾರೆ, ಕರೀತಾ ಇದ್ದಾರೆ. ನಾನು ಮಾಡ್ತಾನೆ ಇದ್ದೀನಿ ಮೇಡಮ್, ನನ್ನ ತರಬೇತಿ ತಗೊಂಡಾಗ್ಲಿಂದ ಇವತ್ತವರೆಗೂ ನಾನು ಕೂರ್ತಿಲ್ಲ ಮೇಡಮ್, ಕೆಲಸ ಮಾಡ್ತಾನೆ ಇದ್ದೀನಿ ಮೇಡಮ್.
1: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್ ನೀವು?
0: ಮೇಡಮ್ ನಾನು 7ನೇ ಕ್ಲಾಸ್ ಮೇಡಮ್.
1: 7ನೇ ಕ್ಲಾಸ್ ಓದಿ, ತದನಂತರದಲ್ಲಿ ಯಾವ್ದೇ ತರ ಶಿಕ್ಷಣ ಮುಂದುವರಿಸಿಲ್ಲ?
0: ಇಲ್ಲ ಇಲ್ಲ ಮೇಡಮ್, ಅದಾದ್ಮೇಲೆ ಮದ್ವೆ ಎಲ್ಲ ಆಯ್ತು, ಆಗಿ ಇಬ್ರು ಮಕ್ಕಳು ಆಯ್ತು. ಅಂದ್ರೆ ನಾನು ಎಲ್ಲೂ ಹೋಗ್ತಾ ಇರ್ಲಿಲ್ಲ, ನಮ್ಮ ಮನೇಲಿ ತುಂಬಾ ಬಡಿಸ್ತಾನ ಅಲ್ವಾ ಅಪ್ಪ ಅಮ್ಮ ಅವರು, ಎಲ್ಲೂ ಏನು ನಮ್ಗೆ ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಮ್ಗೆ ಒಂದ್ ಚೆನ್ನಾಗಿ ಓದಿಸ್ಬೇಕು ಅಂತಾಗ್ಲಿ, ಇಲ್ಲ ಗಂಡನ ಮನೇಲಾಗಿಂದಾಗ್ಲಿ, ಯಾವ್ದೇ ತರ ಏನು ಇರ್ಲಿಲ್ಲ ಮೇಡಮ್. ಎಲ್ಲೂ ಹೇಳ್ಕೊಳ್ಳೋಂಥದ್ದು ನಮ್ಗೆ ಯಾವ್ದೇ ತರ ಸಪೋರ್ಟ್ ಅನ್ನೋದು ಇರ್ಲಿಲ್ಲ. ಮಾಡಂದ್ರೆ ತುಂಬಾ ಬಡಿಸ್ತಾನ, ಹಿಂಗಾಗಿ ಆಗ್ಲಿಲ್ಲ ಮೇಡಮ್.
1: ಅಂದ್ರೆ ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತಾ ಮೇಡಮ್ ನಿಮ್ಗೆ?
0: ಹಾ ಇತ್ತು ಮೇಡಮ್, ಏನಾದ್ರು ಮಾಡ್ಬೇಕು ಅಂತ ಅನ್ನಿಸ್ತಿತ್ತು. ಏನ್ ಮಾಡೋದಕ್ಕೂ ಅಮೌಂಟ್ ಇಂದ ಏನು ಮಾಡಕ್ ಆಗ್ತಿರ್ಲಿಲ್ಲ. ಯಾವ್ದೊಂದು ಪ್ರತಿ ಒಂದೊಂದು ಉದ್ದೇಶ ದುಡ್ಡಿಂದನೇ ಮಾಡ್ಬೇಕು ಮೇಡಮ್. ಬೇರೆ ಕಡೆ ಎಲ್ಲ ಬ್ಯೂಟಿಷಿಯನ್ ತರಬೇತಿ ತಗೋಬೇಕು ಅಂದ್ರೆ 30,000, 20,000, 40,000 ಆತರ ಎಲ್ಲ ಕೇಳಿ ವಿಚಾರಿಸಿದ್ವಿ. ದುಡ್ಡು ಜಾಸ್ತಿ ಆದ ಕಾರಣಕ್ಕೆ ನಾವ್ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ ಮೇಡಮ್. ನಮ್ಗೆ ಇಲ್ಲಿ ಜೈಪುರದಲ್ಲಿ ತರಬೇತಿ ಸಿಕ್ಕಿ ತುಂಬಾ ಅನುಕೂಲ ಆಯ್ತು. ಮಾಡ್ದಾಗ್ಲಿಂದ ಪರವಾಗಿಲ್ಲ ಮೇಡಮ್.
1: ಇವಾಗ ಬ್ಯೂಟಿಷಿಯನ್ನ ಕಲಿಬೇಕು ಅಂತಾನೆ ಹೋಗಿ ಸೆಟ್ಲ್ ಆಗಿದ್ದ ಅಥವಾ ನಿಮ್ದು ಬೇರೆ ವ್ಯವಹಾರದ ಮೇಲೆ ಹೋಗಿದ್ದ?
0: ನಾವ್ ಬೇರೆ ಯಾವಾಗ ಮೇಲೆ ಹೋಗಿದ್ವಿ ಮೇಡಮ್, ಅಂದ್ರೆ ಬ್ಯೂಟಿಷಿಯನ್ ಕಲಿಬೇಕು ಅಂತಾನೆ ನಾವು ಕೋಟೆ ಮುಂಡಿಗೆ ಬರ್ಲಿಲ್ಲ. ಹೇಳಿದ್ನಲ್ಲ ಮೇಡಮ್, ಮನೇಲಿ ಅಕ್ಕನ ಮದ್ವೆ ಆದ್ಮೇಲೆ ಸ್ವಲ್ಪ ಸಾಲಗಳಾಯ್ತು, ಅದಾದ್ ತೀರ್ಸೋದಕ್ಕೆ ಅಪ್ಪ ಅಮ್ಮನ ಜೊತೆ ನಾವು ಕೋಟೆ ಮುಂಡಿಯಲ್ಲಿ ಸೆಟ್ಲ್ ಆಗಿದ್ವಿ ಮೇಡಮ್.
1: ಅಂದ್ರೆ ಇಲ್ಲಿ VRLC ಸೆಂಟರ್ ಒಂದು ಜೈಪುರದಲ್ಲಿ ಉಪಕೇಂದ್ರ ಓಪನ್ ಆಗಿದೆ, ಮತ್ತೆ ಇಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು ಅನ್ನೋದು ವಿಷಯ ನಿಮ್ಗೆ ಗೊತ್ತಾಯ್ತು ಮೇಡಮ್?
0: ಮೇಡಮ್ ಫ್ರೆಂಡ್ ಹೇಳಿದ್ರು ಮೇಡಮ್, ಫ್ರೆಂಡ್ ಇಂದ ನನಗೆ ಗೊತ್ತಾಯ್ತು. ಆಮೇಲೆ ಮ್ಯಾಮು ನೇತ್ರ ಮ್ಯಾಮ್ ಫೋನ್ ಮಾಡಿದ್ರು, ಹಿಂಗ್ ನೇತ್ರ ಮ್ಯಾಮ್ ಹತ್ರ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿಸಿದ್ರು, ಬನ್ನಿ ನೋಡಿ ಜನ ಅಂತ. ಆಮೇಲೆ ಹೋದಾಗ ನಾವು ಕಲಿತೀನೋ ಇಲ್ವೋ ಅಂತಾನೆ ಅನ್ಕೊಂಡಿದ್ದೆ, ಮ್ಯಾಮ್ ಹೆಂಗಿರ್ತಾರೋ ಏನೋ ಈ ತರ ಎಲ್ಲ ಭಯ ಇತ್ತು. ಆಮೇಲೆ ನನ್ ಕಲ್ಲು ಓದೋದಾಗ ಮ್ಯಾಮು ಒಳ್ಳೆ ಅಂದ್ರೆ ನಮ್ಗೆ ಒಳ್ಳೆ ಮಕ್ಳು ತರನೇ ಟ್ರೀಟ್ ಮಾಡಿದ್ರು ಮೇಡಮ್. ಚೆನ್ನಾಗಿ ಹೇಳ್ಕೊಡೋದ್ರಾಗಿರ್ಬೋದು, ಬುದ್ಧಿವಾದ ಹೇಳಿದ್ರಲ್ಲ ಅವರು, ಅದ್ರಲ್ಲೆಲ್ಲ ನಮ್ಮ ಮೈಂಡ್ ಸೆಟ್ನೆಲ್ಲ ಚೇಂಜಸ್ ಮಾಡ್ಕೊಂಡ್ವಿ ಮೇಡಮ್. ನಂಗೆ ಆಗಲ್ಲ ಅಂತಾನೆ ಅನ್ಕೋಬಿಟ್ಟಿದ್ದೆ. ಆಮೇಲೆ ನಾನು ಮಾಡ್ಬೋದು, ಪರವಾಗಿಲ್ಲ, ನಾನು ನಮ್ಮ ಮಕ್ಕಳು ಸಾಕ್ಬೋದು, ಸಂಪಾದನೆ ಮಾಡಿ ನಮ್ಮ ಗಂಡ ಜೊತೆ ನಾವು ಕೈ ಕಟ್ಕೊಂಡು ಸಂಪಾದನೆ ಮಾಡ್ಕೊಂಡು ಹೆಂಗಾದ್ರೂ ಒಂದು ಮನೆ ವಾರ ಮಾಡ್ಕೊಂಡು ಮಕ್ಳಿಗೂ ಏನಾದ್ರೂ ಒಂದು ದಾರಿವಾಗಿ ಮಾಡ್ಬೋದು ಅಂತ ಅನ್ಕೊಂಡು ಮೇಡಮ್.
1: ಅಂದ್ರೆ ನಿಮ್ ಶಿಕ್ಷಣನು ಏನು ತುಂಬಾ ಓದಿದ್ವಿ ಅಂತಿಲ್ಲ, 7ನೇ ಕ್ಲಾಸ್ ಓದಿದ್ರಿ, ಆದ್ರೆ ಬ್ಯೂಟಿಷಿಯನ್ ತರಬೇತಿ ತಗೊಂಡಾಗ ನಿಮ್ಗೆ ಅಂದ್ರೆ ಇಷ್ಟೇ ಕ್ವಾಲಿಫಿಕೇಶನ್ ಇರಬೇಕು ಆ ತರದ ಏನಾದ್ರು ನಿರ್ಬಂಧಗಳಿತ್ತ ಹೇಗೆ ಮೇಡಮ್?
0: ಇಲ್ಲ ಇಲ್ಲ ಮೇಡಮ್, ಯಾಕಂದ್ರೆ ನನ್ಗೆ ಓದೋ ತಿಳಿತು ಚೆನ್ನಾಗಿ, ನನ್ಗೆಲ್ಲ ಗೊತ್ತಿತ್ತು. ಓದ್ಸೋದಕ್ಕೆ ಮನೇಲಿ ಆಗ್ಲಿಲ್ಲ ಅಷ್ಟೇನೆ ಮೇಡಮ್. ಮನೇಲಿ ಓದ್ಸೋಕ್ ಆಗ್ಲಿಲ್ಲ ಅಷ್ಟೇ, ನನ್ಗೆ ಓದೋದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಓದ್ತೀನಿ ಬರೀತೀನಿ ಮೇಡಮ್.
1: ಓಕೆ, ಅಲ್ಲ ಮ್ಯಾಮ್, ಈಗ ಟ್ರೈನಿಂಗ್ ಏನು ಪ್ರಾಬ್ಲಮ್ ಆಗ್ಲಿಲ್ವಾ ನಿಮ್ಗೆ ನಿಮ್ ಶಿಕ್ಷಣ?
0: ಇಲ್ಲ ಮೇಡಮ್, ಶಿಕ್ಷಣದಿಂದ ಅದರಿಂದ ಏನ್ ತೊಂದರೆ ಆಗ್ಲಿಲ್ಲ ಮೇಡಮ್. ನಾನು ಮಾಡ್ತೀನಿ ಮೇಡಮ್, ಇವಾಗ್ಲಾದ್ರೂ ಅಷ್ಟೇ ಓದೋದಕ್ಕೆ ಬರೋದಕ್ಕೆ. ಇವಾಗ್ಲೂ ನಾನು 7ನೇ ಕ್ಲಾಸ್ ಓದಿದ್ದೀನಲ್ಲ, ಬರಲ್ವಲ್ಲ ಅಂತ ಏನಿಲ್ಲ ಮೇಡಮ್, ನನ್ಗೆಲ್ಲ ಬರುತ್ತೆ.
1: 3 ತಿಂಗಳ ತರಬೇತಿಯನ್ನ ನೀವು ಜೈಪುರ ಸೆಂಟರ್ನಲ್ಲಿ ತಗೊಂಡ್ರಿ?
0: ಹಾ ಮೇಡಮ್, ತಗೊಂಡಿ.
1: ಹೇಗಿತ್ತು ಮೇಡಮ್ ತರಬೇತಿ?
0: ಹಾ ಮೇಡಮ್, ಅಂದ್ರೆ ನನ್ಗೆ ಖುಷಿ ಆಗ್ತದೆ, ಏನ್ ಮಾತಾಡ್ಬೇಕು ಅಂತ ಮಾತೇ ಬರ್ತಾ ಇಲ್ಲ ಮೇಡಮ್. ಯಾಕಂದ್ರೆ ನನ್ಗೆ ಏನು ಬರಲ್ಲ ಅಂತಾನೆ ನಾನು ಹೋಗಿದ್ದೆ. ಅಂದ್ರೆ ಕಷ್ಟ ಇದ್ದಿತ್ತು, ಹೋದ್ರೆ ನನ್ಗೇನಾದ್ರೂ ಒಂದ್ ದಾರಿ ಆಗ್ಬೋದೇನೋ ಅನ್ನೋದ್ರಲ್ಲಿ ನಾನು ಹೋದೆ. ಹೋದ್ಮೇಲೆ ಎಲ್ಲಾರು ನೋಡಿ ಎಲ್ಲ ನಾನ್ ಮಾಡ್ತೀನ ಇಲ್ವೋ ಅನ್ನೋ ಭಯ ಇತ್ತು. ಇವಾಗ ಹೋಯ್ತಾ ಹೋಯ್ತಾ ಹೋಯ್ತಾ ನಾನು ಎಲ್ಲಾರ ಜೊತೆನು ಬೆರ್ತೆ, ಚೆನ್ನಾಗಿತ್ತು. ಮ್ಯಾಮು ಅಷ್ಟೇ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ನಮ್ಗೆ ಈ ಸಂಸ್ಥೆ ಕಡೆಯಿಂದ ತುಂಬಾ, ನನ್ಗೆ ಹೇಳ್ಕೊಳಕ್ ಹೇಳ್ತಾ ಇದ್ರಲ್ಲ ಮೇಡಮ್, ನಮ್ಗೆ ಇರೋ ಇದ್ರಲ್ಲಿ ನಂಗೆ ಈ ಸಂಸ್ಥೆ ಕಡೆಯಿಂದ ತುಂಬಾ ಸಪೋರ್ಟ್ ಆಗಿದೆ, ಹೆಲ್ಪ್ ಆಗಿದೆ. ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್.
1: ಏನು ಅವಕಾಶಗಳು ತುಂಬಾ ಇತ್ತು, ಈಗ ನಮ್ಮ VRLC ಸೆಂಟರ್ ಕಡೆಯಿಂದ ತುಂಬಾ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ರೈತರಿಗೆ ಸಂಬಂಧಪಟ್ಟಂತೆ, ರೇಷ್ಮೆ ಹುಳು ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇನ್ನು ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆ ಬ್ಯೂಟಿಷಿಯನ್ನು ಮತ್ತೆ ಫ್ಯಾಷನ್ ಡಿಸೈನಿಂಗ್ ಈ ತರದೆಲ್ಲ ಕೊಟ್ರು. ನೀವು ಬ್ಯೂಟಿಷಿಯನ್ ತರಬೇತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳಿಸ್ಬೋದಾ?
0: ಅಂದ್ರೆ ಮೇಡಮ್, ನಂಗೆ ಬ್ಯೂಟಿಷಿಯನ್ ಮೇಲೆ ಮುಂಚೆಯಿಂದ ಇಷ್ಟ ಇತ್ತು. ಮನೇಲಿ ಹೇಳಿದ್ನಲ್ಲ ಮೇಡಮ್, ಮನೇಲಿ ಸ್ವಲ್ಪ ಕಷ್ಟ ಇದ್ರದಿಂದ ನಾನು ಏನು ಆಸೆನ ಪೂರೈಸ್ಕೊಳಕ್ ಆಗಿರ್ಲಿಲ್ಲ ಮೇಡಮ್. ನಂಗೆ ಬ್ಯೂಟಿಷಿಯನ್ ಮುಂಚೆಯಿಂದನೂ ಇಷ್ಟ ಇತ್ತು ಮ್ಯಾಮ್. ಅಂದ್ರೆ ಎಲ್ಲಾ ಕಡೆನು ತುಂಬಾ ಅಮೌಂಟ್ ಕಟ್ಬೇಕಿತ್ತಲ್ಲ, ಹಂಗಾಗಿ ನಾನು ಹೋಗಕ್ ಆಗ್ಲಿಲ್ಲ, ಅಮೌಂಟ್ ಪ್ರಾಬ್ಲಮ್ ಇದ್ದಿದ್ರಿಂದ. ನನ್ಗೆ ಇಲ್ಲಿ ಕಡಿಮೆ ಅಂತ ಅಂದಾಗ ನಾನು ಸೇರ್ಕೊಂಡೆ, ತುಂಬಾ ಖುಷಿ ಆಯ್ತು. ಮಾಡ್ತಾ ಇದ್ದೀನಿ.
1: ಇವಾಗ ನೀವು ತರಬೇತಿ ಪಡ್ಕೊಂಡು ಎಷ್ಟು ತಿಂಗಳಾಯ್ತು?
0: ಇವಾಗ ಬಿಟ್ಟು 6 ತಿಂಗಳಾಯ್ತು ಮೇಡಮ್.
1: ಅಂದ್ರೆ ನೀವು ತರಬೇತಿ ಪಡ್ಕೊಂಡು 6 ತಿಂಗಳಾಗಿದೆ.
0: ಆಯ್ತು ಮೇಡಮ್.
1: ಇವಾಗ ಸ್ವ ಉದ್ಯೋಗ ಯಾವಾಗ ಆರಂಭ ಮಾಡಿದ್ರಿ?
0: ನಾನು ಅಲ್ಲಿ ಬಿಡಕ್ ಮುಂಚೆಯಿಂದಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮೇಡಮ್. ನಾ ಕ್ಲಾಸ್ ಇಂದ ಬಿಡಕ್ ಮುಂಚೆಯಿಂದಾನು ನಾವು ಫೇಶಿಯಲ್ ಮೋಗ್ ಮಾಡ್ತಾನೆ ಇದ್ದೆ ಮೇಡಮ್.
1: ಅಂದ್ರೆ ಊಟ ತರಬೇತಿ

0: ಹೊಡಿತಿರ್ಬೇಕಾದ್ರೆ ನೀವು ಜನಗಳಿಗೆ ಸರ್ವಿಸ್ ಕೊಡೋದಿಕ್ ಸ್ಟಾರ್ಟ್ ಮಾಡಿದ್ರಿ.
1: ಅಲ್ವಿ ಮ್ಯಾಮ್ ಹೇಳ್ಕೊಡ್ತಿದ್ದಾಗ್ಲೆ ನನ್ ಮನೇಲಿ ಬಂದು ನನ್ಗ ನೀನ್ ಹೋಯ್ತಿದೀಯಲ್ಲ ನನ್ಗೂ ಮಾಡ್ಕೊಡು ಅಂತ ಕೇಳ್ತಿದ್ರು. ಅವರೇ ಅಂದ್ರೆ ಅವ್ರೇನೆ ಫೇಶಿಯಲ್ ಕಿಟ್ ಗಳನ್ನ ತಂದು ಅವ್ರದೇ ಅಮೌಂಟ್ ಇರುತ್ತೆ ಅವರೇ ತಂದು ನನ್ನ ಹತ್ರ ಮಾಡ್ಸ್ಕೊತಾ ಇದ್ರು. ಮಾಡ್ಸ್ಕೊತಾ ಅವ್ರಿಗೂ ಇಷ್ಟ ಆಯ್ತು. ಇವಾಗ ನನ್ನ ಹತ್ರನೇ ನೀನೇ ತಗೊಂಡು ಚೆನ್ನಾಗಿರೋ ತಂದ್ಕೊಂಡು ನನಗೆ ಮಾಡ್ಕೊಡು ಅಂತ ಹೇಳಿ ಅವರು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಇಲ್ಲಿ ಮಾಡ್ತಾ ಇದ್ದೆ, ಅವ್ರು ಬೇರೆ ಬೇರೆ ಕಡೆ ಎಲ್ಲ ಹೇಳಿ, ನಾನು ಈಗ ಕೋಟೆ ಉಂಡಿಲಾಗಿರ್ಬೋದು ಇಲ್ಲ ಬೇರೆ ಹೊರಗಡೆ ಊರಲ್ಲಾಗಿರ್ಬೋದು ಹೋಗಿ ಹೋಮ್ ಸರ್ವಿಸ್ ಗಳನ್ನ ಕೊಡ್ತೀನಿ, ಮೇಕಪ್ ಕೂಡ ಮಾಡ್ತೀನಿ ಮೇಡಮ್. ಅಂದ್ರೆ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ರಿಂದ ಮಾತ್ರ ನಾನು ಹೊರಗಡೆ ಹೋಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ.
0: ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪಾರ್ಲರ್ ಇದ್ ಮಾಡ್ಲಿಲ್ಲ ಅಂತಂದ್ರು ಮನೆ ಮಟ್ಟದಲ್ಲಿ ನೀವು ಆರಂಭ ಮಾಡಿದ್ದೀರಿ?
1: ಆರಂಭ ಮಾಡಿದೀನಿ, ದೊಡ್ಡ ಮಟ್ಟದಲ್ಲಿ ಇಲ್ದೆ ಇದ್ರು ಮನೇಲಿ ಮಾಡ್ತಾ ಇದ್ದೀನಿ. ಇವಾಗ್ಲೂ ಹೊರಗಡೆ ಕೇಳ್ದಾಗ್ಲೆಲ್ಲ ಹೋಗಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನು ಫೋನ್ ಮಾಡಿದ್ರು, ಬನ್ನಿ ಅಂತ ಕಟ್ಕೊಳ್ಳೋದು. ಅಡ್ಗಳಲ್ಲಿ ನಾನು ತುಂಬಾನೇ ಫೇಶಿಯಲ್ ಸಿಗ್ತಾ ಇದೆ ಮೇಡಮ್, ನನ್ಗೆ ಮೇಕಪ್ ಕೂಡ ಅಲ್ಲಿಂದನೆ ಸಿಗ್ತಾ ಇದೆ.
0: ಅಂದ್ರೆ ನೀವು ಹೋಮ್ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದೀರಿ?
1: ಹೋಮ್ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದೀನಿ ಮೇಡಮ್.
0: ಈಗ ನೀವು ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಅಂತ ತಿಳಿಸ್ಬೋದಾ
1: ಮೇಡಮ್? ನನ್ನ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಮೆಹಂದಿ ಕ್ಲಾಸ್ ಇತ್ತು. ಮೆಹಂದಿ ಕ್ಲಾಸು ಮತ್ತೆ ಹೇರ್ ಕಟ್ಟು, ಐಬ್ರೋಸ್, ಫೇಶಿಯಲು, ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತೆ ಸೀರೆ ಡ್ರಾಫಿಂಗ್, ಮೇಕಪ್ ಗಳು, ಹೇರ್ ಸ್ಟೈಲು, ಪ್ರತಿಯೊಂದು ಇತ್ತು ಮೇಡಮ್. ಒಂದು ಬ್ಯೂಟಿಷಿಯನ್ ಗೆ ಏನೆಲ್ಲ ಕೊಡ್ಬೇಕು, ಬೇಸಿಕ್ ಆಗ್ಲಿ ಇಲ್ಲ ಬ್ರೈಡಲ್ ಗಾಗ್ಲಿ ಏನ್ ಕೊಡ್ಬೇಕು ಅನ್ನೋದಿತ್ತು, ಎಲ್ಲಾನು ಕೊಟ್ರು ಮೇಡಮ್. ಮ್ಯಾಮ್ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ನಮ್ಗೆ ಈ ಸಂಸ್ಥೆ ನಮ್ಗೆ ತುಂಬಾನೇ ಒಂದು ದಾರಿ ದೀಪ ಆಗಿದೆ ಮೇಡಮ್. ಹೇಳ್ಕೊಳಕ್ಕೆ ನಾವ್ ಎಲ್ಲಾ ಕಡೆನು ಹೆಮ್ಮೆಯಿಂದ ಹೇಳ್ಕೋಬಹುದು ಮೇಡಮ್. ಇನ್ನೂ ಸಾಕಾಗಷ್ಟೇ ನಮ್ಮಂತ ಬಡ ಹೆಣ್ಮಕ್ಳೆಲ್ಲ ಹೋಗಿ ಇಂಥ ಸಂಸ್ಥೆಲೇ ಕಲಿಬೇಕು, ಹೋಗ್ಬೇಕು ಅಂತಾನು ನಾವ್ ಬೇರೆಯವ್ರಿಗೆಲ್ಲ ಹೇಳ್ತೀವಿ ಮೇಡಮ್. ಹೋಗಿ ಮಕ್ಕಳಿರಿ, ಇಲ್ಲಿ ಹೇಳ್ಕೊಡಂಗೆ, ಇಲ್ಲಿ ನಮ್ಗೆ ಅಮೌಂಟ್ ಕಮ್ಮಿರಂಗೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ತೀನಿ ಮೇಡಮ್. ನಾ ಬೇರೆಯವ್ರಿಗೆ ಎಲ್ರಿಗೂ ಅಲ್ಲಿ ಯಾರೇ ಕೇಳಿದ್ರು ಎಲ್ಲರೂ ಆಶ್ಚರ್ಯ ಪಡ್ತಾರೆ, 5,000 ರೂಪಾಯಿಗೆ ನಿಮ್ಗೆ ಮೇಕಪ್ ಹೇಳ್ಕೊಟ್ರ, ಇದೇನೋ ನಾನ್ ಬ್ರೈಡ್ ಅಲ್ಲಿ ಹೇಳ್ಕೊಟ್ಟಿದ್ರ, ಮೇಕಪ್ ಹೇಳ್ಕೊಟ್ಟಿದ್ರ, ಬೇಸಿಕ್ ಹೇಳ್ಕೊಟ್ಟಿದ್ರ, ಎಲ್ಲಾನು ಹೇಳ್ಕೊಟ್ರ ಅಂತ ಕೇಳ್ತಿದ್ರು. ಹೌದು ಮೇಡಮ್, ನಮ್ಗೆ ಬೇಸಿಕ್ ಹೇಳ್ಕೊಟ್ರು, ನಮ್ಗೆ ಮೇಕಪ್ ಕೂಡ ನಮ್ಗೆ ಅದೇ ಚೆನ್ನಾಗಿ ಕೊಟ್ರು, ಪರವಾಗಿಲ್ಲ ಮೇಡಮ್, ನಾನು ಚೆನ್ನಾಗೆ ಮೇಕಪ್ ಕೂಡ ಚೆನ್ನಾಗೆ ಮಾಡ್ತೀನಿ. ಅವ್ರದೇ ಪ್ರಾಡಕ್ಟ್ ಇದ್ರು ಅಷ್ಟೇನೆ, ನಾನು ಸ್ವಲ್ಪ ಸೆಲ್ಫ್ ಆಗಷ್ಟು ಪ್ರಾಡಕ್ಟ್ ನ ತಗೊಂಡು ಅವ್ರಿಗೂ ಕೂಡ ಚೆನ್ನಾಗೆ ಮಾಡ್ತೀನಿ ಮೇಕಪ್ ಎಲ್ಲ ಚೆನ್ನಾಗಿ ಬಂದು ಅವರು ಖುಷಿ ಪಟ್ಟು ಹೇಳ್ತಾರೆ ಮೇಡಮ್, ನೀವು ಮಾಡಿ ನಾವು ನಿಮ್ಗೆ ಆರ್ಡರ್ ಕೊಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಹಾ ಮಾಡ್ತಾ ಇದ್ದೀನಿ ಮೇಡಮ್.
0: ಅಂದ್ರೆ ಈ ಒಂದು ತರಬೇತಿ ಬರೋದಕ್ಕೂ ಮುಂಚೆ ಅಥವಾ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ?
1: ಏನೂ ಇಲ್ಲ ಮೇಡಮ್, ಮನೇಲೇ ಇರ್ತಿದ್ದೆ, ಮಕ್ಕಳು ನೋಡ್ಕೊಂಡು ಮನೇಲೇ ಇರ್ತಿದ್ದೆ ಮೇಡಮ್.
0: ಆ ತರ ಮನೆ ಗಂಡ ಮಕ್ಕಳು ಸಂಸಾರ ಅಂತ ಇದ್ದಂಥವ್ರು ಈಗ ಒಂದು ಸ್ವ ಉದ್ಯೋಗನ ಆರಂಭ ಮಾಡಿ ಡೋರ್ ಟು ಡೋರ್ ಸರ್ವಿಸ್ನ ಕೊಡ್ತಾ ಇದ್ದೀರಿ, ಸೊ ಹೇಗೆ ಅನ್ಸುತ್ತೆ ಮೇಡಮ್?
1: ಹೌದು ಮೇಡಮ್, ನನ್ನ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅಂದ್ರೆ ಹಿಂಗ ಅಮೌಂಟ್ ಎಲ್ಲದಕ್ಕೂ ಮೇಡಮ್ ನಾನು ತಿಳ್ತೀರ ಮಟ್ಟಿಗೆ ಅಮೌಂಟ್ ಇಂದನೆ ಏನಾದ್ರೂ ನಾವು ಮಾಡ್ಬೇಕು ಮೇಡಮ್. ಅಮೌಂಟ್ ಇಂದ ನಾನು ಏನು ಮಾಡಕ್ ಆಗ್ತಿರಲಿಲ್ಲ, ಯಾಕಂದ್ರೆ ಅಮ್ಮ ಅಪ್ಪ ಗಂಡ ಎಲ್ಲರೂ ಬರೀ ಗಾರೆ ಕೆಲ್ಸನೆ ಮಾಡೋದ್ರಿಂದ ನಾನು ಏನು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಮೇಡಮ್. ನಾನು ಇದನ್ನ ಸ್ವಲ್ಪ ನಮ್ಮ ಆಂಟಿ ಅವರೆಲ್ಲರೂ ಸಪೋರ್ಟ್ ಮಾಡಿ 5,000 ಕಟ್ಟೋದಕ್ಕೇನೆ ಕಷ್ಟ ಆಗಿತ್ತು. ನಮ್ಮ ಅವನ್ ತಂಗಿರಿಬ್ರು ಚಿಕ್ಕಮ್ಮದಿರಿದ್ರು, ಅವರು ನಾನು ಮಾಡ್ತೀವಿ ಕೊಡ್ತೀನಿ ನೀನು ಕಲಿ ಅಂತ ಹೇಳ್ದಾಗ್ಲೇ ನಾನು ಅಲ್ಲಿಗೆ ಬಂದಿದ್ದೆ ಮೇಡಮ್. ನನ್ಗೆ ಅಷ್ಟು ಕಟ್ಟೋಕ್ಕೂ ಕಷ್ಟ ಆಗ್ಬಿಟ್ಟಿತ್ತು ಮೇಡಮ್.
0: ಅಷ್ಟೆಲ್ಲ ಕಷ್ಟಪಟ್ಟು ನೀವು ಒಂದು ತರಬೇತಿಯನ್ನ ಪಡ್ಕೊಳಕ್ ಬಂದಿದ್ದೀರಲ್ಲ, ಎಲ್ಲಾ ರೀತಿಯ ಅನುಕೂಲಗಳು ಆ ತರಬೇತಿಲಿ ನಿಮ್ಗೆ ಇತ್ತ ಮೇಡಮ್?
1: ಇತ್ತು ಮೇಡಮ್, ಇತ್ತು ಮೇಡಮ್. ನನಗೆ ಕಷ್ಟಪಟ್ಟೆ ನಾನು ಆ ತರಬೇತಿ ಸೇರ್ಕೊಂಡಿದ್ದು ಮೇಡಮ್. ಆದ್ರೆ ಈಗ ಎಲ್ಲ ತರ ನನಗೆ ಸೌಲಭ್ಯನೂ ಇತ್ತು. ಈಗ್ಲೂ ನಾನು ಆ ತರಬೇತಿಯಿಂದನೇ ನಾನೊಂದು ಕಡೆ ಈಗ ಇವಾಗ್ಲೂ ನಾನು ಮಕ್ಳಿಗೆ ಒಂದು ಬುಕ್ಸ್ ತಗೊಳಕ್ ಆಗಿರ್ಬೋದು, ಮನೆ ಯಾವಾಗ ಆಗಿರ್ಬೋದು, ನನ್ನ ಗಂಡ ಅಂದ್ರೆ ನಮ್ಮ ಹಸ್ಬೆಂಡ್ ಏನೇ ಕೊಡ್ಲಿಲ್ಲ ಅಂದ್ರೂ ಅಂದ್ರೆ ಕೊಡ್ಲಿಲ್ಲ ಅಂದ್ರೇನು ಮೇಡಮ್, ಸ್ವಲ್ಪ ಸಾಲ ಇತ್ತು ಮೇಡಮ್. ಅವರು ಅದನ್ನೇ ತೀರ್ಸ್ಕೊಳ್ಳೋದ್ರಲ್ಲಿ ಇದಾರೆ. ನಮ್ಗೇನು ಮನೆಗೆ ಮಾಡಕ್ಕೂ ತುಂಬಾ ಕಷ್ಟ ಇದೆ ಮೇಡಮ್, ಮಕ್ಳಿಗೆ ಕೇಳಿದ್ ಕೊಡ್ಸಕ್ ಆಗದಷ್ಟು ಕಷ್ಟದಲ್ಲಿ ಇದ್ವಿ. ಇವಾಗ ಪರವಾಗಿಲ್ಲ ಮೇಡಮ್, ನಾನು ನನ್ನ ಮಕ್ಳು ನೋಡ್ಕೋತೀನಿ ಅನ್ನಷ್ಟಾದ್ರೂ ನಾನು ಮಾಡ್ತಾ ಇದ್ದೀನಿ ಮೇಡಮ್.
0: ಅಂದ್ರೆ ಒಬ್ಬರದೇ ದುಡಿಮೆ ನಚ್ಕೊಳ್ದೇನೆ ನೀವು ಒಂದ್ 4 ಸಂಪಾದನೆ ಮಾಡೋ,
1: ಸಂಪಾದನೆ ಮಾಡಿ ನಾನು ಮನೆ ಮಕ್ಕಳನ್ನ ನೋಡ್ಕೋಬಹುದು, ನಂಗೆ ಪಾಪ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸಪೋರ್ಟ್ ಆಗ್ಬೋದು ಅನ್ನೋದೊಂದು ಖುಷಿ ಇದೆ ಮೇಡಮ್. ಅಪ್ಪ ಅಮ್ಮನ್ಗೂ ಅಷ್ಟೇ ಖುಷಿ ಆಗಿದೆ. ಪರವಾಗಿಲ್ಲ ಮಾಡ್ತಾ ಇದ್ದಾಳೆ ಮಾಡ್ಲಿ, ನಾವು ಏನಾದ್ರೂ ಸಪೋರ್ಟ್ ಮಾಡಬಹುದಿತ್ತು ಹಿಂಗಾಯ್ತು ಹಂಗಾಯ್ತು ಅಂತ ಅವರು ಪಾಪ ಬೇಜಾರು ಮಾಡ್ಕೊತಿರ್ತಾರೆ.
0: ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಒಂದು ಬ್ಯೂಟಿಷಿಯನ್ ಆಗ್ಬೇಕು ಅಂತ, ಸೊ ಇವಾಗ ಅವಕಾಶ ಸಿಕ್ತು. 3 ತಿಂಗಳ ತರಬೇತಿಯಲ್ಲಿ ನಿಮ್ಗೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಷ್ಟು ನಿಮ್ಗೆ ತರಬೇತಿ ಸಿಕ್ತಾ?
1: ಸಿಕ್ತು ಮೇಡಮ್, ನಮ್ಗೆ ಹೇಳ್ತಾ ಇದ್ದೀನಲ್ಲ ಮೇಡಮ್, ನಮ್ಗೆ ಎಲ್ಲ ತರ ತರಬೇತಿನೂ ನಾವು ಕಲ್ತಿದೀವಿ ಮ್ಯಾಮ್. ಅಷ್ಟೇ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಒಂದ್ಸತಿ ಇಲ್ಲ ಅಂತ ಅಂದ್ರೆ ನೀವು ಇನ್ನೂ 10 ಕೇಳಿ ನಾನು ಹೇಳ್ಕೊಡ್ತೀನಿ ಅಂತ ಮ್ಯಾಮ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್. ಅವರು ಕೂಡ ಮನೆಗೆ ಬಂದು ನಮ್ಮ ಮನೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಮ್ಯಾಮು ಬೇಜಾರು ಮಾಡ್ಕೊಂಡ್ರು. ಈ ಕಡೆ ಇದ್ದೀರಾ, ನಾವು ನಿಮ್ಮನ್ನ ಏನೇನೋ ಅಂದ್ಕೊಂಡ್ವಿ, ನೀವು ಈ ತರ ಎಲ್ಲ ಈ ಮನೇಲೆಲ್ಲ ಇದ್ದೀರಾ, ಬೇಸಿಕ್ಲಿ ಕೂಡ ಮನೆ ಚೆನ್ನಾಗಿಲ್ಲ ಸುನೀತಾ ಅಂತ ಮ್ಯಾಮು ಕೂಡ ಬೇಜಾರು ಮಾಡ್ಕೊಂಡಿದ್ರು ಮೇಡಮ್. ಆ ತರ ಎಲ್ಲ ಇತ್ತು.
0: ಸೊ

0: ಅಂತ ಒಂದು ಬಿಸ್ನೆಸ್ನ ಆರಂಭ ಮಾಡಿ ಡೋರ್ ಟು ಡೋರ್ ಸರ್ವಿಸ್ನ ಕೊಡೋದಕ್ಕೂ ಮುಂಚೆ ನೀವು ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹಣಕಾಸು ಇದರಲ್ಲಿ ಹೇಗೆ ಸುಧಾರಿಸಿದೆ ಮೇಡಮ್?
1: ಹೌದು ಮೇಡಮ್, ಮುಂಚೆ ಅಂದ್ರೆ ಮ್ಯಾಮ್ ನನ್ನ ಕೈಯಲ್ಲಿ ನೋಡ್ತೀನಿ ಅಂದ್ರು ನಮ್ಮ ಮನೆಯವ್ರ ಕೈಲಿ ಕೊಡಕ್ ಆಗ್ತಿರ್ಲಿಲ್ಲ, ನನ್ನ ಹತ್ರನು ಇರ್ಲಿಲ್ಲ, ತುಂಬಾ ಮನ್ಸು ಬೇಜಾರಾಗ್ತಿತ್ತು. ಮಕ್ಳಿಗೆ ಕೇಳಿದ್ರು ಕೊಡೋಷ್ಟು ಅಂದ್ರೆ ಈಗ 10 ರೂಪಾಯಿ 5 ರೂಪಾಯಿ ಕೊಡೋಷ್ಟಾದ್ರೂ ಇದ್ದೇ ಇರುತ್ತೆ ಪ್ರತಿಯೊಬ್ಬ ತಾಯಿ ಹತ್ರ. ಅಂದ್ರೆ ನಮಗ್ ಕೊಡಕ್ ಇದ್ದಿದಾಗ ಮನ್ಸು ತುಂಬಾ ಬೇಜಾರಾಗ್ತಿತ್ತು, ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಮಾಡ್ಬೇಕು ಅಂದ್ರೆ ಬರೋದು ತುಂಬಾ ಟೈಮ್ ಆಗ್ಬಿಡ್ತಿತ್ತು. ಈಗ ನಾನೇ ಏನಾದ್ರು ಮಾಡಮ್ ಅಂದ್ರೆ ಎಲ್ಲದಕ್ಕೂ ದುಡ್ಡೇ ಬೇಕು, ದುಡ್ಡಿಲ್ಲ ಅಂದ್ರೆ ಎಲ್ಲೂ ಹೋಗಿ ಕಲಿಯಕ್ ಆಗಲ್ಲ. ಏನ್ ಮಾಡ್ಲಿ ಅಂತಿದ್ದಾಗ ನಂಗೆ ಬ್ಯೂಟಿಷಿಯನ್ ತರಬೇತಿ ಹೋಗಿ ಮಾಡೋಣ ಬಾ ಅಂತ ಕೇಳಿದಾಗ್ಲೂ ಹೋಗ್ಬೇಕು ಅನ್ನೋ ಆಸೆ, ದುಡ್ಡಿರ್ಲಿಲ್ಲ. ಆಗ ನಮ್ ಚಿಕ್ಕಿರು ಫೋನ್ ಮಾಡಿ ಕೇಳಿದೆ, ಅದಕ್ಕೆ ಹೋಗು ನೀನ್ ಕಲಿತಿದೆ ಕಲಿ ನೀನು, ನಾವ್ ಏನ್ ಮಾಡ್ಬೇಕು ಮಾಡ್ಕೊಡ್ತೀವಿ ಹೋಗು ಅಂತ ಹೇಳಿದ್ರು. ಆಗ ಬಂದ್ ಕಲ್ತ ಓದಕ್ಕೆ ಅವ್ರಿಗೆ ನಮ್ಗೆ ಕೊಟ್ರು. ಆಮೇಲೆ ಹಿಂಗೆ ಫೇಶಿಯಲ್ ಗಿಶಿಯಲ್ ಇದಕ್ಕೆ ಸ್ವಲ್ಪ ಅಮೌಂಟ್ ನ ನಾನೇ ಕುಡ್ಸ್ಕ ಮಾಡ್ತಾ ಬರ್ತಾ ಬರ್ತಾ ಬರ್ತಾ ಫೇಶಿಯಲ್ ತುಂಬಾ ಸಿಕ್ತು ಮೇಡಮ್. ಫೇಶಿಯಲ್ ತುಂಬಾ ಸಿಕ್ತು ಅಂದ್ರೆ ಈಗ ಒಬ್ರು ಮಾಡ್ತಾ ಇದ್ದಾಗ್ಲೆ ಇನ್ನೊಂದಿಬ್ರು ನಂಗೆ ಮಾಡ್ಕೊಡಿ ಅಂತ ಕೇಳ್ತಿದ್ರು, ಇನ್ನೊಂದಿಬ್ರು ನಂಗೆ ಮಾಡ್ಕೊಡಿ ಅಂತ ಕೇಳ್ತಿದ್ರು. ಹಂಗಾಗಿ ಅದು ನಂಗೆ ತುಂಬಾ ಹೋಮ್ ಸರ್ವಿಸ್ ತುಂಬಾ ಚೆನ್ನಾಗಿ ಸಿಕ್ತು. ಸಿಕ್ತಾ ಈಗ ಪರವಾಗಿಲ್ಲ ಮೇಡಮ್, ಅವಾಗಕ್ಕೂ ಇವಾಗಕ್ಕೂ ತುಂಬಾ ಖುಷಿ ಆಗ್ತಿದೆ. ನಂಗ್ ಈ ಸಂಸ್ಥೆಲಿ ಕಲ್ತಿದ್ದಕ್ಕೂ ನನ್ಗೊಂದು ಹೇಳ್ಕ ಇದಾಗ್ತು ಮೇಡಮ್,
0: ಅನುಕೂಲ ಆಗ್ತಿದೆ, ತುಂಬಾ
1: ಅನುಕೂಲ ಆಗ್ತಿದೆ ಮೇಡಮ್.
0: ಏನೇನೆಲ್ಲ ಸರ್ವಿಸ್ ಕೊಡ್ತೀರಿ ಮನೆಗೆ ಹೋಗಿ ನೀವು?
1: ನಾನು ಮೇಡಮ್ ಫೇಶಿಯಲ್ಲು, ಕಟಿಂಗು, ವ್ಯಾಕ್ಸು, ಪೆಡಿಕ್ಯೂರ್, ಮೆನಿಕ್ಯೂರ್ ಕೊಡ್ತೀನಿ. ಮದ್ವೆಗಳಿಗಾದ್ರೆ ಚೌಟ್ರಿಗೂ ಅದೇ ಹೇಳಿದ್ನಲ್ಲ ಮೇಡಮ್, ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸೀರಾ ಏರ್ಶಿಯಲ್ ಮಾಡ್ಕೊಡೋದು, ಸೀರೆ ಹಾಕೊಡೋದು, ಅವ್ರದ್ದು ಇರೋ ಪ್ರಾಡಕ್ಟ್ ಅಲ್ಲಿ ಮೇಕಪ್ ಎಲ್ಲ ಮಾಡ್ಕೊಡೋದೆಲ್ಲ ಮಾಡ್ತೀನಿ ಮೇಡಮ್.
0: ಓಕೆ, ನೀವು ಬ್ರೈಡ್ ಈ ತರದ್ದೆಲ್ಲ ಮಾಡೋದಷ್ಟು ನಿಮ್ಗೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಸಣ್ಣ ಮಟ್ಟದಲ್ಲಿ ಅವ್ರ ಹತ್ರನೇ ನೀವು ಅದೆಲ್ಲ ತರಿಸ್ಕೊಂಡು ನೀವು ಮೇಕಪ್ ಚಾರ್ಜ್ ಮಾಡ್ತೀರಿ?
1: ಮಾಡ್ತೀನಿ ಮೇಡಮ್.
0: ಒಟ್ಟಾರೆ ನಿಮ್ಮ ಅರ್ನಿಂಗ್ಸ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
1: ಹೌದು ಮೇಡಮ್.
0: ಅಂದ್ರೆ ಹೇಗೆ ನಿಭಾಯಿಸ್ತಿದ್ದೀರಿ ಈಗ ಬ್ಯೂಟಿಷಿಯನ್ ವೃತ್ತಿರ ಜೊತೆಗೆ ಮನೆಯ ನಿರ್ವಹಣೆ, ಮಕ್ಕಳು ಈ ತರದ್ದೆಲ್ಲ ಹೇಗೆ ನಿರ್ವಹಿಸ್ತಾ ಇದ್ದೀರಿ ಮೇಡಮ್? ಏನ್ ಕಷ್ಟ ಆಗ್ತಿದ್ಯಾ ಇಲ್ಲ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ?
1: ಇಲ್ಲ ಮೇಡಮ್, ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ನನಗೆ ಮನೇಲಿ ಮನೆ ಕೆಲಸನೇ ಆಗಿರ್ಬೋದು, ನನಗೇನು ಕಷ್ಟ ಅನ್ಸಲ್ಲ ಮೇಡಮ್. ಈ ತರ ಕೆಲಸಗಳೆಲ್ಲ ನಮ್ಗೆ ಈ ತರ ಕೆಲಸ ಸಿಕ್ಕಿದಾಗ ಮನೆ ಕೆಲಸ ಯಾವಾಗ್ಲಾರು ಬೇಗ ಮಾಡ್ಕೋಬಹುದು, ನಮ್ಗೆ ಕೆಲಸ ಸಿಕ್ಕಿದ್ರೆ ಸಾಕು ಮಾಡ್ಕೋಬೇಕು ಅಂತ ಅನಿಸ್ತಿತ್ತು. ಇವಾಗ ಕೆಲಸನೂ ಮಾಡ್ಕೋತೀನಿ, ನಾನು ಹೊರಗಡೆ ಹೋಗಿ ಹೋಮ್ ಸರ್ವಿಸ್ ಕೊಡ್ತಾ ಇದ್ದೀನಿ ಮೇಡಮ್.
0: ಇದ್ರ ಜೊತೆಗೆ ಇನ್ನೇನೆಲ್ಲ ಕೆಲಸಗಳನ್ನ ನಿರ್ವಹಿಸ್ತೀರಿ ಮ್ಯಾಮ್?
1: ಮೇಡಮ್ ನಾನು ಇವಾಗ ನನ್ಗೆ ಸ್ಟಿಚಿಂಗ್ ಈಗ ಇದ್ರ ಜೊತೆ ಸ್ವಲ್ಪ ಫ್ಯಾಷನ್ ಡಿಸೈನರ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಮೇಡಮ್. ಇದ್ರ ಜೊತೆ ಅದು ಇದ್ರೆ ಇನ್ನು ಸಪೋರ್ಟ್ ಆಗುತ್ತೆ, ಇನ್ನು ಚೆನ್ನಾಗಿ ಮಾಡಬಹುದು ಅಂತ ನಾನೇ ಅನ್ಕೋತಾ ಇದ್ದೀನಿ.
0: ಟ್ರೈನಿಂಗ್ ಏನಾದ್ರು ಹೋಗ್ತಾ ಇದ್ರೆ?
1: ಇಲ್ಲ ಮೇಡಮ್, ಅಂದ್ರೆ ಈ ಸರ್ವಿಸ್ ತಗೊಂಡಿದ್ದೀನಲ್ಲ, ಬೇರೆ ಕಡೆ ಹೋಗ್ಬೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಈ ಒಂದು ತರಬೇತಿ ಪಡ್ಕೊಂಡು ಈಗ ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಿರೋದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್?
1: ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್, ಹೋಗಿ ಮಾಡು ನೀನು ಅಂತ ಹೇಳ್ತಿದ್ದಾರೆ. ಮನೇಲಿ ಎಲ್ಲ ಆಗಕ್ಕಿಂತ ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಅಂದ್ರೆ ನಿನ್ನ ಎಲ್ಲ ಅವಾಗೆಲ್ಲ ಹಿಂಗ್ ಕೂತಿದ್ದೀನಿ ಅನ್ನೋ ತರ ಇತ್ತು, ಇವಾಗ ನಾನು ಮಾಡ್ತಾ ಇರೋದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ಮೇಡಮ್. ಮನೆ ಕೆಲ್ಸಕ್ಕೆಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ನಗ್ನಗ್ತ ಚೆನ್ನಾಗಿದ್ದಾರೆ. ಹೊಂದಾಣಿಕೆಗೆ ನೀನ್ ಏನಾದ್ರೂ ಮಾಡು, ಈಗ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಾನ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ನಿನ್ ಮೇಲೆ ಸ್ವಲ್ಪ ಕೈನಸ್ ತಗೊಟ್ಟು ನೀನ್ ಕಟ್ತೀಯ ಅನ್ನಷ್ಟು ನಿನ್ ಮೇಲೆ ನಂಬಿಕೆ ಮಾಡ್ಕೋಬು ಮುಟ್ಕೋಬು ಅಂತ ಇವಾಗ ಗಂಡ ನಮ್ಮ ಯಜಮಾನರು ಹೇಳ್ತಿದ್ರು.
0: ಬರೀ ಮನೆ ಕೆಲಸ ಗಂಡ ಮಕ್ಕಳು ಅನ್ಕೊಂಡಿದ್ದವ್ರು ಇವತ್ ನಾಲ್ಕ ಸಂಪಾದನೆ ಮಾಡಿ ಮನೆಯನ್ನೇ ನಿರ್ವಹಣೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದೀರಿ. ಎಷ್ಟು ಖುಷಿಯನ್ನ ತಂದಿದೆ ಮೇಡಮ್?
1: ತುಂಬಾ ಖುಷಿಯಾಗಿದೆ ಮೇಡಮ್, ನಾನು ನಿಜವಾಗ್ಲೂ ಹೇಳ್ಕ ಅನ್ಕೊಂಡೇ ಇರ್ಲಿಲ್ಲ ಈ ತರದ ಒಂದು ಸಂಸ್ಥೆಯಿಂದ ನನ್ಗೆ ಕಲ್ತು ಈ ತರ ಎಲ್ಲ ನಾನು ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಮೇಡಮ್.
0: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಯುವಕ ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದೆ, ಅವರನ್ನ ಸ್ವಾವಲಂಬನೆ ಜೀವನ ನಡೆಸ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು?
1: ಕಲಿಬೇಕು, ಮುಂದ್ ಬರ್ಬೇಕು ಮಹಿಳೆಯರು ಅನ್ನೋದನ್ ನನ್ನ ಆಸೆ ಮೇಡಮ್. ಈ ಸಂಸ್ಥೆಲಿ ಅವ್ರೆಲ್ಲರೂ ಬಂದ್ ಕಲಿಬೇಕು, ನಾನು ಕಲ್ತಿದ್ದೀನಿ ಅವರು ಕಲಿಬೇಕು, ಚೆನ್ನಾಗಿ ನಾ ಕಾಸು ಸಂಪಾದನೆ ಮಾಡಿ ಅವ್ರ ಮನೆಯವ್ರಿಗೂ ಅವ್ರು ಸಪೋರ್ಟ್ ಆಗಿರ್ಬೇಕು ಅನ್ನೋದೊಂದು ಕೇಳ್ಕೊತೀನಿ ಮೇಡಮ್.
0: ಓಕೆ, ಅಂದ್ರೆ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅಂದ್ರೆ ನಿಮ್ಮ ಸ್ವಂತ ಊರುಗಳಲ್ಲೇ ಬಂದು ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ, ಅಂದ್ರೆ ಕೋಟೆ ಮತ್ತೆ ಸರ್ಗೂರು ಭಾಗಕ್ಕಷ್ಟೇ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸೀಮಿತ ಆಗಿರ್ದೇನೆ, ಅಲ್ಲಿ ತನಕ ಬಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇರುವಂತದ್ದು ಎಷ್ಟು ನಿಮ್ಮ ಒಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಮೇಡಮ್?
1: ತುಂಬಾನೇ ಆಗ್ತಾ ಇದೆ ಮೇಡಮ್.
0: ನಿಮ್ಗೆ ಅನುಕೂಲ ಆಗ್ತಿದ್ಯಾ?
1: ಹೌದು ಮೇಡಮ್.
0: ಓಕೆ ಮೇಡಮ್, ನೆಕ್ಸ್ಟ್ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ನಾನು ಮುಂದಿನ ಗುರಿ ಉದ್ದೇಶ ಅಂದ್ರೆ ನಾನು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕು, ಬ್ರೈಡಲ್ ಎಲ್ಲ ಮಾಡ್ಬೇಕು, ನನಗೆ ಸ್ವಲ್ಪ ಬ್ಯೂಟಿ ಪಾರ್ಲರ್ ತೆಗಿಬೇಕು ಅನ್ನೋ ಆಸೆ ಇದೆ ಮೇಡಮ್, ಮಾಡ್ಬೇಕು ಅದನ್ನ.

0: ಅನ್ನೋ ಆಸೆ ಇದೆ. ಅದು ಆಸೆ ಇದೆ ಮೇಡಮ್. ನಾವು ಊರಿಗೆ ಹೋಗಿ, ನಮ್ಮ ಮೊಳಿ ಊರಿಗೆ ಹೋಗಿ ಅಲ್ಲೇ ನನ್ನ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅಂತ ಆಸೆ ಇದೆ ಮೇಡಮ್.
1: ಒಟ್ಟಾರೆ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶ ನಿಮ್ಮ ಒಂದು ಸ್ವಂತ ಊರಿಗೆ ಹೋಗಿ ಒಂದು ಪಾರ್ಲರ್ನ ಆರಂಭ ಮಾಡಿ ಸ್ವ ಉದ್ಯೋಗನ ಆರಂಭ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.
1: ಓಕೆ. ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದರೆ ನಿಮ್ಮ ಒಂದು ಕಿವಿ ಮಾತನ್ನು ಅವ್ರಿಗೆ ತಿಳಿಸೋದಾದರೆ ಏನು ಸಲಹೆ ನೀಡ್ತೀರಿ ಮೇಡಮ್?
0: ಹೌದು ಮೇಡಮ್, ಹೇಳ್ತಿದ್ರಲ್ಲ ಮೇಡಮ್, ನನ್ನಂತೆ ಅವರು ತುಂಬಾ ಜನ ಬಡ ಕುಟುಂಬದವರು ಇದ್ದಾರೆ ಮೇಡಮ್. ಅವರೆಲ್ಲರೂ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಅಂತ ಸಂಸ್ಥೆಗೆ ಸೇರ್ಬೇಕು, ಅವರು ಕಲಿಬೇಕು, ಅವ್ರು ಮುಂದ್ ಬರ್ಬೇಕು, ಅವ್ರ ಬರ್ತಾನೆ ಎಲ್ಲ ಹೋಗ್ಬೇಕು ಅಂದ್ರೆ ಇಂಥದೊಂದು ಸಂಸ್ಥೆ ಬೇಕೇ ಬೇಕು ಮೇಡಮ್. ಬೇಕು, ಬೇರೆ ಕಡೆ ಹೋಗಿ ಅವ್ರು ಕಲಿಯೋದಕ್ಕೆ ಆಗಲ್ಲ ಮೇಡಮ್. ತುಂಬಾ ಅಮೌಂಟ್ ಅನ್ನ ಕಟ್ಬೇಕಾಗುತ್ತೆ. ನಾವು ಅದಷ್ಟು ಅಮೌಂಟ್ ಅನ್ನ ನಾವು ಕೂಡಿಸಿ ಒಂದೇ ಸಲ ಕಟ್ಟಕ್ ಆಗಲ್ಲ ಮೇಡಮ್. ಈ ವಿವೇಕ ಜೀವನಾಧಾರ ಕೇಂದ್ರದಲ್ಲಿ ತುಂಬಾ ಸಪೋರ್ಟ್ ಆಗಿದ್ದಾರೆ ಮೇಡಮ್. ನನ್ಗಂತೂ ತುಂಬಾ ಖುಷಿ ಆಯ್ತು. ನಾನು ಕಲ್ತು ಅಂದ್ರೆ ಹೇಳ್ತಿದ್ರಲ್ಲ ಮೇಡಮ್, ನನ್ ನಿಜವಾಗೂ ಈಗಲೂ ತುಂಬಾ ಹೇಳ್ಕೊಳಕ್ ಆಗದಷ್ಟು ಖುಷಿನೂ ಆಗ್ತದೆ. ನನ್ಗೆ ಅಷ್ಟು ಬೇಜಾರು ಇದೆ ಮೇಡಮ್. ಇದನ್ನ ಕಲಿಯಕ್ ಮುಂಚೆ ಹೇಗಿದೆ, ಈ ಕಲ್ತ್ಮೇ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಖುಷಿಯಾಗಿದ್ದೀನಿ.
1: ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್, ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಈ ಒಂದು ಬ್ಯೂಟಿಷಿಯನ್ ತರಬೇತಿಯ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡು ಏನಾದರೂ ಸಾಧನೆ ಮಾಡಬಹುದು ಅಥವಾ ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಶ್ರೀಮತಿ ಸುನೀತಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಜೀವನದಲ್ಲಿ ಇನ್ನಷ್ಟು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್

0: ಎಂಬುದು ಕಾನೂನಿನ ಪದವೇ ಅಲ್ಲ, ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 30ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ.

0: ನಮಸ್ತೆ, ನಾನು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಕೀರ್ತಿ ಕಿರಣ್. ನಮ್ಮ ಸಂಸ್ಥೆ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ನಡೆಸಿಕೊಳ್ತಾ ಬಂದಿದೆ. ನಾವು 1,000 ಹೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಡೆಸಿದ್ದೀವಿ. ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಸ್ಟ್ರಾನಮಿಯ ಕಾರ್ಯಾಗಾರಗಳನ್ನ ನಡೆಸ್ತೇವೆ. ಇದರಲ್ಲಿ ಆಕಾಶ ನೋಡೋದು ಹೇಗೆ, ಅದರ ಚಿತ್ರಗಳನ್ನ ತೆಗೆಯೋದು ಹೇಗೆ, ಚಿತ್ರ ತೆಗೆದ ಮೇಲಿಂದ ಅದನ್ನ ಅನಲೈಸ್ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಇದಲ್ಲದೆ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇರುವಂತಹ ಜಾಗಗಳಿವೆ, ಅಂದ್ರೆ ಲೈಟ್ ಪೊಲ್ಯೂಷನ್ ಇಲ್ಲದೆ ಇರುವಂತಹ ಜಾಗಗಳಿವೆ, ಇದನ್ನೆಲ್ಲ ಅದನ್ನು ಹುಡುಕಿ ಅಲ್ಲಿ ಸ್ಟಾರ್ ಪಾರ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದರಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸಿಗಳಿಗೆ ಲಭ್ಯ ಇರುತ್ತೆ. ಮೋದಿ ಅವರು ನಮ್ಮ 20 ಈ ಪ್ರಯತ್ನವನ್ನ ಗುರುತಿಸಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಗೆ ಇದೊಂದು ತುಂಬಾ ದೊಡ್ಡ ಸ್ಫೂರ್ತಿ. ನಾವು ಹೀಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಮಗೆ ತುಂಬಾ ಪ್ರೇರೇಪಣೆ ಕೊಡ್ತಾ ಇದೆ. ಮೋದಿ ಅವರಿಗೆ ಧನ್ಯವಾದಗಳು.
1: ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳು ನೀಡುತ್ತಿರುವ ಕೊಡುಗೆ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿಡಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ಬಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಧರ್ಮದ ನೆಲೆಯಲ್ಲಿ ಸೇವಾ ಮನೋಭಾವದೊಂದಿಗೆ ಸಿರಿಯ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುವುದು ಸ್ತುತ್ಯಾರ್ಹವಾಗಿದೆ. ಸರ್ವಧರ್ಮೀಯರನ್ನು ಎಲ್ಲಾ ಜಾತಿಯವರನ್ನು ಸಮಾನತೆ ಮತ್ತು ಗೌರವ ಭಾವದಿಂದ ಪರಿಗಣಿಸಿ ಸಾಮಾಜಿಕ ಸಾಮರಸ್ಯದೊಂದಿಗೆ ಅವರು ಮಾಡುತ್ತಿರುವ ಸೇವೆ ಆದರ್ಶ ಹಾಗೂ ಅನುಕರಣೀಯವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. ಧರ್ಮ ಮತ್ತು ಪರಂಪರೆಯ ರಕ್ಷಣೆಯೊಂದಿಗೆ ಅನ್ನದಾನ, ವಿದ್ಯಾದಾನ, ಔಷಧಿದಾನ, ಅಭಯದಾನ ಮೊದಲಾದ ಮಾನವೀಯ ಸೇವೆಗಳನ್ನು ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡುವುದು ಹಾಗೂ ವೈಜ್ಞಾನಿಕವಾದ ಪಾರದರ್ಶಕ ಆಡಳಿತ ವೈಖರಿ ಮಾದರಿಯಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ 31 ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಈ ಉಪಕ್ರಮದಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಬೆಂಬಲ ನೀಡುವುದರೊಂದಿಗೆ ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು 10 HP ಅಶ್ವಶಕ್ತಿಗಿಂತ ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಒಟ್ಟು 61 ನಿಷೇಧ ಹೇರಲಾಗಿದೆ. ಈ ನಿಷೇಧಿತ ಅವಧಿಯಲ್ಲಿ ದೋಣಿಗಳನ್ನು ಸಾಗಿಸುವ ಉದ್ದೇಶಕ್ಕಾಗಿ 10 HP ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟಾರೀಕೃತ ದೋಣಿ ಮತ್ತು ಸಾಂಪ್ರದಾಯಿಕ ನಾಡದೋಣಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಮೀನುಗಾರಿಕೆ ನಡೆಸಲು ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಕಡ್ಡಾಯವಾಗಿ ಆದೇಶ ಪಾಲಿಸುವಂತೆ ಹಾಗೂ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರದಿಂದ ನೀಡುವ ಮಾರಾಟ ಕರರಹಿತ ಡೀಸೆಲ್ ಹಾಗೂ ಯಾವುದೇ ಸಹಾಯ ಸೌಲಭ್ಯಗಳನ್ನು ರದ್ದುಗೊಳಿಸಲಾಗುವುದು ಎಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಂದು ವಿವಿಧೆಡೆ 120,000 ಜನ ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮಹಾಸಂಕಲ್ಪದೊಂದಿಗೆ ಇಂದು ಸಾಮೂಹಿಕ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಫೆಡರೇಷನ್ ಆಫ್ ಮೈಸೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಾಸಂಕಲ್ಪ ದಿವಸ್ ಕಾರ್ಯಕ್ರಮದಲ್ಲಿ 100 ಜನರು ಯೋಗ ಅಭ್ಯಾಸ ಮಾಡಿದರು. ಆಯುಷ್

0: ಸಚಿವಾಲಯದ ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ 45 ನಿಮಿಷಗಳ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ದಿನ ಯಶಸ್ಸಿಗೆ ಸಂಕಲ್ಪದ ಪ್ರಮಾಣ ವಚನ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪತಂಜಲಿ ಗುರುಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡಲಾಗುತ್ತಿದ್ದು, ಈ ವರ್ಷ 120 ಜಾಗಗಳಲ್ಲಿ 120,000 ಜನರನ್ನು ಸೇರಿಸಿ ದಾಖಲೆ ಮಾಡಲು ಹೊರಟಿರುವುದು ಸಂತೋಷ ಎಂದರು. ಮೈಸೂರಿನ ಯೋಗ ಪರಂಪರೆಗೆ ಮುಮ್ಮಡಿ ಕೃಷ್ಣರಾಜ ಕಾಲಕ್ಕಿಂತಲೂ ಪ್ರಾಚೀನವಾದ ಇತಿಹಾಸವಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿಯ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳ ರಕ್ಷಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಈ ದ್ವೀಪಗಳಲ್ಲಿ ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳು ಹಾನಿಯಾಗುವುದನ್ನು ತಡೆಗಟ್ಟಿದಂತಾಗಲಿದೆ. ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯದಿಂದ ಕಾವೇರಿ ನದಿಗೆ 1-2 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಾಗ ರಂಗನತಿಟ್ಟಿನಲ್ಲಿರುವ ದ್ವೀಪಗಳು ಹಾನಿಯಾಗುತ್ತಿದ್ದವು. ಈ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೈಸೂರು ವನ್ಯಜೀವಿ ವಲಯವು ಗೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿಗೆ ಮುಂದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು ಜುಲೈ 20ರೊಳಗೆ ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸುತ್ತಿರುವ ರೈಲ್ವೆ ಕಾಮಗಾರಿ ಪರಿಶೀಲಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಕುರಿತು ಇಟಿಗಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುರಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ಮತ್ತು ಸರ್ಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜಶ್ರೀಯನ್ ರವರು. ನೀವು ಕೂಡ ಕರೆ ಮಾಡಿ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳು ಮತ್ತು ಯೋಜನೆಗಳು ಹಾಗೂ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು.
3: ಹಾಂ ಸರ್, ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಳೆದ ತಿಂಗಳು ಕೂಡ ನಮ್ಮ SSLC ಫಲಿತಾಂಶದ ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಸಂದರ್ಭದಲ್ಲಿ ಕೂಡ ತಾವು ಮಾತನಾಡಿದರೆ, ಹಾಗೆ ಈ ಒಂದು 26-27 ಶೈಕ್ಷಣಿಕ ವರ್ಷದ ಒಂದು ಶಾಲಾ ಪ್ರಾರಂಭೋತ್ಸವದ ಕುರಿತು ತಾವು ಮಾತನಾಡಲು ನಮ್ಮ ಜೊತೆ ಇರ್ತಕ್ಕಂಥದ್ದು ಮತ್ತೆ ಭಾಳ ಸಂತೋಷ ಆಗ್ತದೆ ಸರ್. ಸರ್, ಈ ಒಂದು 2026-27 ಒಂದು ಶೈಕ್ಷಣಿಕ ವರ್ಷದ ಒಂದು ಈ ಶಾಲಾ ಪ್ರಾರಂಭೋತ್ಸವದ ಒಂದು ಪ್ರಮುಖ ಗುರಿ ಉದ್ದೇಶಗಳು ಏನೇನು ಇಟ್ಕೊಂಡು ಪ್ರಾರಂಭವನ್ನು ಮಾಡಲಾಗ್ತಾ ಇದೆ ಸರ್?
4: ನಮಸ್ಕಾರ. ಪ್ರಥಮವಾಗಿ ಕಳೆದ ಸಾಲಿನಲ್ಲಿ ನಾವು ಏನು 2025-26 ಸಾಲಿನಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನ ರೂಪಿಸ್ಕೊಂಡು ತಮ್ಮ ಸಹಕಾರದಿಂದ ಪ್ರಥಮವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಮತ್ತು ಹಾಗೆ ಜನಧ್ವನಿ ಕಾರ್ಯಕ್ರಮಕ್ಕೆ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳಿಗೆ ತುಂಬ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಕೇವಲ ಜನಧ್ವನಿ ಕಾರ್ಯಕ್ರಮದ ಮೂಲಕ ಅಲ್ಲ, ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸುವಂಥದ್ದಾಗಿರ್ಬೋದು, ವಿಜ್ಞಾನಕ್ಕೆ ಆಗಿರ್ಬೋದು, ಗಣಿತ ವಿಚಾರಗಳಿಗೆ ಆಗ್ಬೋದು, ಅನೇಕ ಚಟುವಟಿಕೆಗಳಲ್ಲಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸಿಂದ ತುಂಬ ಶಿಕ್ಷಣ

0: ಸಾಮಾಜಿಕ ಚಟುವಟಿಕೆಗಳು ಉತ್ತಮವಾಗಿ ಮೂಡ್ ಬಂದಿದ್ದಾವೆ. ಅದರ ಸಹಕಾರದೊಂದಿಗೆ ನಾವು ಒಂದು ಒಳ್ಳೆ ಕಾರ್ಯ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೂ ಕೂಡ ತುಂಬ ಸಂತಸ ಆಗುತ್ತೆ. ಹಾಗಾಗಿ ಸಂಸ್ಥೆಯ ಗೌರವಾನ್ವಿತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಇಲಾಖಾ ವತಿಯಿಂದ ಧನ್ಯವಾದಗಳನ್ನು ಹೇಳೋಣ ಮತ್ತು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಈಗ ನಾವು ಕಳೆದ ಸಾರಿ ನಾನು ಬಂದಿದ್ದೆ ಜೂನ್ ಎಂಡಿಂಗಲ್ಲಿ, ಜುಲೈಯಿಂದ ನಾವು ಕಾರ್ಯಪ್ರವೃತ್ತವಾದ್ವಿ. ನಿಮ್ಮ ಮೂಲಕನೇ ಪ್ರಾರಂಭದಲ್ಲಿ ಕಲಿಕಾ ಖಾತ್ರಿ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ ನಿಮ್ಮ ಮೂಲಕನೇ ಪ್ರಾರಂಭ ಮಾಡಿದ್ವಿ.
1: ಹೌದು,
0: ನಾವು ಈ ಸರಿನೂ ಕೂಡ ಕಳೆದ ಸರಿಯಿಂದ ಪ್ರೇರೇಪಿತರಾಗಿ ಜವಾಬ್ದಾರಿ ಹೆಚ್ಚಾಗಿದೆ.
1: ಹೌದು,
0: ನಮಗೆ ಓ ಸರಿ ಗುರಿ ಇತ್ತು,
2: ಜವಾಬ್ದಾರಿಗಿಂತ ಗುರಿ ಇತ್ತು, ಈಗ ಗುರಿ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗಿತ್ತು.
0: ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ ಒಂದು ಒಳ್ಳೆ ಫಲಿತಾಂಶ ತಗೋಬಿಟ್ಟಿದ್ವಿ, ಅದ್ರ ಕೆಳಗಡೆಗೆ ಅಂತೂ
1: ಇಳಿಯಂಗಿಲ್ಲ,
0: ಮೇಲಕ್ಕೆ ಹೋಗ್ಬೇಕು, ಅದನ್ನ ಎಲ್ಲ ಕಾಯ್ಕೋಬೇಕು. ಇದು ತುಂಬಾ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ, ಅದನ್ನ ನಿರ್ವಹಿಸ್ತೀವಿ, ನಿಭಾಯಿಸ್ತೀವಿ, ತಮ್ಗಳ ಸಹಕಾರ ಇದೇ ತರ ಮುಂದುವರಿಲಿ ಅಂತ ಕೇಳ್ತಾ. ಈಗಾಗಲೇ ಮಾನ್ಯ ಉಪನಿರ್ದೇಶಕರು ನಮ್ಮ ತಾಲೂಕಿಗೆ 27ನೇ ತಾರೀಕು ಬಂದು ಒಂದು ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಈಗಾಗಲೇ ಒಂದು ಸುತ್ತಲ್ಲಿ ಮಾಡಿದ್ರು. ನಾವು ಕೂಡ ಮುಖ್ಯ ಶಿಕ್ಷಕರ ಸಭೆಯನ್ನ ಮಾಡಿ ಶಾಲೆ ಪ್ರಾರಂಭಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತೇಳಿ ಸರ್ಕಾರದ ಗೌರವಾನ್ವಿತ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ನಿರ್ದೇಶಕರು, ಎಲ್ಲ ಉನ್ನತಾಧಿಕಾರಿಗಳು ಕೂಡ 3-4 ಬಾರಿ ನಮಗೆ ವಿಡಿಯೋ ಕಾನ್ಫರೆನ್ಸ್ಗಳನ್ನು, ಜೂಮ್ ಸಭೆಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಮೈಸೂರು ಡಿವಿಷನ್ದನ್ನು ರಿವ್ಯೂ ಮಾಡಿದ್ರು. ಸೊ ಆ ಮೂಲಕ ಸಾಕಷ್ಟು ಶಾಲೆ ಪ್ರಾರಂಭವನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಕಳೆದೆಲ್ಲ ಬಾರಿಗಿಂತ ಈ ಸರಿ ಹೆಚ್ಚು ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರಥಮವಾಗಿ ಮಕ್ಕಳು ಬರಲಿಕ್ಕೆ ಅಂತಂದರೆ ಪಠ್ಯಪುಸ್ತಕಗಳು.
1: ಹೌದು,
0: ಎಲ್ಲವೂ ಪಠ್ಯಪುಸ್ತಕಗಳನ್ನು ಕೂಡ ಈಗಾಗಲೇ ನಮಗೆ 75% ಪಠ್ಯಪುಸ್ತಕ ಸರ್ಕಾರದಿಂದ ಬಂದಿದೆ ಇಲಾಖೆಗೆ. ಆ 75% ನಾವು 90% ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ದೀವಿ. ಇನ್ನು 10% ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಇನ್ನು 10% ಇನ್ನೊಂದು 2 ಕ್ಲಸ್ಟರ್ ಉಳ್ಕೊಂಡಿದ್ದೇವೆ, ಅವಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇನ್ನು ಉಳಿದಂಥ ಪುಸ್ತಕಗಳು ಬಂದ ತಕ್ಷಣ 100% ಪ್ರತಿಯೊಂದು ಮಗು ಕೂಡ ಜೂನ್ 1ನೇ ತಾರೀಕು ಅವನ ಹತ್ರ ಪುಸ್ತಕ ಇರಬೇಕು ಮತ್ತು ಸಮವಸ್ತ್ರ ಇರಬೇಕು.
1: ಹೌದು,
0: ಸಮವಸ್ತ್ರನೂ ಕೂಡ ಈಗಾಗಲೇ ಏನು ಇಲಾಖೆ ಈ ಸರಿ ಕಳೆದ ಬಾರಿ 1 ಸಮವಸ್ತ್ರನ ಕೊಡ್ತಾ ಇತ್ತು, ಈ ಸರಿ 2 ಸಮವಸ್ತ್ರವನ್ನು ಕೊಟ್ಟಿದೆ. 2 ಸಮವಸ್ತ್ರವನ್ನು ನಾವು ಈಗಾಗಲೇ ಎಲ್ಲ ಶಾಲೆಗಳಿಗೆ ತಲುಪಿಸಿದ್ದೀವಿ. ಶಾಲೆ ಪ್ರಾರಂಭೋತ್ಸವ ದಿನಕ್ಕೆ ಮಕ್ಕಳು ಸಂತೋಷದಿಂದ ಬರಲಿ ಅಂತೇಳಿ ಪಠ್ಯಪುಸ್ತಕಗಳನ್ನು, ಉಚಿತ ಪಠ್ಯಪುಸ್ತಕಗಳನ್ನು, ಸಮವಸ್ತ್ರಗಳನ್ನು ಪೋಷಕರು, STMs, ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು, ತಮ್ಮಂಥ ಸಂಘ ಸಂಸ್ಥೆಗಳ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಜೊತೆಯಾಗಿ ಇವತ್ತು ಮತ್ತು ನಾಳೆ ಶಿಕ್ಷಕರೆಲ್ಲ ಶಾಲೆಯನ್ನು ಪ್ರಾರಂಭ ಮಾಡಿರಬೇಕು. ಶಾಲಾ ಪ್ರಾರಂಭೋತ್ಸವಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ನಾವು ಈಗಾಗಲೇ ಇಲಾಖೆ ಮತ್ತು ನಿರ್ದೇಶನ ನೀಡಿರದಂತೆ ನಾವು ಆದೇಶನ ಕೂಡ ಹೊರಡಿಸಿದ್ದೀವಿ. ಸುಮಾರು 54 ಪಾಯಿಂಟ್ಗಳನ್ನು ಹಾಕಿ ಮುಖ್ಯ ಶಿಕ್ಷಕರುಗಳಿಗೆ ನಾವು ಒಂದು ಸರ್ಕ್ಯುಲರ್ನೇ ಕೊಟ್ಟಿದ್ದೀವಿ. ಪ್ರಮುಖವಾಗಿ ಸ್ವಚ್ಛತೆ, ಶಾಲಾ ಸ್ವಚ್ಛತೆಯನ್ನು ಮಾಡಿಸುವಂಥದ್ದು, ಶೌಚಾಲಯದ ಸ್ವಚ್ಛತೆ, ಸಂಪ್ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ತರಗತಿ ಕೊಠಡಿಗಳಾಗಿರ್ಬೋದು, ಈ ಥರ. ಯಾಕೆಂದರೆ ಕಳೆದ 2-1.5 ತಿಂಗಳಿಂದ ಶಾಲೆಗೆ ಅಡುಗೆ ಮನೆ, ಟಾಯ್ಲೆಟ್ ಓಪನ್ ಇರಲಿಲ್ಲ. ಇವತ್ತೊಂದು ಶಾಲೆಯಲ್ಲಿ ಗ್ರೂಪಲ್ಲಿ ಹಾಕಿದ್ದಾರೆ, ಯಾವುದೋ ಒಂದು ಹಾವು ಸೇರ್ಕೊಂಡೈತೆ ಇಲ್ಲಿ. ಆ ಥರ ಮಕ್ಕಳು ಬಂದಾಗ ಆ ಥರದ್ದೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮುನ್ನೆಚ್ಚರಿಕೆಯಾಗಿ ಇವತ್ತು ನಾಳೆ ಶಾಲೆ ಪೂರ್ಣವಾಗಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮುಖ್ಯ ಶಿಕ್ಷಕರು, STMs ಮತ್ತು ಗ್ರಾಮದ ಪಂಚಾಯಿತಿಯ ಸಹಕಾರದೊಂದಿಗೆ 2 ಸ್ವಚ್ಛತಾ ಕಾರ್ಯವನ್ನು ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪಾತ್ರೆ ಪರಿಕರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್.
1: ಸರಿ, ಇದ್ರ ಜೊತೆಗೆ ಈ ವರ್ಷದ ಒಂದು ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಈಗ ನಾವು ದಾಖಲಾತಿಯ ಆಂದೋಲನವನ್ನು ಹೆಚ್ಚಿಸೋಕ್ಕೋಸ್ಕರ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತನ್ನ ಹೆಚ್ಚಿಸಬೇಕು ಅಂತ ನಮ್ಮ ಉದ್ದೇಶ. ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ಈಗ ಸಾಮಾನ್ಯವಾಗಿ HD Kote ಮತ್ತು ಸರಗೂರು ತಾಲೂಕು ಪೂರ್ಣ 90% ಗ್ರಾಮೀಣ ಪ್ರದೇಶದಲ್ಲಿರೋಂಥ ನಾವು ಮಕ್ಕಳನ್ನ ದಾಖಲಾತಿ ಮಾಡ್ಕೊಳಕ್ ಹೋಗಿ ದಾಖಲಾತಿ ಆಂದೋಲನವನ್ನ ಮಧ್ಯಾಹ್ನ 10-12 ಗಂಟೆಗೆ ಹೋದ್ರೆ ಏನು ಪ್ರಯೋಜನ ಆಗಲಿ? ಎಲ್ಲ ಕೂಲಿಗೆ ಹೋಗಿರ್ತಾರೆ
1: ಅವರಿಗೆ.
0: ಅದಕ್ಕೆ ನಾವೊಂದು ಯೋಜನೆ ಮಾಡ್ಕೊಂಡಿದ್ದೀವಿ. 1ನೇ ತಾರೀಕಿನಿಂದ ಸತತವಾಗಿ ಒಂದು 7-8 ಕಾಲ ಯಾವ ಅರ್ಹ ವಯೋಮಾನದ ಮಕ್ಕಳು ಶಾಲೆಗೆ ದಾಖಲಾಗಂತ ಮಕ್ಕಳನ್ನ ರಾತ್ರಿ ಹೊತ್ತು ಒಂದು ಜಾಥಾ ಹೋಗಿ ಕ್ಯಾಂಡಲ್ ಮೂಲಕ ಎಲ್ಲರೂ ಕ್ಯಾಂಡಲ್ ಮತ್ತು ಪಂಜಿನ ಮೆರವಣಿಗೆಯನ್ನು ಮಾಡ್ಕೊಂಡು

0: ಹೋಗಿ ಆ ಮಕ್ಕಳ ಹತ್ರ ಒಂದು ದಾಖಲೆ ಮಾಡಿಸೋಂಥ ಒಂದು ವಿಶೇಷವಾಗಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ದಾಖಲಾತಿ ಆಂದೋಲನದ ಮೂಲಕ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ವಿ. ಹಾಗೆ ಟಾಮ್ ಟಾಮ್ ಹಾಕ್ಸೋಂಥದ್ದು ಮತ್ತು ಒಂದು ಆಟೋ ಅಥವಾ ಒಂದು ಟ್ಯಾಬ್ಲೋ ಥರ ಮಾಡಿ ಅದನ್ನು ಎಲ್ಲ ಗ್ರಾಮಗಳಿಗೂ ಕೂಡ ಪ್ರಚಾರ ಪಡಿಸುವಂಥದ್ದು, ಇಲಾಖೆ ಏನೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದೆ, ಸರ್ಕಾರ ಎಷ್ಟೆಲ್ಲ ಪ್ರತಿ ಮಗುವಿಗೆ ಕೊಡ್ತಾ ಇದೆ ಅನ್ನೋದನ್ನು ಒಂದು ಜಾಗೃತಿಯನ್ನು ಮೂಡಿಸಿ, ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಇದರ ಜೊತೆಗೆ ಈಗ ಹೊಸದಾಗಿ ಶಾಲೆಗೆ ಸೇರ್ತಕ್ಕಂಥ ಒಂದು ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಲಭ್ಯ ಇದೆ ಸರ್?
0: ಈಗಾಗಲೇ ತಿಳಿಸ್ತಾ ಇದ್ದೆ, ಮಗುವಿಗೆ ಶಾಲೆಗೆ ಬಂದ ತಕ್ಷಣ ನಾವು ಉಚಿತ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ, ಆಮೇಲೆ ಎರಡು ಜೊತೆ ಸಮವಸ್ತ್ರಗಳು ಕೊಡ್ತಾ ಇದ್ದೀವಿ, ಮತ್ತು ಶೂ ಸಾಕ್ಸ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ ಮಗು ಬೆಳಗ್ಗೆ ಅವನ ಪೌಷ್ಟಿಕಾಂಶ ಇರಬೇಕು ಅಂತ ಪೂರಕ ಪೌಷ್ಟಿಕಾಂಶದಡಿ ಬೆಳಗ್ಗೆ ಹಾಲನ್ನು ಕೊಡುವಂಥದ್ದು, ಮಧ್ಯಾಹ್ನ ಊಟದ ಜೊತೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡುವಂಥದ್ದು, ಪೂರಕ ಪೌಷ್ಟಿಕಾಂಶ ಅಂಶಗಳು ಏನೇನು ಬೇಕು ಮಗುವಿಗೆ ಅದೆಲ್ಲನೂ ಕೂಡ ಕೊಡ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ. ಇನ್ನು ಎಲ್ಲ ರೀತಿಯ ಚಟುವಟಿಕೆ, ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಪೂರಕವಾಗಬೇಕು ಅಂಥದ್ದನ್ನೆಲ್ಲನೂ ಕೂಡ ನಾವು ಸರ್ಕಾರ ನೀಡ್ತಾ ಇರೋಂಥದ್ದು, ಮತ್ತು ತಮ್ಮ ಸ್ವಯಂ ಸೇವಾ ಸಂಘ ಸಂಸ್ಥೆ ವತಿಯಿಂದ ತಮ್ಮಂತಹ ಸಂಸ್ಥೆಗಳಿಂದ ಹೆಚ್ಚು ಅದರ ಒಂದು ತಮ್ಮನ್ನು ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ಸಹಕಾರವನ್ನು ಪಡ್ಕೊಂಡು ಆ ಥರ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸ್ಟ್ರೆಂಥನ್ ಆಗೋಂಥ ಕೆಲಸವನ್ನು ನಾವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಸರಿಗೆ ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ, ನಮ್ಮ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಇರ್ಬೋದು, ಸಮವಸ್ತ್ರ ಇರ್ಬೋದು, ಮತ್ತು ಸುವಿತರಣೆ ಕಾರ್ಯಕ್ರಮವನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದರೆ ಇದು ಜೂನ್ ಮೊದಲನೇ ವಾರದಲ್ಲೇ ಶುರು ಮಾಡ್ತೀರಾ ಅಥವಾ ಹೇಗೆ ಸರ್?
0: ಇಲ್ಲ, ಜೂನ್ 1ನೇ ತಾರೀಕಿಂದಲೇ ಆಗುತ್ತೆ.
1: 1ನೇ ತಾರೀಕು
0: ಈಗಾಗಲೇ ಪಠ್ಯಪುಸ್ತಕ ಬಂದಿದೆ, ಅವ್ರನ್ನ ಅಷ್ಟು ಕೂಡ ಕೊಡ್ತಾ ಇದ್ದೀವಿ, ಸಮವಸ್ತ್ರನೂ ಬಂದಿದೆ. ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವ ದಿನದಂದೇ ಕೊಡಬೇಕು ಅಂತ, ಆ ದಿನನೇ ಮಕ್ಕಳಿಗೆ ಶೂ ಬಂದಿಲ್ಲ, ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಕೊಡ್ತೀವಿ. ಅವತ್ತಿಂದಲೇ ಅಕ್ಷರ ದಾಸೋಹದ ಊಟವನ್ನು ಸಿಹಿಯೊಂದಿಗೆ, ಒಂದು ಪಾಯಸ ಆಗಿರ್ಬೋದು, ಸ್ವೀಟ್ ಪೊಂಗಲ್ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಅದನ್ನು ಕೊಟ್ಟು ಮಕ್ಕಳನ್ನ ಶಾಲೆ ಪ್ರಾರಂಭ ಮಾಡೋಂತ ಕೆಲಸ ಮಾಡ್ತೀವಿ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರಲ್ಲಿಂದ ಮಾತನಾಡ್ತಾ ಇದ್ದೀರಾ? ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಥ್ಯಾಂಕ್ ಯು
2: ಸರ್. ಮುಂದಿನ ಅಭಿಪ್ರಾಯ ನಮ್ಮ ತಾಲೂಕು ಮೇಲೆ
0: ಮುಂದಿನ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ, ನಾನು ಪ್ರಾಥಮಿಕ ಶಾಲೆಗಳಿಗೆ ಒಂದ್ ಸ್ವಲ್ಪ ಹೆಚ್ಚು ಒತ್ತು ಕೊಡೋಣ ಅನ್ಕೊಂಡಿದ್ವಿ. ಕಳೆದ ಸಾರಿ SSLCಗೆ ಹೆಚ್ಚು ಒತ್ತನ್ನು ಕೊಟ್ಟು ಫಲಿತಾಂಶ ಆಯ್ತು. ಅದನ್ನ ನಾವು ಪ್ರೈಮರಿಯಿಂದ ತಗೊಬಂದ್ರೆ ಇಷ್ಟು ಶ್ರಮ ಪಡೋಗಿಲ್ಲ ಅಂತ. 5ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಪಾಸ್ ಆದಂತ ಮಕ್ಕಳು ಸ್ಪಷ್ಟವಾಗಿ ಓದುವಂಥದ್ದು, ಶುದ್ಧವಾಗಿ ಬರೆಯುವಂಥದ್ದು, ಗಣಿತದ ಮೂಲ ಕ್ರಿಯೆ, ಸಂಕಲನ, ಗುಣಾಕಾರ, ಭಾಗಾಕಾರ ಇವನ್ನ ಕಲ್ತು ಬಿಟ್ಟಿದ್ದಾನೆ ಅಂತಂದ್ರೆ, ನಾವು ಇಷ್ಟು ಶ್ರಮ ಪಡೋಂಥದ್ದು, ಇಷ್ಟು ಒತ್ತನ್ನ ನೀಡೋಂಥದ್ದು ಅವಶ್ಯಕತೆ ಇರಲ್ಲ. ಮಗು ಸರಾಗವಾಗಿ ಕಲ್ತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಸರಿಯಿಂದ 5ಮತ್ತು 7ನೇ ತರಗತಿಗೆ ಹೆಚ್ಚು ಒತ್ತು ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಸಾಗರ ಹೈಸ್ಕೂಲು ಕೂಡ ಒಳ್ಳೆ ಫಲಿತಾಂಶ ಬಂದೈತೆ. ಅದ್ರ ಜೊತೆಗೆ ಈಗ ದೈಹಿಕ ಶಿಕ್ಷಕರು ಅಲ್ಲಿಗೆ ಬರ್ತಾರೆ, ಜಯರಾಮ್ ಅವರು ಬಂದಿರ್ಬೇಕು ಇವತ್ತಾಗ್ಲೇನೆ. ಮತ್ತೆ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಒಬ್ರು ಮುಖ್ಯ ಶಿಕ್ಷಕರು ಬಂದಿದ್ದಾರೆ, ಇನ್ನೊಬ್ರು ಅಸಿಸ್ಟೆಂಟ್ ಟೀಚರ್ ಇದ್ದಾರೆ. ಆಮೇಲೆ ಈಗಾಗಲೇ ಇಲಾಖೆ ಅತಿಥಿ ಶಿಕ್ಷಕರು ಕೊಟ್ಬಿಟ್ಟಿದೆ, ಅದನ್ನ ನಾವು ಕೊಡ್ತಾ ಇದ್ದೀವಿ, ಹಂಚಿಕೆ ಮಾಡಿಕೊಂಡು ಎಲ್ಲೂ ಕೂಡ ಶಿಕ್ಷಕರ ಕೊರತೆ ಅನ್ನೋದು ಬರಬಾರ್ದು ಅಂತ ಹೇಳಿ ಸರ್ಕಾರ ಈಗಾಗಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿ ಅಂತ ಹೇಳಿದೆ.
1: ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಸರ್ಕಾರಿ ಶಾಲೆಗಳಲ್ಲಿ ಈಗ ತಾವು ಹೇಳಿದ್ರೆ ಈಗ ಅತಿಥಿ ಶಿಕ್ಷಕರನ್ನ ಕೂಡ ತಗೊಳ್ಳಿ ಅಂತ ಹೇಳಿದೆ ಅಂತ, ಹೇಗೆ ಸರ್ ಈ ಒಂದು ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಯಾವ ಥರ, ಹೇಗೆ ಸರ್?
0: ಅತಿಥಿ ಶಿಕ್ಷಕರಂದ್ರೆ ಅದೇ ಗ್ರಾಮ ಆಗಿರ್ಬೋದು, ಅದೇ ಪಂಚಾಯಿತಿ ಆಗಿರ್ಬೋದು, ಅಥವಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಆಗಿರ್ಬೋದು, ಅಥವಾ ಕೊನೆ ತಾಲೂಕು ಅಲ್ಲಿ ಲಭ್ಯ ಇಲ್ಲ ಅಂದ್ರೆ, ಅದೇ ಗ್ರಾಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿದ್ರೆ ಏನು ಸರ್ಕಾರ ನಿಗದಿಪಡಿಸಿರುವಂತಹ ವಿದ್ಯಾ ಅರ್ಹತೆಗಳು, PU DED ಆಗಿರ್ಬೇಕು, TET ಆಗಿರ್ಬೇಕು, CET TET ಎರಡು ಕೂಡ ಆಗಿರ್ಬೇಕು, TET ಆಗಿರೋಂಥವ್ರಿಗೆ ಆದ್ಯತೆವಾರು ವಿಷಯವಾರು ಅವ್ರಿಗೆ ಅವ್ರನ್ನೇ ಆಯ್ಕೆ ಮಾಡಬೇಕು. ಈಗ ಕನ್ನಡ, ಇಂಗ್ಲೀಷು, ಗಣಿತ ಯಾವ್ಯಾವ ವಿಷಯಗಳಿದಾವೆ ಆ ವಿಷಯ ಖಾಲಿ ಇರೋ ಆದಂತ ಹುದ್ದೆಗಳ ಎದುರಾಗಿ ಆಯೋಗಕ್ಕೆ ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು. ಒಂದು ವೇಳೆ ಆ ಗ್ರಾಮದಲ್ಲಿ ಆ ತರ ಕ್ವಾಲಿಫೈಡ್ ಯಾರು ಟೀಚರ್ ಇಲ್ಲ ಅಂತಂದ್ರೆ ಆ ಪಂಚಾಯತಿ ಒಳಗಡೆ ಇರ್ತಾರೆ. ಈಗ ಆ ಪಂಚಾಯತಿಲೂ ಸಿಗ್ಲಿ

0: ಇಲ್ಲ ಅಂತಂದ್ರೆ ತಾಲೂಕೊಳಗಡೆ ಸಿಕ್ಕೇ ಸಿಗ್ತದೆ. ಇವಿಷ್ಟೂ ಕೂಡ ಎಲ್ಲೂ ಸಿಗ್ತಾ ಇಲ್ಲ ಸರ್ ಅಂತ ಅಂದಾಗ ಮಾತ್ರ ಇಲ್ಲಿ ಕ್ವಾಲಿಫಿಕೇಶನ್ ಅದನ್ನೇ ಇರಬೇಕು, ಪಿ ಯು ಆಗಿರ್ಬೇಕು, ಡಿ ಎಡ್ ಆಗಿರ್ಬೇಕು, ಟಿ ಇ ಟಿ ಆಗಿಲ್ಲ ಅಂತಂದಾಗ ಅದ್ಯಾವುದು ಫುಲ್ಫಿಲ್ ಮಾಡಿಲ್ಲ ಅಂದಾಗ ಅಂತ ಸಂದರ್ಭದಾಗ ಮಾತ್ರ ಈಗ ಕಾಳಿ ಉಂಡಿ ಇದೆ, ಮೊಳೆಯೂರ್ ಇದೆ, ಚಿಕ್ಕಬರ್ಗಿ ಇದೆ, ಅಲ್ಲಿ ಯಾರು ಸಿಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಇದನ್ನ ಆನ್ಲೈನ್ ಪ್ರಕ್ರಿಯೆ ಇರುತ್ತಾ ಅಥವಾ ಹೇಗೆ ಸರ್?
0: ಇಲ್ಲ ಇಲ್ಲ, ಮ್ಯಾನ್ಯುಯಲ್ ಇದು. ಏನು ಯಾವ ಅತಿಥಿ ಶಿಕ್ಷಕರು ಆಯ್ಕೆ ಬಯಸ್ತಾರೋ ಅವರು ಆ ಮುಖ್ಯ ಶಿಕ್ಷಕರಿಗೆ ಹೋಗಿ ಅರ್ಜಿಯನ್ನು ಕೊಡಬೇಕು. ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾರ್ಕ್ಸ್ ಕಾರ್ಡ್, ಅವ್ರ ಕ್ವಾಲಿಫಿಕೇಶನ್ ಎಲ್ಲನೂ ಕೂಡ ಸ್ಕ್ರೂಟಿನಿ ಮಾಡಿ ಪರಿಶೀಲಿಸಿಕೊಂಡು ಅವ್ರಿಗೆ ನೇಮಕ ಮಾಡ್ಕೊಳ್ಳೋದು ಅವರೇನೆ
1: ಮುಖ್ಯ ಶಿಕ್ಷಕರ ನೇಮಕ
0: ಮುಖ್ಯ ಶಿಕ್ಷಕರ ನೇಮಕ ಮಾಡೋದು.
1: ಓಕೆ ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
1: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ನಮಸ್ತೆ ಸರ್.
1: ನಮಸ್ಕಾರ. ನಮಸ್ಕಾರ ಹೇಳಿ
2: ಸರ್. ಇವತ್ತು ನಾನೇ ಫಸ್ಟ್ 9:00 ವರೆಗೆ ವಿಸಿಟ್ ಕೊಟ್ಟಿದ್ದೆ ಸ್ಕೂಲ್ಗೆ, ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ಸ್ವಚ್ಛತಾ ಕಾರ್ಯ ಎಲ್ಲ ಚೆನ್ನಾಗಿ ನಿರ್ವಹಿಸ್ತಾವೆ ಸರ್. ಮತ್ತೆ ಈ ಸಾರಿ 6 ಜನ ಮಕ್ಕಳು ಬಹಳ ಸತತ ಪ್ರಯತ್ನದಿಂದ ಸೇರ್ಪಡೆ ಆಯ್ತಾ ಇದಾರೆ. ಅದಲ್ಲದೆ ಪ್ರೈವೇಟ್ ಸ್ಕೂಲ್ ನಿಂದ ಒಂದ್ 4 ಜನ ಮಕ್ಕಳು ಬಂದಿದ್ದಾರೆ ನಮ್ಮ ಸ್ಕೂಲ್ಗೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಾಗರಾಜ್ ಅವರು. ನಿಮ್ಗೆ ನಾವು ಬಯಸೋದು ಕೂಡ ಅಷ್ಟೇ, ಸರ್ಕಾರಿ ಶಾಲೆಗಳು ಸದೃಢ ಆಗ್ಬೇಕು ಅಂತ ಅಂದ್ರೆ ತಮ್ಮಂತ ಮನಸ್ಸುಗಳು ಹೆಚ್ಚಾಗ್ಬೇಕು ನಮ್ಗೆ ಸರ್ಕಾರಿ ಶಾಲೆ ಬಗ್ಗೆ.
2: ಅದೇ ಒಳ್ಳೆ ರಿಸಲ್ಟ್ ಬಂದಿದೆಲ್ಲ ಗ್ರಾಮೀಣ ಲೆವೆಲ್, ಅದರಿಂದ ಎಲ್ಲ ಒಲವು ಸರ್ಕಾರಿ ಸ್ಕೂಲ್ಗೆ ಬಂದಿದೆ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಹಲೋ
2: ಸರ್. ಹಲೋ, ಹಲೋ, ಸತತ್ ಪ್ರಯತ್ನ. ಈಗ ಅಂಗನವಾಡಿಲಿ 3-4 ತಿಂಗಳಿಂದ ಟೀಚರ್ಗಳು ಇದ್ ಮಾಡಿ ಅಂಗನವಾಡಿ ಮಕ್ಕಳು ಇಲ್ಲಿ ಸೇರಿಸಿದ್ದಾರೆ. ಈಗ ಒಂದ್ 2-3 ತಿಂಗಳು ಕನ್ಸೆಷನ್ ಕೊಟ್ರೆ ಇನ್ನು 4 ಮಕ್ಕಳು ಸೇರ್ತಾರ ಸರ್?
0: ಇಲ್ಲ, ಈಗ ತಿಂಗಳನ್ನೆಲ್ಲ ಕನ್ಸೆಷನ್ ಕೊಡಕ್ಕೆ ನಮ್ಮ ಸರ್ಕಾರದಲ್ಲಿ ಅನುಮತಿ ಇಲ್ಲ. ಬಟ್ ಆ ಮಗುನ ನಮ್ಮ ಪಕ್ಕ ಶಾಲೆಯಲ್ಲಿ ಅಲ್ಲೇ ಅಂಗನವಾಡಿಲೇ ಓದಿಸಿ ಏನು ಮಾಡಕ್ಕೆ, ಈಗ ಬೇರೆ ಶಾಲೆಯಲ್ಲೂ ಸೇರಿಸ್ಕೊಳ್ಳಲ್ಲ ಅವ್ರನ್ನ. ಪ್ರೈವೇಟ್ ಸ್ಕೂಲಲ್ಲೂ 2 ತಿಂಗಳು ಕಡಿಮೆ ಆಗಿದೆ ಅಂತಂದ್ರು ಅವರು 1ನೇ ಕ್ಲಾಸಿಗೆ ದಾಖಲೆ ಮಾಡ್ಕೊಳಕ್ಕಾಗಲ್ಲ. ಸರ್ಕಾರದ ನಿಯಮ, ಸರ್ಕಾರಿ ಪ್ರೈವೇಟು ಎಲ್ಲರಿಗೂ ಒಂದೇ ನಿಯಮ ಇರುತ್ತೆ. ಆ ಮಗುನ ಅಂಗನವಾಡಿಲೇ ಇದ್ಕೊಳ್ಳಿ, ಇಲ್ಲ ಅಕ್ಕಪಕ್ಕದಲ್ಲಿರೋಂತಹ ಯಾವ್ದಾದ್ರು LKG UKG ಪ್ರಾರಂಭ ಆಗೈತೆ, ಬೈಲಿಂಗ್ವೆಲ್ ಶಾಲೆ ಪ್ರಾರಂಭ ಆಗೈತೆ ನಿಮ್ಮಲ್ಲಿ, ಬೇಕಾದ್ರೆ ಅಲ್ಲಿ ಕಳಿಸಿದ್ದು, ನಂತರ ನಮ್ಮ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗೆ.
2: ಸರಿ, ಅದೇ ಪ್ರೈಮರಿ ಲೆವೆಲ್ಲಿ ನೀವು ಇಂಪ್ರೂವ್ ಮಾಡ್ಬೇಕು ಅಂತ ಕೇಳ್ಬಿಟ್ಟು ಬಹಳ ಸಂತೋಷ ಆಯ್ತು ಸರ್.
0: ಖಂಡಿತ, ಎಲ್ಲ ತಮ್ಮಗಳ ಸಹಕಾರ, ತಮ್ಮಗಳ ಒಂದು ಸಹಕಾರದಿಂದ ಮಾಡೋಣ.
2: ಇನ್ನೊಂದು ಕೊನೆ ಪ್ರಶ್ನೆ ಸರ್, ಇದು
0: ಹೇಳಿ.
2: ಮಾರ್ಕ್ಸ್ ಮೌಲ್ಯಗಳನ್ನ
0: ಬೆಳೆಸಬೇಕು ಅಂತ ನಾನು 100% ಮಾರ್ಕ್ಸ್ ಗಿಂತ ಹೆಚ್ಚು ಮೌಲ್ಯನೇ ಬೆಳೆಸಬೇಕಾಗಿರೋದು ನಾವು.
1: ಪ್ರಶ್ನೆ ಇದೆಯಾ? ಹಲೋ, ಹೇಳಿ ಹೇಳಿ, ಏನಾದ್ರು ಪ್ರಶ್ನೆ ಇದೆ ಏನು ಮತ್ತೆ ನಂದು? ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಅವರಿಗೆ ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ, ಈ ಸರಿ ಕರ್ನಾಟಕ ಸರ್ಕಾರ ಎಲ್ಲಾ ಶಾಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕಾಮ್ಸ್ ಮೂಲಕ ಅಟೆಂಡೆನ್ಸ್ ಅಂದ್ರೆ ಮೊಬೈಲ್ ಮೂಲಕನೇ ಅವರು ಅಟೆಂಡೆನ್ಸ್ ಅನ್ನ ಹಾಕುವಂಥದ್ದು. ಬೆಳಿಗ್ಗೆ 9:45 to 4:30 ಕಾಮ್ಸ್ ಅಂತಂದ್ರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹಾಜರಾತಿಯನ್ನ ಪೂರ್ಣವಾಗಿ ಅವರು ಎಲ್ಲೂ ಕೂಡ ಮಾಡಕ್ ಸಾಧ್ಯನೇ ಇಲ್ಲ, ಮರೆಮಾಚಕ್ ಸಾಧ್ಯನೇ ಇಲ್ಲ. 9:45 ಆದ್ಮೇಲೆ ಅವ್ರು 9:50 ಆಯ್ತು ಅಂದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ 9:50. ಅವರು 4:30 ಇದ್ದು 4:25 ಹೊರಗಡೆ ಹೋಗಿ ಅಟೆಂಡೆನ್ಸ್ ಹಾಕ್ಲಾಕಾಗಲ್ಲ. ಅವ್ರು ಎಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅದೇ ಜಾಗದಲ್ಲಿ ಆಗ್ಬೇಕು. ಅವ್ರು ಎಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ ಅವ್ರು ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರೆ ಅದೇ ಸ್ಕೂಲಲ್ಲಿ ರಿಜಿಸ್ಟರ್ ಆಗ್ಬೇಕು. ಈಗ ನಂದು BO ಆಫೀಸ್, ನನ್ನ ಕೆಲಸ ಅಲ್ಲಿ, ನಾನು ಅಲ್ಲಿ ರಿಜಿಸ್ಟರ್ ಆಗಿದ್ದೀನಿ, ನಾನು ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕಕ್ಕಾಗಲ್ಲ. ಹಾಕಿದ್ರು ನಾನು ಏನಂದ್ರೆ OOD ಅಂತ ತೋರಿಸ್ಕೋಬೇಕು. ನಾನು OOD ಅಂತಂದ್ರೆ ಯಾಕೆ ಬಂದಿದೀಯ ನೀನು ಅಂತ ಅನ್ನೋ ಟೈಪ್ ಮಾಡಬೇಕು. ಈ ತರ ದಿನಧ್ವನಿ ಕಾರ್ಯಕ್ರಮ ಇದೆ, ಹಾಗಾಗಿ ಬೆಳಿಗ್ಗೆ ಅಲ್ಲಿ ಹೋಗಿದ್ದೀನಿ, ಶಾಲೆ ಭೇಟಿಗೆ ಹೋಗಿದ್ದೀನಿ ಅಂತಾಗ ಆ ಕೊಟ್ಟಾಗ ಆ ತರ ಸಬ್ಮಿಟ್ ಮಾಡಿದ್ರೆ ತಗೊಳತ್ತೆ, ಇಲ್ಲಾಂದ್ರೆ ತಗೊಳಲ್ಲ, ಅಬ್ಸೆಂಟ್ ಅಂತ ತೋರಿಸ್ಬಿಡುತ್ತೆ.
3: ಶಿಕ್ಷಕರು ಕೂಡ ಸ್ಕೂಲ್ಗೆ ಬಂದ
0: ಸರ್ಕಾರಿ ಶಾಲೆ ಎಲ್ಲಾ ಶಿಕ್ಷಕರು ಕೂಡ ಈ ಸರಿ ಕಾಮರ್ಸ್ ಅಲ್ಲಿ ಕಡ್ಡಾಯವಾಗಿ ಮಾಡ್ಬೇಕಾಗತ್ತೆ.
3: ಓಕೆ, ತುಂಬಾ ಸರ್ ಬಹಳ ಅನುಕೂಲ ಸರ್. ಈಗ ಅದೇ ರೀತಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಡಿಜಿಟಲ್ ಶಿಕ್ಷಣ ಮತ್ತು ಏನಾದರೂ ಸ್ಮಾರ್ಟ್ ಕ್ಲಾಸ್ಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದು? ಹೇಗೆ?
0: ಖಂಡಿತ, ಇನ್ನೂ ಒಂದು ಎರಡು ಮೂರು ವಿಚಾರ ಇದೆ. ಸ್ಮಾರ್ಟ್ ಕ್ಲಾಸ್ ಒಳ್ಳೆ, ಈಗಾಗಲೇ ಕಳೆದ ಬಾರಿ ಸರ್ಕಾರ ತಾಲೂಕು ಪಂಚಾಯಿತಿಗಳ ಮೂಲಕ ಮತ್ತು ಪಟ್ಟಣ ಪಂಚಾಯಿತಿಗಳ ಮೂಲಕ ಆಯ್ದ ಶಾಲೆಗಳಿಗೆ ಸ್ಮಾರ್ಟ್

0: ಗ್ಲಾಸ್ಗಳನ್ನ ಒಳ್ಳೆ ಬೋರ್ಡ್ ಅನ್ನ ಟಿವಿ ಬೋರ್ಡ್ ಅನ್ನ ನೀಡಿರುವಂತದ್ದಿದೆ. ಅದರಲ್ಲಿ ಏನು ಅಂತಂದ್ರೆ ಈಗಾಗ್ಲೇನೆ ಹೆಚ್ಚು ಕಡಿಮೆ ನಮ್ಮಲ್ಲಿ 20 ಶಾಲೆ ತಾಲೂಕ್ ಪಂಚಾಯತ್ ಇಂದ 35 ಶಾಲೆಗಳಿಗೆ ಈ ಸರಿ ಸ್ಮಾರ್ಟ್ ಬೋರ್ಡ್ ಗಳನ್ನ ಕೊಟ್ಟಾಗಿದೆ. ಅದರಲ್ಲಿ ಪಾಠಗಳೆಲ್ಲ ಇನ್ಬಿಲ್ಟ್ ಆಗ್ಬಿಟ್ಟಿದೆ. ಎಲ್ಲ ಪ್ರತಿಯೊಂದು ಪಾಠ 1ರಿಂದ 10ನೇ ತರಗತಿವರೆಗೂ ಕೂಡ ಪ್ರತಿಯೊಂದು ಪಾಠ ಮಗುಗೂ ಕೂಡ ಇನ್ಬಿಲ್ಟ್ ಆಗೈತೆ. ಯಾವ್ದಾದ್ರು ಒಬ್ಬ ಶಿಕ್ಷಕರು ಗಣಿತ ಮಾಡುವಂತ ಶಿಕ್ಷಕರು ಅವತ್ತೇನಾದ್ರು ರಜೆ ಇದ್ರು ಅಂತಂದ್ರೆ ಕನ್ನಡ ಬೋಧಿಸುವ ಶಿಕ್ಷಕರು ಹಾಕಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಲ್ಲೇ ಇರುತ್ತೆ. ಜಸ್ಟ್ ಇವ್ರು ಮಾನಿಟರ್ ಮಾಡಿದ್ರೆ ಸಾಕು. ಆತರ ಡಿಜಿಟಲೀಕರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಮಾರ್ಟ್ ಕ್ಲಾಸ್ ಅನ್ನ ಈ ಸರಿ 35 ಶಾಲೆಗಳಲ್ಲಿ ಎತ್ತಿಕೊಟ್ಟೆ ತಾಲೂಕಲ್ಲಿ ಮಾಡಲಾಗ್ತಾ ಇದೆ.
1: ಸರಿ, ಇದ್ರ ಜೊತೆಗೆ ಏನಾದ್ರು ವಿಶೇಷ ಚೇತನ ಮಕ್ಕಳಿಗಾಗಿ ಏನಾದ್ರು ವಿಶೇಷ ಯೋಜನೆಗಳು ಅಥವಾ ವಿಶೇಷ ತರಗತಿಗಳನ್ನ ಆತರ ಏನಾದ್ರು ಮಾಡ್ಲಾದಂತ ವ್ಯವಸ್ಥೆ ಇದೆ? ಸರಿ,
0: ಹೌದು, ವಿಶೇಷ ಚೇತನ ಮಕ್ಕಳುಗಳಿಗೆ ನಮ್ಮಲ್ಲಿ ಆಗ್ಲೀಗಾಗಿ SRP ಕೇಂದ್ರ ಅಂತ ನಾವು ತೆರೆದಿದ್ದೀವಿ. ನಾವು ಹೆಗ್ಗರದೇವನಕೋಟೆ ಅಲ್ಲಿ ಒಂದು SRP ಕೇಂದ್ರವನ್ನ ತೆರೆದಿದ್ದೀವಿ. ನಮ್ಮಲ್ಲಿ 264 ಮಕ್ಕಳು CEE ಮಕ್ಕಳು ಇದ್ದಾರೆ. ಆ ಮಕ್ಕಳುಗಳಿಗೆ ಅಲ್ಲಿ 2-3 ರೀತಿ ಇರ್ತವೆ. ಕೆಲವು ಬೆಡ್ ರಿಡನ್ ಇರ್ತವೆ ಮಕ್ಕಳು, ಎಲ್ಲೂ ಎದ್ದೊಳಕ್ಕಾಗಲ್ಲ. ಕೆಲವು ಚೇರ್ ಅಲ್ಲಿ ಕೂತ್ಕೋತೇವೆ, ಮೂವ್ಮೆಂಟ್ ಇರಲ್ಲ, ಆ ತರ ಇರ್ತವೆ. ಅದನ್ನ ಹೋಮ್ ಗೃಹಾಧಾರಿತ ಶಿಕ್ಷಣ ಅಂತ ಕರಿತೀವಿ. ಹೋಮ್ ಬೇಸ್ಡ್ ಎಜುಕೇಶನ್ ಅನ್ನ ನಾವು ಕೊಡುವಂಥದ್ದು. ಆ ಮಕ್ಕಳಿಗೆ ನಾವು ಶಿಕ್ಷಣ ಏನ್ ಕೊಡ್ತೀವಿ ಅಂದ್ರೆ ಜಸ್ಟ್ ಸ್ಕಿಲ್ ಅಷ್ಟೇ.
1: ಅವನು
0: ಊಟವನ್ನ ತಿನ್ನುವಂಥದ್ದು, ಜಲ್ ಸೇರಿಸಿದ್ರೆ ಒರೆಸ್ಕೊಳ್ಳೋಂಥದ್ದು, ಗುಂಡಿ ಏನಾದ್ರು ಬಿದ್ದೋಗಿದ್ರೆ ಗುಂಡಿ ಹಾಕೊಳ್ಳೋಂಥದ್ದು, ಈ ತರ ಜಸ್ಟ್ ಅವನಿಗೆ ರಿಸರ್ಚ್ ಮಾಡುವಂಥದ್ದು, ಬಟ್ಟೆಗಳನ್ನ ಹಾಕೊಳ್ಳೋಂಥದ್ದು, ಆ ತರ ಬೇಸಿಕ್ ಸ್ಕಿಲ್ ಅನ್ನ ಮಾದ ಕಲ್ಸ್ಕೊಳ್ಳೋಂಥ ಕೆಲಸವನ್ನು ನಾವು ಮನೆಗಳಲ್ಲಿ ಗೃಹಾಧಾರಿತ ಶಿಕ್ಷಣ ಮೂಲಕ ಮಾಡ್ತಾ ಇದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ, ಗೋವಿಂದರಾಜ್ ಅಂತ ಹೇಳಿ.
1: ಗೋವಿಂದರಾಜ್ ಅವ್ರೆ, ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ? ಸರ್ ಕೂಡಗಿ, ಸರಗೂರು ತಾಲೂಕು ಕೂಡಗಿ.
1: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಗೋವಿಂದರಾಜ್ ಅವ್ರೆ.
2: ಹಲೋ,
1: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಗೋವಿಂದರಾಜ್ ಅವ್ರೆ.
2: ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
1: ಹೇಳಿ ಹೇಳಿ, ಕೇಳಿಸ್ತಾ ಇದೆ. ತಮ್ಮ ಪ್ರಶ್ನೆ ಕೇಳಿ. ಹಲೋ
2: ಹಲೋ,
1: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ತಾಲೂಕ್ ಸಂಚಾರಕರು.
1: ಹೇಳಿ ಹೇಳಿ ತಮ್ಮ ಪ್ರಶ್ನೆ.
2: ಅಂದ್ರೆ ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಆಗ್ತಲ್ಲ, ಪಬ್ಲಿಕ್ ಶಾಲೆ ಅಂತಂದ್ರೆ ಈಗ ಮೊದಲನೇ ಬಾರಿಗೆ ಈಗ ಬಿ ಮಡಿಕೇರಿಯಲ್ಲಿ ಒಂದ 7 ವರ್ಷ ಆಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿ. ಈ ಪಬ್ಲಿಕ್ ಶಾಲೆ ಮಾಡೋ ಉದ್ದೇಶ ಏನು, ಅದನ್ನ ಕಾರ್ಯನಿರ್ವಹಣೆ ಯಾವ ರೀತಿ, ಏನಾದ್ರ ಬಗ್ಗೆ ಮಾಹಿತಿ ಬೇಕು ಸರ್?
0: ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿದ್ರೆ ಒಂದು ಮಗು ಪೂರ್ಣ LKG 12ನೇ ತರಗತಿಯವರೆಗೆ ಸುಮಾರು 14 ವರ್ಷದ ಶಿಕ್ಷಣವನ್ನ ಒಂದೇ ಸೂರಿನಡಿ ಮಗು ಪಡ್ಕೊಳ್ಳುವಂಥದ್ದು ಪ್ರಮುಖವಾದ ಉದ್ದೇಶ. ಅಂದ್ರೆ ನೀವು ಅಲ್ಲಿಗೆ LKG ಸೇರಿಸ್ತು ಮಗುನ ಅಂತಂದ್ರೆ ಇನ್ನು 14 ವರ್ಷ ಮಗು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಬೇರೆ ಹೈಸ್ಕೂಲಿಗೆ ಸೇರ್ಬೇಕು, ಬೇರೆ ಪ್ರೈಮರಿ ಸ್ಕೂಲಿಗೆ ಸೇರಿಸ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು ಅನ್ನೋದು ಏನೂ ಇಲ್ಲ. ಅದು ಒಂದೇ ಸೂರ್ನಡಿ ಭೀಮಟ್ಕೇರಿ ಒಂದೇ ಪ್ರಿಮಿಸಸ್ ಒಳಗಡೆ ಅಲ್ಲಿ ಪ್ರೈಮರಿ ಇದೆ, LKG UKG ಇದೆ, ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಎಲ್ಲವೂ ಕೂಡ ಒಂದೇ ಸೂರ್ನಡಿ ಕೊಡುವಂಥದ್ದು ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ಹೇಳಿದಿರೋ ರೀತಿ ಮಟ್ಕೇರಿಯಲ್ಲಿ ಪ್ರಾರಂಭ ಆಗಿದೆ. ಇದರ ಪ್ರಮುಖವಾದ ಉದ್ದೇಶಗಳು ಅಂತಂದ್ರೆ LKG ಶಿಕ್ಷಣವನ್ನು ಕೊಡ್ತೀವಿ, ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೈಲಿಂಗ್ವೇಲ್ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲೂ ಪಾಠ ಬೋಧನೆ ಮಾಡ್ತೀವಿ, ಆ ಇಂಗ್ಲಿಷಲ್ಲೂ ಪಾಠ ಬೋಧನೆಯನ್ನು ಮಾಡ್ತೀವಿ. ಇದು ಬೇರೆ ಶಾಲೆಗಳಲ್ಲಿ ಇಲ್ಲ. ಬೇರೆ ಶಾಲೆಗಳಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಮೀಡಿಯಂ, ನಮ್ಗೆ ಪೋಷಕರಿಗೆ ಏನು ಬೇಕಾಗಿರೋಂಥದ್ದು ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಬೇರೆ ಕಾನ್ವೆಂಟಿಗೆ ಸೇರಿಸ್ಬೇಕು ಇಂಗ್ಲಿಷ್ ಮೀಡಿಯಂ ಅನ್ನೋದು ವ್ಯಾಮೋಹ ಇರುತ್ತೆ. ಅದರಲ್ಲೂ ಕೂಡ ಕಾಡಿನಂಚಿನ ಪ್ರದೇಶದಲ್ಲಿ ಬಹುಪಾಲು ವ್ಯವಸಾಯ ಆಧಾರಿತ ಕೂಲಿ ಕಾರ್ಮಿಕರ ಕುಟುಂಬರು ಎಲ್ಲೂ ಕೂಡ ಆ ಥರದ ಸೇರಿಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅದನ್ನು ಅರ್ಥಂಥ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಈಗ ಈ ಥರ KPS ಶಾಲೆಗಳನ್ನು ಪ್ರಾರಂಭ ಮಾಡಿ ಅದನ್ನು ಬಲವರ್ಧನೆಗೊಳಿಸುವಂಥದ್ದು, ಅಲ್ಲಿ ಬಿಲ್ಡಿಂಗ್ಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ.
2: ಓಕೆ, ಮತ್ತೆ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗ ನೇರವಾಗಿ ಮ್ಯಾಗ್ನೆಟ್ ಶಾಲೆ ಅಂತ ಮಾಡಿದ್ರೆ ಪಂಚಾಯತಿಗೆ ಒಂದು ಶಾಲೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬಟ್ ಆದ್ರೆ ಈಗ ಹಳ್ಳಿಗಳಲ್ಲಿರುವಂತ ಮಕ್ಕಳಿಗೆ ಹಳ್ಳಿಗಳಲ್ಲಿರೋ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ ಹಳ್ಳಿಗಳಲ್ಲಿರೋ ಮಕ್ಕಳಿಗೆ ಈಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ಕೆಲವು ಬರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಇಂದ ಬರ್ಬೇಕು. ಅದಕ್ಕೆ ಬಸ್ ವ್ಯವಸ್ಥೆ, ಸ್ಕೂಲ್ ಬಸ್ ವ್ಯವಸ್ಥೆ ಅಥವಾ ವೆಹಿಕಲ್ ವ್ಯವಸ್ಥೆ ಇರೋದಿಲ್ಲ.
0: ಈಗ ಒಂದು ಶಾಲೆನೂ ನಾವು ಮುಚ್ಚಿಲ್ವಲ್ಲ, ಈಗ KPS ಮಾಟ್ಕೆರೆ ಇದೆ.

0: ಇದಾಗಿ ನಾವು ಯಾವ ಶಾಲೆನೂ ಮುಚ್ಚಿಲ್ಲ. ಇಲ್ಲಿ ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಎಲ್ಲೂ ಕೂಡ ಇಡೀ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆನೂ ಕೂಡ ನಾವು ಮುಚ್ಚಿಲ್ಲ, ಮುಚ್ಚೋದು ಇಲ್ಲ. ಅದ್ರ ಜೊತೆಗೆ ಈ ಸರಿ ಎರಡು ಶಾಲೆ ಹೊಸದಾಗಿ ತೆರಿತಾ ಇದ್ದೀವಿ. ಎರಡು ವರ್ಷ ಹಿಂದೆ ಮುಚ್ಚೋಗಿದ್ದು, ಕರೋನಾ ಸಂದರ್ಭದಲ್ಲಿ ಮುಚ್ಚಿದ್ದ ಎರಡು ಶಾಲೆನ ಇವಾಗ ತೆರಿತಾ ಇದ್ದೀವಿ ನಾವು ಎಚ್ ಡಿ ಕೋಟೆ ತಾಲೂಕಿನಲ್ಲಿ, ಒಂದು ಬಸಾಪುರ ಅಂತ ಒಂದು ದೇವರಾಜನಗರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರ್ಕಾರ ಒಂದೂ ಶಾಲೆಯನ್ನು ಮುಚ್ಚೋದಿಲ್ಲ, ಅದ್ರ ಬದಲಾಗಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಬಲವರ್ಧನೆ ಮಾಡುತ್ತೆ. ದಯಮಾಡಿ ಯಾರೋ ಹೇಳೋಂಥ ತಪ್ಪು ಮಾಹಿತಿಗೆ ಕಿವಿಗೊಡಬೇಡಿ. ಶಾಲೆ ಮುಚ್ಚುತ್ತೆ, ಶಾಲೆ ಮುಚ್ಚುತ್ತೆ ಅನ್ನೋದನ್ನು.
1: ಓಕೆ, ಧನ್ಯವಾದಗಳು ಗೋವಿಂದ್ರ ಸರ್ ಕರೆ ಮಾಡಿದ್ದಕ್ಕೆ.
2: ಓಕೆ
1: ಸರಿ, ಈಗ KPSC ಶಾಲೆಗಳು ಈಗ ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಏನಾದರೂ ಪ್ರಾರಂಭ ಆಗ್ತದೆ, ಎಲ್ಲಿ ಶುರುವಾಗ್ತದೆ?
0: ಈ ಸಾಲಿಗೆ 26-27 ಸಾಲಿಗೆ ಹೊಸದಾಗಿ ಎಚ್ ಡಿ ಕೋಟೆ ಸರಗೂರು ತಾಲೂಕಿಗೆ ಒಟ್ಟು 3 KPSC ಶಾಲೆಗಳು ಶಾಂಕ್ಷನ್ ಆಗಿವೆ. 3 ಒಂದು ಒಮ್ಮರಗಳ್ಳಿ, ಎರಡನೇದು ಕೆಂಚನಹಳ್ಳಿ, ಮೂರನೇದು ಸರಗೂರು. ಇವು 3 ಶಾಲೆಗಳು KPSC ಶಾಲೆಗಳಿವೆ. ಭಾಳ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಯಾವ ರೀತಿಯಾದ ಶಿಕ್ಷಕರನ್ನು ಕೊಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆದಮೇಲೆ, ಅದು 1 ತಾರೀಕು ಮೊನ್ನೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಅದನ್ನು. ಸೊ ತಮಗೆಲ್ಲ ಗೊತ್ತಿರೋವಂಥದ್ದು ಮುಂದಿನ ದಿನದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ KPSC ಅಂತೂ 100% ಈ 3 ಈ ಸರ್ನಲ್ಲಿ ಪ್ರಾರಂಭ ಆಗುತ್ತೆ.
1: ಓಕೆ ಸರ್, ಈಗ ಗೋವಿಂದರಾಜ್ ಅವರು ಹೇಳಿದಂಗೆ ಏನಾದ್ರು ವೆಹಿಕಲ್ ವ್ಯವಸ್ಥೆಗಳು ಕೂಡ ಇರುತ್ತೆ KPSC ಶಾಲೆಗಳಿಗೆ, ಹೇಗೆ ಸರ್ ಈ ಸಾಲಿನಲ್ಲಿ?
0: ಇಲ್ಲ, ಖಂಡಿತ ಇಲ್ಲ. ಅದು ವೆಹಿಕಲ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಯಾರಾದರೂ ದಾನಿಗಳು ಅಥವಾ ಯಾವ್ದಾದ್ರು ಇಂಡಸ್ಟ್ರಿ ಅವರು CSR ಫಂಡ್ ಇಂದ ವೆಹಿಕಲ್ ಅನ್ನ ತಂದ್ಕೊಟ್ರೆ, ಸೊ ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ವೆಹಿಕಲ್ ಅವ್ರು ಕೊಟ್ರೆ ಮೇಂಟೆನೆನ್ಸ್ ಇದು ಫ್ಯೂಯಲ್ ಮತ್ತೊಂದು ಅದನ್ನ ಸರ್ಕಾರ ಇಲಾಖೆ ಬರೆಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇಲಾಖೆ ಮಾಡಿರೋದು.
1: ಓಕೆ ಓಕೆ ಸರ್, ಅದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಒಂದು ಪ್ರಮುಖವಾಗಿ ಏನೇನು ಹೊಸ ಯೋಜನೆಗಳು ಅಥವಾ ಹೊಸ ಕ್ರಮಗಳನ್ನ ಕೈಗೊಂಡಿದೆ ಸರ್, ಅದ್ರ ಬಗ್ಗೆ ಮಾತಾಡಿ ಸರ್. ಕರೆ ಇದೆ. ಹಲೋ ಹಲೋ
3: ಹಲೋ ಸರ್, ನಮಸ್ತೆ. ನಾವು ಚಿಕ್ಕೂರಿನಿಂದ ಸರ್ ಕೇಬಲ್ ಸರ್.
0: ನಮಸ್ಕಾರ ಚಿಕ್ಕೂರು, ಇವಾಗ ಹೇಳಿ ಮಾತಾಡದೆ ನಿಮ್ದು ಶಾಲೆ ಪೂರ್ಣವಾಗಿ ಕುಸ್ತಿರೋಂಥದ್ದು, ಅದು ಶೀಟ್ ಕುಸ್ತಿರೋಂಥದ್ದು ತಹಸೀಲ್ದಾರ್ ಜೊತೆಗೂ ಮಾತಾಡಿದ್ದೀನಿ. ಇವತ್ತು ನಮ್ಮ ಮೇಲಧಿಕಾರಿಗಳ ಸಭೆಲೂ ಕೂಡ ಹೇಳಿದ್ದೀವಿ, ಅದನ್ನ DC ಅವ್ರು ಕಳಿಸಿ ಅದು NDRF ಫಂಡ್ ಇಂದ ಆಗ್ಬೇಕಾಗಿರತ್ತದ್ದು. ಮಳೆ ಹಾನಿಗಳಿಗೂ ಅದು ಒಳಗಾಗುತ್ತವಲ್ಲ, ಮನೆಗ ಹಾನಿಯೇ ಒಳಗಾದಂತಹ ಒಂದು ನಿಧಿ ಮನೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ ಜೊತೆಗೂ ಹೇಳಿದ್ದೀನಿ, ತಹಸೀಲ್ದಾರರು ತಕ್ಷಣನೇ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಚಕ್ಕೂರು ಸೇಮ್ ನಿಮ್ ತರನೇ ಒಂದು ಗಂಗಡ ಬಸಳ್ಳಿಲಿ ಆಗಿದೆ.
3: ಅವತ್ತು ನೀವು ಬಂದಿದ್ದಲ್ಲ ಸರ್, ಅವತ್ತು ಒಂದು ಮನವಿ ಕೊಟ್ಟಿದ್ವಿ.
0: ಹೌದೌದು,
3: ಎಲ್ಲ ಕೊಟ್ಟಿದ್ವಿ. ಹೌದು ಸರ್, ನಾನು ರವಿರಂಜನ್ ಅಂತ ಸಹ ಮಾಜಿ ಅಧ್ಯಕ್ಷರು ಚಕ್ಕೂರಿನಿಂದ.
0: ಗೊತ್ತಾಯ್ತು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು.
3: ಸರಿ ಸರಿ,
0: ಮಾಡಿಸ್ತೀವಿ ಅದು ಖಂಡಿತ.
3: ಅದೊಂದು ಸ್ವಲ್ಪ ಶಾಲಾ ಪ್ರಾರಂಭ ಆಗಲ್ಲ ನಿಮ್ಗೆ ಗೊತ್ತೇ
0: ಗೊತ್ತು ಗೊತ್ತು, ಖಂಡಿತ ಮಾಡಿಸ್ತೀವಿ. ಅದು ಇದೆ, ಬಟ್ ಒಂಚೂರು ಇಂಜಿನಿಯರ್ ಇಂದ ಒಂದು ಎಸ್ಟಿಮೇಶನ್ ಕೊಡಿ ಅಂತಂದ್ರೆ ಕೊಟ್ಟ ತಕ್ಷಣ ಮಾಡಿಸ್ಬಿಡ್ತೀವಿ.
1: ಧನ್ಯವಾದಗಳು ಅಭಿನಂದನ್ ಅವರು ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಇಲಾಖೆ ಏನು ಹೊಸ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸರ್?
0: ಹೊಸದಾಗಿ ಅಂತಂದ್ರೆ ಪೋಷಕರಲ್ಲಿ ಇರುವಂಥದ್ದು ಆಂಗ್ಲ ಭಾಷಾ ಮಾಧ್ಯಮದ ಒಂದು ವ್ಯಾಮೋಹವನ್ನು ತಪ್ಪಿಸೋಕ್ಕೋಸ್ಕರ ದ್ವಿಭಾಷಾ ಮಾಧ್ಯಮಗಳನ್ನು ತೆರೀತಾ ಇದೆ. ಎಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಸಕ್ತಿಯನ್ನು ಹೊಂದ್ತಾ ಇದ್ರು ಅಲ್ಲಿ LKG UKGಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಸುಮಾರು 37 ಶಾಲೆಗಳಲ್ಲಿ LKG UKG ಪ್ರಾರಂಭ ಆಗಿದೆ. ಸೊ ಹಾಗೇನಾಗುತ್ತೆ ಅಂದರೆ ನಮಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನಾವು LKG ಕೊಟ್ಕೊಂಡು ಬಂದರೆ PU ಮುಗಿಯೋರಿಗೆ 14 ವರ್ಷ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ನೀಡಿದಂಗಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ LKG UKGನ ಕೊಡುವಂಥದ್ದು ದ್ವಿಭಾಷಾ ಮಾಧ್ಯಮವನ್ನ ಮಾಡುವಂಥದ್ದನ್ನು ನಾವು ಇಲಾಖೆ ಮಾಡ್ತಾ ಇದೆ.
1: ಓಕೆ ಸರ್, ಹಾಗೇನೆ ಈಗ ಈ ಒಂದು ಸಾಲ ಬಿಟ್ಟ ಮಕ್ಕಳನ್ನ ಮರಳಿ ಸಾಲಿಗೆ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ರೂಪುರೇಷೆಗಳನ್ನ ಮಾಡಲಾಗಿದೆ ಸರ್?
0: ಈಗ ಶಾಲೆ ಬಿಟ್ಟಂಥ ಮಕ್ಕಳನ್ನ ನಾವು ಪ್ರಮುಖವಾಗಿ ಅವ್ರು ಬಿಡಲಿಕ್ಕೆ ಕಾರಣ ಬೇರೆ ಬೇರೆ ಇರುತ್ತೆ. ಯಾಕೆಂದ್ರೆ ಅದು ಪೋಷಕರ ಹಿನ್ನೆಲೆ. ಒಂದು ಸಾಮಾನ್ಯವಾಗಿ ತಂದೆ ತಾಯಿ ಇಬ್ರು ಇದ್ದು ಇಬ್ರು ಕೂಲಿಗೆ ಹೋಗಿ ಹೊರಟೋಗಿರ್ತಾರೆ, ಕೇರಳಕ್ಕೋ ಎಲ್ಲ ಹೋಗ್ತೀವಿ ಅಂತ ಹೋಗಿರ್ತಾರೆ. ಅಜ್ಜಿ ಒಬ್ರು ಇರ್ತಾರೆ, ಅಲ್ಲಿ ಬಿಟ್ಬಿಟ್ಟಿರ್ತಾರೆ. ಅಜ್ಜಿಗೆ ಆ ಮಗು ಹಿಡ್ತಾ ಇರಲ್ಲ, ಎದುರ್ಕೊಳ್ಳಲ್ಲ ಮಗು ಎತ್ತಿಗೆ. ಆ ಮಗು ಏನ್ ಮಾಡ್ತಾನೆ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗೋಂಥದ್ದು ಅಲ್ಲಿ ಇಲ್ಲಿ ನಿಂತಿರೋದು, ಸ್ಕೂಲ್ ಬಿಟ್ಬಿಡೋಂಥದ್ದು. ತಂದೆ ತಾಯಿ ಅಲ್ಲಿ ಹೋಗ್ತಾ ಇರ್ತಾರೆ, ಮಾಡ್ತಾರೆ. ಈ ಥರದ್ದೆಲ್ಲ ನಾವು

0: ಶಾಲೆ ಮನೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನೈಜವಾಗ್ನವರಂತ ನಡೆ ಅಂತ ಇರೋಂಥದ್ದು, ಮತ್ತೆ ಕೆಲವು ಸಿಂಗಲ್ ಪೇರೆಂಟ್ ಇರ್ತವೆ ಆ ತರದಂತವು, ಇನ್ನು ಕೆಲವು ಕಡೆ ಅವಕಾಶ ಇದ್ರು ಕೂಡ ಆಸಕ್ತಿ ಇಲ್ಲ, ಪೋಷಕರಿಗೂ ಕೂಡ ಜಾಗೃತಿ ಇಲ್ಲ, ಮಕ್ಕಳಿಗೂ ಕೂಡ ಆಸಕ್ತಿ ಇಲ್ಲ. ಇಂತಹ ಮಕ್ಕಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಸಾಧ್ಯವಾದಷ್ಟು ಹಾಸ್ಟೆಲ್ಗೆ ಸೇರಿಸ್ತಾ ಇದೀವಿ. ಇಲ್ಲ ಆದ್ರೆ ಒಂದಿನ ಎರಡು ದಿನ ತಪ್ಪಿಸ್ಕೊಳ್ಳೋದಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹಾಸ್ಟೆಲ್ಗಳು ಸಾಕಷ್ಟು ಇರೋದ್ರಿಂದ ಹಾಸ್ಟೆಲ್ಗಳನ್ನ ಸೇರಿಸಿ ಆ ಮಕ್ಕಳನ್ನ ರೆಗ್ಯುಲರ್ ಆಗಿ ಬರೋ ರೀತಿ ವಾಚ್ ಅಂಡ್ ವಾರ್ಡ್ ಮಾಡ್ತಾ ಇದ್ವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು? ಹೇಳಿ ಹೇಳಿ, ಏನಂತ
2: ಸರ್? ನಮ್ದೊಂದು ಬೇಡಿಕೆ ಸಾಗರಕ್ಕೆ ಒಂದು ತಡ್ಡು ಶಾಲೆ ಮಾಡ್ತಾರೆ.
0: ಮುಂದಿನ ದಿನಗಳಲ್ಲಿ ಆಗ್ಬೋದು ಬಿಡಿ. ಈಗ ಸಾಗರ ಯಾಕೆಂದ್ರೆ ಅಲ್ಲಿ ಹೈಸ್ಕೂಲು ಇದೆ, ಪ್ರೈಮರಿನೂ ಇದೆ, ಸಾಗರ ಕಾಲೋನಿನೂ ಇದೆ, ಮೂರು ಶಾಲೆ ಅಲ್ಲೇ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ, ಈಗ ಹಂತಂತವಾಗಿ ಸರ್ಕಾರ ಹೇಳಿರೋದನ್ನು ಪಂಚಾಯತಿಗೊಂದು ಕೆ ಪಿ ಎಸ್ ಶಾಲೆ ಮಾಡ್ತೀವಿ ಅಂತ ಹೇಳಿದರೆ, ಈಗ ಫಸ್ಟ್ ಫೇಸ್ ಅಲ್ಲಿ 200 ಆಗಿದೆ. ಸೊ ಮುಂದಿನ ದಿನ 2000 ಮಾಡ್ತೀವಿ ಕೆ ಪಿ ಎಸ್ ಶಾಲೆ ಅಂತ ಹೇಳಿರೋದು ಸರ್ಕಾರ. ಖಂಡಿತ ಆಗತ್ತೆ, ಖಂಡಿತ ಮುಂದಿನ ದಿನಗಳಲ್ಲಿ 100% ಆಗಿ ಆಗುತ್ತೆ.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ. ಸರ್, ಈಗ ತಾವೇ ಹೇಳಿದ್ರಂಗೆ ಮತ್ತೆ ಕೆಲವು ಈಗ ಶಾಲೆಗಳಲ್ಲಿ ಕೆಲವು ಶೌಚಾಲಯಗಳಿರ್ಬೋದು, ಕೆಲವು ಬಿಲ್ಡಿಂಗ್ಗಳು ಅಥವಾ ಕೆಲವು ರಿಪೇರಿ ವರ್ಕ್ಗಳಿರ್ಬೋದು, ಸೊ ಇದನ್ನೆಲ್ಲ ಹೇಗೆ ಸರ್ ಯಾವ ತರ ಒಂದು ರಿಪೇರಿ ಮಾಡಿಸೋದಕ್ಕೆ ಇಲಾಖೆಯಿಂದನೇ ಮಾಡಿಸ್ಬೋದು, ಅದೇ SDMC ಕಡೆಯಿಂದ ಆ ಥರದ ಏನಾದ್ರು ವ್ಯವಸ್ಥೆ ಇದೆಯಾ ಹೇಗೆ ಸರ್?
0: ಈಗ ಸಾಕಷ್ಟು ಇಲಾಖೆಯಿಂದಲೇ ಕೊಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಎಸ್ಡಿಕೋಟೆ ತಾಲೂಕು, ಸರಗೂರು ತಾಲೂಕು ಮಳೆ ಇನ್ನೇನು ಪ್ರಾರಂಭ ಆಗುತ್ತೆ, ಹಳೆಯ ಕೊಠಡಿಗಳು ಶಿಥಿಲ ಆಗುವಂಥದ್ದು, ಬಿದ್ದೋಗುವಂಥದ್ದು, ಇದು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆರೆ ಹಾನಿ ಅಥವಾ ಮಳೆ ಹಾನಿ ವಿಪತ್ತು ನಿರ್ವಹಣಾ ನಿಧಿ ಏನಿದೆ ಅದು ಪ್ರತಿ ವರ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ಶಾಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೆ. ಸೊ ಅದೇ ರೀತಿ ಈ ಸರಿನೂ ಕೂಡ ನಾವು 54 ಶಾಲೆಗಳನ್ನು ಪಟ್ಟಿ ಮಾಡಿಕೊಂಡಿದ್ದೀವಿ, ಯಾವ್ಯಾವ ಶಾಲೆಗಳಿಗೆ ದುರಸ್ತಿ ಇದೆ ಅಂತ. ಅದನ್ನು ಸರ್ಕಾರದ ಹಂತದಲ್ಲಿ ಒಂದು ದುರಸ್ತಿ ಆಗುತ್ತೆ. ಅದರ ಜೊತೆಗೆ ಇದು ಪರಿಹಾರ ನಿಧಿ ಸರ್ಕಾರದಿಂದ ಮಾತ್ರ, ಅದು ಇನ್ನು ಉಳಿದಂತೆ ಬೇರೆ ದುರಸ್ತಿಗಳನ್ನು ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ದುರಸ್ತಿಯನ್ನು ತಾಲೂಕು ಪಂಚಾಯಿತಿ ಮತ್ತು ಮಾನ್ಯ ಶಾಸಕರ ನಿಧಿಗಳಿಂದ ಮಾಡಿಸೋಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ.
1: ಸರ್, ಈ ಶಾಲಾ ಅಭಿವೃದ್ಧಿ ಅಥವಾ SDMC ಈ ಇದು ಒಂದು ಶಾಲಾ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ, ಈ ಒಂದು SDMC ಒಂದು ಪಾತ್ರ ಎಷ್ಟು ಮುಖ್ಯ ಸರ್? ಇದು ಹೇಗೆ ಈ ಒಂದು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಸರ್?
0: ಈಗ SDMC ಕಳೆದೆಲ್ಲ ತಿಂಗಳಿಗಿಂತ ಅಥವಾ ವರ್ಷಗಳಿಗಿಂತ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಗೃತಿ ಬಂದಿದೆ SDMC ಅವರಿಗೆ. ಇದು ನಮ್ಮ ಶಾಲೆ, ನಮ್ಮ ಮಕ್ಕಳು, ನಮ್ಮ ಸ್ಕೂಲು, ನಮ್ಮ ಟೀಚರು ಅನ್ನೋದೊಂದು ಸ್ವಲ್ಪ ಜವಾಬ್ದಾರಿ SDMC ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ಸ್ಕೂಲ್ಗೆ ಟೀಚರ್ ಕೊಡಿ ಸರ್, ಟೀಚರ್ಗಳು ಸರಿಯಾಗಿ ಬರ್ತಿಲ್ಲ ಸರ್, ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಸರ್, ಕ್ಲೀನ್ ಆಗಿಲ್ಲ ಸರ್, ಶೌಚಾಲಯ ದುರಸ್ತಿ ಇದೆ, ಈ ಥರ ಇದೆ ಅನ್ನೋದು ಒಂದು ಒಂದು ಇದಾದರೂ ಕೂಡ ಕೆಲವರು ಅವರೇ ಸೇರಿಕೊಂಡು ಯಾವುದೋ ಒಂದು NGO ಮೂಲಕನೋ, ಒಂದು ಕಂಪ್ನಿ ಮೂಲಕನೋ, ಪಂಚಾಯತ್ ಅವ್ರ ಮೂಲಕನೋ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋಂಥ ನಿದರ್ಶನಗಳು ಸಾಕಷ್ಟಿವೆ. ಈಗ SDMC ಸ್ಟ್ರೆಂಥನ್ ಆಗಿದೆ, ಮೊದಲಿಗಿಂತ ಕಂಪೇರ್ ಮಾಡಿಕೊಂಡ್ರೆ ಈಗ ಜವಾಬ್ದಾರಿ ಬಂದಿದೆ ಅವ್ರಗಳಿಗೆ. ಮೊದಲು ಒಂದು ಸಭೆ ಕರೆದ್ರೂ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದ್ದಾರೆ.
1: ಸರ್, ಹಾಗೆ ಈ ಒಂದು ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಜಾಗೃತಿ ಮೂಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ಕಾರ್ಯಕ್ರಮಗಳನ್ನ ಈ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಸರ್?
0: ಒಂದು ಈ ಥರ SDMC ಪೋಷಕರ ಮಹಾಸಭೆಯನ್ನು ಮಾಡುವಂಥದ್ದು, 1ನೇ ತಾರೀಕು ಪೋಷಕರ ಮಹಾಸಭೆ ಇದೆ. ಆ ಸಭೆಯಲ್ಲಿ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ನೀಡುವಂಥ ಸವಲತ್ತುಗಳಿರ್ಬೋದು, ಯೋಜನೆಗಳಿರೋದು, ಕಾರ್ಯಕ್ರಮಗಳಿರ್ಬೋದು ಅದು, ಮತ್ತು KPS ಶಾಲೆಗಳನ್ನು ಮಾಡ್ತಾ ಇರೋಂಥದ್ದು, ದ್ವಿಭಾಷಾ ಮಾಧ್ಯಮವನ್ನು ಬೈಲಿಂಗ್ವೆಲ್ ಮಾಡ್ತಾ ಇರೋದು, LKG UKGಯನ್ನು ಪ್ರಾರಂಭ ಮಾಡ್ತಾ ಇರೋಂಥದ್ದು, PMC ಶಾಲೆಗಳಿವೆ, KPSC ಶಾಲೆಗಳಿವೆ, ಇವುಗಳ ಬಗ್ಗೆ ಎಲ್ಲವೂ ಕೂಡ ಜನಗಳಿಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಅದನ್ನ ಮಾಡಿಸ ಅಂತ ಹಂತದಲ್ಲಿ ನಾವು ಮಾಡ್ತಾ ಇದೀವಿ. ತಾವೇ ಕೇಳಿರ್ಬೋದು, ನಿನ್ನೆ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡಿದ್ವಿ, 2434 ಮಕ್ಕಳು ಕೇರ್ಪೇಟೆ KPS ಶಾಲೆಯಲ್ಲಿ ಒಂದು ಅಡ್ಮಿಷನ್ ಆಗಕ್ಕೆ ಸಖತ್ ಕ್ಯೂ ಅಂತ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಆತರ KPS ಶಾಲೆಗಳು ಸ್ಟ್ರೆಂಥನ್ ಆಗ್ತಾ ಇದಾವೆ. ನಮ್ಮಲ್ಲೂ ಈಗ ಅಂತರ್ಸಂತೆ ಇದೆ, ಹೆಚ್ಚು ಕಡಿಮೆ 1,000 ಮಕ್ಕಳಿದ್ದಾರೆ ಅಲ್ಲಿ ಅಂತರ್ಸಂತೆಯಲ್ಲಿ, ಕಾಲೇಜು, ಹೈಸ್ಕೂಲು, ಪ್ರೈಮರಿ ಇವೆಲ್ಲ ಸೇರ್ಕೊಂಡು. ಸೊ ಇಲ್ಲೂ ಕೂಡ ನಮ್ದು 700 ಮಕ್ಕಳು ಆಗ್ತಾರೆ ಇಲ್ಲಿ. ಪಾಟಿಕೇರಿಯಲ್ಲೂ ಕೂಡ. ಇವತ್ತು ನೀವು ಸರಗೂರ್ ಮಾಡಿದ್ರು, ಸರಗೂರ್ ಬಾಯ್ಸು, ಸರಗೂರ್ ಗರ್ಲ್ಸು, ಮತ್ತು ಸರಗೂರ್ ಹೈಸ್ಕೂಲ್ ಬಾಯ್ಸು, ಹೈಸ್ಕೂಲ್ ಗರ್ಲ್ಸು, ಬಿಡುಗಲ್ ಸ್ಕೂಲು, ಇವೆಲ್ಲನೂ ಸೇರಿಸ್ಕೊಂಡು ಒಂದಲ್ಲಿ ಕೆ ಪಿ ಎಸ್ ಮಾಡಿದ್ರೆ, ಒಂದು ಸೆಂಟ್ರನ್ನ ಅಂತ ಮಾಡಿದ್ರೆ, ಸೊ ಆಟೋಮೆಟಿಕ್ ಆಗಿ ಮಕ್ಕಳ ಸಂಖ್ಯೆ 1000 ಹೆಚ್ಚು.

0: ಹೆಚ್ಚಾಗ್ತವೆ.
1: ಹೌದು,
0: ಆಗ ಓದಿಸ್ಲಿಕ್ಕೂ ಕಂಟಿನ್ಯೂಟಿ ಇರುತ್ತೆ, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ.
1: ಖಂಡಿತ ಖಂಡಿತ. ಓಕೆ ಸರ್, ಇದ್ರ ಜೊತೆಗೆ ಈಗ ನಾವು ಅಂದರೆ ಇಲಾಖೆ ಎಷ್ಟೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಸಮುದಾಯದ ಸಹಭಾಗಿತ್ವ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಮುದಾಯದ ಸಹಭಾಗಿತ್ವದಿಂದ ಈ ಒಂದು ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳು ಬರ್ತದೆ, ಯಾವ ಥರ ಒಂದು ಪ್ರಯತ್ನಗಳು ನಡೀತಾ ಇದೆ ಸರ್?
0: ಇಲ್ಲ, ಸಾಕಷ್ಟು ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಒಂದೊಂದು ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಾಗಿರ್ಬೋದು, ಮಕ್ಕಳನ್ನ ಶಾಲೆ ಬಿಟ್ಟಂತ ಮಕ್ಕಳನ್ನ ಶಾಲೆಗೆ ಕರ್ತಾರಂತದ್ದಾಗಿರ್ಬೋದು, ಮಕ್ಕಳುಗಳಿಗೆ ಯಾವ್ದಾದ್ರು ಪಾಪ ಒಂದು ಬುಕ್ ಇಲ್ಲ ಅಂತನೋ, ನೋಟ್ ಬುಕ್ ಇಲ್ಲ ಅಂತನೋ, ಮತ್ತೊಂದಿಲ್ಲ, ಯೂನಿಫಾರ್ಮ್ ಏನೇ ಇಲ್ಲ ಅಂತಂದ್ರು ಆ ಸೌಲಭ್ಯ ಕೊಡಿಸೋ ಅಂಥದ್ದನ್ನು, ಏನು STMC ಹಂತದಲ್ಲಿ ಅವ್ರಿಗೆ ಕೈಯಲ್ಲಿ ಏನು ಸಹಾಯ ಮಾಡ್ಲಿಕ್ಕಾಗತ್ತೆ ಅಷ್ಟು ಸಹಕಾರವನ್ನ ಮ್ಯಾಕ್ಸಿಮಮ್ ಕೂಡ ಅಂತದನ್ನು ನೋಡಿದೀವಿ. ಕೆಲವು STMC ಈಗ ಒಳ್ಳೊಳ್ಳೆ ರೆಸಾರ್ಟ್ಗಳ ಮೂಲಕ CSR ಫಂಡ್ ಅನ್ನ ಕೊಡಿಸಿ ಶಾಲೆಗಳ ಶೌಚಾಲಯ, ಅಕ್ಷರ ದಾಸೋದ ಕೊಠಡಿಗಳು, ದುರಸ್ತಿ ಈ ಥರದನ್ನು ಕೂಡ ಅಭಿವೃದ್ಧಿ ಮಾಡಿಸಿರೋಂಥದ್ದನ್ನು ಕೂಡ ನಾವು ಈ ಕಾಡಂಚಿನ ಪ್ರದೇಶದ ಕೆಲವು ಗ್ರಾಮಗಳಲ್ಲಿ ನಾವು ನೋಡಿದ್ದೀವಿ.
1: ಸರ್, ಈಗ ನಾಗರಾಜ್ ಅವ್ರು ಕರೆ ಮಾಡಿದಾಗ ಕೂಡ ಹೇಳಿದ್ರು ಅಂದ್ರೆ ಈ ವರ್ಷ ಫಲಿತಾಂಶ ಬಂದ ನಂತರ ನಮ್ಮ ಸ್ಕೂಲ್ಗಳ ತಮ್ಮ ಶಾಲೆಗಳಲ್ಲಿ 4-5 ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಮಕ್ಕಳನ್ನ ಈ ಒಂದು ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಸೆಳೆತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ವಿಶೇಷತೆಗಳನ್ನ ಮೂಡಿಸ್ತಕ್ಕಂತ ಒಂದು ಕೆಲಸ ಕಾರ್ಯಗಳು ಅಥವಾ ಆ ಯೋಜನೆಗಳಿದೆ, ಹೇಗೆ
0: ಮಾಡ್ತಾ ಇದೀವಿ? ಇದು ಪ್ರಾಥಮಿಕ ಶಾಲೆ ಅಂದ್ರೆ ತುಂಬಾ ಸಾಗರ, ಅಂದ್ರೆ ತುಂಬಾ ಶಾಲೆಗಳಿವೆ ನಮ್ಮಲ್ಲಿ, 294 ಸರ್ಕಾರಿ ಶಾಲೆಗಳಿವೆ. ಸೊ ಒಂದು ನಮಗೆ ಒಂದು ಈ ಭಾಗದಲ್ಲಿ ಒಂದು ಕೊರತೆ ವಿಚಾರ ಅಂತಂದ್ರೆ, ಸುಮಾರು 53 ಶಾಲೆಗಳು ಶೂನ್ಯ ಶಿಕ್ಷಕರಿದ್ದಾರೆ, ಟೀಚರೇ ಇಲ್ಲ ಶಾಲೆಗಳು, 53 ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರಿದ್ದಾರೆ. ಸೊ ಇಂತಹದನ್ನ ನಿರ್ವಹಣೆ ಮಾಡುವಂಥದ್ದು ನಮಗೆ ದೊಡ್ಡ ಚಾಲೆಂಜ್ ಆಗಿದೆ.
1: ಹೌದು,
0: ಡೆಪ್ಟೇಷನ್ ಕೊಡೋಣ ಅಂತಂದ್ರೆ ಯಾರು ಹೋಗಲ್ಲ. ಈಗ ಕಾಳಿ ಉಂಡಿಲಿಲ್ಲ, ದೊಡ್ಡ ಬರ್ಗಿಲಿಲ್ಲ, ಕಾಡ್ಬೇಗೂರ್ಲಿಲ್ಲ, ಮೊಳೆಯೂರ್ಲಿಲ್ಲ, ಚಿಕ್ಕಬರ್ಗಿಲಿಲ್ಲ, ಶಿವಪುರದಲ್ಲಿಲ್ಲ, MC ತೊಳಲು ಅಂತ ಕ್ಲಸ್ಟರ್ ಇದೆ, 15 ಶಾಲೆ ಅಲ್ಲಿಗೆ ಒಳಪಡುತ್ತೆ. MC ತೊಳಲಿಲ್ಲಿ ನಾಗೇಶ್ ಅನ್ನೋರು ಒಬ್ಬರನ್ನ ಬಿಟ್ರೆ ಇನ್ನೊಬ್ಬರು ಟೀಚರ್ ಇಲ್ಲ. ಈ ತರ ಭೀಮಟ್ಗೆರೆ ಕ್ಲಸ್ಟರ್ಲ್ಲೂ ಇದೆ, ನಮಗೆ DB ಕುಪ್ಪೆ ಕ್ಲಸ್ಟರ್ಲ್ಲೂ ಇದೆ, ಅಂತರ್ಸಂತೆ ಕ್ಲಸ್ಟರಲ್ಲೂ ಇದೆ, ಈ ತರ ಮುಳ್ಳೂರ್ ಕ್ಲಸ್ಟರ್ಲ್ಲೂ ಸ್ವಲ್ಪ ಭಾಗ. ಈ ತರ ಇಂಥ ಇರೋಂಥ ಕಡೆಗೆ ನಾವು ದೊಡ್ಡ ಚಾಲೆಂಜಿಂಗ್ ಆಗಿದೆ, ಅದನ್ನು ಕೂಡ ನಾವು ಒಪ್ಕೊಂಡೆ. ಈಗ ಅಲ್ಲಿ ಅನಿವಾರ್ಯವಾಗಿ ಬೇರೆ ಶಾಲೆಗೆ ಸೇರ್ಸಕ್ಕಾಗಲ್ಲ, ಸರ್ಕಾರಿ ಶಾಲೆಗೆ ಸೇರಿಸ್ಲೇಬೇಕು, ಬಟ್ ಒಂದೂ ಮಗುನೂ ತಪ್ಪಿಸ್ಕೊಳ್ದಂಗೆ ಸೇರಿಸ್ಬೇಕಾಗಿರೋಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದಕ್ಕೆ ನಾವು ಕಳೆದ ಒಂದು ತಿಂಗಳಿಂದಲೂ ಕೂಡ ದಾಖಲಾತಿ ಆಂದೋಲನಗಳನ್ನ ಮಾಡ್ತಾ ಇದೀವಿ. ಮಕ್ಕಳ ಮನೆ ಮನೆಗಳಿಗೆ ಹೋಗಿ ಪೇರೆಂಟ್ಸ್ ಗಳನ್ನ ಭೇಟಿ ಮಾಡಿ, ಆಧಾರ್ ಕಾರ್ಡ್ ಇಸ್ಕೊಳ್ಳಿ, ಡೇಟ್ ಆಫ್ ಬರ್ತ್ನ ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ, ನೀವೇ ನಿಮ್ ಯೋಜನೆಗಳನ್ನ ಹೇಳಿ, ಮನೆಗೆ ತಲುಪಿಸಿ ಅವ್ರಿಗೆ ರೀಚ್ ಆಗದೆ ಹೊರತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆ ಮೂಲಕ ನಾವು ಸ್ವಲ್ಪ ಸರ್ಕಾರಿ ಶಾಲೆ ದಾಖಲಾತಿ ಹೆಚ್ಚು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಇದು ಪೂರ್ಣವಾಗಿ ನಿಂತಿರೋದು ಟೀಚರ್ಗಳ ಮೇಲೆ.
1: ಖಂಡಿತ ಸರ್, ಹೌದು.
0: ಅವ್ರೊಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು. ಈಗ ಅವ್ರು ಏನು 9:30 4:30 ಅಂತಂದ್ರೆ, 4:30 ನಾವು ಹೊರಟೋಗ್ತೀವಿ ಸರ್, ಮೈಸೂರು ಹೊರಟೋಗ್ತೀವಿ, ಕೋಟೆಗೆ ಹೋಗ್ತೀವಿ, ಸರ್ಗೂರ್ಗೆ ಹೋಗ್ತೀವಿ, ಅಲ್ಲಿ ಮನೆ ಅಂತಂದ್ರೆ ಪೋಷಕರೆಲ್ಲ ಬರೋದೇ 4 ಗಂಟೆ ಮೇಲೆ, 4:30 ಮೇಲೆ ಮನೆ ಸೇರೋದು, 6 ಗಂಟೆಗೆ ಮನೆ ಸೇರೋದು. ಇವರು ಒಂದು ದಿನ ಎರಡು ದಿನ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಪೋಷಕರಿಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಇವ ಸೌಲಭ್ಯಗಳು ತುಂಬಾ ಇದೆ, ದಾಖಲಾತಿ ಹೆಚ್ಚಾಗುತ್ತೆ.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ?
0: ಇದ್ದೀವಿ ಇದ್ದೀವಿ, ಹೇಳಿ ಹೇಳಿ.
2: ನಮಸ್ಕಾರ
0: ಹೇಳಿ.
2: ಸರ್, ಸಣ್ಣ ವಿನಾಯಕ್ ಅಂತ ಹೇಳಿ, ನಾನು ರತ್ನಾಕರ ವಾಲ್ಮೀಕಿ ತಾಲೂಕ್ ನಾಯಕ ಸಂಘದ ಅಧ್ಯಕ್ಷ.
0: ಸರಿ ಸರಿ,
2: ಕಂಗ್ರಾಚುಲೇಷನ್ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಯಾಕಂದ್ರೆ ನಮ್ ತಾಲೂಕ್ ಬಂದ್ಮೇಲೆ ಒಳ್ಳೆ ರಿಸಲ್ಟ್ ನ ಕೊಟ್ಟಿದ್ರಿ, ನಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು.
0: ಆಮೇಲೆ ಕೊಟ್ಟಿರೋರು ಮಕ್ಕಳು ಬರೆದಿರೋರು, ಟೀಚರ್ ಪಾಠ ಮಾಡಿರೋರು, ನಾವು ಮಾರ್ಗದರ್ಶನ ನೀಡಿದೀವಿ ಅಷ್ಟೇ.
2: ಇರ್ಲಿ ಸರ್, ಮಾರ್ಗದರ್ಶನ
0: ಹೇಳಿ ಹೇಳಿ
2: ಸರ್. ವಾಯ್ಸ್ ಸರಿ
1: ಹೇಳಿ, ಹೇಳಿ ಕೇಳಿಸ್ತಾ. ತಮ್ಮ ಪ್ರಶ್ನೆ ಇದೆಯಾ ಹೇಳಿ.
2: ಹಲೋ
1: ಹೇಳಿ, ತಮ್ಮ ಪ್ರಶ್ನೆ ಏನಾದ್ರು ಇದೆಯಾ?
2: ಸರಿ ಕೇಳ್ತಾ ಇಲ್ಲ.
1: ಇಲ್ಲ, ಕೇಳಿಸ್ತಾ ಇದೆ, ನೀವು ಮಾತನಾಡಿ.
2: ಅದೇ ಸರ್, ನಾನು ಕುಣಿಗಲ್ಲು, ನಮ್ಮ ಗ್ರಾಮ ಬಂದು ವಿಲೇಜ್ ಕುಣಿಗಲ್ಲು ಸಾಲ ಇದೆ. ಈಗ ಸಾಲಾಗಿ ನಿಮ್ಗೆ ಮತ್ತೆ ಸ್ಟಾರ್ಟಿಂಗ್ ಬಂದಾಗ ಹೇಳಿದೆ, ಒಂದ್ ಬಿಲ್ಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ, ಒಂದ್ ಬಿಲ್ಡಿಂಗ್ ಮಾಡ್ಕೊಡಿ.
0: ಓಕೆ.

0: ಗೊತ್ತು ಗೊತ್ತು. ಈಗ ಅದು ಪ್ಲಾನ್ ಸೇರ್ಕೊಂಡಿದೆ, ಅದನ್ನ ಪ್ರಾರಂಭ ಮಾಡಬೇಕು. ಕೆಲವು ತಾಂತ್ರಿಕ ಕಾರಣದಿಂದ ಕಟ್ಟಡಿಗಳು ಪ್ರಾರಂಭ ಆಗಿಲ್ಲ, ಅದು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಕುಣಿಗಲ್ಲಿ ಕೂಡ 100% ಆಗಿ ಆಗುತ್ತೆ. ಈಗಾಗ್ಲೇ ನಾನು ಹೇಳಿದೆ, ನಮ್ಮ ಲಿಂಗರಾಜ್ ಅವರು ಕೂಡ ಕೇಳಿದ್ರು ಅದ್ರ ಬಗ್ಗೆ. ಈಗ ನಮ್ಮಲ್ಲಿ ಕೆಂಚಿನಲ್ಲಿ ಒಂದು ಕೆಪಿಎಸ್ ಶಾಲೆ ಆಗ್ತಾ ಇದೆ ಹೊಸದಾಗಿ, ಸರಗೂರು ಕೆಪಿಎಸ್ ಶಾಲೆ ಆಗ್ತಾ ಇದೆ, ಮತ್ತೆ ಹೊಂಬರ್ಗಳಲ್ಲಿ ಕೆಪಿಎಸ್ ಶಾಲೆ ಆಗ್ತಾ ಇದೆ. ಸರಗೂರು ತಾಲೂಕಿನಲ್ಲಿ 2 ಕೆಪಿಎಸ್ ಶಾಲೆ, ಎಚ್ ಡಿ ಕೋಟೆ ತಾಲೂಕಿಗೆ ಒಂದು ಸರ್ಕಾರ ಕೊಟ್ಟಿದೆ. ಖಂಡಿತ ಒಳ್ಳೆ ಯೋಜನೆ ಹಾಕೊಂಡು ನಿಮ್ಮಂತವ್ರ ಸಹಕಾರವನ್ನ ಪಡ್ಕೊಂಡು ಶೈಕ್ಷಣಿಕವಾಗಿ ಇನ್ನು ಕೂಡ ಉತ್ತಮ ಆಗಂತ ಕೆಲಸವನ್ನ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು
1: ಸರ್.
0: ಓಕೆ, ಧನ್ಯವಾದಗಳು ಸಣ್ಣ ಸಣ್ಣ ಮಕ್ಕಳಿಗೆ ಕರೆ ಮಾಡಿದಕ್ಕೆ.
2: ಸರ್, ಈಗ ಈ ಒಂದು ಪೋಷಕರಲ್ಲಿ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಅಂದ್ರೆ ಸಾರ್ವಜನಿಕರಲ್ಲಿ ಇರ್ಬೋದು ಅಥವಾ ಪೋಷಕರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ, ಅದನ್ನ ಹೇಗೆ ನಾವು ನಿವಾರಿಸಬಹುದು? ಸರಿ, ಅಂದ್ರೆ ಕೆಲವು ಟೀಚರ್ಸ್ ಇರಲ್ಲ ಸರ್, ಅಥವಾ ಕೆಲವೊಂದು ಇರ್ತವೆ, ಈ ಒಂದು ಕಲ್ಪನೆಗಳನ್ನು ನಿವಾರಣೆ ಮಾಡಿ ಮಕ್ಕಳನ್ನ ನಿರಂತರವಾಗಿ ಹಾಜರಾತಿಗೆ ಪಡಿಸ್ತಕ್ಕಂತ ಒಂದು ವ್ಯವಸ್ಥೆನ ಹೇಗೆ ಯಾವ ತರ ಮಾಡಬಹುದು ಸರ್?
3: ಅದು ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು.
2: ಹೌದು,
3: ಪೋಷಕರಿಗೆ ನಂಬಿಕೆ ತರುವಂತದ್ದು ತುಂಬಾ ಕಷ್ಟಕರವಾದ ಕೆಲಸ.
2: ಖಂಡಿತ
3: ಖಂಡಿತ ಅವ್ರು ನಂಬೇ ನಂಬ್ತಾರೆ. ಯಾಕೆಂತಂದ್ರೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡಿದ್ರೆ ಪೋಷಕರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವರು ಒಂದು ದಿನ ಎಲ್ಲೋ ಬರ್ಲಿಲ್ಲ ಅಥವಾ ಲೇಟ್ ಆಗಿ ನಾನೇ ಇದೆ ಸರ್, ಆ ಮೇಡಮ್ ಕರೆಕ್ಟ್ ಆಗಿ ಬರ್ತಾರೆ ಸರ್, ನೀವು ಬಂದಿರೋ ಇವತ್ತೇನೆ ಅವರು ಫಸ್ಟ್ ಇದಾಗಿರೋದು ಅಂತ ಹೇಳ್ತಾರೆ, ಲೇಟ್ ಆಗಿ ಬಂದಿರೋದು ಅಂತ. ಸೊ ಅದು ಪೋಷಕರಲ್ಲಿ ಶಿಕ್ಷಕರು ಯಾವ ರೀತಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಕಲಿಸ್ತಾ ಇದ್ದಾರೆ, ಅದು ಆಗುತ್ತೆ. ಒಬ್ರು ಪೋಷಕರು ಯಾವುದೋ ಒಂದು ಗ್ರಾಮ ಇಲ್ಲಿ ಮಲಾರ ಅಂತ ಮಲಾರ ಕಾಲೋನಿ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ಟೀಚರ್ ಇದ್ದಾರೆ. ಪೋಷಕರು ಒಂದು ದಿನ ಹೇಳಿದ್ರು ಅಂಬೇಡ್ಕರ್ ಜಯಂತಿ ದಿನ ಹೋಗಿದ್ದಾಗ, ಸರ್ ನಮ್ಮ ಸ್ಕೂಲಲ್ಲಿ ಟೀಚರ್ಗೆ ಮಕ್ಕಳೆಲ್ಲ ಮುತ್ಕೊಂಡಿರ್ತವೆ ಸರ್, ಬರ್ಕೊಡಿ ಬರ್ಕೊಟ್ಟು ಬರ್ಕೊಟ್ಟು ಸಾಕಾಗೋಯ್ತದೆ ಸರ್ ಅವರು. ಇಲ್ಲಿ ನಮ್ಮ ಸ್ಕೂಲಲ್ಲಿ ಯಾವ ಮೇಡಮ್ ಆಗಲಿ ಮೇಸ್ಟರ್ ಆಗಲಿ ಯಾವ ಮರದ ಕೆಳಗಡೆ ನಿಂತ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಲ್ಲ ಸರ್. ನಾನು ಮಗನ್ನ ಕೇಳಿದೆ ಸರ್, ನಾನು ಅವನ ಮಗ್ಗಿ ಕೇಳಿದೆ, ಓದು ಅನ್ನಿಸ್ದೆ, ಓದ್ದ ಮಗ್ಗಿಗೆ ಕಲಿತ, ಸ್ಕೂಲ್ ಹತ್ರ ನಾನೇ ಯಾಕೆ ಹೋಗಿ ಕೇಳಿ ಸರ್.
2: ಹೌದು,
3: ಈಗ ಅವ್ರು ಕಲಿಸ್ತೇನೆ ಇವನ್ ಕಲ್ತಿದ್ದೇನ ಸರ್? ಸುಮ್ ಸುಮ್ನೆ ನಾವು ಮೇಡಮ್ ಸರಿಯಾಗಿ ಬರಲ್ಲ ಫೋನಲ್ಲಿ ಮಾತಾಡ್ತಾನೆ ನಿಂತ್ಕೋತಾರೆ ಅಂತ ನಾವು ಹೇಳಕ್ಕಾಗತ್ತೆ ಸರ್? ಕಲ್ಸಿರಂದ್ಲೆ ಇದೇ ತರ ಹೇಳಿದ್ರು ಅವ್ರು. ಆ ರೀತಿ ಶಿಕ್ಷಕ ಕಲ್ತಾ ಇರ ಅಂದ್ರೆ ಶಿಕ್ಷಕರ ಪೋಷಕರ ಮನಸ್ಸಲ್ಲಿ ಶಿಕ್ಷಕರ ಕೆಲಸ
2: ಹೌದು,
3: ಆ ಪ್ರಾಮಾಣಿಕ ಪ್ರಯತ್ನ ನನಗಿಂತ ಹೆಚ್ಚಾಗಿ ಶಿಕ್ಷಕರಲ್ಲಿರ್ಬೇಕು.
2: ಖಂಡಿತ ಸರ್, ಹೌದು.
3: ಅದು ಈಗ ಈ ಸರಿ ಪ್ರಾಥಮಿಕ ಹಂತದಲ್ಲಿ ಖಂಡಿತ ಮಾಡಿಸ್ತೀನಿ, ಶೇಕಡ ಒಂದು 100% ಟಾರ್ಗೆಟ್ ಇಟ್ಕೋತೀವಿ, ನೋಡೋಣ ಎಲ್ಲಿವರೆಗೂ.
2: ಹೌದು ಸರ್, ಹೌದು ಹೌದು ಸರ್. ತಾವು ಹೇಳ್ದಂಗೆ ಕೂಡ ನಿನ್ನೆ ಕೆಲವು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಬಸಾಪುರ ಶಾಲೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸ್ಬಿಟ್ಟು ಮನೆ ಮನೆಗೆಲ್ಲ ಕೂಡ ಹೋಗ್ಬಿಟ್ಟು
3: ಹೌದು
2: ಮಕ್ಕಳ ಒಂದು ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಆ ತರ ಒಂದು ಇನಿಷಿಯೇಟಿವ್ ತಗೊಂಡು ಪೋಷಕರು ಇರ್ಬೋದು ಅಥವಾ SDMs ಇರ್ಬೋದು ಅಥವಾ ಗ್ರಾಮಸ್ಥರೆಲ್ಲ ಸೇರಿಸೋದ್ರಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿಪಡಿಸೋದಕ್ಕೆ ಬಹಳ ಸಾಧ್ಯ ಅಂತಲೇ ಕೂಡ ಹೇಳ್ಬೋದು ಸರ್. ಇದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಶಾಲಾ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಹೇಗೆ ಈಗ ನಾವು 1 June ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಿರಂತರ ಈ ಸಂದರ್ಭದಲ್ಲಿ ಕೆಲವೊಂದು ಕೆಲಸಗಳು ಕಾರ್ಯಗಳು ಕೂಡ ಇರ್ತವೆ ಪೋಷಕರಿಗೆ, ಈ ಸಂದರ್ಭದಲ್ಲಿ ಹೇಗೆ ಸರ್ ಈ ಒಂದು ಶಾಲಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಶೈಕ್ಷಣಿಕವಾಗಿ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಪೋಷಕರು ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸರ್?
3: ಮೊದಲು ನಾವು ಪೋಷಕರಿಗೆ ಹೇಳುವಂಥದ್ದು ಅಂದ್ರೆ ತಾವು ಎಷ್ಟೇ ಕೆಲಸ ಕೂಲಿ ಕಾರ್ಯ ಕೆಲಸ ಕಳೆದು ಹೋದ್ರು ಕೂಡ ಒಂದು 1/2 ಗಂಟೆ ಕೇಳಲಿ ಅವರು. ಅವ್ರು ಏನೇ ಕೆಲಸ ಮಾಡಿಸಿದ್ರು ಮತ್ತೊಂದು ಮಾಡಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಅದೆಲ್ಲ ಸಹಜ.
2: ಹೌದು,
3: ಒಂದು 10 ನಿಮಿಷ ಒಂದು 1/2 ಗಂಟೆ ಸ್ಕೂಲಲ್ಲಿ ಏನು ಕೊಟ್ರು, ಮೊನ್ನೆ ಸ್ಕೂಲ್ಗೆ ಹೋಗಿದ್ದ, ಊಟ ಏನು ಕೊಟ್ರು, ಏನು ಬರ್ದೆ, ಏನು ಓದ್ದ, ಅದನ್ನು ಪ್ರತಿದಿನ ಒಂದು 1/2 ಗಂಟೆಗಳ ಕಾಲ ಪೋಷಕರು ಪ್ರತಿ ಮಗುನ ಕೇಳಬೇಕು. ಪೋಷಕರು ವಿದ್ಯಾವಂತರಾಗಿ ಅನಕ್ಷರಸ್ಥರಾಗಿದ್ರು ಕೂಡ ಪ್ರತಿನಿತ್ಯ ಕೇಳಬೇಕು ಅವ್ರು ಏನಾರು ಆಗ್ಲಿ. ಪ್ರತಿನಿತ್ಯ ಕೇಳಿದಾಗ ಏನಾಗುತ್ತೆ, ಮಗುಗೂ ಕೂಡ ಜವಾಬ್ದಾರಿ ಬರುತ್ತೆ, ಪೋಷಕರಿಗೂ ಕೂಡ ಒಡೆತನ ಇರುತ್ತೆ. ಬರೀ ಶಾಲೆ ಮಗನ ವಿದ್ಯಾಭ್ಯಾಸ ಶಾಲೆ ಶಿಕ್ಷಕರಿಗೆ ಸೇರಿದ್ದು ನಮ್ಮ ಜವಾಬ್ದಾರಿ ಇಲ್ಲ ಅನ್ನೋದು ಬೇಡ, ಅವರು ಕೂಡ ಜವಾಬ್ದಾರಿ ಆಗ್ಬೇಕು.
2: ಖಂಡಿತ ಸರ್, ಖಂಡಿತ.
3: ಅವ್ರು ಹೇಳ್ಕೊಡಿ ಅಂತ ನಾವು ಹೇಳಲ್ಲ, ಅಟ್ಲೀಸ್ಟ್ ಕೇಳಿ ಅಂತ ಹೇಳ್ತೀವಿ.
2: ಓಕೆ ಸರ್, ಈ ವರ್ಷ ಈ ಶಾಲಿನಲ್ಲಿ SSLC ಅಥವಾ 10ನೇ ತರಗತಿ ಮಕ್ಕಳಿಗೆ ಅಂದ್ರೆ ತಾವು ಓದ್ ಸರಿ ಬಂದಾಗಲೇ ಶುರು ಮಾಡಿದ್ರೆ

0: ಕಲಿಕಾ ಖಾತ್ರಿ ಪರೀಕ್ಷೆ ಮುಖಾಂತರ ಮಕ್ಕಳ ಒಂದು ಕಲಿಕಾ ಮಟ್ಟವನ್ನು ಹೇಗೆ ನಾವು ಮೌಲ್ಯಮಾಪನ ಮಾಡಬಹುದು ಅನ್ನೋದ್ರ ಬಗ್ಗೆ ತಾವು ಪ್ರಾರಂಭ ಮಾಡಿದ್ರಿ. ಅಂದ್ರೆ ತಾವು ಹೇಳಿದಂಗೆ ಲಾಸ್ಟ್ ಟೈಮ್ ಜೂನ್ ಅಲ್ಲಿ ಬಂದ್ರೆ, ಅಂದ್ರೆ ಈಗ ಶಾಲೆ ಪ್ರಾರಂಭದಿಂದ ಕೊಡಿದ್ರೆ ಈ ಸರಿ ಏನ್ ಪ್ಲಾನ್ ಅಥವಾ ಏನ್ ಯೋಜನೆಗಳನ್ನ ಮಾಡ್ಕೊಂಡು ಇದು ಈ ವರ್ಷನೂ ಕೂಡ ಅದೇ ತರ ಒಂದು ಯೋಜನೆಗಳು ಮುಂದುವರಿತ ಅಥವಾ ಹೊಸದಾಗಿ ಏನಾರ ಆಲೋಚನೆ ಮಾಡಿದ್ರೆ ಹೇಗೆ ಸರ್?
1: ಇಲ್ಲ ಇಲ್ಲ, ಏನ್ ಕಳ್ಸರಿ, ಯಾವ ಇಲ್ಲಿ ಸಕ್ಸಸ್ ಕಾಣ್ತೀವಿ ಅದನ್ನೇ ನಾವು ಅನುಸರಿಸುವಂಥದ್ದು ಗ್ಯಾರಂಟಿ. ಸೊ ಅದನ್ನೇ ನಾವು ಈ ಸರಿ ಅನುಸರಿಸ್ತಾ ಇದೀವಿ. ಜೊತೆಗೆ ನಾವು ಪ್ರಾಥಮಿಕ ಹಂತಕ್ಕೆ ಅದನ್ನ ತರ ಅನ್ಕೊಂಡಿದ್ವಿ, ಕಲಿಕಾ ಖಾತ್ರಿ ಪರೀಕ್ಷೆಯನ್ನ. ಇಲ್ಲಾಂದ್ರೆ ನಮ್ಮ ಟೀಚರ್ಗಳು ಒಂದು ಗುರಿಯನ್ನ ನಿಗದಿಪಡಿಸ್ಲಿಲ್ಲ ಅಂತಂದ್ರೆ ನಾವೇ ನಿಂತ್ಕೊಳ್ಳಿಲ್ಲ, ಕೇಳ್ತೇವೆ ಅಯ್ಯೋ ಬಿ ಓ ಬಂದು ಕೇಳ್ತಾರ, ಪಾಸಿ ಆರ್ ಪಿ ಬಂದು ಕೇಳ್ತಾರೆ ಮಾಡ್ತಾರೆ ಅನ್ನ ತರದಲ್ಲಾದ್ರೂ ಕಲಿಸ್ಬೇಕು ಅಂತ ನಾವು ಪಣ ತೊಟ್ಬಿಟ್ಬಿಡ್ಬೇಕು. ಈಗ ಎಸ್ ಎಲ್ ಸಿಗ್ ನಾವು ಪಣ ತೊಟ್ಬಿಟ್ಟಿದ್ವಿ, ಏನಾರು ಆಗ್ಲಿ ಶತಾಯ ಗತಾಯ ಬಿಡಬಾರ್ದು ಅಂತ. ನಾನು ಈಗ 7-8 ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೆ ಬೆಳಿಗ್ಗೆ, ಆಗ್ಲಿ ಹೇಳಿ ಬಂದಿದ್ದೀನಿ ಟೀಚರ್ಗಳಿಗೆ. ಕೊತ್ತಗಾಲದಲ್ಲೂ ಹೇಳಿ ಬಂದೆ, ನಾವು ಹೂನ್ಕೊಳ ಹುಣ್ಸ್ನಾಳು ಅಲ್ಲೆಲ್ಲೂ ಕೂಡ ಹೇಳಿ ಬಂದೆ. ಈ ಸರಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೋ ಸತಿ ಯಾವ ರೀತಿ ಹೈಸ್ಕೂಲ್ ಹಿಡ್ಕೊಂಡ್ವಿ ಅದೇ ತರ ಇಟ್ಕೋತೀವಿ, ನೀವು ರಜೆ ಹಾಕತೀವಿ ಅದು ಇದು ಯಾವ್ದಕ್ಕೂ ಅವಕಾಶ ಇಲ್ಲ, ಕಲಿಸ್ಲೇಬೇಕು ಅಂತ ಹೇಳಿದ್ವಿ. ಅದೊಂದು ಜಾಗೃತಿಯನ್ನ ಶಿಕ್ಷಕರು ಮೂಡ್ಬಿಟ್ರೆ
0: ಖಂಡಿತ
1: ನಾವು ಅದನ್ನ 5 ಮತ್ತು 7 ತರಗತಿ ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಮಾಡೋಣ ಅನ್ಕೊಂಡೆ.
0: ಆ ಒಂದು ಸಂದರ್ಭದಲ್ಲಿ ತಾವು ಹೇಳಿದ್ರೆ ಏನು ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟ್ ಎಷ್ಟು ಬೆಂಕಿ ಇರೋದಿಲ್ಲ, ಅದೇ ತರ ಕೂಡ ಪ್ರಾಥಮಿಕ ಹಂತದಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡಿದ್ರೆ SSLC ನಲ್ಲಿ ಕೂಡ ನಾವು ಅಷ್ಟೊಂದು ಎಫರ್ಟ್ ಹಾಕುವಂತ ಒಂದು ಅವಶ್ಯಕತೆ ಬರಲ್ಲ. ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಸರ್. ಈ ಒಂದು ವರ್ಷ ಶೈಕ್ಷಣಿಕ ವರ್ಷ ಆರಂಭವಾಗ್ತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಾವು ನೀಡತಕ್ಕಂತ ಒಂದು ಪ್ರಮುಖವಾದ ಸಂದೇಶ ಏನು ಸರ್?
1: ಎಲ್ಲ ಪೋಷಕರುಗಳಿಗೆ, ನಮ್ಮ ಶಿಕ್ಷಕರುಗಳಿಗೆ, ವಿದ್ಯಾರ್ಥಿಗಳಿಗೆ, STMC ಅವರಿಗೆ, ಸಮುದಾಯದವರಿಗೆ, ಸ್ವಯಂ ಸೇವಾ ಸಂಘ ಸಂಸ್ಥೆಯವರಿಗೆ, ತಮಗೆ ಪ್ರಥಮವಾಗಿ ಸಹಕಾರವನ್ನು ನೆನೆಯುತ್ತಾ, ಕಳೆದ ಬಾರಿ ಯಾವ ರೀತಿ ಸಹಕಾರವನ್ನು ನೀಡಿದ್ರಿ ಈ ಸರಿನೂ ಕೂಡ ಅದೇ ರೀತಿ ಸಹಕಾರವನ್ನು ನೀಡುವಂಥದ್ದು, ಮತ್ತು ಹೆಚ್ಚು ಶಿಕ್ಷಕರಲ್ಲಿ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಹೆಚ್ಚಿಕೋಟೆ ತಾಲೂಕು, ಸರಗೂರು ತಾಲೂಕು ನಾವು ಶೈಕ್ಷಣಿಕವಾಗಿ ಏನು ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ಇದ್ವಿ, ಖಂಡಿತ ಹಿಂದುಳಿದಿರೋಕೆ ಸಾಧ್ಯ ಇಲ್ಲ. ಇವತ್ತು ಜಿಲ್ಲೆಯಲ್ಲೇ ಪ್ರಥಮದಲ್ಲಿ ಇದ್ದೀವಿ. ಅದೇ ರೀತಿ PUC ಕೂಡ ಫಲಿತಾಂಶ ಸರಿ ಉತ್ತಮವಾಗಿ ಬಂದಿದೆ. ಶಿಕ್ಷಣದ ವ್ಯವಸ್ಥೆ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನಾವು ನೀಡ್ಕೊಂಡು ಹೋದರೆ ಖಂಡಿತ ಉತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತ ಎಲ್ಲರಿಗೂ ಶುಭವನ್ನು ಕೋರಿ June 1 ಶಾಲಾ ಪ್ರಾರಂಭೋತ್ಸವನ ತುಂಬ ಸಡಗರ ಸಂಭ್ರಮದಿಂದ ಮಕ್ಕಳಿಗೆ ಸಿಹಿಯನ್ನು ವಿತರಿಸೋದ್ರ ಮೂಲಕ ಪ್ರಾರಂಭಿಸಿ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ.
0: ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ.
0: ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಬಿಯೋಸರ್ ಇದ್ದಾರೆ.
2: ನಮಸ್ತೆ. ಇವಾಗ ನೀವು ಹೇಳಿದ್ದು ಮಕ್ಕಳಿಗೆಲ್ಲ ಮಾಡ್ತಿರೋ ಅಂತದ್ದು ತುಂಬಾ ಐಡಿಯಾಸ್ ತುಂಬಾ ಚೆನ್ನಾಗಿದೆ, ಬಟ್ ಖಂಡಿತ ನೀವು ಎಲ್ಲಾನು ಮಾಡೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ 50% ಆದ್ರೂ ಅದ್ರಲ್ಲಿ ಇರೋಂತ ಒಂದು ಇನ್ಫಾರ್ಮೇಶನ್ ಆಗ್ಲಿ, ವರ್ಕ್ ಆಗ್ಲಿ, ನೀವು ಸಣ್ಣ ಈಗ ಪ್ರಾರಂಭದಿಂದನೇ ಶುರು ಮಾಡಿದ್ರೆ ಅಟ್ಲೀಸ್ಟ್ ಯುವರ್ ಎಂಡ್ ಒಳಗಡೆ ನೀವು ಒಂದಷ್ಟನ್ನಾದ್ರೂ ಕಂಪ್ಲೀಟ್ ಮಾಡಕ್ ಆಗುತ್ತಾ ಎಲ್ಲಾನು ನೀವು ಮಾಡ್ತೀರಾ ಅಂತ ಕಾರ್ಯಗಳು? ಯಾಕಂದ್ರೆ ಒಳ್ಳೆ ಐಡಿಯಾಸ್ ಇದಾವೆ ಸರ್ ನಿಮ್ಮ ಹತ್ರ, ಬಟ್ ಖಂಡಿತ ರೀಚ್ ಆಗ್ತೀರಾ ಅನ್ನೋದನ್ನು ಕೂಡ ಮುಖ್ಯ ಆಗುತ್ತೆ. ಅಡತಡೆಗಳು ಬಂದ್ರೆ ಅದು ಅಷ್ಟನ್ನೂ ರೀಚ್ ಆಗುತ್ತಾ ಮಕ್ಕಳಿಗೆ ಮಾಡ್ತೀರಾ ಅನ್ನೋದು ನಮ್ಮ ಇದೆ.
1: ಖಂಡಿತ ಖಂಡಿತ, ನಾವು ಯಾವಾಗ್ಲೂ ಒಂದು ಗುರಿ ಇಟ್ಕೊಂಡಿರ್ಬೇಕು. ಗುರಿಯನ್ನ ಇಟ್ಕೊಂಡದ್ದು 100% ನಾವು ಆ ಗುರಿ ರೀಚ್ ಆಗೇ ಆಗ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರ್ಬೇಕು, ಒಳ್ಳೆ ಮನ್ಸಿರ್ಬೇಕು, ಪ್ರಯತ್ನ ಇರ್ಬೇಕು.
2: ಹೌದೌದು,
1: ಖಂಡಿತ. ಇಲ್ಲ, ನನಗೆ HD2 ತಾಲೂಕು ಒಂದು ಸಣ್ಣ ಅನುಭವ ಆಗಿದೆ. 3000 SSLC ಮಕ್ಕಳನ್ನ ನಾನು ತುಂಬಾ ಹತ್ತಿರದಿಂದ ಬಲ್ಲೆ, ತುಂಬಾ ಹತ್ತಿರದಿಂದ ಮಾತಾಡ್ಸಿದ್ದೀನಿ. ಸುಮ್ಮನೆ ನಾವು ಹೇಳೋಂಥದ್ದು ನಾನು, ಯಾಕೆಂದ್ರೆ ಮೈಸೂರು ಸಿಟಿ ಸೌತಲ್ಲಿ ಮರಿಮಲ್ಲಪ್ಪ, ಸದ್ವಿದ್ಯಾ, ವಿದ್ಯಾವರ್ಧಕ ಸಾಕಷ್ಟು ಖಾಸಗಿ ಪ್ರತಿಷ್ಠಿತ ಖಾಸಗಿ ಶಾಲೆ ಮಕ್ಕಳುಗಳನ್ನು ನೋಡ್ಕೊಂಡು ಬಂದವನು ಅಲ್ಲಿ ತುಂಬ ಹತ್ತಿರದಿಂದ. ಇದೇ ಥರ ಇಲ್ಲಿ ಮಕ್ಕಳನ್ನು ಕೂಡ ತುಂಬ ಹತ್ತಿರದಿಂದ ಬಲ್ಲಿದ್ದೀನಿ. ಖಂಡಿತ ನಾವು ಹೇಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ 100%, 100% ಪ್ರತಿಫಲ ಸಿಗದೆ ಹೋದರೂ ಕೂಡ 80% ಪಡೆದ್ರೂ ಕೂಡ ಅದು ಸಕ್ಸಸ್ ಅಂತಾನೆ. 80-75% ರೀಚ್ ಆದ್ವಿ ನಾವು ಅಂತಂದ್ರೆ ಖಂಡಿತ ಅದು ಯಶಸ್ಸು ಅಂತಾನೆ ಅನ್ಕೊಳ್ಳೋಣ. ಬಟ್ ನನ್ನ ಗುರಿ 100 ಇರುತ್ತೆ, ನೋಡೋಣ. ನಿಮ್ಗಳಂತವರ ಸಹಕಾರದಿಂದ, ಮಾರ್ಗದರ್ಶನದಿಂದ ಒಳ್ಳೆ ಪ್ರಯತ್ನ, ಒಳ್ಳೆ ದಾರಿಲಿ ನುಗ್ತೀವಿ.

0: ಅದಕ್ಕೆ ಮಕ್ಕಳನ್ನ ಸೆಳ್ಕೊಳ್ಳೋಂಥದ್ದು ತುಂಬ ಚಾಲೆಂಜಿಂಗ್ ಇದೆ. ಅದನ್ನ ಮಾಡ್ಬೋದು, ಯಾಕೆಂದ್ರೆ 5-7 ತರಗತಿ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ತುಂಬ ಟೀಚರ್ಗಳನ್ನ ಮಾತು ಕೇಳೋಂಥವ್ರು ಇರ್ತಾರೆ. ಈಗ SSLC ಮಕ್ಕಳು ತಂದೆ ತಾಯಿ ಮಕ್ಕಳನ್ನೇ ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಈ ಥರ ಮೊಬೈಲ್ ಅಡಿಕ್ಟ್ ಆಗೋದು ಇವೆಲ್ಲ ಇತ್ತು. ಈ ಮಕ್ಕಳು ಸ್ವಲ್ಪ ಕಡಿಮೆ ಇದೆ, ಅದು ತರ್ಬೋದು ಅಂತ ನಾನು ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿದ್ದೀನಿ.
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರೆ, ಜೊತೆಗೆ ಏನು ಯಾವ ತರ ಒಂದು ಸಿದ್ಧತೆಗಳನ್ನ ನಾವು June 1 ಮಕ್ಕಳು ಶಾಲೆಗೆ ಬರ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ತರ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ, ಜೊತೆಗೆ ಏನು ಒಂದು ಸರ್ಕಾರ ಈ ಶಾಲೆಗಳಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶಾಲಾ ಪ್ರಾರಂಭೋತ್ಸವದ ಒಂದು ಶೈಕ್ಷಣಿಕ ಸಿದ್ಧತೆಯನ್ನ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ತಮ್ಮ ಸಹಕಾರ ಈ ಸಾಲು ಇವತ್ತಿಂದ ಪ್ರಾರಂಭ ಆಗಿದೆ, ಕೊನೆವರೆಗೂ ಕೂಡ ಇದೇ ತರ ತಮ್ಮ ಸಹಕಾರ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಇರಲಿ ಅಂತ ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD Kote ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜು ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
2: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 29 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಿಶಿಯೊಳೇಂ ಕಾಣಬಾರನು ಹಗಲನ್ ಒಲ್ಲದೊಡೆ ಶಶಿರವಿಗಳ್ ಅವನ
4: ಮನೆ ಕಿಟಕಿಯಾಗಿರರೇಂ
3: ಮಸುಕು ಬೆಳಕು ಒಂದಾದ ಸಂಜೆ ಮಂಜೇನವನು ಮಿಸುಕಿ ಸುಳಿಯುವ ಸಮಯ
4: ಮಂಕುತಿಮ್ಮ.
3: ಸೊ ಈಗ ಎಲ್ಲ ಕಡೆ ಪ್ರಕಟವಾಗಿರುವಂಥದ್ರಲ್ಲಿ ಯಾರಿಗೂ ಡೌಟೇ ಇರಲ್ಲ, ಎಲ್ರಿಗೂ ಕಾಣಿಸ್ತಾ ಇದೆ ಅಂತ. ಇದುವರೆಗೂ ನಾವು ನೋಡಿರುವಂಥದ್ದು ಏನಪ್ಪ ಅಂತಂದರೆ ಭಗವಂತ ಹಂಗೆ ಕಾಣಿಸ್ಕೊಳ್ತಾ ಇಲ್ಲ. ಸೂರ್ಯ ಬಂದಾಗ ಬೆಳಕು ಎಲ್ಲ ಕಡೆ, ಬೆಳ್ಳಂ ಬೆಳಕು ಎಲ್ಲಿ ಏನಿದೆ ಅಂತ ನಮಗೆಲ್ಲ ಕಾಣಿಸ್ತಾ ಇದೆ, ನಮಗೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಇದ್ದರೂ ಸಹ ಇಲ್ಲದಂತೆ ಭಗವಂತ ಮಾಯವಾಗಿದ್ದಾನೆ ಅಂತ ನಮ್ಮ ಇಂಗಿತ. ಇದುವರೆಗೂ ನಾವು ನೋಡಿರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಣನೆ ಇದುವರೆಗೂ ಮಾಡಿದ್ವಿ. ನಮ್ಮಲ್ಲಿ ಕಾಣ್ತಾ ಇರುವಂಥ ನಾನಾತ್ವ ವಿವಿಧತೆಗಳೇ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಭಗವಂತನ ಏಕರೂಪತೆ ನಮಗೆ ಕಾಣಿಸ್ತಾ ಇಲ್ಲ. ಬೆಳಕಿನ ಪ್ರಖರತೆಯಲ್ಲಿ ಪ್ರಜ್ವಲಿಸ್ತಾ ಇರೋ ರೀತಿಯಲ್ಲಿ ನಮಗೆ ದೇವರು ಕಾಣಿಸ್ತಾ ಇಲ್ಲ. ಸರಿ, ಹಗಲಿನಲ್ಲಿ ಎಲ್ಲರೆದರಿಗೆ ಬರೋದಕ್ಕೆ ಭಗವಂತ ಹಿಂದೇಟಾಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ನಿಶಿಯೊಳೇಂ ಕಾಣಬಾರನು, ಹಗಲಲ್ಲಿ ಬರಲಿಲ್ಲ ಅಂದರೆ ರಾತ್ರಿಯಲ್ಲಾದರೂ ಬರಬಹುದಲ್ವಾ? ಸೊ ಇಲ್ಲಿ ರಾತ್ರಿಯಲ್ಲಿ ಬರೋದು ಅಂತಂದಾಗ ಸಮಯ ರಾತ್ರಿಯಲ್ಲಿ ಬರೋದು ಅಥವಾ ಬೆಳಕಿನಲ್ಲಿ ಬರೋದು ಅಂತ ಅನ್ನೋದಕ್ಕಿಂತ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ಗೋಚರವಾಗುವ ರೀತಿಯಲ್ಲಾದರೂ ಕಾಣಿಸ್ಕೊಳ್ಬಹುದಲ್ವಾ? ಸಂಪೂರ್ಣವಾಗಿ ಕಾಣಿಸ್ಕೊಳ್ಳದೆ ಹೋದರೂ ಕೂಡ ಸ್ವಲ್ಪವಾದರೂ ಗೋಚರವಾದಾಗ ನಾವು

0: ಆ ದಿಕ್ಕಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ರಾತ್ರಿಯಲ್ಲಿ ಕಾಣಿಸ್ಕೊಳ್ಬಹುದಲ್ವಾ ಅಂತ ಡಿ ವಿ ಜಿಯವರು ಕೇಳ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಶ್ಲೋಕ ಅಂತಂದರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಕೃಷ್ಣ ಹೇಳ್ತಾನೆ. ಅದು ನೇರ ಅರ್ಥ ಏನು ಹೇಳುತ್ತಪ್ಪ ಅಂದರೆ, ಎಲ್ಲರಿಗೂ ಯಾವುದು ರಾತ್ರಿ ಅಂತ ಭಾವಿಸಿರುತ್ತೋ ಅದು ಸಂಯಮಿಗೆ ಅಂದರೆ ಜ್ಞಾನಿಗೆ, ತಿಳಿದವನಿಗೆ ಬೆಳಿಗ್ಗೆ, ಅಲ್ಲಿ ಅವನು ಎದ್ದಿರ್ತಾನೆ ಅಂತ. ಅಂದರೆ ಎಲ್ಲರೂ ಮಲಗಿರುವಾಗ ಎದ್ದಿರೋಂಥವನು ಅವನು ಸಂಯಮಿ, ಅವನು ಬುದ್ಧ, ಎದ್ದಿರೋಂಥವನು ಜ್ಞಾನಿ ಹಾಗೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದೇ ಅರ್ಥದಲ್ಲಿ ಇಲ್ಲಿ ನೋಡಿದಾಗ ಎಲ್ಲರಿಗೂ ಅಜ್ಞಾನ ತುಂಬಿರೋಂಥ ಸಂದರ್ಭದಲ್ಲಿ ಯಾರು ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೋ, ಅಜ್ಞಾನ ಅಂತಂದಾಗ ನಾವು ಅಂಧಕಾರ ಅನ್ನೋದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ತೀವಿ. ಸೊ ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿರುವಾಗ ಆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವರಿಗಾದರೂ ಭಗವಂತ ಕಾಣಿಸ್ಕೊಳ್ಬೇಕಲ್ವಾ. ಸೊ ಹಾಗೆ ಅಜ್ಞಾನದ ಮುಸುಕು ಕ್ರಮೇಣ ಕಳೀತ ಕಳೀತ ಒಳಗಿರೋ ಭಗವಂತ ಪ್ರಕಟವಾಗಬೇಕಲ್ವಾ. ಸೊ ಅದಕ್ಕೆ ಶಶಿ ರವಿ ಅಂದರೆ ಚಂದ್ರ ಸೂರ್ಯರು ಭಗವಂತ ಅನ್ನುವಂಥ ಮನೆಯ ಕಿಟಕಿಗಳು. ಈಗ ನಮಗೆ ನಮ್ಮ ಮನೆಗೆ ಒಳಗಡೆ ಕೋಣೆಯ ಒಳಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು ಅಂದರೆ ನಾವೇನು ಮಾಡ್ತೀವಿ, ಕಿಟಕಿ ತೆಗಿತೀವಿ, ಆವಾಗ ಗಾಳಿ ಬೆಳಕು ಒಳಗೆ ಬರುತ್ತೆ. ಸೊ ಹಾಗೆ ಭಗವಂತನ ಮನೆ ಒಂದಿದೆ ಅಂತ ನಾವು ಪರಿಕಲ್ಪನೆ ಮಾಡಿಕೊಂಡ್ರೆ ಅದಕ್ಕಿರುವಂಥ ಬಾಗಿಲು ಕಿಟಕಿಗಳು ಯಾವುದು, ರವಿ ಶಶಿ ಸೂರ್ಯ ಚಂದ್ರರು ಅಂದರೆ ಬೆಳಕಿನ ಪ್ರತೀಕರು, ಬೆಳಕು ಅನ್ನುವಂಥದ್ದು ಜ್ಞಾನದ ಪ್ರತೀಕ. ಸೊ ಹಾಗೆ ಆ ಬೆಳಕು ಮೂಡಿದಾಗ, ಕಿಟಕಿ ತೆಗೆದಾಗ, ಜ್ಞಾನ ನಮ್ಮಲ್ಲಿ ಮೂಡಿದಾಗ ಭಗವಂತ ನಮಗೆ ಗೋಚರವಾಗ್ತಾನೆ. ಆ ಗೋಚರವಾಗುವಂಥದ್ದು ಸಂಜೆ ಮಂಜು ಅಂದರೆ ಜ್ಞಾನ ಅಜ್ಞಾನಗಳ ಒಂದು ಇದು, ಈ ಕಡೆ ಜ್ಞಾನ ಆ ಕಡೆ ಅಜ್ಞಾನ ಅಂತ ಹೇಳೋದಕ್ಕೆ ಒಂದು ಕಾಂಪೌಂಡ್ ಇರಲ್ಲ, ಒಂದು ನಿರ್ದಿಷ್ಟವಾದಂಥ ರೀತಿಯ ವ್ಯತ್ಯಾಸ ಇರಲ್ಲ, ಅದು ಕ್ರಮೇಣ ಇಲ್ಲಿಂದ ನಾವು ಆ ಕಡೆಗೆ ಹೋಗುವಂಥ ಒಂದು ಪ್ರಕ್ರಿಯೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕಾದ್ರೆ ಆ ಥರದ ಒಂದು ಪ್ರಕ್ರಿಯೆ. ಆದರೆ ಆ ಪ್ರಕ್ರಿಯೆಯ ಒಂದು ಹಂತದಲ್ಲಿ ನಮಗೆ ಆ ಆತ್ಮಜ್ಞಾನದ ಅರಿವು ಆಂತರಿಕವಾಗಿ ಆಗುತ್ತೆ. ಆ ಆಂತರಿಕವಾಗಿ ಆಗುವಂಥ ಆ ಅರಿವು ಬಹಳ ಮುಖ್ಯ. ನಾವು ಅದನ್ನು ಬೆಳಗ್ಗೆಯೂ ಅಲ್ಲ ರಾತ್ರಿಯೂ ಅಲ್ಲ ಅನ್ನೋಂಥ ಒಂದು ಸಂದರ್ಭವನ್ನು ಸಂಧ್ಯಾಕಾಲ ಅಂತ ಅಂತೀವಿ. ಅಂದರೆ ಮೀಟಿಂಗ್ ಪಾಯಿಂಟ್, ಎರಡು ಘಟ್ಟಗಳ ಮೀಟಿಂಗ್ ಪಾಯಿಂಟನ್ನು ನಾವು ಸಂಧ್ಯಾಕಾಲ ಅಂತ ಕರಿತೀವಿ. ಅನೇಕ ವಿಚಾರಗಳನ್ನು ನಾವು ಅನ್ವಯಿಸಿ ನೋಡಿದಾಗ, ವಿಚಾರಿಸಿ ನೋಡಿದಾಗ ಈ ಸಂಧ್ಯಾಕಾಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಭಾಗ. ಅನೇಕ ಪೂಜೆಗಳನ್ನು ಈ ಸಂಧ್ಯಾಕಾಲದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ, ಕೆಲವು ಕೆಲಸಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಹೀಗೆ ಪರಂಪರಾನುಗತವಾಗಿ ಬಂದಂಥ ಕೆಲವು ನಂಬಿಕೆಗಳಿದೆ. ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ಈ ಸಂಧ್ಯಾಕಾಲಕ್ಕೆ ಕೆಲವು ವಿಶೇಷತೆಗಳನ್ನು ಈಗ ವಿಜ್ಞಾನ ಕೂಡ ಹೇಳ್ತದೆ. ಸೊ ಹಾಗೆ ಆ ಸಂಧ್ಯಾಕಾಲದಲ್ಲಿ ಕೆಲವೇ ಕ್ಷಣಗಳು ನಮಗೆ ಸಿಕ್ಕುವಂಥದ್ದು, ಆ ಕೆಲವು ಕ್ಷಣಗಳ ಮುಂಚೆ ಬೆಳಕಿರುತ್ತೆ, ಸಂಧ್ಯಾಕಾಲ ದಾಟ್ತಾ ಇದ್ದಂಗೆ ಕತ್ತಲಾಗ್ಬಿಡುತ್ತೆ. ಸೊ ಆ ಕೆಲವು ಕ್ಷಣಗಳ ಒಂದು ವಿಂಡೋ, ಒಂದು ಕಿಟಕಿ ನಮಗೆ ಅವಕಾಶ ಇರುತ್ತೆ, ಆಗ ಮಾತ್ರ ನಮಗೆ ಗೋಚರವಾಗುವಂಥ ಶಕ್ತಿ ಭಗವಂತನ. ಸೊ ಹಾಗೆ ಸದಾಕಾಲ ಸಿಕ್ಕದೆ ಹೋದರೂ ಸಹ ಕೆಲವು ಕ್ಷಣಗಳಾದರೂ ನಮಗೆ ಸಿಕ್ಕಿದರೆ ನಮ್ಮ ಪ್ರಯಾಣ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ.

2029 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅಪರಾಧಕ್ಕೆ ಶಿಕ್ಷೆ ಕೊಡುವ ದಂಡ ಸಂಹಿತೆಯಲ್ಲೂ ಬಾಲಾಪರಾಧಿಗಳ ಬಗ್ಗೆ ಕನಿಕರ ತೋರುವುದು ನಮಗೆಲ್ಲ ತಿಳಿದ ವಿಷಯ. ಆದರೆ ಮಹಾಭಾರತದ ಕಾಲದಲ್ಲೂ ಪಾಪ ಪುಣ್ಯಗಳ ವಿಚಾರದಲ್ಲಿ ಎಳೆ ಮಕ್ಕಳು ಅರಿವಿಲ್ಲದೆ ಮಾಡುವ ಪಾಪ ಕಾರ್ಯಗಳ ಪರವಾಗಿ ಯಮನಲ್ಲಿ ವಾದ ಮಂಡಿಸಿದಲ್ಲದೆ ತಪ್ಪು ಮಾಡಿದ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಋಷಿಯ ಕಥೆಯು ನಿಜಕ್ಕೂ ನೀತಿ ತತ್ವಗಳನ್ನೊಳಗೊಂಡ ಸ್ಫೂರ್ತಿದಾಯಕ ಕಥೆ. ಇದು ಮಹಾಭಾರತದ ಆದಿ ಪರ್ವದ ಸಂಭವ ಪರ್ವದ 107 ಹಾಗೂ 108 ಅಧ್ಯಾಯಗಳಲ್ಲಿ ಬರುವ ವಿದುರನ ಜನನಕ್ಕೆ ಸಂಬಂಧಿಸಿದ ಅಣಿಮಾಂಡ್ಯವನೆಂಬ ಋಷಿಯ ಕಥೆ. ಸದಾ ಕಠೋರ ತಪಸ್ಸಿನಲ್ಲಿ ನಿರತನಾಗಿರುತ್ತಿದ್ದ ಧರ್ಮಜ್ಞನಾದ ಮಾಂಡ್ಯವ ಋಷಿಯು ಒಮ್ಮೆ ದೀರ್ಘಕಾಲ ಮೌನರಥದಲ್ಲಿದ್ದು ಒಂಟಿ ಕಾಲಿನಲ್ಲಿ ನಿಂತು ಕೈಗಳನ್ನೆತ್ತಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಕಳ್ಳರ ಗುಂಪಂದು ಕೊಳ್ಳೆ ಹೊಡೆದ ಗಂಟುಗಳ ಸಮೇತ ಋಷಿಯ ಆಶ್ರಮದ ಒಳಗೆ ಓಡಿಬಂದು ಅಡಗಿ ಕುಳಿತಿತ್ತು. ಕಳ್ಳರ ನರಿಸಿ ಬಂದ ರಾಜಭಟರು ಕದ್ದ ಮಾಲುಗಳ ಸಮೇತ ಸಿಕ್ಕ ಕಳ್ಳರ ಜೊತೆಗೆ ಅಲ್ಲಿದ್ದ ಮಾಂಡ್ಯವ ಋಷಿಯು ಕಳ್ಳರ ನಾಯಕನೆಂದು ಭ್ರಮಿಸಿ ರಾಜನಲ್ಲಿಗೆ ಕರೆದೊಯ್ದರು. ರಾಜನು ವಿಚಾರಣೆ ನಡೆಸಿ ಎಲ್ಲರನ್ನೂ ಶೂಲಕ್ಕೇರಿಸುವಂತೆ ಆಜ್ಞೆ ಮಾಡಿದ. ರಾಜಭಟರು ಕಳ್ಳರೊಂದಿಗೆ ಮೌನ ತಪದಲ್ಲಿದ್ದ ಮಾಂಡ್ಯವನನ್ನು ಸೇರಿಸಿ ಶೂಲಕ್ಕೇರಿಸಿ ನಡೆದರು. ಮಾರನೆಯ ಬೆಳಗ್ಗೆ ಹತ್ತ ಹೋದ ರಾಜಭಟರು ಶೂಲಕ್ಕೆರಿಸಲ್ಪಟ್ಟ ಕಳ್ಳರೆಲ್ಲರೂ ಮರಣ ಹೊಂದಿದ್ದರು. ಮಾಂಡವ್ಯ ಮುನಿಯು ಶೂಲದ ಮೇಲೆ ಕುಳಿತೇ ತಪಮಗ್ನರಾಗಿರುವುದನ್ನು ಕಂಡು ಭಯ ಚಕಿತರಾಗಿ ರಾಜನಲ್ಲಿ ವರದಿ ಮಾಡಿದರು. ರಾಜನು ಶೂಲಕ್ಕೇರಿಸಲ್ಪಟ್ಟ ಕಠಿಣ ತಪಸ್ವಿ ಮಾಂಡವ್ಯನು ಯೋಗ ಶಕ್ತಿಯಿಂದ ಇನ್ನು ಬದುಕುಳಿದಿರುವುದನ್ನು ಕಂಡು ನಿಜ ವಿಚಾರ ತಿಳಿದು ನಿರಪರಾಧಿಯನ್ನು ಶೂಲಕ್ಕೆರಿಸಿದ್ದರಿಂದ ಶಾಪಭೀತನಾಗಿ ಋಷಿಯಲ್ಲಿ ಕ್ಷಮೆ ಯಾಚಿಸಿ ಅವನ ದೇಹದಲ್ಲಿ ಒಕ್ಕಿದ ಶೂಲವನ್ನು ತೆಗೆಸಲು ಪ್ರಯತ್ನಿಸಿದನಾದರೂ ಸಾಧ್ಯವಾಗದೆ ಕೊನೆಗೆ ಶೂಲವನ್ನೇ ಕತ್ತರಿಸಲಾಯಿತು.

ಶೂಲದ ಮನೆಯನ್ನು ದೇಹದಲ್ಲಿರಿಸಿಕೊಂಡೇ ಜೀವಿಸಿದ್ದರಿಂದ ಅವನು ಅಣಿಮಾಂಡ್ಯವನೆಂದೇ ಪ್ರಖ್ಯಾತನಾದನು. ಆದರೆ ತಾನು ಏನು ಮಾಡದೆ ಶೂಲದ ವೇದನೆಯನ್ನು ಅನುಭವಿಸಬೇಕಾಗಿ ಬಂದಿದ್ದರಿಂದ ಇದರ ಕಾರಣ ತಿಳಿಯಲು ಯೋಗ ಶಕ್ತಿಯಿಂದ ಪಾಪ ಪುಣ್ಯಗಳ ಲೆಕ್ಕವಿಡುವ ಯಮನನ್ನೇ ನೇರವಾಗಿ ಭೇಟಿ ಮಾಡಿ ತಾನು ಶೂಲ ಶಿಕ್ಷೆ ಅನುಭವಿಸಿದ್ದಕ್ಕೆ ಕಾರಣ ತಿಳಿಯಬಯಸುತ್ತಾನೆ. ಅದಕ್ಕೆ ಯಮನು ಉತ್ತರಿಸುತ್ತ, ಮಾಂಡವ್ಯನು ಬಾಲ್ಯದಲ್ಲಿ ಒಂದು ಸಣ್ಣ ಚಿಟ್ಟೆಯ ಹೊಟ್ಟೆಗೆ ಹರಿತವಾದ ಮನೆಯಿಂದ ಚುಚ್ಚಿ ಹಿಂಸಿಸಿದ್ದಕ್ಕೆ ಈ ಶಿಕ್ಷೆಯನ್ನುತ್ತಾನೆ. ಆದರೆ ಮಾಂಡವ್ಯನು ಅದಕ್ಕೊಪ್ಪದೆ ಎಳೆ ವಯಸ್ಸಿನಲ್ಲಿ ತಿಳಿಯದೆ ಮಾಡಿದ ಅಷ್ಟು ಸಣ್ಣ ತಪ್ಪಿಗೆ ಇಂತಹ ಘೋರ ಶಿಕ್ಷೆ ಸರಿಯೇ ಎಂದು ವಾದಿಸಿ 12ನೇ ವಯಸ್ಸಿನ ಒಳಗಿನವರು ಮಾಡುವ ತಪ್ಪಿಗೆ ಕಠಿಣ ಶಿಕ್ಷೆ ನೀಡಬಾರದೆಂಬ ನಿಯಮವನ್ನು ಯಮನಿಗೆ ನೆನಪಿಸುತ್ತಾನೆ. ಯಮನು ಮಾಂಡವ್ಯನಿಗೆ ಉತ್ತರಿಸುತ್ತ, ಅಲ್ಪ ಪುಣ್ಯಕ್ಕೆ ಅಧಿಕ ಫಲವಿರುವಂತೆಯೇ ಅಲ್ಪ ಪಾಪಕ್ಕೂ ಅಧಿಕ ಶಿಕ್ಷೆಯನ್ನು ಅನುಭವಿಸಬೇಕಲ್ಲವೇ ಎಂದು ಉತ್ತರಿಸುತ್ತಾನೆ. ಆದರೆ ಈ ಉತ್ತರದಿಂದ ತೃಪ್ತನಾಗದ ಯೋಗಿ ತಪಸ್ವಿ ಅಣಿಮಾಂಡ್ಯವೇನು ಇಂತಹ ಕ್ಷುಲ್ಲಕ ತಪ್ಪಿಗೆ ಘೋರ ಶಿಕ್ಷೆಯನ್ನು ನೀಡಿದ ತಪ್ಪಿಗಾಗಿ ನೀನು ಭೂಮಿಯಲ್ಲಿ ಮನುಷ್ಯ ಜನ್ಮತಾಳು ಎಂದು ಯಮನಿಗೆ ಶಾಪ ನೀಡಿದಲ್ಲದೆ ಇನ್ನು ಮುಂದೆ 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮುಗ್ಧ ಮಕ್ಕಳು ಗೊತ್ತಿಲ್ಲದೆ ಮಾಡುವ ಪಾಪಕ್ಕೆ ಕಠಿಣ ಶಿಕ್ಷೆ ನೀಡಬಾರದೆಂಬ ಹೊಸ ನಿಯಮವನ್ನು ತರುವಂತೆ ನಿರ್ದೇಶಿಸುತ್ತಾನೆ. ಇದನ್ನು ಓದುವಾಗ ಮುಗ್ಧ ಮನಸ್ಸಿನ ಎಳೆಯರ ಬಗ್ಗೆ ವಾದಿಸಿ ಯಮನನ್ನೇ ಸೋಲಿಸಿದ ಅಣಿಮಾಂಡ್ಯವನ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಅಣಿಮಾಂಡ್ಯವನ ಶಾಪದ ದೆಸೆಯಿಂದ ಯಮನು ವಿದುರನಾಗಿ ಭೂಲೋಕದಲ್ಲಿ ಜನ್ಮ ತಳೆಯಬೇಕಾಯಿತು ಎಂಬಲ್ಲಿಗೆ ಅಣಿಮಾಂಡ್ಯವನ ಕಥೆ ಮುಕ್ತಾಯಗೊಳ್ಳುತ್ತದೆ. ಯಮನನ್ನು ಎದುರಿಸಿದ ಸಾವಿತ್ರಿ, ನಚಿಕೇತ, ಶೂನ್ಯಶೇಪ ಮುಂತಾದವರ ಸಾಲಿಗೆ ಅಣಿಮಾಂಡ್ಯವನು ಸೇರುತ್ತಾನೆ. ಕೇಳುಗರೆ, ಕೇಳದಲ್ಲಷ್ಟೊತ್ತು ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದ್ರಿಂದನೆ ನಿಮಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.

0: ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಹಾಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮ.
5: ಮೊದಲು ನನ್ಗೆ ಒಪ್ಪಿಕೆತನ ಇರ್ಲಿಲ್ಲ, ಯಾವುದೇ ಆಗ್ಲಿ ಯಾರೇ ಏನೇ ಹೇಳಿದ್ರು ನನ್ಗೆ ಒಪ್ಪಿಕೆತನ ಇರ್ಲಿಲ್ಲ. ಯಾಕೆಂದ್ರೆ ನಾನು ಹೇಳಿದ ತರ ಹೇಳ್ತಾ ಇರ್ಲಿಲ್ಲ ಅವರು, ಅವರು ಬೇರೆ ತರ ಹೇಳ್ತಾ ಇದ್ರು, ಆದ್ರೆ ಅದು ಸರಿ ಇದ್ರು ನಾನು ಒಪ್ಕೋತಾ ಇರ್ಲಿಲ್ಲ. ಮೊದ್ಮೊದ್ಲು ನನ್ಗೆ ಈ ಒಪ್ಪಿಕೆತನ ಅನ್ನೋದು ಪೂರ್ತಿ ಒಂಥರ ತಿರಸ್ಕಾರ ಇತ್ತು. ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಈಗ ನಂದು ಕುಡ್ತು ಜೀವನ ಯಾವತರ ಅಂದ್ರೆ, ನನ್ನ ಕುಡ್ತಾನ ಬಂದು ಸಂತೋಷಕ್ಕೆ ಮತ್ತೆ ಚಾಲೆಂಜಸ್ಗೋಸ್ಕರ ಶುರು ಮಾಡಿದೆ. ಯಾವ್ದಾರ ಅಂದ್ರೆ, ಈಗ ನನ್ಗೇನೋ ಒಂದ್ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಚೆನ್ನಾಗಿತ್ತು, ಮನೆಯಿಂದ ದೂರ ಇದ್ದೆ, ಏನೋ ಒಂದ್ ಜವಾಬ್ದಾರಿಯುತವಾಗಿ ಹೊರಗಡೆ ದುಡಿಯೋಕೆ ಅಂತ ಹೋಗಿರೋ ಟೈಮಲ್ಲಿ ನನ್ಗೆ ಯಾವಾಗ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸುಗಮವಾಗಿ ಒಂದು ಹಂತ ತಲುಪ್ದೆ, ಆ ಟೈಮಲ್ಲಿ ಯಾವ ರೀತಿ ಕಲ್ತು ಮಾಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾಗ ಸೋಕಿಗೋಸ್ಕರ ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಆ ಸೋಕಿಗೋಸ್ಕರ ಕುಡಿಯಕ್ ಸ್ಟಾರ್ಟ್ ಮಾಡಿದವನು ನೆಕ್ಸ್ಟ್ ಏನಾದ್ರು ಸಮಸ್ಯೆಗಳು ಬಂತು, ತೊಂದರೆಗಳು ಬಂತು, ನೋವು ಉಂಟಾಯ್ತು ಅಂದ್ರೆ ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಆದ್ರೆ ನನ್ನ ಫ್ಯಾಮಿಲಿ ಬಂದು ಇದೆಲ್ಲ ವಿರುದ್ಧ, ಈ ತರ ಎಲ್ಲ ಮಾಡಬಾರ್ದು ಈ ತರ ಎಲ್ಲ ಅಂತ ಬೆಳೆಸಿದ್ರು. ನನ್ಗೂ ಅದೇ ತರ ಇದ್ದಿದ್ದು ಸಣ್ಣ ವಯಸ್ಸಲ್ಲಿ, ನಾನು ಕುಡಿಬಾರ್ದು, ಕುಡಿಯೋದ್ರಿಂದ ದೂರ ಇರ್ಬೇಕು, ಸಿಗರೇಟ್ ಸೇರ್ಬಾರ್ದು, ಅವರಿಂದ ದೂರ ಇರ್ಬೇಕು ಅಂದ್ಕೊಂಡು ನನ್ನ ಜೀವನ ಸ್ಟಾರ್ಟ್ ಮಾಡಿದವನು. ನನ್ನ ಬುದ್ಧಿ ತಿಳುವಳಿಕೆ ಬಂದಾದ್ಮೇಲೆ, ಆದ್ರೆ ನಾನು ಯಾವ ತರ ಅಂದ್ರೆ, ಒಂದು ದಿಮಾಗಲ್ಲಿ ಇದನ್ನ ಕುಡ್ತಾನ ಮೈಗಣಿಸ್ಕೊಳ್ತಾ ಹೋದೆ. ಅದು ಯಾವ ರೀತಿ ಆಯ್ತು ಅಂದ್ರೆ, ಕೆಲ್ಸದಲ್ಲಿ ತೊಂದರೆ ಆಯ್ತು, ನನ್ ಗಳಿಸಿದ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಆಯ್ತು, ನಾನು ಎಷ್ಟು ಕಷ್ಟಪಟ್ಟು ನನ್ನ ಸುತ್ತಮುತ್ತ ಒಂದು ಒಳ್ಳೆತನವಾಗಿ ಜನಗಳ ಸಂಪಾದನೆ ಮಾಡಿದ್ರೆ ಜನಗಳು ದೂರ ಆದ್ರು, ಒಂದು ಸಂಬಂಧಗಳು ಹಾಳಾಯ್ತು. ನಾನು ಬರ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಎಷ್ಟೋ ಜನ ಪಾಪ ಇವನ್ ಕುಡ್ದು ಬಂದು ತೊಂದರೆ ಮಾಡ್ತಾನೆ ಅಂತ ಅಲ್ಲಿ ಬರ್ತಾನೆ ಇರ್ಲಿಲ್ಲ, ಮತ್ತೆ ತಿರ್ಗಾ ಕರೀತಾನೆ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ನ್ ಕುಡ್ದು ಇಲ್ಲಿ ಬಂದು ಸಮಸ್ಯೆ ಮಾಡಿ ನಮ್ಮನ್ನೆಲ್ಲ ಅಟ್ಮಾಸ್ಫಿಯರೇ ಹಾಳು ಮಾಡಿಕ್ತಾನೆ, ಅವ್ನ ಯಾಕೆ ಕರಿಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಹೋಯ್ತು. ಆ ಕುಡ್ದ ನಿಲ್ಸಕ್ಕೆ ಆಗ್ತಾನೆ ಇಲ್ಲ. ಮನೇಲಿ ನನ್ನ ತಾಯಿ ಬೇಡದೆ ಇರೋ ದೇವ್ರಿಲ್ಲ, ಎಲ್ಲ ದೇವ್ರ ಹತ್ರ ಅಕ್ಕೆ ಕಟ್ಕೊಳ್ಳೋದು, ಉಪವಾಸ ಇರೋದು, ವ್ರತ ಮಾಡೋದು, ಆ ದೇವ್ರಿಗೆ ಮಾಡಿದ್ರೆ ಒಳ್ಳೇದಾಗುತ್ತೇನೋ. ಕೊನೆಗೆ ನನ್ನ ತಂದೆನೂ ಪಾಪ ಅವರು ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಮಾಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಯಾವುದೋ ಒಂದು ಹಂತದಲ್ಲಿ ನನಗೆ ಒಂದ್ಸಲ ಅನ್ನಿಸ್ತು, ಕುಡ್ತಾ ನಿಲ್ಸ್ಬೇಕಪ್ಪ, ನಿಲ್ಸ್ಬೇಕು, ಇಲ್ಲ ಅಂದ್ರೆ ನನ್ ಬದುಕಕ್ ಆಗ್ತಾ ಇಲ್ಲ ಸ್ನೇಹಿತರೆ. ಈ ಕುಡ್ತದಿಂದ ಎಷ್ಟು ಡ್ಯಾಮೇಜಸ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ, ನಾನ್ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ಟೆ. ಏ ಆಗಲ್ಲ, ಏಕೆಂದ್ರೆ ನನ್ನ ಒಂದು ಚಟದಿಂದ ನನ್ನೊಬ್ಬನ್ನ ಜೀವನ ಹಾಳಾಗ್ತಾ ಇರೋದು, ಇಡೀ ನನ್ ಕುಟುಂಬ ನನ್ನನ್ನು ಯಾರು ನಂಬಿದ್ರು, ಅವ್ರ ಕುಟುಂಬ ಅವ್ರದ್ದು ಮನಸ್ಸಿ ಎಲ್ಲ ಹಾಳಾಗಿ ಅವ್ರ ಮರ್ಯಾದೆ ಎಲ್ಲ ಕಳ್ದು ಏನ್ದು ನಾನ್ ಬದುಕ್ಬೇಕು ಇನ್ನೋ ಒಂದ್ ಲೆಕ್ಕಾಚಾರದಲ್ಲಿ ಇನ್ ಸಾಯದೇ ಸರಿ ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆದ್ರೂ ಸತ್ತಿಲ್ಲ ಮತ್ತೆ ಕುಡ್ತಾ ಹೋಗ್ತಾ ಇಲ್ಲ. ಒಂದು ದಿನ ಬಿಡ್ತೀನಿ, ಮತ್ತೆ ತಿರ್ಗಾ ಒಂದು ತಿಂಗಳು ಬಿಟ್ರೆ ಆ ಒಂದು ತಿಂಗಳದೆಲ್ಲ ಎರಡೇ ದಿನ ಕುಡಿತಾ ಇದ್ದೀನಿ. ಏನ್ ಮಾಡೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಈ ನನಗೆ ಈ ಕಾರ್ಯಕ್ರಮ ಯಾವ ತರ ಸಿಕ್ತು ಅಂದ್ರೆ, ನನ್ನ ತಂದೆ ಯಾವ್ದೋ ಒಂದು ರಿಹಾಬಿಲಿಟೇಷನ್ ಹಾಕಿದ್ರು, ಅಲ್ಲಿ ನಮ್ಗೆ ಏ ಮೀಟಿಂಗ್ ಬಗ್ಗೆ ಹೇಳ್ಕೊಡ್ಲಿಲ್ಲ, ಏ ಸದಸ್ಯರುಗಳ ಹತ್ರ ಅಂತ ಆ ತರ ತಿಳುವಳಿಕೆ ಸಿಕ್ಲಿಲ್ಲ. ಏನೋ ಒಂದ್ ಮೂರು ತಿಂಗಳು ಒಂದ್ ಜಾಗದಲ್ಲಿ ಕೂಡ ಹಾಕಿದ್ರು, ಅದಾದ್ಮೇಲೆ ಈಚೆ ಬಿಟ್ರು, ಮತ್ತೆ ಒಂದ್ 6 ತಿಂಗಳು ಏನೋ ಡ್ರೈ ಸೋಬ್ರಿಟಿ ಇದ್ದೆ. 6 ತಿಂಗಳಿಂದ ಒಂದ್ ವರ್ಷ ತಿರ್ಗಾ ಮತ್ತೆ ಕುಡ್ದೆ, 1.5 ವರ್ಷ ಅಂದ್ರೆ ಅಣ್ಣ

ಅವ್ರು ಹೇಳಿದ್ರು ನನ್ನ 12 ವರ್ಷ ಡ್ಯಾಮೇಜಸ್ ಬರೀ 1.5 ವರ್ಷದಲ್ಲಿ ಡಬಲ್ ಮಾಡ್ಕೊಂಡೆ ಅಂತ. ಅದಂತೂ 100ಕ್ಕೆ 100 ಸತ್ಯ. ಏಕೆಂದ್ರೆ ಈಗ ನಾನು ಈಗ ಒಂದ್ ದಾರಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೇ ಅವ್ರದ್ದು ಕಾಲ್ ತುಂಬಿಟ್ರೆ ತಪ್ಪಾಯ್ತು ಅಂದ್ರೆ ಕ್ಷಮಿಸ್ಬಿಡ್ತಾರೆ, ಭಗವಂತನು ಅಷ್ಟೇನು ಶಿಕ್ಷೆ ಕೊಡಲ್ಲ. ನನ್ ಬೇಕು ಬೇಕು ಅಂತ 2-3 ಸಲ ಅದೇ ದಾರಿಲಿ ಹೋಗಿ ಅವ್ರಿಗೆ ಹೊದಿತಾ ಇದ್ರೆ ಅದಕ್ಕೆ ಕೊಡೋ ಶಿಕ್ಷೆ ಯಾವ ತರ ಇರುತ್ತೆ ಅಂದ್ರೆ ಅದು ನಮ್ ಕೈ ತಡೆಯಕ್ಕೆ ಆಗಲ್ಲ. ನಂದು 4.5 ವರ್ಷದ ಕುಡ್ತು ಜೀವನ ಒಂದು ಗಾಂಜಾ ಸೇವನೆ ದಿನಗಳಲ್ಲಿ ಏನ್ ಡ್ಯಾಮೇಜಸ್ ಮಾಡ್ಕೊಂಡಿದೆ ಅದ್ರ 10 ಪಟ್ಟು ಈ ಮತ್ತೆ ಇಲ್ಲಿಂದ ತಿಳ್ಕೊಂಡೋಗಿ ವಿಷಯನ ಮತ್ತೆ ಕುಡ್ದಾದ್ಮೇಲೆ ಅದು ಡ್ಯಾಮೇಜಸ್ ಆಯ್ತು ಸ್ನೇಹಿತರೆ. ಮೊದ್ದೆಲ್ಲ ಒಂದು ಸಂಬಂಧದ ಬೆಲೆ ಕೊಡ್ತಾ ಇದ್ದಾನು, ತಂದೆಗೇನೆ ತಿರುಗಿಸಿ ಮಾತಾಡೋದು, ಮತ್ತೆ ಅವ್ರ ಕೈ ಎತ್ತ ಹೋಗೋದು, ತಾಯಿಗೇನೆ ಬೈಯೋದು, ಇನ್ ಸಂಬಂಧಿಕರಿಗೆಲ್ಲ ಗೊತ್ತಾಗೋಗೈತೆ ನಾನು ಕುಡಿಯೋದು ಅಂದ್ಬಿಟ್ಟು ಕುಡಿದ್ಬಿಟ್ಟು ಅವ್ರ ಮನೆ ಮುಂದೆನೆ ಹೋಗಿ ಜಗಳ ಮಾಡೋದು, ಮತ್ತೆ ತಿರ್ಗಿ ಅವ್ರ ಹತ್ರ ಜಗಳ ಮಾಡೋದು, ಯಾರು ಕಣ್ಕೊಂಡವ್ರ ಹತ್ರೆಲ್ಲ ಹೊಡ್ಸ್ಕೊಳ್ಳೋದು ಬೈಸ್ಕೊಳ್ಳೋದು, ಈ ಲೆಕ್ಕಾಚಾರ ಆಗೋಯ್ತು. ಏನಿದು ನಮ್ಮ ಹೆಸರಿಟ್ಟು ಕರೆದು ಮಾತಾಡೋ ಅಂತ ಜನಗಳೆಲ್ಲ ಎದುರೋ ಅಂತ ಜನಗಳೆಲ್ಲ ಇವತ್ತೆಲ್ಲ ನಮ್ ಬೈತಾವ್ರೆ, ಎದುರುಗಡೆ ಬೈತಾವ್ರೆ, ಹೊಡಿತಾ ಇದಾರೆ, ಕೆಟ್ಟದಾಗ ಬಿಂಬಿಸ್ಕೋತಾ ಇದೀನಲ್ಲ ಅಂತ ತಿರ್ಗಾ ಮತ್ತೆ ಯಾವ್ದೋ ಒಂದ್ ದೇವರು ಬೇಡಿದ್ದು ಕೇಳಿಸ್ಕೊಂಡು ಮತ್ತೆ ತಿರ್ಗಾ ರಿಹಾಬಿಲಿಟೇಷನ್ ಹೋದೆ. ಅಲ್ಲಿಂದ ಬಂದು ಡೈರೆಕ್ಟ್ ಮೊದಲನೇ ಸಲ ರಿಹಾಬಿಲಿಟೇಷನ್ ಮುಗಿಸ್ಕೊಂಡು ಈ ತರ ಒಂದು ಗೃಹದಿಂದ ಆಚೆ ಬಂದವನೆ ನನ್ನ ತಂದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಇಲ್ಲಿಂದ ಸರಿ ಹೋಗಪ್ಪ ಅಂತ ಕೇಳಿದ್ರು. 2ನೇ ಸಲಿಗೂ ಅದೇ ತರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ದೇವಸ್ಥಾನ ಬೇಡ ಅಪ್ಪಾಜಿ, ನಂಗೆ ಈ ತರ ಒಂದು ಮೀಟಿಂಗ್ ಇದೆ ಅಂತೆ, ನೀನ್ ಹಾಕ್ತಾ ಇರೋ ಶ್ರಮಕ್ಕೆ, ಯಾಕಂದ್ರೆ ಅವ್ರ ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ ಇವಾಗ ನನ್ನ 3 ತಿಂಗಳಲ್ಲಿ ಬಿಟ್ಟಿರ್ತಾರೆ ಅಂದ್ರೆ ಅವ್ರ ಅಲ್ಲಿ ಮಾಂಸ ತಿನ್ನಲ್ಲ, ಒಂದ್ ಒಳ್ಳೆ ಊಟ ತಿನ್ನಲ್ಲ, ಒಂದು ದಿನ ನಿದ್ದೆ ಮಾಡಿರಲ್ಲ, ಯಾಕಂದ್ರೆ ನನ್ ಮಗ ಅಲ್ಲಿ ಇರ್ತಾನೆ, ಏನ್ ಮಾಡ್ತಾ ಇದನು, ಏನ್ ಕಥೆನೋ, ಈ ರೀತಿ ಯೋಚನೆ ಮಾಡ್ಕೊಂಡೆ ಜೀವನ ಸಾಗಿಸ್ತಾ ಇರ್ಬೇಕಂದ್ರೆ ನಾನು ಆಚೆ ಹೋಗುವ ಮಧ್ಯ ತಿರ್ಗಿ ಅದೇ ಕೊಡಿದ್ರೆ ಏನು ಸಂಬಂಧ ಏನು ಇಲ್ಲ, ನಾನು ಅದಕ್ಕೆ 0% ನಾನು ವ್ಯಾಲ್ಯೂ ಕೊಟ್ಟಂಗೆ ಆಯ್ತದೆ ಅಂದ್ಬಿಟ್ಟು ಮೀಟಿಂಗ್ ಹೋಗ್ತೀನಿ ಅಪ್ಪಾಜಿ ಹಿಂದೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಅಲ್ಲೇ ಇಳಿಸ್ಬಿಟ್ಟು ನಮ್ಮ ತಂದೆ ಮನೆಗೆ ಹೋದ್ರು, ಮೀಟಿಂಗ್ ಹೋದೆ. ಮೀಟಿಂಗ್ ಬಂದ ತಕ್ಷಣನೇ ಕ್ಲಾಪ್ಸ್ ಹೊಡೆದ್ರು, ಏನಪ್ಪ ನನ್ನನ್ನು ಮನೆ ಬಾಗ್ಲು ಯಾಕೆ ಬರ್ತಾನೆ ಇವನು, ಏನಕ್ಕೆ ಒಳಗಡೆ ಬರ್ತಾವನೆ ಇವನು, ಏನಕ್ಕೆ ಬಂದವನೇ ಅನ್ನೋ ಲೆಕ್ಕಾಚಾರ ಇರಬೇಕಾದ್ರೆ ಯಾರೋ ನಂಗೆ ಗೊತ್ತಿಲ್ಲ ಒಳ್ಳೆ ಬಟ್ಟೆಗಳು ಹಾಕಿದ್ದಾರೆ, ನೋಡೋದಕ್ಕೆ ಒಳ್ಳೆ ಸಖತ ಕಾಣ್ತಾ ಇದ್ದಾರೆ, ಇವರೆಲ್ಲ ನನ್ನನ್ನು ಕ್ಲಾಪ್ಸ್ ಹೊಡ್ಬಿಟ್ಟು ಒಳಗಡೆ ಕರ್ಕತ್ತವ್ರಲ್ಲ, ಕ್ಲಾಪ್ಸ್ ಮಾಡಿದ್ರು ಒಳಗಡೆ ಹೋಗಿ ಕುಂದ್ಕೊಂಡ್ರೆ ಬರ್ತಾ ಇರಿ ಕೆಲಸ ಮಾಡುತ್ತೆ ಅಂತ ಹೇಳಿ ಬರ್ತಾ ಇರಿ, ಒಂದಿನ ಮಟ್ಟಿಗೆ ಅರ್ಥ ಆಗಲ್ಲ ಬರ್ತಾ ಇರಿ ಅರ್ಥ ಆಗುತ್ತೆ ಅಂತ ಹೇಳಿದ್ರಲ್ಲ ಅಲ್ಲಿ ನಾನು ಒಪ್ಪಿಗೆ ತಾನೆ ಅಲ್ಲಿಂದ ಶುರುವಾಯ್ತು. ಒಪ್ಪದೆ ಇಷ್ಟು ದಿನ 23 ವರ್ಷ ನಂಗೆ ಕೊಡ್ತಾ ಬಿಟ್ಟಾಗ 23 ವರ್ಷದಿಂದ ಒಪ್ಪಿಗೆ ಇಲ್ದೇ ಇರೋದನ್ನ ಸರಿ ಇನ್ಮೇಲಿಂದ ಒಪ್ಪಿಗೆ ಮಾಡೋಣ, ಏನೋ ನನ್ನ ತಂದೆ ತಾಯಿಗೋಸ್ಕರ ಅವ್ರ ಒಂದು ನಗೋಕ್ಕೋಸ್ಕರ ನಾನು ಕುಡ್ತದಿಂದ ದೂರ ಇರಬೇಕು ಅಂತ ನನಗಿಚ್ಛೆ ಬಂತು. ನನಗಿಚ್ಛೆ ಇಲ್ಲ ಅಂದ್ರೆ ಒಪ್ಕೋತಾ ಇರಲಿಲ್ಲ, ಒಪ್ಕೊಂಡೆ ಬರ್ತಾ ಇರಿ ಕೆಲಸ ಮಾಡುತ್ತೆ, ಒಂದಿನಕ್ಕೇನು ಅರ್ಥ ಆಗಲ್ಲ ಅಂದ್ರಲ್ಲ ಮೀಟಿಂಗಲ್ಲಿ. ಸರಿ ಆಯ್ತು ಒಪ್ಕೊಂಡೆ, ಮತ್ತೆ ಪ್ರಾಮಾಣಿಕವಾಗಿರ್ಬೇಕು ಇಲ್ಲಿಂದ ಹೋಗಿ ನಾನು ಮತ್ತೆ ತಿರ ಒಂದೊಳ್ಳೆ ಹಳೆ ಜಾಗ ಜನ ಸಂದರ್ಭ ಜೊತೆ ಇತ್ತು ಅಂದ್ರೆ ಮತ್ತೆ ಕುಡಿಯೋ ಸಂಭವಗಳು ಬರ್ತವೆ ಅಂದ್ರು. ಹೌದಲ್ವಾ, ಇದು ನಾನು ತಪ್ಪಿಸ್ಬೇಕು, ಯಾಕಂದ್ರೆ ಹಳೆ ಜಾಗ ಜನ ಸಂದರ್ಭ ಎಲ್ಲ ನನಗೆ ಈ ಬಾರು ಮತ್ತೆ ತಿರ್ಗಾ ಕುಡಿಯೋರೇನೆ ಮತ್ತೆ ತಿರ್ಗಾ ಗಾಂಜಾ ಸೇದೋರೇನೆ ಅದೆಲ್ಲ ನನ್ ಮುಂದೆನೆ ಓಡಾಡ್ತಾ ಇರ್ತದೆ, ಸಿಗರೇಟ್ ಸ್ಮೆಲ್ಲು ಮುಂದೆನೆ ಹೋಗ್ತಾ ಇರ್ತದೆ. ಅವಾಗ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಹಳೆ ಜಾಗ ಜನ ಸಂದರ್ಭನ ದೂರ ಇರ್ತದೆ, ಮತ್ತೆ ತಿರ್ಗಾ ಅದನ್ನ ಪಾಲಿಸ್ತಾ ಹೋದೆ. ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅನಿಸ್ತು ನಾನು ಏನ್ ಕಳ್ಕೊಂಡಿದ್ದೆ ಅದು ವಾಪಸ್ ಮತ್ತೆ ಶುರುವಾಗ ಸ್ಟಾರ್ಟ್ ಆಯ್ತು. ನಾನೇನೇನಿದ್ದೇನು ಇವ್ರಿಗೇನು ಕಾಸು ಕೊಡ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರನ್ನೇನು ಒಬ್ಳುತ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರ ಮನೆ ಕೆಲಸ ಏನು ಮಾಡ್ತಾ ಇಲ್ಲ, ಏನಪ್ಪ ಇವರು ಇಷ್ಟು ಸಪೋರ್ಟಿವ್ ಆಗಿ ನನ್ನ ಕೆಲಸ ನನ್ನ ಒಂದು ಕುಡ್ತದಿಂದ ದೂರ ಇರ್ಸೋಕೆ ಇಷ್ಟೊಂದು ಸಹಾಯ ಮಾಡ್ತಾವ್ರಲ್ಲ ಅಂತ ನನಗೆ ಒಂಥರ ಹೆಮ್ಮೆ ಆಗ್ತಾ ಇತ್ತು ಅವ್ರ ಎಲ್ಲಾರು ನೋಡಿದೆ. ಯಾಕೆಂದ್ರೆ ನಮ್ಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟು ದಿನ ಬಾಳಿ ಜೀವನದಲ್ಲಿ ನಾನು ಯಾರನ್ನೂ ನಂಬ್ತಾ ಇರ್ಲಿಲ್ಲ, ಮತ್ತೆ ತಿರ್ಗಿ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಈ ಕಾರ್ಯಕ್ರಮದಿಂದ ನಮ್ದು ಇಲ್ಲಿ ಒಂದು ಹೇಳ್ತಾರೆ 5% ಕೊಡ್ತಾ, ಇನ್ನು 95% ಗುಣದೋಷಗಳು ನಮ್ಮ ನಡತೆಗಳು ಅಂತ ಹೇಳ್ತಾರೆ. ಹೌದು, ಅದಂತೂ ಸತ್ಯ. ಯಾಕಂದ್ರೆ ಕುಡ್ತಾ ನಾನು 1 ವರ್ಷ ಬಿಟ್ಟಾದ್ಮೇಲೂ ಮತ್ತೆ ನಾನು ಅದೇ ಜಗಳಗಳು ಅದೇ ಒಂದು ವೈಮನ್ಯಸ್ಯಗಳು ಅದೇ ವಾದಗಳು ಈ ತರ ಇತ್ತು ಒಂದು ಸ್ವಲ್ಪ ದಿನ, ಸ್ವಲ್ಪ ದಿನ ಎಲ್ಲ ಪೂರ್ತಿ ದಿನ ಇತ್ತು. ಆವಾಗ ಇವ್ರು ಹೇಳಿದ್ರು ಸಾಹಿತ್ಯಗಳ ಮೇಲೆ ಕಾನ್ಸನ್ಟ್ರೇಷನ್ ಮಾಡಿದ್ರು, ಮತ್ತೆ ತಿರ್ಗಾ ಸ್ಪಾನ್ಸರ್ಗಳು ತಗೊಳ್ಳಿ ಅಂತ ಹೇಳಿದ್ರು. ಸ್ಪಾನ್ಸರ್ ಅಂದ್ರೆ ಯಾರು ಇಲ್ಲ ಸ್ನೇಹಿತರೆ, ನಮಗೂ ಮತ್ತೆ ಒಂದು ನಮ್ಮ ಹೈಯರ್ ಪವರ್ ಅಂದ್ರೆ ಮಿಗಿಲಾದ ಶಕ್ತಿ ಮಧ್ಯದಲ್ಲಿ ಕೆಲಸ ಮಾಡೋರು ಅಂತ ಹೇಳಿದ್ರು. ಅದನ್ನ ತಗೊಂಡೆ ಸ್ನೇಹಿತರೆ, ಒಂದು ಅದ್ಭುತವಾಗಿ ಮುಂದೆ ಹೋಗ್ತು. ಯಾಕೆಂದ್ರೆ ನನಗೆ ಇಲ್ಲಿಂದ ಹೋದ್ಮೇಲೆ ನನ್ನ ರಿಯಾಬಿಲಿಂದ ಬಂದ್ಮೇಲೂ ನಾನು ಒಬ್ಬನೇ ಜೀವನ ನಡ್ಸಕ್ ಆಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಕುಡ್ತಾ ಅಷ್ಟು ಬೇಗ ಸೆಳೆದು ಬಿಡ್ತದೆ, ನಮ್ಗೆ ಬೇಕು ಅಂತಾನೆ ಆಟ ಆಡಿಸ್ತದೆ. ಯಾವ ತರ ಅಂದ್ರೆ ಯಾವ ಯಾವ ಟೈಮಲ್ಲೆಲ್ಲ ನನ್ಗೆ ಆಸೆ ಹುಡ್ತಾ ಇತ್ತು,
ಇವತ್ತೊಂದಿನ ಕುಡಿದು ಬಿಡೋಣ, ಇವತ್ತೊಂದಿನ ಕುಡಿದು ಬಿಡೋಣ ಅಂತ. ಆದರೆ ನಮ್ಗೊಬ್ರು ದೊಡ್ಡವರು ಹೇಳಿದ್ರು, ಮಗ ನೀನು ಕುಡಿಯೋ 4 ಬಿಯರು 5 ಬಿಯರು

0: ಒಂದು ಕ್ವಾರ್ಟ್ರು, ಎರಡು ಕ್ವಾರ್ಟ್ರು, ಮೂರು ಕ್ವಾರ್ಟರ್ ಎಲ್ಲ ಪ್ರಾಬ್ಲಮ್ಮು. ನಿನ್ ಮೊದಲನೇ ಹನಿ, ನಾನು ಇವತ್ತು ಒಂದು ದಿನ ಒಂದು ಬಿಯರ್ ಕುಡ್ಕೊಂಡ್ ಬರೋಣ ಅಂತ ಹೋದನು, ಯಾವತ್ತು ಒಂದು ಬಿಯರ್ ಗೀಚೆನೆ ಬಂದಿಲ್ಲ. ಫುಲ್ ಟೈಟ್ ಆಗಿ ಜೋಬಲ್ಲಿರೋ ಕಾಸು ಖಾಲಿ ಆಗ್ಬೇಕು, ಇಲ್ಲಾಂದ್ರೆ ನನ್ಗೆ ಜ್ಞಾನನೇ ಇರಬಾರ್ದು, ನಾನಾಗಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರಬಾರ್ದು. ಇಲ್ಲ ನನಗೇನಾದ್ರು ಅನಾರೋಗ್ಯ ಬಂದು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಬೇಕು, ಅದು ಪ್ರಾಬ್ಲಮ್ ಅನ್ಕೋಬಿಟ್ಟಿದೆ. ಅದೆಲ್ಲ ಪ್ರಾಬ್ಲಮ್. ಮೊದಲನೇ ಹನಿ ನನ್ನ ಬಾಯೊಳಗಡೆ ಹೋಗ್ತಾ ಐತೆ ಅಂದ್ರೆ ಅದು ಮುಗೀತು. ಯಾಕೆಂದ್ರೆ ನಾನು ಎರಡನೇ ಸಲ ಸ್ಟಿಪ್ ಆಗಿದ್ಲು ಅಷ್ಟೇನೆ, 6 ತಿಂಗಳು ನಾನು ಸೊಬ್ರಿಟಿಲಿ ಇದ್ಬಿಟ್ಟಿದ್ದೀನಿ, ನಾನು 6 ತಿಂಗಳು ಕುಡ್ತಾ ಬಿಟ್ಬಿಟ್ಟಿದ್ದೀನಿ, ಇವಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಒಂದು ಸ್ನೇಹಿತ ಕರ್ದ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ರೆಡ್ ಬುಲ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಒಂದು ರೆಡ್ ಬುಲ್ ತರಿಸಿದ್ರು ಅವರು ಬಲವಂತ ಮಾಡಿ ಅದು ಕುಡಿ ಕುಡಿ ಅಂತ, ಒಂದು ರೆಡ್ ಬುಲ್ ಹೋಗಿ 5 ರೆಡ್ ಬುಲ್ ಆಯಿತು. ಅದಾದ್ಮೇಲೆ ಬ್ರೀಜರು, ಬ್ರೀಜರ್ ಆದ್ಮೇಲೆ ಬಿಯರು, ಬಿಯರ್ ಆದ್ಮೇಲೆ ಎಣ್ಣೆ, ಎಣ್ಣೆ ಆದ್ಮೇಲೆ ಮತ್ತೆ ತಿರ್ಗಾ ಗಾಂಜಾ, ಮತ್ತೆ ತಿರ್ಗಾ ರಿಹಾಬಿಲಿಟೇಷನ್. ಆದ್ರೆ ಡ್ಯಾಮೇಜಸ್ ಮಾತ್ರ ನಂದು 5 ವರ್ಷದ ಕುಡ್ತದ್ನ ಬರೀ 5 ರಿಂದ 6 ತಿಂಗಳಲ್ಲೇ ಮಾಡ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಸ್ನೇಹಿತರೆ, ಇಲ್ಲಿ ನಂಬಿಕೆ ಮತ್ತೆ ಒಪ್ಪಿಗೆದನ್ನ ಮತ್ತೆ ಪ್ರಾಮಾಣಿಕತೆ ಎಲ್ಲ ಇರಬೇಕು. ಯಾಕೆಂದ್ರೆ ಇವತ್ತಿನ ದಿನ ಎಲ್ಲರಿಗೂ ಸಿಗಲ್ಲ ಈ ಕಾರ್ಯಕ್ರಮ. ಇದು ಒಂದು ನಮ್ಮ ತಾಯಿ ತಂದೆಯವ್ರು ಮಾಡೋ ಒಂದು ಒಳ್ಳೆ ಪ್ರೇಯರ್ ಆಗ್ಬೋದು, ಅವ್ರ ಒಂದು ಸೇವೆ ಇರ್ಬೋದು, ಅವ್ರದ್ದೇನೋ ಒಂದು ಒಳ್ಳೆ ತಂಡದಿಂದ ಇಲ್ಲ ನಮ್ಮ ಒಳ್ಳೆ ತಂಡದಿಂದ ನಮ್ಗೆ ಒಂದು ಕೊಡುಗೆಯಾಗಿ ಬಂದಿರ್ತದೆ. ನಾನು ಸಿಕ್ಕಾದ್ಮೇಲೂ ಕಾಲಲ್ಲಿ ಓದಿ ನಾನು ಅನುಭವಿಸಿದ್ದೀನಿ. ಯಾಕೆಂದ್ರೆ ಎರಡನೇ ಸಲ ನಾನು ರಿಕವರಿಗೆ ಇವಾಗ ಬಂದು ಒಂದು ಸ್ವಲ್ಪ ದಿನ ಒಂದು ದಿನದ ಮಟ್ಟಿಗೆ ಅಂತ ಒಂದು 2.5 ವರ್ಷದಿಂದ ನಾನು ಕುಡ್ತದಿಂದ ದೂರ ಇದ್ದೀನಿ. ಅದಕ್ಕೆ ಬಹಳಷ್ಟು ಕೈಗಳು ಕೆಲಸ ಮಾಡಿದೆ ಕಾಣ್ದೇನೆ. ಯಾಕೆಂದ್ರೆ ನನ್ನ ಸ್ನೇಹಿತರುಗಳು ನಾವು ಇಲ್ಲಿ ನಮ್ಮ ಈ ಹಳೆ ಸ್ನೇಹಿತರುಗಳೇನಿದ್ರೆ ಒಂದು ಸ್ವಾರ್ಥ ಇರ್ತದೆ. ಯಾವ ತರ ಸ್ವಾರ್ಥ ಅಂದ್ರೆ, ಇವತ್ ನನಗೇನೋ ಒಂದ್ ಕೆಲಸ ಮಾಡ್ಕೊಡ್ತಾವ್ರೆ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಏನೋ ಒಂದ್ ಕೆಲಸ ಮಾಡ್ಕೊಡೋಂಗಿರ್ತದೆ, ಇಲ್ಲ ನನಗೇನೋ ಇವತ್ ಹಣಕಾಸಿನ ಸಹಾಯ ಮಾಡ್ತಾವ್ರೆ ಅಂದ್ರೆ ನೆಕ್ಸ್ಟ್ ನನ್ ಕಡೆಯಿಂದ ಅವ್ರ ಹಣಕಾಸಿನ ಸಹಾಯ ಬಯಸ್ತಾ ಇರ್ತಾರೆ. ಈ ತರ ಅವ್ರದೇ ಆದ ಒಂದು ಸ್ವಾರ್ಥ ಇರ್ತದೆ. ಆದ್ರೆ ಇಲ್ಲಿ ಏ ಕಾರ್ಯಕ್ರಮದಲ್ಲಿ ಬಂಧುಗಳು ಯಾವ ತರ ಮಾಡ್ತಾರೆ ಅಂದ್ರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ, ನಿಸ್ವಾರ್ಥವಾಗಿ ಸೇವೆ ಮಾಡಿ ನಮ್ಮನ್ನ ಮುಂದೆ ತಳ್ತಾರೆ. ಇವತ್ತಿನ ಅವ್ರಗಳ ಖರ್ಚುಗಳಲ್ಲಿ ನಮ್ಮನ್ನ ಬೇರೆ ಕಡೆ ಕರ್ಕೊಂಡೋಗಿ ನಮಗೂ ಒಂದಷ್ಟು ವಿಷಯಗಳನ್ನ ತಿಳಿಸಂಗ್ ಮಾಡಿ, ನಮ್ಮ ವಿಷಯಗಳನ್ನ ಬೇರೆಯವ್ರಿಗೆ ತಿಳಿಯಂಗ್ ಮಾಡಿ, ಅದರಿಂದ ಅವ್ರಿಗೆ ನಮ್ಗೇನ್ ಲಾಭ ಅಂದ್ರೆ, ನಮಗೊಂದು ಈ ತರ ಫ್ರೀ ಆಗಿ ಸಿಕ್ಕಿರೋದನ್ನ ನಾವು ಇನ್ನೊಬ್ರಿಗೆ ಫ್ರೀ ಆಗಿ ಕೊಟ್ರೆ ನಾವು ಇನ್ನ ಸರ್ವೈವಲ್ ಅಂದ್ರೆ ಉಳ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ದಿನ, ಅದು ಒಂದು ಒಂದು ದಾರಿ. ಅದರಿಂದ ನಾವುಗಳು ಇವತ್ತು ನಾವ್ ಎಲ್ಲೆಲ್ಲಿಂದಾದ್ರೂ ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಒಂದು ಸಹಾಯ ಮಾಡೋದಕ್ಕೆ ಸಿದ್ಧ ಇರ್ತೀವಿ. ನೀವು ಅಷ್ಟೇನೆ ಸ್ನೇಹಿತರೆ, ಒಂದೊಳ್ಳೆ ಜಾಗ ಅಂದ್ರೆ ಕಡಿಮೆ ದಿನದಲ್ಲಿ ಒಂದೊಳ್ಳೆ ಇಷ್ಟು ವಿಚಾರವಂತರು ಬರ್ತಾರೆ, ಅಮಲ್ರೋಗದಿಂದ ಯಾವ ತರ ದೂರ ಇರಬೇಕು ಅನ್ನೋದೆಲ್ಲ ತಿಳಿಸ್ತಾರೆ. ದಯವಿಟ್ಟು ಈಗ ಯಾಕಂದ್ರೆ ನಿಮ್ಮ ಮನೆಯವರು, ನಿಮ್ಮ ಗಾರ್ಡಿಯನ್ಸ್ ಅಂದ್ರೆ ನಿಮ್ಮ ಪೋಸ್ಟ್ ಏನಿರ್ತಾರೆ ಇಲ್ಲಿ ಹಾಕಿರ್ತಾರೆ, ಅದ್ರ ಮೇಲೆ ಕೆಲಸ ಮಾಡಿ. ಯಾಕಂದ್ರೆ ನಾವ್ ಇಲ್ಲಿಂದ ಹಾಕಿ ಹೋದ್ಮೇಲೆ ಅಣ್ಣವ್ರು ನಾವ್ ಹೇಳ್ದಂಗೆ ನಾವೆಲ್ಲ ಸಾಮಾನ್ಯರಲ್ಲ, ಒಂಥರ ಅಸಾಮಾನ್ಯ. ಒಂದಿಬ್ರು ಮಾಡೋ ಯೋಜನೆಗಳು, ಇಬ್ರು ಮಾಡೋ ಕೆಲಸಗಳನ್ನ ನಾವು ಒಬ್ಬೊಬ್ಬರೇ ಮಾಡೋ ಲೆಕ್ಕಾಚಾರದಲ್ಲಿ ಇರ್ತೀವಿ. ಅದನ್ನ ಒಳ್ಳೆತನವಾಗಿ ಬಳಸ್ಕೋಬೇಕು ಅಂದ್ರೆ ನಾವು ಏ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಏ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದೊಳ್ಳೆ ನಮ್ಮ ಜೀವನ ನಡೆಸೋ ದಾರಿನೂ ತಿಳಿಸ್ಕೊಡುತ್ತೆ, ಕುಡ್ತದಿಂದ ದೂರ ಇರಬೇಕಾಗಿರೋ ವಿಷಯಗಳನ್ನು ತಿಳಿಸ್ಕೊಡುತ್ತೆ, ಮತ್ತೆ ತಿರ್ಗಾ ನಮ್ಗೆ ಮಿಗಿಲಾದ ಶಕ್ತಿ ಒಂದೊಳ್ಳೆ ಒಂದು ಉಡುಗೊರೆಗಳನ್ನು ಕೊಡಕ್ ಸ್ಟಾರ್ಟ್ ಮಾಡ್ತದೆ. ಈ ತರ ಸ್ನೇಹಿತರೆ, ಇಲ್ಲಿ ಇಷ್ಟು ಹೊತ್ತು ನಮ್ಗೆ ಮಾತಾಡಕ್ ಅವಕಾಶ ಕೊಟ್ಟಂತ ಈ ಸಂಸ್ಥೆಯವ್ರಿಗೆ, ಮತ್ತೆ ತಿರ್ಗಾ ಕೇಳಿದಂತ ನಿಮ್ಮವ್ರಿಗೆ, ಮತ್ತೆ ತಿರ್ಗಾ ನಮ್ಮನ್ನು ಇಲ್ಲಿಗೆ ಕರ್ಕೊಂಡ್ಬಂದ ನಮ್ಮ ಹಿರಿಯ ಬಂಧುಗಳಿಗೆ ಎಲ್ಲರೂ
1: ಹೇಳಿ ನಾನು ಮಾಡ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ಅಮಲುತನ ನನಗೂ ನಿಮ್ಮಾಗೆ ಮುಂಚೆ ಕುತೂಹಲದಿಂದನೇ ಸ್ಟಾರ್ಟ್ ಆಗಿದೆ. ಕುತೂಹಲದಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಆ ಕುತೂಹಲ ಹಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ನನಗೆ ಇದು ಅಮಲಿಗೆ ತಿರುಕೊಂಡು ನಾನು ಅದರಿಂದ ಇಲ್ಲದೆ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ನೇಹಿತರೆ, ಕುಡಿಯೋದು ಶುರುವಾಗಿದ್ದು ಈ ಕಾರಣ ಅಂದರೆ ಇದನ್ನು ನಾವು ಬೆಳೆಸ್ಕೊತಾ ಬಂದೆ. ಅಂದರೆ ಇದನ್ನು ನಾನು ತುಂಬಾ ಇಷ್ಟಪಟ್ಟೆ ಕುಡಿದಿದ್ದೆ. ಯಾರೇನು ಬೇಜಾರು ಮಾಡ್ಕೊಂಡು ಅಂತ ಯಾರು ಕುಡಿಬೇಕು ಅಂತಾನೆ ಇಷ್ಟಪಟ್ಟು ಹೋಗಿ ಕುಡ್ತನ ಮಾಡ್ತಾ ಇದ್ದೆ. ಬಟ್ ನನಗೆ ಕುಡಿದು ನನಗೆ ಜೀವನ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾರ್ಯಾರು ಕುಡಿಯಲ್ಲ, ಎಲ್ಲರೂ ಕುಡಿತಾರೆ, ಬಾರ್ಗಳಿದೆ, ಎಲ್ಲೂ ಹೋಗಲ್ಲ. ನಾವು ಕುಡಿಲಿ ಕುಡಿದಲ್ಲಿ ಬಾರ್ ಓಪನ್ ಆಗುತ್ತೆ, ಕುಡಿಯೋರು ಎಲ್ಲ ಥರದವರು ಇದ್ದಾರೆ. ಬಟ್ ನಾವು ಕುಡ್ದಿದ್ದು ಅವರಂಗೆ ನಾವು ಕುಡಿದು ಕಮ್ಮಿ ಕುಡಿದು ಮನೆಗೆ ಹೋಗಿ ಜೀವನ ಮಾಡ್ತಾರೆ. ನಮ್ಮದು ಅಮಲುತನ ಹೆಚ್ಕೊಳ್ತಾ ಹೋಯ್ತು. ಕುಡ್ಕೊಂಡು ನಾವು ಹೋಗಿ ಮನೇಲಿ ಅಥವಾ ಹೊರಗಡೆ ಕೆಲಸದಲ್ಲಿ ನಾವು ಸರಿಗೆ ನಡವಳಿಕೆ ಇರಲಿಲ್ಲ, ನಾವು ಬೇರೆ ಒಂದು ಮನುಷ್ಯನಾಗಿ ಟರ್ನ್ ಆಗ್ಬಿಡ್ತಿದ್ವಿ ಕುಡ್ದಾಗ. ಏನಕ್ಕೆ ಅಂದ್ರೆ ನಾವು ಕಮ್ಮಿಗೆ ನಮಗೆ ಕುಡಿಯಕ್ಕಾಗ. ಸೊ ಕುಡ್ತಾನ ಇಲ್ಲ, ನಾನು ಫುಲ್ ಕುಡಿದು ನಾನು ಫುಲ್ ಪ್ರಜ್ಞೆ ತಪ್ಪಿ ಹೋಗ್ಬೇಕಿತ್ತು, ಇಲ್ಲ ಅಂದ್ರೆ ನಾನು ಕುಡಿದೇ ಸುಮ್ಮನಿರ್ಬೇಕಿತ್ತು. ನಾನು

0: ಅಂದ್ರೆ ಇರೋದು ಇದೆರಡೇ ಆಪ್ಷನ್, ಕಮ್ಮಿ ಕುಡಿತೀನಿ, ಬ್ರ್ಯಾಂಡ್ನ ಚೇಂಜ್ ಮಾಡ್ತೀನಿ, ಅಯ್ಯೋ ಈಗ ಬೇಡ ವಿಸ್ಕಿ ಬೇಡ ಜಿನ್ ಹೋಗ್ತೀನಿ, ಜಿನ್ ಬೇಡ ಬ್ರ್ಯಾಂಡಿಗೆ ಹೋಗ್ತೀನಿ, ಈ ಥರದ್ದು ಪ್ರಯತ್ನ ನಾನು ಮಾಡಿದೆ. ಯಾಕೆಂದ್ರೆ ನನಗೆ ಕುಡಿಯೋದು ಅಂದರೆ ಭಾರಿ ಇಷ್ಟ, ಅಷ್ಟು ಇಷ್ಟ ಅಂದರೆ ನನಗೆ ಕುಡಿಯೋದು, ನನಗೆ ಅದನ್ನು ಬಿಡಬೇಕಲ್ಲ ಅನ್ನೋದೇ ಒಂದು ಮನಸ್ಸಲ್ಲಿ ಒಂದು ಇದು. ಇದು ಬಿಟ್ಟು ಹೆಂಗಪ್ಪ ಬದುಕಲಿ, ಯೋಚಿಸ್ದಾಗೆಲ್ಲ ಯಪ್ಪ ಇದು ಬಿಟ್ಟು ಬದುಕಕ್ಕಾಗುತ್ತಾ ನನಗೆ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಏನು ಮಾಡ್ತಾ ಇದ್ದೆ, ಬೇರೆಯವ್ರನ್ನ ನೋಡ್ಬಿಟ್ಟು ಇವತ್ತು ಬರೀ 90 ಹೊಡ್ಬಿಟ್ಟು ಹೋಗೋಣ ಅಂತ ಒಂದು ದಿವಸ 90 ಹೊಡಿತಾನೆ. ಮತ್ತೆ ಓ 90 ಹೊಡೆದೆ ಚೆನ್ನಾಗಿ ಮಲ್ಕೊಂಡೆ ಅಂತ ಈ ನೆಕ್ಸ್ಟ್ ದಿವಸಕ್ಕೆ ಏನಾಗುತ್ತೆ, ಮತ್ತೆ 90 ಹೊಡೆಯೋಣ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ 90 ನೆನೆಸ್ತಾ ಇಲ್ಲ ಸ್ನೇಹಿತರೆ, 90 ಮೇಲೆ 90. ಕೊನೆಗೆ ನನ್ನ ಪ್ರಜ್ಞೆ ತಪ್ಪೋವರೆಗೂ ನಾನು ಕುಡಿತಾ ಇದ್ದೆ. ಕೊನೆಗೆ ಏನು ಮಾಡಿದೆ, ಬ್ರ್ಯಾಂಡ್ ಚೇಂಜ್ ಮಾಡಿದೆ. ಇದು ಯಾವುದು ಈ ಥರ ಸುಮಾರು ಪ್ರಯತ್ನಗಳನ್ನ ಮಾಡಿ ಮಾಡಿ ಮಾಡಿ ಮಾಡಿ ನಾನೇ ನನಗೆ ಹೊಡೆಸ್ಕೊಂಡು ಬಂದೆ. ಮೊದಲನೆಯದಾಗಿ ನಮಗೆ ಈ ಕುಡಿತದಿಂದ ಫಸ್ಟ್ ಹಾಳಾಗೋದು ನಮಗೇ ಗೊತ್ತಿಲ್ಲದಂಗೆ ದೇಹ. ಆ ದೇಹದ ಫೀಲಿಂಗು ನಿಮಗೆ ಈಗ ಅರ್ಥ ಆಗುತ್ತೆ, ಮತ್ತು ಟ್ರೀಟ್ಮೆಂಟ್ ಸೆಂಟ್ರಿಗೆ ಹೋದಾಗ ಅರ್ಥ ಆಗುತ್ತೆ ನಿಮಗೆ. ಚೇಂಜಸ್ ಆಗ್ತಾನೆ ಇರುತ್ತೆ, ಟೇಸ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ, ಮುಖದಲ್ಲಿ ಚೇಂಜ್ ಆಗುತ್ತೆ, ನಡವಳಿಕೆ ಚೇಂಜ್ ಆಗುತ್ತೆ. ಫಸ್ಟು ನಮಗೆ ಅನುಕೂಲ ಆಗೋದು ನಮ್ಮ ದೇಹ, ನಾವು ನಮ್ಮಿಂದ. ನೆಕ್ಸ್ಟ್ ನಮ್ಮಲ್ಲಿ ಚೇಂಜಸ್ ಬರೋದು ನಾವು ಕುಡಿತದಿಂದ ದೂರ ಇದ್ದಾಗ ನಮ್ಮ ನಡವಳಿಕೆಗಳು. ನಾವು ಇವತ್ತು ನಾವು ಅಮಲುತನ ಅನ್ನೋದು ಸ್ನೇಹಿತರೆ ನಮ್ಮ ಬಾಲ್ಯದಿಂದನೇ ಬೆಳೆಸ್ಕೊಂಡು ಬಂದಿರ್ತೀವಿ. ಹೆಂಗೆ ಬೆಳೆಸ್ಕೊಂಡು ಬಂದಿರ್ತೀವಿ ಅಂದರೆ ಬಾಲ್ಯದಿಂದ ಕುಡ್ಕೊಂಡು ಇಳಕ್ಕಿಂತ ನಮ್ಮ ಗುಣದೋಷಗಳು ನಾವು ಚಿಕ್ಕದ್ರಿಂದನೇ ನೀವು ನೋಡ್ಕೊಳ್ತಾ ಬಂದರೆ ನಾವು ಬೇರೆಯವ್ರ ಹಂಗೆ ಕಾಮನ್ ಆಗಿ ಇರಲಿಲ್ಲ, ಅವ್ರ ಥರ ನಾವು ಇದ್ದವರೇ ಅಲ್ಲ, ನಾವು ಒಬ್ಬ ಡಿಫ್ರೆಂಟ್ ಪರ್ಸನ್ ಆಗೇ ಬೆಳೆದಿದ್ದು ಚಿಕ್ಕದಿಂದಲೂ ಡಿಫ್ರೆಂಟ್ ಪರ್ಸನ್. ಕ್ಲಾಸು ಒಂದು ತರಗತಿಯಲ್ಲಿ ಓದಬೇಕಾದ್ರೂ ನಾವು 15-30-40 ಜನ ಇದೆ, ನಾನೊಬ್ಬ ಡಿಫ್ರೆಂಟ್, ನಾನೇ ಯಾಕೆ ಯಾವಾಗಲೂ ಮೇಸ್ಟ್ರ ಕೇಳಿ ಬಯಸ್ಕೊತಾ ಇದ್ದೆ, ನಾನೇ ಯಾವಾಗ ಪನಿಷ್ಮೆಂಟ್ ತಗೋತಾ ಇದ್ದೆ, ನಾನೇ ಯಾಕೆ ಗಲಾಟೆ ಮಾಡುವೆ ನಮ್ಮ ತಂದೆ ತಾಯಿಗಳಿಗೆ. ಸೊ ನಾನು ಅಲ್ಲಿಂದನೇ ನಂದು ಕ್ಯಾರೆಕ್ಟರು, ನಂದು ಡಿಫ್ರೆಂಟ್ ಕ್ಯಾರೆಕ್ಟರು, ನಾನು ಬೇರೆಯವ್ರಿಗಿಂತ ವಿಭಿನ್ನ ಅನ್ನೋದು ಗೊತ್ತಾಗೋಯ್ತು. ಸೊ ಅಲ್ಲಿಂದನೇ ಬೆಳವಣಿಗೆ ಬಂದಿರೋದು ನಾವು ಅಂಥವ್ರು. ಸೊ ಅದನ್ನೇ ಬೆಳೆಸ್ಕೊಂಡು ನಾವು ಬಂದಾಗ ಅದಕ್ಕೆ ನಮಗೆ ಬೇರೆ ಒಂದು ಏನೋ ಒಂದು ಹೊಸದಂದಾಗ ಫಸ್ಟ್ ನಾವು ಕಾಲಾಕಿರ್ತೀವಿ. ಈಗ ನೀವು ಯೋಚನೆ ಮಾಡಿದ್ರೆ ಫಸ್ಟ್ ಕುಡ್ತಕ್ಕೆ ನಾವಾಗೇ ಇಲ್ಲ, ಯಾರೋ ಒಬ್ರು ಕುಡಿಯೋದು ನೋಡಿ ಇದು ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋಗಿದ್ದು. ಹೌದಾ ಅದು ನಶ ಕೊಡುತ್ತೆ, ಏನು ನಶ, ಇದು ಹೆಂಗಿರುತ್ತೆ, ಇದು ಅದನ್ನು ಅನುಭವಿಸೋದು ಹೆಂಗೆ ಅಂತ ನಮಗೆ ಕುತೂಹಲದಿಂದ ನಾವು ಹೋಗಿದ್ದು. ಹಿಂಗೆ ನಮಗೆ ಕುತೂಹಲನ ಇಟ್ಕೊಳಕ್ಕಾಗಲ್ಲ, ಅದು ನಮ್ಮದು ಚಿಕ್ಕ ವಯಸ್ಸಿಂದನೂ ಬಂದಿರುತ್ತೆ. ಸೊ ಇದ್ರ ಮೂಲಕ ನಾವು ಬಂದು ಕೊನೆಗೆ ನಾವು ಕುಡಿತದಿಂದ ನಾವು ಜೀವನ ಮಾಡದೇ ಇರಂಗೆ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಮನೇಲೆಲ್ಲ ಕುಡಿತಾ ಇದ್ದ ನೋಡ್ತಾ ಇರ್ತೀವಿ, ಅಕ್ಕಪಕ್ಕದವ್ರು ಕುಡಿತಾ ಇರೋದು ನೋಡ್ತಾ ಇರ್ತೀವಿ. ಓಕೆ, ಕುಡಿತಾರೆ ಹೋಗ್ತಾರೆ, ನಾವೇನು ಮಾಡ್ತಿದ್ವಿ ಸ್ನೇಹಿತರೆ, ನಾವು ಕುಡಿತದಿಂದ ಏನೆಲ್ಲ ಹಾಳು ಮಾಡ್ಕೊಂಡು ಅಂತ ನಮ್ಮ ಇನ್ವೆಂಟ್ರಿ ನಾವು ಮಾಡೋಕ್ಕೆ ಹೋದ್ರೆ ಡ್ಯಾಮೇಜಸ್ಗಳು ಮನೆಗೆ ಮಾಡೋಕ್ಕೆ ಹೋದ್ರೆ ಫಸ್ಟ್ ಮನೇಲಿ ಡ್ಯಾಮೇಜ್ ಮಾಡ್ತೀವಿ. ಯಾರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲಿ ಫಸ್ಟ್ ಡ್ಯಾಮೇಜ್. ಸ್ನೇಹಿತರೆ ನಾವು ಡ್ಯಾಮೇಜು ಸುಮಾರು ಸಲ ಮಾಡಿದ್ದೀವಿ, ಎಂತೆಂಥ ಡ್ಯಾಮೇಜು ಮಾಡಿದ್ದೀವಿ, ಬಟ್ ಹೇಳ್ತೀನಿ ಸಣ್ಣದಾಗಿ ಅವ್ರನ್ನ ಮನ್ಸ್ ನೋವಿಸೋದು ಒಂದು ಡ್ಯಾಮೇಜ್ ಸ್ನೇಹಿತರೆ.
1: ನಮಗೆ ಯಾವುದೇ ರೀತಿ ಹಕ್ಕಿಲ್ಲ, ನಮ್ಮ ಎತ್ತವ್ರಿಗೆ, ನಮ್ಮ ಅಣ್ಣ ತಂದಿರ್ಗೆ, ನಮ್ಮ ಸಹೋದರ ಸಹೋದರಿಗೆ ಮನ್ಸು ನೋವಿಸೋದು ದೊಡ್ಡ ತಪ್ಪು.
0: ಯಾವ್ರಿಗೆ ಆಲೋಚನೆ ಬರ್ಸಿದ್ದೀವಿ, ಯಾಕಾದ್ರೂ ಹುಟ್ಟಿದ್ನಪ್ಪ ಈ ನನ್ನ ಮಗ ಸತ್ತಿಗಿತ್ತೋದ್ರಾದ್ರು, ಹೆಂಗಾರ ಆಕ್ಸಿಡೆಂಟ್ ಅಲ್ಲಿ ಸತ್ತಿಗಿತ್ತೋಗಾದ್ರು ಹೆಂಗೋ ಒಂದು 11 ದಿವ್ಸನ 10 ದಿವ್ಸನ ಹತ್ಬಿಟ್ಟು ಸುಮ್ಮನೆ ಬಿಡ್ತೀವಿ, ಆ ಮಟ್ಟಿಗೆ ಅವ್ರಿಗೆ ಯೋಚನೆ ಬರಂಗೆ ನಾವು ಮಾಡಿದ್ವಿ. ಯಾಕೆಂದ್ರೆ ನಾವು ಕುಡ್ತಾನ ಸುಮ್ಮನೆ ಕುಡಿದ್ಬಿಟ್ಟು ಹೋಗಿ ಮಲಗಿದವರಲ್ಲ, ಮಲಗಿದ್ರೆ ನಾವು ಇವತ್ತು ಇಲ್ಲಿಗೆ ಬರ್ತಾ ಇರೋದು. ನಾವು ಡ್ಯಾಮೇಜಸ್ ಮಾಡಿರೋದ್ರಿಂದನೇ ನಮ್ಮ ಡ್ಯಾಮೇಜಸ್ ನಾವು ಸರಿಪಡಿಸ್ಕೋಬೇಕು. ಅಲ್ಲಿಂದ ನಾವು ಕುಡ್ತಾನ ನಾವು ದೂರ ಏನಕ್ಕೆ ಇಡಬೇಕು ಅಂದರೆ ಅದಾದ್ಮೇಲೆ ಮಾಡೋ ಡ್ಯಾಮೇಜಸ್ಗಳು ನಮಗೆ ನಮ್ಗೆ ಅರಿವಿರಲ್ಲ. ಬೆಳಿಗ್ಗೆ ಎದ್ದೆ ಹಿಡಿದಂಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತೀವಿ. ಎಷ್ಟೋ ಸಲ ನಾವು ಕುಡಿದ ನಶೆಯಲ್ಲಿ ನಾವು ಏನೇನು ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಬಂದಿದ್ವಿ, ಹಾಸ್ಪಿಟ್ಲಲ್ಲಿ ಇದ್ದೀವಿ ಬೆಳಿಗ್ಗೆ ಎದ್ದಾಗ, ನಾನು ಸ್ನೇಹಿತರೆ ಕುಡಿದು ಬಿದ್ದು ಅರ್ಧ ಮುಖನೇ ಹುಟ್ಟೋಗಿದೆ, ಅರ್ಧ ಮುಖನೇ ಹುಟ್ಟೋಗಿ ಅರ್ಧ ಮುಖನೇ ಇದು ಮಾಡಿ ಕಳಿಸಿರೋದು ನನಗೆ. ಆಗಲೇ ನಾನು ಕುಡ್ತಾನ ಬಿಡಬೇಕಾಯ್ತು, ದೂರ ಇರಬೇಕಾಯ್ತು, ಅಲ್ಲಿಂದನ ಬಂದಿರೋದು. ನೋ, ನಾನು ಫಿಸಿಕಲ್ ಡ್ಯಾಮೇಜ್, ಸೊ ಇದರಿಂದ ನಮ್ಗೆ ಬಂದಿರೋ ನನ್ನ ಹೆಂಡತಿ ಅವ್ರಿಗೆ ನಾವು ಯಾವ ಹಕ್ಕು ಇಲ್ಲ ಸ್ನೇಹಿತರೆ. ನಾವು ಅವ್ರಿಗೆ ಒಂದು ಜೀವನ ಕೊಡ್ತೀವಿ ಅಂತ ಕರ್ಕೊಬಂದು ಅವ್ರನ್ನ ನಡೆಸಿ ಅವ್ರ ಗೋಳು ಅವ್ರ ಇದು ನಮಗೆ ಖಂಡಿತ ಉದ್ಧಾರ ಆಗಲ್ಲ. ಯಾಕೆಂದ್ರೆ ನಾವು ಒಂದು ಜೀವನ ಕರ್ಕೊಬಂದು ಮನೆಗೆ ಇನ್ನೊಂದು ಜೀವನ ಹುಟ್ಟಿಸಿದ್ವಿ, ಅದಕ್ಕೆ ನಾವು ಅಷ್ಟೇ ಜವಾಬ್ದಾರಿ ಇರಬೇಕು. ಮಕ್ಕಳು ಇವತ್ತು ನನ್ನ ಮಗ 8ನೇ ಕ್ಲಾಸ್ ಓದ್ತಿದ್ದಾನೆ, ಅವನು ಈಗ ಹೋದ ವರ್ಷ ಹಾಸ್ಟೆಲ್ಗೆ ಸೇರ್ಕೊಂಡ. ಹಾಸ್ಟೆಲ್ಗೆ ಯಾಕೆ ಸೇರ್ಕೊಂಡ, ಆಗ್ತಿಲ್ಲ ಅವನಿಗೆ ಅಪ್ಪ ಅಮ್ಮನ ಜಗಳ, ನಾ ಕುಡ್ದು ಬಂದು ಗಲಾಟೆ ಮಾಡೋದು. ಅವ್ನಿಗೆ ಈಗಲೇ ಅನಿಸ್ಬಿಟ್ಟಿದೆ 13-14 ವಯಸ್ಸಿಗೆ ಮಕ್ಕಳಿಗೆ

ಅಪ್ಪನ ಜೊತೆ ಇರಕ್ಕಾಗಲ್ಲ ಅಂತ ಅಂದ್ಮೇಲೆ ಅದಕ್ಕಿಂತ ಕೆಟ್ಟದ್ದು ಒಬ್ಬ ತಂದೆಗೆ ಯಾವುದು ಇಲ್ಲ ಸ್ನೇಹಿತರೆ. ಯಾವತ್ತೂ ತಂದೆ ಮಗನಿಗೆ ಒಂದು ಹೀರೋ ಆಗಿರ್ತಾನೆ. ಓಕೆ, ಅವನನ್ನ ನೋಡಿ ಮಕ್ಕಳು ನನ್ನ ಅಪ್ಪ ಹೀರೋ, ನಮ್ಮ ಅಪ್ಪ ಹೀರೋ, ಎಲ್ಲ ಹಾಡುಗಳಲ್ಲೂ ಅಪ್ಪಂದಿರು ಹೊಡುತ್ತಾರೆ. ನಾ ಯಾವ ಮಕ್ಕಳಿಗೆ ನಿಮ್ಗೆ ನಾನು ಹೀರೋ ಅಲ್ಲ ಅಂದ್ಮೇಲೆ ನನ್ನ ಜೀವನ ಬದುಕಿದ್ದು ವೇಸ್ಟ್. ನನ್ನ ಮಕ್ಕಳಿಗೆ ನಾನು ಹೀರೋ ಅಲ್ಲ ಅಂದ್ಮೇಲೆ ನಾನು ಇನ್ನೇನಕ್ಕೆ ಬದುಕಿದ್ದು, ಇನ್ನೇನಕ್ಕೆ ನನ್ನ ಜೀವನ ಮಾಡಿ ಅಷ್ಟು ಇಲ್ಲಿದ್ರೆ ನನ್ನ ಮಕ್ಕಳನ್ನ ಯಾಕೆ ಮಾಡ್ಕೋಬೇಕಿತ್ತು, ಇಷ್ಟೆಲ್ಲ ಭಾವನೆಗಳು ಬರುತ್ತೆ. ಓಕೆ, ಕುಡ್ತಾನ ನಿಜವಾಗ್ಲೂ ಸ್ನೇಹಿತರೆ ಸರಿ ಇಲ್ದಂಗೆ ಇಲ್ಲಿ ಇದ್ದಾಗಷ್ಟೇ ನಮ್ಗೆ ಅದ್ರ ಗೊತ್ತಾಗುತ್ತೆ. ರಿಯಲ್ ಚಾಲೆಂಜು ನಮ್ಮ ರಿಯಲ್ ಇದು ಬರೋದೆ ನಾವು ಹೊರಗಡೆ ಹೋದ್ಮೇಲೆ ಕುಡ್ತದಿಂದ ದೂರ ಹೇಗಿರ್ತೇನೆ ಅನ್ನೋದು ದೊಡ್ಡ ಸಾಹಸ. ತುಂಬಾನೇ ಕಷ್ಟ, ತುಂಬಾನೇ ಕಷ್ಟ ಇದೆ. ಅದಕ್ಕೆ ಸ್ನೇಹಿತರೆ ನಮಗೆ ಸಹಾಯ ಇಲ್ಲದೆ ನಾವು ಇಲ್ಲ ಇನ್ನೊಬ್ಬರನ್ನ ನಾವು ಹೆಲ್ಪ್ ಕೇಳದೆ ನಾವು ಖಂಡಿತ ಕುಡ್ತದಿಂದ ದೂರ ಇರೋಕ್ಕಾಗಲ್ಲ ಸ್ನೇಹಿತರೆ. ಅದು ಖಚಿತ ಬರ್ದಿ ಶಾಸನದಲ್ಲಿ ಬರ್ದು ಇಟ್ಕೋಬಿಡಿ ಗ್ರಂಥದಲ್ಲಿ. ನಾವೊಬ್ರೆ ನೀವೇ ಯೋಚಿಸಿ ನೀವೇ ಡಿಸೈಡ್ ಮಾಡಿ ನೀವೊಬ್ರೆ ಡಿಸಿಷನ್ ತಗೊಂಡು ಯಾವ್ದಾರು ನೀವು ಪೂರ್ಣ ಮಾಡಿದ್ದೀರ. ಯಾವ್ದಾರು ನಾವು ಕುಡುಕರು ನಾವು ಅಮಲು ರೋಗಿಗಳು ಒಂದಾರು ಕೆಲಸ ಪೂರ್ತಿ ಮಾಡಿದೀವ? ಮಾಡಿಲ್ಲ ಸ್ನೇಹಿತರೆ. ಎಲ್ಲ ಅರ್ಧಂಬರ್ಧ ಕೆಲಸ, ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಲ್ಲೊಂದು. ನಿರ್ಧಾರ ಯಾವತ್ತೂ ಸರಿ ಹೋಗಿಲ್ಲ. ಓಕೆ, ನನ್ಗೆ ಯಾವುದು ನಾನು ಕರೆಕ್ಟಾಗಿ ನನ್ನ ಜವಾಬ್ದಾರಿಗಳನ್ನ ಮುಗಿಸಿಲ್ಲ. ಸೊ ನನ್ಗೆ ಈ ತರ ಇದ್ದಾಗ ನನಗೆ ಸಹಾಯ ಬೇಕೇ ಬೇಕು. ನನಗೆ ಸಹಾಯ ಯಾಕೆ ಬೇಕು? ನಮ್ಮ ತಂದೆ ತಾಯಿಯಿಂದನೂ ಸಹಾಯ ಸಿಗಲ್ಲ, ಹೆಂಡತಿಯಿಂದನೂ ಸಿಗಲ್ಲ, ಮಕ್ಕಳಿಂದನೂ ಸಿಗಲ್ಲ. ಯಾಕೆಂದ್ರೆ ಅವರ ಆ ಅಮಲು ತಂದಲ್ಲಿಲ್ಲ. ಸೊ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಯಾರು? ನಿಮ್ಮಂತ ಇನ್ನೊಬ್ಬ ಅಮಲು, ಇನ್ನೊಬ್ಬ ಅಮಲು ರೋಗಿನೇ ಇನ್ನೊಬ್ಬ ಅಮ್ಗೆ ಅರ್ಥ ಮಾಡ್ಕೊಳಕ್ಕಾಗೋದು. ಯಾಕೆಂದ್ರೆ ಅವನು ಆ ಸ್ಥಾನದಲ್ಲಿ ಇರ್ತಾನೆ, ಅದೇ ಭಾವನೆಗಳು ಅದೇ ಯೋಚನೆಗಳು ಅವನಿಗಿರುತ್ತೆ. ಸೊ ಈ ಸಹಾಯ ತಗೊಳಕ್ಕೇನೆ ನಾವು ಇಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ ಎಎ ಅಂತ ಇರೋದು. ಇದು ಜಗತ್ತಲ್ಲಿ ಪ್ರೂವ್ ಆಗೋಗಿದೆ. ಇದು ಒಂದೇ ನಮ್ಗೆ ದಾರಿ, ನಮಗೆ ನಾವು ಕುಡಿತದಿಂದ ದೂರ ಇಟ್ಕೊಳಕ್ಕೆ. ಯಾಕೆ ಇದಕ್ಕಿಂತ ಮುಂಚೆ ನೀವು ಎಷ್ಟು ಸಲ ಬಿಟ್ಟಿಲ್ಲ? ಟ್ಯಾಬ್ಲೆಟ್ ತಗೊಂಡು ಬಿಟ್ಟಿದ್ದೀವಿ, ಬಿಟ್ವಾ? ಟ್ಯಾಬ್ಲೆಟ್ ಟ್ಯಾಬ್ಲೆಟ್ದು ಪವರ್ ಕಮ್ಮಿ ಆಗ್ತಿದ್ದಂಗೆ ಹೋಗಿ ಕುಡ್ದಿದ್ವಿ. ಸಾವಿರಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ, ನಮ್ಮ ತಂದೆ ತಾಯಿಗಳು ಬೇಕಾದ ದೇವಸ್ಥಾನಕ್ಕೆ ತಾಯ್ತ ಕಟ್ಸಿದ್ದಾರೆ, ಒಂದು ತಿಂಗಳು ಬಿಟ್ಟಿದ್ದೀವಿ. ಭಯದಿಂದ ನಾವು ದೂರ ಇರಬೇಕು, ನಮ್ಮ ಇಚ್ಛೆಯಿಂದ ದೂರ ಇರಬೇಕು, ಇದೆರಡೆ. ಈಗಲೂ ನಮಗೆ ಕುಡಿಬೇಕು ಅಂತ ಕುಡಿಯೋದ್ರಿಂದ ದೂರ ಇದ್ದೀವಿ ಅಂದರೆ ನನಗೆ ಆಗೋ ಭಯ, ಭಯ ಏನು ಅಂದರೆ ನಾನು ಮತ್ತೆ ಕುಡಿದ್ರೆ ನಾನು ಏನಾಗ್ತೀನಪ್ಪ ಅಂತ ಕಣ್ಣು ಮುಚ್ಚಿದ್ರೆ ಹಿಂಗೆ ಕಾಣುತ್ತೆ. ಆ ಭಯ ಹೆಂಗೆ ಕಾಡುತ್ತೆ ಅಂದರೆ ಅಯ್ಯೋ, ಈ ಸದ್ಯ ನನಗೆ ಇನ್ನು ಜೀವಂತವಾಗಿ ನನ್ಗೆ ಉಳಿಸಿರೋದೇ ದೊಡ್ಡ ದೇವ್ರದ್ದು ಒಂದು ದೊಡ್ಡ ಭಿಕ್ಷೆ ಅದು, ಜೀವಂತವಾಗಿ ಉಳಿದಿರೋದು. ಯಾವತ್ತೂ ಸತ್ತೋಗ್ಬಿಡ್ಬೇಕಿತ್ತು, ಇಲ್ಲ ಯಾವುದೋ ಉಚ್ಚ ಆಸ್ಪತ್ರೆಯಲ್ಲಿ ನಾನು ಇರಬೇಕಿತ್ತು, ಇಲ್ಲ ಎಲ್ಲೋ ಒಂದು ಮೂಲೆಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೋ. ಬಟ್ ಇವತ್ತು ನಾನು ಜೀವಂತವಾಗಿ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಗಿಫ್ಟು ಭಗವಂತನ ಕಡೆಯಿಂದ ಬಂದಿರೋದು. ಅದಕ್ಕೆ ನಾವು ಇದನ್ನ ದೂರ ಇಡಬೇಕು ಅಂದರೆ ನಾವು ಖಂಡಿತ ನಾವು ಇನ್ನೊಬ್ಬರು ಸಹಾಯ ಪಡೀಲೇಬೇಕು. ಆ ಸಹಾಯ ಎಎಲ್ ಸಿಗುತ್ತೆ. ಯಾಕೆ ಅಂದರೆ ಅಲ್ಲಿ ನಮ್ಮಂಥ ಅಮಲು ರೋಗಿಗಳೇ ಇರ್ತಾರೆ, ಅವರು ಬಂದು ಅವರ ಅನುಭವಗಳನ್ನ ಶೇರ್ ಮಾಡ್ತಾರೆ. ಓಕೆ, 10 ವರ್ಷ 15 ವರ್ಷ ಸರ್ ಅವರೆಲ್ಲ ಇರಬೇಕಾದ್ರೆ ಗಾಬರಿ ಆಗುತ್ತೆ. ನಿಜವಾಗ್ಲೂ ನಾವು ಕುಡ್ತದಿಲ್ಲ ಅಷ್ಟು ವರ್ಷ ದೂರ ಇರ್ತೀವ ಅಂತ. ಅದಕ್ಕೆ ನಾವು ತುಂಬಾ ದುರಾಲೋಚನೆ ಮಾಡಕ್ ಹೋಗ್ಬಾರ್ದು. ಇವತ್ತು ಒಂದು ದಿವಸ ನಾನು ಕುಡ್ತದಿಂದ ದೂರ ಇರಬೇಕು, ಒನ್ ಡೇ ಅಟ್ ಅ ಟೈಮ್. ಇವತ್ತು ಒಂದು ದಿವಸ ಇರಬೇಕು, ನಾಳೆ ನೋಡೋಣ. ಇವತ್ತು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಇವತ್ತು ನಾನು ಕುಡ್ತದಿಂದ ದೂರ ಇರಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು? ಅದಕ್ಕೆ ಇರದೇ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹುಡುಕಿ ಯಾವ ಡಾಕ್ಟ್ರೂ ಅಲ್ಲ, ಯಾವ ದೇವಸ್ಥಾನನೂ ಅಲ್ಲ, ಯಾವುದೂ ಇಲ್ಲ. ನೀವು ನಾವು ಸೇರುವಂತ ಜಾಗನೇ ಅದೇ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ಗೆ ನೀವು ಹೋದಾಗ ಅಲ್ಲಿಂದ ಅವರ ಭಾವನೆ ಯೋಚನೆಗಳಿಂದ ಇದು ಕಾಯಿಲೆ ಅಂತ ಎಲ್ಲರಿಗೂ ಗೊತ್ತು ಹೇಳಿದರೆ, ಇದು ಕಾಯಿಲೆ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಮತ್ತೆ ಕುಡ್ತಾನ ನಾವು ಕುಡುಕ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಎಷ್ಟೊಂದು ವರ್ಷ ಅಂತ ಹೋದೆ ಸ್ನೇಹಿತರೆ. ನನ್ನ 12 ವರ್ಷ 13 ವರ್ಷ ಕುಡ್ತ ಜೀವನ ನಾನು ಅಕ್ಸೆಪ್ಟೇ ಮಾಡಿರಲಿಲ್ಲ. ಓಕೆ, ನಾನು ಕುಡುಕ ಅಂದ್ರೆ ನಾನು ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲ ಯಾರು ಕುಡಿಯೋದು ನಿಲ್ಸು ಅಂತ ಹೇಳಿದ್ರೆ ಅವ್ರನ್ನ ಫಸ್ಟ್ ದೂರ ಇಡ್ತಾರೆ. ನಾನು ಎಲ್ಲೋಗಿ ಸೇರ್ತಾ ಇದ್ದೆ, ನನಗೆ ಇದ್ದಿದ್ದು ಸ್ನೇಹಿತರೆ ಯಾರು ಕುಡಿಯೋಕೆ ಕರೆಯೋರು, ಓಕೆ ಬಾರಲ್ಲಿರೋರು. ಓಕೆ, ನನ್ನ ಪ್ರಾಬ್ಲಮ್ಗಳನ್ನ ನಾನು ಮನೆ ಮುಂದೆ ಮನೆಯಲ್ಲಿ ಯಾವಾಗ್ಲಾರು ನಾವು ತಂದೆ ತಾಯಿ ಮುಂದೆನೋ ಇಲ್ಲ ನನ್ನ ಹೆಂಡತಿ ಮುಂದೆನೋ. ಸೊ ನಮ್ಮ ಇದು ನಮ್ಗೆ ಸ್ಥಾನ ಒಂದು ಜಾಗ ಬೇಕು. ಈಗ ನಾನು ಹೆಂಗೆ ಕುಡ್ತಕ್ಕೆ ನಾನು ಎದ್ದು ಬೆಳಗ್ಗೆ ಎದ್ದು ಬಾರ್ಗೆ ಹೋಗ್ತೀನೋ ಹಂಗೆ ನಾನು ಕುಡ್ತಾನಿಂದ ದೂರ ಇರಕ್ಕು ನಾನು ಎದ್ದು ಒಂದು ಕಡೆ ಹೋಗ್ಬೇಕು ಸ್ನೇಹಿತರೆ. ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋದು ಆ ಜಾಗ. ಆ ಜಾಗಕ್ಕೆ ನಾನು ಹೋದಾಗ ನನ್ನ ಮನಸ್ಸು ನನ್ನ ಪ್ರಶಾಂತತೆ ನನ್ನ ಕಾಪಾಡ್ಕೊಳಕ್ಕೆ ಅದು ಒಂದು ಒಳ್ಳೆ ವೇದಿಕೆ, ಒಳ್ಳೆ ಫೆಲೋಶಿಪ್. ಅದು ಯಾವುದು ಆಪ್ಷನ್ ಇಲ್ಲ ಸ್ನೇಹಿತರೆ. ನಾವು ಕುಡ್ತದಿಂದ ದೂರ ಒನ್ ಡೇ ಅಟ್ ಅ ಟೈಮ್ ಪಾಲಿಸಿದ್ರೇನೆ
ನಾವು ಕುರ್ತಿಂದ ದೂರ ಇರಬೇಕು. ಇಲ್ಲ ಇದಕ್ ನಾನು ಗಾಂಚಲಿ ತೋರಿಸಿದ್ನ ಸ್ನೇಹಿತರೆ, ಇದೇ ಪ್ರೋಗ್ರಾಮ್ಗೆ ನಾನು ಒದ್ದೋಗಿ ಇದೇನು ಇವ್ರು ಹೇಳ್ತಾರೆ ಕುರ್ತಾ ಇವ್ರೇನ್ ಬಿಡ್ಸೋದು ನನ್ನ ಮನಸ್ಸಿಗಿಂತ ಗ್ರೇಟ ಅಂತ ಇದೇ ಕಾರ್ಯಕ್ರಮಕ್ಕೆ ನಾನು

0: ಬೈದು ಒಡ್ದಿ ಆಚೆ ಹೋಗಿ ನಾನೇನು 12 ವರ್ಷದ ಕುರಿತ ಜೀವನದಲ್ಲಿ ನಾನು ಹಾಳು ಮಾಡಿದ್ದೀನಿ, ಓಕೆ, ನನ್ನ ಮಾನಸಿಕ ದೈಹಿಕ ಮತ್ತೆ ನನ್ನ ಹಣ ಸಾಲ ಮತ್ತೆ ಮನೇಲಿ ಹಿಂಸೆ ಅದರದ್ದು 1.5 ವರ್ಷದಲ್ಲಿ ಹಾಳು ಮಾಡಿದ್ದೀನಿ ಸ್ನೇಹಿತರೆ. 12 ವರ್ಷದ ಕುರಿತ ಕರಾಳ ಜೀವನ ಅದರದ್ದು 10 ಪಟ್ಟು ಬರೀ 1.5 ವರ್ಷದಲ್ಲಿ ಹಾಳು ಮಾಡಿ. ಈ ಕಾರ್ಯಕ್ರಮಕ್ಕೆ ನಾನು ತಿರಸ್ಕರಿಸಿ ನನಗೆ ಎಲ್ಲ ಗೊತ್ತೋ, ನಾನು ಹ್ಯಾಂಡ್ಲ್ ಮಾಡ್ಕೋತೀನಿ, ನನಗೆ ನಾನು ಕಾಪಾಡ್ಕೋತೀನಿ ಅಂತ ಹೋಗಿ ಬಂದಿದ್ದೀನಿ. ಖಂಡಿತ ಸ್ನೇಹಿತರೆ ಇದು ಈ ಕಾರ್ಯಕ್ರಮನ ಪಾಲಿಸ್ಕೊಂಡು ಇದರಲ್ಲಿರೋ ಫೆಲೋಶಿಪ್ನಲ್ಲಿ ಮುಂದೆ ಹೋದ್ರೆ ನಾವು ಕುಡ್ತಿಂದ ದೂರ ಇರ್ಬೋದು, ಸಾಯೋವರೆಗೂ ಇರುತ್ತೆ ನಮಗೆ. ಇದು ಕಾಯಿಲೆ ಅಂತ ನಾವು ಅನ್ಕೋಬೇಕು, ಇದು ಥರ ನಾವು ನಮ್ಮ ಜೊತೆನೇ ಇದು ಹೋಗ್ಬೇಕು. ಅದಕ್ಕೆ ನಾವು ಇವತ್ತಿಗೂ ಏನು ಹೇಳ್ತೀವಿ, ಆಲ್ಕೋಹಾಲಿಕ್ ಅಂತಲೇ ನಾವು ನಮ್ಮನ್ನು ನಾನು ಪರಿಚಯ ಮಾಡ್ಕೊಳ್ಳೋದು. ನಾನು ಸದಾ ಆಲ್ಕೋಹಾಲಿಕ್ಕಾಗೇ ಇರ್ತೀನಿ, ಯಾಕೆಂದರೆ ನಮ್ಮದು ಕೆಲಸನೇ ತಗೊಳ್ಳಿ ಸ್ನೇಹಿತರೆ. ನಮ್ಮ ನಮ್ಮ ಕೆಲಸಗಳಲ್ಲೂ ನಾವು ಅಷ್ಟೆಲ್ಲ ಟ್ಯಾಲೆಂಟ್ ಇದ್ರು ಆ ಟ್ಯಾಲೆಂಟ್ ಹಾಳು ಮಾಡಿಕೊಂಡು ನಮ್ಮ ದುಡಿಮೆ ಹಾಳು ಮಾಡಿಕೊಂಡು ಎಷ್ಟೆಲ್ಲ ಮಾಡಿದ್ದೀವಿ. ಯಾರಿಗಿಲ್ಲ ಟ್ಯಾಲೆಂಟ್, ಎಲ್ಲರಿಗೂ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಮಾಡ್ತೀವಿ. ಬಟ್ ಆ ಕೆಲಸನ ಮಾಡೋಕ್ಕಾಗಲ್ಲ, ಕುಡ್ತದಿಂದ ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ತಂದು ಹಾಕೋಕ್ಕಾಗಲ್ಲ, ಮನೆಯವ್ರಿಗೆ ಒಂದು ಊಟ ಹಾಕೋಕ್ಕಾಗಲ್ಲ. ಇದೆಲ್ಲ ಅನುಭವಿಸಿ ಕೊನೆಗೆ ಅವರು ತಿರಸ್ಕರಿಸ್ತಾರೆ, ಎಲ್ಲ ಎಷ್ಟು ಅಂತ ನೋಡ್ತಾರೆ ಸ್ನೇಹಿತರೆ. ಅವ್ರು ನಮ್ಮನ್ನ ಇನ್ನೂ ಮನೇಲಿ ಇಟ್ಕೊಂಡು ನಮ್ಮನ್ನ 1 ವರ್ಷ ಸಾಕಿದಾರಲ್ಲ, ಇಷ್ಟಕ್ಕೆ ಅವ್ರು ಇನ್ನೂ ಇಟ್ಕೊಂಡಿರೋದೇ ಒಂದು ದೊಡ್ಡ ಸಹಾಯ. ಅದು ಇಲ್ದವ್ರೆ ಯಾವತ್ತೋ ನಾವು ಬೀದಿ ಪಾಲೋ ಇಲ್ಲ ಯಾರಿಗೋ ಪಾಲಾಗಬೇಕಿತ್ತು. ಸೊ ಕುಟುಂಬದಿಂದ ದೂರ ಇರೋಕ್ಕೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಆಗಿರೋದು ಈ ಕಾರ್ಯಕ್ರಮ ಒಂದೇ, ನನಗೆ ಕೊನೆಗೆ ಉಳಿದಿರೋದು ಇದನ್ನು. ನಾನು ಕೈ ಬಿಟ್ಟರೆ ನಾನಿಲ್ಲ ಸತ್ತೋಗಿರ್ತೀನಿ, ಇಲ್ಲ ಅಂದರೆ ಯಾವ್ದಾದ್ರು ಉಚ್ಚಾಸ್ಪತ್ರೆಯಲ್ಲಿ ಇರ್ತೀನಿ. ಓಕೆ, ದಯವಿಟ್ಟು ಕುಡ್ತಾನ ರಿಯಲ್ ಚಾಲೆಂಜು ಇಲ್ಲಿಂದ ಹೋದ್ಮೇಲೆ ಇರೋದು ಸ್ನೇಹಿತರೆ, ಇಲ್ಲೇನೂ ಅನಿಸಲ್ಲ. ಇಲ್ಲೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಎಲ್ಲ ಊಟ ತಿಂಡಿ ಮಾಡ್ತೀರ, ನಿಜವಾದ ಪ್ರಪಂಚ ಫೇಸ್ ಮಾಡೋದು. ಯಾಕೆಂದರೆ ನಾವು ಹೊರಗಡೆ ಹೋದರೆ ಭಾರಿ ಕ್ಲೋಸ್ ಆಗಿರಲ್ಲ, ನಾನು ಅದೇ ರೋಡಲ್ಲಿ ಹೋಗಬೇಕು, ಭಾರಿ ತೆಗ್ದೇ ಇರುತ್ತೆ, ಏನೂ ಚೇಂಜ್ ಆಗಿರಲ್ಲ. ಮನೇಲೂ ಅಷ್ಟೇ ಸ್ನೇಹಿತರೆ, ನಾವು ಕಲಿಯೋದು ಬಿಟ್ವಿ ಅಂತ ಮನೇಲೇನು ನನ್ನ ಹೂವಿನ ಸುಪ್ಪಗೆಲೇನು ಕರೆಯಲ್ಲ, ನನಗೇನು ಎಕ್ಸ್ಟ್ರಾ ಇದು ನೋಡಲ್ಲ. ಯಾಕೆಂದ್ರೆ ಅವ್ರಿಗೆ ನಾವು ಅಷ್ಟು ಹಿಂಸೆ ಕೊಟ್ಟಿದ್ದೀವಿ, ಕುಡ್ತಾ ಬಿಟ್ಟು ಬಂದ ತಕ್ಷಣ ನಾವೇನು ಅನ್ಕೋತೀವಿ, ಓ ನಾನು ಕುಡ್ತಾನೆ ಬಿಟ್ಟಿದ್ದೀನಲ್ಲ, ನಾನು ಇನ್ನೂ ಸಖತ್ತಾಗಿರ್ಬೋದು, ಓ ನನಗಿನ್ನೆಲ್ಲ ಮರ್ಯಾದೆ ಕೊಡ್ತಾರೆ. ಖಂಡಿತ ಆಗಲ್ಲ ಸ್ನೇಹಿತರೆ, ಯಾಕೆಂದ್ರೆ ನಾವು ಮಾಡಿರೋ ಡ್ಯಾಮೇಜಸ್ಗಳು ಇದೆಲ್ಲ ನಾವು ನೋಡಿದ್ರೆ ನಮಗೆ ಖಂಡಿತ ಅವ್ರು ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದು ಯಾವುದು ನಮಗೆ ಬೇಕಾಗೂ ಇಲ್ಲ, ಯಾಕೆಂದ್ರೆ ನಾನೊಬ್ಬ ಕುಡ್ತಿರಿಂದ ದೂರ ಇದ್ರೆ ಮನೇಲಿ ನಿಜ ಅದು ಒಂದು ಇದೇ ಇದೆ, ಎಷ್ಟೋ ಒಂದು 16-18 ಜೀವ ಉಳ್ಕೊಳ್ಳುತ್ತೆ ನಾವು ಕುಡ್ತಿರಿಂದ ದೂರ ಇದ್ರೆ. ಇದನ್ನ ಹೇಳಿ ಸ್ನೇಹಿತರೆ, ನಂದೆರಡು ಮಾತು ಮುಗಿಸ್ತೀನಿ, ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ, ಏ ವೇದಿಕೆ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಇದು ಎಲ್ಲರಿಗೂ ಸಹಾಯ ಮಾಡುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
1: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ, ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿ.

0: ಸೇರಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚೆಗೆ ಹಲವರು ಸಕ್ಕರೆಯನ್ನ ತರುವುದನ್ನ ನಿಲ್ಲಿಸಿ ಅದರ ಬದಲು ಬೆಲ್ಲವನ್ನ ತಂದಿಟ್ಟುಕೊಂಡಿದ್ದಾರೆ. ಟೀ, ಕಾಫಿ, ಪಾಯಸ, ಎಲ್ಲದಕ್ಕೂ ಬೆಲ್ಲ. ನಾವು ಬೆಲ್ಲ ಬಳಸುತ್ತೇವೆ, ನಮಗೆ ಡಯಾಬಿಟಿಸ್ ಬರಲ್ಲ. ಇದು 100% ಆರೋಗ್ಯಕರ ಎಂದು ಅನೇಕರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಆದರೆ ಇದು ವಾಸ್ತವವೇ ಅಥವಾ ಕೆಲವು ಒಂದು ಸಿಹಿ ಭ್ರಮೆಯೇ ಗೊತ್ತಿಲ್ಲ. ಸಕ್ಕರೆ ಕಾಯಿಲೆ ಎಂಬುದು ಹೆಸರಿನ ಗೊಂದಲ. ಮಧುಮೇಹವನ್ನು ನಾವು ಆಡುಭಾಷೆಯಲ್ಲಿ ಸಕ್ಕರೆ ಕಾಯಿಲೆ ಎಂದು ಕರೆಯುತ್ತೇವೆ. ಈ ಹೆಸರಿನಿಂದಾಗಿಯೇ ಜನರಲ್ಲಿ ಇದು ಕೇವಲ ಸಕ್ಕರೆ ತಿಂದರೆ ಬರುವ ಕಾಯಿಲೆ, ಹಾಗಾಗಿ ಬೆಲ್ಲ ತಿಂದರೆ ಸುರಕ್ಷಿತ ಎಂಬ ತಪ್ಪು ಕಲ್ಪನೆ ಮೂಡಿದೆ. ಇದಕ್ಕೆ ಮಧುಮೇಹ ಎಂದು ಸಹ ಹೇಳುತ್ತಾರೆ. ಇಂದ ಮಾತ್ರಕ್ಕೆ ಇದು ಜೇನು ತಿಂದು ಬರುವುದು ಎಂಬ ಅರ್ಥ ಕಾಲ್ಪನಿಕ ಮಾತ್ರವಲ್ಲ. ಕಾಯಿಲೆಯ ಹೆಸರು ಸಕ್ಕರೆ ಕಾಯಿಲೆ ಎಂದು ಮಾತ್ರಕ್ಕೆ ಬೆಲ್ಲ ನಮಗೆ ವಿನಾಯಿತಿ ನೀಡುವುದಿಲ್ಲ. ವೈಜ್ಞಾನಿಕವಾಗಿ ಇದನ್ನು ನೋಡುವುದಾದರೆ ಸಕ್ಕರೆ ಮತ್ತು ಬೆಲ್ಲ ಎರಡರ ಒಳಗಿರುವುದು ಸುಕ್ರೋಸ್ ಆಗಿದೆ. ನೀವು ಸಕ್ಕರೆ ತಿಂದರೂ ಬೆಲ್ಲ ತಿಂದರೂ ಅದು ಜೀರ್ಣವಾದ ನಂತರ ಅವುಗಳಿರುವ ಸುಕ್ರೋಸ್ ಅಂಶ ಗ್ಲೂಕೋಸ್ ಆಗಿಯೇ ಪರಿವರ್ತನೆಯಾಗಿ ರಕ್ತಕ್ಕೆ ಸೇರತೊಡಗುತ್ತದೆ. ಎರಡರ ಗ್ಲೈಕಮಿಕ್ ಇಂಡೆಕ್ಸ್ ಸಹ ಹೆಚ್ಚು ಕಡಿಮೆ ಒಂದೇ ಆಗಿರುವುದರಿಂದ ಇವೆರಡು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಒಂದೇ ವೇಗದಲ್ಲಿ ಏರಿಸುತ್ತದೆ. ಇದನ್ನು ನಿಯಂತ್ರಿಸಲು ನೀವು ನಿಮ್ಮ ದೇಹದ ಮೆದುಜೀರಕ ಗ್ರಂಥಿ ಅಷ್ಟೇ ಪ್ರಮಾಣದ ಇನ್ಸುಲಿನ್ ಉತ್ಪಾದಿಸಬೇಕು. ಆದ್ದರಿಂದ ಯಾವುದೇ ರೂಪದ ಸಿಹಿ ತಿಂದರೂ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗುತ್ತದೆ. ಮಧುಮೇಹ ಇರುವವರಿಗೆ ಬೆಲ್ಲವೂ ಕೂಡ ಸಕ್ಕರೆಯಷ್ಟೇ ಅಪಾಯಕಾರಿಯಾಗಿದೆ. ಇದರಲ್ಲಿ ಪೋಷಕಾಂಶಗಳ ಭ್ರಮೆಯನ್ನು ನೋಡುವುದಾದರೆ ಬೆಲ್ಲದಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಮತ್ತು ಮೆಗ್ನೀಷಿಯಂ ಇದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಕೆಲವರು ಹೇಳುತ್ತಾರೆ. ಹೌದು, ಬೆಲ್ಲವನ್ನು ರಿಫೈನ್ ಮಾಡುವುದರಿಂದ ಅದರಲ್ಲಿ ಕಬ್ಬಿನ ಹಾಲಿನ ಒಂದಷ್ಟು ನೈಸರ್ಗಿಕ ಖನಿಜಗಳು ಉಳಿದುಕೊಂಡಿರುತ್ತವೆ. ಆದರೆ ನಿಮ್ಮ ಒಂದು ಕಪ್ ಟೀಗೆ ಹಾಕುವ ಒಂದು ಚಮಚ ಬೆಲ್ಲದಲ್ಲಿ ಸಿಗುವ ಈ ಖನಿಜಗಳ ಪ್ರಮಾಣ ವೈದ್ಯಕೀಯವಾಗಿ ತೀರಾ ನಗಣ್ಯ. ಬೆಲ್ಲದಲ್ಲಿರುವ ಖನಿಜಾಂಶಗಳಿಂದ ನಿಮ್ಮ ದೇಹದ ದೈನಂದಿನ ಅಗತ್ಯ ಪೂರೈಸಬೇಕೆಂದರೆ ನೀವು ಪ್ರತಿದಿನ ಅಪಾಯ

ಪ್ರಮಾಣದ ಬೆಲ್ಲ ತಿನ್ನಬೇಕಾಗುತ್ತದೆ. ಆ ಪ್ರಮಾಣದ ಬೆಲ್ಲ ತಿಂದರೆ ಅದರಲ್ಲಿರುವ ಅಗಾಧವಾದ ಕ್ಯಾಲೋರಿಗಳು ನಿಮ್ಮ ತೂಕವನ್ನು ಹೆಚ್ಚಿಸಿ ಅನಾರೋಗ್ಯದ ಅಪಾಯವನ್ನು ತಂದೊಡ್ಡುತ್ತದೆ ಹೊರತು ಆರೋಗ್ಯವನ್ನಲ್ಲ. ಹಾಗಾದರೆ ನಮ್ಮ ತಪ್ಪು ಕಲ್ಪನೆಗಳನ್ನು ನೋಡುವುದಾದರೆ, ಮಧುಮೇಹ ಇದ್ದವರು ಸಕ್ಕರೆ ಬದಲು ಬೆಲ್ಲವನ್ನು ತಿನ್ನಬಹುದು. ವಾಸ್ತವ, ನಿಮ್ಮ ಪ್ರಾಕ್ಟೀಸಿಯಸ್ ಅಂದರೆ ಮೆದುಜೀರಕ ಗ್ರಂಥಿಗೆ

0: ಇವರಿಗೆ ಸಕ್ಕರೆಯಾಗಲಿ ಅಥವಾ ಬೆಲ್ಲವಾಗಲಿ ಆರೋಗ್ಯಕ್ಕೆ ಎರಡು ಸೂಕ್ತವಲ್ಲ. ಬೆಳಗ್ಗೆ ಎದ್ದು ಬಿಸಿ ನೀರಿಗೆ ಬೆಲ್ಲ ಹಾಕಿಕೊಂಡು ಕುಡಿದರೆ ಹೊಟ್ಟೆಯ ಬುಚ್ಚು ಕರಗುತ್ತದೆ. ವಾಸ್ತವ ಸಕ್ಕರೆಯಲ್ಲಿ ಇರುವಷ್ಟೇ ಕ್ಯಾಲೋರಿಗಳು ಬೆಲ್ಲದಲ್ಲೂ ಇವೆ. 100 ಗ್ರಾಂ ಕ್ಯಾಲೋರಿಗೆ ಸುಮಾರು 380 ಕ್ಯಾಲೋರಿ. ತೂಕ ಇಳಿಸಲು ಕ್ಯಾಲೋರಿ ಕಡಿಮೆ ಮಾಡಿ ಪ್ರಯತ್ನ ಮಾಡಬೇಕೇ ಹೊರತು ಬೆಲ್ಲದ ನೀರನ್ನು ಕುಡಿದು ಕ್ಯಾಲೋರಿ ಇನ್ನೂ ಹೆಚ್ಚು ಮಾಡಿಕೊಳ್ಳುವುದಲ್ಲ. ಬೆಲ್ಲ ನಮ್ಮ ದೇಹದ ಕಲ್ಮಶಗಳನ್ನು ಹೊರಹಾಕುತ್ತದೆ. ವಾಸ್ತವ ನಿಮ್ಮ ದೇಹವನ್ನು ಡಿಯಾಕ್ಟ್ ಮಾಡಲು ತಮ್ಮದೇ ಯಕೃತ್ ಅಂದರೆ ಲಿವರ್ ಮತ್ತು ಕಿಡ್ನಿಗಳಿವೆ. ನಾವು ಸೇವಿಸುವಂತಹ ಯಾವುದೇ ಪದಾರ್ಥ ದೇಹವನ್ನು ಶುದ್ಧೀಕರಿಸುವುದಿಲ್ಲ. ಹಾಗಾದರೆ ಸಕ್ಕರೆಗಿಂತ ಬೆಲ್ಲ ಶ್ರೇಷ್ಠವೇ? ಕೇವಲ ಒಂದೇ ಒಂದು ಸಣ್ಣ ಕಾರಣಕ್ಕೆ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಉತ್ತಮ. ಬಿಳಿ ಸಕ್ಕರೆಯನ್ನ ಬೆಳ್ಳಿಗಾಗಿಸಲು ಸಲ್ಫರ್ ಡೈಆಕ್ಸೈಡ್ನಂತಹ ರಾಸಾಯನಿಕ ಬಳಸಿ ಬ್ಲೀಚ್ ಮಾಡುತ್ತಾರೆ. ಬೆಲ್ಲದಲ್ಲಿ ಆ ಕೆಮಿಕಲ್ ಪ್ರಕ್ರಿಯೆ ಇರುವುದಿಲ್ಲ. ಅಷ್ಟೇ ಹೊರತು ಬೆಲ್ಲ ತಿಂದ ತಕ್ಷಣ ಆರೋಗ್ಯ ವೃದ್ಧಿಯಾಗುತ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಸರಿಯಿಲ್ಲದ ಪ್ರಶ್ನೆ. ಬೆಲ್ಲವನ್ನು ಒಂದು ಔಷಧಿ ಅಥವಾ ಹೆಲ್ತ್ ಫುಡ್ ಎಂದು ಭಾವಿಸಬೇಡಿ. ಅದು ಕೂಡ ಒಂದು ಸಿಹಿ ತಿನಿಸು ಅಷ್ಟೇ. ಹಬ್ಬ ಹರಿದಿನಗಳಲ್ಲಿ ಮಿತವಾಗಿ ಬಳಸಿ ಆನಂದಿಸಬೇಕು. ಬೆಲ್ಲ ತಾನೇ ಎಂದು ಅತಿಯಾಗಿ ತಿಂದರೆ ಅದರ ಪರಿಣಾಮ ಸಕ್ಕರೆ ತಿನ್ನಂತೆಯೇ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬುದರ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
3: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
4: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
2: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
4: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
3: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
3: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
4: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
3: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
3: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ,

0: ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯುರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ನನ್ನ ತಂದೆ 35 ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದವರು. ಅತ್ಯಂತ ಸಾಮಾನ್ಯ ಹುದ್ದೆಯಲ್ಲಿ ಸೇರಿ ಕೊನೆಗೆ ಆ ಇಲಾಖೆಯ ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥವ್ರು. ಅವರಿಗೆ ಕೆಲಸ ಅಂತ ಅನಿಸ್ಲೇ ಇಲ್ಲ ವೃತ್ತ ಅದು. ಯಾರ ಮುಲಾಜಿಗೊಳಗಾದವರಲ್ಲ, ಸದಾ ಪ್ರಾಮಾಣಿಕ ದುಡಿತ, ನೇರ ನಿಷ್ಠುರ ಮಾತು. ಇದು ಸಾಕಲ್ಲ ಜನರಿಗೆ ಕೋಪ ಬರೆಸೋದಕ್ಕೆ. ನನ್ನ ನೆನಪಿದೆ ಇತ್ತೀಚೆಗಾದಂಥ ಘಟನೆ. ನಾನು ಬಾಗಲಕೋಟೆಗೆ ಒಂದು ಕಡೆ ಹೋದಾಗ ಒಬ್ರು ಹಿರಿಯರು ಬಂದು ನನಗೆ ಕೇಳಿದರು, ಕರ್ಜಿಗೆ ಅವರು ಅಂತೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದಾರಲ್ಲ, ನಿಮಗೆ ಏನಾಗಬೇಕು ಅಂತ ಕೇಳಿದರು. ನಾನು ಅವ್ರ ಮಗ ಅಂತ ಹೇಳಿದೆ. ಹಿರಿಯರು ತಕ್ಷಣ ನಮಸ್ಕಾರ ಮಾಡಿದರು. ಸರ್, ಅಂಥ ಸಾಹೇಬರು ನೋಡಲಿಲ್ಲ ಸರ್ ಇದುವರೆಗೂ, ನಾವು ಅಷ್ಟು ಪ್ರಾಮಾಣಿಕ ಇದ್ದವ್ರು ನೋಡಲಿಲ್ಲ. ಏನಾಯಿತು? ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು ಸರ್, ಬಾಗಲಕೋಟೆಗೆ ಬಂದಿದ್ದರು, ಪ್ರವಾಸಿ ಬಂಗ್ಲೆಯಲ್ಲಿ ಇರೋರು. ಯಾವತ್ತೂ ಅವ್ರು ಬಂದರೆ ಅವ್ರ ವಸತಿ ಊಟದ ಬಿಲ್ಲನ್ನು ತಾವೇ ಚುಕ್ತಾ ಮಾಡೋರು. ನಾವು ಎಷ್ಟೋ ಒತ್ತಾಯ ಮಾಡಿದ್ರು ಕೇಳ್ತಿರಲಿಲ್ಲ. ಒಂದು ಸಲ ಅವ್ರಿಗೆ ಬೆಳಗಾವಿಗೆ ಬೇಗ ಹೋಗಬೇಕಾಗಿದೆ, ವಿಮಾನ ಹಿಡಿಬೇಕಾಗಿದೆ, ಬಾಗಲಕೋಟೆಯಿಂದ ಹೊರಟರು. ಯಾರೊಬ್ಬರು ಅಧಿಕಾರಿ ದೂಟದ ಬಿಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತ ಕೇಳಿದ್ರು ಹೇಳಲಿಲ್ಲ. 3-4 ದಿನ ಕೊಟ್ಟಿದ್ದಾರೆ ಅಂತಾಯ್ತು. ಇವರು ವಾಪಸ್ಸು ಅವಸರ ಇತ್ತಲ್ಲ, ಹೋಗ್ಬಿಟ್ರು.

ಮುಂದೆ ಬಂದು ಆ ಅಧಿಕಾರಿಗೆ ಒಂದು ಮನಿ ಆರ್ಡರ್ ಮಾಡಿದ್ದಾರೆ. ತ ಗಮನಿಸ್ಬೇಕು, ಆಗಿನ ಕಾಲದ ಮಾತಿತ್ತು. 5 ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ. ತೆಳಗ್ ಬರೆದಿದ್ದಾರೆ ಅದರೊಳಗೆ, ನನ್ನ ಊಟದ ಖರ್ಚು 1 ರೂಪಾಯಿ 12 ಅಣೆ, ಮುಂದೆ 3 ರೂಪಾಯಿ 4 ಅಣೆ ಇದೆಯಲ್ಲ, ನಾನು ಅವತ್ತೇ ನಿಮಗೆ ಹಣ ಕೊಡದೇ ಇದ್ದದ್ದಕ್ಕೆ ನಾನೇ ವಿಧಿಸ್ಕೊಂಡಂಥ ದಂಡ. ಅದನ್ನೆಲ್ಲಾದರೂ ದೇವಸ್ಥಾನಕ್ಕಾದರೂ ಹಾಕಿ ಏನಾದರೂ ಮಾಡಿ. ಆ ನಂತರ ಯಾರೂ ಇವರ ಮೇಲೆ ಖರ್ಚು ಮಾಡೋ ಧೈರ್ಯ ತೋರಿಸ್ತಿಲ್ಲ. ತಂದೆ ನಿವೃತ್ತರಾದರು. ಅಲ್ಲಿವರೆಗೂ ನಮ್ಮ ಮನೆ ಆಗಲಿ ಸೈಟ್ ಆಗಲಿ ಇರಲಿಲ್ಲ, ಇರಲಿಲ್ಲ ಅಂತ ದುಃಖನೂ ನಮಗಿರಲಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ನಗ್ತಾ ಬದುಕೋದನ್ನು ನಾವು ಹಿರಿಯರಿಂದ ಕಲ್ತಿದ್ವಿ. ನಿವೃತ್ತಿ ಆದಮೇಲೆ ಬಂದ ಹಣ ಬರ್ತದಲ್ಲ, ಊರು ಹೊರಗೆ ಯಾವುದೂ ಸೌಲಭ್ಯ ಇರದಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳ ತಗೊಂಡು ಮನೆ ಕಟ್ಸ್ಕೊಂಡ್ವಿ, ಪುಟ್ಟ ಮನೆ. ಅಷ್ಟು ದುಡ್ಡಿಗೆ ಅಲ್ಲೇ ಸಿಗುತ್ತಾನೆ, ಇವತ್ತಿಗಾದರೂ ಅಲ್ಲೇ ಅದೇ ಮನೆಯಲ್ಲೇ ಇದ್ದೀವಿ ನಾವು ಚೆನ್ನಾಗಿ. ಮುಂದೆ ನಮ್ಮ ತಂದೆ ರಿಟೈರ್ ಆದಮೇಲೆ 4-5 ವರ್ಷದ ನಂತರ ತಂದೆ ಕಡೆಗೆ ಕೈ ಕೆಳಗೆ ಕೆಲಸ ಮಾಡಿ ಅವ್ರ ಸ್ಥಾನವನ್ನು ಪಡೆದಂಥ ಅಧಿಕಾರಿಯೊಬ್ಬರು ತಮ್ಮ ಮಗಳ ಮದುವೆಗೆ ಅಂತ ಕರೆಯೋಕೆ ಬಂದರು ನಮ್ಮ ಮನೆಗೆ. ಬಹುಶಃ ನಮ್ಮ ಊರು ಹೊರಗಿನ ಮನೆ ಹುಡ್ಕೋದು ಸುಸ್ತಾಗಿರ್ಬೇಕು ಅವರಿಗೆ. ದಣು ಆಡಿಸ್ಕೊಡ್ಮೇಲೆ ಅಧಿಕಾರಿ ಹೇಳಿದರು, ಏನು ಸರ್ ಮನೆ ದೂರ ಕುಗ್ರಾಮದಲ್ಲಿ ಮಾಡಿದ್ದೀರಿ, ಏನೇನು ಅನುಕೂಲ ಇಲ್ಲ, ರಸ್ತೆ ಇಲ್ಲ, ಒಂದು ಒಳ್ಳೆ ಮನೇನ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ತೊಗೋಬಾರ್ದೆ ಅಂದರು. ನಮ್ಮ ತಂದೆ, ಹೌದಪ್ಪ ಅದೆಲ್ಲ ಸರಿ, ಆದರೆ ಅಲ್ಲಿ ಮನೆ ತೊಗೊಳ್ಳೋಷ್ಟು ನನ್ನ ಹಣ ನನ್ನ ಇಲ್ಲಲ್ಲ, ನನ್ನ ಕಡೆ ಇಲ್ಲ ಅಂದರು. ಆ ಮಾತನ್ನು ಕೇಳಿ ಅಧಿಕಾರಿ ಜೋರಾಗಿ ನಕ್ರು, ಸರ್ ಏನು ಹೇಳ್ತೀರಿ ಸರ್, ನೀವು ಮನಸ್ಸು ಮಾಡಿದರೆ ಏನು ಕಷ್ಟ ಸರ್, ಎಂಥ ಒಳ್ಳೆ ಸ್ಥಾನದಲ್ಲಿದ್ದಿರಿ, ಹೆಚ್ಚು ಬೇಡ, ಒಂದು 2 ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ತೊಗೊಂಡಿದ್ರು ಸಾಕಾಗಿತ್ತು, 3-4 ಮನೆ ಮಾಡ್ಕೋಬೋದಾಗಿತ್ತು ಅಂದರು. ನಾನು ಅಲ್ಲೇ ಕೂತವನು ನಮ್ಮ ತಂದೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ. ಅವರು ಎಷ್ಟು ಸುಲಭವಾಗಿ ಅನಾಯಾಸವಾಗಿ ಏನೂ ಚಿಂತೆ ಮಾಡದೆ ಥಟ್ ಅಂತ ಹೇಳಿಬಿಟ್ರು, ಹೌದಪ್ಪ ಹೌದಪ್ಪ, ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಗಳಿಸ್ಬೋದಾಗಿತ್ತು, ಆದರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂದರು. ಅಧಿಕಾರಿ ತೆರೆದ ಬಾಯಿ ಮುಚ್ಚಲಿಲ್ಲ. ಎಷ್ಟು ಸತ್ವ ಇದೆ ಗೊತ್ತಾ ಮಾತಲ್ಲಿ, ಅನ್ಯಾಯವಾಗಿ ಗಳಿಸಿದಂಥ ಹಣ ಜೀರ್ಣವಾಗದಂಥ ಋಣಶೇಷ ಅದು. ಯಾರಾದರೂ ಲಂಚ ಕೊಡುವಾಗ ಪ್ರೀತಿ ಅಂತ ಕೊಡ್ತಾರೆ, ಒಳ್ಳೇದಾಗಲಿ ಅಂತ ಕೊಡ್ತಾರೆ, ಹಾಳಾಗೋಗ್ಲಿ ಅವನು ಅಂತ ಕೊಡೋದು, ಶಾಪ ಹಾಕಿ ಕೊಡ್ತಾರೆ, ಅದು ಹೇಗೆ ಒಳ್ಳೇದು ಮಾಡುತ್ತೆ? ಇವತ್ತಿನ ದಿನದಲ್ಲಿ ಪರಿಶ್ರಮದಿಂದ ಬಂದ ಹಣನೇ ನಮ್ಗೆ ದಕ್ಕೋದು ಕಷ್ಟವಾಗಿರುವಾಗ ಈ ದಿನಗಳಲ್ಲಿ ಶಾಪದ ಹಣ ಹೇಗೆ ಒಳ್ಳೇದು ಮಾಡಿದ್ದು ಸ್ವಾಮಿ? ಒಂದು ಮಾತು ನೆನಪಿಡ್ಬೇಕು, ನಮ್ಮ ತಂದೆ ಹೇಳಿದ್ರೊಳಗೆ ನನಗುಳಿದಿದೆ ಮನಸ್ಸಲ್ಲಿ, ನಾವು ಮಾಡಿದ ಅಪರಾಧಗಳಿಗೆ ನಮ್ಮ ಮಕ್ಕಳು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋದು. ನಾನು ತಪ್ಪು ಮಾಡಿಬಿಡ್ತೇನೆ, ಶಿಕ್ಷೆ ನನ್ನ ಮಕ್ಕಳಿಗೆ ಬರ್ಬೋದು, ಈ ನನ್ನ ತಂದೆಯ ಮೌಲ್ಯ ಚಿಂತನೆ ಇದೆಯಲ್ಲ ನನಗೆ ಸರಿ ಅಂತ ಅನಿಸುತ್ತೆ. ನಮ್ಮ ದುರಾಸೆ ನಾವು ಮಾಡುವಂಥ ಅಪರಾಧಗಳು ನಮ್ಮ ಮಕ್ಕಳಿಗೆ ಶಾಪ ಆಗದಿರಲಿ, ಹಾಗಾಗದ ಹಾಗೆ ನೋಡ್ಕೊಳ್ಳೋಣ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ

ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಭಾರತ ಏಕೀಕರಣದ ಯಶೋಗಾಥೆ ಕುರಿತು ಲೇಖಕರು ಅಮೋಘ ಭಾರತ ಸಾಮಾಜಿಕ ಜಾಲತಾಣ ಹಾಗೂ ಯುವ ವಾಗ್ಭಿಗಳಾದ ಶ್ರೀ ಅಮೋಘ ಎಸ್ ಹಿರೇಮಠರವರು ನಡೆಸಿಕೊಡುವ ಕಾರ್ಯಕ್ರಮ.

ನಿಜವಾಗ್ಲೂ ಭಾರತದ ಏಕೀಕರಣದ ಯಶೋಗಾಥೆಯನ್ನ ನಾವು ಅರಿತುಕೊಳ್ಳದೆ ಹೋದ್ರೆ ನಾವೊಂಚೂರು ಎಲ್ಲೋ ಭ್ರಷ್ಟರಾಗಿ ಬಿಡ್ತೀವಿ ಅಂತ. ಮೊದಲಿಗೆ ಭಾರತ ಏಕೀಕರಣವಾಗುವಂತಹ ಸಂದರ್ಭಕ್ಕೆ ಪ್ರಮುಖವಾಗಿ ಇರುವಂತಹ

ಅಂತಹ ವ್ಯಕ್ತಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅಂತ. ಈ ಭಾರತಕ್ಕೆ ಏಕೀಕರಣ ಆಗೋದಕ್ಕಿಂತ ಮೊದಲು ಈ ದೇಶ ಹೇಗಿತ್ತು, ಈ ದೇಶದ ವ್ಯವಸ್ಥೆ ಹೆಂಗಿತ್ತು, ನಮ್ಮ ದೇಶದ ಬಗ್ಗೆ ನಾವು ಯಾವ್ಯಾವ ರೀತಿಯಾಗಿ ತಿಳ್ಕೊಳ್ಬಹುದು ಅನ್ನೋದಕ್ಕಾಗಿ ಸಣ್ಣದಾಗಿ ಒಂದು 5 ನಿಮಿಷದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ಬಿಡ್ತೀನಿ. ಈ ದೇಶ ಯಾವ ರೀತಿಯಾಗಿ ಮುಂದುವರೆದಿತ್ತು ಅಂದ್ರೆ, ಒಂದು ಕಾಲಕ್ಕೆ ಈ ದೇಶವನ್ನ ಚಿನ್ನದ ಹಕ್ಕಿ ಅಂತ ಕರಿತಿದ್ರು. ಚಿನ್ನದ ಹಕ್ಕಿಯಂತೆ ಹಾರಾಡುವಂತಹ ಒಂದು ದೇಶ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಎಂತೆಂತಹ ತಂತ್ರಜ್ಞಾನಗಳು ಈ ದೇಶದಲ್ಲಿ ಇದ್ವು ಅಂದ್ರೆ, ನಮ್ಮ ದೇಶದಲ್ಲಿ ಇದ್ದಂತಹ ತಂತ್ರಜ್ಞಾನಗಳು ಕೂದಲನ್ನ ಅರ್ಧ ಸೀಳುವಂತಹ ತಂತ್ರಜ್ಞಾನ ನಮ್ಮ ದೇಶದಲ್ಲಿತ್ತು. ವಿಮಾನ, ನಾವು ವಿಮಾನವನ್ನ ಕಂಡು ಹಿಡಿದವರು ಅಂತ ನೋಡಿದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ರೈಟ್ ಸಹೋದರರು. ರೈಟ್ ಸಹೋದರರು ನಮ್ಗೆ ವಿಮಾನವನ್ನ ಕಂಡು ಹಿಡಿದ್ರು ಅಂತ ನೆನಪಾಗ್ತಾರೆ. ಆದ್ರೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಮುಂಚೆಯೇ ಮಹರ್ಷಿ ವಾಲ್ಮೀಕಿ ಎನ್ನುವಂಥವ್ರು ರಾಮಾಯಣವನ್ನ ರಚಿಸಿ ಆ ಮೂಲಕವಾಗಿ ಪುಷ್ಪಕ ವಿಮಾನವನ್ನ ತೋರಿಸುವ ಮೂಲಕ ಆಕಾಶದಲ್ಲಿ ಒಂದು ವಿಮಾನ ಹಾರಬಹುದು, ಆಕಾಶದಲ್ಲಿ ಒಂದು ವಾಹನ ಹೋಗಬಹುದು ಎನ್ನುವಂತ ಕಲ್ಪನೆಯನ್ನ ಕೊಟ್ಟಿರುವಂತಹ ದೇಶ ಇದು. ಜೊತೆ ಜೊತೆಗೆ ಈ ದೇಶದಲ್ಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾದಂತಹ ಪರಂಪರೆ ಇದೆ. ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡುವಾಗ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂದ್ರೆ, ರಸ್ತೆ ಬದಿಗಳಲ್ಲಿ ಇವತ್ತಿಗೆ ಹೇಗೆ ತರಕಾರಿಗಳನ್ನ ಮತ್ತೊಂದನ್ನ ಮಾರ್ತಾರೋ ಹಂಗೆ ಅವತ್ತಿನ ಕಾಲಕ್ಕೆ ವಜ್ರ ವೈಢೂರ್ಯ ಬಂಗಾರಗಳನ್ನ ಮಾರುತ್ತಿದ್ರು. ಮಾರೋದ್ರ ಜೊತೆಗೆ ಕತ್ತಲಾದ ನಂತರ ಆ ವಜ್ರ ವೈಢೂರ್ಯ ಬಂಗಾರಗಳನ್ನ ಯಾವುದೋ ಒಂದು ಅಂಗಡಿಯಲ್ಲಿ ಕಿಲಿ ಹಾಕಿ ಹೋಗ್ತಿರ್ಲಿಲ್ಲ, ಬದಲಿಗೆ ಒಂದು ಬಟ್ಟೆಯನ್ನ ತಗೊಂಡು ಆ ಬಟ್ಟೆಯನ್ನ ಅದ್ರ ಮೇಲೆ ಹಾಕಿ ಹೋಗ್ತಿದ್ರು. ಅಷ್ಟೊಂದು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರು, ಯಾರ ಮನೆಗೂ ಬಾಗಿಲುಗಳು ಇರ್ತಾ ಇರಲಿಲ್ಲ. ಎಷ್ಟು ಅದ್ಭುತವಾದಂತಹ ಪರಂಪರೆ ನಮ್ದಿತ್ತು ಅಂದ್ರೆ, ಯಾರ್ಯಾರು ಈ ದೇಶಕ್ಕೆ ಬರ್ತಾರೋ ಅವರೆಲ್ರಿಗೂ ಅದ್ಭುತವಾಗಿ ನೋಡ್ಕೊಂಡು ಅವರೆಲ್ರಿಗೂ ಯಾವ್ಯಾವ ಗೌರವವನ್ನು ಕೊಡ್ಬೇಕು ಅಷ್ಟು ದೊಡ್ಡ ಗೌರವವನ್ನು ಕೊಟ್ಟು ಮುಂದೆ ಬಂದಿರುವಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ಇಂತಹ ರಾಷ್ಟ್ರಕ್ಕೆ ಸಾವಿರಾರು ಕಾಲಗಳ ಇತಿಹಾಸ ಇದ್ದಾಗಲೂ ಕೂಡ ಎಷ್ಟೊಂದು ಸಶಕ್ತವಾಗಿ ಬದುಕಿದಂತಹ ದೇಶ ಅಂದ್ರೆ, ಇಂತಹ ಸಂಪತ್ ಭರಿತ ದೇಶದ ಮೇಲೆ ಸಾಕಷ್ಟು ಜನರ ಕಣ್ಣು ಬೀಳುತ್ತದೆ. ಸಾಕಷ್ಟು ಜನ ಈ ದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ದೇಶದ ಮೇಲೆ ಮೊಘಲರು, ಡಚ್ಚರು, ಫ್ರೆಂಚರು, ಆಂಗ್ಲರು ಯಾರ್ಯಾರು ಬಂದು ದಾಳಿಯನ್ನು ಮಾಡಿದ್ರು, ಎಲ್ಲರೂ ಬಂದು ದಾಳಿಯನ್ನ ಮಾಡಿ ಇಲ್ಲಿರುವಂತದ್ದನ್ನ ದೋಚ್ಕೊಂಡು ಹೋಗ್ತಾರೆ. ಒಂದ್ ಕಡೆಗೆ ಬರೀತಾರೆ, ಮೊಹಮ್ಮದ್ ಗೋರಿ ಮತ್ತು ಗಜನಿಗಳು ಈ ದೇಶದ ಮೇಲೆ ದಾಳಿಯನ್ನ ಮಾಡಿ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದು ಮತ್ತೆ ಅವ್ರ ದೇಶಕ್ಕೆ ತಗೊಂಡು ಹೋಗುವಾಗ ಅವರು ಆನೆಗಳ ಮೇಲೆ, ಕುದುರೆಗಳ ಮೇಲೆ ಈ ದೇಶದ ಸಂಪತ್ತನ್ನು ಹೊತ್ತುಕೊಂಡು ಹೋಗ್ತಿದ್ರಂತೆ. ಹೋಗುವಾಗ ಆನೆಗಳು ಕುದುರೆಗಳು ಸತ್ತು ಹೋಗ್ತಿದ್ವಂತೆ. ಯಾಕಂದ್ರೆ ಆ ಸಂಪತ್ತನ್ನ, ಬಂಗಾರವನ್ನ, ಬೆಳ್ಳಿಯನ್ನ, ವಜ್ರವನ್ನ ಹೊತ್ಕೊಳ್ಳೋದಕ್ ಆಗ್ತಿರ್ಲಿಲ್ಲ ಆನೆಗಳಿಗೆ ಮತ್ತು ಕುದುರೆಗಳಿಗೆ. ಅಷ್ಟೊಂದು ಸಂಪತ್ತನ್ನ ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಹೋಗಿ 2-3 ಎಕರೆ ಹೊಲದಲ್ಲಿ ಅದನ್ನ ಹರಡಿರ್ತಾ ಇದ್ರಂತೆ. ಅಷ್ಟು ಆದಾಗ್ಲೂ ಸಹಿತ ಎಷ್ಟು ಸಂಪತ್ ಭರಿತ ದೇಶ ಇದಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಮೇಲೆ ಸಾಕಷ್ಟು ಜನ ದಾಳಿಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದ್ರು. ಪ್ರಮುಖವಾಗಿ ಬಂದು ದಾಳಿಯನ್ನ ಮಾಡದಂತವ್ರು ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಹೆಸರನ್ನ ನಾವು ಕೇಳ್ತೀವಿ, ನಾವು ಪಠ್ಯ ಪುಸ್ತಕದಲ್ಲಿ ಅವನನ್ನ ದಿ ಗ್ರೇಟ್ ಅಂತೆಲ್ಲ ಹೇಳ್ತಾರೆ. ಅಲೆಕ್ಸಾಂಡರ್ ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡಿದಾಗ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟಂತವನು ಅಲೆಕ್ಸಾಂಡರ್. ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡ್ಬೇಕು ಅನ್ಕೊಂಡಾಗ ದಾಳಿಯನ್ನ ಆರಂಭ ಮಾಡ್ದ. ಈ ದೇಶದ ಒಳಗಡೆ ಬರಬೇಕಾದ್ರೆ ಒಬ್ಬ ರಾಜನ ವಿರುದ್ಧ ಘನಘೋರವಾದಂತಹ ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧ ನಡೆದ ನಂತರ ಇನ್ನೇನು ನಾನು ಭಾರತ ಒಳಗಡೆ ಬಂದೇ ಬಿಟ್ಟೆ, ಗೆದ್ದೇ ಬಿಟ್ಟೆ ಅನ್ನೋಂತ ಖುಷಿ ಒಳಗಡೆ ಇದ್ದಂತಹ ಅಲೆಕ್ಸಾಂಡರ್ ನನ್ನ ಸೋಲಿಸೋದಕ್ಕಾಗಿ, ಅವನನ್ನ ವಿರೋಧಿಸೋದಕ್ಕಾಗಿ, ಯಾವ ರಾಜ ತನ್ನ ರಾಣಿಯನ್ನ ಹಂಗೆ ಬಿಟ್ಟಿದ್ನೋ, ಯಾವ ರಾಜನನ್ನ ಕಳ್ಕೊಂಡಿದ್ನೋ, ಅದೇ ರಾಣಿ ಅರಮನೆಯಿಂದ ಕತ್ತಿಯನ್ನ ಹಿಡ್ಕೊಂಡು ಬಂದು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಆ ರಾಣಿ ಹೆಸರು ರಾಣಿ ಕೃಪಾ. ಅವಳು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನ ಮಾಡಿ ಇನ್ನೇನು ಅಲೆಕ್ಸಾಂಡರ್ನ ಸೇನೆ ಸೋತೇ ಬಿಡುತ್ತೆ ಅನ್ನುವಂತಹ ಸಂದರ್ಭದ ಹೊತ್ತಿಗೆ ರಾಣಿ ಕೃಪಾನಿಗೆ ಅಲೆಕ್ಸಾಂಡರ್ ಶರಣಾಗ್ತಾನೆ. ನಾನು ಒಂದು ಮಹಿಳೆಯ ಕಡೆ ಸೋಲ್ತೆ ಅನ್ನುವಂತಹ ಭಾವ ನನಗೆ ಬರಬಾರದು, ನನಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ಕಾರಣಕ್ಕಾಗಿ ಅಲೆಕ್ಸಾಂಡರ್ ರಾಣಿ ಕೃಪಾನ ವಿರುದ್ಧ ಸೋತ್ ಬಿಡ್ತಾನೆ. ಹಿಂಗೆ ಮಹಿಳೆಯರು ಸಹಿತ ಈ ದೇಶದಲ್ಲಿ ಅಷ್ಟೊಂದು ಅದ್ಭುತವಾಗಿ ಬದುಕಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನ ಕೇಳ್ತೀವಿ, ಒಂದ್ ಕಡೆ ಕತ್ತಿಯನ್ನ ಬೀಸ್ತಿದ್ಲು, ಮತ್ತೊಂದ್ ಕಡೆ ಕುದುರೆ ಸವಾರಿಯನ್ನ ಮಾಡ್ತಿದ್ಲು, ಹಿಂದ್ಗಡೆ ಮಗುವನ್ನ ಸಂಭಾಳಿಸ್ತಾ ಇದ್ಲು, ಒಂದ್ ಕಡೆ ರಾಜ್ಯವನ್ನ ನೋಡ್ಕೊಳ್ತಾ ಇದ್ಲು. ಏಕಕಾಲಕ್ಕೆ 5-6 ಕೆಲಸಗಳನ್ನ ಮಾಡುವಂತಹ ತಾಕತ್ ಇದ್ದಂಥದ್ದು ಈ ದೇಶದ ಮಹಿಳೆಯರಿಗೆ. ಎಷ್ಟು ಅದ್ಭುತವಾಗಿ ಈ ದೇಶದ ಮಹಿಳೆಯರು, ರಾಜರು ಎಲ್ಲರೂ ಹೋರಾಟವನ್ನ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿದ್ದಾರೆ. ಯಾರ್ಯಾರು ಈ ದೇಶದ ಮೇಲೆ ದಾಳಿಯನ್ನ ಮಾಡಿದ್ರು ಅವರು ದಾಳಿಯನ್ನ ಮಾಡಿ ವಾಪಸ್ ಅವ್ರ ದೇಶಕ್ಕೆ ಹೋದ್ರು. ಆದ್ರೆ ಈ ದೇಶವನ್ನ ಕೊಳ್ಳೆ ಹೊಡೆದು ಅವರ ಸಂಸ್ಕೃತಿಯನ್ನ ಇವತ್ತಿಗೂ ನಮ್ ಮುಂದೆ ಉಳಿಸಿಕೊಟ್ಟು ಹೋಗಿರುವಂತವ್ರು ಅಂದ್ರೆ ಅವರು ಬ್ರಿಟಿಷರು. ಬ್ರಿಟಿಷರು ಈ ದೇಶಕ್ಕೆ ತಕ್ಕಡಿಯನ್ನ ಹಿಡ್ಕೊಂಡು ಬಂದ್ರು. ತಕ್ಕಡಿಯನ್ನ ಹಿಡ್ಕೊಂಡು ಬಂದು ವ್ಯಾಪಾರವನ್ನ ಮಾಡ್ತೀವಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡು, ಅಂಗಲಾಚಿ ಬೇಡ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ತಗೊಂಡು ನಮ್ಮ ದೇಶದ ರಾಜರು ಬಹಳ ದೊಡ್ಡ ಮನಸ್ಸಿನವರು ಕೊಟ್ಟುಬಿಟ್ರು. ಆದ್ರೆ ನಮ್ಮೊಳಗಿನ ಆಂತರಿಕ ಕಚ್ಚಾಟವನ್ನ ಲಾಭವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಈ ದೇಶವನ್ನ ಆಳೋದಕ್ಕೆ ಆರಂಭ ಮಾಡಿದ್ರು. ಯಾವ ಬ್ರಿಟಿಷರು ತಕ್ಕಡಿಯನ್ನ ಹಿಡ್ಕೊಂಡು ಈ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದ್ರು, ಈ ದೇಶದ ವ್ಯಾಪಾರವನ್ನ ನಿಯಂತ್ರಿಸುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಅವರು ಟಿಕ್ಕಾಣಿಯನ್ನ ಹೂಡಿದ್ರು. ಸಾಕಷ್ಟು ಜನ ಆ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕು ಅನ್ನೋದಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಸಾಕಷ್ಟು ಜನ ಬಲಿದಾನ

ಮಾಡಿದ್ರು. ಒಬ್ಬೊಬ್ಬರ ಕಥೆಯನ್ನ ನಾವು ಕೇಳ್ತಾ ಕುಂದ್ರೆ ಇವತ್ತಿಗೆ ನಮ್ಗೆ ಹೇಳೋದಕ್ಕೂ ಸಹಿತ ಸಮಯ ಸಾಕಾಗುದಿಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಥೆಯನ್ನ ಹೇಳಬಹುದಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಕ್ರಾಂತಿಕಾರಿಗಳು, ಹೋರಾಟಗಾರರು, ಸ್ವತಂತ್ರ ಸೇನಾನಿಗಳು ನಮ್ಮ ನಡುವಿದ್ದಾರೆ. ಆದ್ರೆ ಅದೆಷ್ಟೋ ಜನರ ಹೆಸರುಗಳು ಪಠ್ಯ ಪುಸ್ತಕದಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ಹೇಳ್ಬೋದು. ಮೊದಲನೇದಾಗಿ ಹೇಳೋದಂದ್ರೆ, ಭಾರತಕ್ಕೆ ಬ್ರಿಟಿಷರು ಬಂದು ಬ್ರಿಟಿಷರು 250-300 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ನಂತರ ನಿಜವಾಗಿಯೂ ನಮ್ಗೆ ಸ್ವತಂತ್ರ ಬಂತು ಅಂತ ನಾವು ಒಂದ್ ಕಡೆಗೆ ಏನು ಖುಷಿಯನ್ನ ಪಟ್ಟುಕೊಂಡ್ರೆ ಮತ್ತೊಂದ್ ಕಡೆಗೆ ನಾವು ದುಃಖವನ್ನು ಪಟ್ಟುಕೊಳ್ತಾ ಇದ್ವಿ. ಯಾಕೆ ದುಃಖ ಅಂತ ನಾವು ಕೇಳೋದಾದ್ರೆ, ಈ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತಹ ಎರಡು ವಿಭಜನೆ ಆಯ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯಾರ್ಯಾರಿದ್ರೋ ಅವರೆಲ್ಲರನ್ನು, ಭಾರತೀಯರನ್ನ, ಹಿಂದೂಗಳನ್ನ ಎಲ್ರನ್ನೂ ಸಹಿತ ಏನ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂದ್ರೆ ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ. ಇದೇ ರೀತಿ ಭಾರತದ ಮುಂದೆ ಸಾವಿರಾರು ಸವಾಲುಗಳಿದ್ವು. ಯಾವ ಭಾರತ ಸ್ವತಂತ್ರಗೊಳ್ಳಿತು ಎನ್ನುವಂತ ಖುಷಿಯಲ್ಲಿತ್ತು ಅದೇ ಭಾರತದ ಮುಂದೆ ಒಂದ್ ಕಡೆ ವಲಸೆ ಬರ್ತಾ ಇದ್ರು, ಒಂದ್ ಕಡೆ ಭಯೋತ್ಪಾದನೆ ಇತ್ತು, ಮತ್ತೊಂದ್ ಕಡೆಗೆ ಸರ್ಕಾರ ರಚನೆ ಮಾಡುವಂತ ಸವಾಲಿತ್ತು, ಮತ್ತೊಂದ್ ಕಡೆಗೆ ಬೇರೆ ಬೇರೆ ರಾಜ್ಯದ ಸಂಸ್ಥಾನಗಳು ಈ ದೇಶದಲ್ಲಿದ್ವು. ಭಾರತ ಮೊದಲಿಗೆ ರಾಜ್ಯಗಳ ಒಕ್ಕೂಟವಾಗಿರಲಿಲ್ಲ, ಬದಲಿಗೆ ಸಂಸ್ಥಾನಗಳ ಒಕ್ಕೂಟ ಆಗಿತ್ತು. ಯಾವ್ದು ಸಂಸ್ಥಾನಗಳು ಅಂತ ಕೇಳಿದ್ರೆ, ಯಾರ್ಯಾರು ಈ ದೇಶದಲ್ಲಿ ರಾಜರುಗಳಿದ್ರೋ ಆ ರಾಜರುಗಳೆಲ್ಲ ಸೇರ್ಕೊಂಡು ಒಂದು ಸಂಘಟಿತವಾಗಿ ಬದುಕ್ತಾ ಇದ್ರು, ಅದಕ್ಕೆ ಸಂಸ್ಥಾನ ಅಂತ ಕರಿತಾ ಇದ್ರು. ಈ ದೇಶದಲ್ಲಿದ್ದಂತಹ ಸಂಸ್ಥಾನಗಳು ಅಂದ್ರೆ 562 ಈ ದೇಶದಲ್ಲಿ ದೇಶೀಯ ಸಂಸ್ಥಾನಗಳಂತಿದ್ವು. ಭಾರತ ಸ್ವತಂತ್ರಗೊಂಡ ನಂತರ ನಾವು ಮೌಂಟ್ ಬ್ಯಾಟನ್ ಎನ್ನುವಂತ ವ್ಯಕ್ತಿಯ ಹೆಸರನ್ನ ಕೇಳ್ತೀವಿ. ಯಾರು ಮೌಂಟ್ ಬ್ಯಾಟನ್ ಅಂತ ಕೇಳಿದ್ರೆ, ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಟವನು ಅಂತ ನಮ್ಮ ಪಠ್ಯ ಪುಸ್ತಕಗಳು ಎಲ್ಲವೂ ಹೇಳ್ತವೆ. ಭಾರತಕ್ಕೆ ಅವನೇನು ಸ್ವತಂತ್ರವನ್ನು ಕೊಡಲಿಲ್ಲ, ನಾವೇ ಅವನ ಕಡೆಯಿಂದ ಸ್ವತಂತ್ರವನ್ನ ಕಿತ್ಕೊಂಡ್ವಿ. ಯಾರಾದ್ರೂ ನಮ್ಗೆ ಬ್ರಿಟಿಷರು ಸ್ವತಂತ್ರ ಕೊಟ್ರು ಅಂದ್ರೆ ಯಾರು ಕೊಟ್ರು ಅಂತ ಹೇಳ್ಬೇಡಿ, ಇನ್ಮೇಲೆ ನಾವೇ ಕಿತ್ಕೊಂಡಿದ್ದು, ಅವ್ರೇನು ಕೊಡ್ಲಿಲ್ಲ ನಮ್ಗೆ. ಆ ಮೌಂಟ್ ಬ್ಯಾಟನ್ ಎನ್ನುವಂಥವನು ಕೊಟ್ಟ ನಂತರ ಈ ದೇಶದಲ್ಲಿ ಮೂರು ತರನಾದಂತಹ ಆಡಳಿತ ನಡೀತಾ ಇತ್ತು. ಮೊದಲನೇ ಆಡಳಿತ ಹೇಗಿತ್ತಂದ್ರೆ, ಬ್ರಿಟಿಷರೇ ನೇರವಾಗಿ ಈ ದೇಶದ ಹಲವಾರು ಸಂಸ್ಥಾನಗಳನ್ನ ಆಳ್ತಾ ಇದ್ರು. ಇನ್ನೊಂದು ರೀತಿಯಾದಂತಹ ಆಡಳಿತ ಹೆಂಗಿತ್ತಂದ್ರೆ, ಬ್ರಿಟಿಷರು ಆ ಸಂಸ್ಥಾನವನ್ನ ನೋಡ್ಕೊಳ್ತಾ ಇದ್ರು, ಭಾರತೀಯ ರಾಜನೇ ಆ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಿದ್ದ. ಇದು ಎರಡನೇ ರೀತಿಯ ಸಂಸ್ಥಾನ. ಮೂರನೇ ರೀತಿಯ ಸಂಸ್ಥಾನ ಯಾವ ರೀತಿಯಾಗಿತ್ತು ಅಂದ್ರೆ, ಮೂರನೇ ರೀತಿಯ ಸಂಸ್ಥಾನ ಇಡೀ ಭಾರತೀಯ ರಾಜರೇ ಯಾರ ಹಸ್ತಕ್ಷೇಪವಿಲ್ಲದೆ ಅವರೇ ಆಡಳಿತವನ್ನು ನಡೆಸ್ತಾ ಇದ್ರು. ಈ ರೀತಿಯಾದಂತಹ ಸಂಸ್ಥಾನಗಳಿದ್ವು. ಹೆಂಗಾದ್ರೂ ಮಾಡಿ ಭಾರತ ಸ್ವತಂತ್ರಗೊಂಡ ನಂತರ ಪಾಕಿಸ್ತಾನ ಎನ್ನುವಂಥದ್ದು ಬೇರೆ ಆಯ್ತು. ಅದೇ ರೀತಿ ಭಾರತ ಕೂಡ ಒಂದು ರಾಷ್ಟ್ರ ಆಯ್ತು, ಎರಡು ರಾಷ್ಟ್ರಗಳಾದ್ವು. ಲಾರ್ಡ್ ಮೌಂಟ್ ಬ್ಯಾಟನ್ ಏನ್ ಮಾಡ್ದ ಅಂದ್ರೆ, ಮೂರು ಆಯ್ಕೆಗಳನ್ನ ಇಲ್ಲಿರುವಂತಹ ಎಲ್ಲ ಸಂಸ್ಥಾನಗಳಿಗೂ ಕೊಟ್ಟ. ಮೊದಲನೇ ಆಯ್ಕೆ ಏನಂದ್ರೆ, ಭಾರತದ ಜೊತೆಗೆ ಸೇರ್ಕೊಳ್ಳೋದು. ಎರಡನೇ ಆಯ್ಕೆ ಏನಂತ ಕೇಳಿದ್ರೆ, ನಾವು ಪಾಕಿಸ್ತಾನದ ಜೊತೆಗೆ ವಿಲೀನಗೊಳ್ಳೋದು. ಮೂರನೇ ಆಯ್ಕೆ ಏನಂತ ಕೇಳಿದ್ರೆ, ಭಾರತದಲ್ಲಿರುವಂತಹ ಸಂಸ್ಥಾನಗಳು ಸ್ವತಂತ್ರವಾಗಿ ಇಳಿಯುವುದು. ಈ ಮೂರು ಆಯ್ಕೆಗಳನ್ನ ಕೊಟ್ಟ. ಸಾಕಷ್ಟು ರಾಜಮನೆತನಗಳು ಏನ್ ವಿಚಾರ ಮಾಡುದು ಅಂದ್ರೆ, ಭಾರತದ ಜೊತೆಗೆ ನಾವು ಸೇರ್ಕೊಂಡು ಬಿಡ್ಬೇಕಂತ ಸಾಕಷ್ಟು ರಾಜಮನೆತನಗಳು ಹೋದ್ವು. ಆದ್ರೆ ಕೆಲವು ರಾಜಮನೆತನಗಳು ಪಾಕಿಸ್ತಾನದ ಜೊತೆಗೆ ಹೋಗೋದಕ್ಕೆ ಆರಂಭ ಮಾಡಿದ್ವು, ಕೆಲವು ರಾಜಮನೆತನಗಳು ಸ್ವತಂತ್ರವಾಗಿ ಉಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ವು. ಈ ಒಂದು ಸಂದರ್ಭವನ್ನ ನೋಡಿ ಅವತ್ತಿನ ಭಾರತದಲ್ಲಿ ಇದ್ದಂತಹ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಏನ್ ಮಾಡ್ತು ಅಂದ್ರೆ, ಒಂದು ಸಭೆಯನ್ನ ಮಾಡ್ತು. ಸಭೆಯನ್ನ ಮಾಡಿ ಒಂದು ಚರ್ಚೆಯನ್ನ ಮಾಡ್ತು, ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ಸ್ವತಂತ್ರವಾಗಿ ಇಡೋದಕ್ಕೆ ಬಿಡಬೇಕು ಅಥವಾ ವಿಲೀನವಾಗಬೇಕು ಅಂತ ಚರ್ಚೆಯನ್ನ ಆರಂಭ ಮಾಡಿದಾಗ ಎಲ್ಲರ ಅಭಿಪ್ರಾಯ ಬಂದದ್ದು ಅವುಗಳನ್ನ ಭಾರತದ ಜೊತೆಗೆ ಸೇರಿಸಿಕೊಳ್ಬೇಕು ಅಂತ. ಭಾರತದ ಜೊತೆಗೆ ಸೇರಿಸಿಕೊಳ್ಬೇಕು ಅಂತ ಆರಂಭ ಮಾಡಿದಾಗ ಯಾಕೆ ವಿಲೀನ ಮಾಡ್ಬೇಕಂತ ಹೇಳಿದ್ರು ಅಂದ್ರೆ, ಅವ್ರು ಸ್ವತಂತ್ರವಾಗಿದ್ರೆ, ಒಂದ್ ವೇಳೆ ಸ್ವತಂತ್ರವಾಗಿ ಅವ್ರು ಇರೋದೇ ಆದ್ರೆ ಏನಾಗ್ತಿತ್ತು ಅಂದ್ರೆ, ಅವ್ರು ನಮ್ಮದೇ ದೇಶದ ಮೇಲೆ ದಾಳಿಯನ್ನ ಮಾಡ್ತಿದ್ರು, ನಮ್ಮದೇ ದೇಶದ ಶತ್ರುಗಳಾಗಿ ಅವ್ರು ಮಾರ್ಪಾಡಾಗ್ತಾರೆ. ಅದಕ್ಕಾಗಿ ಯಾವ ದೇಶೀಯ ಸಂಸ್ಥಾನಗಳನ್ನು ಸಹಿತ ನಾವು ಸ್ವತಂತ್ರವಾಗಿರೋದಕ್ಕೆ ಬಿಡಬಾರ್ದು, ಅವೆಲ್ಲವನ್ನು ಸಹಿತ ನಮ್ಮೊಳಗೆ ನಾವು ವಿಲೀನ ಮಾಡಿಕೊಳ್ಬೇಕು ಅಂತ ವಿಚಾರವನ್ನ ಮಾಡಿ, ಈ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಡುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ಯಾರಂದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರನ್ನ ನಾವು ಯಾವಾಗ್ಲೂ ನೆನೆಸಬೇಕು. ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂದ್ರೆ, ಈ ಭಾರತವನ್ನ ಒಡೆದು ಹೋಗಿರುವಂತಹ ಭಾರತವನ್ನ ಒಟ್ಟುಗೂಡಿಸಿ ಇವತ್ತಿಗೆ ಭಾರತದ ಭೂಪಟ ಅಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕಾಣ್ತಾ ಇದೆ ಅಂದ್ರೆ, ಆ ಭಾರತದ ಭೂಪಟದ ಹಿಂದಿನ ಯಾವ್ರದಾದ್ರೂ ಬೆವರು ಇದ್ರೆ ಅದಷ್ಟೋ ಅಸಂಖ್ಯಾತ ಸೈನಿಕರ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬೆವರಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಂದು ಈ ಮಿನಿಸ್ಟ್ರಿ ಆಫೀಸ್ ಅನ್ನ ಓಪನ್ ಮಾಡ್ತಾರೆ, ಅದು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಇದ್ರ ಉದ್ದೇಶ ಏನಂದ್ರೆ,
ದೇಶೀಯ ಸಂಸ್ಥಾನಗಳನ್ನ ಭಾರತದೊಳಗಡೆ ಇರುವಂತೆ ನೋಡ್ಕೊಳ್ಳುವಂತದ್ದು ಇದರ ಉದ್ದೇಶವಾಗಿರ್ತದೆ. ನಿಮ್ಮೆಲ್ಲರಿಗೂ ಮಕ್ಕಳ ದೇಶೀಯ ಸಂಸ್ಥಾನ ಅಂದ್ರೆ ಗೊತ್ತಿರಲಿ, ಯಾವುದು ಭಾರತದಲ್ಲಿ ಇದ್ದು ಭಾರತೀಯ ಪ್ರಜೆ ಆಗಿ ಅವರು ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಿದ್ರು. ಉದಾಹರಣೆಗೆ ಕಿತ್ತೂರು ಎನ್ನುವಂಥದ್ದು ಒಂದು ಸಂಸ್ಥಾನ. ಕಿತ್ತೂರು ಸಂಸ್ಥಾನದಲ್ಲಿ 285 ಹಳ್ಳಿಗಳಿದ್ವು. ಆ 285 ಹಳ್ಳಿಗಳು ಸೇರಿ ಒಂದು ಸಂಸ್ಥಾನ. ಅದೇ ರೀತಿ ಕೆಳದಿಯ ಚೆನ್ನಮ್ಮನ ಸಂಸ್ಥಾನ, ಮೈಸೂರು ಸಂಸ್ಥಾನ, ಮೈಸೂರು

ಸಂಸ್ಥಾನ, ಮೂರ್ನಾಲ್ಕು ಜಿಲ್ಲೆಗಳನ್ನ ಒಳಗೊಂಡಿರುವಂತ ಅದು ಒಂದು ಸಂಸ್ಥಾನ. ಹಿಂಗೆ ಭಾರತದ ತುಂಬಾ ಈ ದೇಶದ ರಾಜರು ಅಲ್ಲಲ್ಲಲ್ಲಿ ಅವರವರ ಪ್ರದೇಶಕ್ಕೆ ಅನುಗುಣವಾಗಿ ಒಂದಿಷ್ಟು ಸಂಸ್ಥಾನಗಳನ್ನ ಮಾಡಿಕೊಂಡಿದ್ರು. ಈ ರೀತಿಯಾಗಿ 562 ದೇಶೀಯ ಸಂಸ್ಥಾನಗಳಂತಿದ್ವು. ಇವುಗಳಿಗೆ ದೇಶೀಯ ಸಂಸ್ಥಾನ ಅಂತ ಕರೀತಾರೆ. ಇವರಿಗೆ ಏನ್ ಹೇಳಿದ್ರು ಅಂದ್ರೆ, ಎಲ್ಲಾ ದೇಶೀಯ ಸಂಸ್ಥಾನಗಳಿಗೆ ಭಾರತ ಸ್ವತಂತ್ರಗೊಂಡ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಏನ್ ಹೇಳಿದ್ರು ಅಂದ್ರೆ, ಯಾರ್ಯಾರು ರಾಜರು ನಮ್ಮ ಭಾರತದ ಜೊತೆಗೆ ವಿಲೀನಗೊಳ್ತಿರೋ ನಿಮ್ಮೆಲ್ಲರಿಗೂ 50 ಲಕ್ಷ

ಸಾಕಷ್ಟು ಜನ ವಿಲೀನ ಆಗ್ತಾರೆ. ಸ್ವಾತಂತ್ರ್ಯಕ್ಕಿಂತ ಮೊದಲೇ ಒಂದಿಷ್ಟು ರಾಜಮನೆತನಗಳು ದಂಗೆ ಹೇಳ್ತವೆ, ನಾವು ಭಾರತದೊಂದಿಗೆ ಸ್ವತಂತ್ರಗೊಳ್ಳೋದಿಲ್ಲ ಅಂತ ಹೇಳಿ. ಆ ರಾಜಮನೆತನಗಳು ಯಾವ್ಯಾವ ಅಂದ್ರೆ, ಮೊದಲೇ ಇರುವಂತದ್ದು ತಿರುವಾಂಕೂರು ಎನ್ನುವಂತಹ ಒಂದು ಸಂಸ್ಥಾನ. ಯಾವುದು ತಿರುವಾಂಕೂರು ಸಂಸ್ಥಾನ ಅಂದ್ರೆ, ಕೇರಳದಲ್ಲಿರುವಂತಹ ಅವತ್ತಿನ ಕಾಲಕ್ಕೆ ಬ್ರಿಟಿಷರ ಕಾಲದಲ್ಲಿ ಕೇರಳದಲ್ಲಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ. ಈ ತಿರುವಾಂಕೂರು ಸಂಸ್ಥಾನವನ್ನ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ, ತಿರುಚಿಯ ರಾಜ ಅಂತ ಹೇಳಿ. ಅದು ಬಹಳ ಸಂಪತ್ಭರಿತ ಸಂಸ್ಥಾನ ಆಗಿತ್ತು, ಸಾಕಷ್ಟು ವೈಭೋಗಗಳಿಂದ ಕೂಡಿರುವಂತಹ ಸಂಸ್ಥಾನ ಆಗಿತ್ತು. ಅದನ್ನ ನಡೆಸ್ತಾ ಇದ್ದಂಥವ್ರು ದಿವಾನರಾಗಿ ಅಲ್ಲಿಯ ಮಂತ್ರಿಯ ಕೆಲಸವನ್ನು ಮಾಡ್ಕೊಂಡಿದ್ದಂಥವ್ರು ಯಾರಂದ್ರೆ, ಸಿ ಪಿ ರಾಮಸ್ವಾಮಿ ಎನ್ನುವಂಥವ್ರು ಎಲ್ಲಾ ಬಗೆಯ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ನೋಡ್ಕೊಂಡು ಆ ತಿರುವಾಂಕೂರು ಸಂಸ್ಥಾನವನ್ನ ಬಹಳ ಪ್ರಬಲವಾಗಿ ಕಟ್ಟಿರ್ತಾರೆ. ಇದನ್ನ ಇವ್ರು ಏನ್ ಮಾಡ್ತಾರಂದ್ರೆ, ಸ್ವತಂತ್ರ ಸಿಗೋದಕ್ಕಿಂತ ಮೊದಲೇ ನಾವು ಏನನ್ನಾದ್ರೂ ಮಾಡಿ ನಾವು ಸ್ವತಂತ್ರ ಉಳಿಬೇಕು ಅಂತ ಅವರು ವಿಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಬಿಟ್ಟು ಕೊಡಬಾರದು ಅಂತ ಹೇಳಿ ಸರ್ದಾರ್ ವಲ್ಲಭಾಯಿ ಪಟೇಲರು ವಿಚಾರವನ್ನ ಮಾಡ್ತಾರೆ. ಯಾಕೆ ಅದನ್ನ ಬಿಟ್ಟು ಕೊಡಬಾರದು ಅಂತ ಅವ್ರು ವಿಚಾರವನ್ನ ಮಾಡಿದ್ರು ಅಂದ್ರೆ, ಅದು ಸಾಗರೋತ್ಪನ್ನಗಳು, ಸಾಗರದಿಂದ ಬರುವಂತಹ ಉತ್ಪನ್ನಗಳು, ಯಾವ್ದಾವ್ದು ಸಾಂಬಾರ ಪದಾರ್ಥಗಳಿದ್ವೋ ಅಥವಾ ಬಂದರುಗಳಂತ ನಾವೇನ್ ಕರಿತೀವಲ್ಲ, ಎಲ್ಲಾ ಸಾಗರದ ಮೂಲಕ ವಿದೇಶಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳೋದಕ್ಕೆ, ರಫ್ತು ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಇತ್ತು. ಜೊತೆಗೆ 1947 ಹೊತ್ತಿಗೆ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಸಾಕಷ್ಟು ಜನ ಅಲ್ಲಿ ಸಾಕ್ಷರತೆಯನ್ನ ಕೂಡಿದಂತ, ಸಾಕ್ಷರತೆ ಭರಿತವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಅವತ್ತಿನ 1947 ಹೊತ್ತಿಗೆ ಹೈದರಾಬಾದ್ ಅನ್ನ ಬಿಟ್ರೆ ಎರಡನೇ ಅತಿ ದೊಡ್ಡ ಶ್ರೀಮಂತ ಯಾವ್ದು ಸಂಸ್ಥಾನ ಇತ್ತು ಅಂದ್ರೆ ಅದು ತಿರುವಾಂಕೂರಿನ ಸಂಸ್ಥಾನ. ಹೆಂಗಾದ್ರೂ ಮಾಡಿ ಸ್ವತಂತ್ರ ಉಳಿಬೇಕು ಅಂತ ಅಲ್ಲಿನ ರಾಜ ಆಲೋಚನೆ ಮಾಡಿದಾಗ, ಅಲ್ಲಿ ಕೇರಳ ಸೋಷಿಯಲಿಸ್ಟ್ ಪಾರ್ಟಿ ಎನ್ನುವಂತಹ ಒಂದು ಪಾರ್ಟಿ ಇರ್ತದೆ, ಅದರ ಕೇಳಪ್ಪ ಎನ್ನುವಂತಹ ವ್ಯಕ್ತಿ ಹೋರಾಟವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಭಾರತ ಜೊತೆಗೆ ವಿಲೀನಗೊಳ್ಳಬೇಕು ಅಂತ ಹೋರಾಟವನ್ನು ಮಾಡ್ತಾ ಮಾಡ್ತಾ ಹೋರಾಟ ಅನ್ನುವಂಥದ್ದು ಹಿಂಸೆ ರೂಪಕ್ಕೆ ಪಡ್ಕೊಳ್ತದೆ. ಕೇಳಪ್ಪ ಅವರ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಸಿ ಪಿ ರಾಮಸ್ವಾಮಿ, ಯಾರು ಆ ಒಂದು ಸಂಸ್ಥಾನದ ದಿವಾನರಾಗಿದ್ದು, ಆ ದಿವಾನನ ಮೂಗನ್ನ ಕತ್ತರಿಸ್ತಾನೆ, ಕಿವಿಯನ್ನ ಕತ್ತರಿಸ್ತಾನೆ, ಕತ್ತರಿಸಿ ನಾವು ಗೆದ್ದೆವು ಅನ್ನುವಂತಹ ಒಂದು ಘೋಷಣೆಯನ್ನ ಹಾಕ್ತಾನೆ. ಆಗ ಇದನ್ನು ನೋಡಿದಂತಹ ರಾಜ, ಅವನಿಗೆ ಅನಿಸ್ತದೆ ನನಗೂ ಕೂಡ ಇದೇ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಅವನು ಅವತ್ತೇ ಅಲ್ಲಿರುವಂತದ್ದನ್ನೆಲ್ಲವನ್ನ ಬಿಟ್ಟು ನಾನು ಭಾರತ ಜೊತೆಗೆ ವಿಲೀನಗೊಳ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸ್ವತಂತ್ರ ಪೂರ್ವಕ್ಕೆ ಇರುವಂತಹ ಮೊದಲನೇದ್ದು. ಎರಡನೇ ಸ್ವತಂತ್ರ ಪೂರ್ವದಲ್ಲಿ ಎರಡನೇ ಇರುವಂತಹ ಸಂಸ್ಥಾನ ಅಂದ್ರೆ ಭೂಪಾಲ್ ಸಂಸ್ಥಾನ. ಭೂಪಾಲ್ ಸಂಸ್ಥಾನ ಬಹಳ ವಿಶೇಷವಾದಂತಹ ಸಂಸ್ಥಾನ, ಬಹಳ ಸಂಪತ್ಭರಿತ ಸಂಸ್ಥಾನ ಕೂಡ ಆಗಿತ್ತು. ಅಲ್ಲಿರುವಂತಹ ರಾಜ ತಾನು ಸ್ವತಂತ್ರವಾಗಿರಬೇಕು ಎನ್ನುವಂತ ಆಲೋಚನೆಯನ್ನ ಮಾಡ್ತಿದ್ದ. ಯಾಕೆ ಸ್ವತಂತ್ರವಾಗಿರುವಂತಹ ಆಲೋಚನೆಯನ್ನ ಮಾಡ್ತಿದ್ದ ಅಂದ್ರೆ, ಅವನು ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸ್ನೇಹವನ್ನು ಹೊಂದಿದ್ದ. ಯಾರು ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ, ಭಾರತ ತುಂಡಾಗೋದಕ್ಕೆ ಭಾರತದ ವಿರುದ್ಧ ಷಡ್ಯಂತ್ರವನ್ನ ಹೂಡಿ ಪಾಕಿಸ್ತಾನ ಎನ್ನುವಂತಹ ರಾಷ್ಟ್ರವನ್ನ ಪಡೆದುಕೊಂಡು ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಆಗಿರುವಂತವನು, ಭಾರತದಲ್ಲಿ ಇವತ್ತಿಗೂ ಭಯೋತ್ಪಾದನೆ ಮತ್ತೊಂದು ಮಗದೊಂದು ನಡೀತಾ ಇದೆ ಅಂದ್ರೆ ಅದು ಮೊಹಮ್ಮದ್ ಅಲಿ ಜಿನ್ನಾ ಅವತ್ತಿಗೆ ಮಾಡುವಂತಹ ಪಾಕಿಸ್ತಾನದ ಕಾರಣದಿಂದಾಗಿ. ಅವನ ಜೊತೆಗೆ ಸಂಬಂಧವನ್ನು ಹೊಂದಿದ್ದ ಆ ರಾಜನ ಹೆಸರೇನಂದ್ರೆ ಹಮೀದುಲ್ಲಾ ಖಾನ್ ಅಂತ ಹೇಳಿ. ಹಮೀದುಲ್ಲಾ ಖಾನ್ ಎನ್ನುವಂತವನು ಭೂಪಾಲದ ರಾಜನಾಗಿದ್ದ. ಆ ರಾಜ್ಯದಲ್ಲಿ 88% ಹಿಂದೂಗಳಿದ್ರು. ಅವ್ರು ಏನ್ ಮಾಡ್ತಾರಂದ್ರೆ, ಸ್ವತಂತ್ರವಾಗಿರಬೇಕು ನಾವು ಎನ್ನುವಂತ ದಂಗೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ದೊಡ್ಡ ಪ್ರಮಾಣದ ದಂಗೆಯನ್ನ ಮಾಡುವ ಮೂಲಕ ಆ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಆ ದಂಗೆಯನ್ನ ನೋಡಿ ಆ ಒಂದು ಸ್ಥಳಕ್ಕೆ, ಭೂಪಾಲ್ ಎನ್ನುವಂತ ಸ್ಥಳಕ್ಕೆ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಅಲ್ಲಿರುವಂತಹ ರಾಜನನ್ನ ದಮನಿಸಿ ಅವನಿಗೆ ಏನು ಕೊಡಬೇಕು ಎಲ್ಲವನ್ನು ಕೊಟ್ಟು ಆ ಭೂಪಾಲನ್ನ ಭಾರತ ಜೊತೆಗೆ ವಿಲೀನ ಮಾಡ್ಕೊಳ್ತಾರೆ. ಅದೇ ರೀತಿ ಮೂರನೇದಾಗಿರುವಂತಹ ಸಂಸ್ಥಾನ ಯಾವ್ದು ಅಂದ್ರೆ ಜೋಧಪುರ ಸಂಸ್ಥಾನ. ಅಲ್ಲಿ ಗಜ ಸಿಂಗ್ ಎನ್ನುವಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡಿದ್ದ. ಅವನು ಸಹಿತ ಮೊಹಮ್ಮದ್ ಅಲಿ ಜಿನ್ನಾನ ಸ್ನೇಹಿತನಾಗಿದ್ದ. ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸೇರಿಕೊಂಡು ಭಾರತದಲ್ಲೇ ಇದ್ದು ಭಾರತದ ವಿರುದ್ಧ ಪಿತೂರಿಯನ್ನು ಮಾಡಬೇಕೆನ್ನುವಂತಹ ಒಂದು ದುರಾಲೋಚನೆ ಅವನಿಗಿತ್ತು. ಅದೇ ಸಂದರ್ಭಕ್ಕೆ ಏನ್ ಮಾಡಿದ್ರು ಅಂದ್ರೆ, ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿ ಅವನನ್ನು ಸಹಿತ ಸದೆ ಬಡಿದು ಸರ್ದಾರ್ ವಲ್ಲಭಾಯಿ ಪಟೇಲರು ಜೋಧಪುರವನ್ನ ವಶಕ್ಕೆ ಪಡೆದುಕೊಂಡ್ರು. ಇದು ಸ್ವತಂತ್ರ ಪೂರ್ವದ ಹೊತ್ತಿಗೆ ದೇಶೀಯ ಸಂಸ್ಥಾನಗಳನ್ನ ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಭಾರತದ ಜೊತೆಗೆ ವಿಲೀನ ಮಾಡಿದ್ರು ಅಂತ, ಯಾವ ರೀತಿಯಾಗಿ ಸ್ವತಂತ್ರ ಪೂರ್ವದ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲರು ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ನೋಡಬಹುದು. ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಅದ್ಭುತವಾದಂತಹ ಆಲೋಚನೆಯನ್ನ ನಾವು ನೋಡಬೇಕು. ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಸ್ವತಂತ್ರ ಸಿಗುವ ಮುಂಚೆಯೇ ಅವರು ಹೋರಾಟವನ್ನ ಮಾಡಿ ಅದೆಷ್ಟೋ ಕಾರ್ಯಾಚರಣೆಗಳನ್ನ ಮಾಡಿ, ಇನ್ನೂ ನಾವು ಸುಮ್ಮನೆ ಕುಂತ್ರೆ ಇವುಗಳು ಬೇರೆಯವರ ಪಾಲಾಗ್ತವೆ, ಬೇರೆಯವರ ಆಸೆಗೆ ಬೀಳುತ್ತವೆ ಎನ್ನುವ ಕಾರಣಕ್ಕಾಗಿ ಹೋರಾಟವನ್ನ ಮಾಡುವ ಮೂಲಕ ಯಾವುದೇ ಬೆಲೆ ತೆತ್ತಾದರೂ ಸಹಿತ ಅವುಗಳನ್ನು ಉಳಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ

ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ರು ತಾವು ಸ್ವತಂತ್ರಗೊಳ್ಳೋದಕ್ಕಿಂತ ಮುಂಚೆ ಈ ಮೂರು ಸಂಸ್ಥಾನಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈಗ ಸ್ವತಂತ್ರ ಸಿಕ್ಕ ನಂತರ ಬಹಳ ದೊಡ್ಡ ಸವಾಲುಗಳಿದ್ವು. ಯಾವ್ಯಾವ ರೀತಿಯಾದಂತಹ ಸವಾಲುಗಳು ಅಂದ್ರೆ, ಪಾಕಿಸ್ತಾನ ಭಾರತ ವಿಭಜನೆ ಆದ ನಂತರ ಪಾಕಿಸ್ತಾನದಿಂದ ಸಾಕಷ್ಟು ಜನ ಈ ದೇಶಕ್ಕೆ ಬರ್ತಾ ಇದ್ರು. ಅಂದ್ರೆ ರೈಲುಗಳು ತುಂಬಿಕೊಂಡು ಬರ್ತಾ ಇದ್ವು, ರೈಲುಗಳಲ್ಲಿ ಹೆಣಗಳು ಕೂಡ ಬರ್ತಾ ಇದ್ವು, ರೈಲುಗಳಲ್ಲಿ ಮನುಷ್ಯರು ಬರ್ತಾ ಇದ್ರು. ಅದೆಷ್ಟೋ ಜನ ಪಾಕಿಸ್ತಾನದಲ್ಲಿ ಇದ್ದಂತಹ ಹಿಂದೂಗಳು ಪಾಕಿಸ್ತಾನವನ್ನು ಬಿಟ್ಟು ಅಲ್ಲಿಂದ ಓಡೋಡಿ ಬಂದ್ರು, ಆಸ್ತಿಯನ್ನ ಬಿಟ್ಟು ಬಂದ್ರು. ಸಾಕಷ್ಟು ಕಗ್ಗೊಲೆ ನಡೀತು, ಅತ್ಯಾಚಾರ ನಡೀತು, ಮತ್ತೊಂದು ನಡೀತು, ದೇಶದಲ್ಲಿ ಬಡತನ ಇತ್ತು, ಸರ್ಕಾರ ರಚನೆ ಮಾಡುವಂತಹ ಸವಾಲಿತ್ತು. ಎಷ್ಟೊಂದು ಸಮಸ್ಯೆಗಳು ಈ ದೇಶಕ್ಕೆ ಕಾಡಿದ್ವು ಅಂದ್ರೆ, ಸಾಕಷ್ಟು ಸಮಸ್ಯೆಗಳು ಈ ದೇಶದಲ್ಲಿ ಕಾಡಿದ್ವು. ಅದರ ನಡುವೆಯೂ ಬಹಳ ದೊಡ್ಡ ಸವಾಲು ಯಾವ್ದಂದ್ರೆ, ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿ ಏಕೀಕರಣ ಮಾಡುವಂತಹ ಜವಾಬ್ದಾರಿಯನ್ನ ಮತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರೆ. ಈ ಮೊದಲನೆಯದಾಗಿ ಎಲ್ಲಾ ಸಂಸ್ಥಾನಗಳು ಸಹಿತ ಒಪ್ಪಿಕೊಳ್ತವೆ, ಆದ್ರೆ ಈ ಸಂಸ್ಥಾನಗಳ ಒಪ್ಪಿಕೊಳ್ಳುವುದರ ಜೊತೆಗೆ ಬಹಳ ಕಿರಿಕ್ ಮಾಡಿದಂತಹ, ಬಹಳ ತೊಂದರೆ ಮಾಡಿದಂತಹ ಸಂಸ್ಥಾನಗಳು ಅಂದ್ರೆ ಮೂರು ಸಂಸ್ಥಾನಗಳು. ಮೊದಲನೇ ಸಂಸ್ಥಾನ ಕಾಶ್ಮೀರ, ಎರಡನೇ ಸಂಸ್ಥಾನ ಹೈದರಾಬಾದ್, ಮೂರನೇ ಸಂಸ್ಥಾನ ಜುನಾಗಢ. ಇಲ್ಲಿರುವಂತಹ ಎಲ್ಲ ಬಹಳ ವಿದ್ಯಾರ್ಥಿಗಳಿದ್ದೀರಿ, ಸಾಕಷ್ಟು ಜನರಿಗೂ ಸಹಿತ ಈ ಸ್ವಾತಂತ್ರ್ಯ ನಂತರ ಏಕೀಕರಣದಲ್ಲಿ ಪ್ರಮುಖವಾಗಿ ಇದ್ದಂತಹ ಸಂಸ್ಥಾನಗಳು, ವಿಲೀನಗೊಂಡಂತಹ ಸಂಸ್ಥಾನಗಳು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ, ಸಾಕಷ್ಟು ಪರೀಕ್ಷೆಯಲ್ಲಿ. ಕಾಶ್ಮೀರದ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜುನಾಗಢ ಸಂಸ್ಥಾನ, ಈ ಮೂರೂ ಸಂಸ್ಥಾನಗಳು ಭಾರತದ ಸ್ವತಂತ್ರದ ನಂತರ, ಸ್ವತಂತ್ರ ಸಿಕ್ಕ ನಂತರ ಇವುಗಳನ್ನ ವಿಲೀನ ಮಾಡಲಾಗ್ತದೆ. ಈ ಎಲ್ಲ ಮೂರು ಸಂಸ್ಥಾನಗಳ ಬಗ್ಗೆ ನೀವು ಒಮ್ಮೆ ತಿಳ್ಕೊಂಡ್ರೆ ಸಾಕು, ಡಿಗ್ರಿ ಮುಗಿಯೋ ಹೊತ್ತಿಗೂ, ಪದವಿ ಮುಗಿಯೋ ಹೊತ್ತಿಗೂ ಸಹಿತ ಇವುಗಳನ್ನ ಕೇಳೇ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ನೀವು ಓದೇ ಓದ್ತೀರಾ. ಯಾರಾದ್ರೂ ಆರ್ಟ್ಸ್ ಲೈನ್ಗೆ ಹೋಗುವಂತವ್ರಿದ್ರೆ, ಮತ್ತೊಂದು ಯಾವ್ದಾದ್ರು ಕಾಂಪಿಟೇಟಿವ್ ವರ್ಲ್ಡ್ ಗೆ ಹೋಗುವಂತವ್ರಿದ್ರೆ, ತಾವು ದಯಮಾಡಿ ಈ ಮೂರು ಸಂಸ್ಥಾನಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ರೆ ಸಾಕು, ಇವು ಯಾವಾಗಿದ್ರು ನಮಗೆ ಉಪಯೋಗ ಆಗ್ತವೆ ಅಂತ. 1947 ಆಗಸ್ಟ್ 15 ಹೊತ್ತಿಗೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕರೂ ಸಹಿತ ದೇಶ ಪೂರ್ತಿಯಾಗಿ ಸ್ವತಂತ್ರಗೊಂಡಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಸಂಸ್ಥಾನಗಳು ಅಲ್ಲಲ್ಲಲ್ಲಿ ಭಾರತದ ಜೊತೆಗೆ ನಾವು ಬರೋದಿಲ್ಲ ಎನ್ನುವಂತ ಸಾಕಷ್ಟು ಕಿರಿಕಗಳನ್ನ ಮಾಡ್ತಾ ಇದ್ದು, ಸಾಕಷ್ಟು ತೊಂದರೆಯನ್ನ ಮಾಡ್ತಾ ಇದ್ದು. ಅವುಗಳು ಭಾರತದ ಜೊತೆಗೆ ಬರದೇ ಇದ್ರು ಸಾಕಷ್ಟು ತೊಂದರೆಗಳಾಗ್ತಿದ್ವು. ಈ ಉದಾಹರಣೆಗೆ ಕಾಶ್ಮೀರ ಎನ್ನುವಂಥದ್ದು ಸ್ವತಂತ್ರವಾಗಿ ಉಳಿಬೇಕು ಅಂತ ಅವತ್ತಿನ ರಾಜ ಹರಿಸಿಂಗ್ ಯೋಚನೆಯನ್ನು ಮಾಡಿದ್ದ. ಒಂದು ವೇಳೆ ಕಾಶ್ಮೀರ ಸ್ವತಂತ್ರವಾಗಿ ಉಳಿದಿದ್ರೆ ಇವತ್ತಿಗೆ ಭಾರತದಲ್ಲಿ ಸಾಕಷ್ಟು ಘನಘೋರವಾದಂತಹ ಯುದ್ಧಗಳು ನಡೆದು ಹೋಗ್ತಾ ಇದ್ವು, ಸಾಕಷ್ಟು ಆಪತ್ತುಗಳು ಸಹಿತ ಭಾರತಕ್ಕೆ ಬರ್ತಾ ಇದ್ವು. ಅದೇ ರೀತಿ ಹೈದರಾಬಾದ್, ಜುನಾಗಢ ಇವೆಲ್ಲವೂ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿದಿದ್ರೆ ಭಾರತಕ್ಕೆ ಧಕ್ಕೆ ಬಹಳಷ್ಟು ಆಗ್ತಿತ್ತು. ಆ ಕಾರಣದಿಂದಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಸಾಕಷ್ಟು ವಿಚಾರವನ್ನ ಮಾಡಿ ಭಾರತದ ಜೊತೆಗೆ ಈ ಮೂರು ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರುವಂತದ್ದು ಕಾಶ್ಮೀರವನ್ನ ಹೆಂಗ್ ವಿಲೀನ ಮಾಡಿದ್ರು ಅಂತ. ಕಾಶ್ಮೀರವನ್ನ 1947 ಹೊತ್ತಿಗೆ ಡೋಗ್ರಾ ಮನೆತನದ ಹರಿಸಿಂಗ್ ಅಂತ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಹರಿಸಿಂಗ್ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ ಅಂದ್ರೆ, ಅವನಿಗೆ ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಲ್ಪನೆ ಇರಲಿಲ್ಲ, ತನ್ನ ರಾಜ್ಯ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂತ ಯಾವುದೇ ಅವನಿಗೆ ಒಂದಿಷ್ಟು ವಿಚಾರಗಳಿರಲಿಲ್ಲ. ಅವನು ವಿಲಾಸಿ ಪ್ರಿಯನಾಗಿದ್ದ. ವಿಲಾಸಿ ಪ್ರಿಯ ಅಂದ್ರೆ ಏನ್ ಬರುತ್ತೋ ಅದನ್ನು ತಗೊಳ್ಳೋದು, ತಿನ್ನೋದು, ಐಷಾರಾಮಿ ಜೀವನವನ್ನು ನಡೆಸೋದು. ಯಾವುದೇ ರೀತಿಯಾದಂತಹ ದೇಶವನ್ನ ಅಭಿವೃದ್ಧಿ ಮಾಡಬೇಕು, ತನ್ನ ರಾಜ್ಯವನ್ನ ಮುನ್ನಡೆಸಬೇಕು, ವಿದೇಶಾಂಗ ನೀತಿಯನ್ನ ಗಟ್ಟಿಗೊಳಿಸಿಕೊಳ್ಬೇಕು, ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಬೇಕು, ಸಾರಿಗೆ ಸಂಪರ್ಕ ಹೆಚ್ಚಿಸಬೇಕು, ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಈ ಯಾವ ಕಲ್ಪನೆಗಳು ಸಹಿತ ಹರಿಸಿಂಗನಿಗೆ ಇರಲಿಲ್ಲ. ಅವನಿಗಿದ್ದಂತಹದ್ದು ಏನಂದ್ರೆ, ಬರೀ ವಿಲಾಸಿ ಜೀವನವನ್ನು ನಡೆಸಬೇಕು, ಒಳ್ಳೆ ಒಳ್ಳೆದನ್ನ ತಿನ್ನಬೇಕು, ಮಲ್ಕೊಳ್ಬೇಕು, ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಇದೇ ಇತ್ತು. ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಾಳಜಿ ಇರಲಿಲ್ಲ. 1947 ಸ್ವತಂತ್ರಗೊಂಡ ನಂತರ ಬ್ರಿಟಿಷರು ಈ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳಿಗೆ ಮೂರು ಆಯ್ಕೆಗಳನ್ನು ನೀಡ್ತಾರೆ. ಮೊದಲನೇ ಆಯ್ಕೆ ಭಾರತದ ಜೊತೆಗೆ ವಿಲೀನಗೊಳ್ಳೋದು, ಎರಡನೇ ಆಯ್ಕೆ ಪಾಕಿಸ್ತಾನದ ಜೊತೆ ಹೋಗೋದು, ಮೂರನೇ ಆಯ್ಕೆ ಸ್ವತಂತ್ರವಾಗಿ ಉಳಿಯೋದು. ಸಾಕಷ್ಟು ಜನ ಭಾರತದ ಜೊತೆಗೆ ವಿಲೀನಗೊಳ್ತಾರೆ, ಒಂದಿಷ್ಟು ಜನ ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಆದ್ರೆ ಹರಿಸಿಂಗ್ ತಾನು ಸ್ವತಂತ್ರ ಉಳಿಬೇಕು ಅಂತ ವಿಚಾರ ಮಾಡ್ತಾನೆ. ನನಗೆ ಭಾರತದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ, ಪಾಕಿಸ್ತಾನದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರ ಮಾಡ್ತಾನೆ. ಆದ್ರೆ ಸ್ವತಂತ್ರವಾಗಿ ಉಳಿಯುವಷ್ಟು ದಮ್ಮು ತಾಕತ್ತು ಅವನಿಗೆ ಇರಲಿಲ್ಲ. ಸ್ವತಂತ್ರವಾಗಿ ಉಳಿದಿದ್ದೆ ಆದ್ರೆ ಅವನನ್ನ ಭಾರತದವರು ಮತ್ತು ಪಾಕಿಸ್ತಾನದವರು ಹರು ತಿಂದು ಬಿಡ್ತಿದ್ರು. ಅದಕ್ಕಾಗಿ ಅವನು ವಿಚಾರ ಏನ್ ಮಾಡ್ತಾನಂದ್ರೆ, ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರವನ್ನ ಮಾಡಿದಾಗ ಮೊಹಮ್ಮದ್ ಅಲಿ ಜಿನ್ನಾನಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಪಾಕಿಸ್ತಾನದಲ್ಲಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ 1947 ಹೊತ್ತಿನಿಂದಲೂ ಸಹಿತ ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರಬೇಕು ಎನ್ನುವಂತ ದುರಾಲೋಚನೆಯನ್ನ ಮಾಡ್ಕೊಂಡೇ ಬಂದ. ಹೆಂಗಾದ್ರೂ ಮಾಡಿ ಕಾಶ್ಮೀರವನ್ನ ಪಾಕಿಸ್ತಾನ ಜೊತೆಗೆ ಸೇರಿಸ್ಕೊಳ್ಬೇಕು, ಪಾಕಿಸ್ತಾನ ಜೊತೆ ಕಾಶ್ಮೀರ ಇರಬೇಕು, ಜಮ್ಮು ಮತ್ತು ಕಾಶ್ಮೀರ ನಮ್ಮದೇ ಎನ್ನುವಂತ ಪ್ರತಿಪಾದನೆಯನ್ನ ಮಾಡ್ತಾ ಮಾಡ್ತಾ ಅವನೊಂದು ವಿಚಾರವನ್ನ ಮಾಡಿ 1947 ಹೊತ್ತಿಗೆ
ಅಲ್ಲಿ ಇದ್ದಂತಹ ಪಟಾಣರು

ಎನ್ನುವಂತ ಅರೆ ಸೇನಾ ಪಡೆ ಇರ್ತದೆ, ಅವ್ರದೇ ಆದಂತ ಒಂದು ತಂಡ ಯಾವ ರೀತಿಯಾಗಿ ಆರ್ಮಿ ಕೆಲಸ ಮಾಡುತ್ತೋ ಪೊಲೀಸರು ಕೆಲಸ ಮಾಡುತ್ತಾರೋ ಅದೇ ರೀತಿಯಾಗಿ ಪಠಾಣರು ಸಹಿತ ಅವತ್ತಿನ ಕಾಲಕ್ಕೆ ಕಾಶ್ಮೀರದ ಗಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಕಾಶ್ಮೀರ ಆಜಾದಿ ಫೋರ್ಸ್ ಎನ್ನುವಂತಹ ಒಂದು ಸಂಘಟನೆ ಕೂಡ ಇರ್ತದೆ. ಇವೆರಡೂ ಸಂಘಟನೆಗಳನ್ನ ಬಳಸಿಕೊಂಡು ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತ ವಿಚಾರವನ್ನ ಮಾಡಿ ಅವನು ಸಾಕಷ್ಟು ರೀತಿಯಲ್ಲಿ ಹೋರಾಟಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಯಾವ್ಯಾವ ರೀತಿಯಾಗಿ ಅವನು ಹೋರಾಟವನ್ನ ಮಾಡಿದ ಅಂದ್ರೆ ಆ ಪಠಾಣರನ್ನ ಮತ್ತು ಕಾಶ್ಮೀರ ಆಜಾದಿ ಫೋರ್ಸ್ ಇವೆರಡನ್ನ ಸೇರಿಸಿಕೊಂಡು ಆ ಕಾಶ್ಮೀರದಲ್ಲಿದ್ದಂತ ಎಲ್ಲಾ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ಅತ್ಯಾಚಾರವನ್ನ ಮಾಡ್ತಾನೆ, ಮನ ಬಂದಂತೆ ಅವರನ್ನ ಬಳಸಿಕೊಳ್ತಾನೆ. ಎಲ್ಲವನ್ನು ಮಾಡಿದ ನಂತರ ಶ್ರೀನಗರಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಂತ ವಿಚಾರವನ್ನ ಮಾಡ್ತಾನೆ. ಇದನ್ನ ನೋಡಿದಂತಹ ಹರಿಸಿಂಗ್ನು ಒಂದ್ ವೇಳೆ ನಾನು ಪಾಕಿಸ್ತಾನ ಜೊತೆ ಸೇರಿದ್ರೆ ಮುಂದೊಂದು ದಿವಸ ಕಾಶ್ಮೀರದ ಪರಿಸ್ಥಿತಿ ಹಿಂಗೆ ಆಗ್ಬೋದು, ನಾನು ಸ್ವತಂತ್ರವಾಗಿ ಉಳಿದ್ರೆ ನನ್ನನ್ನ ಇವರು ಸುಮ್ಮನೆ ಬಿಡೋದಿಲ್ಲ ಅಂತ ವಿಚಾರ ಮಾಡಿ ಅವನು ತನ್ನ ತಿಳುವಳಿಕೆ ಬಂದು ಅವನಿಗೆ ಜ್ಞಾನೋದಯ ಆಗಿ ಅವನೇನ್ ಮಾಡ್ತಾನೆ ಅಂದ್ರೆ ನಾನು ಭಾರತದ ಜೊತೆಗೆ ಸೇರ್ಕೊಳ್ತೀನಿ ಅಂತ ಹೇಳಿ ಒಪ್ಪಂದವನ್ನು ಮಾಡಿ ಅದಕ್ಕೆ ಸಹಿಯನ್ನು ಹಾಕಿಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಆ ಪಾಕಿಸ್ತಾನದ ಸೈನಿಕರು ಈ ಪಠಾಣರು ಮತ್ತು ಕಾಶ್ಮೀರಿ ಆಜಾದ್ ಫೋರ್ಸ್ನ ಸಾಕಷ್ಟು ಜನರು ಸೇರ್ಕೊಂಡು ಏನ್ ಮಾಡ್ತಾರಂದ್ರೆ ಕಾಶ್ಮೀರದಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಭ್ರಷ್ಟಾಚಾರ ಎಲ್ಲವನ್ನ ಮಾಡಿ ದರೋಡೆಯನ್ನ ಮಾಡಿ ಸಾಕಷ್ಟು ರೀತಿಯಾದಂತಹ ಹಾನಿಯನ್ನ ಅವರು ಮಾಡಿಬಿಟ್ಟಿರ್ತಾರೆ. ಅದೇ ಸಂದರ್ಭಕ್ಕೆ ಭಾರತದ ಜೊತೆಗೆ ಸೇರ್ಕೊಳ್ಬೇಕು ಅಂತ ಹರಿಸಿಂಗ್ ವಿಚಾರವನ್ನ ಮಾಡಿದಾಗ ಅವನು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ತಿಳಿಸಿದ ತಕ್ಷಣವೇ ಕೆ ಎಸ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಜನರಲ್ ಅವತ್ತಿನ ಕಾಲಕ್ಕೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರುವಂತವರು ತಿಮ್ಮಯ್ಯ ಅನ್ನುವಂಥವ್ರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ರು. ಅವರನ್ನ ಸೇರಿಸಿಕೊಂಡು 90,000 ಜನರನ್ನ ಸೇರಿಸಿಕೊಂಡು ಆ ಒಂದು ಕಾಶ್ಮೀರದ ಮೇಲೆ ಬಂದಂತಹ ಪಠಾಣರನ್ನ ಕಾಶ್ಮೀರ ಆಜಾದಿ ಫೋರ್ಸ್ನವರನ್ನ ಪಾಕಿಸ್ತಾನಿ ಸೈನಿಕರನ್ನ ಸದೆ ಬಡಿಯೋದಕ್ಕಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕಾಗಿ 90,000 ಸೈನಿಕರನ್ನ ಯಾರು ಕಳಿಸ್ತಾರಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಭಾರತೀಯ ಸೈನಿಕರನ್ನ ಕಳಿಸ್ತಾರೆ. ಕೆಚ್ಚದೆಯಿಂದ ಹೋರಾಟವನ್ನ ಮಾಡಿ ಅಲ್ಲಿರುವಂತವ್ರು ಎಲ್ಲರನ್ನು ಹೊಡೆದೋಡಿಸಿ ಕಾಶ್ಮೀರವನ್ನ ಮತ್ತೆ ಭಾರತದ ತೆಕ್ಕೆಗೆ ತಗೊಳ್ತಾರೆ. ಅಷ್ಟೊತ್ತಿಗಾಗಲೇ ಮೂರನೆಯ ಒಂದು ಭಾಗದಷ್ಟು ಕಾಶ್ಮೀರವನ್ನ ಪಾಕಿಸ್ತಾನಿಗರು ಆಕ್ರಮಿಸಿಕೊಂಡಿರ್ತಾರೆ. ಇವತ್ತಿಗೂ ಸಹಿತ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಭಾರತದ ಭೂಪಟದ ಮೇಲ್ಭಾಗದಲ್ಲಿ ಒಂದಿಷ್ಟು ಭಾಗವನ್ನ ಯಾರು ಪಾಕಿಸ್ತಾನಿಗರು ಆಕ್ರಮಣವನ್ನು ಮಾಡಿದ್ದಾರೆ ಅದನ್ನ ಪಾಕಿಸ್ತಾನ ಅಂತ ನಾವು ಇವತ್ತಿಗೂ ಹೇಳೋದಿಲ್ಲ. ಅದಕ್ಕೆ ಹೇಳೋದೇನೆಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕಿಸ್ತಾನ ಅವತ್ತಿಗೆ ಆಕ್ರಮಿಸಿಕೊಂಡಿರುವಂತಹ ಆ ಒಂದು ಸ್ಥಾನವನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೀತಾರೆ. ಅದನ್ನ ಒಂದಲ್ಲ ಒಂದು ದಿವಸ ನಮ್ಮ ಭಾರತೀಯ ಕೆಚ್ಚದ ಯೋಧರು ಮುಂದೊಂದು ದಿವಸ ಅದನ್ನ ಮರಳಿ ನಮ್ಮ ದೇಶಕ್ಕೆ ಪಡ್ಕೊಳ್ತಾರೆ ಅನ್ನುವಂತ ವಿಶ್ವಾಸವನ್ನ ನಾವು ಇಟ್ಕೊಳ್ಬೇಕು. ಕಾಶ್ಮೀರದ ನಂತರ ಮತ್ತೆ ಅದ್ಭುತವಾಗಿ ಹೋರಾಟವನ್ನ ಮಾಡಿ ಮತ್ತೆ ಈ ದೇಶವನ್ನ ಕಟ್ಟಿದಂತ ಮತ್ತೊಂದು ಸಂಸ್ಥಾನ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಅಂತ ಹೇಳಿ ಈ ದೇಶ 1947 ಆಗಸ್ಟ್ 15ಕ್ಕೆ ಈ ದೇಶ ಸ್ವತಂತ್ರಗೊಂಡ್ರೂ ಸಹಿತ ಹೈದರಾಬಾದ್ ಎನ್ನುವಂತಹ ಸಂಸ್ಥಾನ ಸ್ವತಂತ್ರಗೊಂಡಿರಲಿಲ್ಲ. ಬಹಳ ವಿಶೇಷವಾದಂತ ರೋಚಕವಾಗಿರುವಂತ ಹಲವಾರು ಹೋರಾಟಗಳು ಇಲ್ಲಿ ನಡೆದಿದ್ದಾವೆ. ತಮ್ಮೆಲ್ಲರ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಇದೆ, ಮತ್ತೊಂದಿದೆ. ತಾವೆಲ್ಲರೂ ಹೋಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯಾಗಿ ಹೈದರಾಬಾದ್ ನಿಜಾಮನ ಕ್ರೌರ್ಯ ಇತ್ತು, ಅವನ್ ಯಾವ ರೀತಿ ಕೊಲೆ ಸುಲಿಗೆ ಅತ್ಯಾಚಾರಗಳನ್ನ ಮಾಡ್ತಿದ್ದ, ಇದೆಲ್ಲವನ್ನೂ ಸಹಿತ ತಾವು ತಿಳ್ಕೊಳ್ಳಿ. ಬಹಳ ರೋಚಕ ಇತಿಹಾಸ ಹೈದರಾಬಾದಿನ ಸಂಸ್ಥಾನದ ಇತಿಹಾಸ ಇದೆ. ಹೈದರಾಬಾದ್ ಸಂಸ್ಥಾನದ ಇತಿಹಾಸ ಹೆಂಗಿತ್ತು ಅಂದ್ರೆ, ಈ ದೇಶದ ಮೇಲೆ ಮೊಘಲರು ಒಬ್ಬ ಹೈದರಾಬಾದ್ ನಿಜಾಮನನ್ನ ಈ ದೇಶವನ್ನ ದಕ್ಷಿಣ ಭಾರತದಲ್ಲಿ ನೋಡ್ಕೊಳ್ಳೋದಕ್ಕಾಗಿ ಇಡ್ತಾರೆ. ಅವರೇ ಹೈದರಾಬಾದ್ ನಿಜಾಮರಾಗಿ ಮುಂದುವರೆದು ಆಳ್ವಿಕೆಯನ್ನು ನಡೆಸ್ತಾರೆ. ಹೈದರಾಬಾದ್ ಸಂಸ್ಥಾನ ಬಹಳ ಶ್ರೀಮಂತವಾಗಿರುವಂತಹ ಎಲ್ಲಾ ಸೌಲಭ್ಯ ಸೌಕರ್ಯಗಳು ಕೂಡಿದ್ದು. ಹೈದರಾಬಾದ್ ನಿಜಾಮ ಬ್ರಿಟಿಷರ ಜೊತೆಗೆ ಕೈಗೂಡಿಸಿ ಅಲ್ಲಿ ರೈಲ್ವೆಯನ್ನ ಮಾಡಿದ್ದ, ಸಾರಿಗೆಯನ್ನ ಮಾಡಿದ್ದ, ಅಂಚೆಯನ್ನ ಮಾಡಿದ್ದ, ಎಲ್ಲವನ್ನ ಮಾಡಿಕೊಂಡು ಅದ್ಭುತವಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ ಮಾಡ್ತಿದ್ದ. ಸಣ್ಣ ಸಣ್ಣ ಮಕ್ಕಳನ್ನು ಸಹಿತ ಯುದ್ಧಕ್ಕೆ ಬಳಸಿಕೊಳ್ತಾ ಇದ್ದ ಹೈದರಾಬಾದ್ ನಿಜಾಮ. ಇವನ ಜೊತೆಗಿದ್ದಂತಹ ದಿವಾನ, ಇದನ್ನೆಲ್ಲವನ್ನ ನೋಡಿಕೊಳ್ಳುವಂತವನು ಒಬ್ಬ ದಿವಾನ ಇದ್ದ. ಹೈದರಾಬಾದ್ ನಿಜಾಮ ಬರೀ ಹೆಸರಿಗೆ ಮಾತ್ರ, ಎಲ್ಲ ಅಧಿಕಾರವನ್ನ ಯಾರು ಚಲಾಯಿಸ್ತಿದ್ರು ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವನು ಚಲಾಯಿಸ್ತಾ ಇದ್ದ. ಇಲ್ಲಿ ಬಹಳ ವಿಶೇಷವಾಗಿ ಬಹಳ ಗಮನಿಸಬೇಕಾದಂತ ವಿಚಾರ ಏನಂದ್ರೆ, ಹೈದರಾಬಾದ್ ಸಂಸ್ಥಾನದಲ್ಲಿ 83% ನಷ್ಟು ಹಿಂದೂಗಳಿದ್ರು. ಹಿಂದೂಗಳು ಇದ್ದಾಗಲೂ ಸಹಿತ ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥವನು ಮುಸ್ಲಿಂ ರಾಜನಾಗಿದ್ದ. ಅದ್ಯಾವುದು ತೊಂದರೆ ಇರಲಿಲ್ಲ. ಅದ್ರ ಜೊತೆಗೆ ಅಲ್ಲಿ ಇದ್ದಂತಹ ದಿವಾನ ಯಾರು, ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವ್ನು ಏನಿದ್ನಲ್ಲ, ಅವನು ಸಹಿತ ಮುಸ್ಲಿಮನಾಗಿದ್ದ. 83% ಹಿಂದೂಗಳಿಗೆ ಅವನು ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಮುಸ್ಲಿಮರು ಆಳ್ವಿಕೆ ಮಾಡಿದ್ರು, ಯಾರು ಸಹಿತ ಅದಕ್ಕೆ ವಿರೋಧವನ್ನ ಮಾಡಿರಲಿಲ್ಲ. ಆದ್ರೆ ವಿರೋಧ ಬಂದಿದ್ದೆಲ್ಲ ಅಂದ್ರೆ, 100 ಜನರನ್ನ ಹೈದರಾಬಾದ್ ಸಂಸ್ಥಾನದಲ್ಲಿ 1947 ಹೊತ್ತಿಗೆ ನಿಲ್ಲಿಸಿದ್ರೆ ಅದರಲ್ಲಿ 83 ಜನ ಹಿಂದೂಗಳೇ ಇರ್ತಾ ಇದ್ರು. ಆದ್ರೆ ಅವತ್ತಿನ ನಿಜಾಮ ಏನ್ ಮಾಡ್ತಿದ್ದ ಅಂದ್ರೆ,

90% ಸರ್ಕಾರಿ ಹುದ್ದೆಗಳನ್ನ ಮುಸ್ಲಿಮರಿಗೆ ಕೊಡ್ತಿದ್ದ. ಇದರ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ಎತ್ತೋದಕ್ಕೆ ಆರಂಭ ಮಾಡ್ತಾರೆ. ಇವರ ಕ್ರೌರ್ಯದ ಭಾಗವಾಗಿದ್ದಂತವ್ರು ಅಂದ್ರೆ ಹೈದರಾಬಾದಿನ ನಿಜಾಮರ ರಜಾಕರು ಅಂತ ಕರೀತಾರೆ. ಕಾಸಿಂ ರಿಜ್ವಿ ಎನ್ನುವಂತಹ ಒಬ್ಬ ಕ್ರೌರ್ಯದಿಂದ ಕೂಡಿರುವ ಬಹಳ ಕ್ರೂರವಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನದೊಂದು ಪಡೆ ಇತ್ತು, ರಜಾಕಾರರ ಪಡೆ ಅಂತ ಕರೀತಾ ಇದ್ರು. ಈ ರಜಾಕಾರರ ಪಡೆಯ ಕೆಲಸ ಏನಂದ್ರೆ, ಯಾರು ಹೈದರಾಬಾದ್ ನಿಜಾಮನ ವಿರುದ್ಧ ಮಾತಾಡ್ತಾರೋ ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಾರೋ ಅವ್ರನ್ನ ಹೋಗೋದು ಕೊಲ್ಲೋದು ಬರೋದು, ಇದು ರಜಾಕಾರರ ಕೆಲಸ. ಅದ್ರ ಜೊತೆಗೆ ಇವ್ರು ಏನೇನು ಮಾಡ್ತಿದ್ರು ಅಂದ್ರೆ, ಇಡೀ ಹೈದರಾಬಾದ್ ಸಂಸ್ಥಾನದಲ್ಲಿ ಇದ್ದಂತ ಒಂದ್ ಕಡೆ ಬಹಳ ಬರೀತಾರೆ ಅದನ್ನ, ಎಷ್ಟು ಅವರು ಕ್ರೌರ್ಯವನ್ನ ಮಾಡ್ತಿದ್ರು, ಎಷ್ಟು ಅವರು ಕೊಲೆ ಸುಲಿಗೆಗಳನ್ನ ಮಾಡ್ತಿದ್ರು ಅಂದ್ರೆ, ಯಾರಾದ್ರೂ ಒಂದಿಷ್ಟು ಅದ್ಭುತವಾಗಿ ಜೀವನವನ್ನು ನಡೆಸ್ತಾ ಇದ್ರೆ ಅವ್ರು ಅದ್ಭುತವಾಗಿ ಜೀವನವನ್ನು ನಡೆಸಬಾರ್ದು. ಅವರನ್ನ ಕೊಲೆ ಮಾಡಿ ಸುಲಿಗೆ ಮಾಡಿ ದರೋಡೆಯನ್ನ ಮಾಡಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ನಡೆಸಿಕೊಳ್ಳುವಂತ ವಿಚಾರವನ್ನ ಕಾಸಿಂ ರಿಜ್ವಿ ಮಾಡ್ತಿದ್ದ. ಇಷ್ಟೆಲ್ಲಾ ನಡೀತಾ ಇದ್ರು, ಇಷ್ಟೆಲ್ಲಾ ಭ್ರಷ್ಟಾಚಾರ, ಇಷ್ಟೆಲ್ಲಾ ಘೋರತೆಗಳು, ಕ್ರೌರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ವು. ಯಾವುದೇ 83% ಹಿಂದೂಗಳಿದ್ರು ಸಹಿತ ಯಾವುದೇ ಹಿಂದೂಗಳಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇರಲಿಲ್ಲ, ಬರೀ 17% ಇದ್ದಂತ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇದ್ರು, ಎಲ್ಲವನ್ನು ಕೊಡ್ತಾ ಇದ್ರು. ಇದರ ವಿರುದ್ಧ ಧ್ವನಿಯನ್ನ ಎತ್ತದಂತವ್ರು ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರು ಅಂತ. ನಾವು ಅಹಿಂಸೆಯ ಹೋರಾಟವನ್ನು ನೋಡುವಾಗ ಕೆಲವರ ಹೆಸರು ನಮಗೆ ನೆನಪಿಗೆ ಬರ್ತವೆ, ಆದ್ರೆ ಸ್ವಾಮಿ ರಮಾನಂದ ತೀರ್ಥರು ಅವರು ಸಹಿತ ಹೈದರಾಬಾದ್ ರಜಾಕರ ಆ ಒಂದು ಕ್ರೌರ್ಯದ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಯಾವ ರೀತಿಯಾದಂತ ಹೋರಾಟ ಅಂದ್ರೆ, ಕತ್ತಿಯನ್ನು ಹಿಡ್ಕೊಳ್ಳೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಹೋರಾಟವನ್ನು ಮಾಡೋದಕ್ಕೆ ನಿಲ್ತಾರೆ. ನಿಂತ ಸಂದರ್ಭದಲ್ಲಿ ನಾವು ಬಹಳ ಖುಷಿ ಪಡಬೇಕಾಗಿರುವಂತಹ ವಿಚಾರ ಏನಂದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ ಮಾಲಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಕುರಿಗಳನ್ನ ಮಾರಿ ಆ ದುಡ್ಡಿನಿಂದ ಮಾರಿ ಬಂದಂತಹ ದುಡ್ಡಿನಿಂದ ಆ ದುಡ್ಡನ್ನು ತಗೊಂಡು ಹೋಗಿ ಸ್ವಾಮಿ ರಮಾನಂದ ತೀರ್ಥರಿಗೆ ಕೊಟ್ಟು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾನೆ. ಸ್ವಾಮಿ ರಮಾನಂದ ತೀರ್ಥರನ್ನ ಹೈದರಾಬಾದ್ ಸಂಸ್ಥಾನದ ಗಾಂಧಿ ಅಂತ ಕರೆದ್ರೆ, ಈ ಕುರಿಗಾಯಿಯನ್ನ ಇವತ್ತಿಗೂ ಸಹಿತ ಕಲ್ಯಾಣ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹಿಂಗೆ ಹೋರಾಟ ನಡೀತಿರ್ಬೇಕಾದ್ರೆ ಅಹಿಂಸೆಯ ಮೂಲಕ ಹೋರಾಟವನ್ನ ಸ್ವಾಮಿ ರಮಾನಂದ ತೀರ್ಥರು ಮಾಡಿದ್ರೆ, ಅವರ ಹೋರಾಟವನ್ನ ಕುಗ್ಸೋದಕ್ಕಾಗಿ, ಅವರ ಹೋರಾಟವನ್ನ ಕೆಳಗಡೆ ಇಳಿಸೋದಕ್ಕಾಗಿ ಹಿಂಸೆಯ ಮಾರ್ಗವನ್ನ ರಜಾಕರು ಅನುಸರಿಸ್ತಾರೆ. ಅವರನ್ನ ಹೊಡಿತಾರೆ, ಬಡಿತಾರೆ, ಬೇಕಾದಷ್ಟು ಹಿಂಸೆಗಳನ್ನ ಕೊಡ್ತಾರೆ. ಯಾವುದಕ್ಕೂ ಸಹಿತ ರಮಾನಂದ ತೀರ್ಥರು ಬಗ್ಗೋದಿಲ್ಲ. ಇದೆಲ್ಲವನ್ನ ನೋಡಿದಂತಹ ನಮ್ಮ ಭಾರತದ ಉಕ್ಕಿನ ಮನುಷ್ಯರಾಗಿರುವಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ವಿಚಾರವನ್ನ ಮಾಡಿ, ಏನಾದ್ರೂ ಮಾಡಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ಹೈದರಾಬಾದ್ ಸಂಸ್ಥಾನ ಹೆಂಗ್ ವಿಚಾರ ಮಾಡಿತ್ತು ಅಂದ್ರೆ, ನಾವು ಭಾರತ ಜೊತೆಗೆ ಸೇರಬಾರದು, ಬದಲಿಗೆ ಸ್ವತಂತ್ರವಾಗಿ ಉಳಿಬೇಕು ಅಂತ ವಿಚಾರ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಒಂದ್ ವೇಳೆ ನಾವೇನಾದ್ರೂ ಹೈದರಾಬಾದ್ ಸಂಸ್ಥಾನವನ್ನ ಸ್ವತಂತ್ರವಾಗಿ ಉಳಿಯೋದಕ್ಕೆ ಬಿಟ್ರೆ, ಅದು ಸಹಿತ ಮುಂದೊಂದು ದಿವಸ ಮತ್ತೊಂದು ಪಾಕಿಸ್ತಾನ ಆಗ್ತದೆ, ನಮಗೆ ಅದು ಮುಳ್ಳಾಗ್ತದೆ ಎನ್ನುವಂಥದ್ದನ್ನ ಬಹಳ ದೂರದೃಷ್ಟಿಯಿಂದ ಮನಗಂಡಿದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಒಂದಿಷ್ಟು ದೂರದ ವಿಚಾರವನ್ನ ಮಾಡಿ, ಒಂದಿಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಲಿ ಹೋರಾಟವನ್ನ ಮಾಡದೆ ಹೋಗಿದ್ರೆ, ಇವತ್ತಿಗೆ ಮತ್ತೊಂದು ಪಾಕಿಸ್ತಾನವಾಗಿ ಹೈದರಾಬಾದ್ ಮಾರ್ಪಾಡಾಗ್ತಿತ್ತು. ಅದೇ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಅಲ್ಲಿಗೆ ಹೋರಾಟಕ್ಕಾಗಿ ಹೋಗ್ತಾರೆ, ಭಾರತೀಯ ಸೈನಿಕರನ್ನ ತಗೊಂಡು ಹೋಗ್ತಾರೆ. ಎಂತಹ ಸವಾಲು ಇತ್ತು ಅಂದ್ರೆ, ಹೈದರಾಬಾದ್ ಸಂಸ್ಥಾನದ ಸೈನಿಕರು ಎಷ್ಟಿದ್ರೋ ಅಷ್ಟೇ ಸೈನಿಕರು ಭಾರತೀಯ ಸೇನೆಯಲ್ಲಿದ್ರು. ಭಾರತೀಯ ಸೇನೆಗೆ ಸರಿ ಸಮನಾದಂತ ಸೈನಿಕರು ಹೈದರಾಬಾದ್ ಸಂಸ್ಥಾನದಲ್ಲಿದ್ರು. ಆ ಹೈದರಾಬಾದ್ ಸಂಸ್ಥಾನವನ್ನ ವಶಪಡಿಸಿಕೊಳ್ಬೇಕಂತೇಳಿ ಆಪರೇಷನ್ ಪೋಲೋ ಅಂತ ಹೆಸರಿಡ್ತಾರೆ. ಆಪರೇಷನ್ ಪೋಲೋ ಎನ್ನುವಂತ ಹೆಸರನ್ನ ಯಾಕಿಟ್ರು? ಬೇರೆ ಹೆಸರನ್ನ ಇಡಬಹುದಿತ್ತಲ್ಲ. ಪೋಲೋ ಎನ್ನುವಂಥದ್ದು ಯಾವ್ದಂದ್ರೆ ಆಟ, ಆಟದ ಹೆಸರಿಗೆ ಪೋಲೋ, ಒಂದು ಬಹಳ ಜಗತ್ ಪ್ರಸಿದ್ಧ ಆಟ, ಮೈದಾನದಲ್ಲಿ ಆಡುವಂತಹ ಆಟ. ಆ ಪೋಲೋ ಎನ್ನುವಂತಹ ಆಟವನ್ನ ನೀವು ಗೂಗಲ್ ನಲ್ಲೋ ಯೂಟ್ಯೂಬ್ ಅಲ್ಲೋ ಆಮೇಲೆ ನೋಡಿ. ಆ ಪೋಲೋ ಎನ್ನುವಂತಹ ಆಟದ ಗ್ರೌಂಡ್ ಗಳು ಬಹಳ ಹೆಚ್ಚಾಗಿದ್ದಂಥದ್ದು ಹೈದರಾಬಾದಿನ ಸಂಸ್ಥಾನದಲ್ಲೇ ಸಾಕಷ್ಟು ಗ್ರೌಂಡ್ ಗಳಿದ್ವು. ಆ ಕಾರಣದಿಂದಾಗಿ ಆಪರೇಷನ್ ಪೋಲೋ ಎನ್ನುವಂತಹ ಹೆಸರನ್ನ ಇಟ್ಟು ಹೋರಾಟಕ್ಕೆ ಇಳಿತಾರೆ. ಆ ಹೋರಾಟದ ಭಾಗವಾಗಿ ಸಾಕಷ್ಟು ಭಾರತೀಯ ಸೈನಿಕರು ರಜಾಕರ ವಿರುದ್ಧ, ಕಾಸಿಂ ರಿಜ್ವೆ ವಿರುದ್ಧ, ಆ ಉಸ್ಮಾನ್ ಎನ್ನುವಂತಹ ದಿವಾನನ ವಿರುದ್ಧ ಸಾಕಷ್ಟು ಹೋರಾಟವನ್ನ ಮಾಡಿ ಅಲ್ಲಿರುವಂತಹವರನ್ನ ರಕ್ಷಣೆಯನ್ನ ಮಾಡಿ ಆ ಒಂದು ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡುಕೊಂಡಂತವ್ರಂದ್ರೆ ಜಯಂತೋನಾಥ್ ಚೌಧರಿ ಅನ್ನುವಂಥವ್ರು. ಬಹಳ ದಿಟ್ಟತನದ ಮೂಲಕ, ಬಹಳ ಧೈರ್ಯದ ಮೂಲಕ ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡು ಆ ನಿಜಾಮನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆಗಸ್ಟ್ 15 1947ಕ್ಕೆ ಹೈದರಾಬಾದ್ ನಿಜಾಮ ಎಷ್ಟು ಮುಂದುವರೆದಿದ್ದ ಅಂದ್ರೆ, ಅವನು ರೇಡಿಯೋ ಸ್ಟೇಷನ್ ಅನ್ನು ಸಹಿತ ಆರಂಭ ಮಾಡಿರ್ತಾನೆ. ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅಂತೇಳಿ ಅವತ್ತಿನ ಕಾಲಕ್ಕೆ ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅನ್ನು ಆರಂಭ ಮಾಡಿ ಅದೇ ರೇಡಿಯೋದ ಮೂಲಕ ಏನ್ ಹೇಳ್ತಾನೆ ಅಂದ್ರೆ, ನಾವು ಪಾಕಿಸ್ತಾನ ಜೊತೆಗೂ ಸೇರೋದಿಲ್ಲ, ಭಾರತ ಜೊತೆಗೂ ಸೇರೋದಿಲ್ಲ, ನಾವು ಸ್ವತಂತ್ರವಾಗಿ ಉಳಿತೇವೆ ಅನ್ನುವಂತ ಘೋಷಣೆಯನ್ನ ಮಾಡ್ತಾನೆ. ಅದೇ ಹೈದರಾಬಾದ್ ನಿಜಾಮ ಸೆಪ್ಟೆಂಬರ್ 17

ತಾರೀಕು ಹತ್ತೊಂಬತ್ತು ನೂರ 1947 ಹೊತ್ತಿಗೆ ಸರ್ದಾರ್ ವಲ್ಲಭಾಯಿ ಪಟೇಲರ ಆ ಒಂದು ಹೋರಾಟದ ಕಾರಣಕ್ಕಾಗಿ ಆ ಒಂದು ವ್ಯವಸ್ಥಿತವಾದಂತಹ ಕಾರ್ಯಾಚರಣೆಯ ಭಾಗವಾಗಿ ಅವನು ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಶರಣಾಗ್ತಾನೆ. ನಾವು ಸೋತಿದ್ದೀವಿ ಅಂತ ಹೇಳ್ತಾನೆ. ಅದೇ ರೇಡಿಯೋ ಸ್ಟೇಷನ್ ನ ಮೂಲಕ ಹೈದರಾಬಾದ್ ನ ನಿಜಾಮ ಸರ್ದಾರ್ ವಲ್ಲಭಾಯಿ ಪಟೇಲರು ಹೇಳದಂತೆ ನಾವು ಭಾರತದ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಅಲ್ಲಿ ಹೋರಾಟ ಮಾಡಿರ್ಬೇಕು ಸರ್ದಾರ್ ವಲ್ಲಭಾಯಿ ಪಟೇಲರು ಅಂತ ನಾವಿನ್ನು ವಿಚಾರ ಮಾಡಬೇಕು. ಹೈದರಾಬಾದ್ ಸಂಸ್ಥಾನ ಅಂದ್ರೆ ಬರೀ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಇಷ್ಟು ದಿವಸ ಅದನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಯಾವುದು ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು ಈ ಎಲ್ಲಾ ಜಿಲ್ಲೆಗಳಿದಾವೋ ಈ ಎಲ್ಲಾ ಜಿಲ್ಲೆಗಳನ್ನು ಸಹಿತ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಹೇಳಿ ಸೆಪ್ಟೆಂಬರ್ 17 ಆಚರಣೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾನೆ ಇರ್ತಾರೆ. ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನೆ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕವನ್ನ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಎಲ್ಲಾ ಸಂಸ್ಥಾನಗಳನ್ನ, ಈ ಹೈದರಾಬಾದ್ ಸಂಸ್ಥಾನಗಳ ಇದ್ದಂತಹ ಸಂಸ್ಥಾನಗಳು, ಜಿಲ್ಲೆಗಳು, ಇವತ್ತಿನ ಜಿಲ್ಲೆಗಳು ಯಾವಂದ್ರೆ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಎಲ್ಲಾ ಜಿಲ್ಲೆಗಳು ಸಹಿತ ಹೈದರಾಬಾದ್ ಕರ್ನಾಟಕದ ಭಾಗವಾಗಿದ್ದು ಅವುಗಳು ಸಹಿತ ಆ ನಿಜಾಮನ ಕ್ರೌರ್ಯಕ್ಕೆ ಇವತ್ತು ಸಾಕಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಸಾಕಷ್ಟು ಜನರು ಆ ಹೈದರಾಬಾದ್ ನಿಜಾಮನ ಕ್ರೌರ್ಯವನ್ನು ಅನುಭವಿಸಿದಂತವರಿದ್ದಾರೆ. ಇದೆಲ್ಲವನ್ನ ಮನಗೊಂಡು ಅವರು ಅವತ್ತಿನ ಕಾಲಕ್ಕೆ ಭಾರತ ಜೊತೆಗೆ ವಿಲೀನ ಆಗುವುದಕ್ಕಾಗಿ ಹೈದರಾಬಾದ್ ಸಂಸ್ಥಾನವನ್ನ ಸೇರಿಸಿಕೊಳ್ತಾರೆ. ಇನ್ನು ಮೂರನೇದಾಗಿರುವಂತಹ ಸಂಸ್ಥಾನ ಅಂದ್ರೆ ಜುನಾಗಢ ಸಂಸ್ಥಾನ. ಯಾವುದು ಜುನಾಗಢ ಸಂಸ್ಥಾನ ಅಂದ್ರೆ ಗುಜರಾತ್ನ ಪ್ರಾಂತ್ಯದಲ್ಲಿ ಬರುವಂತಹ ಸಂಸ್ಥಾನ, ಬಹಳ ಸಂಪತ್ತು ಭರಿತವಾದಂತಹ ಸಂಸ್ಥಾನ ಇದಾಗಿತ್ತು. ಇದು ಏನ್ ವಿಚಾರ ಮಾಡ್ತು ಅಂದ್ರೆ ಪಾಕಿಸ್ತಾನ ಜೊತೆಗೆ ನಾವು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡ್ತು. ಇದರ ರಾಜ ಯಾರಾಗಿದ್ದಾರೆ, ಮಹಬತ್ ಸಾಬತ್ ಖಾನ್ ಎನ್ನುವಂಥವನು. ಈ ರಾಜ, ಈ ಸಾಬತ್ ಖಾನ್ ಎನ್ನುವಂಥವನು ಮುಸ್ಲಿಂ ರಾಜನಾಗಿದ್ದ. ಆದ್ರೆ ಜುನಾಗಢ ಸಂಸ್ಥಾನದ ತುಂಬಾ 90% ಹಿಂದೂಗಳೇ ಇದ್ರು. ಆದ್ರೆ ಆ ರಾಜನ ಯಾವುದೇ ಆಳ್ವಿಕೆಗೂ ಸಹಿತ ಅವ್ರೇನು ಅಂದಿರ್ಲಿಲ್ಲ, ರಾಜನ ಆಳ್ವಿಕೆನ ಒಪ್ಕೊಂಡು ಹೊರಟಿದ್ರು. ಯಾವಾಗ ಈ ರಾಜ ಸ್ವತಂತ್ರ ಸಿಕ್ಕ ನಂತರ ನಾನು ಪಾಕಿಸ್ತಾನ ಜೊತೆಗೆ ಸೇರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ನೋ, ಅದೇ ಸಂದರ್ಭಕ್ಕೆ ಅಲ್ಲಿರುವಂತಹ ಜನರೆಲ್ಲರೂ ಸೇರ್ಕೊಂಡು ದಂಗೆಯನ್ನ ಇದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಅವನು ಜುನಾಗಢವನ್ನ ಏನಾದ್ರೂ ಪಾಕಿಸ್ತಾನ ಜೊತೆಗೆ ಸೇರಿಸಿದ್ರೆ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ರೀತಿ 90% ಇದ್ದಂತಹ ಹಿಂದೂಗಳನ್ನ ಕೊಂದು ಬಿಡ್ತಿದ್ರು. ಇದರ ಪ್ರತಿರೋಧವನ್ನ ನೋಡಿ, ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ಕೊಂಡು ಸಾಕಷ್ಟು ಜನ ಆ ರಾಜನ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ದೊಡ್ಡ ಪ್ರಮಾಣದ ದಂಗೆಗಳು ಕೂಡ ಆಗ್ತವೆ. ಒಂದ್ ವೇಳೆ ಅದು ಪಾಕಿಸ್ತಾನಕ್ಕೆ ಸೇರಿದ್ರೆ ಅದು ಪ್ರಮುಖವಾದಂತಹ ಸ್ಥಾನ ಆಗಿತ್ತು. ಯಾಕಂದ್ರೆ ಅಲ್ಲಿ ಸಾಗರ, ಯಾವುದು ನಮ್ಮ ಸಾಗರದ ಮೂಲಕ ವಹಿವಾಟು ನಡೆಯುತ್ತೋ, ಯಾವುದು ಸಾಗರದ ಮೂಲಕ ವ್ಯಾಪಾರ ನಡೆಯುತ್ತೋ, ಅದು ಕೂಡ ಜುನಾಗಢ ಸಂಸ್ಥಾನದಲ್ಲಿತ್ತು. ಇನ್ನು ಎರಡನೆಯದಾಗಿ ಸೋಮನಾಥ ದೇವಾಲಯ. ಯಾವುದು ಹಿಂದೂಗಳಿಗೆ ಬಹಳ ಪವಿತ್ರವಾದಂತಹ ಪ್ರಮುಖವಾದಂತಹ ದೇವಾಲಯ ಇದೆಯೋ ಆ ಸೋಮನಾಥ ದೇವಾಲಯ ಇದ್ದದ್ದು ಕೂಡ ಜುನಾಗಢ ಸಂಸ್ಥಾನದಲ್ಲಿ. ಮೂರನೇದು ಗಿರ್ನಾಡ್ ಎನ್ನುವಂಥದ್ದು ಜೈನರಿಗೆ ಬಹಳ ಪವಿತ್ರವಾಗಿರುವಂತಹ, ಜೈನರು ಬಹಳ ಅದ್ಭುತವಾಗಿ ನಡ್ಕೊಳ್ಳುವಂತಹ ದೇವಸ್ಥಾನ. ಅವ ಬಸೀದಿ ಕೂಡ ಅಲ್ಲೇ ಇತ್ತು. ಆ ಬಸ್ತಿಯು ಕೂಡ ಆ ಜುನಾಗಢ ಸಂಸ್ಥಾನದಲ್ಲಿತ್ತು. ಜುನಾಗಢ ಸಂಸ್ಥಾನ ಒಂದ್ ವೇಳೆ ಕೈ ತಪ್ಪ ಹೋಗಿದ್ರೆ ಇವೆಲ್ಲವೂ ಸಹಿತ ಪಾಕಿಸ್ತಾನದ ಪಾಲಾಗ್ತಿದ್ವು. ಅಲ್ಲಿರುವಂತಹ ಸಾಕಷ್ಟು ಜನ ದಂಗೆಯನ್ನ ಇದ್ರು, ಹೋರಾಟವನ್ನು ಮಾಡಿದ್ರು. ಈ ಹೋರಾಟಕ್ಕೆ ಅಲ್ಲಿರುವಂತಹ ಮೊಹಮ್ಮದ್ ಸಾಬತ್ ಖಾನ್ ಎನ್ನುವಂತ ರಾಜ ಬೆಚ್ಚಿ ಬಿದ್ದುಬಿಟ್ಟ. ಅದೇ ಸಂದರ್ಭಕ್ಕೆ ಗಾಂಧೀಜಿಯವರ ಒಬ್ಬ ಸಂಬಂಧಿಕರು ಏನ್ ಮಾಡಿದ್ರು ಅಂದ್ರೆ ತಾತ್ಕಾಲಿಕವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ರಚನೆ ಮಾಡಿ ಅವರೇ ಕುರ್ಚಿ ಮೇಲೆ ಕುತ್ಕೊಂಡು ಬಿಟ್ರು. ಆದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಒಂದು ವಿಚಾರವನ್ನ ಮಾಡ್ತಾರೆ. ಯಾವ ರೀತಿಯಾದಂತಹ ವಿಚಾರ ಅಂದ್ರೆ, ಇಲ್ಲಿರುವಂತಹ ಜನರ ಕಡೆಯಿಂದ ಜನಮತ ಗಣಿಕೆಯನ್ನ ಮಾಡೋಣ, ಜನಮತವನ್ನ ಕೇಳೋಣ, ಪಾಕಿಸ್ತಾನಕ್ಕೆ ಸೇರಿಸಿರೋ ಭಾರತದ ಜೊತೆಗೆ ಇರ್ತಿರೋ ಅಂತ ಎಲ್ಲರನ್ನು ಕೇಳ್ಕೊಂಡು ಬರೋಣ, ಯಾವ ಕಡೆಗೆ ಜಾಸ್ತಿ ಜನರ ಒಲವಿರುತ್ತೋ ಅದೇ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಜನಮತ ಗಣನೆಯನ್ನ 1948 ಮಾಡ್ತಾರೆ. ಆ ಒಂದು ದೇಶದಲ್ಲಿ ಇದ್ದಂತ 91% ಜನರು ಭಾರತದ ಜೊತೆಗೆ ಇರೋದಕ್ಕಾಗಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಅವತ್ತಿಗೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ 1949 ಸ್ವತಂತ್ರ ಸಿಕ್ಕ ನಂತರ 2 ವರ್ಷಗಳ ನಂತರ ಜುನಾಗಢ ಸಂಸ್ಥಾನವನ್ನ ಭಾರತದ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಭಾರತದ ಸಂಸ್ಥಾನದಲ್ಲಿ ಸಾಕಷ್ಟು ರೀತಿಯಾದಂತ ವಿಚಾರಗಳನ್ನ ನಾವು ನೋಡ್ಕೊಂಡು ಬರ್ತೀವಿ. ಜೊತೆಗೆ ಕೊನೆಯದಾಗಿ ಸೇರ್ಕೊಂಡಿರುವಂತದ್ದಂದ್ರೆ ಗೋವಾ. ಗೋವಾವನ್ನ ಭಾರತೀಯ ಯಾವ ರಾಜರು ಆಳ್ವಿಕೆಯನ್ನ ಮಾಡ್ತಿರಲಿಲ್ಲ. ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಪೋರ್ಚುಗೀಸರು ಆಳ್ವಿಕೆಯನ್ನ ಮಾಡ್ತಿದ್ರು. ಆ ಪೋರ್ಚುಗೀಸರ ಹಿಡಿತದಿಂದ
ತಪ್ಪಿಸ್ಕೊಳ್ಳೋದಕ್ಕಾಗಿ ಅದನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡಿದ್ರು. ಗೋವಾ ಬಹಳ ಪ್ರಮುಖವಾದಂತಹ ಸ್ಥಾನ ಆಗಿತ್ತು, ಯಾಕಂದ್ರೆ ಭಾರತಕ್ಕೆ ಆರ್ಥಿಕವಾಗಿ ಆದಾಯ ಬರ್ತಿತ್ತು, ಅಲ್ಲಿ ಬೇರೆ ಬೇರೆ ವಿದೇಶಿ ಪ್ರವಾಸಿಗರು ಬರ್ತಿದ್ರು, ಸಾಕಷ್ಟು ರೀತಿಯಾದಂತಹ ಸಾಗರ ಉತ್ಪನ್ನಗಳನ್ನ ಬಹಳಷ್ಟು ವ್ಯಾಪಾರಗಳು ಅಲ್ಲಿ ನಡೀತಾ ಇದ್ವು, ಸಾಕಷ್ಟು ರೀತಿಯಾದಂತಹ

ಸಂಪತ್ ಭರಿತ ಸಾಹಿತ್ಯ, ಸಂಸ್ಕೃತಿ, ಕಲೆಗಳು ಎಲ್ಲವೂ ಕೂಡ ಅಲ್ಲಿದ್ದು, ಅದಕ್ಕಾಗಿ ಗೋವಾನ ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡಿ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅದನ್ನ ಭಾರತದ ಜೊತೆಗೆ ವಿಲೀನ ಮಾಡ್ಕೊಳ್ತಾರೆ. ಅದು ಕೊನೆಯದಾಗಿ ಭಾರತದೊಂದಿಗೆ ವಿಲೀನಗೊಂಡಂತಹ ಸಂಸ್ಥಾನ, ಪ್ರದೇಶ ಅಂತ ಕರೀತಾರೆ. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದೇನೆಂದ್ರೆ, ಭಾರತದ ಸಂಸ್ಥಾನದಲ್ಲಿ, ಭಾರತದ ಒಕ್ಕೂಟದಲ್ಲಿ ಕೊನೆಯದಾಗಿ ಸೇರ್ಪಡೆಗೊಂಡಿರುವಂತಹ ಸಂಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಗೋವಾ ಸಂಸ್ಥಾನ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟಾರೆ ಭಾರತ ಸ್ವತಂತ್ರಗೊಂಡ ನಂತರ ಸಾಕಷ್ಟು ರಾಜಮನೆತನಗಳ ಹೋರಾಟದ ನಡುವೆ, ಸಾಕಷ್ಟು ರಾಜಮನೆತನಗಳ ವಿರೋಧದ ನಡುವೆ ಗಟ್ಟಿಯಾಗಿ ಈ ದೇಶವನ್ನ ಸಮರ್ಥವಾಗಿ ಕಟ್ಟಿದಂಥವ್ರು ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ರು 1875 ಅಕ್ಟೋಬರ್ 31 ಅಂದ್ರೆ ನಾಡಿದ್ದು ಅಕ್ಟೋಬರ್ 31ಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜನ್ಮದಿನ. ಇವರು ಗುಜರಾತ್ನ ಮೂಲದವರು. ಇವರು ಬಹಳ ಅದ್ಭುತವಾಗಿ ಬಹಳ ದೊಡ್ಡ ಮನೆತನದಲ್ಲೂ ಗೆಲ್ತಿದ್ರು ಸಹಿತ ಭಾರತಕ್ಕೋಸ್ಕರ ಏನನ್ನಾದ್ರೂ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿ ಗಾಂಧೀಜಿಯವರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಿಯಾಗಿ ಕೆಲಸವನ್ನ ಮಾಡ್ತಾರೆ. ಭಾರತದ ಮೊದಲ ಗೃಹ ಮಂತ್ರಿ ಯಾರಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಉಪ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇವರಿಗಿರುವಂತಹ ಸಾಕಷ್ಟು ಬಿರುದುಗಳನ್ನ ಕೊಟ್ಟಿದ್ದಾರೆ. ಉಕ್ಕಿನ ಮನುಷ್ಯ ಅಂತ ಕೊಟ್ಟಿದ್ದಾರೆ. ಭಾರತದ ಏಕೀಕರಣದ ಶಿಲ್ಪಿ ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಇವರಿಗೆ ಬಿರುದುಗಳಿದ್ದಾವೆ. ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ನರ್ಮದಾ ನದಿಯ ದಂಡೆಯ ಮೇಲೆ ಉಕ್ಕಿನ ಮೂಲಕ ತಯಾರಾಗಿರುವಂತಹ 182 meters ಅಡಿಯಲ್ಲ, 182 meters ಎತ್ತರದಲ್ಲಿ ಅವರ ಪ್ರತಿಮೆಯನ್ನ ಮಾಡಿದ್ದಾರೆ. ಎಷ್ಟು ಎತ್ತರದ ಪ್ರತಿಮೆ ಅಂದ್ರೆ 182 meters. ನಾವು ಹೋಗಿ ನಿಂತ್ಕೊಂಡ್ರೆ ಆ ಪ್ರತಿಮೆಯ ಕೆಳಗಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರ ಹೆಬ್ಬಳಿಗಿಂತನೂ ಸಹಿತ ನಾವು ಚಿಕ್ಕರಾಗಿ ಕಾಣ್ತೀವಿ. ಅಷ್ಟು ಎತ್ತರದ ಪ್ರತಿಮೆಯನ್ನು ಮಾಡಿದ್ದಾರೆ. 182 meters ಅವ್ರು ಯಾಕೆ ಬಳಸಿದ್ರು ಅಂದ್ರೆ, ಗುಜರಾತ್ನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಇರುವಂತದ್ದು 182 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದಕ್ಕಾಗಿ ಅದನ್ನ 182 meters ನಿಂದ, ಯಾವುದೇ ಸಿಮೆಂಟ್ ನಿಂದ ಮತ್ತೊಂದರಿಲ್ಲ ಕಟ್ಟಿಲ್ಲ, ಅದನ್ನ ಕಟ್ಟಿರುವಂತದ್ದು ಉಕ್ಕಿನ ಮೂಲಕ. ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿರೋದ್ರಿಂದಾಗಿ ಉಕ್ಕಿನ ಮೂಲಕವೇ 182 meters ಎತ್ತರದ ಪ್ರತಿಮೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ರದನ್ನ ಕಟ್ತಾರೆ. ಬಹಳ ರೋಚಕವಾಗಿ ಭಾರತದ ಏಕೀಕರಣವನ್ನ ಸಮರ್ಥವಾಗಿ ಮಾಡಿ ಇವತ್ತಿಗೂ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಯೋದಕ್ಕಾಗಿ ಕಾರಣೀಕರ್ತರು ಅಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಹೀಗೆ ಭಾರತದ ಸ್ವತಂತ್ರದುದ್ದಕ್ಕೂ ಸಹಿತ ಹೋರಾಟವನ್ನ ಮಾಡಿ ಈ ದೇಶವನ್ನ ಇಷ್ಟು ಅದ್ಭುತವಾಗಿ ಏಕೀಕರಣದ ಮೂಲಕ ನಮ್ಗೆ ನಮ್ಮ ಹಿರಿಯರು ಉಳಿಸಿಕೊಟ್ಟು ಹೋಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿಯೂ ಸಹಿತ ಇವತ್ತಿಗೆ ಈ ಪ್ರದೇಶ ಇದೆ. ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ರಚನೆ ಆಗಿರುವಂತಹ ಸಂಗಚದ್ವಂ ಸಂವದದ್ವಂ ಸಂಭೋಮನಾಂಸಿ ಜಾನತ ದೇವಾಭಾಗಂ ಯಥಾ ಪೂರ್ವೇ ಸನ್ಯಾನಾನ ಉಪಾಸತೆ ಎನ್ನುವಂತಹ ಶ್ಲೋಕ, ಒಂದೇ ಅಕ್ಷರ ಆ ಕಡೆ ಈ ಕಡೆ ಆಗದಂತೆ ನಮ್ಮ ಹಿರಿಯರು ಹೋರಾಟ ಮಾಡಿ, ಬಲಿದಾನವನ್ನ ಮಾಡಿ, ಏನೇನೋ ಸಾಹಸಗಳನ್ನ ಮಾಡಿ ಅಂತಹ ಶ್ಲೋಕಗಳನ್ನ, ವಚನಗಳನ್ನ ಎಲ್ಲವನ್ನೂ ಸಹಿತ ನಮಗೆ ಬಳುವಳಿಯಾಗಿ ಕೊಟ್ಟು ಇಷ್ಟು ಸಂಪತ್ ಭರಿತ ದೇಶವನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾವೆಲ್ಲರೂ ವಿಚಾರವನ್ನ ಮಾಡಿ ಈ ದೇಶವನ್ನ ಹೆಂಗ್ ಕಟ್ಟಬೇಕು, ನಾವು ಹೆಂಗ್ ಉಳಿಸ್ಕೊಳ್ಬೇಕು, ದೇಶಭಕ್ತರಾಗಿ ನಾವು ಹೆಂಗ್ ಮುಂದುವರಿಬೇಕು ಅನ್ನೋದನ್ನ ವಿಚಾರ ಮಾಡಬೇಕು. ಇವತ್ತಿನ ಕಾಲಕ್ಕೆ ನಮ್ಗೆ ಯಾರಿಗೂ ನೇಣಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಗಲ್ಲಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೀದಿಗಿಳಿಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತಿನ ಕಾಲದ ದೇಶ ಸೇವೆ ಯಾವ್ದಂದ್ರೆ, ರಸ್ತೆಯಲ್ಲಿ ಹೋಗುವಾಗ ಒಂದು ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದ್ರೆ ಆ ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಸೇಡಿಗಿಡೋದು ದೇಶ ಸೇವೆ. ನಾವು ಬಸ್ ನಲ್ಲಿ ಹೋಗುವಾಗ ಯಾರಾದ್ರೂ ವೃದ್ಧರು ಇದ್ರೆ ಆ ವೃದ್ಧರಿಗೆ ಏನ್ ನಾವು ಸೀಟನ್ನು ಬಿಟ್ಕೊಡೋದು ಕೂಡ ದೇಶ ಸೇವೆಯೇ. ನಮ್ಮ ದೇಶದ ಪರವಾಗಿ ನಾವು ಧ್ವನಿಯನ್ನ ಎತ್ತಿ ನಮ್ಮ ಯೋಧರಿಗೆ, ನಮ್ಮ ರೈತರಿಗೆ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೊಟ್ಟು ಬದುಕುವಂತದ್ದು ಕೂಡ ದೇಶ ಸೇವೆಯೇ. ನಾವು ಒಗ್ಗಟ್ಟಿನಿಂದ ಬದುಕಬೇಕಾಗಿದೆ. ಯಾಕಂದ್ರೆ ಇಷ್ಟು ಹರಿದು ಹಂಚಿ ಹೋಗಬೇಕಾಗಿರುವಂತ ಈ ಪ್ರದೇಶವನ್ನ ಬಹಳ ಅದ್ಭುತವಾಗಿ ರೋಚಕ ಹೋರಾಟವನ್ನು ಮಾಡಿ ಸಾಕಷ್ಟು ವಿಚಾರಗಳ ಮೂಲಕ ಉಳಿಸಿಕೊಂಡು ಬಂದಿರುವಂತಹ ಹೆಮ್ಮೆಯ ಪರಂಪರೆ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಒಗ್ಗಟ್ಟಿನ ಮೂಲಕ ನಮ್ಗೆಲ್ಲರೂ ಕೊಟ್ಟು ಹೋಗಿದ್ದಾರೆ. ಈ ಒಗ್ಗಟ್ಟನ್ನು ನಾವು ಉಳಿಸ್ಕೊಳ್ಬೇಕು. ಒಬ್ಬ ಮನೆಯಲ್ಲಿ ಬಹಳ ಶ್ರೀಮಂತನಾದಂತ ತಂದೆ ಇದ್ದ. ಆ ತಂದೆಗೆ 4 ಮಕ್ಕಳಿದ್ರು. ಬಹಳ ಸಂಪತ್ತಿತ್ತು, ಬಹಳ ದುಡ್ಡಿತ್ತು, ಬಹಳ ಆಸ್ತಿ ಕೂಡ ಇತ್ತು. ಆದ್ರೆ ಆ 4 ಯಾವಾಗ್ಲೂ ಸಹಿತ ಕಿತ್ತಾಡ್ತಾ ಇದ್ರು, ಯಾವಾಗ್ಲೂ ಸಹಿತ ಹೊಡೆದಾಡ್ತಾ ಇದ್ರು. ಏನನ್ನಾದ್ರೂ ಮಾಡಿ ಇದನ್ನ ನಾವು ತಡಿಬೇಕು, ಇದಕ್ಕೊಂದು ಲಗಾಮನ್ನ ಹಾಕ್ಬೇಕು ಅಂತ ವಿಚಾರವನ್ನ ಮಾಡಿ ಅವನು ಏನ್ ಮಾಡ್ತಾನಂದ್ರೆ 4 ಮಕ್ಕಳನ್ನ ಕರೀತಾನೆ. ಕರೆದು ಹೇಳ್ತಾನೆ, ನನಗೆ ಬಹಳ ಮೈಯಲ್ಲಿ ಹುಷಾರಿಲ್ಲ, ನಾನು ಇನ್ನೊಂದೆರಡು ದಿವಸಕ್ಕೆ ಸತ್ತು ಹೋಗ್ತೀನಿ, ನೀವು ಹೊಡೆದಾಡಬಾರ್ದು, ನೀವು ಜಗಳವನ್ನ ಆಡಬಾರ್ದು, ನೀವು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ತಾನೆ. ಆಯ್ತು ಅಂತ ತಲೆ ಆಡಿಸಿ ಹೋಗ್ತಾರೆ. ಮತ್ತು ಅವರು ಅದೇ ಕೆಲಸವನ್ನು ಮಾಡ್ತಾ ಜಗಳಾಡ್ಕೊಂಡು ತಮ್ ತಮ್ಮ ನಡುವೆ ಕಿತ್ತಾಡ್ಕೊಳ್ತಾರೆ. ಮತ್ತೊಂದು ದಿವಸ ಅವ್ರ ತಂದೆ ಕರೀತಾರೆ. ಕರೆದು ಒಂದು ಕಡ್ಡಿಯ ತುಂಡನ್ನ ತರೋದಕ್ಕಾಗಿ ಹೇಳ್ತಾರೆ. ತಗೊಂಡು ಬರ್ತಾರೆ, ಬಂದು ಇದನ್ನ ಮುರೀರಿ ಅಂತ ಹೇಳ್ತಾರೆ.
ಮುರಿದ ನಂತರ ಹೇಳ್ತಾರೆ ಇದನ್ನ ಹೆಂಗ್ ಮುರಿದ್ರಿ ಅಂತ ಕೇಳಿದಾಗ

0: ಸರಿ ಸಾಗಿ ಮುರಿದು ಬಿಟ್ವಿ ಅಂತ ಹೇಳ್ತಾರೆ. ಇನ್ನೊಂದು ಎರಡು ಕಟ್ಟಿಗೆಗಳನ್ನು ತಗೊಂಡು ಬರ್ರಿ ಅಂತ ಹೇಳ್ತಾರೆ. ಎರಡು ಕಟ್ಟಿಗೆಗಳನ್ನ ತಂದು ತಂದೆ ಮುಂದೆ ನಿಂತಾಗ ಮುರಿರಿ ಅಂತ ಹೇಳಿದಾಗ ನಾಲ್ಕು ಜನ ಸರಿಸಾಗಿ ಮುರಿದು ಬಿಡ್ತಾರೆ. ಮೂರು ಕಟ್ಟಿಗೆಗಳನ್ನ ತಗೊಂಡು ಬರ್ರಿ ಅಂತ ಕೇಳಿದಾಗ ಮೂರು ಕಟ್ಟಿಗೆಗಳನ್ನ ಒಮ್ಮೆಲೆ ಮುರಿಬೇಕು ಅಂತ ಹೇಳಿದಾಗ ಮೂರು ಕಟ್ಟಿಗೆಗಳನ್ನ ಜೋಡಿಸಿ ಮತ್ತೆ ಮುರಿತಾರೆ, ಸಲೀಸಾಗಿ ಮುರಿದು ಬಿಡ್ತದೆ. ನಾಲ್ಕು ಕಟ್ಟಿಗಳನ್ನ ತಗೊಂಡು ಬಂದು ಮುರಿರಿ ಅಂತ ಕೇಳಿದಾಗ ಏನೇ ತಿಪ್ಪರ್ಲಾಗ ಹಾಕಿದ್ರು ಏನೇ ಮಾಡಿದ್ರು ಸಹಿತ ಅದು ಮುರಿಯೋದಿಲ್ಲ, ನಾಲ್ಕು ಕಟ್ಟಿಗಳನ್ನ ಒಟ್ಟಿಗೆ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ತಂದೆಗೆ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ನೀವು ಒಬ್ಬೊಬ್ಬರಾಗಿ ಬದುಕಿದ್ರೆ ನಿಮ್ಮನ್ನ ಸುಲಭವಾಗಿ ಮುರಿದು ಬಿಡ್ಬೋದು, ನೀವು ನಾಲ್ಕು ಜನ ಒಟ್ಟಿಗೆ ಬದುಕಿದ್ರೆ ನಿಮ್ಮನ್ನ ಯಾರಿಂದನೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನೀವು ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕು ಅಂತ ಅವ್ರ ತಂದೆ ಅವ್ರಿಗೆ ಸಲಹೆಯನ್ನ ಕೊಡ್ತಾರೆ. ಎಷ್ಟು ಅದ್ಭುತವಾಗಿ ಸಲಹೆಯನ್ನ ಕೊಟ್ರು ಅಂದ್ರೆ, ಇವತ್ತಿಗೂ ಸಹಿತ ನಾವು ಜಾತಿ ಮತ ಭೇದ ಪಂಥ ಪಕ್ಷ ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ಒಡೆದು ಹೋಗಿಬಿಟ್ಟಿದ್ದೀವಿ, ಭಾಷೆ ಹೆಸರಲ್ಲಿ ಒಡೆದು ಹೋಗಿಬಿಟ್ಟಿದ್ದೀವಿ. ನಮ್ಮ ದೇಶದ ಸೈನಿಕರು ನಮಗಾಗಿ ಅಲ್ಲಿ ನಿಂತುಕೊಂಡು ಗಡಿಯಲ್ಲಿ ಹೋರಾಟವನ್ನು ಮಾಡಿ ಶತ್ರುವಿನ ಎದೆಗೆ ಗುಂಡನ್ನ ಕೊಟ್ಟು ಅವ್ರು ಹೋರಾಟವನ್ನು ಮಾಡಿ ಉಳಿಸ್ಕೊಳ್ತಿದ್ದಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ನಾವು ದೇಶದ ಒಳಗಡೆ ಇದ್ದು ನಾವು ಒಗ್ಗಟ್ಟಿನಿಂದ ಬದುಕಿದ್ರೆ ಸಾಕು, ಅದೇ ಅವರಿಗೆ ದೊಡ್ಡದಾದಂತಹ ಶಕ್ತಿ. ನಾವೆಲ್ಲರೂ ಜಾತಿ ಮತ ಸಂಪ್ರದಾಯ ಭೇದಗಳನ್ನು ಮರೆತು ಒಂದಾಗಬೇಕು. ಈ ರೀತಿಯಾಗಿ ಏಕೀಕರಣಗೊಂಡಿರುವಂತಹ ಇದನ್ನು ನಾವು ಸ್ಮರಣೆಯನ್ನ ಮಾಡಬೇಕು. ಇದು ಯಶೋಗಾಥೆಯ ಜೊತೆಗೆ ಕಣ್ಣೀರಿನ ಕತೆ ಕೂಡ ಹೌದು. ಯಾಕಂದ್ರೆ ಸಾಕಷ್ಟು ರೀತಿಯಾಗಿ ಸಾಕಷ್ಟು ಜನರ ಪ್ರಾಣ ಮಾನ ಹಾನಿಗಳಾಯ್ತು. ಸ್ವಾತಂತ್ರ್ಯ ಬಂದದ್ದರ ಜೊತೆಗೆ ಸಾಕಷ್ಟು ರೀತಿಯಾದಂತಹ ದುಃಖಗಳನ್ನು ಕೂಡ ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಇದರ ವಿಶೇಷವಾದಂತಹ ವಿಚಾರಗಳನ್ನು ಹೇಳ್ಕೊಂಡು ಹೋದ್ರೆ ಸಾಕಷ್ಟು ವಿಚಾರಗಳಿದಾವೆ. ಶಾಂತ ರೀತಿಯಿಂದ ಆಲಿಸಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಮಾತುಗಳಿಗೆ ವಿರಾಮ ನೀಡ್ತೇನೆ. ಸರ್ವೇ ಜನ ಹಸುಕಿನ ಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಭಾರತ ಏಕೀಕರಣದ ಯಶೋಗಾಥೆ ಕುರಿತು ಲೇಖಕರು ಅಮೋಘ ಭಾರತ ಸಾಮಾಜಿಕ ಜಾಲತಾಣ ಹಾಗೂ ಯುವ ವಾಗ್ಮಿಗಳಾದ ಶ್ರೀ ಅಮೋಘ ಎಸ್ ಹಿರೇಮಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಗೀತಾಸುನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಮ್ಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ, ಇಲ್ಲಿ ಕೇಳು. ನಶ್ವರವಾದ ವಸ್ತುಗಳೇ ಅಧಿಭೂತ, ಇಲ್ಲಿರುವ ಜೀವ ಸ್ವರೂಪನೇ ಅಧಿದೈವ, ಈ ದೇಹದಲ್ಲಿ ನಾನೇ ಅಧಿಯಜ್ಞ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಕೃಷ್ಣನ ಈ ಶ್ಲೋಕದ ಸವಿಸ್ತಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಶ್ವರವಾದ ವಸ್ತು ಅನ್ನೋದೇನಿದೆಯಲ್ವಾ, ಅದೇ ಅಧಿಭೂತ. ಅಂದ್ರೆ ಯಾವುದೆಲ್ಲ ಶಾಶ್ವತವಾಗಿಲ್ಲವೋ ಅಥವಾ ಯಾವುದೆಲ್ಲ ಇಲ್ಲಿ ಕ್ಷಯವಾಗುತ್ತೋ, ಯಾವುದೆಲ್ಲ ನಾಶವಾಗುತ್ತೋ, ಆ ವಸ್ತುಗಳೇನಿದೆ ಅದು ಅಧಿಭೂತ. ಉದಾಹರಣೆಗೆ ನಮ್ಮ ದೇಹ, ನಾವು ಕಟ್ಟಿರುವಂಥ ಮನೆ, ಪ್ರಾಣಿ ಪಕ್ಷಿಗಳು, ಇವೆಲ್ಲವೂ ಕೂಡ ಅಧಿಭೂತ. ಈ ದೇಹ ಮತ್ತು ಈ ಪ್ರಪಂಚ ಎಲ್ಲ ಆಗಿರುವಂಥದ್ದು ಈ ಜಡವಾದ ಪಂಚಭೂತಗಳಿಂದ. ಈ ಪಂಚಭೂತಗಳು ಒಂದೊಂದು ಕಡೆ ಒಂದೊಂದು ಆಕಾರವನ್ನು ತಾಳುತ್ತವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ನೀರಿನ ಮೂಲಗಳನ್ನು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ಮುಕ್ತಗೊಳಿಸುವಂತೆ ಹಾಗೂ ಜೀವ ವೈವಿಧ್ಯ ಕಾಪಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಇಂದು ಜನತೆಗೆ ಕರೆ ನೀಡಿದ್ದಾರೆ. ಭಾರತೀಯರಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಇರುವ ವಿಶೇಷ ಆಕರ್ಷಣೆಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿಯವರು, ಬೆಂಗಳೂರು ಆಸ್ಟ್ರಾನಮಿಕಲ್ ಸೊಸೈಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿದೆ. ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಖಗೋಳ ಮಂಡಲ್ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಂದು ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಗೇಟ್ಗಳಲ್ಲಿ ರಸ್ತೆ ವಾಹನ ಪ್ರಯಾಣಿಕರು ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಅಜ್ಜಂಪುರ ನಾಗವಂಗಲ ರಸ್ತೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಹಾಗೂ ಬೀರೂರು ಪಟ್ಟಣದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣದ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ರೈಲ್ವೆ ಎಲ್ಸಿ ಗೇಟ್ಗಳನ್ನು ತೆರವು ಮಾಡಿ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ರೀತಿ ಗೇಟ್ಗಳ ಬದಲು ಸೇತುವೆಗಳನ್ನು ಮಾಡುವುದರಿಂದ ವಾಹನ ಸವಾರರು ರೈಲ್ವೆ ಗೇಟುಗಳಲ್ಲಿ ಕಾಯುವುದು ತಪ್ಪುತ್ತದೆ ಎಂದ ಅವರು, ಈಗಾಗಲೇ 707 ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ 400ಕ್ಕೂ ಹೆಚ್ಚು ರೈಲ್ವೆ ಸೇತುವೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ದೇಶದ 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ನಾಳೆ ವಿದ್ಯುಕ್ತವಾಗಿ ಶಾಲೆಗಳು ಪುನರಾರಂಭಗೊಳ್ಳಲಿದ್ದು ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಚಾಕ್ಲೇಟ್ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ ದಂಡಿನ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 1,120 ಪ್ರಾಥಮಿಕ ಹಾಗೂ 163 ಪ್ರೌಢಶಾಲೆಗಳಿದ್ದು ಈಗಾಗಲೇ ಶಾಲೆಗಳ ಪ್ರಾಂಗಣ ಸ್ವಚ್ಛಗೊಳಿಸಲಾಗಿದ್ದು ಸಿಂಗಾರಗೊಳಿಸಲಾಗಿದೆ. ಪ್ರವೇಶ ದಾಖಲಾತಿ ಪ್ರಕ್ರಿಯೆ ಜೂನ್ ಪೂರ್ತಿ ನಿರಂತರವಾಗಿ ನಡೆಯಲಿದೆ. ಜೊತೆಗೆ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ದಾಖಲಿಸುವಂತೆ ಪಾಲಕರ ಮನವೊಲಿಸಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ. ಎಲ್ಲಾ ಶಾಲೆಗಳಲ್ಲಿ ನಾಳೆ ಶಾಲಾ ಹಬ್ಬವನ್ನು ಆಚರಿಸಿ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಗುವುದು. ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗಳಿಗೆ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬಾನುಲಿ ಒಂದು ಆಪ್ತ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಸುಸಂಸ್ಕೃತ ಮನಸ್ಸುಗಳನ್ನು ರೂಪಿಸಿದೆ ಎಂದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿ ನಿನ್ನೆ ಗಾಯನ ಸಮಾಜದಲ್ಲಿ ಏರ್ಪಡಿಸಿದ್ದ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಅವರು, ಬಾನುಲಿ ಜನಮಾನಸದಲ್ಲಿ ಬೇರೂರಿರುವ ಪ್ರಬಲ ಮಾಧ್ಯಮವಾಗಿದ್ದು ಅತಿ ಹೆಚ್ಚು ಜನರಿಗೆ ತಲುಪುತ್ತಿದೆ. ಆಕಾಶವಾಣಿಯಲ್ಲಿ ಮನಸ್ಸನ್ನು ಅರಳಿಸುವ ಕಾರ್ಯಕ್ರಮಗಳು ಪ್ರಸಾರವಾಗುವುದರಿಂದ ಈ ಮಾಧ್ಯಮ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್, ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ಪಾಲ್ಗೊಂಡಿದ್ದರು. ಸಾರಸ್ವತ ಸಿಂಚನ ಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ ಸಾದರ ಆಕಾಶವಾಣಿ ಸಾಹಿತ್ಯ

0: ಕುರಿತು ಡಾಕ್ಟರ್ ಎನ್ ರಘು ಆಕಾಶವಾಣಿ ಸಂಗೀತದ ಬಗ್ಗೆ ಹಾಗೂ ಡಾಕ್ಟರ್ ಎಂಎಸ್ ವಿದ್ಯಾ ಆಕಾಶವಾಣಿ ನಾಟಕಗಳ ಕುರಿತು ಮಾತನಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ, ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನರಂಜನಾ ಚಟುವಟಿಕೆಗಳನ್ನು ನಾಳೆಯಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾಕೆ ಆದೇಶ ಹೊರಡಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರೆ ನೀರೊಳಗಿನ ಮನರಂಜನಾ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ರೈತರಿಗೆ ಉತ್ತಮ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಸಂಬಂಧ ರೈತರಿಗೆ ಅಗತ್ಯ ಮಾರ್ಗಸೂಚಿಯನ್ನು ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳ ಅಗತ್ಯ ದಾಸ್ತಾನು ಇದೆ. ರೈತರು ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ರಜತ್ ಪಾಟೀದಾರ್ ನೇತೃತ್ವದ RCB ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಗುಜರಾತ್ ಟೈಟಾನ್ಸ್ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿ ಎರಡನೇ ಅವಕಾಶದಲ್ಲಿ ಫೈನಲ್ ಪ್ರವೇಶಿಸಿದೆ. ಟೂರ್ನಿಯಲ್ಲಿ ಸತತವಾಗಿ ಎರಡನೇ ಬಾರಿ ಫೈನಲ್ಸ್ ಪಂದ್ಯದಲ್ಲಿ ಆಡುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ದಾರೆ. ಇಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಭ್ರಮಾಚರಣೆ ನಿಷೇಧಿಸಲಾಗಿದ್ದು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ, ನಾಗಮಂಗಲ ತಲಾ 6, ಕೊಟ್ಟಿಗೆಹಾರ ತಿಪಟೂರು ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಸಂಚಿಕೆಯಲ್ಲಿ ನೀಡಿದ ಸಮಾಜಮುಖಿ ಚಿಂತನೆಗಳು ಹಾಗೂ ರಾಷ್ಟ್ರಭಕ್ತಿಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿ ಇಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ. ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ. ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಅಹಮದಾಬಾದ್ನಲ್ಲಿ ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ

0: ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮೆಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
5: ತಮಗೂ ಕೂಡ ಆತ್ಮೀಯವಾದ ಸ್ವಾಗತ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
5: ಸರ್, ನನ್ನ ಹೆಸರು ಬಂದು ಹೇಮಾಜಿ ನಾಯಕ್ ಅಂತೇಳಿ. ನಾನು ಕಾಡಬೇಗೂರು ಕಾಲೋನಿ ಗ್ರಾಮದ ನಿವಾಸಿ. ಪ್ರಸ್ತುತ ಈಗ ಕಳೆದ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಈಗ ಆಲ್ರೆಡಿ ಅವಧಿ ಮುಗಿದಿದೆ. ನಾನು ಕೂಡ ಅಲ್ಪ ವಿದ್ಯಾಭ್ಯಾಸ ಮಾಡಿದ್ದು. ಸುಮಾರು 1995 ನಾನು ಈ ಗ್ರಾಮಕ್ಕೆ ಬಂದೆ. ಬಂದ ನಂತರ ತದನಂತರದಲ್ಲಿ ಗ್ರಾಮದ ಏಳಿಗೆಗಾಗಿ ಒಂದಷ್ಟು ರಾಜಕೀಯವಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅನ್ನೋ ಹಂಬಲ ನನ್ನಲ್ಲಿತ್ತು. ಹಾಗಾಗಿ ನಾನು ಗ್ರಾಮದ ಅಭಿವೃದ್ಧಿ ಬಗ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನಾನೊಬ್ಬ ರೈತ, ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಅಡಿಕೆ, ತೆಂಗು, ಶುಂಠಿ, ಕಾಫಿ ಈ ಥರದ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ರೈತಾಪಿ ವರ್ಗದಲ್ಲಿ ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲರ ಜೊತೆ ಸಹಕಾರವಾಗಿ ಜೀವನ ಅನ್ನಿಸ್ತಾ ಇದೆ.
4: ಸರ್, ತಮ್ಮ ಗ್ರಾಮಕ್ಕೆ ಈ ಕಾಡಬೇಗೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಬಗ್ಗೆ, ಜೊತೆಗೆ ನಿಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
5: ಕಾಡಬೇಗೂರು ಅನ್ನೋದು ಇದು ಮೂಲತಃ ಬೇಗೂರು. ಬೇಗೂರು ಅನ್ನೋ ಗ್ರಾಮಗಳು ನಮ್ಮ ತಾಲೂಕಿನಲ್ಲಿ 2-3 ಗ್ರಾಮಗಳಿವೆ. ಇದು ಕಾಡಿನ ಅಂಚಿನ, ಬಂಡೀಪುರ ಕಾಡಿನ ಅಂಚಿನಲ್ಲಿರುವಂಥ ಗ್ರಾಮ. ಹಾಗಾಗಿ ಇದನ್ನು ಕಾಡಬೇಗೂರು ಅಂತ ಕರೀತಾರೆ. ಜೊತೆಯಲ್ಲಿ ನೈಸರ್ಗಿಕವಾಗಿ ಇಲ್ಲಿ ನುಗು ಹೊಳೆ ಹರಿತಾ ಇದೆ. ನಮಗೆ ಕೇರಳದಿಂದ ನುಗು ಹೊಳೆ ಅಟ್ಯಾಚ್ ಆಗಿದೆ, ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ ಆಗಿದೆ. ತುಂಬಾ ಅತಿ ಕಾಡಲ ಅಂಚಲಲ್ಲಿರುವಂಥ ಗ್ರಾಮ. ಈ ಗ್ರಾಮ ಬಂದು ಕಾಡಬೇಗೂರು ಕಾಲೋನಿ 2-3 ಗ್ರಾಮಗಳು ಅಟ್ಯಾಚ್ ಆಗಿ ಒಂದೇ ಗ್ರಾಮ ಇದನ್ನು ಕಾಡಬೇಗೂರು ಅಂತ ಕರಿತೀವಿ. ಇಲ್ಲಿನ ಜನಸಂಖ್ಯೆ ಬಂದು ಸುಮಾರು 500-550 ಜನಸಂಖ್ಯೆ ಹೊಂದಿದಂಥ ಗ್ರಾಮ. ಹಾಗಾಗಿ ಇಲ್ಲಿ 2-3 ಕೆಟಗರಿ ಜನಗಳು ವಾಸ ಮಾಡ್ತೀವಿ. ಕಾಡಬೇಗೂರು ಲಂಬಾಣಿಸು, ಜೊತೆಯಲ್ಲಿ ನಾಮದಾರಿ ಗೌಡಾಸು, ಟ್ರೈಬಲ್ಸು ಎಲ್ಲ ಕೂಡ ಈ ನನ್ನ ಕಾನ್ಸ್ಟಿಟ್ಯುಯೆನ್ಸಿ ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತೀವಿ. ಟೋಟಲ್ ಜನಸಂಖ್ಯೆ ನನಗೆ 500-600 ಜನಸಂಖ್ಯೆ ವಾಸ ಮಾಡ್ತಾ ಇದೆ ಓವರಾಲ್ ಆಗಿ.
4: ಸರ್, ಈಗ ಪ್ರಸ್ತುತ ತಾವು ಮಾತಾಡ್ತಾ ತಿಳಿಸಿದ್ರಿ ನಿಮ್ಮ ಒಂದು ಗ್ರಾಮ ಒಂದು ಕಾಡಂಚಿನ ಹಂಚಿನಲ್ಲಿರುವಂತಹ ಗ್ರಾಮ ಅಂತ. ನಿಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
5: ನಮ್ಮ ಗ್ರಾಮ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿದೆ. ಗ್ರಾಮ ಪೂರ್ವದಲ್ಲಿ ಬಂದು ಗ್ರಾಮದ ಪೂರ್ವದಲ್ಲಿ ನುಗು ಹೊಳೆ ಹರಿತಾ ಇದೆ. ಆ ಹೊಳೆ ಬಂದು ನಮಗೆ ಅರಣ್ಯದಿಂದ, ನಮಗೆ ಕೇರಳ ಅರಣ್ಯದಿಂದ ನಮಗೆ ಆ ಹೊಳೆ ಬಂದು ಸೇರುತ್ತೆ. ಹೋಗಿ ನಮ್ಮಿಂದ ಮುಂದೆ ಹೋದ್ರೆ ನುಗು ಡ್ಯಾಮ್ಗೆ ಹೋಗಿ ಅದು ತಲುಪುತ್ತೆ. ನಮ್ಮ ಈ ಪೂರ್ವದಲ್ಲಿ ನಾವು ಏನು ಮಾಡ್ತಾ ಇದ್ದೋ ಅಂತಂದರೆ,

0: ಆ ಹೊಳೆನಲ್ಲೇ ಏನಿದೆ ನದಿ ಇದೆ, ಆ ನದಿ ನೀರನ್ನೇ ನಾವು ಅವಲಂಬಿತವಾಗಿದ್ದೀವಿ. ಕುಡಿಯೋ ನೀರಿಂದಾಗಲಿ ಸ್ನಾನಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಎಲ್ಲ ನಮ್ಮ ಗ್ರಾಮದ ಜನರು ಅದನ್ನೇ ಅವಲಂಬಿತವಾಗಿದ್ವಿ. ಅದನ್ನು ಬಿಟ್ಟರೆ ನಮಗೆ ನಮ್ಮ ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ನಮಗೆ ಅರಣ್ಯ ಇದೆ, ದಟ್ಟವಾದ ಅರಣ್ಯ. ನಮಗೇನು ಈ ಬಂಡೀಪುರ ಹುಲಿ ಯೋಜನೆ ಅಂತ ಕರಿತೀವಿ, ದಟ್ಟವಾದ ಅರಣ್ಯ ಇದೆ. ಅದನ್ನು ಬಿಟ್ಟರೆ ಈಗ ಇತ್ತೀಚೆಗೆ ಅರಣ್ಯದಲ್ಲಿ ನಮಗೆ ಈ ಕಡೆ ಉತ್ತರದಲ್ಲಿ ರಸ್ತೆಗಳು, ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ರಸ್ತೆಗಳೆಲ್ಲ ಆಗಿದೆ. ಮೂಲತಃ ನಮಗೆ ಇರುವಂಥ ಸಮಸ್ಯೆಗಳಿರೋ ಅಂದರೆ ಕಾಡು ಪ್ರಾಣಿಗಳ ಸಮಸ್ಯೆ, ಕಾಡು ಪ್ರಾಣಿಗಳದೇ ಅತಿಯಾದ ಸಮಸ್ಯೆ. ಹಂದಿ, ಆನೆ, ನವಿಲುಗಳು, ಈಗ ನೋಡಿ ಈಗ ಗೊತ್ತಿರ್ಬೋದು ನಿಮಗೆ, ಚಿರತೆಗಳಿಗೆ ಅಕ್ಕಪಕ್ಕ ಆಲ್ರೆಡಿ ಒಂದು ಎರಡು ಮೂರು ಬೋನ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಷ್ಟೊಂದು ಕಾಳಿ, ಇಬ್ಬರು ಮೂರು ಜನ ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಈ ಥರದ ಸಮಸ್ಯೆಗಳೇ ತುಂಬಾ ಇರೋದು ನಮಗೆ. ಹಂಗಾಗಿ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿರುವಂತಾನೆ ಗ್ರಾಮ, ತುಂಬಾ ಇದಾಗಿದೆ ಗ್ರಾಮ. ಒಟ್ಟಲ್ಲಿ ಕಾಡು ಪ್ರಾಣಿಗಳಿಂದ ನಮಗೆ ಅತಿಯಾದ ತೊಂದರೆಗಳಾಯ್ತಾ ಇರೋದು. ತುಂಬಾ ಮಳೆ ಆಗುತ್ತೆ, ಕೆಲವು ಸರಿ ಇದಾಗುತ್ತೆ, ಹಂಗಾಗಿ ನಮ್ಮ ಮಳೆ ತುಂಬಾ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ಹೊಳೆ ಇರೋದ್ರಿಂದ ಡ್ಯಾಮ್ ಇದೆ, ಉತ್ತರದಲ್ಲಿ ಡ್ಯಾಮ್ ಇದೆ, ನುಗು ಡ್ಯಾಮ್ ಇದೆ, ದಕ್ಷಿಣದಲ್ಲಿ ಅರಣ್ಯ, ದಟ್ಟವಾದ ಅರಣ್ಯ ಇದೆ. ತುಂಬಾ ಬೆಟ್ಟ ಗುಡ್ಡ ಪ್ರದೇಶದಿಂದ ತುಂಬಿರುವಂಥ ಗ್ರಾಮ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ಮಳೆನೂ ಕೂಡ ಅದೇ ರೀತಿ, ಇದನ್ನು ನಾವು ಏನು ಅರೆಮಲ್ನಾಡು ಅಂತ ಕರಿಬೋದು, ಅರೆಮಲ್ನಾಡು ಅಂತ ಕರೀತಾರೆ ಆಲ್ರೆಡಿ ಅದನ್ನು. ತುಂಬಾ ಚೆನ್ನಾಗಿದೆ ಗ್ರಾಮ ನೋಡೋದು.
1: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ,
0: ಮೂಲಭೂತ ಸೌಕರ್ಯಗಳು ಬಂದು ನಮಗೆ ಗ್ರಾಮದಲ್ಲಿ ಇದು ಎರಡರಿಂದ ಮೂರು ಗ್ರಾಮ ಸೇರುತ್ತೆ ಇಲ್ಲಿ. ಒಂದು ಕಾಡುಬೇಗೂರು ಅಂತಂದಾಗ ಒಂದು ಸಣ್ಣ ಪುಟ್ಟ ಒಂದು ಎರಡು ಗ್ರಾಮಗಳು, ಆಗ ಜೊತೆಯಲ್ಲಿ ಕಾಡುಬೇಗೂರು ಕಾಲೋನಿ, ಕಾಡುಬೇಗೂರು ಅಂತ ಬರುತ್ತೆ. ಕಾಡುಬೇಗೂರಲ್ಲಿ ಈಗ ನಮಗೆ ರಸ್ತೆಗಳ ಸಮಸ್ಯೆ ತುಂಬಾ ಇತ್ತು. ಇತ್ತೀಚೆಗೆ ಮಾನ್ಯ ಶಾಸಕರ ಒಂದು ಸಹಯೋಗದೊಂದಿಗೆ ಒಂದಷ್ಟು ರಸ್ತೆಗಳಾಗಿದೆ. ಇನ್ನೂ ಗ್ರಾಮದಲ್ಲಿ ನಮಗೆ ಕೆಲವು ಡ್ರೈನೇಜ್ಗಳಾಗಬೇಕು. ಕಾಡುಬೇಗೂರು ಗ್ರಾಮದಲ್ಲಿ ಒಂದು ಡ್ರೈನೇಜ್ ನಾನು ನರೇಗಾ ಯೋಜನೆಯಲ್ಲಿ ಹಾಕ್ಸಿದ್ದೆ. ಕೆಲವು ಆ ನರೇಗಾ ಯೋಜನೆ ಕೆಲವು ಬರ್ತಾ ಬರ್ತಾ ಅದರ ಒಂದು ಇದು ತುಂಬಾ ಮಾಡೋಕ್ಕೆ ಕಷ್ಟ ಆಯಿತು, ಹಾಗಾಗಿ ಕೆಲವು ಕೆಲಸಗಳಾಗಿಲ್ಲ. ಇನ್ನೂ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಈ ನಮಗೆ ಕಾಡಂಚಿನಲ್ಲಿ ಕೆಲವು ಜಮೀನುಗಳಿದ್ದವು, ಆ ಜಮೀನುಗಳಿಗೆ ಹೋಗೋಕ್ಕೆ ರಸ್ತೆಗಳು ಇರಲಿಲ್ಲ. ನಾನು ಚುನಾಯಿತರಾಗಿ ನಾವು ಮೊದಲನೇ ಇದರಲ್ಲಿ ಅದನ್ನು ತಗೊಂಡು ನರೇಗಾ ಯೋಜನೆಯಲ್ಲಿ ರಸ್ತೆನ ಮಾಡಿಸ್ಕೊಟ್ಟಿದ್ದೀನಿ. ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿರೋ ತುಂಬ ಇದೆ. ಒಂದು ಅಂಗನವಾಡಿ ಆಗಿದೆ, ಅಂಗನವಾಡಿ ಇನ್ನೂ ಓಪನ್ ಆಗಿಲ್ಲ, ಮಾಡಿಸಿದ್ದೀವಿ. ಶಾಲೆಗೆ ಇನ್ನೊಂದು ಒಂದು ಅಡುಗೆ ಕೋಣೆ ಬೇಕು, ಒಂದು ಕೊಠಡಿ ಬೇಕು. ಜೊತೆಯಲ್ಲಿ ಏನಾಗಿದೆ ಅಂದರೆ ಒಂದು ನಮಗೆ ಮುಖ್ಯವಾಗಿ ಒಂದು ಆಸ್ಪತ್ರೆ, ಮಿನಿ ಆಸ್ಪತ್ರೆ ಆಗಿತ್ತು, ಈಗಲೂ ಕೂಡ ಅದು ಇದರಲ್ಲಿದೆ. ಜಾಗದ ಕೊರತೆ, ಜಾಗ ಸಿಕ್ಕಿಲ್ಲ, ಸೂಕ್ತವಾದ ಜಾಗ ಸಿಕ್ಕಿಲ್ಲ, ಅದು ಕೂಡ ಪ್ರಸ್ತುತ ಇದರಲ್ಲಿದೆ. ಕೆಲವು ಇನ್ನೊಂದು ಸ್ವಲ್ಪ ಶೌಚಾಲಯಗಳು, ನನ್ನ ಇದರಲ್ಲಿ ಒಂದು 34 ಶೌಚಾಲಯಗಳನ್ನ ನಾನು ಮಾಡಿಸಿದ್ದೀನಿ. ಇನ್ನೂ ಒಂದಷ್ಟು ಶೌಚಾಲಯಗಳಾಗಬೇಕಾಗಿದೆ, ಕೆಲವ್ರಿಗೆ ಆಗಿಲ್ಲ. ಜೊತೆಯಲ್ಲಿ ಇನ್ನೊಂದು ಎರಡು ಮೂರು ಬೀದಿಗಳು ಡ್ರೈನೇಜ್ಗಳಾಗಬೇಕಾಗಿದೆ, ಮಧ್ಯ ಬೀದಿ ರಸ್ತೆಗಳು ಡ್ರೈನೇಜ್ಗಳಾಗಬೇಕಾಗಿದೆ, ಕೆಲವನ್ನು ಮಾಡಿಸಿದ್ದೀನಿ ಆಗಿದೆ. ಹಾಗೆ ಮನೆ ವಿಚಾರಗಳು ಅಂತ ಬಂದಾಗ ನಾನು ಚುನಾಯಿತನಾದ ಮೊದಲನೇ ವರ್ಷದಲ್ಲಿ ಫ್ಲಡ್ ಮನೆಗಳು, ಮಳೆಯಿಂದ ಹಾನಿಯಾದ ಮನೆಗಳಲ್ಲಿ ಒಂದು 7-8 ಮನೆಗಳು ಮಾಡಿಸ್ಕೊಟ್ಟಿದ್ದೆ. ಅದಾದ ನಂತರ ಪಂಚಾಯತಿ ನಾವು ಚುನಾಯಿತರಾದಮೇಲೆ ಈ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆ, ಈ ಯೋಜನೆಗಳಲ್ಲಿ ಮನೆಗಳೇ ಬರಲಿಲ್ಲ. ಒಂದು 3 ಮನೆಗಳೇನೋ ಕೊಟ್ಟಿದ್ರು ಅಷ್ಟೇ, ಅಷ್ಟು ಬಿಟ್ಟರೆ ನಮಗೆ ಮನೆಗಳೇ ಬರಲಿಲ್ಲ. ಜೊತೆಯಲ್ಲಿ ನಮ್ಮ ಕೆಲವು ಮನೆಗಳನ್ನು ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಒಂದಷ್ಟು ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ. ಟೋಟಲಾಗಿ ಬಂದು ಒಂದು 20-25 ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ ಆಗಿದೆ. ಬೀದಿ ದೀಪಗಳ ನಿರ್ವಹಣೆಗಳು, ಬೀದಿ ದೀಪಗಳ ಸಮಸ್ಯೆ ಏನು ಅಂತಂದರೆ, ಮೊದಲು ಬೀದಿ ದೀಪಗಳೇನೋ ನಾವು ಪಂಚಾಯತಿಯಿಂದ ತರ್ತೀವಿ, ಅದನ್ನ ಹಾಕುವಂಥ ಇವರೇ ಸಿಕ್ಕಲ್ಲ. ಹಂಗಾಗಿ ಇಲ್ಲಿ ತನಕ ನಮ್ಮ ಅವಧಿ ಏನಿತ್ತು, ಇಲ್ಲಿ ತನಕ ಪ್ರತಿ ತಿಂಗಳು ನಾವು ಏನು ಮಾಡಿಸ್ಬೇಕು ಆ ವ್ಯವಸ್ಥೆನ ಮಾಡಿಸ್ಕೊಟ್ಟಿದ್ವಿ. ಬೀದಿ ದೀಪಗಳ ನಿರ್ವಹಣೆ ಆಗಿದೆ. ಇನ್ನು ಈಗ ಚುನಾಯಿತಿ ಪ್ರತಿನಿಧಿಗಳಿಲ್ಲ, ನೋಡಲ್ ಅಧಿಕಾರಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅದನ್ನು ಕ್ರಮ ವಹಿಸಿ ಮಾಡಿಕೊಡ್ತಾರೆ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಯಾವ ರೀತಿಯಾಗಿ ಜರುಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಕಸ ವಿಲೇವಾರಿ ವ್ಯವಸ್ಥೆ ಅದು ತುಂಬಾ ಸಮಸ್ಯೆ ಇದೆ. ಇದೇನಾಗಿದೆ ಅಂತಂದ್ರೆ, ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ತುಂಬಾ ದೂರ ಇರೋದ್ರಿಂದ ಕಸ ವಿಲೇವಾರಿ ಘಟಕಗಳು ಇನ್ನೂ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಿಲ್ಲ, ಅದಿನ್ನೂ ಪ್ರಸ್ತುತ ಇದರಲ್ಲಿದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಕ್ಲೀನಿಂಗ್ ಅಂತ ಮಾಡಿಕೊಂಡು ಆವಾಗವಾಗ ಡ್ರೈನೇಜ್ಗಳನ್ನ ಕ್ಲೀನ್ ಮಾಡಿಸಿ ಸಣ್ಣ ಪುಟ್ಟ ಕಸಗಳನ್ನ ತೆಗೆಸಿ ಹೊರಗಡೆ ಒಂದು 2-3 ಸಾರಿ ಮಾಡಿಸ್ಕೊಟ್ಟಿದ್ದೀನಿ. ಅದು ದೊಡ್ಡ ಸಮಸ್ಯೆ ಇದೆ. ಅದು ಕಸ ವಿಲೇವಾರಿಗೆ ಅದು ಅದಕ್ಕೆ ಶಾಶ್ವತವಾದ ಪರಿಹಾರ ಬೇಕು. ಯಾಕೆಂತಂದರೆ ಗಾಡಿಗಳಿದೆ, ಈಗ ಕಸ ವಿಲೇವಾರಿ ಗಾಡಿಗಳಿದೆ, ಅದು ಗ್ರಾಮಕ್ಕೆ ಬಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾರು ಬಂದು ಕಸ ವಿಲೇವಾರಿಯನ್ನು ಮಾಡಬೇಕು.

0: ಸಭೆಯಲ್ಲಿವರೆಗೆ ಘಟಕ ಮಾಡಬೇಕು, ಅದನ್ನು ಬಿಲ್ಡಿಂಗ್ ಮಾಡಬೇಕು ಅಂಥೇಳಿ ತುಂಬಾ ಪಂಚಾಯತ್ ವ್ಯಾಪ್ತಿನಲ್ಲಿ ಇದಾಯಿತು. ಅದಿನ್ನೂ ಘಟಕ ಆಗಿಲ್ಲ. ಅದಾದ ನಂತರದಲ್ಲಿ ಈ ರೀತಿ ನಡೆದ್ರೆ ಸರೋಗುತ್ತೆ, ಅನುಕೂಲ ಆಗುತ್ತೆ. ನೈರ್ಮಲ್ಯದ ಬಗ್ಗೆ ನಾವೇನು ಅನ್ಕೋತೀವಿ ಅಂತಂದರೆ, ಈಗ ಅದೇ ದೊಡ್ಡ ಸಮಸ್ಯೆ. ಏನು ಮಾಡ್ತಾರೆ ಅಂದರೆ, ಮನೆ ಮುಂದೆ ಒಂದು ಡ್ರೈನೇಜ್ ಇರುತ್ತೆ, ಈ ಮನೆ ಕಸಗಳನ್ನೆಲ್ಲ ತಗೊಂಡ ಡ್ರೈನೇಜ್ಗೆ ಹಾಕಿದಾಗ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗುತ್ತೆ. ಅದನ್ನು ಪ್ರತಿಯೊಬ್ಬರು ಗ್ರಾಮಸ್ಥರು ಅದನ್ನು ಅರಿವಿನಲ್ಲಿ ಅರಿವು ತಿಳ್ಕೊಬೇಕು ಅದನ್ನು ಮುಖ್ಯವಾಗಿ. ಆಮೇಲೆ ಡ್ರೈನೇಜ್ ಬ್ಲಾಕ್ ಆದಾಗ ಕರೆಸಿ ನಮಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ, ಬಂದು ಡ್ರೈನೇಜ್ ಕ್ಲೀನ್ ಮಾಡಿಸಿ, ಇವರೇ ಕಸಗಳನ್ನ ಡ್ರೈನೇಜ್ಗೆ ಹಾಕಿ ಅದನ್ನು ಇದು ಮಾಡೋವಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ, ಕಸ ವಿಲೇವಾರಿ ಒಂದು ಇದನ್ನು ಇಟ್ಕೊಂಡು ಜೊತೆಯಲ್ಲಿ ಅದರಲ್ಲಿ ಕಸನೆಲ್ಲ ಹಾಕಿ ಅದು ಒಂದು ಸರಿ ಡಂಪ್ ಮಾಡಿದಾಗ ಅದನ್ನ ಇದಾಗುತ್ತೆ. ಅದೇ ಇದೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಗ್ರಾಮದಲ್ಲಿ, ಆ ಥರ ಸಮಸ್ಯೆಗಳು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ.
0: ನಿಜ, ನಾವು ಬಂದು 1983 ನಾವಾಗ ನಮ್ಮ ಶಿಕ್ಷಣ ಹೇಗಿತ್ತು ಅಂತಂದರೆ, ಒಂದೇ ಒಂದು ಸ್ಕೂಲು ಕಾಡಬೇಗೂರಲ್ಲಿ ಪ್ರೈಮರಿ ಸ್ಕೂಲು, ಸ್ಕೂಲ್ ಬಂದು ಅನಿವಾರ್ಯ ಕಾರಣಗಳಿಂದ ಮುಚ್ಚೋಗಿತ್ತು. ಮುಚ್ಚೋಗಿ ಆಗ ನಮ್ಮ ಈಗಲೂ ನೆನ್ಕೋಬೇಕು ನಮ್ಮ ಮಾಸ್ಟರ್ನ, ನಂಜಯ್ಯ ಮಾಸ್ಟರ್ ಅಂತೇಳಿ. ಅವ್ರು ಬಂದಾಗ ನಾವು ಒಂದು ಇಬ್ಬರು ಮಾತ್ರ ಸ್ಕೂಲ್ಗೆ ಹೋಗ್ತಿದ್ವಿ. ಕೂಡಗಿ ಈಗ ಕುರ್ಣೆಗಾಲದಿಂದಲೂ ಕೂಡ ಆ ಸ್ಕೂಲಿಗೆ ಬರ್ತಿದ್ವಿ ಕಾಡಬೇಗೂರು. ತುಂಬ ಹಳೆ ಸ್ಕೂಲ್ ಅದು. ಅದಕ್ಕೆ ಜಾಗ ಕೊಟ್ಟವರು ನಮ್ಮ ದೇವೇಗೌಡರು ಅಂತೇಳಿ, ನಮ್ಮ ಗ್ರಾಮದ ಮುಖಂಡರು ಅವರು, ಹಿರಿಯರು, ಅವರು ಜಾಗ ಕೊಟ್ಟಿದ್ರು. ಆ ಜಾಗದಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ತದನಂತರದಲ್ಲಿ ನಾವು ಮಿಡ್ಲ್ ಸ್ಕೂಲ್ ಏನು ನಾವು ಅಂತೀವಿ ಮಾಧ್ಯಮಿಕ ಶಿಕ್ಷಣ, ನಾವು ಅದಕ್ಕೆ ಮುತ್ಕೆವಂಡಿಗೆ ಹೋಗ್ತಿದ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು ಆವಾಗ. ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ. ಇವಾಗ ಶಾಲೆಗೆ ಇಲ್ಲಿ ಕಾಡಬೇಗೂರಿಗೆ ಈಗ ಇಲ್ಲೇ ಮಾಧ್ಯಮಿಕ ಶಾಲೆ ಇದೆ, ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ. ಮಕ್ಕಳನ್ನ ಇಲ್ಲಿ ಸೇರಿಸಿ ಅಂದರೆ ಇವಾಗ ಅದೇನೋ ಮಠಕರೆ ಕಡೆ ಹೋಗಿ ಅದೇನೋ ಇದ್ರ ಸ್ಕೂಲ್ಗಳು ಅಂತಾರೆ, ಅಲ್ಲಿಗೆಲ್ಲ ಕಾನ್ವೆಂಟ್ಗಳು ಪಬ್ಲಿಕ್ ಸ್ಕೂಲು ಅಲ್ಲೆಲ್ಲ ಆಗ್ತಾ ಇದ್ದಾರೆ. ನನಗನ್ಸೋದು ಏನು ಅಂದರೆ, ಪ್ರಾಥಮಿಕ ಶಿಕ್ಷಣ ತಂದೆ ತಾಯಿಗಳ ಜೊತೆಯಲ್ಲಿ ಇದ್ದು ಹತ್ತಿರದ ಸ್ಕೂಲಲ್ಲಿ ಆದರೆ ಅನುಕೂಲ. ಈಗ ಸಾರಿಗೆ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ಅದರದ್ದೇನು ಸಮಸ್ಯೆ ಇಲ್ಲ. ರಸ್ತೆ ಇದೆ ಅಂದರೆ, ಇಲ್ಲೇನಾಗಿದೆ ಅಂದರೆ ನಮ್ಮಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಕಾಡಬೇಗೂರಿಗೆ 1 ಕಿಲೋಮೀಟರ್ ದೂರ ಆಗುತ್ತೆ. ಸ್ವಲ್ಪ ಕಾಡಂಚಿ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ ಮಕ್ಕಳು ನಡೆದಾಡೋಕ್ಕೆ. ಅದು ಬಿಟ್ಟರೆ ಮುಖ್ಯ ರಸ್ತೆಯಿಂದ ಮಟ್ಕೆರೆಗೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ಹೋಗಿದ್ದು ಹೋಗಿದ್ದು ಬರ್ತಾರೆ, ಏನು ಸಮಸ್ಯೆ ಇಲ್ಲ. ಆವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತು ನಾವೇನು ಬಂದು ಇಲ್ಲಿ 94ರಲ್ಲಿ ನಾನು 94-95ರಲ್ಲಿ ನಾನು PUC ಮಾಡಿ ಇಲ್ಲಿ ಬಂದೆ, ಆವತ್ತಿನ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಗ್ರಾಮದ ವ್ಯತ್ಯಾಸ ತುಂಬಾ ಇದೆ. ಡೆವಲಪ್ ಆಗಿದೆ, ಇನ್ನೂ ಡೆವಲಪ್ ಆಗಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಮುಂದಿನ ಹಂತದಲ್ಲಿ ಹಂತವಾಗಿ ಅದು ಆಗಲಿ ಅನ್ನೋದು ನನ್ನ ಆಶೆ. ಇಲ್ಲೊಬ್ರು ಇದ್ದಾರೆ ಈಗ, ಅವರು ನನ್ನ ನರ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ, ಅವ್ರು ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೀಗ ಇರೋದಕ್ಕೆ ಸೂಕ್ತವಾದ ಜಾಗ ಇಲ್ಲ, ಪಾಪ ಹೊರಗಡೆಯಿಂದ ಬಂದು ಮಾಡ್ತಾ ಇದ್ದಾರೆ. ನಮ್ಗನ್ಸಿದ್ದೇನು ಅಂದರೆ, ಗ್ರಾಮದಲ್ಲಿ ಒಂದು ಜಾಗ ಅಂತ ಸಿಕ್ಕಿದ್ರೆ ಆಸ್ಪತ್ರೆ ಆಗಿ ಅವ್ರು ಇರೋದಕ್ಕೆ ವ್ಯವಸ್ಥೆನೂ ಆಗ್ಬೋದಾಗಿತ್ತು. ಈಗ ಅವ್ರು ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ, ಅಪಾಯಿಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೇ ಸ್ವಲ್ಪ ಒಂದು ವ್ಯವಸ್ಥೆಯುತವಾಗಿ ಈಗ ಅಲ್ಲಿ ಇಲ್ಲೇ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಆದಾಗ ಯಾರಿಗೇ ಆಗಿರಲಿ ಫಸ್ಟ್ ಪ್ರೈಮರಿನೇ ಮುಖ್ಯ. ಈಗ ಒಂದು ಹಾರ್ಟ್ ಅಟ್ಯಾಕ್ ನೀವು ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ದೂರದ ಹಾಸ್ಪಿಟಲ್ಗಳಿಗೆ ಹೋಗ್ಬೇಕು. ಈ ಆ ಸಮಸ್ಯೆ ಪ್ರತಿ ಗ್ರಾಮಗಳಲ್ಲೂ ಇದ್ದದ್ದೇ. ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಈಗ ನಿಮ್ಮ ವಿವೇಕಾನಂದ ಆಸ್ಪತ್ರೆ ಇರ್ಬೋದು, ಕೋಟೆ ಇರ್ಬೋದು, ಸರ್ಗೂರು ಇರ್ಬೋದು ಸರ್ಕಾರಿ, ನನಗನ್ಸಿದ್ದೇನು ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಡೆವಲಪ್ಮೆಂಟ್ ಮಾಡ್ಬೋದು. ಹತ್ತಿರದಲ್ಲಿ ಮುತ್ಕೆಮಂಡಿ ಗಿರಿಜನ ಸಂಚಾರಿ ಆಸ್ಪತ್ರೆ ಅಂತ ಇತ್ತು, ಮುತ್ಕೆಮಂಡಿನಲ್ಲಿ ಇವಾಗಲೂ ಇದೆ. ಅದು ತುಂಬಾ ಬಿಲ್ಡಿಂಗ್ಗಳೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ ಡಾಕ್ಟರ್ಗಳು ಕರೆಕ್ಟಾಗಿ ಬರಲ್ಲ. ನಾನು ಸರಿ ಅದು ವಿಡಿಯೋ ಮಾಡಿ ಕೂಡ ಹಾಕಿದೆ. ನಾನು ಏನಾಗಿದೆ ಅಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದಾಗ ಯಾರೂ ಪ್ರೈವೇಟ್ಗಳಿಗೆ ಹೋಗಲ್ಲ. ಯಾರ ಹತ್ರನೂ ದುಡ್ಡಿಲ್ಲ, ಅಷ್ಟೊಂದು ಡೆವಲಪ್ಮೆಂಟ್ ಯಾರು ಆಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆ ಫೆಸಿಲಿಟಿ ಹುಡ್ಕೊಂಡು ಹೋಗ್ತಾರೆ. ಸರ್ಕಾರಿ ಬಿಲ್ಡಿಂಗ್ಗಳಿದೆ, ಒಳ್ಳೊಳ್ಳೆ ನನಗನ್ಸಿದ್ದೇನು ಅಂತಂದರೆ ಸೂಕ್ತವಾದ ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿ ಎಲ್ಲರೂ ತಿಳ್ಕೊಬೇಕು. ಸರ್ಕಾರಿ ಕೆಲಸ ತುಂಬ ಬೇಡಿಕೆ ಇದೆ ಅಂದರೆ ಇರುವಂಥ ಕೆಲಸಗಳು. ನನಗನ್ಸಿದ್ದೇನು ಅಂತಂದರೆ, ಆಸ್ಪತ್ರೆಗಳಲ್ಲಿ ಸೂಕ್ತವಾದ ವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡುವಂಥ ಸಿಬ್ಬಂದಿಗಳು ಕರೆಕ್ಟಾಗಿದ್ದಾಗ ಯಾವುದೂ ತೊಂದರೆಗಳಾಗಲ್ಲ. ಅದ್ರ ಕೊರತೆ ಇದೆ ನಮ್ಮ ತುಂಬಾ ಮಡಿಕೆರೆ ಭಾಗದಲ್ಲಿ. ಆರೋಗ್ಯದ ಸಮಸ್ಯೆ ಬಗ್ಗೆ ತುಂಬಾ ತೊಂದರೆ ಇದೆ. ಹಂಗಾಗಿ ಕೆಲವರೆಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಸರ್ಕಾರಿ ಆಸ್ಪತ್ರೆ ಇದ್ರೂ ನೋಡಿ, ಸರ್ಗೂರಲ್ಲೂ ಇದೆ, ಸರ್ಗೂರಲ್ಲಿ ಇದ್ದರೂ ಕೂಡ ಅಷ್ಟು ಫೆಸಿಲಿಟಿಗಳು ಸಿಗಲ್ಲ. ಈಗ ನೆನೆ ಯಾವುದೋ ಹುಡುಗನಿಗೆ ಒಂದು ಕಾಲು ನೋವಾಗಿತ್ತು, ನಮ್ಮಲ್ಲಿ ತೊಡೆನೆ ಮಾಂಸ ಟ್ರ್ಯಾಕ್ಟರ್ಸ್ಗೆ ಹಾಕೊಂಡು ಮಾಂಸ ಹೋಗಿತ್ತು. ಇಲ್ಲೆಲ್ಲೂ ಆಗಲಿಲ್ಲ, ಲಾಸ್ಟಲ್ಲಿ ಕೊನೆಯಲ್ಲಿ ವಿವೇಕಾನಂದದಲ್ಲೂ ಆಗಲ್ಲ ಅಂತಂದ್ಬಿಟ್ಟು ಹಂಗೆ ಮೈಸೂರಲ್ಲಿ ತೊಗೊಂಡೋಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಈ ಥರದ ವ್ಯವಸ್ಥೆಗಳು ನಮ್ಮ ಭಾಗದಲ್ಲಿ ಆಗಬೇಕು. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು. ಈ ಕೊರೋನಾ ಟೈಮಲ್ಲಿ ಎಂಥ ಸಮಸ್ಯೆಗಳಾದವು, ಡಾಕ್ಟರ್ಗಳೇ ದೂರದಿಂದ ಮಾತ್ರೆಗಳು ಕೊಡ್ತಿದ್ರು, ಈ ಥರದ ಅವರೆಲ್ಲ ಪ್ರೈವೇಟ್ಗಳನ್ನ ಅವಲಂಬಿಸ್ತಿದ್ರು ಜನ, ಸುಮಾರು ಜನ ಪ್ರಾಣ ತೆತ್ತರು. ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಮಟ್ಟದಲ್ಲಿ ಇದ್ದಾಗ ಜನ ಯಾಕೆ ಹೊರಗಡೆ ಹೋಗ್ತಾರೆ ಅಲ್ವಾ? ಅದ್ರ ಬಗ್ಗೆ ಗಮನ ವಹಿಸ್ಬೇಕು. ನಾನು ಇನ್ನು ಈ ಮುಖಾಂತರ ಶಾಸಕರಲ್ಲೂ ಒಂದು ಮನವಿಗಳನ್ನ ಮಾಡ್ತೀನಿ, ಈ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆ ಅಂತಂದರೆ,

ಈ ಜನ ನೀವು ತಿಳ್ಕೊಂಡಿರೋಷ್ಟು ತುಂಬನೇ ಶ್ರೀಮಂತರೇನಲ್ಲ, ತುಂಬನೇ ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲ. ಸರ್ಕಾರಿ ಆಸ್ಪತ್ರೆ ಇದ್ದಾಗ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೋಗ್ತೀವಿ? ಸರ್ಕಾರಿ ಶಾಲೆ ಇದ್ದಾಗ ಒಳ್ಳೆಯ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಪಾಠ ಮಾಡಿದಾಗ ನಾವ್ಯಾಕೆ ಹೊರಗಡೆ ಪ್ರೈವೇಟ್ಗಳಿಗೆ ಹಾಕ್ತಾರೆ? ನಮ್ಗೆ ಸಿಕ್ಕುವಂಥ ಫೆಸಿಲಿಟಿಗಳು ಸರ್ಕಾರ ಮಟ್ಟದಲ್ಲಿ ಸಿಕ್ಕಿದಾಗ ಎಲ್ಲನೂ ವೇಸ್ಟ್ ಆಗ್ತಾ ಇದೆ ಅಲ್ವಾ? ಈಗ ಸ್ವಲ್ಪ ಸರ್ಕಾರಿ ಮೇಷ್ಟ್ರಿಗೆ ಸಂಬಳ ಎಷ್ಟು? 70,000 80,000 ಸಂಬಳ ಇರುತ್ತೆ.

0: ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು.
1: ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
2: ಇವಾಗಿನ ಜನರೇಷನು ಪ್ರತಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ,
0: ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೊದಲನೇ ಬ್ರ್ಯಾಂಡ್ ನಾನು ನಮ್ಮ ಅಣ್ಣ ಒಬ್ಬರು ಶಿವಾಜಿ ನಾಯ್ಕ ಅಂತಿದ್ದಾರೆ. ಮೊದಲು ಎಸ್ ಎಲ್ ಸಿ ಮಾಡಿದ್ದು ನಾವೇ ಅನಿಸುತ್ತೆ ನನ್ನ ಒಂದು ಇದರಲ್ಲಿ, ಅಲ್ಲಿ ತನಕ ಯಾರು ಎಸ್ ಎಲ್ ಸಿ ಮಟ್ಟಕ್ಕೆ ಹೋಗಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತೀವಿ ಮಕ್ಕಳಿಗೆ. ನಾನು ಈಗಲೂ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರ್ತೀನಿ, ದಿನಾಚರಣೆ ಆಗಿರ್ಬೋದು, ಕೆಲವು ಪ್ರೋಗ್ರಾಮ್ಗಳು ಕರೀತಾ ಇರ್ತಾರೆ. ಹೋದಾಗ ನಮ್ಮ ಮಕ್ಕಳಿಗೆ ಬೋಧನೆ ಮಾಡೋದು ಅದನ್ನೇ, ಮೊದಲು ವಿದ್ಯೆ ಪಡೀರಿ. ನಮ್ಮ ಬಾಬಾ ಸಾಹೇಬ್ರು ಹೇಳ್ದಂಗೆ ಈ ದೇವಸ್ಥಾನಗಳ ಮುಂದೆ ನಾವೇನು ಕ್ಯೂ ನಿಲ್ತೀವಿ, ಅದ್ರ ಬದಲು ಲೈಬ್ರರಿ ಮುಂದೆ ಕ್ಯೂ ನಿಲ್ತೀವಿ. ಸಾಕ್ಷರತೆ ತುಂಬಾ ಮುಖ್ಯ. ಇವತ್ತು ನಾವೇನಾದರೂ ನಾನು ಯುವ ಒಬ್ಬ ಮೆಚೂರ್ಡ್ ವ್ಯವಸಾಯಕಾರನಾಗಿದ್ದೀನಿ ಅಂತಾರೆ ಅದು ಕಾರಣನೇ ಸಾಕ್ಷರತೆ. ಇವತ್ತು ನಾವು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇರ್ಬೋದು, ಬರೀ ಸರ್ಕಾರಿ ಕೆಲಸ ತೊಗೋಬೇಕು, ಇನ್ನೊಂದಾಗಬೇಕು, ಕಂಪ್ನಿಗಳಿಗೆ ಹೋಗ್ಬೇಕು ಅನ್ನೋದಕ್ಕೆ ಅಷ್ಟಕ್ಕೆ ಮಾತ್ರ ಎಜುಕೇಷನ್ ಅಲ್ಲ. ಎಜುಕೇಷನ್ ಅನ್ನೋದೇನು ಅಂತಂದರೆ ಅವನ ವ್ಯವಸಾಯದಲ್ಲೂ ಕೂಡ ಒಂದು ಇದನ್ನು ಅಳವಡಿಸ್ಕೋಬೋದು, ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಬೋದು. ಈ ರೀತಿ ಈ ನಿಟ್ಟಿನಲ್ಲಿ ನಾವು ಎಜುಕೇಷನ್ ತಗೋಬೇಕು. ನಮ್ಮ ಗ್ರಾಮದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ, ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳು ಮಾತ್ರ ಹೋಗ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಈಗ ತುಂಬ ಮಕ್ಕಳು ನಮ್ಮಲ್ಲಿ ಡಿಗ್ರಿಗಳು ಮಾಡಿದ್ದಾರೆ, ಡಿಗ್ರಿ ಮಾಡಿ ಕೆಲವರು ಕೆಲಸನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಪರ್ಸನ್. ಯಾಕಂದರೆ ಇದು ಅಂತೀನಿ ನಾನು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿದ್ಯೆ ಅನ್ನೋದು ತುಂಬಾ ಮುಖ್ಯ. ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ಮೊದಲಿನ ಜನ್ರೇಷನಲ್ಲಿ ಕಡಿಮೆ ಇದ್ರೂ ಕೂಡ ಇವಾಗೆಲ್ಲ ಮಕ್ಕಳು ಓದಿಸ್ತಾ ಇದ್ದಾರೆ, ಎಲ್ಲರೂ ಓದಿಸ್ತಾ ಇದ್ದಾರೆ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈಕ್ವಾಲಿಟಿನಲ್ಲಿ ಓದಿಸ್ತಾ ಇದ್ದಾರೆ. ನಾನು ತುಂಬ ಖುಷಿಯಾದ ವಿಚಾರ.
1: ಸರ್, ಜೆ ಜೆ ಎಂ ತಮ್ಮ ಒಂದು ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದರ ಬಗ್ಗೆ ತಿಳಿಸೋದಾದರೆ?
0: ನೋಡಿ, ನಾವೇನೋ ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕೆ ಕೆಲವು ಅಡೆತಡೆಗಳು ಬರ್ತವೆ. ನಾವೇನು ಮಾಡೋದು, ಜೆ ಜೆ ಎಂ ವತಿಯಿಂದ ಒಂದು ಟ್ಯಾಂಕ್ ಬೇಕಾಗಿತ್ತು ಗ್ರಾಮಕ್ಕೆ. ಒಂದು 25,000 ಲೀಟ್ರ್ ಒಂದು ಟ್ಯಾಂಕ್ ಸಾಕಾಗುತ್ತೆ ಅಂತೇಳಿ ನಾವು ಅದನ್ನು ಜಾಗ ಗುರುತಿಸಿ ನಾವು 3 ಗ್ರಾಮ ಇದು ಈ ಕಾಡ್ಬೇಗೂರು ಅಂತಂದರೆ ಕಾಡ್ಬೇಗೂರು ಕಾಲೋನಿ, ಸಿದ್ದಪ್ಪಾಜಿ ಕಾಲೋನಿ, ಕಾಡ್ಬೇಗೂರು ಅಂತೇಳಿ 3 ಗ್ರಾಮಕ್ಕೂ ಒಂದು ಟ್ಯಾಂಕ್ ಮಾಡಬೇಕು ಅಂತ ಮಾಡಿದ್ವಿ ನಾವು. ಅದನ್ನು ಅರಣ್ಯ ಇಲಾಖೆಯವರು ತಕರಾರು ಮಾಡಿದ್ರು. ಈಗ ಆಲ್ರೆಡಿ ಈ ಜಾಗಗಳು ನಮ್ಮಲ್ಲಿ ಇವೆಲ್ಲ ಆರ್ ಟಿ ಸಿ ಇರುವಂಥ ಜಾಗಗಳೇನವೆಲ್ಲ ಇದರಲ್ಲಿ ಇದ್ದೀವಿ. ಇದು ನಮ್ಮ ಕನ್ಸರ್ವೇಷನ್ಗೆ ಬರುತ್ತೆ, ಇದು ಅರಣ್ಯ ಇಲಾಖೆ ಇದಕ್ಕೆ ಬರುತ್ತೆ ಅಂಥೇಳಿ ಅದನ್ನು ತಡೆ ಒಡೆದ್ರು. ಕಾಮಗಾರಿ ಅರ್ಧದಲ್ಲಿ ನಿಲ್ತು. ಶಾಸಕರನ್ನು ಕರೆದ್ವಿ, ಕರೆದ್ಬಿಟ್ಟು ಎಲ್ಲ ರೀತಿಯಲ್ಲೂ ಇದು ಮಾಡಿದ್ವಿ ನಾವು, ಬಟ್ ಆ ಪ್ರಗತಿ ಆಗಲಿಲ್ಲ. ಅದು ನಾನೇನು ಮಾಡಿದೆ, ಸ್ವಲ್ಪ ಇಂಜಿನಿಯರ್ ಜೊತೆಲೆಲ್ಲ ಮಾತಾಡಿ, ನೋಡ್ರಪ್ಪ ಈಗ ಸದ್ಯಕ್ಕೆ ನಮ್ಮಲ್ಲಿ ನೀರೇ ಇಲ್ಲ, ತುಂಬಾ ಸಮಸ್ಯೆ ಆಗಿದೆ. ನಿಮ್ಮ ಜೆ ಜೆ ಎಮ್ ನಿಮ್ಮ ಜಲಜೀವನ ಮಿಷಿನಿಂದ ಏನು ಫಿಲ್ಟರ್ ವಾಟರ್ ಬರುತ್ತೆ, ಅದಕ್ಕೆ ಮುಂಚೆ ನಮಗೆ ಒಂದು ಸ್ವಲ್ಪ ಡೈರೆಕ್ಟಾಗಿ ನೀರು ಕೊಟ್ಟು ನಮಗೆ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಮಾಡಿ ಅಂತೇಳಿ ಪೈಪ್ ಲೈನ್ ಎಲ್ಲ ಮಾಡಿಸಿ ಈಗೆಲ್ಲ ಗ್ರಾಮಕ್ಕೂ ನಲ್ಲಿ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಏನಿದೆ ಅಂತಂದರೆ ಬೋರ್ ಆನ್ ಮಾಡಿದ್ರೆ ನಲ್ಲಿ ನೀರು ಬರುತ್ತೆ, ಅದು ಯಾವಾಗ ಹೊಡೆದೋಗುತ್ತೆ ಏನೋ ಗೊತ್ತಿಲ್ಲ. ಆ ಟ್ಯಾಂಕ್ ವ್ಯವಸ್ಥೆ ಒಂದು ಆಗಿದ್ದಿದ್ರೆ ನಮಗೆ ತುಂಬಾ ಅನುಕೂಲ ಆಗಿರೋದು. ಆಲ್ರೆಡಿ ಬಂಡೀಪುರ ಇದಕ್ಕೆ ನಾವು ಇದನ್ನು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಪ್ರಗತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈ ಪ್ರವೇಶದಲ್ಲಿ ಅರ್ಜಿಗಳನ್ನ ಹಾಕ್ಸಿದ್ದೀವಿ, ಅದು ಮುಂದಿನ ದಿನಗಳಲ್ಲಿ ಟ್ಯಾಂಕ್ ಆಗ್ಬೋದು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಮೊನ್ನೆ ಫೋನ್ ಮಾಡಿದ್ದೆ ನಾನು, ಮಾಡಿ ಕೇಳಿದೆ ಸರ್ ಹಿಂಗಾಗಿದೆ ಏನಾಗಿದೆ ಅಂತೇಳಿ. ನಮ್ಮ ಅರಣ್ಯ ಇಲಾಖೆಯವ್ರು ಮಾಡಿದ್ವಿ, ಸರ್ ಪ್ರಗತಿನಲ್ಲಿದೆ, ಕಳಿಸಿದ್ದೀವಿ, ಈಗ ಬಂಡೀಪುರಕ್ಕೆ ಹೋಗಿದೆ, ಅಲ್ಲಿಂದ ನಿಮ್ಮ ಪರ್ಮಿಷನ್ ಆದಮೇಲೆ ನಿಮ್ಮ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೊಂದು ಆಯಿತು ಅಂತಂದರೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಆಗುತ್ತೆ. ಈಗ ಅಲ್ಲಿ ತನಕ ಏನಿದೆ ಅಂತಂದರೆ ಅದೇ ಬೋರ್ಗಳ ಮೇಲೆ ಡಿಪೆಂಡು, ಬೋರಲ್ಲಿ ನೀರು ಇತ್ತು ಅಂತಂದರೆ ಡಂಪ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸದ್ಯಕ್ಕೆ ಸದ್ಯದ ಪರಿಸ್ಥಿತಿನಲ್ಲಿ ಈ ಥರ ನಡೀತಾ ಇದೆ. ನಲ್ಲಿ ವ್ಯವಸ್ಥೆ ಇದೆ, ಆದರೆ ನೇರವಾಗಿ ಮಾಡ್ತಿದ್ದೀವಿ, ಟ್ಯಾಂಕ್ ಇಲ್ಲ.
1: ಸರ್, ನರೇಗಾ ಚಟುವಟಿಕೆಗಳ ಕುರಿತು ತಿಳಿಸೋದಾದರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ನರೇಗಾ ಬಂದು ಏನಾಗಿದೆ ಅಂತಂದರೆ ನಾವೇನು ಕೇಳ್ತೀವಿ ಅಂತಂದರೆ ಎಲ್ಲಿ 2 ಥರದ ಕೆಟಗರಿ ಬರುತ್ತೆ ನರೇಗಾದಲ್ಲಿ. ರೈತರಿಗೆ ಅನುಕೂಲವಾಗೋ ಅಂಥ ಕೆಲವು ಕೆಲಸಗಳು, ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಕೆಲಸಗಳು, ಪರ್ಸ್ನಲ್ ಇದೇನಿದೆ ರೈತರಿಗಾಗುವಂಥ ಕೆಲಸಗಳಿಗೆ ಜಾಸ್ತಿ ಆದ್ಯತೆ ಸಿಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ 2 ಥರ ಬರುತ್ತೆ. ಒಂದು ಮೆಟೀರಿಯಲ್ ಕಾಸ್ಟು, NMR 2 ಥರ ಬರುತ್ತೆ. ಯಾವುದು ನಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸದಲ್ಲಿ, ಈಗ ಒಂದು ಡ್ರೈನೇಜ್ ಮಾಡ್ತೀನಿ ನಾನು ಅಂತಂದರೆ 60-40, 60 ಬಂದು ಇದಾಗುತ್ತೆ ಏನೋ ಮೆಟೀರಿಯಲ್ ಆಗುತ್ತೆ, 40 ಬಂದು NMR ಆಗುತ್ತೆ. ಇದು ಮುಖ್ಯವಾಗಿ ಆ ಗ್ರಾಮದ ಚುನಾಯಿತ ಪ್ರತಿನಿಧಿಗೆ ಬರೋ ತೊಂದರೆ ನೋಡು ಅದೇನೆ. ಈಗ ಕಂಪ್ಲೀಟ್ ಆದ NMR ಆಗಿದ್ದರೆ ನಾವೇನೋ ಕೆಲಸ ಮಾಡ್ತಾ ಅದನ್ನ ನಾವು ಮಾಡ್ಕೊಬಹುದಾಗಿತ್ತು, ಜಾಬ್ ಕಾರ್ಡ್ಗಳಲ್ಲಿ ಮೇಂಟೈನ್ ಮಾಡಿ ಮಾಡ್ಕೋಬಹುದಾಗಿತ್ತು. ಇದನ್ನ 2 ವರ್ಷ 3

0: ವರ್ಷದ ಬರೋ ತನಕ ಕಾಯ್ಬೇಕು ಮೆಟೀರಿಯಲ್ಸ್ನ, ತುಂಬ ಸಮಸ್ಯೆ ಆಗಿದೆ. ಯಾರು ಬಂಡವಾಳದಾರೇನಲ್ಲ, ಹಾಗಾಗಿ ನಾನು ಕಾಡಬೇಕು ಒಂದು ಡ್ರೈನೇಜ್ 300,000 ಒಂದು ಕಾಮಗಾರಿ ಮಾಡೇ ಇಲ್ಲ. ಇದು ಈ ಥರ ಸಮಸ್ಯೆಗಳು, ಫೈನಾನ್ಸ್ ಬಂಡವಾಳ ಹಾಕ್ಬೇಕು, ತುಂಬ ದಿವಸ ಕಾಯಬೇಕು. ನಾವೇನು ಕಾಂಟ್ರಾಕ್ಟ್ದಾರೇನು ಆಗಿರಲ್ಲ, ಅಭಿವೃದ್ಧಿಗೆ ಊರಿಗೊಂದು ಕೆಲಸ ಮಾಡಿಸ್ತೀವಿ, ಆ ಕೆಲಸನ ನಾವು ಮಾಡಿಸ್ಬೇಕು ಅಂತಂದಾಗ ಈ ಥರ ಸಮಸ್ಯೆಗಳು ಬರ್ತವೆ. ಜೊತೆಯಲ್ಲಿ ಕೆಲವು ಜೋಸಿಪಿಗಳು ಯೂಸ್ ಮಾಡೋಂಗಿಲ್ಲ ಆ ಥರದ ಇದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆ ಲೇಬರ್ ಬಂದು ಅಲ್ಲಿ GPS ಮಾಡಿದ್ಮೇಲೇ ಕೆಲಸಗಳಾಗುವಂಥದ್ದು. ಈಗ ನಾವು ಪ್ರತಿದಿನ ಅದನ್ನ ಕಾದು ಬೆಳಿಗ್ಗೆ 7 ಗಂಟೆಗೆ ಎದ್ದು ಆ ಲೇಬರ್ಗಳನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿ ಅವ್ರನ್ನ GPS ಮಾಡಿಸಿ ಅದ ನಂತರ NMR ಆಗುತ್ತೆ. ಅದು ಎಷ್ಟೊಂದು ರಿಸ್ಕಿ ಕೆಲಸ ಅಂತಂದರೆ, ಯಾರು ಆ ಥರ ಇದಾಗಿ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಹಂಗಾಗಿ ಕೆಲವು ಕೆಲಸಗಳು ಪೆಂಡಿಂಗ್ ಆಗ್ತವೆ ನರೇಗ. ನರೇಗ ತುಂಬ ಅನುಕೂಲವಾದ ಕೆಲಸನೇ. ಕೆಲವು ನನಗೆ ಶಾಲೆಗೆ ಹಾಕ್ಕೊಂಡಿದ್ದೆ, ನಾನು ಶಾಲೆ ಅಭಿವೃದ್ಧಿಗೆ ಹಾಕ್ಕೊಂಡಿದ್ದೆ. ಅದೆಲ್ಲ ಮಣ್ಣು ಹೊಡಿಸಿ ಹೊರಗಡೆಯಿಂದೆಲ್ಲ ಮಟ್ಟ ಮಾಡಿಸಿ ಅವೆಲ್ಲ ಮಾಡಿಸ್ಕೊಟ್ಟೆ, ನರೇಗ ಕೆಲಸದಲ್ಲೇ ಮಾಡಿಸ್ಕೊಟ್ಟೆ ಅದನ್ನೆಲ್ಲ. ಅವೆಲ್ಲ ಓಕೆ. ಈ ಪರ್ಸ್ನಲ್ ಕೆಲಸಗಳು ಬಿಡಿ, ಈ ಕೃಷಿ ಹೊಂಡಗಳು, ಡ್ರೈನೇಜ್ಗಳು, ಜಮೀನಲ್ಲಿ ನೀರುಗಾಲುವೆಗಳು, ಅವೆಲ್ಲ ಅವರೇ ಜಮೀನ್ ಅವರೇ ಮಾಡ್ಕೋಬೋದು. ಅವೇನು ಮೆಂಬರ್ಗಳೇ ಮಾಡಬೇಕು ಅಂತೇನೂ ಇಲ್ಲ. ಜಮೀನ್ದ ಇವರೇ ಸಾಗುಳಿದಾರೆ ಮಾಡ್ಕೋಬೋದು, ಅದು ಅದರದ್ದೇನು ಸಮಸ್ಯೆ ಇಲ್ಲ. ಈ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಮಾತ್ರ ಇದನ್ನು ಸ್ವಲ್ಪ ಈ ಥರ ಸಮಸ್ಯೆಗಳಿದೆ. ಅದು ಬಿಟ್ಟರೆ ಓಕೆ ಮಾಡ್ಬೋದು.
1: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಖಂಡಿತ ಇನ್ನೂ ತುಂಬಾ ಸಮಸ್ಯೆಗಳಿದೆ. ಕೆಲವು ಗ್ರಾಮಗಳಲ್ಲಿ ಇನ್ನೂ ಅದೇ ನಾನು ಹೇಳಿದ್ನಲ್ಲ, ಡ್ರೈನೇಜ್ಗಳು ಆಗಬೇಕಾಗಿದೆ. ಕೆಲವು ವ್ಯವಸ್ಥಿತವಾದ ಡ್ರೈನೇಜ್ಗಳು ಮಾಡಿಲ್ಲ. ಕಾಡಬೇಕರಲ್ಲಿ ಏನಾಗಿದೆ ಅಂದರೆ, ಹೊರಗಡೆ ನೀರು ಬಂದು ಮಧ್ಯ ಊರು ಮಧ್ಯನೆ ನಿಲ್ಲುತ್ತೆ ಅಲ್ಲಿ ಡ್ರೈನೇಜಲ್ಲಿ. ಆ ರಸ್ತೆ ಮಾಡಿದಂಥವರು ಕಾಂಟ್ರಾಕ್ಟ್ದವರು ಸರಿಯಾಗಿ ಅದನ್ನ ಮಾಡಿಲ್ಲ, ಅದನ್ನ ಕಿತ್ತು ಮಾಡೋಕ್ಕೂ ಆಗಲ್ಲ. ಈಗ ಅದೊಂದು ವ್ಯವಸ್ಥೆ ಇದೆ. ಕಿನ್ನು ಈಗ ಆ ಕಡೆ ನಮ್ಮ ನಾಗರಾಜು ಅವ್ರ ಮನೆ ಕಡೆ ಒಂದು ಡ್ರೈನೇಜ್, ಅದೇ ನಾನು ಹೇಳಿದ್ನಲ್ಲ ನರೇಗ, ಅದು ಪೆಂಡಿಂಗ್ ಆಯಿತು ಉಳಿತು ಅಂತೇಳಿ ಅದೊಂದು ಡ್ರೈನೇಜ್ ಇದೆ. ಅದು ಬಂದು ಕಾಡಬೇಕೂರು ಕಾಲೋನಿ ಗ್ರಾಮದಲ್ಲಿ ಬಂದು ಒಂದು ಇನ್ನೊಂದೆರಡು ಡ್ರೈನೇಜ್ಗಳಿದೆ, ಇನ್ನೊಂದೆರಡು ಮುಖ್ಯ ರಸ್ತೆಗಳಿದೆ, ಅದಾಗಬೇಕಾಗಿದೆ. ಅದ್ರ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮುಖ್ಯವಾಗಿ ನಮ್ಗೆ ಟ್ಯಾಂಕ್ ಆಗಿ, ಟ್ಯಾಂಕಿಂದ ನಮಗೆ 3 ಗ್ರಾಮಕ್ಕೂ ಆದಾಗ ಅದು ನಾವು ಮಾಡೋ ಕೆಲಸಕ್ಕೂ ವ್ಯವಸ್ಥಿತವಾಗಿ ಸರಿ ಹೋಗುತ್ತೆ. ಈ ಥರದ ಇವೆ. ಆಮೇಲೆ ಆಕಿನೂ ರಸ್ತೆಗಳು ನಾವು ಮೊದಲೇ ಮಾಡಿರೋಂಥ ರಸ್ತೆಗಳು, ಈಗ ನಾನು ಇರೋವಂಥ ಗ್ರಾಮದಲ್ಲಿ ಡ್ರೈನೇಜ್ ಇಲ್ಲ. ಅದು ಇರೋದು 15 ಮನೆ ಆದರೂ ತುಂಬ ಲಾಂಗ್, 300 ಮೀಟ್ರ್ ಇದೆ ಅದು. ಅದು ಎರಡು ಕಡೆಯೂ ಡ್ರೈನೇಜ್ ಆಗಬೇಕು, ಪುನಃ ರಸ್ತೆಯಾಗಿ ಒಂದು 10-12 ವರ್ಷ ಆಗೋಗಿದೆ ಆಲ್ರೆಡಿ. ಬೀದಿ ರಸ್ತೆ ಆಗಬೇಕು, ಈ ಥರ ಸಮಸ್ಯೆಗಳಿದೆ ಗ್ರಾಮದಲ್ಲಿ.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಜೊತೆಗೆ ಅವರ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಒಂದು ಗ್ರಾಮದ ಅಭಿವೃದ್ಧಿ ಯಾವತ್ತೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿರಲಿ, ಚುನಾಯಿತ ಪ್ರತಿನಿಧಿ ಆಗಿರಲಿ, ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮದ ಯುವಕರ ಬೆಂಬಲ ಬೇಕು. ಜೊತೆಯಲ್ಲಿ ಗ್ರಾಮಸ್ಥರು ಎಷ್ಟು ಕೋಆಪರೇಷನ್ ಕೊಡ್ತಾರೋ ಅಷ್ಟು ಮುಖ್ಯವಾಗಿ ನಾವು ಅಭಿವೃದ್ಧಿಯನ್ನು ಕಾಣಬಹುದು ಪ್ರತಿ ಗ್ರಾಮಗಳಲ್ಲೂ ಅಷ್ಟೇ. ಇಲ್ಲೇನಾಗ್ತೀವಿ ಅಂದರೆ, ಚುನಾವಣೆ ಮುಗಿದ ತಕ್ಷಣ ಇಲ್ಲೇನು ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ್ರೆ ನಮಗೇನು ಅನ್ನೋ ಭಾವನೆಗಳು ಇರಬಾರ್ದು. ಅವರ ಏನು ನಮಗೆ ಬೆಂಬಲಗಳು ಇರ್ತವೋ, ಕೋಆಪರೇಷನ್ ಇರುತ್ತೋ, ಖಂಡಿತವಾಗಲೂ ಅಭಿವೃದ್ಧಿಯಲ್ಲಿ ಸಹಕಾರಿಯಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಅವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಆಗಿರಲಿ, ಚುನಾವಣೆನೇ ಸೈಡ್, ಚುನಾವಣೆ ಒಂದು ಕಡೆ ಆದರೆ ಚುನಾಯಿತ ಪ್ರತಿನಿಧಿಯ ಮನೋಭಾವನೆ ಇರುತ್ತೆ ನೋಡಿ, ಎಲ್ಲರನ್ನೂ ಸರಿಸಮನಾಗಿ ನೋಡುವಂಥದ್ದು. ಯಾರಿಗೇ ಆಗಿರಲಿ, ಈಗ ನನಗೆ ಯಾರೋ ಮತ ಹಾಕಿದ್ದಾರೆ ಅಂದ್ಬಿಟ್ಟು ಬರೀ ಒಂದು ಕಡೆ ಓಲೈಕೆ ಮಾಡುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ. ಈಗ ನಾವು ಒಂದು ಶೌಚಾಲಯ ಹಂಚೋದ್ರಲ್ಲಿರಲಿ, ಮನೆಗಳು ಹಂಚೋದ್ರಲ್ಲಿರಲಿ, ಈಗ ಅವರ ಮನೆ ಹತ್ರ ಕೆಲವು ಕಾಮಗಾರಿಗಳನ್ನ ಮಾಡೋದಿರಲಿ, ಈಗ ನನಗೇನು ನನ್ನ ಮನೆ ಹತ್ರ ನಾನು ಮಾಡ್ಕೊಳ್ಳುವಂಥದ್ದು, ಆ ಥರದ ಭಾವನೆಗಳು ಇರಬಾರ್ದು. ಯಾವುದೇ ಚುನಾಯಿತ ಪ್ರತಿನಿಧಿಗೂ ಇರಬಾರ್ದು, ಆ ಗ್ರಾಮದ ಯುವಕರಲ್ಲೂ ಆ ಭಾವನೆಗಳು ಬರಬಾರ್ದು. ಆ ಥರ ಇದ್ದಾಗ ಗ್ರಾಮದ ಅಭಿವೃದ್ಧಿ ಖಂಡಿತ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದರೆ, ನಾನೊಂದು 60-70% ನಾನು ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಸಾಕ್ಷಿ ಇದೆ. ಮುಂದಿನ ದಿನಮಾನಗಳಿಗೆ ನನ್ನ ಕೈಲಿ ಆಗದೇ ಇರೋಂಥ ಕೆಲಸ ನಾನು ಇವಾಗ ಆಲ್ರೆಡಿ ಯುವಕರ ಜೊತೆಲೆಲ್ಲ ಮಾತಾಡಿದ್ದೀನಿ, ನೋಡ್ರಪ್ಪ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಉಳಿದಿದ್ದನ್ನು ಮುಂದೆ ಬರೋ ನೀವು ಇದು ಮಾಡ್ಕೊಂಡು ಹೋಗಿ, ನನಗೆ ಉದ್ದೇಶ ಇದ್ದಿದ್ದೆ ಅಷ್ಟು. ಅಟ್ಲೀಸ್ಟ್ ಗ್ರಾಮನ ಎಲ್ಲ ಗ್ರಾಮದ ಥರನೂ ನಮ್ಮ ಗ್ರಾಮನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ನನ್ನ ಒಂದು ಕೆಪಾಸಿಟಿ ಏನಿತ್ತು, ನಮ್ಮ ಒಂದು ಇದಿತ್ತು, ಈ ಥರನಲ್ಲಿ ಲೇಡಿ ಬಾಡಿ ಆಗಿತ್ತು ನಮ್ಮದು. ನಾನು ಮೀಟಿಂಗ್ಗಳಲ್ಲಿ ಭಾಗಿಯಾಗೋಂಗಿಲ್ಲ, ಹೊರಗಡೆ ಕೂತ್ಕೆ ಕೇಳಬೇಕು ನಾನು ಅಷ್ಟೇ. ಇವತ್ತಿನ ದಿನಮಾನಗಳಲ್ಲಿ ಯಾರೇ ಆಗಿರಲಿ ಚುನಾಯಿತ ಪ್ರತಿನಿಧಿನೇ ಅದನ್ನು ಇದು ಮಾಡಬೇಕೇ ಹೊರತು ಅವರ ಯಜಮಾನರಾಗಲಿ ಅವ್ರ ಮಕ್ಕಳಾಗಲಿ ಆ ಅಧಿಕಾರದಲ್ಲಿ ಭಾಗವಹಿಸುವ ಅಧಿಕಾರ ಇಲ್ಲ. ನನ್ನ ಗ್ರಾಮಸ್ಥರಿಗೆ ನಾನು ಹೇಳೋದಿಷ್ಟ, ನಿಮ್ಮ ಮುಖಾಂತರ ಕೇಳ್ಕೊತೀನಿ, ನಿಮ್ಮ ಅಭಿಮಾನಕ್ಕೆ ನಾನು ಚಿರುಣಿ ಅವಕಾಶ ಕೊಟ್ಟಿದ್ದೀರಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಕೆಲವ್ರು ಯಾರು ಬೆನ್ಸಲ್ಲಿ ಬೇಜಾರು ಮಾಡ್ಕೋಬೇಡಿ, ಎಲ್ಲರನ್ನೂ ಸರಿಸಮನಾಗಿ ನೋಡಿದ್ದೀನಿ. ಕೆಲವ್ರಿಗೆ ಆಗದೇ ಇರ್ಬೋದು ಶೌಚಾಲಯಗಳಾಗಲಿ ಇನ್ನೊಂದಾಗಲಿ, ಮುಂದಿನ ದಿನಮಾನಗಳಲ್ಲಿ ನಾವು ಸದಸ್ಯರಾಗದೇ ಇದ್ರು ಕೂಡ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಗೆ ಆಗದೇ ಇರೋ ಕೆಲಸಗಳಲ್ಲಿ ಭಾಗಿಯಾಗ್ತೀನಿ ಅನ್ನೋದು ನಾನು ಸರಿ ಮತ್ತೊಮ್ಮೆ ಹೇಳ್ತೀನಿ. ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಮಾತ್ರ ನಾನು ಹೇಳೋದಿಷ್ಟೇ, ಒಂದು ಒಳ್ಳೆ ಎಜುಕೇಟೆಡು, ಒಳ್ಳೆ ವಿದ್ಯಾವಂತ, ಜೊತೆಯಲ್ಲಿ

0: ನಿಮ್ಗೆಲ್ರಿಗೂ ಸ್ಪಂದಿಸ್ಬೇಕು, ಆ ಥರದ ವ್ಯಕ್ತಿನ ಮೊದಲು ಆಯ್ಕೆ ಮಾಡ್ಕೊಳ್ಳಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ನಮ್ಮ ಜನಧ್ವನಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ಬರ್ತಾ ಇದೆ, ನಾವು ಕೇಳಿಸ್ಕೋತಾ ಇರ್ತೀವಿ ಆವಾಗವಾಗ. ನಮ್ಮ ಸದಸ್ಯರು ಕೂಡ ತುಂಬ ಜನ ಮಾತಾಡಿದ್ದಾರೆ, ಒಳ್ಳೆಯ ಅಭಿಪ್ರಾಯ ಇದೆ. ಈ ಜನಧ್ವನಿಯಿಂದ ನನಗನ್ಸೋದು ಏನು ಅಂತಂದರೆ, ಈಗ ನಾನೊಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈಗ ನನ್ನ ಸೈಡ್ ಈಗ ಮನಸ್ಸಲ್ಲಿ ಎಷ್ಟೋ ಮಡಿಕೊಂಡಿರ್ತೀವಿ. ನನಗೆ ನನ್ನ ಇದ್ರ ಬಗ್ಗೆ ಕೆಲವರೆಲ್ಲ ಕಮೆಂಟ್ ಹಾಕ್ಬೋದು, ಇನ್ನೊಂದು ಮಾಡ್ಬೋದು. ಮಾಡಿದಾಗ ನನಗೆ ಏನು ಮಾಡಿದ್ದೀನಿ ಅನ್ನೋದು ನನಗೆ ಅರ್ವಾಗುತ್ತೆ. ನಾನು ಅನಿಸೋ ಅನ್ನೋದಿಷ್ಟೇ, ನಮ್ಮ ತಾಲೂಕಿನ ಜನ, ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಮುಂದೇನೂ ನಡೀಲಿ. ಯಾವುದೇ ಜನಪ್ರತಿನಿಧಿ ಪರವಾಗಿರೋದು ವಿರೋಧವಾಗಿರೋದು ಬೇಡ, ನಾನು ಅನಿಸೋದು ಇಷ್ಟೇ, ಅಭಿವೃದ್ಧಿ ಪರವಾಗಿರಿ ಪ್ರತಿಯೊಬ್ಬರು ಅಷ್ಟೇ. ನಾನೇನೋ ಮಾಡ್ತೀನಿ, ನನ್ನ ಕ್ರಮಕ್ಕೆ ಏನಾದ್ರು ಆಗೋದು ಅನ್ನೋದಾದರೆ ನಾನು ಏನು ಮಾಡಿದ್ರು ತಪ್ಪಿಲ್ಲ. ಈ ಥರದಲ್ಲಿ ನಾನು ಈಗ ಯಾವುದೇ ಜನಪ್ರತಿನಿಧಿಗೆ ಎಷ್ಟಾದರೂ ಪರವಾಗಿಲ್ಲ, ನನ್ನ ಗ್ರಾಮ ಕೆಲಸ ಆಗಬೇಕು, ನಾನು ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಾವು ಕೆಲಸ ಮಾಡ್ಬೋದು. ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಯುವಕರಿಗಾಗಿ ನಾನು ಹೇಳೋದಿಷ್ಟೇ, ಮೊದಲು ನಿಮ್ಮ ಗ್ರಾಮನ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನೀವು ಕೆಲಸ ಮಾಡಿ, ತಾಲೂಕು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಜನಪ್ರತಿನಿಧಿ ಹಿಂಬಾಲಕರಾಗಿ ಹೋಗೋದು ಬೇಡ, ಇನ್ನೊಂದು ಆಗಡೋದು ಬೇಡ. ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕಾ, ನೀವು ಗ್ರಾಮ ಪಂಚಾಯತಿ ಸದಸ್ಯನೇ ಆಗಬೇಕು ಅಂತ ಏನೂ ಇಲ್ಲ. ಪರ್ಸ್ನಲಾಗಿ ಏನು ಇಟ್ಕೊಳ್ಳದೆ ಮನಸ್ಸನ್ನು ನಿಷ್ಕಲ್ಮಿಸುವಾಗ ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಖಂಡಿತ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಇದನ್ನೇ ಹೇಳಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮಗೂ ಕೂಡ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಠಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಠಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್

0: ಟ್ವೆಂಟಿ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7 ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರಾ, ಮಹಾರಾಷ್ಟ್ರದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲ ಸಂಶೋಧನೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ್ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಬೆಳೆ ಉಳಿಸಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದ 3ನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ಐಆರ್ನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು ಬಿಎಲ್ಒ ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಬಿಡಬ್ಲ್ಯೂಎಫ್ ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 18-21, 21-17, 21-16 ಸೆಟ್ಗಳಿಂದ ಇಂಡೋನೇಷ್ಯಾದ ಮುಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಜೋಡಿಯನ್ನು ಮಣಿಸಿ ಸಿಂಗಾಪುರ ಮುಕ್ತ ಪುರುಷರ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಜೋಡಿ ಎನಿಸಿದೆ. ಚೀನಾದ ನೈಋತ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದು 1 ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಯುನ್ನಾನ್ ಪ್ರಾಂತ್ಯದ ಬೈವು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗಣಿಯಲ್ಲಿ ಕುಸಿತ ಸಂಭವಿಸಿದಾಗ 6 ಜನರು ಸಿಲುಕಿದ್ದು, ರಕ್ಷಣಾ ತಂಡ ಅವರೆಲ್ಲರನ್ನೂ ಆಸ್ಪತ್ರೆಗೆ ಸಾಗಿಸಿದರೂ 5 ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಚರ್ಚಿಸಲಿದ್ದೇವೆ. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ನಮಸ್ಕಾರ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ಸಿ ವಿ ಕೇಶವಮೂರ್ತಿ ಅಂತ. ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕಾನೂನು ಪದವಿ ಅಲ್ಲದೆ ಹೆಚ್ಚುವರಿ ಕಾನೂನಿನ ಕ್ಷೇತ್ರದಲ್ಲೇ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಆ ನಂತರ ಕಾನೂನು ಕಾಲೇಜಿನ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲನಾಗೂ ಕೂಡ ಸೇವೆ ಸಲ್ಲಿಸಿದ್ದೀನಿ.

ಈ ಕಾನೂನು ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ ಸೇವೆಗೆ ಮಾನ್ಯತೆ ನೀಡಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2021 ಈ ಕ್ಷೇತ್ರದ ಗಣನೀಯ ಸೇವೆಗೆ ಅಂತ ನೀಡಿದ್ದಾರೆ. ಅದಕ್ಕೂ ಒಂದು ವರ್ಷ ಹಿಂದೆ 2021 ಹಿರಿಯ ನಾಗರಿಕರ ಸೇವಾ ಪ್ರಶಸ್ತಿ ಅಂತ 8 ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರನ್ನು ಗೌರವಿಸ್ತಾರೆ. ಅದರಲ್ಲೂ ಕೂಡ ಕಾನೂನು ಕ್ಷೇತ್ರದಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಇದು ವೃತ್ತಿಯಲ್ಲಿ ನಾನು ಸೇವೆ ಸಲ್ಲಿಸಿರ್ತಕ್ಕಂಥ ಈ ಸೇವೆಗೆ ಮಾನ್ಯತೆ. ಇದನ್ನು ನನ್ನ ಹಿನ್ನೆಲೆ ಅಂತ ಗಮನಿಸಿ ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಇಲ್ಲಿ ಕರೆದಿದ್ದಾರೆ. ಒಂದೇ ಒಂದು ಮೊದಲೇ ಕಾಷನ್ ಕೊಡ್ತಾ ಇದ್ದೀನಿ, ಈಗ ನಾನು ಕೊಡ್ತಾ ಇರೋದೆಲ್ಲ ಯಾವುದೋ ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಳ್ಬೇಡಿ, ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಷ್ಟೇ ಅನ್ಕೋತೀನಿ. ಅಂದರೆ ನನ್ನ ಮನಸ್ಸಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ಭಾವನೆಗಳು ಸೇರಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ, ಅದು ಬೇರೆಯವ್ರ ಕಿವಿ ಮೇಲೂ ಬೀಳ್ತಾ ಇದೆ. ಇದನ್ನೇ ನೀವು ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಂಡು ನಿಮ್ಮ ನಿಮ್ಮ ಪ್ರಕರಣಕ್ಕೆ ಅನ್ವಯ ಮಾಡೋಕ್ಕೆ ಹೋದರೆ ತುಂಬ ಅಪಾಯ ಇದೆ. ಯಾಕೆಂದರೆ ಒಂದೊಂದು ಪ್ರಕರಣದಲ್ಲೂ ಕೂಡ ಬೇರೆ ಬೇರೆ ಸೂಕ್ಷ್ಮ ವಿಚಾರಗಳಿರ್ತವೆ, ಅದನ್ನು ಟ್ಯಾಕಲ್ ಮಾಡಬೇಕಾದರೆ ಕಾನೂನು ತಜ್ಞರ ಸಲಹೆ ಬೇಕೇ ಬೇಕು. ಅದರಿಂದ ಇದನ್ನು ಕಾನೂನು ಸಲಹೆ ಅಂತ ಬೇಡ, ಕಾನೂನು ಸಂಬಂಧಿ ಚರ್ಚೆ ಅಥವಾ ಸಂವಾದ ಅಂತ ಅಂದ್ಕೊಂಡು ಮುಂದುವರಿಯೋಣ. ಮೊಟ್ಟ ಮೊದಲನೇದಾಗಿ ಇದು ಇವತ್ತು ನಾನು ಮಾತಾಡ್ತಾ ಇರೋದು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂಥ ವಿಷಯ. ಯಾರೇ ಎಲ್ಲೇ ಏನೇ ಮಾತಾಡಿದಾಗಲೂ ಕೂಡ ನಮ್ಮನ್ನು ಫಸ್ಟು ಪ್ರಶ್ನೆ ಕೇಳೋದೇನು ಅಂದರೆ ಸಂವಿಧಾನದಲ್ಲಿ ಏನಿದೆ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಅಂದರೆ ಈ ದೇಶಕ್ಕೆ ಮೂಲಭೂತ ಕಾನೂನೇ ಸಂವಿಧಾನ ಅಲ್ವಾ? ಈ ಸಂವಿಧಾನ 1950 ಜನವರಿ 26 ಚಾಲ್ತಿಗೆ ಬಂದಾಗ ಆಸ್ತಿಯ ಹಕ್ಕು ಅನ್ನೋದು ಒಂದು ಮೂಲಭೂತ ಸ್ವಾತಂತ್ರ್ಯವಾಗಿ ಅಡಕವಾಗಿತ್ತು. ಸೊ ಇದೇನೋ ಹೇಳ್ತಾ ಇದ್ದೀರಲ್ಲ ಹೊಸದಾಗೆ ನೀವು, ಇಲ್ಲ ನಾನು ಹೊಸದಲ್ಲ ಹೇಳ್ತಾ ಇರೋದು, ಅಲ್ಲಿ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. 19(1)(f) ಅಂತಕ್ಕಂಥ ವಿಧಿ ಅಡಿಯಲ್ಲಿ 3 ಅಂಶಗಳಿತ್ತು. ರೈಟ್ ಟು ಅಕ್ವೈರ್ ಗಳಿಸಿಕೊಳ್ಳುವುದು, ಹೋಲ್ಡ್ ಉಳಿಸಿಕೊಳ್ಳುವುದು, ಡಿಸ್ಪೋಸ್ ಆಫ್ ವಿಲೇ ಮಾಡುವುದು. ನೋಡಿ, ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ 3 ಗಳಿಸ್ಕೋಬಹುದು, ಉಳಿಸ್ಕೊಂಡು ಅಂದರೆ ಅನುಭವಿಸ್ಬೋದು, ಬೇಡ ಅಂದರೆ ವಿಲೇ ಮಾಡ್ಬೋದು. ಈ 3 ಅಂಶಗಳನ್ನು ಸೇರಿಸಿ ಸಂವಿಧಾನದ 19(1)(f) ಅನ್ನುವ ವಿಧಿಯಲ್ಲಿ ಮೂಲಭೂತ ಸ್ವಾತಂತ್ರ್ಯವಾಗಿ ಕೊಟ್ಟಿದ್ರು. ಮೂಲಭೂತ ಸ್ವಾತಂತ್ರ್ಯಕ್ಕೇನು ಮಹತ್ವ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ವ್ಯಕ್ತಿ ವ್ಯಕ್ತಿಯಿಂದ ಏನೋ ಚ್ಯುತಿ ಬರಬಹುದು, ಅದಕ್ಕೆ ಕಾಯ್ದೆ ಇದೆ ನೋಡ್ಕೊಳ್ಳುತ್ತೆ. ಸರ್ಕಾರದಿಂದಲೇ ಚ್ಯುತಿ ಬಂದಾಗ ಆಡಳಿತಾರೂಢ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರಿಂದ ಚ್ಯುತಿ ಬಂದಾಗ ನಿಮಗದಕ್ಕೇನು ಪರಿಹಾರ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬಂದಿದೆ ಅಂದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನಿಮ್ಮೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೋ, ಜಿಲ್ಲಾ ಕೋರ್ಟ್ಗೋ, ಮತ್ತೊಂದು ಕೋರ್ಟ್ಗೋ ಹೋಗಬೇಕಾದಿಲ್ಲ, ನೇರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗತಕ್ಕಂಥ ವಿಶೇಷವಾದ ಇನ್ನೊಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅದು ಮೂಲಭೂತ ಹಕ್ಕುಗಳನ್ನು ಚಾಲ್ತಿಗೊಳಿಸುವ, ಚಲಾಯಿಸುವ ಒಂದು ಸ್ವಾತಂತ್ರ್ಯ. ಸೊ ಈ 19(1)(f) ಅಂತ ನಾನೇನು ಹೇಳಿದ್ನಲ್ಲ ನಿಮ್ಮದು, ರೈಟ್ ಟು ಹೋಲ್ಡ್ ಎಕ್ವೈರ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಅಂತ, ಅದು ಮೂಲಭೂತ ಹಕ್ಕಾಗೇ ಇತ್ತು. ಮೂಲಭೂತ ಹಕ್ಕಾಗಿತ್ತು ಅಂದಾಗ ನೀವು ಖುಷಿಯಾಗ್ಬಿಟ್ರಿ, ನೀವು ಹೌದು ಓ ನಮಗೆ ಮೂಲಭೂತ ಹಕ್ಕೇ ಇತ್ತಲ್ರಿ ಸಂವಿಧಾನದಲ್ಲಿ ಅಂತ. ಆದರೆ ಹಂತ ಹಂತವಾಗಿ ಸರ್ಕಾರ ಆಡಳಿತ ನಡೆಸ್ತಾ ನಡೆಸ್ತಾ ಈ ಮೂಲಭೂತ ಹಕ್ಕು ಇನ್ ಪರ್ಟಿಕ್ಯುಲರ್ ಇದೊಂದು ಹಕ್ಕು ಅವರಿಗೆ ತುಂಬ ಅಡೆತಡೆಗಳನ್ನು ಹಾಕ್ತಾ ಇತ್ತು. ಏನು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ, ಜಮೀನ್ದಾರಿ ಹಕ್ಕನ್ನು ರದ್ದು ಮಾಡಬೇಕು. ಲಕ್ಷಾಂತರ ಎಕರೆ ಜಮೀನುಗಳನ್ನು ಇಟ್ಕೊಂಡಿದ್ರು, ಆ ಜಮೀನ್ದಾರರ ಜಮೀನನ್ನು ತಗೋಬೇಕು, ತಗೊಂಡು ಅದನ್ನು ಯಾರು ಉಳುವವನಿಗೆ ಭೂಮಿ, ರೈತ ಯಾರು ಉಳ್ತಾ ಇದ್ದಾನೆ ಅವನಿಗೆ ಭೂಮಿ ಕೊಡಬೇಕು. ಅಥವಾ ಒಂದು ಸೀಲಿಂಗ್ ಹಾಕೋದು, ಒಬ್ಬ ಮನುಷ್ಯ ಏನ್ರಿ 5 ಎಕರೆ ಇಟ್ಕೋಬೋದು, 10 ಎಕರೆ ಇಟ್ಕೋಬೋದು, 50 ಎಕರೆ ಇಟ್ಕೋಬೋದು, 50,000 ಎಕರೆ ಇಟ್ಕೋಬೋದಾ? ಇವನಿಗೆ ಸೀಲಿಂಗ್ ಹಾಕೋಣ, ಒಂದು 5 ಎಕರೆಗೆ ಹಾಕೊಣವಾ, 10 ಎಕರೆಗೆ ಹಾಕೊಣವಾ? ಸೊ ಸೀಲಿಂಗ್ ಆನ್ ಲ್ಯಾಂಡ್ಸ್, ಎರಡನೇದು ಲ್ಯಾಂಡ್ ಫಾರ್ ದಿ ಟಿಲ್ಲರ್ ಉಳುವವನಿಗೆ. ಇಂಥ ಕಾಯ್ದೆ ಅನುಷ್ಠಾನ ಮಾಡಬೇಕು. ತಕ್ಷಣ ಶುರುವಾಯಿತು ಜಮೀನ್ದಾರ ಕಡೆಯಿಂದ ತಗದೆ, ನನ್ನ ಆಸ್ತಿ ಹಕ್ಕನ್ನು ನೀವು ಕಿತ್ಕೋತಾ ಇದ್ದೀರಲ್ಲ, ಐ ಹ್ಯಾವ್ ಎ ರೈಟ್ ಟು ಅಕ್ವೈರ್ ಹೋಲ್ಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ, ನಾನು ಐ ವಾಂಟ್ ಟು ಹೋಲ್ಡ್ ಇಟ್, ವೈ ಡು ಯು ವಾಂಟ್ ಟು ಅಕ್ವೈರ್ ಇಟ್? ನೀವು ಅಕ್ವೈರ್ ಮಾಡ್ಕೊಳ್ಳೋದೇ ತಪ್ಪು. ಅಕ್ವೈರ್ ಮಾಡಿಕೊಂಡ್ರೆ ನಮಗೆ ಕಾನೂನುಬದ್ಧವಾದ ಪರಿಹಾರ ಕೊಡಬೇಕು. ಏನು ಪರಿಹಾರ ಕೊಡೋದು? ಅದಕ್ಕೆ ಇವತ್ತು ಮಾರ್ಕೆಟ್ನಲ್ಲಿ ಜಮೀನನ್ನ ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಹಣ ಸಿಗ್ತಾ ಇತ್ತೋ ಅಷ್ಟನ್ನು ಪರಿಹಾರ ರೂಪದಲ್ಲಿ ಕೊಡಿ, ನನ್ನ ಜಮೀನೆಲ್ಲ ತಗೊಳ್ಳಿ, ತಗೊಂಡು ಯಾರಿಗೆ ಬೇಕು ಹಂಚ್ರಿ.

ಓ ಓ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಪದ ಬಳಸಿದ್ರು ಅವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಮುಂದೆ ವಾದ ನಡೀತಾ ಇದ್ದಾಗ, ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್, ತಿರ್ಗಾ ಉದಾಹರಣೆ ರಿಪೀಟ್ ಮಾಡ್ತೀನಿ, ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್ ದ ಇನ್ಫ್ಲೇಟೆಡ್ ವ್ಯಾಲ್ಯೂ ಆಫ್ ಹಿಸ್ ಪ್ರಾಪರ್ಟಿ. ಯಾರೋ ತಾತನೋ ಮುತ್ತಾತನ ಕಾಲದಲ್ಲೋ ಇವನು ಕೈಗೆ ಸಿಕ್ಕಿದ್ದಂಥ 50,000 ಎಕರೆ ಭೂಮಿಗೆ

ಇದೆಯಲ್ಲ ಆ ಮೌಲ್ಯನ ಕೊಡು. ಹಾಗಾದ್ರೆ ಏನು ಅರ್ಥ ಇದು? ಏನು ಸುಧಾರಣೆ ತರೋದು ನಾವು? ಎಲ್ಲಿಂದ ತರೋದು ಇವ್ರಿಗೆ ಪರಿಹಾರ ಕೊಡೋದಕ್ಕೆ? ಓ, ಅದಕ್ಕಾಗಿ ಹತ್ತಾರು ರೀತಿ ತಿದ್ದುಪಡಿಗಳಾಯಿತು. ನಾನು ಜಾಸ್ತಿ ವಿವರಣೆ ಕೊಡ್ತಾ ಇಲ್ಲ. ಕೊನೆಗೆ ಸಂವಿಧಾನದಿಂದ 19(1)(f) ಅನ್ನೋ ವಿಧಿನೇ ತೆಗೆದುಹಾಕಿದ್ರು. ಅದಲ್ಲಿದ್ದರೆ ತಾನೆಪ್ಪ ಇಷ್ಟೆಲ್ಲ ತಗಾದೆ, ತುಂಬ ಇದೆ ಆ ತಗಾದೆ. ನಾನು ಜಾಸ್ತಿ ವಿವರ ಕೊಡ್ತಾ ಇಲ್ಲ. ಒಟ್ಟಾರೆ 19(1)(f) ತೆಗೆದುಹಾಕಿದ್ರು. ಹಾಗಾದರೆ ನಮಗೆ ಸಂವಿಧಾನದಡಿಯಲ್ಲಿ ಆಸ್ತಿ ಹಕ್ಕೇ ಇಲ್ವೇನ್ರಿ? ಇದೆ, 300(a) ಅಂತ ಇದೆ. ಮೂಲಭೂತ ಹಕ್ಕಲ್ಲ ಈ ಮೂಲಭೂತ ಹಕ್ಕುಗಳು ಅನ್ನೋ ಚಾಪ್ಟರ್ನಲ್ಲಿ ಇತ್ತಲ್ಲ 19(1)(f), ಅದಲ್ಲ ಇದು. ಒಂದು ಸಾಧಾರಣ ಹಕ್ಕು, ಕಾಯ್ದೆಯ ಅನುಮತಿ ಇಲ್ಲದೆ ಯಾರೊಬ್ಬನ ಆಸ್ತಿಯ ಹಕ್ಕನ್ನು ಕಸಿದುಕೊಳ್ಳಲಾಗದು. ಆರ್ಡಿನರಿ ರೈಟ್, ಡೆಡ್ಲಿ ಆರ್ಡಿನರಿ ರೈಟ್. ನೀವು ಯು ಕಾನ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಆಸ್ತಿ ಕೇಸ್ ಮೇಲೆ. ಇದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅದರ ಪರಿಣಾಮ ಏನು ಅಂದರೆ ಈ ಸೋಷಿಯಲಿಸಮ್ ಅಂತೀವಲ್ರಿ ನಾವು, ಆ ತತ್ವಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಬೇಕಾದಂಥ ಕ್ರಮಗಳನ್ನು ಈ ಆಸ್ತಿಯ ಹಕ್ಕಿನ ಅಡೆತಡೆ ಇಲ್ಲದೆ ಕೈಗೊಳ್ಳೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನು ಫಸ್ಟು ನಾವು ಗಮನಿಸಬೇಕು. ಈಗ ಒಂದು ಮುಂದಕ್ಕೊಂದು ಹೆಜ್ಜೆ ಬರ್ತಾ ಇದ್ದೀನಿ ನಾನು. ಈ ಆಸ್ತಿ ಹಕ್ಕಿನ ಬಗ್ಗೆ ಮೊದಲು ಇತ್ತಲ್ವೇ, ಸಂವಿಧಾನ ಪೂರ್ವದಲ್ಲೂ ಇತ್ತು, ಸಂವಿಧಾನ ಬಂದ ಮೇಲೂ ಇದೆ. ಹಾಗಾದರೆ ನಾನು ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋದರೆ, ಇಂಗ್ಲೆಂಡಿನಲ್ಲಿ ಈ ಥರ ಆಸ್ತಿ ಹಕ್ಕು ಅಂತ ಇರಲಿಲ್ಲ. ಏನಿತ್ತು ಹಾಗಾದರೆ? ಎಲ್ಲ ಆಸ್ತಿಯು ರಾಜನಿಗೆ ಸೇರುತ್ತೆ. ಎಲ್ಲ ಆಸ್ತಿಯು, ಈ ಜಮೀನು ಇರ್ಬೋದು, ಮನೆ ಇರ್ಬೋದು, ಕಟ್ಟಡ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ರಾಜನಿಗೆ ಸೇರುತ್ತೆ. ಆ ರಾಜ ನನಗೆ ಉಳುಮೆ ಮಾಡೋ 10 ಎಕರೆ ಜಾಗ ಕೊಡ್ತಾನೆ. ನನ್ನ ಜೀವಿತ ಕಾಲದಲ್ಲಿ ನಾನು ಉಳುಮೆ ಮಾಡೋದು ಲೈಫ್ ಎಸ್ಟೇಟ್ ಅಷ್ಟೇ. ನನಗೆ ನನ್ನ ಮೊಮ್ಮಗನಿಗೆ ವಿಲ್ ಬರಿತೀನಿ, ಇನ್ನೊಂದು ಬರಿತೀನಿ, ದಾನಪತ್ರ ಬರಿತೀನಿ ಅನ್ನೋಗಿಲ್ಲ. ನಿನಗೆ ವ್ಯವಸಾಯಕ್ಕೆ ನಿನ್ನ ಜೀವಿತ ಕಾಲದ ಅನುಭವಕ್ಕೆ 1 ಎಕರೆ ಜಾಗ ಕೊಡ್ತೀನಿ, ಇಂಥ ಕಟ್ಟಡ ಕೊಡ್ತೀನಿ. ನೀನೇನು ವಾಸ ಮಾಡ್ಕೊಂಡಿರು, ವ್ಯವಹಾರ ಮಾಡ್ಕೊಂಡಿರು. ಸೊ ಲೈಫ್ ಎಸ್ಟೇಟ್ ಕ್ರಿಯೇಟ್ ಮಾಡ್ತಾ ಇದ್ದ. ನಿಮ್ಮ ಲೈಫ್ ಟೈಮ್ ಮುಗಿದಟ್ಗೆ ರಾಜನಿಗೆ ವಾಪಸ್ ಹೋಗುತ್ತೆ. ಇಟ್ ರಿವರ್ಟ್ಸ್ ಬ್ಯಾಕ್ ಟು ದಿ ಕಿಂಗ್. ನೋಡ್ರಿ ಎಂಥ ವ್ಯವಸ್ಥೆ ಅವ್ರದ್ದು. ಆ ನಂತರದ ಕಾಲದಲ್ಲಿ ಮಾತ್ರ ಇದನ್ನು ನಿನಗೆ ಸೇರುತ್ತೆ, ನೀನದನ್ನು ಇಟ್ಕೊ. 3 ಆಸ್ಪೆಕ್ಟ್ ಹೇಳಿದ್ದೆ ಆಗಲೇ, ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ಈ 3 ರೈಟ್ ಇರಲಿಲ್ವಲ್ಲ. ಯು ಕ್ಯಾನ್ ಓನ್ಲಿ ಗೆಟ್ ಇಟ್ ಗ್ರಾಂಟೆಡ್. ಅವನು ಮಂಜೂರು ಮಾಡ್ತಾನೆ, ನೀನು ಅಕ್ವೈರ್ ಮಾಡ್ಕೊಂಡಿದ್ದಲ್ಲ. ಆ ಮಂಜೂರು ಮಾಡಿದ್ದನ್ನು ಎಂಜಾಯ್ ಮಾಡಿದೆ, ನಿನ್ನ ಲೈಫ್ ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಸರೆಂಡರ್ ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಜಂಪ್ ಆಗಿದ್ದೀವಿ ಈಗ ನಾವು. ಈ 3 ಅಂಶಗಳು ಇದ್ರೂ ಇದೆ. ಯಾವ ರೈಟ್ ಟು ಅಕ್ವೈರ್, ಯಾವ ರೈಟ್ ಟು ಎಂಜಾಯ್, ಯಾವ ರೈಟ್ ಟು ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟಿ. ಈ ಹಿನ್ನೆಲೆಯಲ್ಲಿ ನಾನು ಮುಂದಕ್ಕೆ ಬರ್ತಾ ಇದ್ದೀನಿ. ಏನು ಈ ಡಿಸ್ಪೋಸಲ್ ಆಫ್ ದ ಪ್ರಾಪರ್ಟಿ ಎನ್ನುವಾಗ 2 ರೀತಿ ಇದೆ. ಭಾರತ ದೇಶದಲ್ಲಂತೂ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಏನು ಮಾಡ್ಬೋದು, ಸತ್ತ ನಂತರ ಏನಾಗುತ್ತೆ, 2 ಅಂಶ. ಫಸ್ಟು ಸತ್ ನಂತರಕ್ಕೆ ಬಂದ್ಬಿಡ್ತೀನಿ ಬಿಡಿ. ಬದುಕಿದ್ದಾಗ ಅವನು ಎಂಜಾಯ್ ಮಾಡ್ತಾನೆ, ಸತ್ ನಂತರ ಏನಾಗುತ್ತೆ? ವಾರಸ ಹಕ್ಕು ಅಂತ ಇದೆ. ವಾರಸ ಹಕ್ಕು ಸಕ್ಸೆಷನ್. ಹಿಂದೂಗಳಿಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಮುಸಲ್ಮಾನರಿಗೆ ಶರಿಯಾ ಕಾನೂನು ಅಂತ ಇದೆ. ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಪಾರ್ಸಿಗಳಿಗೂ ಕೂಡ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲೇ ಬೇರೆ ಪ್ರತ್ಯೇಕ ಭಾಗ ಇದೆ. ಪಾರ್ಸಿಗಳಿಗೆ ಯಾವ ಕಾಯಿದೆ, ಅದರ್ ದ್ಯಾನ್ ಪಾರ್ಸಿಗೆ ಯಾವ ಕಾಯಿದೆ, ಈ ರೀತಿ ಅವರ ವೈಯಕ್ತಿಕ ಕಾನೂನುಗಳಿದೆಯಲ್ಲ, ಆ ವೈಯಕ್ತಿಕ ಕಾನೂನೇ ಇವತ್ತಿಗೂ ಕೂಡ ವಾರಸ ಹಕ್ಕನ್ನು ನಿರ್ಧಾರ ಮಾಡ್ತದೆ. ಇವತ್ತು ನಾನು 2026 ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. 2005 ಇವತ್ತುವರೆಗೆ ಹಿಂದೂ ವಾರಸ ಕಾನೂನಿನಲ್ಲಿ ಬಂದಂಥ 1 ತಿದ್ದುಪಡಿ ಬಗ್ಗೆ ಈಗಲೂ ನ್ಯಾಯಾಲಯದಲ್ಲಿ ಚರ್ಚೆಗಳಾಗ್ತಾ ಇದ್ದಾರೆ. ಈಗಲೂ ಸಮಪಾಲು ಕೊಟ್ರಲ್ಲ ಹೆಣ್ಮಗಳಿಗೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಅಂತ ಇವ್ರಿಗೆ ಅರ್ಧ ಅವ್ರಿಗೆ ಅರ್ಧ ಅಂತ ಕೊಟ್ರಲ್ಲ, ಎಲ್ಲದರಲ್ಲೂ ಸಮ ಅಂತ. ನೋಡಿ ಎಷ್ಟು ಅಲ್ಲೋಲ ಕಲ್ಲೋಲ ಉಂಟು ಮಾಡ್ಕೊ. ನಿಜ ಅಂದರೆ ಈ ಮಗನಿಗೆ ಕೊಟ್ಟಂಥ ಜವಾಬ್ದಾರಿಗೆ ತಕ್ಕಷ್ಟು ಆಸ್ತಿ ಅದು ಮೊದಲು ಕೊಟ್ಟಿದ್ದು. ಜವಾಬ್ದಾರಿನೂ ಇದೆ ಒಂದು, ಸುಮ್ಮನೆ ಅಲ್ಲ. ಈಗ ಜವಾಬ್ದಾರಿನೂ ನಾನು ತಗೋತೀನಿ ಅಂತಳೆ ಹೆಣ್ಮಗಳು. ಕಾನೂನು ಪ್ರಕಾರ ಅವಳಿಗೂ ಸಂವಾದ ಹಕ್ಕು ಬಂದಮೇಲೆ ಜವಾಬ್ದಾರಿನೂ ತಗೋಬೇಕಾ? ಧರ್ಮಶಾಸ್ತ್ರದಲ್ಲಿ ಆ ಜವಾಬ್ದಾರಿ ಮಗಳ ಮೇಲೆ ವಿಧಿಸಿಲ್ಲ, ಮಗನ ಮೇಲೆ ಮಾತ್ರ. ಆದರೆ ಕಾನೂನು ಸೆಕ್ಯುಲರ್ ಅಂಶಗಳನ್ನು ಇಟ್ಕೊಂಡು ಇಬ್ರಿಗೂ 21 ವರ್ಷ ಈಗಲೂ ಚರ್ಚೆ ನಡೀತಾ ಇದ್ದಾರೆ. ಎಷ್ಟೋ ಕೇಸ್ಗಳಲ್ಲಿ ನಾನು ಕೇಳ್ತೀನಿ, ಲಾಯರ್ ಅಲ್ವಾ ನಾನು.
ಸರ್ ಈಗಲೂ ನಮ್ಮ ಮ್ಯಾಟ್ರ್ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ ಸರ್ ಈ ಅಂಶದ ಮೇಲೆ ಅಂತಾರೆ. ಇಲ್ಲೆಲ್ಲ ದಾಟ್ಕೊಂಡು ಸುಪ್ರೀಂ

ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಸುಪ್ರೀಂ ಕೋರ್ಟ್ ಎಷ್ಟೋ ಗಹನವಾದ ತೀರ್ಪುಗಳನ್ನು ಕೊಟ್ಟರು ಕೂಡ ಅದು ವಾರಸಾ. ಸೊ ಈ ವಾರಸಾ ಹಕ್ಕಿನ ವಿಷಯಕ್ಕೆ ಬಂದಾಗ ಏಕರೂಪ ನಾಗರಿಕ ಸಂಹಿತೆ ತರಬೇಕು, ಎಲ್ಲರಿಗೂ ಒಂದೇ ರೀತಿ. ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು, ಪಾರ್ಸಿಗಳಿಗೊಂದು ಕಾನೂನು, ಕ್ರಿಶ್ಚಿಯನ್ರಿಗೊಂದು ಕಾನೂನು ಅಲ್ಲ, ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಸಂವಿಧಾನದಲ್ಲೇ ಹೇಳಿದೆ ಆ ಮಾತು, ನಾನೆಲ್ಲ ಹೊಸದಾಗಿ ಹೇಳ್ತಾ ಇರೋದು. ಅಂದರೆ ಯಾವತ್ತು ತರಬೇಕು, ಯಾವ ರೀತಿ ತರಬೇಕು, ಯಾವಾಗ ತರಬೇಕು, ಅದು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟದ್ದು. ತರ್ಬೋದು, ಎಷ್ಟೋ ಕಡೆ ತಂದಿದ್ದಾರೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂದರೆ ವಿವಾಹ, ದತ್ತಕ ಅಷ್ಟೇ ಅಲ್ಲ, ವಾರಸಾ ಹಕ್ಕುಗೂ ಅನ್ವಯ ಆಗುತ್ತೆ. ಆ ಥರ ಬಂದ್ಬಿಟ್ಟಾಗ ನಾವು ಈ ಐದಾರು ಬಗೆ ಕಾನೂನು ಇಟ್ಕೊಂಡು ಒಂದೊಂದು ಪ್ರಕರಣ ಬಂದಾಗ ನೀ ಹಿಂದೂನಾ ಮುಸ್ಲಿಮ್ಮಾ, ನೀವು ಕ್ರಿಶ್ಚಿಯನ್ನಾ ಪಾರ್ಸಿನಾ ಅಂತ ಕೇಳ್ತಾ ಕೂತ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಏಕರೂಪ ನಾಗರಿಕ ಸಂಹಿತೆ ಅಡಿಯಲ್ಲಿ ನಾವು ಇದನ್ನು ಹಂಚಿಕೊಂಡು ಹೊರಟೋಗ್ಬೋದು. ಈಗ ಹಂಚೋ ಪ್ರಶ್ನೆ ಬಂತು. ಈಗ ಎರಡು ಥರ ಆಸ್ತಿ ಇದೆ, ಒಂದು ಟ್ಯಾಂಜಿಬಲ್ ಪ್ರಾಪರ್ಟಿ, ಇನ್ನೊಂದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಗೋಚರವಾಗ್ತಕ್ಕಂಥ ಅನುಭವಕ್ಕೆ ಕೈಗೆ ನಿಲುಕುವ ಸ್ವತ್ತುಗಳು, ಈ ಟೇಬಲ್ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ತಲುಪುತ್ತೆ. ಕನ್ನಡಕ ಇದೆ ನಂದು, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ನಿಲುಕುತ್ತೆ. ಇದೆಲ್ಲ ಟ್ಯಾಂಜಿಬಲ್. ಈ ಮನೆ ನನಗೆ ಕೂತಿದ್ರಲ್ಲ, ನಮ್ಮ ಮನೆ ಇದು, ನಮ್ಮ ಮನೆ ಇದು ಟ್ಯಾಂಜಿಬಲ್ ಪ್ರಾಪರ್ಟಿ ಇದು, ಹೌದಾ? ಇನ್ನೊಂದು ಇಂಟ್ಯಾಂಜಿಬಲ್ ಅಂತ. ಏನದು ಇಂಟ್ಯಾಂಜಿಬಲ್ ಅಂದರೆ, ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಆ ಪುಸ್ತಕನ ಒಬ್ಬರು ಪಬ್ಲಿಷ್ ಮಾಡಿದ್ದಾರೆ, ಅದಕ್ಕೊಂದು 100 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಆ ಪುಸ್ತಕ ಮಾರಾಟ ಆಗುತ್ತೆ, 1,000 ಕಾಪಿ, ಅವಾಗ ನನಗೇನೋ ಒಂದು ಗೌರವಧನ ಕೊಡ್ತಾರೆ, ನನಗೆ ರಾಯಧನ ಅಂತ ಕರೀತಾರೆ. ಅದು ರಾಜಧನ ಅಥವಾ ರಾಯಧನ, ರಾಜರು ಇಲ್ವಲ್ಲ ಅದಕ್ಕೆ ರಾಯಧನ ಅಂತ ಕರೀತಾರೆ. ತಿರ್ಗಾ ಇನ್ನೊಂದು 1,000 ಕಾಪಿ ಪ್ರಿಂಟ್ ಆಗುತ್ತೆ, ಆಗ ನಂಗೆ ದುಡ್ಡು ಕೊಡಬೇಕು ಅಂತ ತಿರ್ಗಾ, ರೀ ಅವತ್ತೇ ಕೊಟ್ಟನಲ್ರಿ, ನಿಮಗೇನು ಹಾಗಿಲ್ಲ. ಈ ಒಂದು ನಿಗದಿ, ಅದಕ್ಕೊಂದು ಇಷ್ಟು ಕಾಲ ಅಂತ ನಿಗದಿ ಮಾಡ್ತಾರೆ ಕಾನೂನಲ್ಲಿ. ಅಷ್ಟು ಕಾಲ ಅದರ ಮರುಮುದ್ರಣ ಆಗ್ತಾ, ಮರು ಮಾರಾಟ ಆಗ್ತಾ ಇದ್ದಾಗಲ್ಲ ನನಗೆ ರಾಯಧನ ಕೊಡಬೇಕು. ಈ ಪುಸ್ತಕಕ್ಕೆ ಲೇಖಕರ ಸ್ವಾಮ್ಯ, ಕಾಪಿರೈಟ್ ಅಂತ, ಲೇಖಕರ ಸ್ವಾಮ್ಯ. ಕಣ್ಣು ಕಾಣುತ್ತೆ ನಿಮಗೆ, ಪುಸ್ತಕ ಕಾಣುತ್ತೆ, ಪ್ರಿಂಟಿಂಗ್ ಕಾಣುತ್ತೆ, ರಟ್ ಕಾಣುತ್ತೆ, ಅದ್ರ ಮೇಲೆ QR ಕೋಡ್ ಕಾಣುತ್ತೆ ನಿಮಗೆ, ಆದರೆ ಲೇಖಕರ ಸ್ವಾಮ್ಯ ಅಂತಕ್ಕಂಥ ಕಾಪಿರೈಟ್ ಕಣ್ಣಿಗೆ ಕಾಣೋದಿಲ್ಲ. ಇಂಟ್ಯಾಂಜಿಬಲ್, ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಇನ್ನೂ ಸುಲಭವಾದ ಹೇಳ್ತೀನಿ ಉದಾಹರಣೆ. ಒಬ್ಬ ಒಂದು ಔಷಧಿ ಕಂಡುಹಿಡಿತಾನಪ್ಪ, ಯಾವುದೋ ಜ್ವರಕ್ಕೆ, ಇದಕ್ಕೋ, ನೆಗಡಿಗೋ, ಕೆಮ್ಮಿಗೋ ಪ್ರಯೋಜನ ಆಗ್ತಕ್ಕಂಥ ಔಷಧಿ, ಬಹಳ ಚೆನ್ನಾಗಿದೆ, ತುಂಬ ಪರಿಣಾಮಕಾರಿಯಾದ ಔಷಧಿ. ಅವನು ಕಂಡುಹಿಡಿದವನು ಏನು ಮಾಡ್ತಾನೆ, ಅದಕ್ಕೆ ಪೇಟೆಂಟ್ ತಗೋತಾನೆ. ಏನು ಈ ಪೇಟೆಂಟ್ ಅಂದರೆ, ಅದಕ್ಕೊಂದು ಸಂಬಂಧಿತ ಅಧಿಕಾರಿ ಇದ್ದಾನೆ, ಆ ಅಧಿಕಾರಿ ಹತ್ರ ಹೋಗ್ತಾನೆ, ನಾನು ಇಷ್ಟು ವರ್ಷ ಸಂಶೋಧನೆ ಮಾಡಿದೆ, ಇಂಥ ಔಷಧಿ ಕಂಡುಹಿಡಿದೀನಿ, ಇನ್ನು ಮುಂದೆ ಈ ಔಷಧಿಯನ್ನು ಈ ಹೆಸರಿನಲ್ಲಿ ಮಾರಾಟ ಮಾಡಬಹುದು. ಅವನ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಆ ಔಷಧಿನ ಯಾರೂ ತಯಾರು ಮಾಡಿ ಮಾರ್ಬೋದು, ಫಾರ್ಮುಲಾ ಇವೊಂದು, ಯಾರೇ ತಯಾರು ಮಾಡಿ ಮಾರಾಟ ಮಾಡ್ತಾರಲ್ಲ ಇವನು ಗೌರವಧನ ಕೊಡಬೇಕು. ಆ ಪೇಟೆಂಟ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣುತ್ತಾ, ಔಷಧಿ ಕಾಣುತ್ತೆ ನಿಮಗೆ, ಔಷಧಿ ಪ್ಯಾಕೆಟ್ ಕಾಣುತ್ತೆ, ಅವ್ನು ನಿಮ್ಗೆ ಗೌರವಧನ ಕೊಟ್ಟರೆ ಚೆಕ್ ಕಾಣುತ್ತೆ, ಪೇಟೆಂಟ್ ಕಣ್ಣಿಗೆ ಕಾಣೋದಿಲ್ಲ, ಇದು ಇಂಟ್ಯಾಂಜಿಬಲ್. ಸೊ ಈ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಎರಡೂ ಕೂಡ ಆಸ್ತಿಯ ಹಕ್ಕನ ವ್ಯಾಪ್ತಿಯಲ್ಲೇ ಬರುತ್ತೆ, ಆದರೆ ಬೇರೆ ಬೇರೆ ಕಾಯ್ದೆ ಅನ್ವಯ ಅದನ್ನು ವಿಲೆ ಮಾಡಬಹುದು. ಆ ವರ್ಗಾವಣೆ ಮಾಡ್ಬೋದಾ, ಅವ್ರ ಸತ್ ಮೇಲೆ ಯಾರಿಗೆ ಹೋಗುತ್ತೆ, ಇವೆಲ್ಲ ಪ್ರಶ್ನೆಗಳು ಅಲ್ಲೂ ಬರುತ್ತೆ, ಇಂಟ್ಯಾಂಜಿಬಲಲ್ಲೂ ಬರುತ್ತೆ, ಟ್ಯಾಂಜಿಬಲಲ್ಲೂ ಬರುತ್ತಲ್ಲ, ಅದಕ್ಕಾಗಿ ನಾವು ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತ ಇಟ್ಕೊಳ್ತೀವಿ. ಈಗ ನಾನು ಟ್ಯಾಂಜಿಬಲ್ ಪ್ರಾಪರ್ಟಿ, ವಿಶೇಷವಾಗಿ ಮೋಬಲ್ ಆ್ಯಂಡ್ ಇಮೋಬಲ್. ಮೋಬಲ್ ಅಂದರೆ ಏನಪ್ಪ, ಚರಮಾಲುಗಳು. ಇಮೋಬಲ್ ಪ್ರಾಪರ್ಟಿ ಅಂದರೆ ಏನಪ್ಪ, ಅಸ್ಥಿರ ಆಸ್ತಿ. ಏನು ರೀ ಚರಮಾಲು ಅಂದರೆ, ಏನು ರೀ ಏನು ಬೆಳಿ ನೀವು, ನಾನು ಬಿಲ್ ಬರೆದಿದ್ದೀನಿ ಎಷ್ಟೊತ್ತಾರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳನ್ನು ಮರಣಶಾಸ್ತ್ರದ ಒಳಗೆ ಅಳವಡಿಸಿದ್ದೀನಿ ನಾನು. ವಿಶೇಷವಾಗಿ ಡೈಮಂಡ್ ಇಟ್ಕೊಂಡವರಿದ್ದಾರೆ, ಚಿನ್ನ ಬೆಳ್ಳಿ ಆಭರಣಗಳಿದ್ದಾರೆ, ತುಂಬ ಅಮೂಲ್ಯವಾದ ಆಭರಣಗಳನ್ನು ಇಟ್ಕೊಂಡಿದ್ದಾರೆ. ಒಂದು ನಾಗರ ಹೆಡೆ ಡಾಬು ಅಂತ ಒಂದು, ಈ ಕಡೆ ನಮ್ಮ ಗ್ರಾಮೀಣ ಪ್ರದೇಶದವ್ರು ಗೊತ್ತಿರ್ಬೋದೋ ಏನೋ, ಬಹುಶಃ ಅವಾಗ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬರದೆ ಅವತ್ತಿಗೆ ಅದು 30 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಈಗ ನನಗೆ 75 ವರ್ಷ, ಅಂದ್ರೆ ನಾನು ಚಿಕ್ಕ ಹುಡುಗ ಲಾಯರ್ ಆಗಿದ್ದಾಗ ಬರ್ದಲ್ಲ ವಿಲ್ಲಲ್ಲಿ ನಾಗರ ಹೆಡೆ ಗೆಜ್ಜೆ ಡಾಬು ಅಂತ ಕರೀತಾ ಇದ್ರು.
ಇನ್ನೊಂದು ಸರಿ ಅಂಥದ್ದೇ ಇಲ್ಲೊಂದು ಜಗಳ ಬಂದಿತ್ತು ಮೈಸೂರಲ್ಲಿ, ಕೊನೆಗೆ ಇವನು ಅಡ ಇಟ್ಕೊಂಡ, ಅಡ ಇಟ್ಕೊಂಡು ಅವನು ಇನ್ನೊಬ್ಬರಿಗೆ ಅಡ ಇಟ್ಬಿಟ್ಟ, ತಗೊಂಡೋಗ್ಬಿಟ್ಟ ಅವ್ನು ದುಡ್ಡು

ಮಾಡೋಕೆ ಇವೆಲ್ಲ ತಂತ್ರ ನಡೆಯುತ್ತೆ. ಆ ಇನ್ನೊಬ್ಬ ಅಡ ಇಸ್ಕೊಂಡಲ್ಲ, ಅವನು ಓಡೋಗ್ಬಿಟ್ಟ ಮೈಸೂರಿಗೆ, ಆ ಡಾಬು ತಗೊಂಡು ಹೊರಟೋಗ್ಬಿಟ್ಟ. ಇವ್ರಿಗೆ ಅವ್ನು ಡಾಬ್ ಹಿಂದಿರ್ಸೋಕಾಗ್ತಾ ಇಲ್ಲ, ಇವ್ನು ಸಾಲ ವಾಪಸ್ ಕೊಡ್ತೀನಿ ಡಾಬ್ ಕೊಡು. ಕೊನೆಗೆ ಎಲ್ಲ ಪಂಚಾಯತಿ ಸೇರಿ ಈ ನಾಗರ ಹೇಳೆ ಗೆಜ್ಜೆ ಡಾಬ್ಗೆ 17 ಲಕ್ಷ ರೂಪಾಯಿ ಪರಿಹಾರ ನೀನು ಕೊಡಬೇಕು. ಸಾಲ ಕೊಟ್ಟಿದ್ದವನೇ ಸಾಲ ದುಡ್ಡು ಹೋಗ್ಲಿ, ಅದಲ್ಲದೆ 17 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವತ್ತಿಗೆ ತೀರ್ಮಾನ. ನಾನು ಹೇಳ್ತಾ ಇರೋದು ಚರಮಾನುಗಳು ಅಂದರೆ ನಿಕೃಷ್ಟ ಅಂತ ಅರ್ಕೋಬೇಡಿ, ತುಂಬ ಬೆಲೆ ಬಾಳ್ತಕ್ಕಂಥದ್ದು, ಮನೆಗಿಂತಲೂ ಬೆಲೆ ಬಾಳ್ತಕ್ಕಂಥ ಚರಮಾನುಗಳು ಇರುತ್ತದೆ. ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದೆ, ಚರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದ್ದಾವೆ. ನಾನೀಗ ಬರ್ತಾ ಇರೋದು ಏನಪ್ಪ ಅಂದರೆ, ಮುಖ್ಯವಾಗಿ ನಿಮ್ಮ ಚರ್ಚೆಯ ವಿಷಯ ಇವತ್ತೊಂದು ದಿವಸ ಮರಣ ಶಾಸನದ ಬಗ್ಗೆ ಹೇಳಬೇಕಾಗಿದೆ. ಅಂದರೆ ಮರಣ ಶಾಸನವಿಲ್ಲದೆ ವರ್ಗಾವಣೆ, ಮರಣ ಶಾಸನದ ಮೂಲಕ ವರ್ಗಾವಣೆ. ಇಲ್ಲಿಗೆ ಬಂದ್ಬಿಡ್ತೀನಿ, ಮುಖ್ಯ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗ ನಾನು ಈಗ ಮರಣ ಶಾಸನವನ್ನೇ ಬರಿದೆ ಹಾಗೆ ಬಿಟ್ಟರೆ ಏನಾಗುತ್ತೆ? ಏನಾಗಲ್ಲ, ವಾರಸಾ ಹಕ್ಕಿನ ಪ್ರಕಾರ ವಿತರಣೆ ಆಗುತ್ತೆ. ಈಗಾಗಲೇ ಹೇಳಿದ್ನಲ್ಲಪ್ಪ, ಹಿಂದೂಗಳಿಗೆ ಹಿಂದೂ ವಾರಸಾ ಕಾನೂನು ಇದೆ, ಮುಸಲ್ಮಾನರಿಗೆ ಶರಿಯಾ ಕಾನೂನು ಇದೆ, ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇದೆ, ಪಾರ್ಸಿಗಳಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇನ್ನೊಂದು ಭಾಗ ಇದೆ. ಈ ಕಾನೂನು ಅನ್ವಯ ಮೋಬಲ್ ಇರಲಿ ಇಮೋಬಲ್ ಇರಲಿ ಅದು ಹಂಚಿಕೆ ಆಗಬೇಕು ಅಥವಾ ವಿತರಣೆ ಆಗಬೇಕು ಅಥವಾ ಅದರ ಕಾನೂನು ಪ್ರಕಾರ ಏನಾಗಬೇಕು ಆಗುತ್ತೆ. ನಾನೀಗ ಬರ್ತಾ ಇರೋದು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮರಣ ಶಾಸನದ ಮೂಲಕ ಸ್ವತ್ತುಗಳನ್ನು ವಿಲೆ ಮಾಡೋದು. ಬದುಕಿದ್ದಾಗ ನಮ್ಮ ಸ್ವತ್ತನ್ನು ವಿಲೆ ಮಾಡಬಹುದು, ಮೂರು: ರೈಟ್ ಆಫ್ ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ದಿಸ್ ರೈಟ್ ಆಫ್ ಡಿಸ್ಪೋಸಲ್ ಬದುಕಿದ್ದಾಗಲೇ ಮಾಡಿಬಿಡ್ಬೋದು. ಇವತ್ತು ನನಗಿದೆ ಪೆನ್ ನನ್ನ ಜಾಬಲ್ಲಿ, ನನಗೆ ಬೇಡ, ನಿಮ್ಗೆ 8 ಅಣಿಗೆ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಜಾಬ್ ಇಟ್ಕೊಂಡ್ರಿ, ಹೋಗ್ತಾ ಇದ್ರಿ, 8 ಅಣಿಗೆ ಕೊಟ್ಟರು ಮುಗ್ದೋಯ್ತಲ್ರಿ. ಅಲ್ಲಿಗೆ ನಾನು ಬದುಕಿದ್ದಾಗ ನನ್ನ ಕೈಯಾರೆ ನಾನು ನಿಮಗೆ ಈ ಚರಾಸ್ತಿ ಮೇಲಿನ ಹಕ್ಕನ್ನು ವರ್ಗಾವಣೆ ಮಾಡಿಕೊಟ್ಬಿಟ್ಟೆ. ಸ್ಥಿರಾಸ್ತಿ ನನ್ನ ಮನೆ, ನಾನು ಇಲ್ಲೇ ವಾಸ ಮಾಡ್ಕೊಂಡಿದ್ದ ಮನೆ, ನೀವು ಕೊಂಡ್ಕೋತೀನಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರಿ, ನಾನು ಬಂದೆ, ಕ್ರಯ ಪತ್ರ ಬರ್ಕೊಟ್ಟೆ, ಕ್ರಯದ ಮೊತ್ತ ಏನಿದೆ ಅದನ್ನು ನಿಮ್ಮ ಹತ್ರ ಇಸ್ಕೊಂಡೆ, ಸೈನ್ ಮಾಡಿದೆ, ರಿಜಿಸ್ಟರ್ ಮಾಡಿಸ್ಕೊಟ್ಟೆ, ನಿಮ್ದಾಯ್ತು. ನಾನು ಬದುಕಿದ್ದಂಗೆ ಕಣ್ಣಾರೆ, ಹೌದಾ? ಇದರಲ್ಲಿ ಯಾವುದು ಮರಣ ಶಾಸನ ಏನು ಬರಲಿಲ್ಲ. ನನ್ನ ಕಾಲಾನಂತರ ಜಾರಿಗೆ ಬರುವಂತಹ ವರ್ಗಾವಣೆ ಇವತ್ತು ಬರಲ್ಲ. ಅದು ನಮ್ಮ ಮಾಸ್ಟರ್ ಯಾವಾಗಲೂ 3 ಪಾಯಿಂಟ್ ಹೇಳ್ತಾ ಇದ್ರು ಯಾವತ್ತು ಕಾಲೇಜಲ್ಲಿ ಇದ್ದಾಗ. ವಿಲ್ ಅಂದರೆ ಏನು ಅಂದಾಗ 3 ಪಾಯಿಂಟ್ +3 ಪಾಯಿಂಟ್ ಭಾಳ ಬೋಲ್ಡಲ್ಲಿ ಒಂದು ಮೂಲಲ್ಲಿ ಹಿಂಗೆ ಬರೀತಾ ಇದ್ರು. ಏನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಬರವಣಿಗೆಯಲ್ಲಿ ಇರಬೇಕು. ಎರಡನೇದು ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ. ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ಇನ್ನೇನು ಸಂಗೀತ ಹಾಡೋ ಬರ್ಕೊಂಡೋದ್ರೆ ಅದು ಪ್ರಯೋಜನ ಅಲ್ಲ. ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಆಸ್ತಿಯನ್ನು ವಿಲೇ ಮಾಡ್ತಕ್ಕಂಥದ್ದು. ಮೂರನೇದು ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನಾನು ಬರೆದ್ನಲ್ಲ, ನನ್ನ ಕಾಲಾನಂತರ ಜಾರಿಗೆ ಬರೋದು. ಎಷ್ಟಲ್ವೋ, 71ನೇ ಇಸ್ವಿ ನಾನು ಲಾ ಕಾಲೇಜ್ ಓದ್ತಾ ಇದ್ದು, ನಮ್ಮ ಮಾಸ್ಟ್ರಿ 3 ಪಾಯಿಂಟ್ ಹೇಳಿದರು. ಏನಂತ? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಇದೇ ವಿಲ್ ಅಂದರೆ ಇಷ್ಟೇ. ಈ 3 ಪಾಯಿಂಟನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ವಿಲ್ ಅನ್ನೋದು ಅರ್ಥ ಆಗುತ್ತೆ. ಇನ್ನು 3 ಪಾಯಿಂಟ್ ಹೇಳ್ತಾ ಇದ್ರು ಯಾವಾಗಲೂ. ಆ 3 ಪಾಯಿಂಟು ಔಪಚಾರಿಕ ಕ್ರಿಯೆ, ಇದು ಸಬ್ಸ್ಟ್ಯಾಂಟಿವ್. ಆ 3 ಏನಪ್ಪ ಅಂತಂದರೆ, ರಿಜಿಸ್ಟ್ರೇಷನ್ ಬೇಕಾ, ಅಟೆಸ್ಟೇಷನ್ ಸಾಕ್ಷಿಯ ಅಗತ್ಯ ಇದೆಯಾ, ಸ್ಟ್ಯಾಂಪ್ ಡ್ಯೂಟಿ. ನೋಡಿ ಈ 3 + 3 ಜ್ಞಾಪಕ ಇಟ್ಕೊಡ್ರಿ, ವಿಲ್ ಬಗ್ಗೆ ಮಾಸ್ಟರ್ ಆಗೋಗ್ತೀರಿ ನೀವು. ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ, ಈ 3 ಏನದು? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಲಾಸ್ಟಲ್ಲಿ ನಮ್ಮ ಮಾಸ್ಟರ್ ಭಾಳ ಜೋಕು, ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಹಾಂ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಮಾಮೂಲು ಕೊಡಬೇಕಲ್ಲ, ಅದಕ್ಕಾಗಿ ಲಾಸ್ಟಲ್ಲಿ ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಅದಿಲ್ಲದೆ ಆಗದೇ ಇಲ್ಲ ಕೆಲಸ. ತಮಾಷೆಗಾಗಿ ಕ್ಲಾಸ್ ರೂಮ್ನಲ್ಲಿ ಆ ಥರ ಹೇಳ್ತಾ ಇದ್ದೀನಿ. ಈಗ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಅಂತ, ಎಲ್ಲ ವಿಲ್ಲು ಬರವಣಿಗೆಲ್ಲ ಇರಬೇಕಾ? ಹೌದು. ಬರವಣಿಗೆ ಇಲ್ಲದೆ ಬಾಯಿ ಮಾತಲ್ಲಿ ವಿಲ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ನಮ್ಮ ಬಹಳ ಜನ ಕಲ್ಪನೆಯೇ ಇಲ್ಲ. ಅದು ಕಲ್ಪನೆ ಇಲ್ಲ ಅಂದರೆ ನಿಮ್ಗೆ ಅದನ್ನು ತಿಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ, ನೀವು ಓದ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ಪ್ರಿವಿಲೇಜ್ಡ್ ವಿಲ್ಸ್ ಅಂತ ಕರೀತೀವಿ. ಏನು, ಯಾವ ಸಂದರ್ಭದಲ್ಲಿ ಪ್ರಿವಿಲೇಜ್ ಇದೆ ಅವನಿಗೆ ಅಂದರೆ, ಒಬ್ಬ ಯೋಧ ಯುದ್ಧದಲ್ಲಿ ತೊಡಗಿದ್ದಾನೆ. ಬರೀ ಯೋಧ ಅಲ್ಲ, ಇಂಡಿಯನ್ ಆರ್ಮಿಲಿ ಇರೋನು ಯೋಧ, ಇಂಡಿಯನ್ ನೇವಿಲಿ ಇರೋನು ನೇವಿ ಮ್ಯಾನ್, ಇಂಡಿಯನ್ ಏರ್ಫೋರ್ಸಲ್ಲಿ ಇರೋದು ಏರ್ಮನ್, ಇವರೆಲ್ಲ ಯೋಧರೇ. ಯುದ್ಧದಲ್ಲಿ

ಪ್ರತ್ಯಕ್ಷವಾಗಿ ತೊಡಗಿರುವ ಯೋಧ ಅವನಿದ್ದಾನೆ. ಇವತ್ತಿನ ದಿವಸ ಪಹಲ್ಗಾಮ್ ಗಲಾಟೆ ಆಯಿತು ಮೊನ್ನೆ, ಅದಕ್ಕೆ ಹೋದ್ರು ನಮ್ಮ ನೂರಾರು ಯೋಧರು ಹೋದ್ರು ಅಲ್ಲಿಗೆ, ಆ ಯುದ್ಧ ರಂಗದಲ್ಲೇ ಇದ್ರು. ಆಗ ಅವನಿಗೆ ಅನ್ಸುತ್ತೆ, ನಾನು ವಿಲ್ ಬರೆದು ಬಿಡಬೇಕಾಗಿತ್ತು, ಗುಂಡೆಟ್ ಬಿದ್ದಿದ್ಯೋ ಬಿದ್ದಿಲ್ವೋ, ತನ್ನ ಮರಣ ಹತ್ರ ಬರ್ತಾ ಇದೆ, ನಾನೇನಾದರೂ ಮಾಡಬೇಕಾಗಿತ್ತು. ಆಗ ಯಾವ ಲಾಯರ್ ನೋಡ್ಕೊಂಡು ಹೋಗ್ತಾನೆ, ಯಾವ ಪೇಪರ್ ತೆರೀತಾನೆ, ಯಾವ ಪೇಪರಲ್ಲಿ ಬರೆಸ್ತಾನೆ, ಓರಲ್ ವಿಲ್ಲು ಅವ್ನು ಮಾಡಬಹುದು. ನೋಡ್ರಿ, ಎ ಸೋಲ್ಜರ್ ಎಂಗೇಜ್ಡ್ ಇನ್ ವಾರ್ಫೇರ್, ಎ ನೇವಿ ಮ್ಯಾನ್ ಎಂಗೇಜ್ಡ್ ಇನ್ ಹಿಸ್ ವರ್ಕ್, ಅಂಡ್ ಎ ಏರ್ಮನ್ ಎಂಗೇಜ್ಡ್ ಇನ್ ಹಿಸ್ ಡ್ಯೂಟಿ ಕ್ಯಾನ್ ಮೇಕ್ ಎ ಓರಲ್ ವಿಲ್. ಜಾಸ್ತಿ ವಿವರ ಹೇಳಕ್ಕೆ ಹೋಗಲ್ಲ. ಪ್ರಸ್ತುತ ನಮ್ಮಂಥವ್ರಿಗೆ ಅದರ ವಿಶೇಷ ತಿಳುವಳಿಕೆ ಬೇಡ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂಥ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಬಾಯಿ ಮಾತಿನಲ್ಲೂ ಅವರ ಅಭಿಲಾಷೆ ಏನಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಕೂಡ ವಿಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅದಾದ್ಮೇಲಿಂದ ಅವರು ಸೈನ್ಯಕ್ಕೆ ಈಚೆ ಬರ್ತಾರೆ, ಬಂದು ಎಷ್ಟು ದಿವಸದಲ್ಲಿ ಅದಕ್ಕೊಂದು ಔಪಚಾರಿಕ ಕ್ರಿಯೆಗಳು ಮಾಡಿ ಅದನ್ನು ದಾಖಲೆ ಮಾಡಿ ಇಡಬೇಕು, ಅವೆಲ್ಲ ಮುಂದಕ್ಕಿದೆ. ಒಟ್ಟು ಯಾವಾಗಲೂ ರೈಟಿಂಗಲ್ಲೇ ಇರಬೇಕು ಅಂತೇನಲ್ಲ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಬಾಯಿ ಮಾತಲ್ಲೂ ಮಾಡಬಹುದು. ಈಗ ಹಂಗಾರೆ ಬಂದೇ ಬಿಡ್ತೀನಿ, ಮಾಮೂಲಿ ನಮ್ಮ ಕೆಲಸ ಯಾವುದಪ್ಪ ಇಲ್ಲಿ, ಮಾಮೂಲಿ ಅಂದರೆ ಸಹಜವಾದ. ಯಾರು ವಿಲ್ಲನ್ನು ಮಾಡಬಹುದು ಪ್ರಶ್ನೆ. ಏನೇ ಒಂದು ಕಾನೂನು ಪ್ರಕಾರ ಒಂದು ಕರಾರು ಅಥವಾ ಒಂದು ಏನಾದರೂ ಒಂದು ಕ್ರಿಯೆ ಕಾನೂನಲ್ಲಿ ಎನ್ಫೋರ್ಸ್ ಮಾಡ್ತಕ್ಕಂಥ ಕ್ರಿಯೆ ಮಾಡಬೇಕು ಅಂದರೆ ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಪ್ರಾಪ್ತ ವಯಸ್ಸು ಅಂದರೆ ಏನು? ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಅಂತ ಇದೆ, ಅದರಡಿಯಲ್ಲಿ 18 ವರ್ಷ ತುಂಬಿರೋವನ್ನ ಮೇಜರ್ ಅಂತ ಕರೀತಾರೆ. ಅದರಿಂದ ವಿಲ್ ಬರೀಬೇಕು ಅಂತಂದ್ರೂ ಕೂಡ ಅವನು ಕೂಡ ಹಿ ಶುಡ್ ಹ್ಯಾವ್ ಅಟೆಂಡ್ ದಿ ಏಜ್ ಆಫ್ ಮೆಜಾರಿಟಿ, ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಬರೀ ಪ್ರಾಪ್ತ ವಯಸ್ಸಿಗೆ ಬಂದರೆ ನಾವೆಲ್ಲ ಬೈತೀವಲ್ಲ ಎಷ್ಟು ಸಾರಿ, ಕತ್ತೆಗೆ ವಯಸ್ಸಾದಂಗೆ ಆಗಿದೆ, ಏನು ಬುದ್ಧಿ ಬರಲಿಲ್ಲ. ಸೌಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್, ಬುದ್ಧಿ ಶಕ್ತಿ ಚುರುಕಾಗಿರಬೇಕು, ವಿವೇಚನೆ ಬಳಸುವ ತಕ್ಕತ್ತಿರಬೇಕು, ಅಷ್ಟು ತಿಳುವಳಿಕೆ ಅವನಿಗಿರಬೇಕು. ಇನ್ಯಾವುದೇ ರೀತಿ ನಿಷೇಧ ಅವನ ಮೇಲೆ ಇಲ್ಲ ಅಂದಾಗ ಒಬ್ಬ ಏಜ್ ಆಫ್ ಮೆಜಾರಿಟಿಗೆ ಬಂದವನು ಸೌಂಡ್ ಡಿಸ್ಪೋಸಿಂಗ್ ಮೈಂಡ್. ವಾಟ್ ಈಸ್ ದಿ ಸೌಂಡ್ ಡಿಸ್ಪೋಸಿಂಗ್ ಮೈಂಡ್ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇರಬೇಕು. ಈಗ ನೀವು ಬಂದರೆ ಆ ಕಡೆಯಿಂದ ಒಂದು ಖಾಲಿ ಪೇಪರ್ ಹಿಡ್ಕೊಂಬಂದು ಸೈನ್ ಹಾಕಿ ಸರ್ ಅಂದರೆ ಹಾಕ್ಬಿಡ್ತೀನ, ಸೈನ್ ಹಾಕಿದ್ರೆ ಅದರ ಪರಿಣಾಮ ಏನು? ಜನಧ್ವನಿಯವರು ಬಂದಿದ್ದಾರೆ ಇಲ್ಲಿ, ನನ್ನ ಹತ್ರ ಖಾಲಿ ಕಾಗ್ದಕ್ಕೆ ಕೊಡಿ ಸರ್, ಸೈನ್ ಹಾಕ್ಕೊಡಿ ಸರ್, ಆಮೇಲೆ ನಾನು ಮಾಡ್ಕೊತ ಇಲ್ಲಪ್ಪ ಹಾಕೋದಿಲ್ಲ, ಏತಕ್ಕೆ ಹೇಳ್ರಿ ಇದು, ಇನ್ನೇನಿಲ್ಲ ಸರ್ ಇಲ್ಲಿಗೆ ನಾನು ಬಂದಿದ್ದೆ ಅಂತ ಸರ್ ಲೆಟ್ರು, ನೀವು ಬಂದಿದ್ರೆ ಬರ್ಕೊಳ್ರಿ ಲೆಟ್ರು, ಆಮೇಲೆ ನಾನು ಸೈನ್ ಹಾಕ್ಕೊಡ್ತೀನಿ. ಅದಕ್ಕೇನಂತೆ, ನನ್ನ ಕ್ರಿಯೆಯ ಪರಿಣಾಮ ಏನಾಗಬಹುದು ಅನ್ನುವಷ್ಟು ಬುದ್ಧಿಶಕ್ತಿ ಇದೆ ನನಗೆ. ಎ ಪರ್ಸನ್, ನೋಡಿ ಇಂಗ್ಲೀಷಲ್ಲಿ ವಾಕ್ಯ ಚೆನ್ನಾಗಿದೆ, ಹೂ ಈಸ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಆ್ಯಕ್ಟ್ಸ್. ಹೇಗಿದೆ ಮಜಾ? ಯು ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್, ಸೈನ್ ಹಾಕಿದ್ರೆ ಇದಕ್ಕೆಲ್ಲ ಒಪ್ಕೊಂಡೆ ನ್ಯಾಚುರಲ್ ಅಲ್ಬನ್ರಿ, ಪ್ರಾಬಬಲ್ ಸೈನ್ ಹಾಕಿದೆ ಖಾಲಿ ಕಾಗ್ದಕ್ಕೆ ಹಾಕಿದ್ರೆ ಪ್ರಾಬಬಲ್ ಏನಾಗ್ಬೋದು, ದುರುಪಯೋಗ ಆಗೋದು ಸಾಧ್ಯತೆ ಇದೆ. ಇದರ ಪರಿಣಾಮ ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ. ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್, ನನ್ನ ಸಹಿಯ ಸಹಜವಾದ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೈನ್ ಹಾಕಬೇಕು. ಅಷ್ಟು ಬುದ್ಧಿಶಕ್ತಿನಾದರೂ ಇದ್ದವನು ವಿಲ್ಲನ್ನು ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ವಿಲ್ ಮಾಡೋದು ಅಂದರೆ ಏನು ಅನ್ನೋದಕ್ಕಾದರೆ ಏನಪ್ಪ, ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ಗೆ ಬಿಟ್ಬಿಟ್ರೆ ನಾನು ಸತ್ತ ಮೇಲೆ ನಾರ್ಮಲ್ ಕೋರ್ಸಲ್ಲಿ ಹೋಗುತ್ತೆ, ವಿಲ್ ಯಾಕೆ ಮಾಡಬೇಕು? ಸೊ ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್, ರೈಟ್? ನೋಡ್ರಿ, ನನಗೆ 7 ಜನ ಮಕ್ಕಳಿದ್ದಾರೆ, ನಾನು 7 ಜನಕ್ಕೂ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಎಲ್ಲ 7 ಪಾಲಾಗುತ್ತೆ, ಅಥವಾ ನನ್ನ ಹೆಂಡತಿನೂ ಅವತ್ತು ಬದುಕಿದ್ರೆ 8 ಪಾಲಾಗುತ್ತೆ, ನನ್ನ ಹೆಂಡತಿ ಮಕ್ಕಳು ಮಕ್ಕಳು 8. ನನಗನ್ಸುತ್ತೆ ಒಂದು ಕ್ಷಣ, ಈ 7 ಮಕ್ಕಳ ಪೈಕಿ 3 ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಭಾರಿ ಚೆನ್ನಾಗಿದ್ದಾರೆ, ತುಂಬ ಅನುಕೂಲವಾಗಿದ್ದಾರೆ, 100,000 ರೂಪಾಯಿ ಸಂಬಳ ಇವತ್ತು ಎಲ್ಲರಿಗೂ ಗೊತ್ತಿದೆ ಅಲ್ವೇ. ಇನ್ನು 4 ಜನ ಸಾಧಾರಣವಾದ ಕೆಲಸ, ಒಬ್ಬರಂತೂ ವ್ಯವಸಾಯ ಗೊತ್ತು, ನಮ್ಮ ವ್ಯವಸಾಯದ ಅನ್ಸರ್ಟನಿಟಿಗಳು, 1 ವರ್ಷ ಬೆಳೆ ಬರುತ್ತೆ, 1 ವರ್ಷ ಮಳೆ ಇಲ್ಲ, ಕೋಟೆ ತಾಲೂಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಷ್ಟ ಏನು ಅಂತ ಅಲ್ವೇ. ಆ ಥರ ಸ್ಥಿತಿಲಿದ್ದಾರೆ. ನನ್ನ ಆಸ್ತಿಯಲ್ಲಿ ಎಲ್ರಿಗೂ ಸಮಪಾಲು ಬೇಡ. ಈ ಮೊದಲನೇ 4 ಜನ ಅಂತ ಹೇಳಿದ್ರೆ

0: ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗೇನು ಕೊಡದಿದ್ರು ಆಯ್ತು. ಈ ಮೂರು ಜನ ಇದಾರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅವ್ರಿಗೆ ಹೆಚ್ಚು ಆದ್ಯತೆ ಕೊಡೋಣ ನನ್ಗನ್ಸುತ್ತೆ. ನನ್ನ ಹೆಂಡತಿಗಂತೂ ಅಯ್ಯೋ ನನ್ನ ಕಾಲ ನಂತರ ಏನು ನನ್ನ ಮಕ್ಕಳು ನೋಡ್ಕೊಂಡೇ ನೋಡ್ಕೋತಾರಂತ ಯಾವ ಖಾತ್ರಿ? ಸೊ ನನ್ನ ಹೆಂಡತಿಯ ಹಿತಾಸಕ್ತಿಯನ್ನು ಕಾಪಾಡಬೇಕು, ಈ ಮೂರು ಮಕ್ಕಳಿಗೆ ಆದ್ಯತೆ ಕೊಡಬೇಕು. ದಟ್ ಈಸ್ ಹೌ ಐ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೇಷನ್. ಹಾಗೆ ಬಿಟ್ಟರೆ ಎಂಟು ಪಾಲು, ಅವನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ ಗವರ್ನರ್ ಆಗಿರಲಿ ಅವನಿಗೂ ಒಂದು ಪಾಲು, ನನ್ನ ಹೆಂಡತಿಗೂ ಒಂದು ಪಾಲೇ ಅಲ್ವೇ? ಆ ಒಂದು ಪಾಲು ಸಾಲದೆ ಹೋಗ್ಬೋದು ಅವಳು ಜೀವನಕ್ಕೆ, ಅಷ್ಟೇ ಕಾನೂನು ಪ್ರಕಾರ ಬರೋದಷ್ಟೇ. ಹೆಚ್ಚು ಕೊಡಬೇಕು, ಬಡವರಿಗೆ ಜಾಸ್ತಿ, ಶ್ರೀಮಂತರು ಕಮ್ಮಿ, ಆ ಥರ ಎಲ್ಲೂ ಇಲ್ವೇ ಇಲ್ವಲ್ಲ. ಆದ್ದರಿಂದ ನಾನೇ ಅನ್ಕೋತೀನಿ, ಲೆಟ್ ಮೀ ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೇಷನ್ ಬೈ ಎಕ್ಸಿಕ್ಯೂಟಿಂಗ್ ಎ ವಿಲ್. ಆ ವಿಲ್ಲಲ್ಲಿ ಯಾವಾಗಲೂ ಈ ಪದಗಳನ್ನು ಬರ್ತೀವಿ, ನನ್ನ ಕಾಲ ನಂತರ. ಈ ಪದ ಯಾವುದೇ ವಿಲ್ ತೆಗೆದು ನೋಡಿ, ನನ್ನ ಕಾಲ ನಂತರ, ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ. ನೋಡಿ ಚೆನ್ನಾಗಿದೆ, ನನ್ನ ಕಾಲ ನಂತರ ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ನನ್ನ ಇಚ್ಛೆ ಏನು ಅಂದರೆ ಈ ಮೂರು ಜನಕ್ಕೆ ಪ್ರಿಯಾರಿಟಿ, ನನ್ನ ಹೆಂಡತಿಗೆ ರಕ್ಷಣೆ, ಅವ್ರಿಗೆ ಪರವಾಗಿಲ್ಲ ಇರಲಿ, ಇದು ನನ್ನ ಇರಾದೆ ಅಂದರೆ ಅಭಿಪ್ರಾಯ, ನನ್ನ ಆಶಯ ಆ ಪ್ರಕಾರ ಇರಬೇಕು ಅಂತ ಈ ಮರಣ ಶಾಸನವನ್ನು ಬರೆಸುತ್ತಿದ್ದೇನೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ CV ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.